ಲೋಕ ಸರ್ವಜ್ಞ ಶಕ್ತನ ತವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರುತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನ ತವತ್ಸಲ

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ರೇಖಾಮಯಧ್ವಜ ಸುಧಾಕಲಶಾತ ಭದ್ರ ವಜ್ರಾಂಬುಶಾಂಬುರುಹಕಲ್ಪಕ ಶಂಖಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಪಾರ್ಥಾಯ ತತ್ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹ

ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತು ಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 13ನೇ ತಾರೀಕಿನ ಗುರುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳಬ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ದೇಶಕ್ಕಾಗಿ ಜೀವ ದೇಶಕ್ಕಾಗಿ ತ್ಯಾಗ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಸುನಾದ, 8:45 ಸುವರ್ಣ ಹೆಜ್ಜೆಗಳು ಸ್ವಾತಂತ್ರ್ಯೋತ್ಸವ ವಿಶೇಷ ಕಾರ್ಯಕ್ರಮ. ಒಂಬತ್ತು ಗಂಟೆ 20 ನಿಮಿಷಕ್ಕೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ, ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಈ ಅಮೆರಿಕೆಯಲ್ಲಿ ನ್ಯೂಯಾರ್ಕ್ ಇದೆಯಲ್ಲ, ಅದರ ಪಟ್ಟಣದ ಬಹುಭಾಗವನ್ನ ಸಮುದ್ರ ಸುತ್ತುವರೆದು ಬಿಟ್ಟಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಸಮುದ್ರ ಸುತ್ತ ದಾಟ್ಕೊಂಡು ಹೋಗ್ಬೇಕು. ಒಬ್ಬ ಮನುಷ್ಯ ವಿಚಾರ ಮಾಡಿದ, ಅಷ್ಟು ದೂರ ಸುತ್ತ ಹಾಕೋದಕ್ಕಿಂತ ಸಮುದ್ರದ ಈ ಕಡೆಯಿಂದ ಆ ಕಡೆಗೆ ಒಂದು ಸೇತುವೆ ಕಟ್ಟೋದಾದ್ರೆ ಎಷ್ಟು ಚಂದ ಅಂತ ವಿಚಾರ ಮಾಡಿದ ಇಂಜಿನಿಯರ್ ಅವನು. ಅವನ ಹೆಸರು ಜಾನ್ ರೋಬ್ಲಿಂಗ್ ಅಂತ ಹೆಸರು. ಹತ್ತಾರು ಮಂದಿ ಮುಂದೆ ಹೇಳಿದ, ಯಾರೂ ಸೀರಿಯಸ್ ತಗೊಳ್ಳಿಲ್ಲ ಅವನ ಮಾತು. ಅಯ್ಯೋ, 4 ಕಿಲೋಮೀಟರ್ ಸಮುದ್ರ ಸೇತುವೆ ಕಟ್ಟೋಕೆ ಸಾಧ್ಯ ಇದೆಯಾ? ಸಮುದ್ರದ ಆಳದಲ್ಲಿ ಕಾಂಕ್ರೀಟ್ ನಿಂತ್ಕೊಳ್ಳುತ್ತಾ, ಕಂಬ ನಿಂತ್ಕೊಳ್ಳುತ್ತಾ? ಸೇತುವೆ ನಿಂತ್ಕೊಳ್ಳೋದು ಸಾಧ್ಯವಿಲ್ಲ, ಕನಸಿನ ಮಾತು.

ಅಂತ ಎಲ್ಲರೂ ಅವನ ಮಾತನ್ನು ತಿರಸ್ಕಾರ ಮಾಡಿಬಿಟ್ರು. ಆತ ಬಿಡಲಿಲ್ಲ, ಯಾರು ಒಪ್ತಾರೋ ಬಿಡ್ತಾರೋ. ನನ್ನ ಮಗನ ಕರೆದ, ಅವನ ಹೆಸರು ವಾಷಿಂಗ್ಟನ್ ರೋಬ್ಲಿಂಗ್ ಅಂತ. ನೋಡೋ ಮಗು, ಈಗ ಮಾಡಬೇಕು, ಇದು ನನ್ನ ಜೀವನದ ಗುರಿಯಪ್ಪ, ಇದು ದೊಡ್ಡ ಮಹತ್ ಸಾಧನೆ ಆಗ್ತದೆ, ಎಷ್ಟು ಜನಕ್ಕೆ ಪ್ರಯೋಜನ ಆಗುತ್ತೆ ಗೊತ್ತಾ ಅಂತೆಲ್ಲ ಹೇಳ್ದ. ಮಗ ಒಪ್ಕೊಂಡ, ಒಂದಿಷ್ಟು ಜನ ಇಂಜಿನಿಯರ್ ಸೇರಿಸ್ಕೊಂಡು ಚೆನ್ನಾಗಿ ಪ್ಲ್ಯಾನ್ ಮಾಡಿದರು. ಅಪ್ಪ ಮಗ ಇಂಜಿನಿಯರ್ ಸೇರಿ ಪ್ಲ್ಯಾನ್ ಮಾಡಿ ಇಂಥ ದಿವಸ ಪ್ರಾರಂಭೋತ್ಸವ ಮಾಡಬೇಕು ಅಂತ ತೀರ್ಮಾನ ಆಯಿತು, ಸಿದ್ಧತೆ ಆಯಿತು. ಆ ಪ್ರಾರಂಭೋತ್ಸವ ಮಾಡೋ ದಿವಸ ಒಂದು ದೊಡ್ಡ ಸಿಮೆಂಟಿನ ಕಂಬ ನಿಲ್ಲಿಸಬೇಕಾಗಿತ್ತು. ನಿಲ್ಲಿಸುವಾಗ ಹಿಡ್ಕೊಂಡಿರುವಂಥ ಅದೊಂದಿರುತ್ತ ಕ್ಲ್ಯಾಂಪ್ ಇರುತ್ತಲ್ಲ, ಬಿಚ್ಕೊಂಡ್ಬಿಡ್ತು. ನೆಲದಲ್ಲಿ ಊರಿಸಿದಂಥ ದೊಡ್ಡ ಕಂಬ ನೆಲಕ್ಕೆ ಉರುಳ್ಬಿಡ್ತು. ಆ ಉರುಳೋ ಜೋರದಲ್ಲಿ ಜಾನ್ ರೋಬ್ಲಿಂಗ್ ತಲೆ ಮೇಲೆ ಬಿದ್ದ್ಬಿಡುತ್ತದೆ, ಕ್ಷಣದಲ್ಲೇ ಸತ್ತೋಗ್ಬಿಟ್ಟ ಅವನು ಜಾನ್ ರೋಬ್ಲಿಂಗ್. ಅವನ ಪಕ್ಕದಲ್ಲಿದ್ದಂಥ ವಾಷಿಂಗ್ಟನ್ ಅನ್ನು ಬೆನ್ನ ಮೇಲೆ ಬಿತ್ತು ಪೆಟ್ಟು, ಎಷ್ಟು ಬಿಟ್ಟಿಗೆ ಪೆಟ್ಟು ಅಂದರೆ ಬೆನ್ನ ಮುಳೆ ಮುರಿದೋಯ್ತು, ಅದನ್ನು ಪ್ರಜ್ಞೆ ತಪ್ಪೋಯ್ತು. ಇದೆಲ್ಲ ಒಂದು ಕ್ಷಣದಲ್ಲಿ ಆಗೋದಂಥ ಘಟನೆ. ವಾಷಿಂಗ್ಟನ್ ಅನ್ನು ಆಸ್ಪತ್ರೆಗೆ ಸೇರಿಸಿದ್ರು, ಅವನು ಬದುಕ್ತಾನೆ ಅಂತ ಯಾರಿಗೂ ನಂಬಿಕೆ ಇಲ್ಲ. 3-4 ತಿಂಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡಿದಂಥ ವಾಷಿಂಗ್ಟನ್ ದೇವರ ದಯೆಯಿಂದ ಕೊನೆಗೆ ಬದುಕುಳ್ದ. ಆದರೆ ಅದೆಂಥ ಬದುಕ್ರಿ ಅದು, ಕೈ ಕಾಲು ಸ್ವಾಧೀನದಲ್ಲಿಲ್ಲ, ಮಾತಾಡೋಕ್ಕಾಗಲ್ಲ, ಹಾಸಿಗೆ ಬಿಟ್ಟು ಹೇಳೋಕ್ಕಾಗಲ್ಲ. ಡಾಕ್ಟರ್ ಹೇಳಿದರು ಹೀಗೆ ಅವನಿರ್ಬೇಕು, ಹಾಸಿಗೆ ಮೇಲೆ ಬದುಕಿರೋವರೆಗೂ ಹೀಗೆ ಹಾಸಿಗೆ ಮೇಲೆ ಒದ್ದಾಡ್ಕೊಂಡು ಇರಬೇಕು ಅಂದರು. ಆದರೆ ವಿಚಿತ್ರ ಅಂದರೆ ಅವನ ಬುದ್ಧಿ ಚೆನ್ನಾಗಿತ್ತು, ಬುದ್ಧಿ ಏನೂ ಆಗಲಿಲ್ಲ. ಅವನ ತಲೆಗೆ 108 ವಿಚಾರ ಬರ್ತಾ ಇದ್ದ, ಹೇಳೋದು ಹೇಗೆ ಅವನು. 1-6 ತಿಂಗಳು ಹಿಂಗೆ ಕಳೀತು. ಒಂದಿಷ್ಟು ವಾಷಿಂಗ್ಟನ್ ನೋಡಿ ಗಮನಿಸಿದ, ಅವನ ಬಲಗೈ 4 ಹೆಬ್ಬೆರಳು ಅಲುಗಾಡ್ತಾ ಇತ್ತು, 4 ಬೆರಳುಗಳು ಅಲುಗಾಡೋಕ್ಕಾಗ್ತಾ ಇತ್ತು. ಹೆಂಡತಿನ ನೋಡಿದ್ಲು, ಓಹೋ ಬುದ್ಧಿ ಚೆನ್ನಾಗಿದೆ, ಕೈಯಿಂದ ಏನೋ ಸನ್ನೆ ಮಾಡ್ತಾನೆ ಗೊತ್ತಾಗಲ್ಲ ಅಂತ ಕೈ ಹಿಡ್ಕೊಂಡ್ಲು. ಈತ ತನ್ನ ಬೆರಳುಗಳಿಂದ ಆಕೆ ಕೈ ತಟ್ಟುತ್ತಾ ಹೋದ. ಆಕೆ ಗೊತ್ತು ಏನೋ ಹೇಳ್ಬೇಕಂತಾನೆ, ಅದೇನು ಅಂತ ಗೊತ್ತಾಗ್ಲಿಲ್ಲ. ಮುಂದೆ 6 ತಿಂಗಳ ಕಾಲ ಈತ ಆಕೆ ಕೈ ತಟ್ಟುತ್ತಾ ಹೋದ. ಆಕೆ ಬುದ್ಧಿವಂತೆ, ಇವನ್ ಕೈ ತಟ್ಟೋ ರೀತಿ ಎಲಗಾಡಿಸೋ ಬಗೆಯನ್ನು ಅರ್ಥ ಮಾಡಿಕೊಂಡು ಇದನ್ನೇ ಒಂದು ಭಾಷೆ ಮಾಡಿಕೊಂಡ್ಲು. ನೀ ಇದನ್ನ ಹೇಳ್ಬೇಕಂತಿದೀಯಾ, ಹೀಗೆ ಹೇಳ್ಬೇಕಂತಿದೀಯಾ ಅಂತ ಬರೆದು ತೋರಿಸಿದ್ಲು. ಅವನ ಸಂತೋಷದ ಕಣ್ಣೀರು ಬಂದ್ಬಿಡ್ತು, ಹೌದು ಇದೇ ಹೇಳಬೇಕು ಅಂತ ಗೋಣ ಹಾಕಿದ. ಮುಂದೆ ನೋಡಿ ಏನಾಯ್ತು ಅಂತ, ಆಕೆ ಕೈ ಬಡಿದು ಸೇತುವೆ ಮುಂದುವರಿಸು ಅಂತ ಹೇಳ್ದ. ಇಂಜಿನಿಯರ್ ಕೆಲಸ ಶುರು ಮಾಡಿದ್ರು. ಸ್ವಾಮಿ ನಂಬೇಕು ತಾವು, ಸುಮಾರು 13 ವರ್ಷಗಳ ಕಾಲ ಇದೇ ರೀತಿ ಹೆಂಡತಿ ಕೈ ಬಡಿದು ಆ ಸೇತುವೆ ಹೇಗೆ ನಡೆಸಬೇಕು ಅಂತ ಹೇಳ್ದ. ಬ್ರೂಕ್ಲಿನ್ ಬ್ರಿಡ್ಜ್ ನಿರ್ಮಾಣ ಸಂಪೂರ್ಣ ಆಯ್ತು. ಇಂದಿಗೂ ಕೂಡ ಸ್ನೇಹಿತರೆ, ಆ ಬ್ರೂಕ್ಲಿನ್ ಬ್ರಿಡ್ಜ್ ನೋಡ್ಬೇಕು ನೀವು. ಬ್ರೂಕ್ಲಿನ್ ಬ್ರಿಡ್ಜ್ ಅಂದ್ರೆ ಅದ್ಭುತ, 4 ಕಿಲೋಮೀಟರ್ ಸಮುದ್ರದಲ್ಲಿರುವಂತಹದ್ದು. ಆಗಿನ ಕಾಲಕ್ಕೆ ಕಲ್ಪನೆ ಮಾಡೋಕೆ ಸಾಧ್ಯ ಇಲ್ಲಲ್ಲ ಸ್ವಾಮಿ. ಎಲ್ಲ ರೆಡಿ ಆದ್ಮೇಲೆ ವಾಷಿಂಗ್ಟನ್ ರೋಬ್ಲಿಂಗ್ ಹೇಳಿದಂತೆ, ನಾನು ಕರ್ಕೊಂಡು ಹೋಗಿ ಬ್ರಿಡ್ಜ್ ಮೇಲೆ ಅಂತ. ಅವನು ಸ್ಟ್ರೆಚರ್ ಮೇಲೆ ಮಲಗಿಸ್ಕೊಂಡು ಒಂದು ವಾಹನದಲ್ಲಿ ಕರ್ಕೊಂಡು ಈ ತುದಿಯಿಂದ ಆ ತುದಿಗೆ, ಆ ತುದಿಯಿಂದ ಈ ತುದಿಗೆ ಒಂದು 2 ಸಾಲೆ ಕರ್ಕೊಂಡು ಹೋದ್ರಂತೆ. ಹೊರಗೆ ಬರೋ ಹೊತ್ತಿಗೆ ಅವನು ಸಂತೃಪ್ತಿಯಿಂದ, ಆ ಸಾಧನೆಯ ಖುಷಿಯಿಂದ ಕಣ್ಣೀರು ಸುರಿದು ಹೋಗಿತ್ತು ಅವನಿಗೆ. ವಾಪಸ್ ಬಂದು ಆಸ್ಪತ್ರೆಗೆ ಮಲಗಿಸಿದ್ರು. ಅವತ್ತೇ ಸಾಯಂಕಾಲ ವಾಷಿಂಗ್ಟನ್ ರೋಬ್ಲಿಂಗ್ ತೀರ್ಕೊಂಡ ಅಂತ. ಇದು ಎಂಥ ಅದ್ಭುತ ಅನ್ಸಲ್ವಾ. ಇವತ್ತಿಗೆ ಕೂಡ ಆ ಬ್ರೂಕ್ಲಿನ್ ಬ್ರಿಡ್ಜ್ ಅಂತೇನಿದೆಯೋ, ಆ ಜಾನ್ ರೋಬ್ಲಿಂಗನ ಅಸಾಮಾನ್ಯ ಕನಸಿಗೆ, ಆ ವಾಷಿಂಗ್ಟನ್ ರೋಬ್ಲಿಂಗನ ಎಂದೆಂದೂ ಸೋಲದ ಚೈತನ್ಯಕ್ಕೆ, ಅವನ ಹೆಂಡತಿಯ ತಾಳ್ಮೆಗೆ, ಆ ಇಂಜಿನಿಯರ್ ಆತ್ಮವಿಶ್ವಾಸದ ಪ್ರತೀಕವಾಗಿ ನಿಂತ್ಕೊಂಡಿಲ್ವಾ. ಕೆಲವರೆ ನನ್ನ ಅಪೇಕ್ಷೆ ಇಷ್ಟೇನೆ, ನಮ್ಮ ಸಾಧನೆಗಳ ಕನಸುಗಳು ಗಟ್ಟಿಯಾಗಿದ್ರೆ, ಅದನ್ನ ನನಸು ಮಾಡುವಲ್ಲಿ ನನ್ನ ಪ್ರಯತ್ನ ಹುರಿಗೊಂಡ್ರೆ ಯಾವುದು ಅಸಾಧ್ಯ ಅಲ್ಲ ಅನ್ನೋದಕ್ಕೆ ಈ ರೋಬ್ಲಿಂಗ್ ಪರಿವಾರ ಒಂದು ದೊಡ್ಡ ನಿದರ್ಶನವಾಗಿ ನಿಂತಿದೆ. ಸಣ್ಣ ಸಣ್ಣ ತೊಂದರೆಗಳಿಗೆ ಎದೆಗೆಟ್ಟು ಕೈ ಚೆಲ್ಲಿ ಆಗೋದಿಲ್ಲ ನಮ್ಮ ಕಣ್ಣಿಂದ ಅಂತ ಅನ್ನುವಾಗ, ಈ ವಾಷಿಂಗ್ಟನ್ ರೋಬ್ಲಿಂಗ್ ಆ ಪರಿವಾರದ ಕನಸು ನಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ನೀವು ನ್ಯೂಯಾರ್ಕ್ ಹೋಗೋದಾದ್ರೆ ಆ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಹೋಗಿ ಬನ್ನಿ. ಅಲ್ಲಿ ಹೋದಾಗ ಬರೀ ಸಂತೋಷ ಪಡಬೇಡಿ, ಆ ತ್ಯಾಗ, ಆ ಪರಿಶ್ರಮದ ನೆನಪು ಕೂಡ ನಿಮ್ಮ ಮೊದಲ ಮನಸ್ಸನ್ನ ಹಸಿಯಾಗಿಸ್ಬೇಕು. ಆಗ ಅದೆಲ್ಲ ನಮಗೆ ಸಾಧನೆಯ ದಾರಿಯಿಂದ ವಿಮುಖವಾಗುವಂತಹ ನಮ್ಮವರಿಗೆ ಒಂದು ಆದರ್ಶವಾದೀತು ಅನ್ನೋ ನಂಬಿಕೆ ನಂದು.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದಿನಿಂದ 10 ದಿನಗಳವರೆಗೆ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ಹರ್ ಘರ್ ತಿರಂಗಾ ಅಭಿಯಾನ, ನಾಡಿನ ವಿವಿಧೆಡೆ 80th ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ, ಜಾಥಾ. ಜಲ್ ಸಂಚಯ್ ಜನಭಾಗಿದಾರಿ, ಚಿತ್ರದುರ್ಗದಲ್ಲಿ ಇಂದು ಕ್ಯಾಚ್ ದಿ ರೈನ್ ಅಭಿಯಾನ. ಇಂದು ವಿಶ್ವ ಅಂಗಾಂಗ ದಾನ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಮಂಡಲ

0: ಕ್ರೀಡಾಮಂಡಲದ ಮಳೆಗಾಲದ ಅಧಿವೇಶನ ಇಂದಿನಿಂದ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಇಂದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಕ ಸಭೆ ನಡೆಯಲಿದೆ. ನಾಳೆ ಶುಕ್ರವಾರ ನಿಗದಿತ ವೇಳಾಪಟ್ಟಿಯಂತೆ ಕಲಾಪಗಳು ನಡೆಯಲಿವೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯಲಿರುವ ಮೊದಲ ಅಧಿವೇಶನ ಇದಾಗಿದೆ. ರಾಜ್ಯ ವಿಧಾನ ಪರಿಷತ್ತಿನ 159ನೇ ಅಧಿವೇಶನದ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ನೇಮಕಗೊಂಡಿದ್ದಾರೆ. ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ಅಧಿವೇಶನದಲ್ಲಿ ಈವರೆಗೆ ಒಟ್ಟು 481 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದೆ. ಆ ಪೈಕಿ 286 ಚುಕ್ಕೆ ಗುರುತಿನ ಹಾಗೂ 195 ಚುಕ್ಕೆ ರಹಿತ ಪ್ರಶ್ನೆಗಳಾಗಿವೆ. ನಿಯಮ 72ರ ಅಡಿಯಲ್ಲಿ 31 ಸೂಚನೆಗಳು ಹಾಗೂ ನಿಯಮ 330ರ ಅಡಿಯಲ್ಲಿ 23 ಸೂಚನೆಗಳನ್ನು ಚರ್ಚೆಗೆ ಅನುಮೋದಿಸಲಾಗಿದೆ ಎಂದರು. ಕಾರ್ಯಕಲಾಪಗಳ ಸಲಹಾ ಸಮಿತಿಯ ತೀರ್ಮಾನದಂತೆ ಪ್ರಮುಖ ಸಾರ್ವಜನಿಕ ವಿಷಯಗಳ ಮೇಲೆ ಚರ್ಚೆಗಳು ನಡೆಯಲಿವೆ ಎಂದು ಪುಟ್ಟಣ್ಣ ತಿಳಿಸಿದರು. ಹರ್ ಘರ್ ತಿರಂಗಾ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ರಾಷ್ಟ್ರ ಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟ್ರೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ್ ಘರ್ ತಿರಂಗಾ ಅಭಿಯಾನ ಸಮರ್ಪಿತವಾಗಿವೆ. ದೇಶಭಕ್ತಿ ಹಾಗೂ ರಾಷ್ಟ್ರೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ.
1: 15
0: ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಕೇಂದ್ರಗಳು ತಯಾರಿಸಿದ ಖಾದಿ ರಾಷ್ಟ್ರಧ್ವಜಗಳನ್ನೇ ಬಳಸುವಂತೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಮನವಿ ಮಾಡಿದ್ದಾರೆ.
2: ನಾವು ಮತ್ತೊಮ್ಮೆ ಬಹಳ ಸಂತೋಷದಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವವರಿದ್ದೇವೆ. ಸಹಜವಾಗಿಯೇ ಈ ಸಂದರ್ಭದಲ್ಲಿ ನಾವು ಭಾರತೀಯರೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ, ಕಚೇರಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಧ್ವಜಾರೋಹಣವನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ಪಾವಿತ್ರ್ಯದಿಂದ ಮಾಡುತ್ತೇವೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಅನೇಕರು ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ನಿಂದ ಮಾಡಿದಂತಹ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿರುವುದು ಮತ್ತು ವಾಹನಗಳಲ್ಲಿ ತೆಗೆದುಕೊಂಡು ಹೋಗುತ್ತಿರುವುದನ್ನು ನಾವು ನೋಡುತ್ತೇವೆ. ದಯಮಾಡಿ ಈ ಸಲ ಪ್ಲಾಸ್ಟಿಕ್ ಧ್ವಜಗಳಿಗೆ ನಾವು ಅವಕಾಶ ಕೊಡುವುದು ಬೇಡ. ಪ್ಲಾಸ್ಟಿಕ್ ಎಂಬುದು ಪರಿಸರ ಸ್ನೇಹಿ ವಸ್ತುವಲ್ಲ. ನಾವೆಲ್ಲರೂ ಬಹಳ ಕಾಳಜಿಯಿಂದ ಖಾದಿಯಿಂದ ಮಾಡಿದಂತಹ ಧ್ವಜಗಳನ್ನೇ ಬಳಸೋಣ. ಖಾದಿ ಎಂಬುದು ಪರಿಸರ ಸ್ನೇಹಿ ಬಟ್ಟೆ. ಅದು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡುವಂಥದ್ದು. ಖಾದಿ ಎಂಬುದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಲಾಂಛನವೂ ಆಗಿತ್ತು.
0: ಆಗಸ್ಟ್ 15 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಪೂರ್ವಭಾವಿಯಾಗಿ ಬೆಳಗಾವಿಯ ಮರಾಠ ಲಘು ಪದಾತಿ ದಳದ ಸೈನಿಕರು ಸೈಕಲ್ ಜಾಥಾ ಕೈಗೊಂಡರು. ಮರಾಠ ಲೈಟ್ ಇನ್ಫೆಂಟ್ರಿ ಕಮಾಂಡರ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿ ತಾವು ಪಾಲ್ಗೊಂಡರು. ಬೆಳಗಾವಿ ನಗರದ ಪ್ರಮುಖ ರಸ್ತೆ ಮೂಲಕ 20 ಕಿಲೋಮೀಟರ್ ದೂರದ ಐತಿಹಾಸಿಕ ಯಳ್ಳೂರು ಕೋಟೆಯಲ್ಲಿ ರಾಷ್ಟ್ರಧ್ವಜದ ಮೆರವಣಿಗೆಯೊಂದಿಗೆ ಜಾಥಾ ಸಮಾರೋಪಗೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ, ಸಶಸ್ತ್ರ ಪಡೆಗಳು ಮತ್ತು ಯುವ ಪೀಳಿಗೆ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ

0: ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಕಾ ಹಾಗೂ ಪಾನ್ ಮಸಾಲ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷ ನಿಷೇಧಿಸಿ ಆದೇಶಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರೇಡಿಯೋಥೆರಪಿ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂಜಿ ಗಿರಿಯಪ್ಪಗೌಡರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿ, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಕ್ಯಾನ್ಸರ್ ಸೇರಿದಂತೆ ಇತರೆ ಗಂಭೀರ ಕಾಯಿಲೆಗಳಿಂದ ದೂರ ಮಾಡಿ ಕಾಲಕ್ರಮದಲ್ಲಿ ಮಾನವ ಸಂಪನ್ಮೂಲವಾಗಿ ರೂಪಿಸಲಿದೆ ಎಂದಿದ್ದಾರೆ.
1: ಕರ್ನಾಟಕ ಸರ್ಕಾರದ ಆಹಾರ ಸಂರಕ್ಷಣಾ ಕಮಿಷನರ್ ಒಳ್ಳೆ ಮಹತ್ವದ ನಿರ್ಧಾರವನ್ನ ಮಾಡಿದ್ದಾರೆ. ಮುಂದಿನ 1 ವರ್ಷದವರೆಗೆ ಕರ್ನಾಟಕದಲ್ಲಿ ಟೊಬ್ಯಾಕೋ ಪ್ರೊಡಕ್ಟ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ಒಳ್ಳೆ ನಿರ್ಧಾರ ಅಂತ ನಾನು ಕರ್ನಾಟಕ ಜನತೆ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಾಕಷ್ಟು ಯುವಕರನ್ನ ನಾವು ತಂಬಾಕುನ ಸೇವನೆಯಿಂದ ಆಗುವಂತಹ ಕ್ಯಾನ್ಸರ್ಗಳನ್ನ ನೋಡ್ತಾ ಇದ್ವಿ. ತಂಬಾಕಿನಿಂದ ಆಗುವಂತಹ ಕ್ಯಾನ್ಸರ್ಗಳನ್ನ ಡೆಫಿನೆಟ್ ಆಗಿ ತಡೆಗಟ್ಟಬಹುದು ಅಂತ ನನ್ನ ಒಂದು ಆಸೆ. ತಂಬಾಕಿನಿಂದ ಬರೀ ಕ್ಯಾನ್ಸರ್ ಅಂತ ಅಷ್ಟೇ ಅಲ್ಲ, ಸ್ಟ್ರೋಕ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಬಿಪಿ ಆಗಿರ್ಬೋದು, ಇದೆಲ್ಲ ಕಾಯಿಲೆಗಳಿಗೂ ಕೂಡ ಒಳ್ಳೆ ನಿರ್ಧಾರ. ಟೊಬ್ಯಾಕೋವನ್ನ ಯಾವಾಗ್ಲೂ ಬ್ಯಾನ್ ಮಾಡಬೇಕಾಗಿತ್ತು, ಅಟ್ ಲೀಸ್ಟ್ ಸರ್ಕಾರ ಬ್ಯಾನ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ. ಅದಕ್ಕೆ ನಾನು ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ.
0: ಕೇಂದ್ರ ಜಲಶಕ್ತಿ ಸಚಿವಾಲಯ ಸಂಚಾಲಿತ ಜಲ್ ಸಂಚಯ್ ಜನಭಾಗಿದಾರಿ ಉಪಕ್ರಮದಡಿ ಕ್ಯಾಚ್ ದಿ ರೈನ್ ಅಭಿಯಾನ ಇಂದು ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗ ನಗರದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ನಡೆಯಲಿದೆ. 19ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಗರಸಭೆ ಸಭಾಂಗಣದಲ್ಲಿ ಹಿರಿಯ ಭೂ ವಿಜ್ಞಾನಿಗಳೊಂದಿಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸಂವಾದ ಜರುಗಲಿದೆ. ನಗರ ಪ್ರದೇಶದಲ್ಲಿ ನೀರಿನ ಹಿತಮಿತ ಬಳಕೆ, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ ಹಾಗೂ ಜಲಮೂಲಗಳ ಸಂರಕ್ಷಣೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕ್ಯಾಚ್ ದಿ ರೈನ್ ಅಭಿಯಾನ ಆಯೋಜಿಸಲಾಗಿದೆ ಎಂದು ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ಇಂದು ವಿಶ್ವ ಅಂಗಾಂಗ ದಾನ ದಿನಾಚರಣೆ. ಅಂಗಾಂಗ ಮತ್ತು ಅಂಗಾಂಶ ದಾನದ ನಿರ್ಣಾಯಕ ಅಗತ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಮತ್ತು ಜೀವಗಳನ್ನು ಉಳಿಸಲು ತಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುತ್ತದೆ. ಮೃತಪಟ್ಟ ಒಬ್ಬ ವ್ಯಕ್ತಿ ಪ್ರಮುಖ ಅಂಗಾಂಗಗಳ ಹಂಚಿಕೆಯ ಮೂಲಕ 8 ಜೀವಗಳನ್ನು ಉಳಿಸಬಹುದು ಮತ್ತು ಅಂಗಾಂಶ ಹಾಗೂ ಕಣ್ಣುಗಳ ದಾನ ನೀಡಿ ಅನೇಕರಿಗೆ ಸಹಾಯ ಮಾಡಬಹುದು. ಬ್ಯಾಡ್ಮಿಂಟನ್ ಮೊದಲ ಶ್ರೇಯಾಂಕದ ಆಟಗಾರ ಸುಬೋಧ್ ಸೇತಿ, 2ನೇ ಶ್ರೇಯಾಂಕದ ಆಟಗಾರ ಪಿವಿ ವಿಶಾಲ್ ಅವರು ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ಮುಖ್ಯ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ಅರ್ಹತಾ ಪಂದ್ಯದ 5ನೇ ಸುತ್ತಿನಲ್ಲಿ ಅವರು ಜಯ ದಾಖಲಿಸಿದರು. ಸಂಕ್ಷಿಪ್ತ ಸುದ್ದಿಗಳು. ಚಿತ್ರದುರ್ಗ ತಾಲೂಕು ತುರುವನೂರು ಹೋಬಳಿ ಕೂನಬೇವು ಗ್ರಾಮದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎ ಭೀಮಪ್ಪ ಅವರನ್ನು ಜಿಲ್ಲಾಡಳಿತ ಗೌರವಿಸಿತು. ವಿಜಯನಗರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 100% ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಧಾರವಾಡದ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನವನ್ನು ಶೀಘ್ರ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸುವುದಾಗಿ ಶಾಸಕ ಅರವಿಂದ್ ಬೆಲ್ಲದ್ ತಿಳಿಸಿದ್ದಾರೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಉಡಾನ್ ಯೋಜನೆ ಅಡಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಪ್ರಾದೇಶಿಕ ವಿಮಾನಯಾನ ಸೇವೆಗಳನ್ನು ಪುನಾರಂಭಿಸುವಂತೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಎಚ್ಐವಿ ಹಾಗೂ ಏಡ್ಸ್ ಜನಜಾಗೃತಿ ಅಭಿಯಾನಕ್ಕೆ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸನತ್ ಕುಮಾರ್ ಚಾಲನೆ ನೀಡಿದರು. ಪರಿಸರ ಸ್ನೇಹಿ ಮಾದರಿಯಲ್ಲಿ ಗೌರಿ ಗಣೇಶ ಹಬ್ಬ ಆಚರಿಸುವಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಧಾರವಾಡ ಜಿಲ್ಲೆಯ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 10 ದಿನಗಳವರೆಗೆ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ಹರ್ ಘರ್ ತಿರಂಗಾ ಅಭಿಯಾನ, ನಾಡಿನ ವಿವಿಧೆಡೆ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಜಾಥಾ. ಜಲ್ ಸಂಚಯ್ ಜನಭಾಗಿದಾರಿ ಚಿತ್ರದುರ್ಗದಲ್ಲಿ ಇಂದು ಕ್ಯಾಚ್ ದಿ ರೈನ್ ಅಭಿಯಾನ. ಇಂದು ವಿಶ್ವ ಅಂಗಾಂಗದಾನ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 105ರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ

0: ಕೀಲು ಮತ್ತು ಮೊಳೆರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ನಾವುಣ್ಣುವನ್ನಗಳು,
4: ನಾವುಣ್ಣುವನ್ನಗಳು,
3: ನಾವು ಕುಡಿಯುವುದಕಗಳು,
4: ನಾವು ಕುಡಿಯುವುದಕಗಳು,
3: ನಾವು ಉಸಿರುವ ಎಲರುಗಳು,
4: ನಾವು ಉಸಿರುವ ಎಲರುಗಳು,
3: ನಾವು ಉಡುವ ವಸ್ತ್ರ,
4: ನಾವು ಉಡುವ ವಸ್ತ್ರ,
3: ಭೂವ್ಯೋಮಗಳ,
4: ಭೂವ್ಯೋಮಗಳ
3: ಯಂತ್ರ ಸಂಘದ ಉತ್ಪನ್ನಗಳು,
4: ಯಂತ್ರ ಸಂಘದ ಉತ್ಪನ್ನಗಳು,
3: ಜೀವವೆರಡರ ಶಿಶುವು ಮಂಕುತಿಮ್ಮ,
4: ಜೀವವೆರಡರ ಶಿಶುವು ಮಂಕುತಿಮ್ಮ.
2: ಕಳೆದ ಮುಕ್ತಕದಲ್ಲಿ ನಾವು ನೋಡಿದಂತೆ ಬರೀ ಸೂರ್ಯ ಅಲ್ಲ, ಬರೀ ಭೂಮಿ ಅಲ್ಲ, ಎರಡರ ಸಹಕಾರದಿಂದ ಜೀವ ಪೋಷಣೆ ನಡೀತಾ ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಅದನ್ನು ಮತ್ತಷ್ಟು ವಿಸ್ತರಿಸಿ ಸ್ಪೆಸಿಫಿಕ್ ಆದಂಥ ಅಂಶಗಳನ್ನು ಉದಾಹರಣೆಯಾಗಿ ಕೊಟ್ಟು ಇಲ್ಲಿ ಡಿ ವಿ ಜಿಯವರು ಅದನ್ನು ಮತ್ತೆ ಹೇಳ್ತಾರೆ. ಈಗ ನಾವು ನಮ್ಮ ಪೋಷಣೆಗಾಗಿ ಆಹಾರ ಸೇವನೆ ಮಾಡ್ತೀವಿ. ಆಹಾರ ಬಂದದ್ದೆಲ್ಲಿಂದ ಅಂತ ಪ್ರಶ್ನೆ ಬಂದಾಗ ಅದು ಬಂದದ್ದು ತಿರ್ಗಾ ಕಳೆದ ಮುಕ್ತಕದಲ್ಲಿ ನೋಡಿದಂತೆ ಭೂಮಿಯಲ್ಲಿರುವಂತಹ ಸಾರವನ್ನು ರಸವನ್ನು ಅದು ಹೀರ್ಕೊಂಡು ಬೆಳೀತು. ಸೂರ್ಯನಿಂದ ಬಂದಂತಹ ಶಕ್ತಿಯನ್ನು ಅದು ಧಾನ್ಯವಾಗಿ ಕನ್ವರ್ಟ್ ಮಾಡಿ ಪರಿವರ್ತನೆಗೊಳಿಸಿ ಧಾನ್ಯವನ್ನು ನಮಗೆ ಕೊಡ್ತು. ಆ ಧಾನ್ಯವನ್ನು ನಾವು ಅನ್ನವಾಗಿ ಪರಿವರ್ತನೆಗೊಳಿಸಿ ಅನ್ನವನ್ನು ನಾವು ತಿಂತಾ ಇದ್ದೀವಿ. ಸೊ ಅಲ್ಲಿ ಮತ್ತೆ ಭೂಮಿ ಮತ್ತು ಸೂರ್ಯ ಇವೆರಡೂ ಕೂಡ ಏಕೀಭವಿಸಿ ನಮಗೆ ಅನ್ನವನ್ನು ಕೊಡ್ತಾ ಇವೆ. ಅದೇ ರೀತಿಯಲ್ಲಿ ನಾವು ಕುಡಿಯುವ ಉದಕಗಳು, ಸೊ ನೀರು, ಅದು ಎಲ್ಲಿ ನಮಗೆ ನೀರು ಎಲ್ಲಿಂದ ಸಿಗ್ತಾ ಇದೆ? ಇವತ್ತಿನ ದಿನದಲ್ಲಿ ಮೇಲ್ಮೈ ನೀರು, ಸರ್ಫೇಸ್ ವಾಟರ್, ಯಾವುದೋ ಬಾವಿ ಕೆರೆ ಅದನ್ನೆಲ್ಲ ನಾವು ನೀರು ನೋಡ್ತೀವಿ. ಅಥವಾ ಭೂಮಿಯ ಒಳಗಿರುವಂಥ ಅಂತರ್ಜಲ ಅದನ್ನು ನಾವು ನೋಡ್ತೀವಿ. ಈ ಭೂಮಿಯ ಮೇಲಿರುವಂತಹ ಜಲ, ಭೂಮಿಯ ಒಳಗಿರುವಂತಹ ಜಲಕ್ಕೂ ಆಕಾಶದಲ್ಲಿರುವಂತಹ ಮೋಡೆಗಳಿಗೂ ಒಂದು ಅವಿನಾಭಾವವಾದಂಥ ಸಂಬಂಧ ಇದೆ. ಇದರಿಂದಲೇ ಅದಾಗಿರೋದು. ಸೊ ಭೂಮಿಯ ಮೇಲಿದ್ದಂತಹ ನೀರು ಆಕಾಶದಲ್ಲಿ ಮೋಡವಾಗಿ ಹೇಗೆ ಹೋಗೋದಕ್ಕೆ ಸಾಧ್ಯ ಆಯಿತು? ಅದು ರವಿ ಮಾತ್ರದಿಂದಲೇ, ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದು ಅದು ಆವಿಯಾಗಿ ಮೇಲೆ ಹೋಗಿ ಮೋಡವಾಯಿತು. ಮೋಡವಾಗಿ ಗಾಳಿಯ ಪ್ರಭಾವದಿಂದ ಬೇರೆ ಯಾವುದೋ ಒಂದು ಜಾಗಕ್ಕೆ ಹೋಯಿತು. ನೀರಿದ್ದಂತಹ ಭೂಮಿಯ ಸ್ಥಾನದ ಮೇಲೆ ಆವಿಯಾಗಿ ಹೋದಂತಹ ಮೋಡ ನೀರಿಲ್ಲದ ಯಾವುದೋ ಭೂಮಿಯ ಜಾಗಕ್ಕೆ ಹೋಗಿ ಅಲ್ಲಿ ಮಳೆಯನ್ನು ಗರಿತಾ ಇದೆ. ಸೊ ಹಾಗಾಗಿ ನೀರಿನ ಚಕ್ರವನ್ನು ನಾವು ನೋಡಿದಾಗ ಭೂಮಿಯ ಮೇಲೆ ಒಂದು ಜಾಗದಲ್ಲಿ ಸ್ಥಿರವಾಗಿ ನಿಂತಹ ನೀರಿನ ಒಂದು ನೆಲೆ ಆಕಾಶಕ್ಕೆ ಆವಿಯಾಗಿ ಹೋಗಿ ಮೋಡದ ರೂಪದಲ್ಲಿ ಬೇರೊಂದು ಜಾಗಕ್ಕೆ ಹೋಗಿ ಮಳೆಯಾಗಿ ಇನ್ಯಾವುದೋ ಜೀವದ ಪೋಷಣೆಯಲ್ಲಿ ತೊಡಗಿದೆ. ಸೊ ಹಾಗೆ ನಾವು ಕುಡಿತಾ ಇರುವಂತಹ ನೀರು ಕೂಡ ಅದು ನಮಗೆ ಭೂಮಿಯಿಂದ ಸಿಗ್ತಾ ಇದೆಯೇನೋ ಅಂತ ಅನಿಸಿದ್ರೂ ಅದು ರವಿಯ ಕೆಲಸದಿಂದ ಬೇರೆ ಕಡೆಗೆ ಹೋಗಿ ಬೇರೆಯ ಒಂದು ಜೀವದ ಪೋಷಣೆಯಲ್ಲಿ ಅದು ತನ್ನ ಕೊಡುಗೆಯನ್ನು ಕೊಡ್ತಾ ಇದೆ. ಹಾಗೆ ನಾವು ಉಸಿರುವ ಎಲರುಗಳು, ಈ ಗಾಳಿ ಬೀಸುವಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ, ನಾವೆಲ್ಲರೂ ಅನುಭವಿಸ್ತೀವಿ. ಸೊ ಅದಕ್ಕೆ ನೀನು ಈ ಊರಿನಲ್ಲಿ ಮಾತ್ರ ಇರಬೇಕಪ್ಪ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ.
5: ಈ ಊರಿನ ಗಾಳಿ ಪಕ್ಕದ ಊರಿಗೆ ಆಟೋಮ್ಯಾಟಿಕ್ ಆಗಿ ಹೋಗ್ತಾ ಇರುತ್ತೆ, ಯಾಕೆ ಅಲ್ಲಿ ಯಾವುದೇ ತಡೆಗೋಡೆ ಇರಕ್ಕೆ ಸಾಧ್ಯ ಇಲ್ಲ.

ಸೊ ಅದರಲ್ಲೇ ಅನೇಕ ವೈವಿಧ್ಯತೆಗಳಿರೋದನ್ನು ನಾವು ನೋಡ್ತೀವಿ. ಅದರಲ್ಲಿರುವಂತಹ ಅನೇಕ ರಾಸಾಯನಿಕಗಳಿಂದಲೇ ನಾವು ಬದುಕೋದಕ್ಕೆ ಸಾಧ್ಯ ಆಗ್ತದಲ್ಲ, ಆಕ್ಸಿಜನ್ ಇದೆ, ಮತ್ತೊಂದಿದೆ, ಇನ್ನೊಂದಿದೆ. ಸೊ ಇದೆಲ್ಲವೂ ಇರೋದ್ರಿಂದ ಜೀವ ಪೋಷಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಉಡುವ ವಸ್ತ್ರಗಳು, ಅದರಲ್ಲಿ ವೈವಿಧ್ಯತೆ ಇದ್ದರೂ ಕೂಡ ನಾವು ಕಳೆದ ಸರ್ತಿ ಕೂಡ ನೋಡಿದ್ವಿ, ಕಾಟನ್ ಅನ್ನೋದು ಒಂದು ಮೂಲ ವಸ್ತು. ಆ ಮೂಲ ವಸ್ತುವಿನಿಂದ ಅನೇಕ ರೀತಿಯ ಬಟ್ಟೆಗಳು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗೆ ಅದಕ್ಕೂ ಕೂಡ, ಆ ವಸ್ತ್ರದ ಉತ್ಪಾದನೆಗೂ ಕೂಡ ರವಿ ಭುವಿ ಈ ಎರಡೂ ಇರಲೇಬೇಕು. ಸೊ ಹಾಗಾಗಿ ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗುವ ಪ್ರತಿಯೊಂದು ಅಂಶವೂ ಕೂಡ ಭೂ ವ್ಯೋಮಗಳ ಸಂಘ. ಭೂ ವ್ಯೋಮಗಳು, ಭೂಮಿ ಮತ್ತು ಆಕಾಶದಲ್ಲಿರುವಂತಹ ಎಲ್ಲ ಶಕ್ತಿಯುತವಾದಂತಹ ಸೆಲೆಸ್ಟಿಯಲ್ ಬಾಡೀಸ್, ಆ ಸೂರ್ಯ ಇತ್ಯಾದಿಗಳೇನು ಹೇಳ್ತೀವಿ, ಅದರ ಒಂದು ಸಂಯೋಜನೆಯಿಂದ ಆಗ್ತಾ ಇರುವಂತಹ ಒಂದು ಉತ್ಪನ್ನಗಳು. ನಮಗೆ ಸಂಘ ಅನ್ನೋಂಥ ಪದವನ್ನು ಇಲ್ಲಿ ಡಿ ವಿ ಜಿಯವರು ಉಪಯೋಗಿಸಿದ್ದಾರೆ. ಸಂಘ ಅಂತ ಅನ್ನೋಂಥದ್ದು ಅದು ಸಂಘಟನೆ ಅಥವಾ ಏಕೀಕರಣ, ಒಂದುಗೂಡಿಸುವಿಕೆ ಅನ್ನೋಂಥ ಅರ್ಥ. ಅದು ನಮಗೆ ಗೊತ್ತಿದೆ. ಅಂದರೆ ನಮಗೆ ನಮ್ಮೆಲ್ಲ ಹಳ್ಳಿಗಳಲ್ಲಿ ಇವಾಗ ಸಂಘಗಳು ಅಂತ ಇರ್ತವೆ ಅಲ್ವಾ. ಅದೇ ಉದಾಹರಣೆಯನ್ನು ನಾವು ಆ್ಯಕ್ಚುಲಿ ಈಗ ತೊಗೊಂಡು ನಾವು ಅದನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದು. ಪ್ರತಿಯೊಂದು ಊರಲ್ಲೂ ಕೂಡ ಈ ಸಂಘಗಳು ಅಂತ ಇರ್ತವೆ. ಆ ಸಂಘಗಳ ಪೂರ್ಣ ಹೆಸರೇನು? ಸ್ವಸಹಾಯ ಸಂಘಗಳು ಅಂತ, ತಮಗೆ ತಾವೇ ಸಹಾಯ ಮಾಡಿಕೊಳ್ಳುವಂಥ ಸಂಘಗಳು. ಸೊ ಆ ಸಂಘದಲ್ಲಿ ಏನಿರ್ತವೆ, ಒಂದು 8 ಜನರ ಸದಸ್ಯತ್ವ ಹೊಂದಿರುವಂಥ ಒಂದು ಗುಂಪದು. ಸೊ ಆ ಗುಂಪಿನಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂತಹ ಹಿನ್ನೆಲೆಯಿಂದ ಬಂದಿರ್ತಾರೆ, ತಮ್ಮದೇ ಆದಂಥ ಶಕ್ತಿಗಳನ್ನು ಅವ್ರು ಹೊಂದಿರ್ತಾರೆ. ಒಂದು ಗುಂಪಿನಲ್ಲಿದ್ದರೂ ಕೂಡ ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ಥರ ಇರುತ್ತೆ, ಹೌದಲ್ವಾ. ಸೊ ಈಗ ಒಂದು ಉದಾಹರಣೆಯಾಗಿ ಒಂದು ಯಾವುದೋ ಒಂದು ಸಂಘ ಇದೆ, ಆ ಸಂಘದವರೆಲ್ಲ ಸೇರಿ ಯಾವುದೋ ಒಂದು ಉತ್ಪನ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಈಗ ರಾಗಿ ಉಪಯೋಗಿಸ್ಕೊಂಡು ಮಾಡುವಂತಹ ರಾಗಿ ಹುರಿಟ್ಟಿನ ಒಂದು ಉತ್ಪನ್ನವೇ ಇರಬಹುದು, ಅಥವಾ ರಾಗಿಯಿಂದ ಮಾಡುವಂಥ ಹಪ್ಪಳ ಸಂಡಿಗೆ ಇರ್ಬೋದು, ಚಕ್ಲಿ ಇರ್ಬೋದು, ಅಥವಾ ಹಿಂದಿನ ಕಾಲದಲ್ಲೂ ಕೂಡ ಮಾಡ್ತಾ ಇದ್ದಂತಹ ಗಂಧದ ಕಡ್ಡಿ ಮಾಡುವಂಥದ್ದು ಇರ್ತಾ ಇತ್ತು. ಸೊ ಹೀಗೆ ಬೇರೆ ಬೇರೆ ಉತ್ಪನ್ನಗಳ ಉದಾಹರಣೆ ನಮಗೆ ನೆನಪಿನಲ್ಲಿ ಇದೆ ಈಗಲೂ ಕೂಡ, ಅದನ್ನು ನಾವು ನೆನಪಿಸ್ಕೊಳ್ಳೋಣ. ಅದನ್ನು ಮಾಡಬೇಕಾದ್ರೆ ಬೇರೆ ಬೇರೆ ಚಟುವಟಿಕೆಗಳಿರ್ತವೆ. ಈಗ ರಾಗಿ ಹುರಿಟ್ಟನ್ನೇ ಮಾಡಬೇಕು ಅಂತಂದರೆ ರಾಗಿ ಕೊಂಡ್ಕೊಂಬರಕ್ಕೆ ಒಬ್ಬರು ಇರ್ತಾರೆ, ರಾಗಿನ ನೆನೆ ಹಾಕಕ್ಕೆ ಒಬ್ಬರು ಇರ್ತಾರೆ, ರಾಗಿನ ಪೀಸಿಸ್ಕೊಂಡು ಬರೋಕ್ಕೆ ಒಬ್ಬರು ಇರ್ತಾರೆ, ಅದೆಲ್ಲ ಮಾಡಿದ ನಂತರ ಪ್ಯಾಕ್ ಮಾಡೋಕ್ಕೆ ಒಬ್ಬರು ಇರ್ತಾರೆ, ಇನ್ಯಾರೋ ಒಬ್ಬರು ಓಡಾಡಿಕೊಂಡು ಅದರ ಮಾರ್ಕೆಟಿಂಗ್ ಮಾಡಬೇಕು. ಸೊ ಈ ಉತ್ಪನ್ನ, ಸಂಘದ ಉತ್ಪನ್ನ ಅಂತ ನಾವು ನೋಡಿದಾಗ ಈ ಅನೇಕ ಶಕ್ತಿಗಳು ಏಕಕಾಲಕ್ಕೆ ಒಂದುಗೂಡಿದಾಗ ಮಾತ್ರ ಆ ಉತ್ಪನ್ನ ಅನ್ನೋವಂಥದ್ದು ಯಶಸ್ವಿಯಾಗಿ ಅವರು ನಿರ್ವಹಿಸಿದಂಗೆ ಆಗುತ್ತೆ. ಹಾಗೇನೆ ಅದೇ ಒಂದು ಉದಾಹರಣೆಯನ್ನೇ ನಾವು ಈ ಸೃಷ್ಟಿಗೂ ಕೂಡ ಅನ್ವಯ ಮಾಡೋದಾದರೆ, ಸೃಷ್ಟಿಯಲ್ಲಿ ಹೆಂಗೆ ಸಂಘದ ಒಂದು ಸದಸ್ಯರು ಇರ್ತಾರೋ ಹಾಗೆ ಸೃಷ್ಟಿಯ ಅನೇಕ ಸದಸ್ಯರಿದ್ದಾರೆ. ಭೂ ವ್ಯೋಮಾದಿಗಳು ಇವೆಲ್ಲವೂ ಕೂಡ ಆ ಸಂಘದ ಸದಸ್ಯರು. ಯಾವುದೊಂದು ಇಲ್ಲದೆ ಹೋದರೂ ಕೂಡ ಸಂಘದ ಉತ್ಪನ್ನ ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಹಾಗೆ ಇವೆಲ್ಲವೂ ಕೂಡ ಏಕಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಜೀವ ಅನ್ನುವಂಥದ್ದು ಇದೆ. ಆ ಜೀವ ಅನ್ನುವಂಥದ್ದು ಹಾಗಾಗಿ ಈ ಎರಡರ ಶಿಶು, ಭೂ ಮತ್ತು ವ್ಯೋಮ ಈ ಎರಡರ ಶಿಶು, ಮಗು ಅಂದರೆ ಪ್ರಾಡಕ್ಟ್, ಅದರಿಂದ ಬಂದಿರುವಂಥ ಒಂದು ಪ್ರಾಡಕ್ಟ್. ಅದು ಸಮರ್ಪಕವಾಗಿ ಕೆಲಸ ಮಾಡಬೇಕಾದ್ರೆ ಈ ಎರಡೂ ಕೂಡ ಇರಬೇಕು. ಅದನ್ನು ಜೀವಿಯ ದೃಷ್ಟಿಯಿಂದ ನೋಡಿದರೆ ನಾನು ಜೀವಿಯಾಗಿ ಇರೋದಕ್ಕೆ ಸಹಕಾರಿಯಾಗಿರುವಂಥದ್ದು, ಸಹಕಾರಿ ಅನ್ನೋದಿರಲಿ, ಕಾರಣೀಭೂತವಾಗಿರುವಂಥವು ಯಾವುವು? ಭೂಮಿ ಮತ್ತು ವ್ಯೋಮ, ರವಿ ಮತ್ತು ಭುವಿ. ಸೊ ಜೀವಿಯಾಗಿ ನನ್ನ ಅಸ್ತಿತ್ವಕ್ಕೆ ಕಾರಣವಾದಂತಹ, ನನ್ನ ಪೋಷಣೆಗೆ ಕಾರಣವಾದಂತಹ ರವಿ ಮತ್ತು ಭುವಿಯ ಬಗ್ಗೆ ನಮಗೆ ಗೌರವವಿರಬೇಕಾಗಿರುವಂಥದ್ದು ಧರ್ಮ ಅಲ್ವಾ? ಸೊ ಆ ಒಂದು ಕೃತಜ್ಞತಾ ಭಾವದಿಂದ ನಾವು ಸೃಷ್ಟಿಯನ್ನು ನೋಡಿದಾಗ ಸೃಷ್ಟಿಯ ಭಾಗವಾಗಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದರ ವಿರುದ್ಧವಾಗಿ ಅಲ್ಲ, ಆದರೆ ಅದಕ್ಕೆ ಪರೋಕ್ಷವಾಗಿಯಾದರೂ ಸಹಕಾರಿಯಾಗಿ ನಮ್ಮ ಜೀವನವನ್ನು ನಾವು ನಡೆಸಬೇಕಪ್ಪ ಅನ್ನುವಂಥ ಜವಾಬ್ದಾರಿ

0: ನಮಗೆ ಅರ್ಥ ಆಗುತ್ತೆ. ಸೊ ಹಾಗೆ ಭೂ ವ್ಯೋಮಗಳ ಬಗ್ಗೆ ನಾವು ಗೌರವದಿಂದ ನಡ್ಕೊಳ್ಳೋಣ. ಆ ಸಂಘದ ಈ ಸಂಘಟನೆಯ ಪ್ರಕೃತಿಯ ಸಂಘಟನೆಯ ಉತ್ಪನ್ನಗಳಾದಂಥ ನಾವು ಅದಕ್ಕೆ ಪೂರಕವಾಗಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಣ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 105

ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಹುಲಿಯ ವೈಜ್ಞಾನಿಕ ಹೆಸರು ಪ್ಯಾಂಥೇರಾ ಟ್ರೈಗಿಸ್. ಪ್ರಾಣಿಶಾಸ್ತ್ರದ ಪ್ರಕಾರ ಫೆರಿಡ ಕುಟುಂಬಕ್ಕೆ ಸೇರಿದ ಒಂದು ಜೀವಿ. ಪ್ಯಾಂಥೇರಾ ವಂಶಕ್ಕೆ ಸೇರಿದ 4 ದೊಡ್ಡ ಬೆಕ್ಕುಗಳ ಪೈಕಿ ಹುಲಿ ಅತ್ಯಂತ ದೊಡ್ಡ ಪ್ರಾಣಿ. ದಕ್ಷಿಣ ಮತ್ತು ಪೂರ್ವ ಏಷ್ಯಾಗಳಲ್ಲಿ ವ್ಯಾಪಕವಾಗಿ ಕಾಣಬರುವ ಹುಲಿ ತನ್ನ ಆಹಾರವನ್ನು ಬೇಟೆಯಾಗಿ ಮಾಂಸ ಸಂಪಾದಿಸುವ ಪ್ರಾಣಿಗಳ ಗುಂಪಿಗೆ ಸೇರಿದೆ. ಹುಲಿಯು 4 ಕಿಲೋಮೀಟರ್ ವರೆಗೆ, ಅಂದರೆ 12 ಅಡಿ ಉದ್ದವನ್ನು ಹಾಗೂ 300 ಕಿಲೋಗ್ರಾಂ ವರೆಗೆ ತೂಕವನ್ನು ಹೊಂದಬಹುದು. ದೊಡ್ಡ ದೇಹ ಮತ್ತು ಅಪಾರ ಬಲ ಹೊಂದಿರುವ ಹುಲಿಯ ಕಣ್ ಸೆಳೆಯುವ ಲಕ್ಷಣವೆಂದರೆ ಬಿಳಿ ಅಥವಾ ಹಳದಿಯ ಕೇಸರಿ ಬಣ್ಣದ ಮೈಮೇಲೆ ನೀಳವಾಗಿ ಮೇಲಿನಿಂದ ಕೆಳಗೆ ಇರುವ ಗಾಢ ಬಣ್ಣದ ಪಟ್ಟೆಗಳು. ಸಾಮಾನ್ಯವಾಗಿ ಹುಲಿಯ ದೇಹದ ಅಡಿಯ ಭಾಗ ತೆಳು ಬಣ್ಣದಾಗಿರುತ್ತದೆ. ಹುಲಿಗಳ ಜಾತಿಗಳ ಪೈಕಿ ಸೈಬೀರಿಯಾದ ಹುಲಿ ಅತ್ಯಂತ ದೊಡ್ಡ ಕಾಯವನ್ನು ಹೊಂದಿರುತ್ತದೆ. ಪ್ಯಾಂಥೇರಾ ಎಂದರೆ ಗರ್ಜಿಸುವ ಮಾರ್ಜಾಲ ಎಂದರ್ಥ. ಈ ಪ್ಯಾಂಥೇರಾ ಪ್ರಭೇದದಲ್ಲಿ ಪ್ರಾಣಿಗಳ ಗಂಟಲಿನ ಹೈಬೋಡ್ ಎಲುಬು ಗರ್ಜಿಸಲು ಸಹಕಾರಿಯಾಗಿದೆ. ಇದೇ ಪ್ಯಾಂಥೇರಾ ಪ್ರಭೇದವನ್ನು ಇತರ ಬೇರೆ ಪ್ರಭೇದಗಳಿಂದ ಪ್ರತ್ಯೇಕಿಸುವುದು. ಹಿಂದೆ ಹುಲಿ ಪ್ರಭೇದವನ್ನು 8 ಉಪ ಪ್ರಭೇದಗಳಾಗಿ ವಿಂಗಡಿಸಲಾಗಿತ್ತು. ಟ್ರೈಗಿಸ್ ದಕ್ಷಿಣ ಏಷ್ಯಾದಲ್ಲಿ, ಆಲ್ಟ್ರೈಕಾ ನೈಋತ್ಯ ಏಷ್ಯಾದಲ್ಲಿ, ಅಮಯನ್ಸಿನ್ಸ್ ದಕ್ಷಿಣ ಮಧ್ಯ ಚೈನಾದಲ್ಲಿ, ವರ್ಗಾಟ ಪಶ್ಚಿಮ ಏಷ್ಯಾದಲ್ಲಿ, ಕರ್ಗೇಟಿ ಇಂಡೋ ಚೀನಾದಲ್ಲಿ, ಸಾಡೇಕೆ ಮತ್ತು ಸುಮಾತ್ರೆ ಕ್ರಮವಾಗಿ ಇಂಡೋನೇಷ್ಯಾದ ಬಾಲಿ ದ್ವೀಪಗಳು ಹಾಗೂ ಜಾವಾ ಮತ್ತು ಸುಮಾತ್ರಗಳಲ್ಲಿ. ಆದರೆ ಇವುಗಳಲ್ಲಿ 3 ಮಾತ್ರ ನೈಜ ಪ್ರಭೇದಗಳೆಂದು ಉಳಿದವು ತಪ್ಪು ತೀರ್ಮಾನಗಳಿಂದಾಗಿದ್ದು ಎಂದು ತಿಳಿದು ಬಂದಿದೆ. ಇಂದು ಹುಲಿಗಳ ವಿಕಾಸ, ಪ್ರಸರಣೆ ಮತ್ತು ವ್ಯಾಪಕತೆಯನ್ನು ಅರ್ಥೈಸಲು ವಿಜ್ಞಾನಿಗಳು ಆಧುನಿಕ ಆಂಗಿಕ ರಚನೆ, ತಳಿ ವಿಜ್ಞಾನ ಹಾಗೂ ಪರಿಸರ ವಿಜ್ಞಾನವನ್ನು ಅವಲಂಬಿಸಿದ್ದಾರೆ. ಕಾಡಿನ ಸಾಮ್ರಾಜ್ಯದಲ್ಲಿ ಹುಲಿಯೆಂದರೆ ಬಲು ಭೀತಿ ಹುಟ್ಟಿಸುವ ಬೇಟೆಗಾರ ಪ್ರಾಣಿ. ಮಾನವರು ಏಷ್ಯಾ ಖಂಡದಲ್ಲಿ ವಸತಿ ಹೂಡುವ ಹೊತ್ತಿಗಾಗಲೇ ಹುಲಿಗಳು ಇಲ್ಲಿನ ಅರಣ್ಯಗಳಲ್ಲಿ ಮೆರೆದಾಡುತ್ತಿದ್ದವು. ಜಿಂಕೆ, ಹಂದಿ, ಕಾಟಿ ಅಷ್ಟೇ ಏಕೆ, ನಮ್ಮಷ್ಟೇ ದೊಡ್ಡದಾದ ಓರಂಗುಟನ್ ವಾನರರನ್ನು ಬೇಟೆಯಾಡಬಲ್ಲ ಹುಲಿಯೆಂದರೆ ಇತರ ಪ್ರಾಣಿಗಳ ಹಾಗೆಯೇ ಪ್ರಾಚೀನ ಮಾನವನಿಗೂ ಬಲು ಭಯವಿತ್ತು. ಮುಂದಿನ ಕೆಲವು 1000 ವರ್ಷಗಳ ಅವಧಿಯಲ್ಲಿ ಮಾನವ ಜನಾಂಗ ಬೇಟೆ ಆಹಾರ ಸಂಗ್ರಹಣೆಗಳ ಪ್ರಾಚೀನ ತಂತ್ರಗಳಿಗೆ ಬದಲಾಗಿ ಕೃಷಿ ಪಶುಸಂಗೋಪನೆಗಳನ್ನು ರೂಢಿಸಿಕೊಂಡಿತು. ಹುಲಿಗಳ ನೆಲೆಯಾಗಿದ್ದ ಕಾಡುಗಳನ್ನು ಕತ್ತರಿಸಿಯೋ ಸುಟ್ಟು ಹಾಕಿಯೋ ಜನರು ಬಹುತೇಕ ಭೂ ಪ್ರದೇಶಗಳನ್ನು ಹುಲಿಗಳ ನಿವಾಸಕ್ಕೆ ಒಗ್ಗದ ಹಾಗೆ ರೂಪಾಂತರ ಮಾಡಿಬಿಟ್ಟರು. ಪುರಾತನ ಬೇಟೆಗಾರರು ಹುಲಿಗಳನ್ನು ಕೊಲ್ಲುವುದಕ್ಕಾಗಿ ಕುಣಿಕೆ, ಕಂದಕ, ಬಲೆ, ಈಟಿ, ಮಾರಕ, ಬಂಧಗಳಂಥ ವಿವಿಧ ತಂತ್ರಗಳನ್ನು ಕಲ್ಪಿಸಿಕೊಂಡರು. ಕೈಗಾರಿಕಾ ಕ್ರಾಂತಿಯಾದ ಮೇಲೆ ಹುಲಿ ಹತ್ಯೆಗಳ ಆಯುಧಗಳ ಪಟ್ಟಿಗೆ ಸಿಡಿಮದ್ದು, ಬಂದೂಕು, ರಾಸಾಯನಿಕ ವಿಷಗಳು ಸೇರ್ಪಡೆಯಾದವು. ಹುಲಿಯ ನಿವಾಸವನ್ನು ಆಕ್ರಮಿಸಿಕೊಂಡ ವಾನರ ಕುಲದ ಚತುರ ಮಾನವ ಕಂಡುಹಿಡಿದ ಮಾರಕಾಸ್ತ್ರಗಳೆದುರಿಗೆ ಹುಲಿಯ ಪ್ರಕೃತಿ ದತ್ತವಾದ ಆಯುಧಗಳು ಎಂದರೆ ಶಕ್ತಿ, ವೇಗ, ರಹಸ್ಯ ಚಲನೆ, ಇರುಳು ದೃಷ್ಟಿ, ಮೊನಚಾದ ಅಲ್ಲು ಪಂಜಗಳು ಪರಿಣಾಮ ಬೀರಲು ಸಾಧ್ಯವಾಗಲಿಲ್ಲ. ಇಂದು ಹುಲಿಯ ಉಳಿವು ಮಾನವನ ತಾಂತ್ರಿಕ ನೈಪುಣ್ಯದೆದುರು ತತ್ತರಿಸುತ್ತಿದೆ. ಇಷ್ಟಾದರೂ ಅರಣ್ಯಗಳನ್ನು ಅತಿಕ್ರಮಿಸುವ ಮಾನವನ ಲಾಲಾಸೆ ಅದೆಷ್ಟು ಪ್ರಬಲವಾಗಿದೆಯೆಂದರೆ ಏಷ್ಯಾದ ಕಾಡುಗಳಲ್ಲಿ ಹುಲಿಯ ಗರ್ಜನೆ ಎಂದಿಗೂ ಕೇಳಿಸದಂತೆ ಶಾಶ್ವತವಾಗಿ ಅಡಗಿ ಹೋಗಲಿದೆ ಎಂಬ ವಿಷಾದದ ನುಡಿಗೆ ಎಡೆಗೊಟ್ಟಿದೆ.

0: ಏಕೆಂದರೆ ಹುಲಿ ಎಷ್ಟು ಪ್ರಬಲವೆನಿಸಿಕೊಂಡಿದೆಯೋ ಅಷ್ಟೇ ನಾಜುಕಾದ ಜೀವಿ. ವಿರೋಧ ಭಾಸವೆಂದರೆ ಎಲ್ಲರೂ ಭಯಪಡುವ ಹುಲಿಯ ದೇಹದ ಗಾತ್ರ ಮತ್ತು ಮಾಂಸಾಹಾರದ ಪ್ರವೃತ್ತಿಯಂತಹ ವೈಶಿಷ್ಟ್ಯಗಳೇ ಅದರ ಜೀವಿ ಪರಿಸ್ಥಿತಿಯ ಸೂಕ್ಷ್ಮತೆಗೂ ಕಾರಣವಾಗಿರುವುದು. ಹುಲಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದಕ್ಕಾಗಿ ಮತ್ತು ಹುಲಿಗಳ ಸಂರಕ್ಷಣೆಯನ್ನು ಮಾಡಲು ಪ್ರತಿ ವರ್ಷದ ಜುಲೈ 29ನ್ನು ವಿಶ್ವ ಹುಲಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಆಚರಣೆ ಇಂದಿನ ಪ್ರಮುಖ ಉದ್ದೇಶ ಅಪಾಯದಂಚಿನಲ್ಲಿರುವ ಹುಲಿಗಳ ಸಂರಕ್ಷಣೆಗಾಗಿ ಜನರಲ್ಲಿ ಅರಿವು ಮೂಡಿಸುವುದು. ಆಧುನಿಕ ಯುಗದ ಹುಲಿಗಳಲ್ಲಿ 8 ಉಪತಳಿಗಳಿವೆ. ಇವುಗಳ ಪೈಕಿ 2 ಭೂಮಿಯಿಂದ ಮರೆಯಾಗಿವೆ. ಇಂದು ಜೀವಿಸಿರುವ ಉಪತಳಿಗಳೆಂದರೆ ಬಂಗಾಳ ಹುಲಿ, ಇದು ಭಾರತ, ಬಾಂಗ್ಲಾದೇಶ, ಭೂತಾನ್, ಬರ್ಮಾ ಮತ್ತು ನೇಪಾಳದ ಭಾಗಗಳಲ್ಲಿ ಕಾಣಬರುತ್ತದೆ. ಹುಲ್ಲುಗಾವಲು, ಮಳೆಕಾಡು, ಕುರುಚಲು ಕಾಡು, ಎಲೆ ಉದುರಿಸುವ ಕಾಡು ಮತ್ತು ಮ್ಯಾಂಗ್ರೋವ್ಗಳಂತಹ ವಿಭಿನ್ನ ಪರಿಸರಗಳಲ್ಲಿ ಬಂಗಾಳದ ಹುಲಿ ಜೀವಿಸಬಲ್ಲದು. ಉತ್ತರ ಭಾರತ ಮತ್ತು ನೇಪಾಳಗಳಲ್ಲಿ ಕಾಣುವ ಈ ಹುಲಿಯು ದಕ್ಷಿಣ ಭಾರತದಲ್ಲಿರುವುದಕ್ಕಿಂತ ದೊಡ್ಡ ದೇಹವನ್ನು ಹೊಂದಿರುತ್ತದೆ. ಇಂದು ಬಂಗಾಳದ ಹುಲಿಗಳ ಒಟ್ಟು ಸಂಖ್ಯೆ ಸುಮಾರು 2000ದಷ್ಟು. ತೀವ್ರ ಗತಿಯಲ್ಲಿ ಅವನತಿಯತ್ತ ಸಾಗುತ್ತಿದ್ದ ಈ ಜೀವಿಯನ್ನು ಇಂದು ಭಾರತದಲ್ಲಿ ಸಂರಕ್ಷಿತ ಜೀವಿಯನ್ನಾಗಿ ಘೋಷಿಸಲಾಗಿದ್ದು ಪ್ರಾಜೆಕ್ಟ್ ಟೈಗರ್ ಎಂಬ ಮಹತ್ವಾಕಾಂಕ್ಷೆಯ ಯೋಜನೆಯಡಿಯಲ್ಲಿ ಕಾಪಾಡಿಕೊಳ್ಳಲಾಗುತ್ತಿದೆ. ಆದರೆ ಕಳ್ಳೆಬೇಟೆಯಿಂದಾಗಿ ಈ ಹುಲಿಯು ದಿನೇ ದಿನೇ ವಿನಾಶದತ್ತ ಸಾಗುತ್ತಿದೆ. ಇದರ ಫಲವಾಗಿ ಸಾರಿಸ್ಕಾ ಹುಲಿ ಮೀಸಲಿನಲ್ಲಿ ಇಂದು ಒಂದು ಹುಲಿ ಸಹ ಜೀವಿಸಿಲ್ಲ. ಇಂಡೋ ಚೀನಾ ಹುಲಿ, ಇದು ಲಾವೋಸ್, ಕಾಂಬೋಡಿಯಾ, ಚೀನಾ, ಬರ್ಮಾ, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂಗಳಲ್ಲಿ ನೆಲೆಸಿದೆ. ಇವು ಬಂಗಾಳದ ಹುಲಿಗಳಿಗಿಂತ ಚಿಕ್ಕದಾಗಿದ್ದು ಮೈ ಬಣ್ಣವು ಹೆಚ್ಚು ಗಾಢವಾಗಿರುತ್ತದೆ. ಇವು ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳ ಕಾಡುಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಇಂದು ಈ ತಳಿಯ ಹುಲಿಗಳು 1800ರಿಂದ 1800ರಷ್ಟು ಭೂಮಿಯ ಮೇಲಿವೆ. ಇವುಗಳಲ್ಲಿ ಕಾಡಿನಲ್ಲಿ ಕೆಲವು 100 ಮಾತ್ರ ಇದ್ದು ಉಳಿದವು ಜಗತ್ತಿನ ಬೇರೆ ಬೇರೆ ಕಡೆ ಮೃಗಾಲಯಗಳಲ್ಲಿವೆ. ಮಲೆಯ ಹುಲಿ, ಈ ಉಪತಳಿಯು ಮಲೆಯ ಜಂಬು ದ್ವೀಪದ ದಕ್ಷಿಣ ಭಾಗದಲ್ಲಿ ಮಾತ್ರ ಕಂಡುಬರುತ್ತದೆ. ಈ ಜಾತಿಯ ಸುಮಾರು 600ರಿಂದ 800 ಹುಲಿಗಳು ಇಂದು ಜೀವಿಸಿವೆ. ಮಲೆಯ ಹುಲಿಯು ಗಾತ್ರದಲ್ಲಿ ಬಲು ಚಿಕ್ಕದಾಗಿದ್ದು ಭೂಖಂಡದ ತಳಿಗಳ ಪೈಕಿ ಅತಿ ಸಣ್ಣ ತಳಿಯಾಗಿವೆ. ಮಲೆಯ ಹುಲಿಯು ಮಲೇಷಿಯಾದ ರಾಷ್ಟ್ರ ಚಿಹ್ನೆಯಾಗಿದೆ. ಸುಮಾತ್ರ ಹುಲಿ, ಇದು ಇಂಡೋನೇಷ್ಯಾದ ಸುಮಾತ್ರ ದ್ವೀಪದಲ್ಲಿ ಮಾತ್ರ ಜೀವಿಸಿದೆ. ಅತ್ಯಂತ ಅಪಾಯಕ್ಕೊಳಗಾಗಿರುವ ಸುಮಾತ್ರ ಹುಲಿಯು ಭೂಮಿಯ ಎಲ್ಲ ಹುಲಿಗಳ ಪೈಕಿ ಅತ್ಯಂತ ಸಣ್ಣ ಗಾತ್ರ ಉಳ್ಳದಾಗಿದೆ. ಗಂಡು ಹುಲಿಯು 100ರಿಂದ 140 ಕಿಲೋಗ್ರಾಂ ತೂಗಿದರೆ ಹೆಣ್ಣು ಕೇವಲ 75ರಿಂದ 110 ಕಿಲೋಗ್ರಾಂ ತೂಕ ಉಳ್ಳದಾಗಿದೆ. ಇಂದು ಜಗತ್ತಿನಲ್ಲಿ ಸುಮಾರು 400ರಿಂದ 500 ಸುಮಾತ್ರ ಹುಲಿಗಳು ಜೀವಿಸಿವೆ ಎಂದು ಅಂದಾಜು ಮಾಡಲಾಗಿದೆ. ಸೈಬೀರಿಯ ಹುಲಿ, ಇದಕ್ಕೆ ಮಂಚೂರಿಯನ್ ಹುಲಿ, ಕೊರಿಯನ್ ಹುಲಿ, ಆಮೂರ್ ಹುಲಿ ಮತ್ತು ಉತ್ತರ ಚೀನಾ ಹುಲಿ ಎಂದು ಇತರ ಹೆಸರುಗಳಿವೆ. ಈ ಹುಲಿಗಳ ನೆಲೆಯು ಇಂದು ಸೈಬೀರಿಯಾದ ಆಮೂರ್ ನದಿ ಮತ್ತು ಉಸ್ಸೂರಿ ನದಿಗಳ ನಡುವಣ ಪ್ರದೇಶಕ್ಕೆ ಸೀಮಿತವಾಗಿದೆ. ಭೂಮಿಯ ಮೇಲಿರುವ ಹುಲಿಗಳ ಪೈಕಿ ಸೈಬೀರಿಯ ಹುಲಿ ಎಲ್ಲಕ್ಕಿಂತ ದೊಡ್ಡದು.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ನ ಉಭಯ ಸದನಗಳು ಅನುಮೋದನೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ರಾಷ್ಟ್ರಪತಿ ಅವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ. ಹಾಗೂ ಮುಂದಿನ ತಿಂಗಳು ನವದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ T20 ಸರಣಿ. BCCI ಹಾಗೂ ACB ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ವಾರ್ತೆಗಳ ವಿವರ: ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026ನ್ನು ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ಉಲ್ಲೇಖಿಸಲು ಸಂಸತ್ತಿನ ಎರಡೂ ಸದನಗಳು ಅನುಮೋದನೆ ನೀಡಿವೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2010ನ್ನು ಮತ್ತಷ್ಟು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ವಿದೇಶಿ ಕೊಡುಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವುದು ಈ ಮಸೂದೆಯ ಉದ್ದೇಶವಾಗಿದೆ. ವಿಶಾಲ ಸಮಾಲೋಚನೆಗಾಗಿ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡ JPCಗೆ ಮಸೂದೆಯನ್ನು ಉಲ್ಲೇಖಿಸಲು ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಲೋಕಸಭೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಿದರು. ಸಮಿತಿಯು ಸ್ಪೀಕರ್ ನಾಮನಿರ್ದೇಶನ ಮಾಡಿದ ಲೋಕಸಭೆಯ 21 ಸದಸ್ಯರು ಮತ್ತು ಅಧ್ಯಕ್ಷರು ನಾಮನಿರ್ದೇಶನ ಮಾಡಿದ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುತ್ತದೆ.

0: ಸಮಿತಿಯು ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಈ ಸದನಕ್ಕೆ ತನ್ನ ವರದಿಯನ್ನು ಸಲ್ಲಿಸುತ್ತದೆ. FCRA ತಿದ್ದುಪಡಿ ಮಸೂದೆ 2026 ಪರಿಗಣನೆಗೆ ತನ್ನ ಕಡೆಯಿಂದ 10 ಸದಸ್ಯರನ್ನು ಜಂಟಿ ಸಮಿತಿಗೆ ನಾಮನಿರ್ದೇಶನ ಮಾಡುವ ಪ್ರಸ್ತಾವನೆಯನ್ನು ರಾಜ್ಯಸಭೆಯು ಸಹ ಅನುಮೋದಿಸಿದೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ NCSC 2024-25 ಸಾಲಿನ ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ರಕ್ಷಣೆಗಳು ಮತ್ತು ಕಲ್ಯಾಣ ಕ್ರಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಅಸ್ತಿತ್ವದಲ್ಲಿರುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಮತ್ತು ಸುವ್ಯವಸ್ಥಿತಗೊಳಿಸುವ ಗುರಿಯನ್ನು ಹೊಂದಿರುವ ಕ್ರಮಗಳನ್ನು ರೂಪಿಸಲು ರಾಷ್ಟ್ರಪತಿಗಳು ಆಯೋಗಕ್ಕೆ ನಿರ್ದೇಶನ ನೀಡಿದರು. ಈ ವರದಿಯು ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ನಿಬಂಧನೆಗಳ ಕಾರ್ಯನಿರ್ವಹಣೆಯ ಸಮಗ್ರ ವಿಮರ್ಶೆಯನ್ನು ಪ್ರಸ್ತುತಪಡಿಸುತ್ತದೆ. ಪರಿಶಿಷ್ಟ ಜಾತಿಗೆ ಕಲ್ಯಾಣ ಯೋಜನೆಗಳು ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ವ್ಯಾಪಕವಾದ ವಿಮರ್ಶೆಗಳು, ಸ್ಥಳ ಭೇಟಿಗಳು ಮತ್ತು ಸಮಾಲೋಚನೆಗಳಿಂದ ನಡೆದ ಪ್ರಮುಖ ಸಂಶೋಧನೆಗಳನ್ನು ವರದಿ ಒಳಗೊಂಡಿದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಹಾಗೂ ಪ್ರಶಸ್ತಿಗಳನ್ನು 115 ಹೆಚ್ಚು ಕಲಾವಿದರಿಗೆ ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಸಂಸ್ಕೃತಿ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಉಪಸ್ಥಿತರಿರಲಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದ ಪ್ರತಿಭಟನೆಯ ಸಮಯದಲ್ಲಿ ನಡೆದ ಹಲವು ಘಟನೆಗಳ ಕುರಿತು ವಿವರವಾದ ಚರ್ಚೆಗೆ ತಾವು ಮುಕ್ತವಾಗಿದ್ದೇವೆ ಎಂದು ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಮತ್ತೊಮ್ಮೆ ಪತ್ರ ಬರೆದಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರವೇ ಚರ್ಚೆಗೆ ಸಿದ್ಧವಿದ್ದು ಉತ್ತರಗಳನ್ನು ನೀಡುತ್ತದೆ ಎಂದು ಹೇಳುತ್ತಿದ್ದರೂ ಪ್ರತಿಪಕ್ಷಗಳು ಉತ್ತರಗಳನ್ನು ಕೇಳಲು ಬಯಸದೆ ಚರ್ಚೆಯಿಂದ ಹಿಂದೆ ಸರಿಯುತ್ತಿವೆ ಎಂದು ಹೇಳಿದ್ದಾರೆ.
1: ಡಿಸ್ಕಷನ್ ಚಾಹತೆ ಪಾರ್ಲಿಮೆಂಟ್ ಮೇ ಔರ್ ಅಪೋಜಿಷನ್ ಭಾಗ ರೇ ಯ ಕಲ್ಪನಾ ಕರ್ನಾ ಮುಶ್ಕಿಲ್ ಹೈ ಕ್ಯೂಂಕಿ ಪಾರ್ಲಿಮೆಂಟ್ ಡೆಮೋಕ್ರೆಸಿ ಮೇ ಅಪೋಜಿಷನ್ ಪಾರ್ಟಿ ಡಿಸ್ಕಷನ್ ಕೆ ಲಿಯೆ ಡಿಮಾಂಡ್ ಕರ್ತೆ ಹೈ ಔರ್ ಸರ್ಕಾರ ಜವಾಬ್ ದೇತೆ ಹೈ ಯಹಾಂ ತೋ ಸರ್ಕಾರ ಖುದ್ ಹಿ ಕಹ ರಹೇ ಕಿ ಹಮ್ ಡಿಸ್ಕಷನ್ ಕರೆಂಗೆ ಜವಾಬ್ ದೇಂಗೆ ಔರ್ ಅಪೋಜಿಷನ್ ಜವಾಬ್ ಸುನ್ನಾ ನಹೀಂ ಚಾಹತೆ ಔರ್ ಭಾಗ ರಹೇ ಹೈ ಐಸಾ ಪರಿಸ್ಥಿತಿ ಆಪ್ ಕಲ್ಪನಾ ಕರ್ ಸಕ್ತೆ ಹೈ ಲೋಕತಂತ್ರ ಕೆ ಲಿಯೆ ಠೀಕ್ ನಹೀಂ ಹೈ.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಅಪ್ಲಿಕೇಶನ್ ಅನ್ನು ಲೋಕಾರ್ಪಣೆ ಮಾಡಿದರು. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಗ್ರಂಥಾಲಯಗಳನ್ನು ಸಂಯೋಜಿಸಲು ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಗ್ರಂಥಾಲಯ ದಿನವಾಗಿ ಆಚರಿಸಲಾಗುವ ಪದ್ಮಶ್ರೀ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನಾಚರಣೆಯಂದು ಈ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ. ಮಕ್ಕಳು ಓದಲು ಮತ್ತು ಕಲಿಯಲು ಪ್ರೋತ್ಸಾಹಿಸಲು ಪ್ರತಿ ಗ್ರಾಮದಲ್ಲಿ ಮುಖ್ಯವಾಗಿ ಶಾಲೆಗಳ ಬಳಿ ಗ್ರಂಥಾಲಯವನ್ನು ಸ್ಥಾಪಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು. ಸುಮಾರು 63 ಗ್ರಾಮ ಗ್ರಂಥಾಲಯಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದ್ದು 752 ಗ್ರಂಥಾಲಯಗಳನ್ನು ಈಗ ಅಪ್ಲಿಕೇಶನ್ ಮೂಲಕ ಸಂಪರ್ಕಿಸಲಾಗಿದೆ. ಸುಮಾರು 280,000 ಪುಸ್ತಕಗಳನ್ನು ಹೊಂದಿರುವ 4 ಗ್ರಂಥಾಲಯಗಳನ್ನು ಗ್ರಾಮೀಣ ಗ್ರಂಥಾಲಯಗಳೊಂದಿಗೆ ಸಂಪರ್ಕಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಂಸತ್ತು ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದೆ. ಈ ಮಸೂದೆಯು ನಿಗಮಕ್ಕೆ ಕೈಗಾರಿಕಾ ಸರಕುಗಳ ಕ್ಷೇತ್ರದಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುಮತಿಸುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಯಾವುದೇ ಸಂಸ್ಥೆಗೆ ನಿಗಮದಿಂದ ಧನ ಸಹಾಯವನ್ನು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅನುಮತಿ ನೀಡುತ್ತದೆ. ಸಂಸತ್ತು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಸಹ ಅಂಗೀಕರಿಸಿದೆ. ಸಂವಿಧಾನದ ಮೊದಲ ಪರಿಚ್ಛೇದದಲ್ಲಿ ಕೇರಳಂ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆಯು ಪ್ರಸ್ತಾಪಿಸುತ್ತದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಚಿವಾಲಯದ ಹಿರಿಯ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆಯನ್ನು 2026-27 2030-31 ಮುಂದುವರಿಸುವ ಪ್ರಸ್ತಾವನೆಯನ್ನು ಚರ್ಚಿಸಲು ಸಭೆಯನ್ನು ಕರೆಯಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಸಭೆಯಲ್ಲಿ ಯೋಜನೆಯ ಪ್ರಮುಖ ಅಂಶಗಳು ಮತ್ತು ದೇಶಾದ್ಯಂತ ವಿದ್ಯಾರ್ಥಿಗಳನ್ನು ಬೆಂಬಲಿಸಲು ಅದರ ನಿರಂತರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆಸಿದೆ.

0: ಇದ್ದವು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪೂರಕ ಪರೀಕ್ಷೆಯ 2026ರ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ ರಿಸಲ್ಟ್ಸ್ ಡಾಟ್ ಡಿಜಿಲಾಕರ್ ಡಾಟ್ ಜಿಒವಿ ಡಾಟ್ ಐಎನ್ನಲ್ಲಿ ಪರಿಶೀಲಿಸಬಹುದು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಮತ್ತು ಆಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ಮುಂದಿನ ತಿಂಗಳು 13ರಿಂದ 17ರವರೆಗೆ ದೆಹಲಿಯ ಅರುಣ್ ಜೇಟ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಟಿ20 ಅಂತಾರಾಷ್ಟ್ರೀಯ ಸರಣಿಯನ್ನು ಆಯೋಜಿಸಲಿವೆ. ಈ ಸರಣಿಯು ಆಫ್ಘಾನಿಸ್ತಾನದ ಭವಿಷ್ಯದ ಪ್ರವಾಸದ ಕಾರ್ಯಕ್ರಮದ ಭಾಗವಾಗಿದೆ. ಆಫ್ಘಾನಿಸ್ತಾನದಲ್ಲಿ ಕ್ರಿಕೆಟ್ ಬೆಳವಣಿಗೆಯನ್ನು ಬೆಂಬಲಿಸಲು ಮತ್ತು ತನ್ನ ಆಟಗಾರರಿಗೆ ಉನ್ನತ ಮಟ್ಟದಲ್ಲಿ ಸ್ಪರ್ಧಿಸಲು ಅವಕಾಶಗಳನ್ನು ಒದಗಿಸಲು ಬಿಸಿಸಿಐ ಬದ್ಧವಾಗಿದೆ ಎಂದು ಬಿಸಿಸಿಐ ಅಧ್ಯಕ್ಷ ಮಿಥುನ್ ಮನ್ಹಾಸ್ ಹೇಳಿದ್ದಾರೆ. ಕೆನಡಿಯನ್ ಓಪನ್ ಟೆನಿಸ್ನಲ್ಲಿ ಪುರುಷರ ಮತ್ತು ಮಹಿಳೆಯರ ಸೆಮಿಫೈನಲ್ ಪಂದ್ಯಗಳ ಪಟ್ಟಿ ಅಧಿಕೃತವಾಗಿ ಅಂತಿಮಗೊಂಡಿದೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಫೈನಲ್ನಲ್ಲಿ ಸ್ಥಾನ ಪಡೆಯಲು ಟೊರೆಂಟೋದಲ್ಲಿ ನಡೆಯುವ ಪಂದ್ಯದಲ್ಲಿ ಪೋಲೆಂಡ್ನ 7ನೇ ಶ್ರೇಯಾಂಕದ ಇಗಾ ಶ್ವಿಯಾಂಟೆಕ್ ಉಕ್ರೇನ್ನ 9ನೇ ಶ್ರೇಯಾಂಕದ ಎಲಿನಾ ಸ್ವಿಟೋಲಿನಾ ಅವರನ್ನು ಎದುರಿಸಲಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಶ್ವಿಯಾಂಟೆಕ್ ಅವರು 15ನೇ ಶ್ರೇಯಾಂಕದ ಡಯಾನಾ ಸ್ನೈಡರ್ ಅವರನ್ನು 6-2, 6-1 ಸೆಟ್ಗಳಿಂದ ಸೋಲಿಸಿದರೆ ಸ್ವಿಟೋಲಿನಾ ಅವರು ರಷ್ಯಾದ ಎಕಟೆರಿನಾ ಅಲೆಕ್ಸಾಂಡ್ರೋವಾ ಅವರನ್ನು 3-6, 6-0, 6-3 ಸೆಟ್ಗಳಿಂದ ಪರಾಭವಗೊಳಿಸಿದರು. ಬಂಗಾಳಕೊಲ್ಲಿಯ ಉತ್ತರ ಭಾಗದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣವಾಗಿದೆ. ಇದರ ಪರಿಣಾಮವಾಗಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಗಂಗಾ ನದಿಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ IMD ತಿಳಿಸಿದೆ. ಕರ್ನಾಟಕ, ಪೂರ್ವ ಉತ್ತರ ಪ್ರದೇಶ, ಗುಜರಾತ್, ತಮಿಳುನಾಡು, ಕಾರೈಕಲ್, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕೇರಳ, ಗೋವಾ ಮತ್ತು ರಾಜಸ್ಥಾನಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಧ್ಯ ಮಹಾರಾಷ್ಟ್ರ, ಉತ್ತರಾಖಂಡ ಮತ್ತು ಭಾರತದ ಈಶಾನ್ಯ ಭಾಗಗಳಲ್ಲಿ ಈ ತಿಂಗಳ 15ರವರೆಗೆ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಪಂಜಾಬ್ನಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಗೆ ಮುಂದಿನ ತಿಂಗಳ 17ನೇ ತಾರೀಖಿನವರೆಗೆ ವಿಚಾರಣೆಗೆ ತಡೆ ನೀಡಿದೆ. ಕಳೆದ ತಿಂಗಳು 19ರಂದು ಪಂಜಾಬ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿಗಾಗಿ ನಡೆಸಲಾದ ಲಿಖಿತ ಪರೀಕ್ಷೆಯನ್ನು ರದ್ದುಗೊಳಿಸುವಂತೆ ಕೋರಿ ಕೇಶವ್ ಕಾಂಬೋಜ್ ಮತ್ತು ಇತರರು ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ ನ್ಯಾಯಮೂರ್ತಿ ಸಂದೀಪ್ ಮೌದ್ಗಿಲ್ ಈ ತಡೆಯಾಜ್ಞೆ ನೀಡಿದ್ದಾರೆ. ಈ ಪರೀಕ್ಷೆಯು ಸುಸಂಘಟಿತ ವಂಚನೆ ಜಾಲದಿಂದ ಕಲುಷಿತಗೊಂಡಿದೆ ಎಂದು ಅರ್ಜಿಯಲ್ಲಿ ವಾದಿಸಲಾಗಿತ್ತು. ಕಳೆದ ತಿಂಗಳ 28ರಂದು ಹೊರಡಿಸಿದ ಮಧ್ಯಂತರ ಆದೇಶದಲ್ಲಿ ಮುಂದಿನ ಆಯ್ಕೆ ಪ್ರಕ್ರಿಯೆಯು ಈ ಪ್ರಸ್ತುತ ಅರ್ಜಿಯ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂದು ನ್ಯಾಯಾಲಯ ಆದೇಶಿಸಿತ್ತು. ಈ ವಾರ್ತೆಗಳನ್ನು ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತಿನ ಉಭಯ ಸದನಗಳು ಅನುಮೋದನೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ರಾಷ್ಟ್ರಪತಿ ಅವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ ಹಾಗೂ ಮುಂದಿನ ತಿಂಗಳು ನವದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ ಟಿ20 ಸರಣಿ, ಬಿಸಿಸಿಐ ಹಾಗೂ ಎಸಿಬಿ ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಗಂಟೆಗೆ.
1: ದೇಶಕ್ಕಾಗಿ ಜೀವ, ದೇಶಕ್ಕಾಗಿ ತ್ಯಾಗ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಪಾತ್ರ ಕುರಿತು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಗಸನಪುರ ಗ್ರಾಮದ ಶ್ರೀಮತಿ ರಾಣಿಯನ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರಿಗೂ 90.8 ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಹೆಮ್ಮೆಯ ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ನಮ್ಮ ಎಲ್ಲ ವೀರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಮನಗಳು. ಇಂದು ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯ ಅವರ ತ್ಯಾಗ, ಧೈರ್ಯ ಮತ್ತು ಹೋರಾಟದ ಫಲ. ಆದ್ದರಿಂದ ಈ ಸ್ವಾತಂತ್ರ್ಯವನ್ನು ಗೌರವಿಸಿ ನಮ್ಮ ದೇಶದ ಏಕತೆ, ಶಾಂತಿ ಮತ್ತು ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೈಜೋಡಿಸೋಣ. ದೇಶ ಮೊದಲು, ದೇಶದ ಹೆಮ್ಮೆ ಮೊದಲು. ನಿಮಗೂ ನಿಮ್ಮ

ಕುಟುಂಬದವರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ರಾಣಿ. ನಾನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಗಸನಪುರ ಎಂಬ ಪುಟ್ಟ ಗ್ರಾಮದ ಗೃಹಿಣಿ. ಈ ಸ್ವಾತಂತ್ರ್ಯಕ್ಕಾಗಿ ಮಣಿದ ಎಷ್ಟೋ ವೀರರಿಗೆ ಇಂದು ಗೌರವ ಸಲ್ಲಿಸುವ ಸಮಯ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಬ್ರು ವೀರ ಮಹಿಳೆಯ ಬಗ್ಗೆ ನಾನಿಂದು ನಿಮಗೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮನ್ನ ಸುಮಾರು 200 ವರ್ಷಗಳ ಹಿಂದೆ ಕರೆದುಕೊಂಡು ಹೋಗ್ತೀನಿ ಸ್ನೇಹಿತರೆ. ಆಗ ಭಾರತ ಇಂದು ಇರುವಂತೆ ಸ್ವತಂತ್ರ ದೇಶವಾಗಿರಲಿಲ್ಲ. ಅನೇಕ ಸಂಸ್ಥಾನಗಳಾಗಿ ವಿಭಜನೆಯಾಗಿದ್ದ ದೇಶ ಆಗಿತ್ತು. ಈ ದೇಶದ ಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಅಧಿಕಾರವನ್ನು ನಿಧಾನವಾಗಿ ವಿಸ್ತರಿಸುತ್ತಿತ್ತು. ಒಂದು ರಾಜ್ಯದ ನಂತರ ಮತ್ತೊಂದು ರಾಜ್ಯವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತಿತ್ತು. ಅನೇಕ ರಾಜರು ಅವರ ಮುಂದೆ ತಲೆಬಾಗುತ್ತಿದ್ದರು. ಕೆಲವರು ಭಯದಿಂದ ಮೌನವಾಗುತ್ತಿದ್ದರು. ಆದರೆ ಕರ್ನಾಟಕದ ಒಂದು ಪುಟ್ಟ ಸಂಸ್ಥಾನದಲ್ಲಿ ಒಬ್ಬ ಮಹಿಳೆ ಎದ್ದು ನಿಂತಳು. ಆ ಮಹಿಳೆ ಕೇವಲ ರಾಣಿಯಾಗಿರಲಿಲ್ಲ, ಅವಳು ಧೈರ್ಯದ ಮತ್ತೊಂದು ಹೆಸರು. ಅವಳು ಆತ್ಮಗೌರವದ ಸಂಕೇತ. ಅವಳು ದೇಶಪ್ರೇಮದ ಪ್ರತೀಕ. ಅವಳ ಹೆಸರು ತೂರು ರಾಣಿ ಚೆನ್ನಮ್ಮ. ಸ್ನೇಹಿತರೆ, ಇತಿಹಾಸದಲ್ಲಿ ಕೆಲವರ ಹೆಸರು ಪುಸ್ತಕಗಳಲ್ಲಿ ಮಾತ್ರ ಉಳಿದಿಲ್ಲ, ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ. ಅಂತಹ ಹೆಸರಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೆಸರು ಅಗ್ರಸ್ಥಾನದಲ್ಲಿದೆ. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನಾವೆಲ್ಲರೂ ಕೇಳೇ ಇರ್ತೀವಿ, ತಿಳ್ಕೊಂಡೇ ಇರ್ತೀವಿ. ಆದರೆ ಅದಕ್ಕೂ ಮುಂಚೆಯೇ ಬ್ರಿಟಿಷರ ವಿರುದ್ಧ ಕತ್ತಿ ಎತ್ತಿ ನನ್ನ ನೆಲವನ್ನು ನಾನು ಯಾರಿಗೂ ಕೊಡುವುದಿಲ್ಲ ಎಂದು ಗರ್ಜಿಸಿದ ವೀರ ಮಹಿಳೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗಳು ಕಿತ್ತೂರು ರಾಣಿ ಚೆನ್ನಮ್ಮ. ಸ್ನೇಹಿತರೆ, ಹಾಗಾದರೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಸ್ವಲ್ಪ ಕಿರುಪರಿಚಯವನ್ನು ತಿಳಿದುಕೊಳ್ಳೋದಾದರೆ, ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಪುಟ್ಟ ಊರಲ್ಲಿ ಒಂದು ಮುದ್ದಾದ ಹೆಣ್ಣು ಮಗು ಜನಿಸುತ್ತೆ. ಆ ಹೆಣ್ಣು ಮಗುಗೆ ಚೆನ್ನಮ್ಮ ಎಂಬ ಹೆಸರಿರ್ತಾರೆ. ಆ ಪುಟ್ಟ ಮಗು ಮುಂದೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸುತ್ತದೆ ಎಂದು ಆಗ ಯಾರಿಗೂ ತಿಳಿದಿರಲಿಲ್ಲ. ಬಾಲ್ಯದಿಂದಲೇ ಚೆನ್ನಮ್ಮ ಸ್ವಲ್ಪ ವಿಭಿನ್ನಳಾಗಿರುತ್ತಾಳೆ. ಇತರ ಮಕ್ಕಳು ಗೊಂಬೆಯಾಟ ಆಡುತ್ತಿದ್ದರೆ ಚೆನ್ನಮ್ಮ ಕುದುರೆ ಏರ್ತಾ ಇರ್ತಾಳೆ. ಇತರರು ಆಟದಲ್ಲಿ ತಳ್ಳೀನರಾಗಿದ್ದರೆ ಅವಳು ಕತ್ತಿ ಹಿಡಿಯುವುದನ್ನು ಕಲಿಯುತ್ತಿರುತ್ತಾಳೆ. ಬಿಲ್ಲು ಹಿಡಿದು ಉರಿ ಹೊಡೆಯುತ್ತಿದ್ದಳು. ಅವಳ ಕಣ್ಣಲ್ಲಿ ಭಯ ಇರಲಿಲ್ಲ, ಆತ್ಮವಿಶ್ವಾಸ ಮಾತ್ರ ಇತ್ತು. ಅವಳ ತಂದೆ ತಾಯಿಯು ಅವಳ ಧೈರ್ಯವನ್ನು ಮೆಚ್ಚಿ ಶಿಕ್ಷಣದ ಜೊತೆಗೆ ಯುದ್ಧ ಕಲೆಗಳನ್ನು ಕಲಿಯಲು ಪ್ರೋತ್ಸಾಹಿಸಿದರು. ಕನ್ನಡ, ಮರಾಠಿ, ಸಂಸ್ಕೃತ ಭಾಷೆಗಳನ್ನೂ ಕಲಿತಳು. ಕುದುರೆ ಸವಾರಿ, ಬಿಲ್ಲುಗಾರಿಕೆ, ಕತ್ತಿ ಬರಸೆ ಇವೆಲ್ಲವೂ ಅವಳಿಗೆ ಆಟದಂತಾಗಿತ್ತು. ಒಂದು ದಿನ ಊರಿನ ಹಿರಿಯರು ಹೇಳಿದರು, ಈ ಹುಡುಗಿ ಸಾಮಾನ್ಯಲ್ಲ, ಮುಂದೆ ಇತಿಹಾಸ ಸೃಷ್ಟಿಸುತ್ತಾಳೆ. ಆ ಮಾತು ಎಷ್ಟು ಸತ್ಯವಾಗಿತ್ತೆಂದು ಮುಂದೆ ಇಡೀ ದೇಶವೇ ಕಂಡಿತ್ತು. ಕಾಲ ಕಳೆಯಿತು. ಚೆನ್ನಮ್ಮ ಯುವತಿಯಾದಳು. ಅವಳ ಸೌಂದರ್ಯಕ್ಕಿಂತಲೂ ಅವಳ ಧೈರ್ಯ ಮತ್ತು ಬುದ್ಧಿವಂತಿಕೆ ಎಲ್ಲರ ಗಮನ ಸೆಳೆಯಿತು. ಆ ಕಾರಣದಿಂದಲೇ ಕಿತ್ತೂರಿನ ರಾಜ ಮಲ್ಲಸರ್ಜ ದೇಸಾಯಿ ಅವರು ಚೆನ್ನಮ್ಮ ಅವರನ್ನು ವಿವಾಹವಾದರು. ಆ ದಿನದಿಂದ ಚೆನ್ನಮ್ಮ ಕೇವಲ ಒಬ್ಬ ಮಹಿಳೆಯಲ್ಲ, ಕಿತ್ತೂರಿನ ರಾಣಿಯಾದಳು. ಆದರೆ ವಿಧಿ ಅವಳ ಜೀವನದಲ್ಲಿ ಯಾವ ಪರೀಕ್ಷೆಗಳನ್ನು ಇಟ್ಟಿತ್ತು ಎಂದರೆ, ಒಬ್ಬ ತಾಯಿಯಾಗಿ ಅವಳು ಅನುಭವಿಸಿದ ನೋವೇನು ಮತ್ತು ಬ್ರಿಟಿಷರ ವಿರುದ್ಧ ಅವಳು ಮೊದಲ ಬಾರಿಗೆ ಕತ್ತಿ ಎತ್ತುವ ಪರಿಸ್ಥಿತಿ ಹೇಗೆ ಬಂತು ಎಂಬುದನ್ನು ನಾನೀಗ ಮುಂದೆ ಹೇಳ್ತೀನಿ ಸ್ನೇಹಿತರೆ. ಒಬ್ಬ ಮಹಾನ್ ವ್ಯಕ್ತಿಯ ಜೀವನದಲ್ಲಿ ಪರೀಕ್ಷೆಗಳು ಹೆಚ್ಚು ಬರುತ್ತವೆ. ಚೆನ್ನಮ್ಮ ಅವರ ಜೀವನವು ಅದಕ್ಕೆ ಹೊರತಾಗಿರಲಿಲ್ಲ. ಕಿತ್ತೂರಿನ ಜನರು ತಮ್ಮ ರಾಣಿಯನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು. ರಾಣಿಯು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು. ನ್ಯಾಯ, ಪ್ರಾಮಾಣಿಕತೆ, ಕರುಣೆಯಿಂದ ರಾಜ್ಯವನ್ನು ಆಡಳಿತ ನಡೆಸುತ್ತಿದ್ದರು. ಆದರೆ ವಿಧಿ ಅವರನ್ನು ಕಠಿಣವಾಗಿ ಪರೀಕ್ಷಿಸಿತು. ಮೊದಲು ಅವರ ಪತಿ ಕಿತ್ತೂರಿನ ರಾಜ ಮಲ್ಲಸರ್ಜ ದೇಸಾಯಿ ನಿಧನರಾದರು. ಇಡೀ ಅರಮನೆ ಶೋಕದಲ್ಲಿ ಮುಳುಗಿತು. ರಾಣಿಯ ಹೃದಯ ಹೊಡೆದಿತ್ತು. ಆದರೆ ಪ್ರಜೆಗಳಿಗಾಗಿ ಅವರು ಕಣ್ಣೀರನ್ನು ಹೊರಸಿ ಮತ್ತೆ ಎದ್ದು ನಿಂತರು. ಕೆಲವೇ ವರ್ಷಗಳಲ್ಲಿ ಮತ್ತೊಂದು ದುಃಖ, ತಮ್ಮ ಮಗನನ್ನು ಕಳೆದುಕೊಂಡರು.
ಒಬ್ಬ ತಾಯಿಗೆ ಇದಕ್ಕಿಂತ ದೊಡ್ಡ ನೋವು ಮತ್ತೊಂದಿಲ್ಲ.

ಆದರೆ ಚೆನ್ನಮ್ಮ ದುಃಖಕ್ಕೆ ಸೋಲಲಿಲ್ಲ. ತನ್ನ ವೈಯಕ್ತಿಕ ನೋವಿಗಿಂತ ತನ್ನ ರಾಜ್ಯದ ಭವಿಷ್ಯ ಮುಖ್ಯ ಎಂದು ಅವರು ನಿರ್ಧರಿಸಿದರು. ಆದ್ದರಿಂದ ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ಪಡೆದು ಕಿತ್ತೂರಿನ ಉತ್ತರಾಧಿಕಾರಿಯಾಗಿ ಘೋಷಿಸಿದರು. ಪ್ರಜೆಗಳೆಲ್ಲ ಸಂತೋಷಪಟ್ಟರು. ನಮ್ಮ ರಾಜ್ಯಕ್ಕೆ ರಾಜ ಸಿಕ್ಕನು ಎಂದು ಹರ್ಷಪಟ್ಟರು. ಆದರೆ ಈ ಸಂತೋಷವನ್ನು ಬ್ರಿಟಿಷರು ಸಹಿಸಲಿಲ್ಲ. ಅವರು ಕಿತ್ತೂರಿನ ಸಂಪತ್ತಿನ ಮೇಲೆ ಕಣ್ಣು ಹಾಕಿದ್ದರು. ಒಂದು ದಿನ ಬ್ರಿಟಿಷ್ ಅಧಿಕಾರಿಗಳ ಸಂದೇಶ ಕಿತ್ತೂರಿಗೆ ತಲುಪಿತು. ನಾವು ಶಿವಲಿಂಗಪ್ಪನನ್ನು ರಾಜನಾಗಿ ಒಪ್ಪುವುದಿಲ್ಲ. ಕಿತ್ತೂರು ಈಗ ಬ್ರಿಟಿಷರ ಅಧೀನಕ್ಕೆ ಬರಬೇಕು. ಈ ಸುದ್ದಿ ಕೇಳುತ್ತಿದ್ದಂತೆಯೇ ಅರಮನೆಯಲ್ಲಿ ಮೌನ ಆವರಿಸಿತು. ಮಂತ್ರಿಗಳು ಆತಂಕಗೊಂಡರು. ಕೆಲವರು ಹೇಳಿದರು, ರಾಣಿಯವರೇ, ಬ್ರಿಟಿಷರ ವಿರುದ್ಧ ಹೋರಾಡುವುದು ಸುಲಭವಲ್ಲ. ಆಗ ರಾಣಿ ಚೆನ್ನಮ್ಮ ನಿಧಾನವಾಗಿ ಎದ್ದು ನಿಂತರು. ಅವರ ಕಣ್ಣಲ್ಲಿ ಭಯ ಇರಲಿಲ್ಲ, ಅವರ ಧ್ವನಿಯಲ್ಲಿ ದೃಢತೆ ಇತ್ತು. ಅವರು ಹೇಳಿದರು, ಕಿತ್ತೂರು ನನ್ನ ತಾಯ್ನಾಡು. ಈ ನೆಲದ ಪ್ರತಿಯೊಂದು ಕಣವು ನನ್ನ ಪ್ರಾಣಕ್ಕಿಂತ ಅಮೂಲ್ಯ. ನಾನು ಜೀವಂತವಾಗಿರುವವರೆಗೂ ಈ ರಾಜ್ಯವನ್ನು ಯಾರಿಗೂ ಒಪ್ಪಿಸುವುದಿಲ್ಲ. ಈ ಮಾತು ಕೇಳಿ ಸಭೆಯಲ್ಲಿದ್ದ ಎಲ್ಲರ ಕಣ್ಣಲ್ಲಿ ಹೊಸ ಧೈರ್ಯ ಮೂಡಿತು. ರಾಣಿಯ ನಿರ್ಧಾರ ಸ್ಪಷ್ಟವಾಗಿತ್ತು. ಅವರು ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದರು. ಕೋಟೆಯ ಬಾಗಿಲುಗಳನ್ನು ಬಲಪಡಿಸಲಾಯಿತು. ಸೈನಿಕರಿಗೆ ತರಬೇತಿ ನೀಡಲಾಯಿತು. ಆಯುಧಗಳನ್ನು ಸಜ್ಜುಗೊಳಿಸಲಾಯಿತು. ಕಿತ್ತೂರಿನ ಜನರೆಲ್ಲ ಒಂದೇ ಮಾತು ಹೇಳಿದರು, ನಮ್ಮ ರಾಣಿಯ ಜೊತೆ ನಾವು ಇದ್ದೇವೆ. ಆದರೆ ಬ್ರಿಟಿಷರು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಅವರು ಸಾವಿರಾರು ಸೈನಿಕರನ್ನು ಕಳುಹಿಸಿದರು. ತೂರಿನ ಗಡಿಯಲ್ಲಿ ಯುದ್ಧದ ಮೋಡಗಳು ಕವಿದವು. ಮುಂದಿನ ಕ್ಷಣ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೇ ಉಳಿಯುವ ಮಹಾಯುದ್ಧ ಆರಂಭವಾಗಲಿತ್ತು. ಈಗ ಕಿತ್ತೂರಿನ ಆಕಾಶದಲ್ಲಿ ಈಗ ಯುದ್ಧದ ಮೋಡಗಳು ಕವಿದಿವೆ. ಒಂದು ಕಡೆ ಬ್ರಿಟಿಷ್ ಬೃಹತ್ ಸೇನೆ, ಮತ್ತೊಂದು ಕಡೆ ತನ್ನ ನೆಲವನ್ನು ಕಾಪಾಡಲು ಸಿದ್ಧವಿರುವ ಕಿತ್ತೂರಿನ ಜನರು. ಆ ರಾತ್ರಿ ಕಿತ್ತೂರಿನ ಕೋಟೆಯಲ್ಲಿ ಯಾರಿಗೂ ನಿದ್ರೆ ಬರಲಿಲ್ಲ. ಸೈನಿಕರು ತಮ್ಮ ಕತ್ತಿಗಳನ್ನು ಹರಿತಗೊಳಿಸುತ್ತಿದ್ದರು. ತಾಯಂದಿರು ತಮ್ಮ ಮಕ್ಕಳಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ವೃದ್ಧರು ಕೋಟೆಯ ಗೋಡೆಯ ಮೇಲೆ ನಿಂತು ದೂರದ ದಾರಿಯನ್ನು ನೋಡುತ್ತಿದ್ದರು. ಬೆಳಗಿನ ಜಾವ ಕೋಟೆಯ ಬಾಗಿಲಿನ ಮುಂದೆ ಸಾವಿರಾರು ಸೈನಿಕರು ಸೇರಿದ್ದರು. ಅವರ ಮುಂದೆ ಕುದುರೆಯ ಮೇಲೆ ರಾಣಿ ಚೆನ್ನಮ್ಮ ನಿಂತಿದ್ದರು. ಕೈಯಲ್ಲಿ ಮಿಂಚಿನಂತೆ ಒಳಿಯುವ ಕತ್ತಿ, ಮುಖದಲ್ಲಿ ಧೈರ್ಯ, ಕಣ್ಣಲ್ಲಿ ಆತ್ಮವಿಶ್ವಾಸ. ರಾಣಿ ತಮ್ಮ ಸೈನಿಕರನ್ನು ನೋಡಿ ಹೇಳಿದರು, ನನ್ನ ವೀರರೇ, ಇಂದು ನಾವು ಕೇವಲ ಒಂದು ರಾಜ್ಯಕ್ಕಾಗಿ ಹೋರಾಡುತ್ತಿಲ್ಲ, ನಮ್ಮ ಸ್ವಾಭಿಮಾನಕ್ಕಾಗಿ ಹೋರಾಡುತ್ತಿದ್ದೇವೆ. ನಮ್ಮ ಮಕ್ಕಳು ಗುಲಾಮರಾಗಿ ಬದುಕಬಾರದು. ನಾವು ಗೆಲ್ಲಬೇಕು ಅಥವಾ ಈ ಮಣ್ಣಿಗಾಗಿ ಪ್ರಾಣ ಕೊಡಬೇಕು. ಈ ಮಾತು ಕೇಳಿ ಸೈನಿಕರು ಒಂದೇ ಧ್ವನಿಯಲ್ಲಿ ಘೋಷಿಸಿದರು, ಜೈ ಕಿತ್ತೂರು, ಜೈ ರಾಣಿ ಚೆನ್ನಮ್ಮ. ಅಷ್ಟರಲ್ಲಿ ದೂರದಲ್ಲಿ ಧೂಳು ಎದ್ದಿತು. ಬ್ರಿಟಿಷ್ ಸೇನೆ ತೂರಿನ ಕಡೆಗೆ ಬರುತ್ತಿತ್ತು. ಅವರ ಬಳಿ ಆಧುನಿಕ ಉಪಕರಣಗಳು ಇದ್ದವು, ತೋಪುಗಳು ಇದ್ದವು, ಹೆಚ್ಚು ಸೈನಿಕರು ಇದ್ದರು. ಆದರೆ ಅವರ ಬಳಿ ಇರದ ಒಂದು ಶಕ್ತಿ ಕಿತ್ತೂರಿನವರ ಬಳಿ ಇತ್ತು. ಅದು ದೇಶಪ್ರೇಮ. ಯುದ್ಧ ಆರಂಭವಾಯಿತು. ಕುದುರೆಗಳು ಓಡಿದವು, ಕತ್ತಿಗಳು ಜಳುಪಿಸಿದವು, ತೋಪಿನ ಸದ್ದು ಇಡೀ ಪ್ರದೇಶವನ್ನೇ ನಡುಗಿಸಿತು. ರಾಣಿ ಚೆನ್ನಮ್ಮ ಅರಮನೆಯೊಳಗೆ ಕುಳಿತು ಆದೇಶ ನೀಡಲಿಲ್ಲ. ಅವರು ಸ್ವತಃ ಯುದ್ಧ ಭೂಮಿಗೆ ಹೇಳಿದರು. ಕುದುರೆಯ ಮೇಲೆ ಸೈನಿಕರ ನಡುವೆ ಹೋರಾಡುತ್ತಾ ಧೈರ್ಯ ತುಂಬುತ್ತಿದ್ದರು. ಮುಂದೆ ಸಾಗಿರಿ, ಹಿಂದೆ ಸರಿಯಬೇಡಿ, ಕಿತ್ತೂರಿಗಾಗಿ ಹೋರಾಡಿ ಎಂದು ಕೂಗುತ್ತಿದ್ದರು. ರಾಣಿಯನ್ನು ನೋಡಿ ಸೈನಿಕರು ಉತ್ಸಾಹ ಇನ್ನಷ್ಟು ಹೆಚ್ಚಾಯಿತು. ಬ್ರಿಟಿಷ್ ಅಧಿಕಾರಿಗಳು ಆಶ್ಚರ್ಯಪಟ್ಟರು, ಒಬ್ಬ ಮಹಿಳೆ ಈ ಯುದ್ಧವನ್ನು ಮುನ್ನಡೆಸುತ್ತಿದ್ದಾಳೆಯೇ ಎಂದು ಬೆಚ್ಚಿಬಿದ್ದರು. ಯುದ್ಧ ತೀವ್ರಗೊಂಡಿತು. ಕಿತ್ತೂರಿನ ಸೈನಿಕರು ಶೂರತನದಿಂದ ಹೋರಾಡಿದರು. ಬ್ರಿಟಿಷ್ ಅಧಿಕಾರಿ ತಾಕಾರೆ ಯುದ್ಧದಲ್ಲಿ ಸಾವನ್ನಪ್ಪಿದನು. ಈ ಸುದ್ದಿ ಬ್ರಿಟಿಷ್ ಸೇನೆಯಲ್ಲಿ ಭಯ ಹುಟ್ಟಿಸಿತು. ಅವರು ಹಿಂದೆ ಸರಿಯಲು ಆರಂಭಿಸಿದರು. ಕಿತ್ತೂರಿನ ಕೋಟೆಯಲ್ಲಿ ಸಂಭ್ರಮ ಮೂಡಿತು. ಜನರು ಸಂತೋಷದಿಂದ

ಹೋಗಿದರು ನಮ್ಮ ರಾಣಿ ಗೆದ್ದರು. ಆ ದಿನ ಕಿತ್ತೂರು ಇತಿಹಾಸ ನಿರ್ಮಿಸಿತು. ಒಬ್ಬ ಭಾರತೀಯ ಮಹಿಳೆ ಬ್ರಿಟಿಷ್ ಬಲಿಷ್ಠ ಸೇನೆಯನ್ನು ಸೋಲಿಸಿದರು. ಆದರೆ ಈ ವಿಜಯ ಬ್ರಿಟಿಷರಿಗೆ ದೊಡ್ಡ ಅವಮಾನವಾಗಿತ್ತು. ಅವರು ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದರು. ಯಾವುದೇ ಬೆಲೆ ಕೊಟ್ಟರೂ ಕಿತ್ತೂರನ್ನು ವಶಪಡಿಸಿಕೊಳ್ಳಬೇಕು ಎಂದು ಸಂಕಲ್ಪ ಮಾಡಿದರು. ಯಾವುದೇ ಬೆಲೆ ಕೊಟ್ಟಾದರೂ ಪರವಾಗಿಲ್ಲ, ಕಿತ್ತೂರನ್ನು ವಶಪಡಿಸಿಕೊಳ್ಳಬೇಕು ಎಂದು ಸಂಕಲ್ಪ ಮಾಡಿದರು. ಅವರು ಇನ್ನೂ ದೊಡ್ಡ ಸೇನೆಯನ್ನು ಸಿದ್ಧಪಡಿಸಿದರು. ಈ ಬಾರಿ ಯುದ್ಧ ಇನ್ನಷ್ಟು ಭೀಕರವಾಗಲಿತ್ತು ಮತ್ತು ಕಿತ್ತೂರಿನ ದೊಡ್ಡ ಅಪಾಯ ಹೊರಗಿನಿಂದಲ್ಲ ಒಳಗಿನಿಂದ ಬರಲಿತ್ತು. ಒಬ್ಬ ಭಾರತೀಯ ರಾಣಿ ನಮ್ಮನ್ನು ಸೋಲಿಸಿದ್ದಾಳೆ ಎಂಬ ಮಾತು ಅವರ ಅಧಿಕಾರಿಗಳ ನಡುವೆ ಚರ್ಚೆಯಾಗುತ್ತಿತ್ತು. ಬ್ರಿಟಿಷರು ಒಂದು ನಿರ್ಧಾರಕ್ಕೆ ಬಂದರು. ಈ ಬಾರಿ ಕೇವಲ ಯುದ್ಧ ಸಾಕಾಗುವುದಿಲ್ಲ, ತಂತ್ರಗಳನ್ನು ಬಳಸಬೇಕು. ಕೆಲವೇ ದಿನಗಳಲ್ಲಿ ಅವರು ಇನ್ನಷ್ಟು ದೊಡ್ಡ ಸೇನೆಯೊಂದಿಗೆ ಮತ್ತೆ ಕಿತ್ತೂರಿನ ಕಡೆಗೆ ಹೊರಟರು. ಕುದುರೆ ಪಡೆ, ಕಾಯಾಲು ಪಡೆ, ತೋಪುಗಳು, ಬಂದೂಕುಗಳು, ಸಾವಿರಾರು ಸೈನಿಕರು. ಇತ್ತ ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮ ತಮ್ಮ ಸೈನಿಕರನ್ನು ಕರೆದು ಹೇಳಿದರು, ವೀರರೇ, ಮೊದಲ ಯುದ್ಧದಲ್ಲಿ ನಾವು ನಮ್ಮ ಧೈರ್ಯವನ್ನು ತೋರಿಸಿದ್ದೇವೆ. ಈಗ ನಮ್ಮ ತಾಳ್ಮೆ ಮತ್ತು ಏಕತೆಯನ್ನು ತೋರಿಸುವ ಸಮಯ ಬಂದಿದೆ. ನೆನಪಿಡಿ, ಶತ್ರು ಹೊರಗಿನಿಂದ ಮಾತ್ರ ಬರುವುದಿಲ್ಲ, ಕೆಲವೊಮ್ಮೆ ನಮ್ಮವರ ರೂಪದಲ್ಲಿಯೂ ಬರಬಹುದು. ರಾಣಿಯ ಈ ಮಾತು ಎಲ್ಲರ ಮನಸ್ಸಿನಲ್ಲಿ ಉಳಿಯಿತು. ಆದರೆ ದುರಾದೃಷ್ಟವಶಾತ್ ಅವರ ಮಾತು ನಿಜವಾಯಿತು. ಸ್ವಾರ್ಥ ಮತ್ತು ಲೋಭಕ್ಕೆ ಬಲಿಯಾದ ಕೆಲವರು ಬ್ರಿಟಿಷರೊಂದಿಗೆ ಕೈ ಜೋಡಿಸಿದರು. ಕೋಟೆಯ ರಹಸ್ಯಗಳು, ಸೇನೆಯ ಮಾಹಿತಿ, ದುರ್ಬಲ ಸ್ಥಳಗಳು, ಇವೆಲ್ಲವೂ ಶತ್ರುಗಳ ಕೈಗೆ ತಲುಪಿದವು. ಇದು ಕಿತ್ತೂರಿಗೆ ದೊಡ್ಡ ಹೊಡೆತವಾಗಿತ್ತು. ಒಂದು ರಾತ್ರಿ ಬ್ರಿಟಿಷ್ ಸೇನೆ ಕೋಟೆಯನ್ನು ನಾಲ್ಕು ದಿಕ್ಕಿನಿಂದ ಮುತ್ತಿಗೆ ಹಾಕಿ ತೋಪಿನ ಸದ್ದು ಆಕಾಶವನ್ನೇ ನಡುಗಿಸಿತು. ಕೋಟೆಯ ಗೋಡೆಗಳು ಕಂಪಿಸಿದವು. ಜನರಲ್ಲಿ ಆತಂಕ ಹೆಚ್ಚಾಯಿತು. ಆದರೆ ರಾಣಿ ಚೆನ್ನಮ್ಮ ಮಾತ್ರ ಶಾಂತವಾಗಿತ್ತು. ಅವರು ಕೋಟೆಯ ಗೋಡೆಯ ಮೇಲೆ ನಿಂತು ತಮ್ಮ ಜನರನ್ನು ನೋಡಿದರು. ಅವರ ಕಣ್ಣಲ್ಲಿ ಭಯ ಇರಲಿಲ್ಲ, ಅವರ ಧ್ವನಿಯಲ್ಲಿ ಆತ್ಮವಿಶ್ವಾಸ ಇತ್ತು. ನಾವು ಸೋತರೂ ಇತಿಹಾಸ ನಮ್ಮನ್ನು ವೀರರೆಂದು ನೆನಪಿಸಿಕೊಳ್ಳುತ್ತದೆ. ಆದರೆ ಭಯಪಟ್ಟು ಶರಣಾದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮನ್ನು ಕ್ಷಮಿಸುವುದಿಲ್ಲ. ಈ ಮಾತು ಕೇಳಿದ ಸೈನಿಕರು ಮತ್ತೆ ಹೊಸ ಉತ್ಸಾಹದಿಂದ ಹೋರಾಡಲು ಸಜ್ಜಾದರು. ಕೋಟೆಯ ಒಳಗೆ ಮಹಿಳೆಯರು, ಯುವಕರು, ವೃದ್ಧರು ತಮ್ಮಿಂದಾದ ಸಹಾಯ ಮಾಡುತ್ತಿದ್ದರು. ಯಾರೋ ಗಾಯಗೊಂಡವರಿಗೆ ಔಷಧಿ ಹಾಕುತ್ತಿದ್ದರು, ಯಾರೋ ಆಹಾರ ತಯಾರಿಸುತ್ತಿದ್ದರು, ಯಾರೋ ಆಯುಧಗಳನ್ನು ತಲುಪಿಸುತ್ತಿದ್ದರು. ಇದು ಕೇವಲ ರಾಣಿಯ ಯುದ್ಧವಾಗಿರಲಿಲ್ಲ, ಇದು ಇಡೀ ಕಿತ್ತೂರಿನ ಯುದ್ಧವಾಗಿತ್ತು. ಆದರೆ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇತ್ತು. ತೋಪಿನ ದಾಳಿಯು ನಿರಂತರವಾಗಿ ನಡೆಯುತ್ತಿತ್ತು. ದ್ರೋಹದ ಪರಿಣಾಮವು ಕಿತ್ತೂರಿಗೆ ತೀವ್ರವಾಗಿ ತಟ್ಟಿತ್ತು. ರಾಣಿ ಚೆನ್ನಮ್ಮ ಕೊನೆಯವರೆಗೂ ಯುದ್ಧ ಭೂಮಿಯನ್ನು ಬಿಡಲಿಲ್ಲ. ಅವರ ಕತ್ತಿ ಇನ್ನೂ ಮಿನುಗುತ್ತಿತ್ತು. ಅವರ ಧೈರ್ಯ ಇನ್ನೂ ಕುಂದಿರಲಿಲ್ಲ. ಆದರೆ ವಿಧಿ ಮತ್ತೊಂದು ಕಠಿಣ ಪರೀಕ್ಷೆಯನ್ನು ಅವರ ಮುಂದೆ ಇಟ್ಟಿತ್ತು. ತೂರಿನ ಗೋಡೆಯ ಮೇಲೆ ಯುದ್ಧದ ಹೊಗೆ ಇನ್ನೂ ಕವಿದಿತ್ತು. ಎಲ್ಲೆಡೆ ತೋಪಿನ ಸದ್ದು, ಗಾಯಗೊಂಡ ಸೈನಿಕರ ನೋವಿನ ಕೂಗು, ಧೂಳು, ಹೊಗೆ ಮತ್ತು ರಕ್ತ. ಆದರೆ ಈ ಎಲ್ಲದರ ನಡುವೆ ಒಂದು ಮುಖ ಮಾತ್ರ ಶಾಂತವಾಗಿತ್ತು. ಅದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಮುಖ. ಅವರಿಗೆ ಗೊತ್ತಿತ್ತು, ಯುದ್ಧದಲ್ಲಿ ಗೆಲುವು ಸೋಲು ಎರಡು ಸಹಜ. ಆದರೆ ಸ್ವಾತಂತ್ರ್ಯದ ಕನಸು ಎಂದಿಗೂ ಸೋಲಬಾರದು. ಕೊನೆಗೆ ಬ್ರಿಟಿಷರ ದೊಡ್ಡ ಸೇನೆ ಮತ್ತು ದ್ರೋಹದ ಪರಿಣಾಮವಾಗಿ ಕಿತ್ತೂರಿನ ಕೋಟೆ ಅವರ ವಶಕ್ಕೆ ಬಂತು. ರಾಣಿ ಚೆನ್ನಮ್ಮರನ್ನು ಬಂಧಿಸಲಾಯಿತು. ಅವರ ಕೈಗಳಿಗೆ ಸಂಕೋಲೆ ಹಾಕಲಾಯಿತು. ಈ ದೃಶ್ಯವನ್ನು ಕಂಡ ಕಿತ್ತೂರಿನ ಜನರ ಕಣ್ಣಲ್ಲಿ ನೀರು ತುಂಬಿತು. ಕೆಲವರು ಅಳುತ್ತಾ ಹೇಳಿದರು, ಅಮ್ಮ, ನಮ್ಮನ್ನು ಬಿಟ್ಟು ಹೋಗಬೇಡಿ. ರಾಣಿ ನಿಧಾನವಾಗಿ ನಗುತ್ತಾ ಹೇಳಿದರು, ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತಿಲ್ಲ. ನನ್ನ ದೇಹ ಮಾತ್ರ ನಿಮ್ಮಿಂದ ದೂರವಾಗುತ್ತಿದೆ, ನನ್ನ ಆತ್ಮ ಸದಾ ಕಿತ್ತೂರಿನ ನೆಲದಲ್ಲೇ ಇರುತ್ತದೆ. ಈ ಮಾತು ಕೇಳಿದ ಜನರ ಕಣ್ಣಲ್ಲಿ ಕಣ್ಣೀರಿನ ದಾರಿ ಹರಿಯಿತು. ಬ್ರಿಟಿಷರು ಅವರನ್ನು ಬೈಲಹೊಂಗಲ ಕೋಟೆಯ

ಸೆರೆಮನೆಗೆ ಕರೆದೊಯ್ದರು. ಸೆರೆಮನೆಯ ಗೋಡೆಗಳು ಎತ್ತರವಾಗಿದ್ದವು. ಬಾಗಿಲುಗಳು ಕಬ್ಬಿಣದಿಂದ ಮಾಡಲ್ಪಟ್ಟಿದ್ದವು. ಆದರೆ ಆ ಗೋಡೆಗಳು ರಾಣಿ ಚೆನ್ನಮ್ಮರ ಮನೋಬಲವನ್ನು ಬಂಧಿಸಲಿಲ್ಲ. ಪ್ರತಿದಿನ ಬೆಳಗ್ಗೆ ಅವರು ದೇವರನ್ನು ಪ್ರಾರ್ಥಿಸುತ್ತಿದ್ದರು. ನಂತರ ತಮ್ಮ ಮನಸ್ಸಿಗೆ ಒಂದೇ ಮಾತನ್ನು ಹೇಳುತ್ತಿದ್ದರು. ಇಂದು ನಾನು ಸೆರೆಮನೆಯಲ್ಲಿದ್ದೇನೆ, ಆದರೆ ಒಂದು ದಿನ ನನ್ನ ಭಾರತ ಸ್ವಾತಂತ್ರ್ಯವಾಗಲಿದೆ. ಅವರ ವಿಶ್ವಾಸ ಅಚಲವಾಗಿ ದಿನಗಳು ಕಳೆದವು, ತಿಂಗಳುಗಳು ಕಳೆದವು, ವರ್ಷಗಳು ಕಳೆದವು. ಆದರೆ ರಾಣಿ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ. ಒಂದು ದಿನ ಅವರು ಆಕಾಶದತ್ತ ನೋಡುತ್ತಾ ನಿಧಾನವಾಗಿ ಹೇಳಿದರು, ನಾನು ಕಾಣದ ಸ್ವಾತಂತ್ರ್ಯವನ್ನು ನನ್ನ ದೇಶದ ಮಕ್ಕಳು ಖಂಡಿತ ಕಾಣುತ್ತಾರೆ. ಎಷ್ಟು ಅದ್ಭುತವಾದ ಮಾತು ನೋಡಿ ಸ್ನೇಹಿತರೆ. ನಾನು ಕಾಣದ ಸ್ವಾತಂತ್ರ್ಯವನ್ನು ನನ್ನ ದೇಶದ ಮಕ್ಕಳು ಖಂಡಿತ ಕಾಣುತ್ತಾರೆ. ಅವರು ಹೇಳಿದ ಆ ಕನಸು ಹಲವು ವರ್ಷಗಳ ನಂತರ ನನಸಾಯಿತು. 1829 ಫೆಬ್ರವರಿ 21 ಬೈಲಹೊಂಗಲದ ಸೆರೆಮನೆಯಲ್ಲಿ ರಾಣಿ ಚೆನ್ನಮ್ಮ ತಮ್ಮ ಕೊನೆಯ ಉಸಿರೆಳೆದರು. ಆ ದಿನ ಒಬ್ಬ ರಾಣಿ ನಮ್ಮನ್ನು ಅಗಲಿದರು, ಆದರೆ ಒಬ್ಬ ಅಮರ ವೀರ ಮಹಿಳೆ ಇತಿಹಾಸದಲ್ಲಿ ಹುಟ್ಟಿದ್ದರು. ಇಂದಿಗೂ ಕಿತ್ತೂರಿನ ನೆಲಕ್ಕೆ ಹೋದರೆ ಅಲ್ಲಿನ ಗಾಳಿ ಅವರ ಶೌರ್ಯದ ಕಥೆಯನ್ನು ಹೇಳುತ್ತದೆ. ಅಲ್ಲಿನ ಮಣ್ಣು ಅವರ ತ್ಯಾಗವನ್ನು ನೆನಪಿಸುತ್ತದೆ. ಅವರ ಹೆಸರು ಕೇಳಿದಾಗ ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ಹೆದೆ ಹೆಮ್ಮೆಯಿಂದ ಉಬ್ಬುತ್ತದೆ. ಏಕೆಂದರೆ ರಾಣಿ ಚೆನ್ನಮ್ಮ ಕೇವಲ ಕಿತ್ತೂರಿನ ರಾಣಿಯಾಗಿರಲಿಲ್ಲ, ಅವರು ಭಾರತದ ಸ್ವಾತಂತ್ರ್ಯದ ಮೊದಲ ಕಿಡಿಯಾಗಿದ್ದರು. ಹೇಳುವರೆ, ಇಂದು ನಾವು ಸ್ವಾತಂತ್ರ್ಯ ಭಾರತದಲ್ಲಿ ಉಸಿರಾಡುತ್ತಿದ್ದೇವೆ. ಈ ಸ್ವಾತಂತ್ರ್ಯ ನಮಗೆ ಸುಲಭವಾಗಿ ಸಿಕ್ಕಿಲ್ಲ. ಇದರ ಹಿಂದೆ ಸಾವಿರಾರು ವೀರರ ತ್ಯಾಗವಿದೆ. ಆ ವೀರರಲ್ಲಿ ಅತ್ಯಂತ ಪ್ರಕಾಶಮಾನವಾದ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ. ಅವರ ಜೀವನ ನಮಗೆ ಮೂರು ಮಹತ್ವದ ಪಾಠಗಳನ್ನು ಕಲಿಸುತ್ತದೆ. ಮೊದಲನೆಯ ಪಾಠ ಏನಂದ್ರೆ ಸ್ನೇಹಿತರೆ, ಧೈರ್ಯವಿದ್ದರೆ ದೊಡ್ಡ ಶತ್ರುವನ್ನಾದರೂ ಎದುರಿಸಬಹುದು. ಎರಡನೆಯದು, ದೇಶದ ಗೌರವಕ್ಕಾಗಿ ಯಾವುದೇ ತ್ಯಾಗವು ದೊಡ್ಡದಲ್ಲ. ಮೂರನೆಯದು, ಒಬ್ಬ ಮಹಿಳೆ ಇಡೀ ರಾಷ್ಟ್ರಕ್ಕೆ ಸ್ಫೂರ್ತಿಯಾಗಬಲ್ಲಳು. ಬನ್ನಿ, ಈ ಮಹಾನ್ ವೀರ ಮಹಿಳೆಗೆ ನಮ್ಮ ಹೃದಯಪೂರ್ವಕ ನಮನ ಸಲ್ಲಿಸೋಣ. ಜೈ ಕಿತ್ತೂರು ರಾಣಿ ಚೆನ್ನಮ್ಮ, ಜೈ ಕರ್ನಾಟಕ, ಜೈ ಹಿಂದ್. ಸ್ನೇಹಿತರೆ, ನಾವು ಇಷ್ಟೊತ್ತು ಏನು ಹೇಳಿದ್ವಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ? ಅವರನ್ನು ನಾವು ಪ್ರತಿಯೊಂದು ದಿನ ನಾವು ನೆನಪಿಸ್ಕೊಳ್ಬೇಕು. ಕೇಳುವರೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕಥೆ ಕೇವಲ ಇತಿಹಾಸವಲ್ಲ, ಇದು ಧೈರ್ಯದ ಪಾಠ, ಅದು ಸ್ವಾಭಿಮಾನದ ಸಂಕೇತ, ಅದು ದೇಶಪ್ರೇಮದ ಜೀವಂತ ಉದಾಹರಣೆ. ಇಂದು ನಾವು ಆಚರಿಸುತ್ತಿರುವ 80ನೇ ಸ್ವಾತಂತ್ರ್ಯ ದಿನಾಚರಣೆ ಇಂತಹ ಸಾವಿರಾರು ವೀರರ ತ್ಯಾಗದ ಫಲ. ಅದರಲ್ಲಿ ಕರ್ನಾಟಕದ ಹೆಮ್ಮೆಯ ಮಗಳು ಕಿತ್ತೂರು ರಾಣಿ ಚೆನ್ನಮ್ಮ, ಅವರ ಹೆಸರು ಸದಾ ಅಗ್ರಸ್ಥಾನದಲ್ಲಿರುತ್ತದೆ. ಇಂದು ದೇಶಕ್ಕಾಗಿ ಕತ್ತಿ ಹಿಡಿಯುವ ಕಾಲವಲ್ಲ, ಆದರೆ ಪ್ರಾಮಾಣಿಕ ನಾಗರಿಕರಾಗುವುದು, ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು, ಮಹಿಳೆಯರನ್ನು ಗೌರವಿಸುವುದು, ಪರಿಸರವನ್ನು ಕಾಪಾಡುವುದು, ದೇಶದ ಏಕತೆಯನ್ನು ಉಳಿಸುವುದು, ಇವೆಲ್ಲವೂ ನಿಜವಾದ ದೇಶ ಸೇವೆಯೇ ಆಗಿವೆ. ರಾಣಿ ಚೆನ್ನಮ್ಮ ಅವರು ನಮಗೆ ಬಿಟ್ಟು ಹೋದ ಸಂದೇಶ ಒಂದೇ, ಸ್ವಾತಂತ್ರ್ಯ ಎಂದರೆ ಕೇವಲ ಹಕ್ಕಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯೂ ಹೌದು. ಈ ಸ್ವಾತಂತ್ರ್ಯ ದಿನದಂದು ನಮ್ಮ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದ ಎಲ್ಲ ವೀರರಿಗೆ ನಮ್ಮ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸೋಣ. ಧನ್ಯವಾದಗಳು.

ಸಂಗ್ರಾಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಪಾತ್ರ ಕುರಿತು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಗಸನಪುರ ಗ್ರಾಮದ ಶ್ರೀಮತಿ ರಾಣಿಯನ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ ಎಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ರಕ್ಷಿತ ಎಂಬ್ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾಲನಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-0317311
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು

ಒಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 27 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 24 ರೂಪಾಯಿ, ತೊಂಡೆಕಾಯಿ 28 ರೂಪಾಯಿ, ಹಾಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 26 ರೂಪಾಯಿ, ಪೈರ 50 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 22 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷೆ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು. ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ನವಿಲಿನ ರಕ್ತದ ಬಣ್ಣ ಮತ್ತು ಮಾಂಸ ಬಣ್ಣ ಹಸಿರು ಅಲ್ಲ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನವಿಲಿನ ರಕ್ತದ ಬಣ್ಣ ಮತ್ತು ಮಾಂಸದ ಬಣ್ಣ ಹಸಿರು ಅಲ್ಲ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಪ್ರಪಂಚದಲ್ಲಿ ಅತಿ ಬುದ್ಧಿವಂತ ಜೀವಿಗಳಾದ ನಾವು, ಅಂದರೆ ಮನುಷ್ಯರು, ಪ್ರಾಣಿ ಪಕ್ಷಿಗಳ ಬಗ್ಗೆ ಮತ್ತು ಅವುಗಳ ರಕ್ತದ ಬಣ್ಣದ ಬಗ್ಗೆ ಕೆಲವು ಸುಳ್ಳು ಸುದ್ದಿಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಿಸುತ್ತಾ ಇದ್ದೇವೆ. ಅದರಲ್ಲೂ ಕೂಡ ಮೊನ್ನೆ ತಾನೇ ಒಂದು ಮಾಧ್ಯಮದಲ್ಲಿ ನವಿಲಿನ ರಕ್ತದ ಬಣ್ಣ ಮತ್ತು ಮಾಂಸದ ಬಣ್ಣ ಹಸಿರು ಇರುತ್ತೆ ಅಂತ ಹೇಳತೊಡಗುತ್ತಿದ್ದರು. ಇದನ್ನ ಭೇಟಿಯಾಡಿ ರಾತ್ರಿ ಹೊತ್ತು ತಿನ್ನುತ್ತಾರೆ ಅಂತೆಲ್ಲ ಸುಳ್ಳು ಸುದ್ದಿಯನ್ನ ಹೇಳಿರುವುದು ಉಂಟು. ಹಾಗಾದ

ಇದಕ್ಕೆ ನಾವು ಉತ್ತರವನ್ನ ನೋಡುವುದಾದರೆ, ನಾವು ಆಶ್ಚರ್ಯವಾಗಿ ಈ ಸುಳ್ಳು ಸುದ್ದಿಗಳನ್ನ ನಂಬಲೇಬಾರದು. ನೀವು ರಕ್ತದ ಬಗ್ಗೆ ಯೋಚಿಸಿದಾಗ ನೀವು ಕೆಂಪು ರಕ್ತದ ಬಣ್ಣವನ್ನ ಅತಿ ಹೆಚ್ಚು ಯೋಚಿಸುವ ಸಾಧ್ಯತೆ ಇದೆ. ಆದರೆ ರಕ್ತವು ವಾಸ್ತವವಾಗಿ ಕೆಂಪು, ನೀಲಿ, ಹಸಿರು, ನೇರಳೆ ಮತ್ತು ಹಳದಿ ಸೇರಿದಂತೆ ವಿವಿಧ ಬಣ್ಣಗಳಲ್ಲಿ ಬರುತ್ತದೆ. ಈ ರೀತಿಯ ರಕ್ತದ ಬಣ್ಣಗಳನ್ನು ನಮ್ಮ ಸುತ್ತಮುತ್ತಲಿನ ಪರಿಸರ

0: ಕಾಣಬಹುದು. ರಕ್ತದ ಆಮ್ಲಜನಕವನ್ನು ಸಾಗಿಸುವ ಪ್ರೋಟೀನ್ ಅಣುಗಳು ರಕ್ತದ ಬಣ್ಣಗಳನ್ನು ನಿರ್ಧರಿಸುತ್ತವೆ. ವಿಭಿನ್ನ ಪ್ರೋಟೀನ್ಗಳು ವಿಭಿನ್ನ ಬಣ್ಣಗಳನ್ನು ಉತ್ಪಾದಿಸುತ್ತವೆ. ಮೊದಲನೆಯದಾಗಿ ಕೆಂಪು ರಕ್ತದ ಬಗ್ಗೆ ನಾವು ನೋಡುವುದಾದರೆ, ಮಾನವರು, ಇತರ ಪ್ರಾಣಿಗಳು, ಪಕ್ಷಿಗಳು, ಸರೀಸೃಪಗಳು ಮತ್ತು ಮೀನುಗಳಲ್ಲಿ ಕೆಂಪು ರಕ್ತವನ್ನು ನೋಡಬಹುದು. ಪ್ರಾಣಿಗಳು ಮತ್ತು ಮನುಷ್ಯರಾದ ನಾವೆಲ್ಲರೂ ಕಬ್ಬಿಣವನ್ನು ಹೊಂದಿರುವ ಹಿಮೋಗ್ಲೋಬಿನ್ ಎಂದು ಕರೆಯಲ್ಪಡುವ ಆಮ್ಲಜನಕ ಸಾಗಿಸುವ ರಕ್ತದ ಪ್ರೋಟೀನ್ ಅನ್ನು ನಮ್ಮ ರಕ್ತದಲ್ಲಿ ಹೊಂದಿದ್ದೇವೆ. ದೇಹದಲ್ಲಿರುವ ರಕ್ತಕ್ಕೆ ಗಾಢ ಕೆಂಪು ಬಣ್ಣವನ್ನು ಕಬ್ಬಿಣವು ನೀಡುತ್ತದೆ. ರಕ್ತವು ಗಾಳಿಯೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅದು ಕಡುಗೆಂಪು ಬಣ್ಣಕ್ಕೆ ತಿರುಗುತ್ತದೆ. ಕೆಲವು ಜನರ ರಕ್ತನಾಳಗಳಲ್ಲಿ ನೀಲಿ ರಕ್ತ ಕಾಣಿಸಿಕೊಳ್ಳುತ್ತದೆ, ಏಕೆಂದರೆ ಚರ್ಮವು ಬೆಳಕನ್ನು ಶೋಧಿಸುವ ವಿಧಾನದಿಂದ ಈ ರೀತಿ ನಮ್ಮ ಕಣ್ಣುಗಳಿಗೆ ಭ್ರಮೆ ಉಂಟಾಗಿ ನಮಗೆ ರಕ್ತ ನೀಲಿಯಾಗಿ ಕಾಣಿಸುತ್ತದೆ. ಇಲ್ಲಿ ಪಕ್ಷಿಗಳಾದ ನವಿಲುಗಳಿಗೂ ಸಹ ನಮ್ಮ ದೇಹದಲ್ಲಿ ಕೆಂಪು ರಕ್ತದ ಬಣ್ಣವನ್ನು ಹೊಂದಿದೆ. ಇವು ಹಸಿರು ಬಣ್ಣದ ರಕ್ತವನ್ನು ಹೊಂದಿವೆ ಮತ್ತು ಇವುಗಳ ಮಾಂಸದ ಬಣ್ಣವು ಹಸಿರಾಗಿ ಕಾಣುತ್ತದೆ ಎಂಬುದು ಶುದ್ಧ ಸುಳ್ಳು ಎಂದು ಹೇಳಬಹುದಾಗಿದೆ. ನಮ್ಮ ಭಾರತ ದೇಶದ ರಾಷ್ಟ್ರ ಪಕ್ಷಿಯಾದ ನವಿಲನ್ನು ಕೊಲ್ಲುವುದಾಗಲಿ, ಅದರ ದೇಹದ ಭಾಗಗಳನ್ನು ಸಾಗಿಸುವುದಾಗಲಿ ಮಾಡಿದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಪ್ರಕಾರ 7 ವರ್ಷ ಜೈಲು ಶಿಕ್ಷೆ ಮತ್ತು 10,000 ದಂಡ ವಿಧಿಸಲಾಗುತ್ತದೆ. ಎರಡನೆಯದಾಗಿ, ನೀಲಿ ಬಣ್ಣದ ರಕ್ತವನ್ನು ಹೊಂದಿರುವ ಜೀವಿಗಳಾವುವು ಎಂದರೆ ಬಸವನ ಹುಳುಗಳು, ಜೇಡಗಳು, ಜೀರುಂಡೆಗಳು, ಅಷ್ಟಪದಿಗಳು ಮತ್ತು ಸ್ಕ್ವಾಡ್ಗಳು. ಈ ಜೀವಿಗಳ ದೇಹಗಳಲ್ಲಿ ಆಮ್ಲಜನಕವನ್ನು ಸಾಗಿಸುವ ಪ್ರೋಟೀನ್ ಅನ್ನು ಇಮೋಸಯಾನಿನ್ ಎಂದು ಕರೆಯಲಾಗುತ್ತದೆ. ಕಬ್ಬಿಣದ ಬದಲಿಗೆ ಈ ಪ್ರೋಟೀನ್ ತಾಮ್ರವನ್ನು ಹೊಂದಿರುತ್ತದೆ. ಆಮ್ಲಜನಕವನ್ನು ಸಾಗಿಸದಿದ್ದಾಗ ರಕ್ತವು ಸ್ಪಷ್ಟವಾಗುತ್ತದೆ. ಆಮ್ಲಜನಕವನ್ನು ತೆಗೆದುಕೊಂಡಾಗ ಇದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಮೂರನೆಯದಾಗಿ, ಹಸಿರು ರಕ್ತವನ್ನು ಹೊಂದಿರುವ ಭೂಮಿಯಲ್ಲಿರುವ ಜೀವಿಗಳಲ್ಲಿ ಅದ್ಭುತ ಆಕಾರದ ಸಮುದ್ರ ಹುಳುಗಳು, ಇವು ಜಿಗಣಿಗಳು ಮತ್ತು ಎರೆಹುಳುಗಳು ಸೇರಿವೆ. ಈ ಪ್ರಾಣಿಗಳಲ್ಲಿ ಕ್ಲೋರೋಕ್ಲೋರಿನ್ ಎಂಬ ರಕ್ತದ ಪ್ರೋಟೀನ್ ಇದೆ. ಇದು ಹಿಮೋಗ್ಲೋಬಿನ್ ಅನ್ನು ಹೋಲುತ್ತದೆ, ಆದರೆ ಆಮ್ಲಜನಕವನ್ನು ಬಿಗಿಯಾಗಿಸಿ ಹಿಡಿದಿಟ್ಟುಕೊಳ್ಳುವುದಿಲ್ಲ. ಅಲ್ಲದೆ ಇದು ರಕ್ತದ ಕಣದೊಳಗೆ ಇರುವ ಬದಲು ರಕ್ತ ಪ್ರವಾಹದಲ್ಲಿ ಮುಕ್ತವಾಗಿ ತೇಲುತ್ತದೆ. ಆದ್ದರಿಂದ ಕೆಲವು ಜೀವಿಗಳ ಬಣ್ಣ ಹಸಿರಾಗಿರುತ್ತದೆ. ನಾಲ್ಕನೆಯದಾಗಿ, ನೇರಳೆ ರಕ್ತವನ್ನು ಹೊಂದಿರುವ ಜೀವಿಗಳಾವುವು ಎಂದರೆ ಕಡಲೆಕಾಯಿ ಹುಳುಗಳು, ಬಾತುಕೋಳಿ ಜಿಗಣೆಗಳು ಮತ್ತು ಬಿರುಗೂದಲು ಹುಳುಗಳು. ಇವೆಲ್ಲವುಗಳು ಸಾಗರದಲ್ಲಿ ವಾಸಿಸುತ್ತವೆ. ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸಲು ಪ್ರೋಟೀನ್ ಹೆಮರಿಥ್ರಿನನ್ನು ಬಳಸುತ್ತದೆ. ಆಮ್ಲಜನಕವಿಲ್ಲದ ಇವುಗಳ ರಕ್ತದ ಬಣ್ಣ ಸ್ಪಷ್ಟವಾಗಿರುತ್ತದೆ. ಹೆಮರಿಥ್ರಿನ್ ಆಮ್ಲಜನಕವನ್ನು ಒಯ್ಯುವಾಗ ನೇರಳೆ ಬಣ್ಣಕ್ಕೆ ತಿರುಗುತ್ತದೆ. ಐದನೆಯದಾಗಿ, ಸಮುದ್ರದ ಸೌತೆಕಾಯಿ ಎಂಬ ಜೀವಿಗಳು ಹಳದಿ ರಕ್ತವನ್ನು ಹೊಂದಿರುತ್ತದೆ, ಏಕೆಂದರೆ ಅದರ ರಕ್ತದಲ್ಲಿ ಹಳದಿ ವಾನಾಬಿನ್ ಎಂಬ ವರ್ಣದ್ರವ್ಯವು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಆರನೆಯದಾಗಿ, ಸಂಧಿಪದಿ ಜೀವಿಗಳಾದ ಜಿರಳೆಗಳು ಬಣ್ಣರಹಿತ ರಕ್ತವನ್ನು ಹೊಂದಿರುತ್ತದೆ, ಏಕೆಂದರೆ ಇವುಗಳ ರಕ್ತದಲ್ಲಿ ಇಮೋಫಿನ್ ಎಂಬ ಪ್ರೋಟೀನ್ ಇರುತ್ತದೆ. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನವಿಲಿನ ರಕ್ತದ ಬಣ್ಣ ಮತ್ತು ಮಾಂಸದ ಬಣ್ಣ ಹಸಿರು ಅಲ್ಲ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನವಿಲಿನ ರಕ್ತದ ಬಣ್ಣ ಮತ್ತು ಮಾಂಸ ಬಣ್ಣ ಹಸಿರು ಅಲ್ಲ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು, ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ.
4: ಹಾ ಹೋಗಿದ್ದು.

0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾ ಸುನಾತ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
5: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
6: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಈ ಶ್ಲೋಕ ಇಂತಿದೆ.
1: ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ.
0: ಅವ್ಯಕ್ತವು ಅಕ್ಷರವೂ ಆದುದಕ್ಕೆ ಪರಮಗತಿ ಎನ್ನುತ್ತಾರೆ. ಯಾವುದನ್ನು ಪಡೆದ ಮೇಲೆ ಪುನರ್ಜನ್ಮ ಇಲ್ಲವೋ ಅದೇ ನನ್ನ ಪರಮಧಾಮ ಎಂದು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇದರ ಒಂದು ಮೂಲ ತಾತ್ಪರ್ಯವನ್ನು ನಾವು ವಿಸ್ತರಿಸ್ಕೊಂಡು ಅರ್ಥೈಸ್ಕೊಳ್ಬೇಕು ಅಂತಂದ್ರೆ, ಪರಮಗತಿ ಯಾವುದು ಎಂಬುದನ್ನು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅದು ಅವ್ಯಕ್ತವಾಗಿದೆ. ಅಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಯಾವುದು ದೇಶ ಕಾಲ ನಿಮಿತ್ತಕ್ಕೆ ಸೇರಿದೆಯೋ ಅಲ್ಲಿ ಬದಲಾವಣೆಯನ್ನು ನಾವು ನೋಡ್ತೇವೆ. ಅಲ್ಲಿ ಪ್ರತಿಯೊಂದೂ ಕೂಡ ಹಿಂದೆ ಇದ್ದಂತಹ ಈಗಿನ ಸ್ಥಿತಿಯಲ್ಲಿ ಇರಲಿಲ್ಲ. ಅನಂತರ ಪ್ರತಿ ಕ್ಷಣವೂ ಬದಲಾಯಿಸಿ ನಾಶವಾಗ್ತವೆ. ಹೀಗೆ ವ್ಯಕ್ತ ಸ್ವರೂಪವನ್ನು ಧರಿಸಿದ ವಸ್ತುವಿನ ಗತಿಯೆಲ್ಲವೂ ಕೂಡ ಇದೆ. ಅದು ಅನಂತ. ಸಾಂತದಲ್ಲಿ ಹೇಗೆ ಅದನ್ನು ಭರ್ತಿ ಮಾಡಲು ಸಾಧ್ಯ? ಅನಂತ ಸಾಗರವನ್ನು ಒಂದೇ ಒಂದು ಸೇರಿನಲ್ಲಿ ತುಂಬುವಂತೆ ಇದು. ವ್ಯಕ್ತ ಭಗವಂತನನ್ನ ಅಳಿಲಿಕ್ಕೆ ಸಾಧ್ಯವಾಗದು. ಬೇಕಾದ್ರೆ ನಮ್ಮ ಮನಸ್ಸಿನ ಸೇರಿನಲ್ಲಿ ಒಂದು ಪರಬ್ರಹ್ಮನ ಸ್ವಲ್ಪ ನೀರನ್ನು ತುಂಬಬಹುದು ಅಷ್ಟೇ.

ಆದರೆ ನಮ್ಮ ಮನಸ್ಸಿನಲ್ಲಿ ಅದನ್ನು ಖಾಲಿ ಮಾಡಲಾಗುವುದಿಲ್ಲ. ಆ ಪರಬ್ರಹ್ಮನನ್ನು ಅಕ್ಷರ ಎಂದು ಸಾರುತ್ತಾನೆ. ಅದು ಎಂದಿಗೂ ನಾಶವಾಗುವುದಿಲ್ಲ. ನಾಶ ಅಂತಂದ್ರೆ ಹಲವಾರು ವಸ್ತುಗಳ ಸಂಯೋಗದಿಂದ ಸೇರಿ ಆದ ಒಂದು ವಸ್ತುವಿಗೆ ಅನ್ವಯಿಸುತ್ತದೆ. ಅದು ನಾಶವಾಯಿತು ಎಂದರೆ ಪಂಚಭೂತಗಳಿಂದ ಆದುದು ಪುನಃ ಪಂಚಭೂತಗಳಿಗೆ ಹೋಗುವಂಥದ್ದು. ಆದರೆ ಭಗವಂತ ಹಾಗೆ ಹಲವು ವಸ್ತುಗಳ ಸಂಯೋಗದಿಂದ ಆದವನಲ್ಲ. ಅವನು ಒಂದು ಅಖಂಡ. ಅದು ನಾಶವಾಗುವುದಾದರೂ ಹೇಗೆ? ನಾಶ ಎನ್ನುವುದು ದೇಶ ಕಾಲ ನಿಮಿತ್ತದಲ್ಲಿ ಹರಿಯುವ ವಸ್ತುವಿಗೆ ಅನ್ವಯಿಸುವಂಥದ್ದು. ದೇಶ ಕಾಲ ನಿಮಿತ್ತದ ಧರ್ಮವೇ ಜನನ ಮತ್ತು ಮರಣ. ಈ ಧರ್ಮ ಇದಕ್ಕೆ ಅತೀತವಾದ ವಸ್ತುವಿಗೆ ಅನ್ವಯಿಸುವುದಿಲ್ಲ. ಇದನ್ನೇ ಪರಮಗತಿ ಎಂದು ಹೇಳುತ್ತಾನೆ. ಇದಕ್ಕಿಂತ ಮೀರಿದ ಸ್ಥಿತಿ ಅನ್ನುವಂಥದ್ದು ಇಲ್ಲ. ಯಾರು ಇದನ್ನು ಪಡೆಯುತ್ತಾರೋ ಅವರು ಸರ್ವಶ್ರೇಷ್ಠವಾಗಿರುವುದನ್ನ ಪಡೆಯುತ್ತಾರೆ. ಈ ಗತಿಯನ್ನ ಪಡೆದವನು ಪುನಃ ಸಂಸಾರದಲ್ಲಿ ನರಳುವುದಕ್ಕೆ ಬರುವುದಿಲ್ಲ. ಹೋದ ಅಜ್ಞಾನ ಪುನಃ ಅವನಿಗೆ ಬರುವುದಿಲ್ಲ. ಸುಟ್ಟು ಹೋದ ವಾಸನೆಗಳು ಪುನಃ ಹುಟ್ಟಲಾರವು. ಹೇಗೆ ಒಣಗಿದ ಮರದ ತುಂಡನ್ನು ನೆಟ್ಟರೆ ಚಿಗುರುವುದಿಲ್ಲವೋ, ಬೆಂದ ಕಾಳನ್ನು ಬಿತ್ತಿದರೆ ಮೊಳಕೆ ಆಗುವುದಿಲ್ಲವೋ, ಹಾಗೆ ಮುಕ್ತನಾದ ಜೀವಿ ಪುನಃ ಹಿಂತಿರುಗಿ ಬರುವುದಿಲ್ಲ. ಹಿಂತಿರುಗದ ಶ್ರೇಷ್ಠವಾದ ಸ್ಥಾನವೇ ಪರಂಧಾಮ. ನಾವೆಲ್ಲ ಹಿಂತಿರುಗುವುದು ಪೂರ್ಣತೆಯನ್ನ ಪಡೆಯುವುದಕ್ಕೆ. ಈ ಸಂಸಾರದ ಉದ್ದೇಶವೇ ಜೀವಿಯನ್ನ ಪೂರ್ಣ ಮಾಡುವಂಥದ್ದು. ಯಾವುದು ಪೂರ್ಣವಾಗಿಲ್ಲವೋ ಅದು ಪುನಃ ಪುನಃ ಬರ್ತಾ ಇರಬೇಕು, ಅನುಭವಗಳನ್ನ ಪಡಿತಾ ಇರಬೇಕು. ಈ ಸಂಸಾರವೆಂಬ ಕಣಿವೆಯ ಮೂಲಕ ಸಾಗಿ ಹೋಗುವಾಗ ನಾವೆಲ್ಲ ಸುಖ ದುಃಖಗಳನ್ನ ಉಣ್ಣಬೇಕು. ಆದರೆ ಒಂದು ಸಲ ಪೂರ್ಣತೆಯನ್ನ ಪಡೆದ ಮೇಲೆ ಅವನು ಪುನಃ ಈ ಭೂಮಿಗೆ ಬರೋದಿಲ್ಲ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಗೀತಭಾವಧಾರಿಯ ಸ್ವಾಮಿ ಸೋಮಾನಾಥನಂದರವರು ತಿಳಿಸ್ತಾರೆ, ಒಂದು ಶಾಲೆಯಲ್ಲಿ ಓದುವ ಪಾಠವನ್ನೆಲ್ಲ ಓದಿ ಪಾಸು ಮಾಡಿದ ಮೇಲೆ ಅವನು ಇನ್ನೂ ಅದೇ ಶಾಲೆಯ ಅದೇ ತರಗತಿಯಲ್ಲಿ ಕುಳಿತುಕೊಂಡು ಓದಬೇಕಾಗಿಲ್ಲ. ಹಾಗೆ ನಾವು ಹಿಟ್ಟು ಮಾಡುವುದಕ್ಕೆ ಅಕ್ಕಿಯನ್ನ ಮಿಲ್ಲಿಗೆ ತಗೊಂಡ್ಕೊಂಡು ಹೋಗ್ತೀವಿ. ಅದು ಚೆನ್ನಾಗಿ ಹಿಟ್ಟಾದ ಮೇಲೆ ಪುನಃ ಅದನ್ನ ಯಾರು ಮಿಲ್ಲಿಗೆ ಕೊಂಡೊಯ್ತಾರೆ? ಹಾಗೆ ಚಿನ್ನದ ಅದಿರಿನಲ್ಲಿರುವಂತಹ ಚಿನ್ನವನ್ನ ಬೇರ್ಪಡಿಸಲು ಆ ಅದಿರನ್ನ ಕುಟ್ಟುತ್ತಾರೆ, ಪುಡಿ ಮಾಡ್ತಾರೆ, ನೀರಿನೊಂದಿಗೆ ಬೆರೆಸ್ತಾರೆ, ಆ ನಂತರ ಅಪರಂಜಿ ಆಗಿರುವಂತಹ ಚಿನ್ನವನ್ನ ಬೇರ್ಪಡಿಸ್ತಾರೆ. ಚಿನ್ನ ಅಪರಂಜಿ ಆದ್ಮೇಲೆ ಅದನ್ನ ಸಂದೂಕದಲ್ಲಿಟ್ಟು ಬೀಗ ಹಾಕ್ತಾರೆ. ಆ ಚಿನ್ನವನ್ನ ಪುನಃ ಕುಟ್ಟುವುದು, ಪುಡಿ ಮಾಡುವುದು ಮುಂತಾದ ಬದಲಾವಣೆಯ ಚಕ್ರಕ್ಕೆ ಒಳಗ್ ಮಾಡ್ಬೇಕಾ? ಖಂಡಿತ ಇಲ್ಲ. ಹಾಗಾಗಿ ಜೀವಿಗೆ ಮೆತ್ತಿದ ಉಪಾಧಿಗಳ ಕೆಸರೆಲ್ಲ ತೊಳೆದು ಹೋದ ಮೇಲೆ, ಒಳಗಿರುವ ಸಂಸ್ಕಾರಗಳೆಂಬ ಆಸೆಗಳೆಲ್ಲ ಹಿಂಗಿ ಹೋದ ಮೇಲೆ ಈ ಪ್ರಪಂಚಕ್ಕೆ ಅವನು ಬಾರನು. ಅಂದ್ರೆ ಅವನು ಪರಂಧಾಮವನ್ನ ಸೇರಿಬಿಡ್ತಾನೆ ಅಂತ. ಇದನ್ನೇ ಅವ್ಯಕ್ತ ಮತ್ತು ಅಕ್ಷರ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳಿಸ್ತಾ ಇರುವಂಥದ್ದು. ಮನಸ್ಸು ಮತ್ತು ಬುದ್ಧಿ ಆತ್ಮನಲ್ಲಿ ನಿಲ್ಲುವುದನ್ನೇ ಮೋಕ್ಷ ಅಂತಲೂ, ಅದೇ ಮನಸ್ಸು ಮತ್ತು ಬುದ್ಧಿಯು ವಿಷಯಗಳತ್ತ ಓಡುವುದಾದ್ರೆ ಅದನ್ನ ಸಂಸಾರವೆಂತಲೂ ಹೇಳುತ್ತಾರೆ. ಆತ್ಮನನ್ನ ತಿಳಿಯುವ ತನಕ ನನಗೆ ಜನನ ಮರಣಗಳ ಬಂಧನ ಇದ್ದದ್ದೇ. ಮರಣ ಅಂತಂದ್ರೆ ನಾವು ಇಲ್ಲದೆ ಹೋಗುವುದು ಅಲ್ಲ. ವ್ಯಕ್ತ ರೂಪದಲ್ಲಿರುವ ನಾವು ಅವ್ಯಕ್ತವಾದಂಥ ಒಂದು ಸ್ಥಾನಕ್ಕೆ ಮರಣಾನಂತರವೂ ಇರುತ್ತೇವೆ. ಪುನಃ ಒಂದು ರೂಪವನ್ನ ಪಡೆದು ಎಲ್ಲೋ ಇನ್ನೊಂದು ಕಡೆ ವ್ಯಕ್ತಗೊಳ್ಳುತ್ತೇವೆ. ಜನನ ಮರಣಗಳೆಂಬ ಚಕ್ರದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಆತ್ಮನನ್ನು ತಿಳಿಯುವುದೊಂದೇ ಮಾರ್ಗ. ಒಂದು ಇನ್ನೊಂದು ಸಂದರ್ಭ ಅಂತಂದ್ರೆ, ಒಂದು ಸಣ್ಣ ಹುಡುಗಿಗೆ ಮದುವೆ ಅಂತಂದ್ರೆ ಏನು ಎಂಬುದರ ಬಗ್ಗೆ ದೊಡ್ಡವರು ಎಷ್ಟು ವಿವರಿಸಿದ್ರು ಕೂಡ ಅರ್ಥ ಆಗೋದಿಲ್ಲ. ಆದ್ರೆ ಅದೇ ಹುಡುಗಿಗೆ ಮದುವೆಯಾದ ಮೇಲೆ ಅವಳಿಗೆ ಅದರ ಅನುಭವವಾಗುತ್ತೆ. ಅದೇ ರೀತಿ ಆರಂಭದ ಸಾಧಕನಿಗೆ ಪರಮ ಪದವನ್ನು ಮತ್ತು ಅದನ್ನು ಪಡೆಯುವುದರಿಂದ ಸಿಗುವಂತಹ ಆನಂದವನ್ನ ಎಷ್ಟು ವಿವರಿಸಿದ್ರೂ ಕೂಡ ಅರ್ಥವಾಗದು. ಆ ಪೂರ್ಣ ಸ್ಥಿತಿಯನ್ನ ಗ್ರಹಿಸುವಷ್ಟು ವಿಶಾಲವಾಗಿ ಅವರ ಮನಸ್ಸು ಮತ್ತು ಬುದ್ಧಿ ಇನ್ನ ಬೆಳೆದಿರುವುದಿಲ್ಲ.
ಮನಸ್ಸು ಮತ್ತು ಬುದ್ಧಿ ವಿಶಾಲವಾದಂತೆ ಅದು ತನ್ನ

ಅನಾತ್ಮನೊಡನಿರುವ ಸಂಬಂಧವನ್ನ ಬಿಟ್ಟು ಬಿಟ್ಟಂತೆ ಆತ್ಮನಲ್ಲಿಯೇ ಅದು ನೆಲೆಯಾಗುತ್ತದೆ. ಒಂದು ಸಲ ಹೀಗೆ ಅದು ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಕಳಚಿಕೊಂಡು ಆತ್ಮನಲ್ಲಿಯೇ ನೆಲೆ ನಿಲ್ಲುವುದಾದರೆ ಆಗ ಆ ಮನಸ್ಸು ಮತ್ತು ಬುದ್ಧಿಗೆ ಮೋಕ್ಷ ಎಂದರೇನು ಎನ್ನುವ ಅನುಭವವಾಗುತ್ತೆ. ಕನಸಿನಿಂದ ಎದ್ದ ಮೇಲೆ ತಾನೇ ನಾವು ಕನಸನ್ನು ಸುಳ್ಳು ಎಂದು ಹೇಳುವುದು. ಕನಸು ಕಾಣುತ್ತಿರುವ ತನಕ ಕನಸಿನ ಮಿಥ್ಯತ್ವದ ಬಗ್ಗೆ ನಮಗೆ ಅರಿವಾಗುವುದಿಲ್ಲ. ಅದೇ ರೀತಿ ಒಂದು ಸಲ ಆತ್ಮನ ಬೆಳಕಿಗೆ ಎದ್ದು ಬರುವುದಾದರೆ ಪರಮ ಪದ ಎಂದರೇನು ಎಂಬುದರ ಅರಿವಾಗುವಂಥದ್ದು. ಆತ್ಮನಿರುವ ಈ ಸ್ಥಾನವನ್ನೇ ವ್ಯಾಸ ಮಹರ್ಷಿಗಳು ಇಲ್ಲಿ ಪರಮಾತ್ಮನಿರುವ ಸ್ಥಾನ ಅಂಥೇಳಿ ವರ್ಣಿಸ್ತಾ ಇದ್ದಾರೆ. ಪರಮಾತ್ಮ ಕೃಷ್ಣನೇ ಆತ್ಮಸ್ವರೂಪವಾಗಿ ನಮ್ಮೆಲ್ಲರ ಬುದ್ಧಿಯನ್ನ ಬೆಳಗುವಂತಹ ಒಂದು ಶಕ್ತಿ. ಈ ಒಂದು ಶಕ್ತಿಯ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಕಾರಿರುಳ ಕರಿ ಮುಸುಕು ಮೆಲ್ಲ ಮರೆಯಾಗಲಿದೆ, ಕಾರಿರುಳ ಕರಿ ಮುಸುಕು ಮೆಲ್ಲ ಮರೆಯಾಗಲಿದೆ, ಕೂಡಲಿದೆ ಸಂತಸದಿ ಚಂದ ಹೊಂಬೆಳಕು, ನವರಾಗ ಹೊಮ್ಮಲಿದೆ ಪಕ್ಷಿ ಸಂ

ಕರಿ ಮುಸುಕು ಅನ್ನುವಂಥ ಒಂದು ಅಜ್ಞಾನ ನಮ್ಮ ಇಡೀ ಬದುಕನ್ನು ಮುಸುಕಿರುವಾಗ ಭಗವಂತನೆಂಬ ಚೆಂಬೆಳಕು ಹೊಂಬೆಳಕು ನಮ್ಮಲ್ಲಿ ಮೂಡಿದ್ರೆ ಆ ಜ್ಞಾನದ ಬೆಳಕೆ ನಮಗೆ ಪರಮಾತ್ಮನನ್ನು ಕಾಣುವಂತೆ ದೃಶ್ಯ ಗೋಚರವಾಗುವಂತೆ ಆಗತ್ತೆ. ಆಗ ನಮ್ಮ ಬಾಳಿನಲ್ಲಿ ನವರಾಗ ಹೊಮ್ಮತ್ತೆ, ಆಗ ಇಡೀ ಬಾನು ನಮ್ಮದೇ ಅಂತಂದರೆ ಆ ಒಂದು ವ್ಯಕ್ತ ರೂಪದಲ್ಲಿರುವಂಥ ಈ ಆತ್ಮ ಅವ್ಯಕ್ತ ರೂಪಕ್ಕೆ ಹೋದಾಗ ಅದು ಮುಕ್ತಾತ್ಮನಲ್ಲಿ ಸೇರಿ ಅಂತರಾತ್ಮದ ಒಡಲಿನಿಂದ ಆ ಪರಮಾತ್ಮನ ಹಾದಿಯಲ್ಲಿ ಸಾಗಿ ಆ ಪರಮಾತ್ಮನೇ ಆಗಿ ಮುಕ್ತಾತ್ಮನಾಗ್ತಾನೆ. ಅದೇ ಇಡೀ ಬಾನುವೇ, ಇಡೀ ಪ್ರಪಂಚವೇ ಆ ಆತ್ಮ ಸ್ವರೂಪಿಯಾಗ್ಬಿಡತ್ತೆ. ಹಾಗಾಗಿ ಎಲ್ಲವನ್ನ ಮುಕ್ತಗೊಳಿಸಿ ಸಾಗಿ ಪರಮಾತ್ಮನನ್ನ ಸೇರುವಂಥದ್ದೇ ನಮ್ಮ ಪರಮ ಮಂತ್ರ, ಅದೇ ಪರಂಧಾಮ ಅಂತ ಹೇಳಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುವರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುವರ್ಣ ಹೆಜ್ಜೆಗಳು ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವದೇಶಿ ಚಳುವಳಿ ಹಿನ್ನೆಲೆ, ಪ್ರಾಮುಖ್ಯತೆ ಮತ್ತು ಪ್ರಸ್ತುತತೆ ಕುರಿತು ಚಿತ್ರದುರ್ಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ನಾನು ಎಸ್ ಬಿ ಶಿವಪ್ರಸಾದ್, ಇತಿಹಾಸ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ತುಂಬ ಆಶಿಸ್ತಾ ಇದ್ದೇನೆ. ಸ್ವಾತಂತ್ರ್ಯೋತ್ಸವದ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಒಂದು ಅತ್ಯಂತ ಪ್ರಮುಖ ಘಟ್ಟ ಅಂತ ನಾವು ಹೇಳೋದು ಸ್ವದೇಶಿ ಚಳವಳಿ. ಈ ಸ್ವದೇಶಿ ಚಳವಳಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು, ಕೆಲವು ಕುತೂಹಲಕಾರಿ ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮೆಲ್ಲರಿಗೂ ತಿಳಿದಿರುವ ರೀತಿ ಸ್ವದೇಶಿ ಚಳವಳಿ ಅಂತ ಕೂಡಲೇ ನಮಗೆ ನೆನಪಾಗೋದು ಬಂಗಾಳ ಮತ್ತು ಬಂಗಾಳದ ವಿಭಜನೆ. ಹೌದು, ಬಂಗಾಳದ ವಿಭಜನೆಯ ಒಂದು ಪರಿಣಾಮವಾಗಿ ಅಥವಾ ಅದಕ್ಕೆ ಒಂದು ಪ್ರತಿಕ್ರಿಯೆಯಾಗಿಯೇ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಸ್ವದೇಶಿ ಚಳವಳಿ ಹುಟ್ಟುಕೊಳ್ತು. ಈ ಸ್ವದೇಶಿ ಚಳವಳಿಯನ್ನು ನಾವು ಬಂಗಾಳ ವಿಭಜನೆ ವಿರೋಧಿ ಚಳವಳಿ ಅಂತ ಕೂಡ ನಾವು ಕರಿತೇವೆ. 1905 ಆರಂಭ ಆದಂಥ ಈ ಚಳವಳಿ 1911 ಬಂಗಾಳದ ವಿಭಜನೆಯನ್ನು ರದ್ದುಗೊಳಿಸುವವರೆಗೆ ಅತ್ಯಂತ ತೀವ್ರ ಸ್ವರೂಪದಲ್ಲಿ ಕಂಡುಬರುತ್ತೆ. ಮೊದಲನೇದಾಗಿ ಇದು ಬಂಗಾಳದಲ್ಲಿ ಆರಂಭ ಆದರೂ ಸಹ ನಂತರದಲ್ಲಿ ಬಾಂಬೆ ಪ್ರಾಂತ್ಯ, ಅಂದರೆ ಇವತ್ತಿನ

ಮಹಾರಾಷ್ಟ್ರ, ಗುಜರಾತ್ ಮತ್ತು ಮದ್ರಾಸ್ ಪ್ರಾಂತ್ಯ ಅಂದರೆ ಇವತ್ತಿನ ದಕ್ಷಿಣ ಭಾರತ, ಪಂಜಾಬ್ ಪ್ರಾಂತ್ಯ ಅಂದರೆ ಇವತ್ತಿನ ವಾಯುವ್ಯ ಭಾರತದ ಪಂಜಾಬ್, ಇವತ್ತಿನ ಪಾಕಿಸ್ತಾನ, ಲಾಹೋರ್, ದೆಹಲಿ, ಆಗ್ರಾ ಈ ಎಲ್ಲ ಪ್ರದೇಶಗಳಲ್ಲೂ ಅತ್ಯಂತ ಪ್ರಖರವಾದಂತಹ ಹೋರಾಟದ ಸ್ವರೂಪವನ್ನು ಇದು ಪಡ್ಕೊಳ್ತು. ಈಗ ಒಂದೊಂದಾಗಿ ವಿಷಯಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣಂತೆ. ಸ್ವದೇಶಿ ಈ ಒಂದು ಹೆಸರೇ ನಮಗೆ ಸೂಚಿಸೋ ಹಾಗೆ ನಮ್ಮ ದೇಶದಲ್ಲಿ ತಯಾರಾದಂತಹ ಅಥವಾ ನಮ್ಮ ದೇಶೀಯರು ತಯಾರಿಸಿದಂತಹ ವಸ್ತುಗಳನ್ನು, ಸರಕುಗಳನ್ನು ನಾವು ಬಳಸ್ತಕ್ಕಂಥದ್ದು. ಅದರ ಅರ್ಥ ವಿದೇಶಿ ವಸ್ತುಗಳನ್ನು ತಿರಸ್ಕರಿಸಬೇಕು ಅಥವಾ ಅವುಗಳನ್ನು ಬಹಿಷ್ಕರಿಸಬೇಕು ಅನ್ನೋದು ಇದರ ಮತ್ತೊಂದು ಸಾರಾಂಶ. ಹಾಗಾಗಿ ಇದನ್ನು ನಾವು ಬಾಯ್ಕಾಟ್ ಚಳವಳಿ ಅಥವಾ ಸ್ವದೇಶಿ ಚಳವಳಿ ಅನ್ನೋ ಎರಡು ಹಂತಗಳಲ್ಲಿ ನಾವು ಕಾಣ್ತೇವೆ. ಬಾಯ್ಕಾಟ್ ಚಳವಳಿ ಮತ್ತು ಸ್ವದೇಶಿ ಚಳವಳಿ. ಇದು ಬಾಯ್ಕಾಟ್ ಅಥವಾ ಸ್ವದೇಶಿ ಚಳವಳಿ, ಇದರಲ್ಲಿ ವಿದೇಶಿ ವಸ್ತುಗಳು ಮತ್ತು ಸರಕುಗಳು ಅಂತಂದರೆ ಬರೀ ವಿದೇಶದಿಂದ ಬಂದಂತಹ ಅಥವಾ ದೇಶೀಯವಾಗಿ ತಯಾರಾದಂತಹ ಕಣ್ಣಿಗೆ ಕಾಣೋ ಸರಕುಗಳನ್ನು ಮಾತ್ರ ಬಳಸೋದಷ್ಟೇ ಅಲ್ಲದೆ ಚಿಂತನಾ ವಿಧಾನಗಳನ್ನು, ವಿದೇಶಿಯರ ಸಿದ್ಧಾಂತಗಳನ್ನು ಕೂಡ ನಿರಾಕರಿಸಿ ದೇಶೀಯರ ಸ್ವಂತ ಭಾರತೀಯತೆಯ ಸಿದ್ಧಾಂತಗಳನ್ನು ಕೂಡ ಇದರಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ನಡೆದಿದ್ದನ್ನು ಕೂಡ ನಾವು ಕಾಣ್ತೇವೆ. ಈ ಒಂದು ಸ್ವದೇಶಿ ಚಳವಳಿಯ ಹಿನ್ನೆಲೆಯನ್ನು ನಾವು ಕಾಣೋದಾದರೆ 1903 1905 ಅವಧಿಯಲ್ಲಿ, ಅಂದರೆ ನಾವೇನು ಕಾಂಗ್ರೆಸ್ನ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ವಿಭಜನೆಯ ಮುಂಚಿನ ದಿನಗಳು ಅಂತ ಏನು ಕರಿತೀವಿ, ಮಂದಗಾಮಿಗಳ ಯುಗದ ಕೊನೆಯ 2-3 ವರ್ಷಗಳಲ್ಲಿ ಮಂದಗಾಮಿಗಳಲ್ಲಿ ಕೆಲವರು ಈ ಸ್ವದೇಶಿ ಅನ್ನೋ ಒಂದು ಅಂಶವನ್ನು ಮುಂದೆ ಇಡೋದಕ್ಕೆ ಆರಂಭಿಸಿದರು. ಅದರಲ್ಲೂ ವಿಶೇಷವಾಗಿ ಸುರೇಂದ್ರನಾಥ ಬ್ಯಾನರ್ಜಿ, ಪೃಥ್ವಿಚಂದ್ರ ರೇ ಇಂಥವರು ಅವರ ಪತ್ರಿಕೆಗಳಾದಂತಹ ಬಂಗಾಳಿ, ಹಿತವಾದಿ, ಸಂಜೀವಿನಿ ಇಂತಹ ಪತ್ರಿಕೆಗಳ ಮುಖಾಂತರ ಸ್ವದೇಶಿಯ ಅಂಶಗಳನ್ನು, ವಿದೇಶಿ ವಸ್ತುಗಳನ್ನು ನಾವು ಬಳಸೋದ್ರಿಂದಾಗಿ ಬ್ರಿಟಿಷರನ್ನು ನಾವು ಯಾವ ರೀತಿ ಪರೋಕ್ಷವಾಗಿ ಬೆಂಬಲಿಸ್ತಾ ಇದ್ದೀವಿ, ಬ್ರಿಟಿಷರಿಗೆ ಎಷ್ಟರ ಮಟ್ಟಿಗೆ ನಾವು ಲಾಭವನ್ನು ಮಾಡ್ಕೊಡ್ತಾ ಇದ್ದೀವಿ ಅನ್ನೋದನ್ನು ಕುರಿತಾದಂತಹ ಲೇಖನಗಳನ್ನು ಪ್ರಕಟಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನು ಬಂಗಾಳ ವಿಭಜನೆ ಆದಾಗ ಇದು ಸ್ವಲ್ಪ ತೀವ್ರ ಸ್ವರೂಪವನ್ನು ಪಡ್ಕೊಳ್ತು. ಎಸ್ಪೆಷಲಿ ಅಂದರೆ ಪ್ರಮುಖವಾಗಿ ಅಮೃತ್ ಬಜಾರ್ ಪತ್ರಿಕಾ, ಇಂಡಿಯನ್ ಮಿರರ್ ಮತ್ತು ಹಿಂದೂ ಪೇಟ್ರಿಯಾಟ್ ಈ ಒಂದು ಪತ್ರಿಕೆಗಳು ಏನು ಮಾಡಿದ್ವು, ಬಂಗಾಳ ವಿಭಜನೆಯನ್ನು ವಿರೋಧಿಸೋದ್ರ ಹಿನ್ನೆಲೆಯಲ್ಲಿ ಬ್ರಿಟಿಷರಿಗೆ ನಾವು ಯಾವುದೇ ರೀತಿಯಲ್ಲೂ ಕೂಡ ಸಹಕಾರ ನೀಡಬಾರದು ಅಂತಂದರೆ ಅದಕ್ಕೆ ಸರಿಯಾದಂತಹ ದಾರಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದು ಮತ್ತು ಸ್ವದೇಶಿ ವಸ್ತುಗಳನ್ನು ಬಳಸೋದು ಅನ್ನೋ ಒಂದು ಚಿಂತನೆಯನ್ನು ಮೊಟ್ಟ ಮೊದಲ ಬಾರಿಗೆ ಪತ್ರಿಕೆಗಳ ಮುಖಾಂತರ ಅವು ಪ್ರಕಟಿಸೋದಕ್ಕೆ ಸ್ಟಾರ್ಟ್ ಮಾಡಿದವು, ಆರಂಭಿಸಿದವು. ಅದರಲ್ಲಿ ಅಮೃತ ಬಜಾರ್ ಪತ್ರಿಕೆಯಲ್ಲಿ 1903 ಡಿಸೆಂಬರ್ನಲ್ಲಿನೇ ಒಂದು ಪತ್ರವನ್ನು ಪ್ರಕಟ ಮಾಡಿದರು. ಈ ಒಂದು ಪತ್ರವನ್ನು ಪ್ರತಿಯೊಬ್ಬರೂ ಕೂಡ ಕೈಯಿಂದ ಬರೆದು ಸರ್ಕಾರಕ್ಕೆ ಇದನ್ನು ಸಲ್ಲಿಸಬೇಕು, ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಪಟ್ಟಣಗಳಲ್ಲಿ ಸಭೆಗಳನ್ನು ನಡೆಸಿ ಸಾಮೂಹಿಕವಾಗಿ ಸಹಿಗಳನ್ನು ಸಂಗ್ರಹಿಸಿ ಗವರ್ನರ್ ಜನರಲ್ಗೆ ಇದನ್ನು ನೀಡಬೇಕು ಅಂತ ಒಂದು ಪ್ರೇರೇಪಣೆಯನ್ನು ನೀಡೋದಕ್ಕೆ ಆರಂಭಿಸಿದರು. ಈ ರೀತಿ ಸ್ವದೇಶಿ ಚಳವಳಿ ಅನ್ನೋದು ಆಕಸ್ಮಿಕವಾಗಿ ಆಗಿದ್ದಂಥದ್ದಲ್ಲ. ಇದು ಸ್ವದೇಶಿ ಚಳವಳಿ 1905 ಆರಂಭ ಆಯಿತು ಅಂದರೂ ಕೂಡ ಅದರ ಹಿಂದಿನ ಸುಮಾರು 2 ವರ್ಷಗಳಲ್ಲಿ ಅದಕ್ಕೆ ಬೇಕಾದಂತಹ ಮಾನಸಿಕ ಸಿದ್ಧತೆಗಳು ಆರಂಭ ಆಗ್ತಾ ಬಂದಿದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. 1905 ಜುಲೈ 19 ಲಾರ್ಡ್ ಕರ್ಜನ್, ಅವತ್ತಿನ ಗವರ್ನರ್ ಜನರಲ್, ಬಂಗಾಳವನ್ನು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ 2 ಭಾಗಗಳಾಗಿ ವಿಭಜಿಸೋ ಒಂದು ಪ್ರಸ್ತಾಪವನ್ನು ಮುಂದೆ ಇಟ್ಟು ಅದನ್ನು ಅಕ್ಟೋಬರ್ನಲ್ಲಿ ಜಾರಿಗೊಳಿಸ್ತಾ ಇತ್ತು. ಯಾವಾಗ ಬಂಗಾಳವನ್ನು ವಿಭಜನೆ ಮಾಡೋ ಒಂದು ಪ್ರಸ್ತಾಪ ಘೋಷಣೆ ಆಯಿತು, ಗವರ್ನರ್ ಜನರಲ್ ಅವರಿಂದನೇ ಘೋಷಣೆ ಆಯಿತೋ, ಅವತ್ತಿನಿಂದನೇ ದೇಶದ ಮತ್ತು ಅದರ ಇತ್ತು ವಿಶೇಷವಾಗಿ ಬಂಗಾಳದ ಹಲವಾರು ಕಡೆಗಳಲ್ಲಿ ಪ್ರತಿಭಟನಾ ಸಭೆಗಳನ್ನು ನಡೆಸಲಾಯಿತು. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವ ಮತ್ತು ಸ್ವದೇಶಿ ವಸ್ತುಗಳನ್ನು ಬಳಸುವ ಪ್ರತಿಜ್ಞೆಯನ್ನು ಕೈಗೊಳ್ಳಲಾಯಿತು. ಹೀಗೆ ಸ್ವದೇಶಿ ಚಳವಳಿಯ ಆರಂಭ 1905 ಸ್ಪಷ್ಟವಾಗಿದ್ದನ್ನು ನಾವು ಕಾಣ್ತೇವೆ. 1905 ಆಗಸ್ಟ್ 7 ಈ ಒಂದು ದಿನಾಂಕವನ್ನು ನಾವು ಸ್ವದೇಶಿ ಚಳವಳಿಯ ಆರಂಭ ಅಂತ ನಾವು ಗುರುತಿಸ್ತೇವೆ. ಯಾಕೆ ಅಂದರೆ ಅವತ್ತು ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ನಡೆದಂತಹ ಒಂದು ಚಳವಳಿಯಲ್ಲಿ ಅಧಿಕೃತವಾಗಿ ಸ್ವದೇಶಿ ಚಳವಳಿಯನ್ನು ಆರಂಭಿಸೋದಕ್ಕೆ ಕರೆಯನ್ನು ನೀಡಲಾಯಿತು. ಯಾವ ರೀತಿ ನಾವು 1942 ಆಗಸ್ಟ್ 8 ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಲಾಯಿತು ಅಂತ ಹೇಳ್ತೀವೋ, ಆ ರೀತಿಯಲ್ಲಿ 1905 ಆಗಸ್ಟ್ 7 ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಸ್ವದೇಶಿ ಚಳವಳಿಯ ಆರಂಭಕ್ಕೆ ಕರೆಯನ್ನು ನೀಡಲಾಯಿತು. ಆ ಕರೆಯನ್ನು ನೀಡಿದಂಥವರಲ್ಲಿ ಪ್ರಮುಖರು ಯಾರು ಅಂದರೆ ಸುರೇಂದ್ರನಾಥ ಬ್ಯಾನರ್ಜಿ ಅವರು. ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಮಂದಗಾಮಿ ನಾಯಕರಾಗಿದ್ದರೂ ಸಹ ಬ್ರಿಟಿಷರ ಕೈಗಾರಿಕೀಕರಣ, ಇಂಗ್ಲೆಂಡ್ನಲ್ಲಿ ನಡೀತಾ ಇದ್ದಂಥ ಕೈಗಾರಿಕಾ ಕ್ರಾಂತಿಯಿಂದ ಭಾರತದ ಸಂಪತ್ತು ಯಾವ ರೀತಿ ಸೋರಿಕೆ ಆಗ್ತಾ ಇದೆ ಅನ್ನೋದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹೀಗಾಗಿ ಭಾರತದ ಸಂಪತ್ತು ಸೋರಿಕೆ ಆಗಬಾರದು ಅಂತಂದರೆ ನಾವು ಭಾರತದ ಹಣವನ್ನು ವಿದೇಶಗಳಿಗೆ ಹೋಗೋದನ್ನು ತಪ್ಪಿಸ್ಬೇಕು. ವಿದೇಶಗಳಿಗೆ ಹೋಗೋದು ತಪ್ಪಿಸ್ಬೇಕು ಅಂದರೆ ಭಾರತದ ಹಣ ಭಾರತದಲ್ಲೇ ಹರಿದಾಡಬೇಕು. ಭಾರತದ ಹಣ ಭಾರತದಲ್ಲೇ ಹರಿದಾಡಬೇಕು ಅಂದರೆ ಒಂದೇ ದಾರಿ, ಭಾರತೀಯರು
ಭಾರತೀಯ ಸರಕುಗಳನ್ನು ಕೊಂಡ್ಕೊಳ್ಬೇಕು. ಈ ಒಂದು ಸಿದ್ಧಾಂತವನ್ನು

1998ರಲ್ಲಿಯೇ ಅವರು ಕಾಂಗ್ರೆಸ್ನ ಒಂದು ಸಭೆಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಹೀಗಾಗಿ ಅವರ ಒಂದು ನೇತೃತ್ವದಲ್ಲಿಯೇ ಈ ಒಂದು ತೀರ್ಮಾನವನ್ನ ಘೋಷಣೆಯನ್ನ ಕೈಗೊಳ್ಳಾಯಿತು. ಆದಾಗ್ಯೂ ಕೂಡ ಈ ಸ್ವದೇಶಿ ಚಳವಳಿ ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರ, ಈ ಒಂದು ಹೋರಾಟದಿಂದ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ, ಲಾಭ ಕಡಿಮೆ ಆಗುತ್ತೆ ಅನ್ನೋದು ಬ್ರಿಟಿಷರಿಗೆ ಗೊತ್ತಿದ್ರು ಕೂಡ ಬಂಗಾಳ ವಿಭಜನೆಯನ್ನು ಅವರು ವಾಪಸ್ ತಗೊಳ್ಳಲಿಲ್ಲ. ಅದರ ಬದಲಾಗಿ 1905 ಅಕ್ಟೋಬರ್ 16ರಂದು ಬಂಗಾಳ ವಿಭಜನೆಯನ್ನು ಅಧಿಕೃತವಾಗಿ ಜಾರಿಗೊಳಿಸ್ತಾ ಇತ್ತು. ಬರೀ ಈ ಸ್ವದೇಶಿ ಚಳವಳಿಯ ಒಂದು ಪ್ರಭಾವ, ಅದು ಜನಗಳಿಗೆ ಎಷ್ಟರ ಮಟ್ಟಿಗೆ ಅದು ಕರೆಯನ್ನು ಕೊಟ್ಟು ಅನ್ನೋದಕ್ಕೆ ಯಾವ ರೀತಿ ಅದನ್ನು ಆರಂಭಿಸ್ತಾಯಿತು ಅನ್ನೋದನ್ನು ನಾವು ನೋಡ್ತಾ ಹೋಗೋಣಂತೆ. ಅಕ್ಟೋಬರ್ 16ರಂದು ಅಂದರೆ ಏನು 1905 ಅಕ್ಟೋಬರ್ 16ರಂದು ಬಂಗಾಳ ವಿಭಜನೆಯನ್ನು ಘೋಷಣೆ ಮಾಡಲಾಯಿತು. ಅವತ್ತು ಪೂರ್ತಿ ಅಕ್ಟೋಬರ್ 16ರಂದು ಇಡೀ ಬಂಗಾಳ ಅಂದರೆ ನಾವಿವತ್ತು ನಮ್ಮ ಭಾರತದಲ್ಲಿರೋ ಬಂಗಾಳ ಮಾತ್ರ ನಾವು ತರವಳ ತಗೋಬಾರ್ದು, ಭಾರತದಲ್ಲಿರ್ತಕ್ಕಂಥ ಪಶ್ಚಿಮ ಬಂಗಾಳ, ಭಾರತದಲ್ಲಿ ಇವತ್ತಿರ್ತಕ್ಕಂಥ ಬಿಹಾರ, ಜಾರ್ಖಂಡ್ ಮತ್ತು ಒರಿಸ್ಸಾ, ಇಷ್ಟು ಸೇರಿ ಭಾರತದಲ್ಲಿನ ಒಂದು ಬಂಗಾಳ ಪ್ರಾಂತ್ಯ. ಆದರೆ ಬ್ರಿಟಿಷ್ ಅವಧಿಯಲ್ಲಿ 1905ರಲ್ಲಿ ಬಂಗಾಳ ಪ್ರಾಂತ್ಯ ಅಂತಂದರೆ ಬಿಹಾರ, ಜಾರ್ಖಂಡ್, ಒರಿಸ್ಸಾ, ಇವತ್ತಿನ ಪಶ್ಚಿಮ ಬಂಗಾಳ ಮತ್ತು ಇವತ್ತಿನ ಬಾಂಗ್ಲಾದೇಶ ಮತ್ತು ಅಸ್ಸಾಂನ ಕೆಲವು ಜಿಲ್ಲೆಗಳು, ಇಷ್ಟು ಸೇರಿ ಅದು ಬಂಗಾಳ ಪ್ರಾಂತ್ಯ ಅಂತ ಅನ್ನಿಸ್ಕೊಂಡಿತ್ತು. ಈ ಇಡೀ ಬಂಗಾಳ ಪ್ರಾಂತ್ಯದಲ್ಲಿ 1905 ಅಕ್ಟೋಬರ್ 16ರಂದು ಅದು ಬಂಗಾಳ ವಿಭಜನೆ ಜಾರಿಯಾದ ಒಂದು ದಿನ ಯಾರೂ ಸಹ ಅಡಿಗೆಯನ್ನು ಮಾಡಲಿಲ್ಲ, ಯಾರೂ ಕೂಡ ಒಲೆಯನ್ನು ಹೊತ್ತಿಸಲಿಲ್ಲ, ಅಡಿಗೆಯನ್ನು ಮಾಡಲಿಲ್ಲ, ಇಡೀ ಪ್ರಾಂತ್ಯದಲ್ಲಿ ಉಪವಾಸನ ಆಚರಿಸಲಾಯಿತು. ಅದಾದ ಮೇಲೆ ನಂತರದಲ್ಲಿ ಕಲ್ಕತ್ತಾದಲ್ಲಿ ಹರತಾಳ ಅಥವಾ ಬಂದ್ ಅನ್ನು ಆಚರಿಸಲಾಯಿತು. ಜನಗಳು ಮೆರವಣಿಗೆಯನ್ನು ನಡೆಸಿದ್ರು, ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸುವವರೆಗೆ ಬರಿಗಾಲಲ್ಲಿ ಓಡಾಡ್ತೀವಿ ಅನ್ನೋ ಪ್ರತಿಜ್ಞೆಯನ್ನು ಕೈಗೊಂಡ್ರು. ವಂದೇ ಮಾತರಂ ಗೀತೆ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಜನಪ್ರಿಯವಾಗಿ ಜನಗಳ ಮಧ್ಯದಲ್ಲಿ ಸೇರಿತು. ವಂದೇ ಮಾತರಂ ಅನ್ನೋ ಒಂದು ಗೀತೆ ಇಲ್ಲಿಂದ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಧ್ಯೇಯ ಮಂತ್ರ ಆಗೋದಕ್ಕೆ ಆರಂಭ ಆಯಿತು. ಮತ್ತು ಇಷ್ಟೆಲ್ಲವನ್ನು ಮಾಡೋದಕ್ಕೆ ಯಾವುದೇ ಒಂದು ಸಂಘಟನೆ ಮತ್ತೊಂದು ಅಥವಾ ಯಾವುದೇ ವ್ಯಕ್ತಿ ಕರೆ ಕೊಟ್ಟಿರಲಿಲ್ಲ. ಬಹುತೇಕ ಎಲ್ಲಾ ಬಂಗಾಳಿಗಳು ಸ್ವಯಂ ಪ್ರೇರಿತರಾಗಿ ಈ ಒಂದು ಹೋರಾಟದಲ್ಲಿ, ಈ ಒಂದು ಚಳವಳಿಯಲ್ಲಿ ಭಾಗವಹಿಸಿದ್ದು ಇದರ ಒಂದು ವಿಶೇಷತೆ ಅಂತ ಹೇಳ್ಬೋದು. ಇದೇ ಒಂದು ಅಕ್ಟೋಬರ್ ಜುಲೈ ಮತ್ತು ಅಕ್ಟೋಬರ್ ನಡುವೆ ಆಗಸ್ಟ್ ತಿಂಗಳಲ್ಲಿ ಬಂದಂತಹ ರಾಖಿ ಹಬ್ಬದಂದು ಎರಡೂ ಭಾಗಗಳು ಇರ್ತಕ್ಕಂಥ ಅಂದ್ರೆ ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ, ಅವತ್ತಿನ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ ಮತ್ತು ಭಾರತದಲ್ಲಿರುವ ಪ್ರದೇಶಗಳು, ಈ ಎರಡೂ ಪ್ರದೇಶಗಳಲ್ಲೂ ಕೂಡ ಜನಗಳು ಹಿಂದೂ ಮತ್ತು ಮುಸ್ಲಿಮರು ಒಬ್ಬರಿಗೊಬ್ಬರು ರಾಖಿಯನ್ನ ಕಟ್ಕೊಂಡು ಹಿಂದೂ ಮತ್ತು ಮುಸ್ಲಿಮರನ್ನ ಯಾವತ್ತೂ ಕೂಡ ವಿಭಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಆಚರಣೆಯನ್ನ ಕೈಗೊಂಡ್ರು. ಆನಂದ ಮೋಹನ್ ಬೋಸ್ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ ಇವರು ಕಲ್ಕತ್ತಾ, ಢಾಕಾ, ಮುರ್ಶಿದಾಬಾದ್, ಕಾಸಿಮ್ ಬಜಾರ್ ಇಂಥ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಸಮಾರಂಭಗಳನ್ನು, ಸಮಾವೇಶಗಳನ್ನು ನಡೆಸಿ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು. ನಂತರದಲ್ಲಿ ಈ ಚಳವಳಿಯ ಏಕೈಕ ಗುರಿ ಏನಾಯಿತು ಅಂತಂದರೆ ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸುವವರೆಗೆ ಬ್ರಿಟಿಷರ ಹೆಸರಿನ ಯಾವುದೇ ಸರಕುಗಳನ್ನು ನಾವು ಬಳಸಲ್ಲ, ಅಂದರೆ ಬಹಿಷ್ಕರಿಸ್ತೇವೆ, ಅದರ ಬದಲಾಗಿ ಭಾರತೀಯರ ವಸ್ತುಗಳನ್ನು ನಾವು ಬಳಸ್ತೀವಿ ಅನ್ನೋದು ಇದರ ಒಂದು ಧ್ಯೇಯವಾಕ್ಯವಾಗಿ ಅಲ್ಲಿಂದ ಮುಂದುವರಿತಾ ಬಂತು. ಇದು ಬಂಗಾಳದಲ್ಲಿ ಯಾವ ರೀತಿ ಆರಂಭ ಆಯಿತು, ಯಾವ ರೀತಿ ಹರಡ್ತಾ ಬಂತು ಅನ್ನೋದು ನಾವು ನೋಡಿದ್ವಿ. ಇದು ಬರೀ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಅಲ್ಲಿಂದ ಕೆಲವೇ ವರ್ಷಗಳಲ್ಲಿ 1905-06ರಷ್ಟೊತ್ತಿಗೆ ಭಾರತದ ಬೇರೆ ಬೇರೆ ಪ್ರದೇಶಗಳಿಗೆ ಈ ಸ್ವದೇಶಿ ಚಳವಳಿ ಹರಡ್ತಾ ಬಂತು. ಬೇರೆ ಬೇರೆ ಪ್ರದೇಶಗಳಿಗೆ ಇದನ್ನು ಹರಡದಂಥವರು ಅಥವಾ ಅಲ್ಲಿ ಪ್ರೇರೇಪಣೆ ನೀಡಿದಂಥ ಕೆಲವು ಪ್ರಮುಖರು ಅಂತಂದರೆ ಬಾಲಗಂಗಾಧರ ತಿಲಕ್, ಇವರು ಬಾಂಬೆ ಪ್ರಾಂತ್ಯದಲ್ಲಿ ಸ್ವದೇಶಿ ಚಳವಳಿಯ ಆರಂಭಕ್ಕೆ ಕಾರಣಕರ್ತರಾದರು. ಅಜಿತ್ ಸಿಂಗ್ ಮತ್ತು ಲಾಲಾ ಲಜಪತ್ ರಾಯ್ ಇವರು ಉತ್ತರ ಪ್ರದೇಶ, ಆಗ್ರಾ, ಪಂಜಾಬ್, ಲಾಹೋರ್ ಈ ಪ್ರದೇಶಗಳಲ್ಲಿ ಸ್ವದೇಶಿ ಚಳವಳಿ ಹರಡೋದಕ್ಕೆ ಕಾರಣಕರ್ತರಾದರು. ದೆಹಲಿಯಲ್ಲಿ ಸೈಯದ್ ಹೈದರ್ ರಜಾ ಅವರು ಈ ಒಂದು ಚಳವಳಿಯನ್ನು ಮುನ್ನಡೆಸಿದರು. ಜಮ್ಮು ಕಾಶ್ಮೀರ, ಇವತ್ತಿನ ಜಮ್ಮು ಕಾಶ್ಮೀರ, ಮುಲ್ತಾನ್, ಕಾಂಗ್ರಾ, ಹರಿದ್ವಾರ, ಕಾಂಗ್ರಾ ಅಂದರೆ ಹಿಮಾಚಲ ಪ್ರದೇಶ, ಈ ಒಂದು ಪ್ರದೇಶಗಳಲ್ಲಿ ಅಲ್ಲಿಯ ಸ್ಥಳೀಯ ಜನಗಳೇ ಸ್ವಯಂ ಪ್ರೇರಿತರಾಗಿ ಇದನ್ನು ಮುನ್ನಡೆಸಿದರು. ಅದೇ ರೀತಿ ನಮ್ಮ ಮದ್ರಾಸ್ ಪ್ರಾಂತ್ಯ ಏನಿದೆ, ನಮ್ಮ ನಾವು ವಾಸ ಮಾಡ್ತಾ ಇರೋ ಭಾಗ ಮದ್ರಾಸ್ ಪ್ರಾಂತ್ಯ ಆಗಿತ್ತು. ಮತ್ತು ನಮ್ಮ ಮದ್ರಾಸ್ ಪ್ರಾಂತ್ಯದಲ್ಲಿ ಚಿದಂಬರಂ ಪಿಳ್ಳೈ ಇವರು ಇಲ್ಲಿ ಸ್ವದೇಶಿ ಚಳವಳಿ ವ್ಯಾಪಕವಾಗಿ ಹರಡೋದಕ್ಕೆ ಕಾರಣಕರ್ತರಾದಂತಹ ವ್ಯಕ್ತಿಯಾಗಿದ್ದರು. ಇನ್ನು ಈ ಸ್ವದೇಶಿ ಚಳವಳಿಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡಿತು ಅನ್ನೋದನ್ನು ನಾವು ಗಮನಿಸೋದಾದರೆ 1906ರಲ್ಲಿ ಕಲ್ಕತ್ತಾದಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ದಾದಾಬಾಯಿ ನವರೋಜಿ ಅವರು ವಹಿಸಿಕೊಂಡಿದ್ದರು. ದಾದಾಬಾಯಿ ನವರೋಜಿ ಅವರು ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ಕಾಂಗ್ರೆಸ್ನ ಗುರಿಗಳಲ್ಲಿ ಸ್ವರಾಜ್ಯ ಸಹ ಒಂದು ಅಂತ ಅಧ್ಯಕ್ಷೀಯ ವೇದಿಕೆಯಿಂದ ಮೊಟ್ಟ ಮೊದಲ ಬಾರಿಗೆ ಅದನ್ನು ಪ್ರಕಟಿಸಿದರು. ಅದರ ಜೊತೆಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ದಾದಾಬಾಯಿ ನವರೋಜಿ ಅವರು ಹೊರಡಿಸಿದಂತಹ ಅಥವಾ ಕೈಗೊಂಡ ಇತರೆ ಕೆಲವು ನಿರ್ಣಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಭಾರತೀಯರು ಬ್ರಿಟಿಷರ ವಸ್ತುಗಳ

ವಸ್ತುಗಳನ್ನು ಮತ್ತು ಎಲ್ಲಾ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸುತ್ತೇವೆ, ಅದರ ಜೊತೆಗೆ ಭಾರತೀಯ ವಸ್ತುಗಳನ್ನ ನಾವು ಬಳಸೋದಕ್ಕೆ ಈ ಮೂಲಕ ನಿರ್ಣಯವನ್ನು ಅಂಗೀಕರಿಸಲಿದೆ ಅಂತ ಸ್ವದೇಶಿ ಚಳವಳಿಗೆ ಅಧಿಕೃತವಾದಂತಹ ಹೋರಾಟದ ಸ್ಥಾನವನ್ನ ಕಾಂಗ್ರೆಸ್ 1906 ಕೊಟ್ಟು. ಆದರೆ 1906 ದಾರಾಬಾಯಿ ನವರೋಜಿಯವರ ಈ ಒಂದು ತೀರ್ಮಾನ ನಿರ್ಣಯಗಳು ಏನೇ ಇರಲಿ, ಕಾಂಗ್ರೆಸ್ ಸಂಪೂರ್ಣವಾಗಿ ಸ್ವದೇಶಿ ಚಳವಳಿಗೆ ಮತ್ತು ವಂದೇ ಮಾತರಂ ಈ ಒಂದು ಇವಕ್ಕೆ ಪೂರ್ತಿಯಾಗಿ ಸಹಕಾರವನ್ನು ನೀಡಲಿಲ್ಲ ಅನ್ನೋದು ಬಂಗಾಳದ ಕೆಲವು ಯುವ ಮುಖಂಡರ ಆರೋಪವಾಗಿತ್ತು. ಹೀಗಾಗಿ 1907 ಸೂರತ್ನಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಕಾಂಗ್ರೆಸ್ ಎರಡು ಭಾಗ ಆಗೋದ್ರ ಹಿಂದೆ ಈ ಸ್ವರಾಜ್ ಅನ್ನೋ ಘೋಷಣೆ ಮತ್ತು ಸ್ವದೇಶಿ ಚಳವಳಿಯನ್ನು ಕಾಂಗ್ರೆಸ್ ಪಕ್ಷ ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಕೆಲವು ಪ್ರಮುಖ ಕಾರಣಗಳಾಗಿ ನಮಗೆ ಇಲ್ಲಿ ಕಂಡುಬರುತ್ತೆ. 1907 ಕಾಂಗ್ರೆಸ್ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅನ್ನೋ ಎರಡು ಭಾಗಗಳಾಗಿ ವಿಭಜನೆ ಆಯಿತು. ವಿಭಜನೆ ಆದ ನಂತರದಲ್ಲಿ ಮಂದಗಾಮಿಗಳು ಸ್ವದೇಶಿ ಚಳವಳಿ ಬಗ್ಗೆ ಮತ್ತು ಸ್ವರಾಜ್ನ ಬಗ್ಗೆ ಹೆಚ್ಚು ಮಾತಾಡದೇ ಇರೋದನ್ನು ಸಹ ನಾವು ಕಾಣ್ತೇವೆ. ಇಲ್ಲಿಂದ ಮುಂದೆ ಸ್ವದೇಶಿ ಚಳವಳಿಯ ನಾಯಕತ್ವವನ್ನು ತೀವ್ರಗಾಮಿಗಳು ವಹಿಸಿಕೊಂಡು ಅವರನ್ನು ಮುನ್ನಡೆಸ್ತಾ ಹೋದರು. ತೀವ್ರಗಾಮಿಗಳ ಪ್ರಕಾರ ಸ್ವದೇಶಿ ಚಳವಳಿಯಲ್ಲಿ ಮೂರು ರೀತಿಯ ನಿರ್ಣಯಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ತೀವ್ರಗಾಮಿಗಳ ಪ್ರಕಾರ ಸ್ವದೇಶಿ ಚಳವಳಿ ಅಂತಂದರೆ ಮೊದಲನೇದಾಗಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದು, ಎರಡನೇದಾಗಿ ಸ್ವದೇಶಿ ವಸ್ತುಗಳನ್ನು ಬಳಸೋದು ಅಥವಾ ಸ್ವಾವಲಂಬನೆ ಅಥವಾ ಆತ್ಮಶಕ್ತಿಯ ಸರಕುಗಳನ್ನು ಬಳಸೋದು, ದನ್ ಮೂರನೇದಾಗಿ ದೇಶೀಯ ಶಿಕ್ಷಣವನ್ನು ಅಥವಾ ರಾಷ್ಟ್ರೀಯ ಶಿಕ್ಷಣವನ್ನು ಉತ್ತೇಜಿಸೋದು. ಈ ಮೂರು ಮಂದಗಾಮಿಗಳ ಪ್ರಕಾರ ಸ್ವದೇಶಿ ಚಳವಳಿಯ ಲಕ್ಷಣಗಳು ಅಂತ ಕರೆಸ್ಕೊಂಡು. ಬಹಿಷ್ಕಾರ ಅಂತಂದರೆ ಮತ್ತೇನೂ ಇಲ್ಲ, ಜನಗಳು ದೈನಂದಿನ ಜೀವನದಲ್ಲಿ ಅದು ಆಡಂಬರಕ್ಕಾಗಿರ್ಬೋದು ಅಥವಾ ಅನಿವಾರ್ಯಕ್ಕಾಗಿರ್ಬೋದು ಬಳಸ್ತಕ್ಕಂಥ ವಿದೇಶಿ ಸರಕುಗಳನ್ನು ಕೈಬಿಡೋದು, ಅವನ್ನು ಬಳಸ್ತಾ ಇರೋದು. ಸಾಧ್ಯವಾದರೆ ವಿದೇಶಿ ವಸ್ತುಗಳನ್ನು ತಮ್ಮ ಬಳಿ ಇರ್ತಕ್ಕಂತಹ ವಿದೇಶಿ ವಸ್ತುಗಳನ್ನು ನಾಶ ಮಾಡೋದು, ಅಂದರೆ ವಿದೇಶಿ ವಸ್ತುಗಳನ್ನು ಮಾರಾಟ ಮಾಡೋ ಅಂಗಡಿಗಳಿಗೆ ನುಗ್ಗಿ ಅವುಗಳನ್ನು ಧ್ವಂಸ ಮಾಡೋದಲ್ಲ, ಈಗಾಗಲೇ ನಾವೇನಾದರೂ ವಿದೇಶಿ ವಸ್ತುಗಳನ್ನು ತಗೊಂಡು ಬಳಸ್ತಾ ಇದ್ರೆ ಅವುಗಳನ್ನು ನಾಶ ಮಾಡೋದು. ಉದಾಹರಣೆಗೆ ಒಂದು ವಿದೇಶಿ ಬಟ್ಟೆಯನ್ನು ನಾನು ಬಳಸ್ತಾ ಇದ್ದೀನಿ ಅಂತಂದರೆ ಆ ವಿದೇಶಿ ಬಟ್ಟೆಯನ್ನು ಸುಟ್ಟು ಹಾಕೋದು, ಈ ರೀತಿಯಾಗಿ ಇದನ್ನು ವಿದೇಶಿ ವಸ್ತುಗಳ ಬಹಿಷ್ಕಾರ ಅಂತ ಕರಿತೇವೆ. ಅದು ವಸ್ತುಗಳನ್ನು ಸುಡಬೇಕಾದ್ರೆ ಸಾರ್ವಜನಿಕವಾಗಿ ವಸ್ತುಗಳನ್ನು ಸುಡೋ ಮುಖಾಂತರ ಇತರರಿಗೆ ಪ್ರೇರೇಪಣೆಯನ್ನು ನೀಡೋದು, ಅದರ ಜೊತೆ ಜೊತೆಗೆ ವಿದೇಶಿ ವಸ್ತುಗಳನ್ನು ಮಾರಾಟ ಮಾಡೋ ಅಂಗಡಿಗಳ ಮುಂದೆ ಮುಷ್ಕರಗಳನ್ನು ನಡೆಸೋದು, ಈ ರೀತಿಯ ಬಹಿಷ್ಕಾರದ ಅಂಶಗಳನ್ನು ಈ ಚಳವಳಿಯಲ್ಲಿ ಅಳವಡಿಸಿಕೊಂಡಿದ್ದನ್ನು ನಾವು ಕಾಣ್ತೇವೆ. ಇದರ ಪ್ರಮುಖ ಉದ್ದೇಶ ಏನು ಅಂತಂದರೆ ಬ್ರಿಟಿಷರಿಗೆ ವ್ಯಾಪಾರದಿಂದ ಬರ್ತಾ ಇದ್ದಂತಹ ಲಾಭವನ್ನು ತಪ್ಪಿಸೋದು. ಈಗ ಭಾರತ ಒಂದು ಅವತ್ತಿನ ಕಾಲಕ್ಕೆ ಬ್ರಿಟಿಷರಿಗೆ ಅತಿದೊಡ್ಡ ಮಾರುಕಟ್ಟೆ ಯಾವುದಂದ್ರೆ ಭಾರತ. ಇಂಥ ಅತಿದೊಡ್ಡ ಮಾರುಕಟ್ಟೆಯಲ್ಲಿ ಬ್ರಿಟಿಷ್ ಸರಕುಗಳಿಗೆ ಯಾವುದೇ ಬೇಡಿಕೆ ಇಲ್ಲ ಅಂದಾಗ ಬ್ರಿಟಿಷ್ ಸರಕುಗಳು ಸಹಜವಾಗಿಯೇ ಭಾರತದಿಂದ ವಾಪಸ್ ಹೋಗ್ತವೆ, ಯಾವುದೇ ಮಾರಾಟ ಆಗದೆ ವಾಪಸ್ ಹೋಗ್ತವೆ, ಅವ್ರಿಗೆ ಅಷ್ಟು ನಷ್ಟ ಕೂಡ ಆಗುತ್ತೆ. ವಸ್ತುಗಳು ವಾಪಸ್ ಹೋದಾಗ ಮಾರುಕಟ್ಟೆ ಏನು ಖಾಲಿ ಆಗುತ್ತೆ ಆ ಮಾರುಕಟ್ಟೆಯಲ್ಲಿ ಸ್ವದೇಶಿ ವಸ್ತುಗಳು ಅತ್ಯಂತ ಸುಲಭವಾಗಿ ಜಾಗವನ್ನು ಆಕ್ರಮಿಸಿಕೊಳ್ತವೆ ಮತ್ತು ಅವು ಭಾರತೀಯರಿಗೆ ಈಗಿರೋದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ ಅಂತ ಅವರ ಒಂದು ವಾದ ಆಗಿತ್ತು. ಬಾಲಗಂಗಾಧರ ತಿಲಕ್ ಅವರು ಇದನ್ನ ಬಹಿಷ್ಕಾರ ಯೋಗ ಅಂತ ಕರೀತಾರೆ. ಅಂದ್ರೆ ಪ್ರತಿಯೊಬ್ಬರು ತಮ್ಮ ಸ್ವಯಂ ನಿರ್ಧಾರದಿಂದ ಕೈಗೊಳ್ಬೇಕಾಗಿರ್ತಕ್ಕಂಥ ಆಚರಣೆ ಅಂತ ಅವರನ್ನು ಕರೆದರು. ಇನ್ನು ಎರಡನೇದಾಗಿ ಸ್ವಾವಲಂಬನೆ ಅಥವಾ ಆತ್ಮಶಕ್ತಿ ಅಥವಾ ಸ್ವದೇಶಿ ವಸ್ತುಗಳ ಬಳಕೆ. ಇದನ್ನ ತೀವ್ರಗಾಮಿಗಳು ಅರ್ಥೈಸಿದ್ದು ಅಥವಾ ಪ್ರಚಾರ ಮಾಡಿದ್ದು ಯಾವ ರೀತಿ ಅಂತಂದ್ರೆ ನಾವು ನಮ್ಮ ಸ್ವಂತ ಸಾಮರ್ಥ್ಯದಲ್ಲಿ ಮಾಡಬಹುದಾದಂತಹ ಪ್ರತಿಯೊಂದನ್ನು ಮಾಡಬೇಕಾಗತ್ತೆ. ಅದು ಸರಕುಗಳ ಬಳಕೆ ಇರ್ಬೋದು, ಭಾರತದಲ್ಲಿ ತಯಾರಾಗಿರ್ತಕ್ಕಂಥ ಭಾರತೀಯ ಕುಶಲಕರ್ಮಿಗಳು ತಯಾರು ಮಾಡಿದಂತಹ ವಸ್ತುಗಳ ಬಳಕೆ, ಬಟ್ಟೆ, ಕುಂಬಾರಿಕೆ, ಲೋಹಗಾರಿಕೆ, ಅದರ ಜೊತೆ ಜೊತೆಗೆ ಭಾರತೀಯ ವ್ಯವಸ್ಥೆಗಳನ್ನು ಬ್ರಿಟಿಷರನ್ನು ಹೊರಗಡೆ ಇಟ್ಟು ಭಾರತೀಯ ವ್ಯವಸ್ಥೆಗಳನ್ನು ಉದಾಹರಣೆ ಕೊಡೋದಾದರೆ ಈಗ ಬ್ರಿಟಿಷ್ ಕೋರ್ಟ್ಗಳ ಬದಲಾಗಿ ಭಾರತದ ಹಿರಿಯ ಮುಖಂಡರ ಗ್ರಾಮ ಪಂಚಾಯತಿಗಳನ್ನು ಅಥವಾ ಪಂಚಾಯತ್ ಕಟ್ಟೆಗಳನ್ನು ಪ್ರಚಾರ ಮಾಡ್ಕೋಬೇಕು. ಅದೇ ರೀತಿ ಬ್ರಿಟಿಷ್ ಪೊಲೀಸ್ ವ್ಯವಸ್ಥೆಯ ಬದಲಾಗಿ ಭಾರತದ ಹಳ್ಳಿಗಳಲ್ಲಿರೋ ಯುವಕರು ಸ್ವಯಂ ಪ್ರೇರಿತರಾಗಿ ಸ್ವಯಂ ಸೇವಕ ಸಂಘಗಳನ್ನು ಆರಂಭಿಸಿಕೊಂಡು ಹಳ್ಳಿಗಳ ರಕ್ಷಣೆಗೆ ಅವರು ಮುಂದಾಗಬೇಕು. ಯುವಕರು ಮುಂದೆ ಬಂದು ಗ್ರಾಮಗಳ ರಕ್ಷಣೆಗೆ ಅವರೇ ನಿಂತರು ಅಂತಂದರೆ ಆವಾಗ ಬ್ರಿಟಿಷ್ ಪೊಲೀಸ್ ವ್ಯವಸ್ಥೆ ಬೇಕಾಗಲ್ಲ. ಊರಿನಲ್ಲಿರೋ ಹಿರಿಯರು ನ್ಯಾಯ ವಿವಾದಗಳನ್ನು ಬಗೆಹರಿಸ್ತಾರೆ ಅಂತಂದಾಗ ಬ್ರಿಟಿಷ್ ಕೋರ್ಟ್ಗಳ ಅವಶ್ಯಕತೆ ಬೇಕಾಗಲ್ಲ. ಈ ರೀತಿ ಇದು ಬರೀ ಸರಕುಗಳ ಮಾರಾಟಕ್ಕೆ ಅಥವಾ ಸರಕುಗಳನ್ನು ಬಹಿಷ್ಕರಿಸೋದಕ್ಕೆ ದೇಶೀಯ ವಸ್ತುಗಳನ್ನು ಬಳಸೋದಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ವಿದೇಶಿ ವ್ಯವಸ್ಥೆಯನ್ನು ಧಿಕ್ಕರಿಸಿ ಸ್ವದೇಶಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದರ ಕಡೆಗೆ ಇದು ಉದ್ದೇಶವನ್ನು ಹೊಂದಿತ್ತು. ಇನ್ನು ಮೂರನೇದಾಗಿ ರಾಷ್ಟ್ರೀಯ ಶಿಕ್ಷಣ. ಈ ರಾಷ್ಟ್ರೀಯ ಶಿಕ್ಷಣ ಅಂತಂದರೆ ಇದು ಬರೋದಕ್ಕೂ ಕೂಡ ಒಂದು ಕಾರಣ ಆಯಿತು. ಯಾರೆಲ್ಲ ವಿದ್ಯಾರ್ಥಿಗಳು ಬ್ರಿಟಿಷರ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಓದ್ತಾ ಇದ್ರು ಅವರು ಸ್ವದೇಶಿ ಚಳವಳಿಯಲ್ಲಿ ಭಾಗವಹಿಸಿದಾಗ ಸರ್ಕಾರಗಳು ಮತ್ತು ಆಯಾ ಕಾಲೇಜುಗಳು ಕೆಲವು ಸರ್ಕಲರ್ ಸುತ್ತೋಲೆಗಳನ್ನು ಹೊರಡಿಸಿದ್ರು. ಯಾರಾದರೂ ಚಳವಳಿಯಲ್ಲಿ ಭಾಗವಹಿಸಿದರೆ ಅವರನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತೇವೆ ಅಥವಾ ಶಿಕ್ಷಣದಿಂದ ಅವರನ್ನು ಕಾಲೇಜಿಂದ ಹೊರಡೆ ಹಾಕ್ತೀವಿ.

0: ಈಗ ಏನಾಯ್ತು, ವಿದ್ಯಾರ್ಥಿಗಳ ಮುಂದೆ ಒಂದು ಗೊಂದಲ ಸ್ಟಾರ್ಟ್ ಆಯ್ತು. ಈಗ ಸ್ವದೇಶಿ ಶಾಲೆಗಳನ್ನು ಬೆಂಬಲಿಸೋದ ಅಥವಾ ಬ್ರಿಟಿಷರ ಶಿಕ್ಷಣ ವ್ಯವಸ್ಥೆನ ಪಡೆಯೋದ? ಒಂದು ವೇಳೆ ಶಿಕ್ಷಣ ವ್ಯವಸ್ಥೆನ ಪಡಿತಾ ಹೋದ್ರೆ ಸ್ವದೇಶಿ ಬೆಂಬಲಿಸೋಕ್ಕಾಗಲ್ಲ. ಈ ಒಂದು ಇದಕ್ಕೆ ಪರಿಹಾರ ಸೂಚಿಸಿದ ಹೇಗೆ ಅಂತಂದ್ರೆ, ರಾಷ್ಟ್ರೀಯ ಶಿಕ್ಷಣವನ್ನ ಹೇಳ್ಕೊಡ್ತಕ್ಕಂತಹ ಶಾಲೆ ಕಾಲೇಜುಗಳು ಆರಂಭ ಆದವು. ಅಂತ ಕಾಲೇಜುಗಳಲ್ಲಿ ರಾಷ್ಟ್ರೀಯತೆ ಜೊತೆ ಜೊತೆಗೆ ಚಳವಳಿಯಲ್ಲಿ ಭಾಗವಹಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗ್ತಾ ಇತ್ತು. ಇಲ್ಲಿಂದ ಮುಂದೆ ಭಾರತೀಯರ ಒಡೆತನದ ಭಾರತೀಯರ ನೇತೃತ್ವದ ಶಾಲಾ ಕಾಲೇಜುಗಳ ಸಂಖ್ಯೆ ಹೆಚ್ಚಾಗಿ ನಾವು ನೋಡ್ತೇವೆ. ಈ ಒಂದು ಸ್ವದೇಶಿ ಚಳವಳಿಯಿಂದಾಗಿ ಆರಂಭ ಆದಂತಹ ಶಾಲಾ ಕಾಲೇಜುಗಳಲ್ಲಿ ಓದಿದಂತಹ ವಿದ್ಯಾರ್ಥಿಗಳೇ ಮುಂದೆ ನಾವೇನು ಗಾಂಧಿಯುಗ ಅಂತ ಹೇಳ್ತೀವಿ, ಆ ಗಾಂಧಿಯುಗದ ಜೊತೆಗೆ ಸಂಪೂರ್ಣ ರಾಷ್ಟ್ರೀಯ ಚಿಂತನೆಗಳನ್ನು ಹೊಂದಿದಂತಹ ಯುವ ನಾಯಕರಾಗಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದನ್ನು ಸಹ ನಾವು ಇಲ್ಲಿ ಕಾಣ್ತೇವೆ. ಇನ್ನು ಸ್ವದೇಶಿ ಚಳವಳಿ ಸಂದರ್ಭದಲ್ಲಿ ಆದಂತಹ ಕೆಲವು ಸ್ಫೂರ್ತಿ ಘಟನೆಗಳನ್ನು ನಾವಿಲ್ಲಿ ಮೆಲುಕು ಹಾಕೋದಾದ್ರೆ, ಇವತ್ತಿನ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಂತ ನಾವೇನ್ ಕರಿತೀವಿ, ಅಮರ್ ಸೋನಾರ್ ಬಾಂಗ್ಲಾ, ರಾಷ್ಟ್ರಕವಿ ರವೀಂದ್ರನಾಥ್ ಟಾಗೋರ್ ಅವರು ಬರೆದಂತಹ ಅಮರ್ ಸೋನಾರ್ ಬಾಂಗ್ಲಾ ಏನಿದೆ, ಆ ಒಂದು ಗೀತೆ ರಚನೆ ಆಗಿದ್ದು ಇದೇ ಸ್ವದೇಶಿ ಹೋರಾಟದ ಸಂದರ್ಭದಲ್ಲೇ. ಅಷ್ಟೊತ್ತಿಗಾಗಲೇ ಬಂಕಿಂಚಂದ್ರ ಚಟರ್ಜಿ ಅವರು ರಚಿಸಿದಂತಹ ವಂದೇ ಮಾತ್ರ ಮತ್ತು ಸ್ಫೂರ್ತಿ ಗೀತೆಯಾಗಿ ಚಲಾವಣೆ ಆಗ್ತಾ ಇತ್ತು. ಅಮರ್ ಸೋನಾರ್ ಬಾಂಗ್ಲಾ ಅನ್ನೋದು ಸ್ವದೇಶಿ ಚಳವಳಿಯ ಮೂಲ ಮಂತ್ರವಾಗಿ ನಂತರದಲ್ಲಿ ಪ್ರಕಟ ಆಗ್ತಾ ಬಂತು. 1971 ಬಾಂಗ್ಲಾದೇಶ ಸ್ವಾತಂತ್ರ್ಯ ಪಡೆದಾಗ ಆ ಗೀತೆಯನ್ನ ಇವತ್ತೂ ಕೂಡ ಬಾಂಗ್ಲಾದೇಶದವರು ರಾಷ್ಟ್ರೀಯ ರಾಷ್ಟ್ರಗೀತೆಯಾಗಿ ಅಳವಡಿಸಿಕೊಂಡದನ್ನ ನಾವು ಕಾಣಬಹುದಾಗಿದೆ. ಇದರ ಜೊತೆ ಜೊತೆಗೆ 1905 ನಂತರದಲ್ಲಿ ಲಂಡನ್ ನಲ್ಲಿ ಇದ್ದಂತಹ ಭಾರತೀಯರು ಭಾರತೀಯ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ವೇತನಗಳನ್ನ ಸ್ಥಾಪನೆ ಮಾಡಿದ್ರು. ಒಂದು ವೇಳೆ ಬ್ರಿಟಿಷ್ ಸರ್ಕಾರ ನಿಮ್ಮನ್ನ ಬೆಂಬಲಿಸಲ್ಲ ಅನ್ನೋದಾದ್ರೆ ಭಾರತದ ನಾವು ನಿಮ್ಮನ್ನ ಬ್ರಿಟಿಷ್ ಸರ್ಕಾರ ಇದನ್ನ ಈ ಒಂದು ಚಳವಳಿಯನ್ನು ಹತ್ತಿಕ್ಕೋದಕ್ಕೆ ತುಂಬಾ ತೀವ್ರ ಸ್ವರೂಪದ ಕ್ರಮಗಳನ್ನೇ ಕೈಗೊಳ್ತು ಅಂತ ನಾವು ಹೇಳ್ಬೋದು. ಬ್ರಿಟಿಷ್ ಸರ್ಕಾರ ಚಳವಳಿಕಾರರ ಮೇಲೆ ಲಾಠಿ ಪ್ರಯೋಗ ಮಾಡ್ತು, ಕೆಲವು ಕಡೆ ಅಶ್ವಾಯು ಪ್ರಯೋಗವನ್ನು ಮಾಡ್ತು, ಇನ್ನು ಕೆಲವು ಕಡೆ ಅವರನ್ನು ಸಾಮೂಹಿಕವಾಗಿ ಬಂಧಿಸಿ ಜೈಲುಗಳಿಗೆ ಹಾಕ್ತು. ಆದರೂ ಸಹ ಈ ಹೋರಾಟಗಾರರು ಎಲ್ಲೂ ಅಹಿಂಸಾತ್ಮಕ ನೆಲೆಯಿಂದ ಹೊರಗಡೆ ಬರದೇ ಇರೋದನ್ನ ನಾವು ಕಾಣ್ತೇವೆ. ಇಡೀ ಸ್ವದೇಶಿ ಚಳವಳಿಯ 5-6 ವರ್ಷಗಳ ಹೋರಾಟದಲ್ಲಿ ಎಲ್ಲಿಯೂ ಒಂದೇ ಒಂದು ಹಿಂಸಾತ್ಮಕ ಘಟನೆ ಆಗಿದ್ದನ್ನು ಸಹ ನಾವು ಕಾಣೋದಿಲ್ಲ. ವಿದ್ಯಾರ್ಥಿಗಳಿಂದ ಹಿಡಿದು ರೈತರು, ಸಾರ್ವಜನಿಕರು, ಉದ್ಯಮಿಗಳು, ಕೈಗಾರಿಕೆಗಳಲ್ಲಿ ತೊಡಗಿಸಿಕೊಂಡಂತವರು, ಕಾರ್ಮಿಕರು ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಿದ್ರು. ಆದರೆ ಪ್ರತಿಯೊಬ್ಬರ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಈ ಒಂದು ಸ್ವದೇಶಿ ಚಳವಳಿಯನ್ನ ಅವರ ಆತ್ಮ ಸಂತೋಷಕ್ಕಾಗಿ ಆಚರಿಸ್ತಾ ಇದ್ದಿದ್ರಿಂದಾಗಿ ಇಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿರೋಧಿಸೋದಾಗ್ಲಿ ಅಥವಾ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಯಾವುದೇ ರೀತಿಯ ಚಟುವಟಿಕೆಗಳನ್ನು ನಡೆಸೋದಾಗ್ಲಿ ಅಥವಾ ಬ್ರಿಟಿಷ್ ಸಾಮ್ರಾಜ್ಯದ ವ್ಯವಸ್ಥೆಗಳನ್ನು ನಾಶ ಮಾಡೋದಾಗ್ಲಿ ಅವರ ಉದ್ದೇಶ ಆಗಿರಲಿಲ್ಲ. ಈ ಒಂದು ಕಾರಣದಿಂದಾಗಿಯೇ ಸ್ವದೇಶಿ ಚಳವಳಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಂಡು ಬಂದಂತಹ ಶಾಂತಿಯುತ ಚಳವಳಿಗಳಲ್ಲಿ ಒಂದು ಅನ್ನೋದನ್ನ ಸಹ ನಾವು ಈ ಘಟನೆಗಳನ್ನ ಮೆಲುಕು ಹಾಕೊಳ್ತಾ ನೆನಪು ಮಾಡ್ಕೋಬಹುದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಭಾವ ಬೀರಿದಂತಹ ಒಂದು ಪ್ರಮುಖ ಘಟನೆ ಸ್ವದೇಶಿ ಚಳವಳಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇನ್ನು ತುಂಬಾ ಅಂಶಗಳು ನಮಗೆ ಕಂಡುಬರುತ್ತೆ. ಈಗಲೂ ಸಹ ಸ್ವದೇಶಿ ವಸ್ತುಗಳ ಬಳಕೆ ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರ ಅನ್ನೋದು ಎಷ್ಟೋ ರೀತಿಯಲ್ಲಿ ಪ್ರಸ್ತುತವಾಗಿದೆ. ಭಾರತದ ಆದಾಯ, ಭಾರತದ ಕುಶಲಕರ್ಮಿಗಳು, ಭಾರತದ ಕೈಗಾರಿಕೆಗಳು, ಈ ಎಲ್ಲವೂ ಕೂಡ ಅಂದ್ರೆ ನಾವು ಮಾಡಿದಂತಹ ಖರ್ಚು, ಒಬ್ಬ ಭಾರತೀಯ ಮಾಡಿದಂತಹ ಖರ್ಚು ಭಾರತೀಯನಿಗೆ ಲಾಭ ಆಗಬೇಕು ಅಂತಂದ್ರೆ ಅದಕ್ಕೆ ಇರ್ತಕ್ಕಂಥದ್ದು ಏಕೈಕ ದಾರಿ ಅದು ಭಾರತೀಯ ವಸ್ತುಗಳನ್ನೇ ಹೆಚ್ಚು ಹೆಚ್ಚಾಗಿ ಬಳಸ್ತಕ್ಕಂಥದ್ದು. ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಈ ಕೆಲವು ಅಂಶಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ನೀಡಿದಂತಹ ಜನಧ್ವನಿ 90.8 FM ವಾಹಿನಿಗೆ ಈ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
1: ಕೇಳುಗರೆ, ಇದುವರೆಗೂ ಸುವರ್ಣ ಹೆಜ್ಜೆಗಳು ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವದೇಶಿ ಚಳುವಳಿ ಹಿನ್ನೆಲೆ, ಪ್ರಾಮುಖ್ಯತೆ ಮತ್ತು ಪ್ರಸ್ತುತತೆ ಕುರಿತು ಚಿತ್ರದುರ್ಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ ಎಂದು ಸ್ವಾಮಿ ವಿವೇಕಾನಂದ ಯುಥ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ರಕ್ಷಿತ ಎಂಬ್ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾಲನಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 27 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 24 ರೂಪಾಯಿ, ತೊಂಡೆಕಾಯಿ 28 ರೂಪಾಯಿ, ಹಾಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 26 ರೂಪಾಯಿ, ಪೈರ 50 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 22 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು. ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಸಂಭ್ರಮದ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ವತಿಯಿಂದ ಪ್ರಸಾರವಾಗುತ್ತಿರುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವು 100ನೇ ಸಂಚಿಕೆಯನ್ನು ತಲುಪುತ್ತಿದೆ. ಈ ವಿಶೇಷ ಸಂಭ್ರಮದ ಅಂಗವಾಗಿ ಇಂದು ನಾವು ಕಾರ್ಯಕ್ರಮವನ್ನು ನಡೆಸಿಕೊಡುವ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರ ಜೊತೆ ವಿಶೇಷ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಡಿವಿ ಗುಂಡಪ್ಪನವರ ಅಮೂಲ್ಯ ಕೃತಿ ಮಂಕುತಿಮ್ಮನ ಕಗ್ಗ ಬದುಕಿನ ಮೌಲ್ಯಗಳು, ಆತ್ಮಾವಲೋಕನ, ಮಾನವೀಯತೆ ಮತ್ತು ಜೀವನದ ನೈಜ ಅರ್ಥವನ್ನು ಸರಳವಾಗಿ ತಿಳಿಸಿಕೊಡುವ ಅಪೂರ್ವ ಸಾಹಿತ್ಯವಾಗಿದೆ. ಈ 100 ಸಂಚಿಕೆಗಳ ಪಯಣದಲ್ಲಿ ಕೇಳುಗರ ನಿರಂತರ ಪ್ರೋತ್ಸಾಹ ಮತ್ತು ಸಮುದಾಯದ ಸಕ್ರಿಯ ಭಾಗವಹಿಸುವಿಕೆಯೇ ನಮ್ಮ ದೊಡ್ಡ ಶಕ್ತಿಯಾಗಿದೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ

0: ಸ್ವಾಗತ.
1: ನಮಸ್ಕಾರ.
0: ಬಹಳ ಖುಷಿಯಾಗ್ತಾ ಇದೆ ಸರ್, ಯಾಕಂದರೆ ಒಂದು ನಮ್ಮ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಒಂದು ಕಾರ್ಯಕ್ರಮ, ಸರಣಿ ಕಾರ್ಯಕ್ರಮ ಒಂದು 100ನೇ ಸಂಚಿಕೆ ಸಂಭ್ರಮದಲ್ಲಿದೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೇಳಿದ್ರ ಜೊತೆ ತುಂಬ ಜನ ಕೂಡ ತಮ್ಮ ಜೊತೆ ಮಾತನಾಡಬೇಕು ನೇರವಾಗಿ ಅಂತಕ್ಕಂಥ ಒಂದು ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ರು. ಸೊ ಅದು ಕೂಡ ಇವತ್ತು ಸಫಲ ಆಗುತ್ತೆ ಅಂತ ಭಾವಿಸ್ತಾ. ಸರ್, ಮೊದಲನೇದಾಗಿ ಈ ಒಂದು ಮಂಕುತಿಮ್ಮನ ಕಗ್ಗ ಇಂದಿನ ಸಮಾಜಕ್ಕೆ ಹೇಗೆ ಪ್ರಸ್ತುತವಾಗಿದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್.
1: ನಿಂಗರಾಜ್ ಅವ್ರಿಗೆ ನಮಸ್ಕಾರ. ಜನಧ್ವನಿಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಈ ಒಂದು ವಿಶೇಷ ದಿನದಂದು ಶುಭಾಶಯಗಳು. ಕೇಳುಗರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು, ನಮಸ್ಕಾರಗಳು. ಈ ಕಗ್ಗದ ಬಗ್ಗೆ ನಾವು ಪ್ರಾರಂಭ ಮಾಡಿದ ದಿನದಲ್ಲಿ ಮೆಲುಕು ಹಾಕೋದಾದರೆ ಇದು ನಿಜವಾಗ್ಲೂ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯವಾ? ಒಂದೊಂದು ಮುಕ್ತಕವನ್ನು ನಾವು ಚರ್ಚೆ ಮಾಡಿದರೆ ಅದರಲ್ಲೇನಾದರೂ ಪ್ರಾಮುಖ್ಯತೆಯನ್ನು ಜನ ಕಾಣಿಸ್ತಾರಾ, ಕಾಣಿಸೋಂಗಾಗುತ್ತಾ, ನಮಗೂ ಅದು ಮಾಡೋಕ್ಕಾಗುತ್ತಾ ಅನ್ನೋಂಥ ಪ್ರಶ್ನೆಗಳಿದ್ವು.
0: ಹೌದು.
1: ಆದರೆ 100ನ್ನು ನಾವು ಈಗಾಗಲೇ ದಾಟ್ಬಿಟ್ಟಿದ್ದೀವಿ ಅನ್ನೋದೇ ನನಗೂ ಬಹಳ ಸಂತೋಷ ಆಗುತ್ತೆ. ಮತ್ತು ಕಗ್ಗದ ಪ್ರಸ್ತುತತೆಯ ಬಗ್ಗೆ ಮತ್ತಷ್ಟು ಒತ್ತು ಕೊಟ್ಟು ಇದು ಖಂಡಿತ ಪ್ರಸ್ತುತ ಅನ್ನೋದನ್ನು ಎತ್ತಿ ತೋರಿಸೋಂಗಾಗ್ತಾ ಇದೆ ಅಂತ ನನ್ನ ಭಾವನೆ.
0: ಖಂಡಿತ.
1: ಇಂದಿನ ಸಮಾಜವನ್ನು ನಾವು ಸ್ವಲ್ಪ ಅವಲೋಕನ ಮಾಡಿದಾಗ ಅನೇಕ ನಕಾರಾತ್ಮಕ ಸಂಗತಿಗಳು ನಮ್ಮಲ್ಲಿಗ ಎದ್ದು ಕಾಣ್ತವೆ.
0: ಹೌದು.
1: ಸಕಾರಾತ್ಮಕವಾದಂಥದ್ದಿದೆ, ಆದರೆ ದುರದೃಷ್ಟವಶಾತ್ ಅದು ಅಷ್ಟು ಪ್ರಚುರವಾಗ್ತಾ ಇಲ್ಲ. ಎಲ್ಲಿ ನೋಡಿದರೂ ಅಲ್ಲಿ ಸಾವು, ಇಲ್ಲಿ ನೋವು, ಅಲ್ಲಿ ಕಳ್ತನ, ಇಲ್ಲಿ ದರೋಡೆ, ಅಲ್ಲೆಲ್ಲೋ ವಿಧ್ವಂಸಕ ಕೃತ್ಯ, ಇನ್ನೊಂದು ಕಡೆ ಯುದ್ಧ. ಸೊ ಈ ಥರದ್ದೇ ನ್ಯೂಸ್ ಪೇಪರ್ ತುಂಬ ಇದೆ, ಟಿವಿನಲ್ಲಿ ತುಂಬ ಇದೆ, ಮತ್ತು ಟಿವಿ ಸೀರಿಯಲ್ಗಳು ಬರೀ ಅಂಥವನ್ನೇ ತೋರಿಸ್ತವೆ. ಮತ್ತು ಇವಾಗ ಬಂದಿರುವಂಥ ಇನ್ನೊಂದು ಒಂದು ರೀತಿಯ ಕಾಯಿಲೆ ಅಂತಂದರೆ ಈ ಸೋಷಿಯಲ್ ಮೀಡಿಯಾದು.
0: ಹೌದು.
1: ಅದರಲ್ಲಿ ಬರುವಂಥ ಏನು ಫಾರ್ವರ್ಡ್ಗಳಿರ್ತವೆ, ಅವು ಇವನ್ನೆಲ್ಲ ನಾವು ನೋಡಿದಾಗ ಎಲ್ಲೋ ನಮ್ಮ ಜೀವನದ ಪಯಣದಲ್ಲಿ ಉತ್ಕೃಷ್ಟವಾದಂಥದ್ದನ್ನು ನಾವು ಬಿಟ್ಬಿಟ್ಟು ಯಾವುದು ಅಷ್ಟೆಲ್ಲ ಅರ್ಥಪೂರ್ಣವಲ್ಲವೋ ಅದಕ್ಕೆ ಸಿಕ್ಕಾಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ತದೆ. ಸೊ ನಾನು ನನ್ನ ವೃತ್ತಿಪರ ವೈದ್ಯಕೀಯ ಕೆಲಸದಲ್ಲದೆ ಅನೇಕ ರೀತಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಸಣ್ಣ ಮಕ್ಕಳ ಆದಿಯಾಗಿ ಹಿರಿಯ ವ್ಯಕ್ತಿಗಳವರೆಗೂ ಸಮಾಜದ ಎಲ್ಲ ಮುಖಗಳ ಒಂದು ಆಯಾಮಗಳಿಗೆ ನನಗೆ ಪರಿಚಯ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ನೋಡಿದಾಗ ನನಗನ್ಸೋದು, ಈಗ ಶಾಲೆ ಅಥವಾ ಹೈಸ್ಕೂಲು ಕಾಲೇಜು ಅಂತಂದರೆ ಅಲ್ಲಿ ಬರೀ ಮಾರ್ಕ್ಸ್ ತಗೋ, ಇನ್ನೊಂದು ಸೀಟ್ ಗಿಟ್ಸು, ಸೊ ಈ ಥರದ ಒಂದು ಒತ್ತಡ. ಅದನ್ನು ದಾಟ್ತು ಅಂತಂದರೆ ಅಲ್ಲಿಂದ ಪ್ಲೇಸ್ಮೆಂಟಿನ ಒಂದು ಒತ್ತಡ, ಅಲ್ಲಿ ಎಲ್ಲೋ ವೃತ್ತಿ ಸಿಕ್ತು ಅಂತಂದರೆ ಆ ಕೆಲಸದಲ್ಲಿ ಮತ್ತಷ್ಟು ಒತ್ತಡ, ಇನ್ನೊಬ್ಬರಿಗಿಂತ ನಾನು ಮುಂದಕ್ಕೆ ಹೋಗಬೇಕು ಅನ್ನೋವಂಥದ್ದು. ಸೊ ಸಮಾಜದಲ್ಲೂ ಅಷ್ಟೇ, ಇನ್ಯಾರನ್ನು ತುಳಿದು ನಾನು ಮುಂದಕ್ಕೆ ಹೋಗಬೇಕು ಅನ್ನೋದು. ರಾಜಕೀಯದಲ್ಲೂ ಅದೇ ಥರದ ಒಂದು ಒಂದು ಪ್ರತಿಫಲನವನ್ನು ನಾವು ನೋಡ್ತಾ ಇದ್ದೀವಿ.
0: ಹೌದು.
1: ಸೊ ಇಂಥ ಸಂದರ್ಭದಲ್ಲಿ ನನ್ನ ಬಲವಾದಂಥ ಒಂದು ನಂಬಿಕೆ ಏನಂತಂದರೆ ನಕಾರಾತ್ಮಕವಾದಂಥನ್ನು ನಾವು ಇಲ್ಲವಾಗಿಸೋಕ್ಕೆ ಸಾಧ್ಯ ಇಲ್ಲ, ಅದು ಇದ್ದೇ ಇರುತ್ತೆ, ಎಲ್ಲ ಕಾಲದಲ್ಲೂ ಇದ್ದೇ ಇರುತ್ತೆ. ಅದನ್ನು ನಾವು ಒಂದು ರೀತಿಯಲ್ಲಿ ಹತೋಟಿಯಲ್ಲಿ ಇಡಬೇಕಾದ್ರೆ ಸಕಾರಾತ್ಮಕವಾದದ್ದನ್ನು ನಾವು ಹೆಚ್ಚಿಸಬೇಕು.
0: ಹೌದು.
1: ಆ ಸಕಾರಾತ್ಮಕವಾದನ್ನು ಹೆಚ್ಚಿಸಬೇಕು ಅನ್ನೋದಾದರೆ ಜೀವನದಲ್ಲಿ ನಮಗೆ ಆನಂದವನ್ನು ಕೊಡುವಂಥ, ನೆಮ್ಮದಿಯನ್ನು ಕೊಡುವಂಥ ವಸ್ತುಗಳು ಯಾವುದು ಅಂತ ನಾವು ನೋಡ್ಕೋಬೇಕು. ಅದರಲ್ಲಿ ವಿಶೇಷವಾಗಿರುವಂಥದ್ದು ನಮ್ಮ ಸಾಹಿತ್ಯ, ಕಾವ್ಯ, ಕಲೆ, ಸಂಗೀತ, ಇಂಥವು ಯಾವುದು ಬೇರೆ ಪ್ರಾಣಿಗಳಿಗಿಂತ ಮಾನವನನ್ನು ಭಿನ್ನವಾಗಿಸ್ತವೋ, ಉಚ್ಚ ಸ್ತರಕ್ಕೆ ಎತ್ಕೊಂಡು ಹೋಗ್ತವೋ, ಅಂತಹವನ್ನು ನಾವು ಹೆಚ್ಚು ಪ್ರೋತ್ಸಾಹ ಕೊಟ್ಟು, ಹೆಚ್ಚು ಗಮನ ಕೊಟ್ಟು ನಾವು ಎಲ್ಲ ಕಡೆ ಪ್ರಚುರಪಡಿಸಿದರೆ ನಕಾರಾತ್ಮಕ ವಿಚಾರಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಹದ್ದುಬಸ್ತಿನಲ್ಲಿ ಇಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಕಗ್ಗದ ರೀತಿಯ ಅನೇಕ ಒಂದು ಪ್ರಕಾರಗಳು ನಮ್ಮಲ್ಲಿವೆ, ಅವುಗಳ ಬಗ್ಗೆ ಹೆಚ್ಚು ಗಮನ ಬರಬೇಕು ಅನ್ನುವಂಥದ್ದು ಒಂದು ಮುಖ್ಯವಾದಂಥ ಆಯಾಮ. ಇನ್ನು ಕಗ್ಗವೇ ಯಾಕೆ ಅಂದಾಗ ಅದರಲ್ಲಿ ಕೆಲವು ವಿಶೇಷತೆಗಳಿವೆ. ಕಗ್ಗಕ್ಕಾಗಿಯೇ ಕಗ್ಗವನ್ನು ಓದುವಂಥದ್ದು ಒಂದು ಅಂದರೆ ಅದರಲ್ಲಿ ನಾವಿವಾಗ ಏನೆಲ್ಲ ಮಾತಾಡಿದ್ವಿ, ಜೀವನದಲ್ಲಿ ಇಷ್ಟೆಲ್ಲ ಕಷ್ಟ ಇದೆ, ಸಮಾಜದಲ್ಲಿ ಇಷ್ಟೆಲ್ಲ ನಕಾರಾತ್ಮಕವಾದಂಥದ್ದಿದೆ. ಸೊ ಇದನ್ನೆಲ್ಲ ನೋಡಿದಾಗ ಒಂದು ರೀತಿಯ ನಿರಾಶಾಭಾವ ಬರುವಂಥದ್ದು ಸ್ವಾಭಾವಿಕ. ಅಯ್ಯೋ, ಎಲ್ಲ ಹಾಳಾಗೋಯ್ತು, ಇನ್ನೆಲ್ಲ ಮುಗ್ದೋಯ್ತು, ಇನ್ನೇನು ಮುಂದೆ ಗತಿ, ಈ ಥರದೊಂದು ಬರುವಂಥ ಇದಿದೆ. ಕಗ್ಗದಲ್ಲಿ ಅಂತಹ ಹತಾಶೆಯ ಭಾವದಿಂದ ಪ್ರಾರಂಭಿಸಿ ಜೀವನದಲ್ಲಿ

ತುಂಗ ಶಿಖರವನ್ನು ಹೇಗೆ ಏರಬಹುದು ಅನ್ನೋದ್ರ ಬಗ್ಗೆ ಅನೇಕ ಆಯಾಮಗಳಲ್ಲಿ ಲೇಖಕರು ಮುಂದಿಡ್ತಾರೆ, ನಮ್ಮ ಮುಂದೆ ಎಲ್ಲ ತೆರೆದಿಡ್ತಾರೆ. ಮತ್ತು ಅದರ ಪ್ರೆಸೆಂಟೇಷನ್ ಏನು, ಅವರು ಪ್ರಸ್ತುತ ಪಡಿಸುವಂಥ ವಿಧಾನ ಏನಿದೆ ಅದು ಬಹಳ ಅಪ್ಯಾಯಮಾನ ಅಂತ ಅನ್ಸುತ್ತೆ, ನಮಗೆ ಹತ್ತಿರ ಅಂತ ಅನ್ಸುತ್ತೆ, ನಮಗೆ ಬರೋ ಸಂದೇಹಗಳೇ ಅಲ್ಲೂ ಇರ್ತವೆ. ಸೊ ಅವಾಗ ಅನ್ಸುತ್ತೆ ಓ ಪರವಾಗಿಲ್ಲ, ನನಗೊಬ್ಬನಿಗೆ ಅಲ್ಲ ಇನ್ನೊಬ್ಬರಿಗೂ ಯಾರಿಗೋ ಇದೇ ಥರ ಸಂಶಯ ಬಂದಿತ್ತು. ಸೊ ಹೀಗೆ

0: ನಮಗೆ ಗೊತ್ತಾಗುತ್ತೆ. ಸೊ ಕಗ್ಗದ ಗ್ರಂಥದ ಕುರಿತಾಗಿ ಈ ತರದ ವಿಶೇಷತೆಗಳು ಕೆಲವಿವೆ. ಮತ್ತೆ ಅದರಲ್ಲಿರುವಂತಹ ಕಾವ್ಯಮಯತೆ ಏನಿದೆ ಅದು ಕೂಡ ಬಹಳ ಮುಖ್ಯವಾದಂಥದ್ದು ಅನ್ಸುತ್ತೆ. ಇವಾಗ ನಾವು ಕನ್ನಡವನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಅಂತೀವಿ, ಆದರೆ ಶುದ್ಧವಾದಂತಹ ಒಂದು ಶಾಸ್ತ್ರೀಯವಾದ ಕನ್ನಡ ಭಾಷೆಯನ್ನ ನಾವು ಹೆಚ್ಚಾಗಿ ಕಾಣ್ತಾ ಇಲ್ಲ. ಇದರ ಉಚ್ಚಾರಣೆ, ಇದರಲ್ಲಿ ಬಂದಿರುವಂತ ಪದ ಜೋಡಣೆ, ಇದನ್ನೆಲ್ಲ ನಾವು ಕಲ್ತ್ಕೊಂಡಾಗ ಬಹುಶಃ ನಮ್ಮ ಜೀವನಕ್ಕೆ ಸಂಸ್ಕೃತಿಯ ವಿಶೇಷ ಆಯಾಮವನ್ನ ನಾವು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕಗ್ಗ. ಕಗ್ಗದ ಲೇಖಕರು ಹೇಗಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕಗ್ಗದ ಪ್ರಾಮುಖ್ಯತೆ ಜಾಸ್ತಿ ಆಗುತ್ತೆ. ನುಡಿದಂತೆ ನಡೆದು ತೋರಿಸಿದಂತಹ ಉತ್ತುಂಗ ಜೀವನ ಮೌಲ್ಯಗಳ ವ್ಯಕ್ತಿ ಡಿ ವಿ ಗುಂಡಪ್ಪನವರು. ಸಂತರೂ ಹೌದು, ಧೀಮಂತರೂ ಹೌದು. ಸೊ ಇಂತಹ ಒಬ್ಬ ವ್ಯಕ್ತಿ ತಾವು ಬರೆದಿರೋದನ್ನ ಮಾಡಿ ತೋರಿಸಿದ್ರಿಂದ ನಮಗೆ ಅನ್ಸುವಂತದ್ದು ಏನಂದ್ರೆ, ಓ ಬಹುಶಃ ಅವೆಲ್ಲವನ್ನು ಅಲ್ಲದೆ ಹೋದ್ರೆ ಕೆಲವೊಂದು ಆಯಾಮವನ್ನಾದರೂ ನಾನು ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ಬಹುದು ಅಂತ ಅನ್ಸಿ ಕಗ್ಗವನ್ನ ಓದೋಂತ ಒಂದು ಹವ್ಯಾಸವನ್ನ ನಾವು ಹೆಚ್ಚು ಪ್ರಚುರ ಪಡಿಸೋದು ಉತ್ತಮ ಅಂತ ಅನ್ಸುತ್ತೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಸಮಾಜಕ್ಕೆ ಕಗ್ಗ ಮುಖ್ಯ, ಅದರಲ್ಲಿರೋ ಮೌಲ್ಯಗಳು ಮುಖ್ಯ, ಅದನ್ನ ಮಾಡಿ ನಡೆದು ತೋರಿಸಿದಂತಹ ಮಾದರಿ ವ್ಯಕ್ತಿಗಳು ಕೂಡ ನಮಗೆ ಮುಖ್ಯ. ಹಾಗಾಗಿ ಕಗ್ಗದ ಒಂದು ಅಧ್ಯಯನ ನಮಗೆ ಖಂಡಿತ ಪ್ರಯೋಜನಕಾರಿ.
1: ಓಕೆ ಸರ್, ಈಗ ತಾವು ಹೇಳ್ದಂಗೆ ಈಗ ಕಗ್ಗದ ಅಧ್ಯಯನ ಎಷ್ಟು ಪ್ರಯೋಜನಕಾರಿ ಅಂತ ಹೇಳಿದ್ರಿ, ಹಾಗಾದ್ರೆ ಕಗ್ಗವನ್ನು ನಾವು ಹೇಗೆ ಅಧ್ಯಯನ ಮಾಡಬೇಕು, ಆ ಕಗ್ಗ ಅದರಲ್ಲಿ ಏನಿದೆ ಸರ್?
0: ಸೊ ಮೊದಲನೇದಾಗಿ ಇದೇ ರೀತಿಯ ಅನೇಕ ಸಾಹಿತ್ಯ ಇದು ಕೃತಿಗಳಿವೆ, ಮೇರು ಕೃತಿಗಳು. ಯಾವುದೇ ಆ ರೀತಿಯ ಕೃತಿಯನ್ನು ನಾವು ನಮ್ಮ ಆದರ್ಶವಾಗಿ ಒಂದು ನಮಗೆ ಜೀವನಕ್ಕೆ ಮಾರ್ಗದರ್ಶಕವಾಗಿ ಅಂತ ನಾವು ತಗೊಂಡಾಗ ಬೇರೆ ಯಾರೋ ಏನೋ ಬರೆದ್ರು, ಬೇರೆ ಯಾರೋ ಅದರ ಬಗ್ಗೆ ಏನೋ ಹೇಳಿದರು ಅನ್ನೋದಕ್ಕಿಂತ ಅದು ನನಗೆ ಹೇಗೆ ಅನ್ವಯವಾಗುತ್ತೆ ಅನ್ನೋದನ್ನು ನಾನು ಕುರಿತು ಯೋಚನೆ ಮಾಡಿದಾಗ ನನಗೆ ಅದರ ಮೌಲ್ಯ ಹೆಚ್ಚುತ್ತೆ. ಸೊ ಹಾಗೆ ಕಗ್ಗವನ್ನು ನಾವು ಓದಬೇಕಾದ್ರೂ ಕೂಡ ಒಂದು ನಾನು ಹೇಳಿದಂತೆ ಅದು ಸಾಹಿತ್ಯಾಭಿರುಚಿ ಕಾವ್ಯದ ಒಂದು ಆಸ್ವಾದನೆಗೋಸ್ಕರ ಅದನ್ನೆಲ್ಲ ಓದೋದು ಹೌದು, ಆದರೆ ಅಷ್ಟೇ ಮುಖ್ಯವಾಗಿ ಜೀವನಕ್ಕೆ ನಾನು ಅದನ್ನು ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋದರ ಕುರಿತಾಗಿ ನಾನು ಯೋಚನೆ
1: ಮಾಡ್ಕೋಬೇಕಾಗುತ್ತೆ.
0: ಕಗ್ಗದಲ್ಲಿರುವಂಥ ಒಂದು ವಿಶೇಷತೆ ಏನಂದರೆ ಅದರಲ್ಲಿ 945 ಮುಕ್ತಕಗಳಿವೆ. ಈಗ ನಾವು 100 ಮಾತ್ರ ಮುಗಿಸಿದೀವಿ, ಇನ್ನು ಮುಂದೆ ಹೋಗೋದಿದೆ. ಆದರೆ ಆ 945 ಹೆಚ್ಚಿನ ಮುಕ್ತಕಗಳು ಸ್ವತಂತ್ರವಾಗಿಯೂ ಒಂದು ಪದ್ಯವಾಗಿ ಅಥವಾ ಜೀವನಕ್ಕೆ ಒಂದು ಸಂದೇಶವಾಗಿ ನಿಲ್ಲಬಲ್ಲಂಥವು. ಇವಾಗ ನಾವು ರಾಮಾಯಣದ ಕಾವ್ಯವನ್ನು ನಾವು ನೋಡಿದರೆ ರಾಮಾಯಣದ ಕಾವ್ಯದಲ್ಲಿ ಒಂದು ಪದ್ಯಕ್ಕೂ ಮುಂದಿನ ಪದ್ಯಕ್ಕೂ ಒಂದು ಲಿಂಕ್ ಇರುತ್ತೆ. ಯಾವುದೋ ಮಧ್ಯದಲ್ಲಿ ಒಂದು ಪದ್ಯವನ್ನು ಮಾತ್ರ ತೆಕ್ಕೊಂಡು ಅದರಲ್ಲಿ ನಾನು ಏನನ್ನ ನಾನು ಮೌಲ್ಯವನ್ನು ಹುಡುಕಬಹುದು ಅಂತ ನೋಡಿದಾಗ ಕೆಲವು ಸರ್ತಿ ಅದು ಗೋಚರವಾಗದೇ ಇರಬಹುದು. ಕಗ್ಗದ ವಿಶೇಷತೆ ಏನಂತಂದ್ರೆ ಈ ಎಲ್ಲ ಪದ್ಯರಾಶಿಯಲ್ಲಿ ಹೆಚ್ಚಿನವು ಸ್ವತಂತ್ರವಾಗಿಯೂ ನಮಗೆ ಜೀವನದ ಮೌಲ್ಯವನ್ನ ತೋರಿಸಿಕೊಡಬಲ್ಲಂಥವು. ಇದನ್ನ ನಾವು ನೆನ್ಪಿಟ್ಕೊಂಡ್ರೆ ಬಹುಶಃ ಕಗ್ಗದ ಅಧ್ಯಯನಕ್ಕೆ ನಮಗ್ ಸ್ವಲ್ಪ ಸಹಾಯ ಆಗುತ್ತೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರೋಣ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ
1: ಹಾ ನಮಸ್ತೆ, ತಮ್ಮ ಹೆಸರು? ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿ? ಸ್ವಲ್ಪ ರೇಡಿಯೋ ಆಫ್ ಮಾಡ್ಬಿಟ್ಟು ಮಾತನಾಡ್ತೀರಾ?
3: ಹಲೋ ಸರ್.
1: ಹಾ ನಮಸ್ತೆ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾ ವಸಂತಮ್ಮ ಅವ್ರು ಹೇಳಿ, ನಮ್ಮ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇದ್ದಾರೆ. ನಮಸ್ಕಾರ.
0: ನಮಸ್ಕಾರ ವಸಂತಮ್ಮ ಅವ್ರು, ಹೇಳಿ.
3: ವಿಚಾರಗಳನ್ನ ಮಾಹಿತಿಗಳನ್ನ ಒಳ್ಳೊಳ್ಳೆಲ್ಲ ಕಾರ್ಯಕ್ರಮ ಅನ್ನೋದು ಇನ್ನು ವಿಚಾರ ಗೊತ್ತಿಲ್ಲ.
1: ನಮಸ್ಕಾರ ಹೇಳಿ
4: ಸರ್. ನಾನು ಗುರುದಾಸ ದೇವ್ರದ್ದು ಒಳ್ಳೆ ಪ್ರೋಗ್ರಾಮ್ ಭಗವದ್ಗೀತೆ
1: ಸರ್,
4: 6 ಭಗವದ್ಗೀತೆ
1: ಕೇಳ್ತೀನಿ.
4: ಹೇಳಿದ್ರಿ ನೀವು ಕಗ್ಗ ಬಗ್ಗೆ ಎಲ್ಲ, ನಾನ್ ಮುಂದೆ ಹೋಗ್ಬೇಕು ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ನಾವು ಹೋಯ್ತೀವಿ ಹೊರತು ಒಂದ್ ಒಳ್ಳೆ ದಾರಿ ಇಲ್ಲ ಅಂತ ಯಾರು

0: ಹೋಯ್ತಿಲ್ಲ ಸರ್. ಎಲ್ಲ ನೀವ್ ಹೇಳ್ತೀರಿ ಬರ್ ಮೋಸ ದರೋಡ ಕಳ್ತಾನ, ಒಬ್ರ ಕೈಯಿಂದ ಒಬ್ರು ಕಿತ್ಕೊಂಡು ತಿನ್ನ ಮಟ್ಟ ಕಾಲ್ಬಿಟ್ಟದ ದೇಶ. ಅದಾಗ್ಬಾರ್ದು ಸರ್. ಸರ ನಾ ಭಗವದ್ಗೀತೆ ಭಗವದ್ಗೀತೆ ಕೇಳ್ದಾಗ ಸರ್ ಉದ್ದು ರಾಮನ್ ಕತೆ ಕೃಷ್ಣ ಭಗವಂತಂದು ಅರ್ಜುನ್ ಕತೆ ಸರ್ ಬಹಳ ಮನ್ಸು ತಲಗ ಮನ್ಸು ಎಂತ ನಂದಿರಾಮನ್ಗೂ ಸಮಾಧಾನ ಆಯ್ತ ಸರ್.
1: ಸರಿ ಸರ್ ಮಾತನಾಡ್ತಾರೆ ನೋಡಿ ಕೇಳಿಸ್ಕೊಳ್ಳಿ ಸೀತಾರಾಮ್ ಸರ್ ಮಾತನಾಡ್ತಾರೆ. ಹೌದು ಬಹಳ ಮುಖ್ಯ ಆ ತರ. ಇವತ್ತಿನ ಜೀವನದಲ್ಲಿ ನಾನ್ ಮುಂದೆ ಬರ್ಬೇಕಾದ್ರೆ ಇನ್ಯಾರನ್ನು ಹಿಂದಕ್ಕೆ ತಳ್ಳಿದ್ರೆ ಮಾತ್ರ ಅನ್ನುವಂತ ಒಂದು ನಕಾರಾತ್ಮಕವಾದಂತ ಭಾವನೆ ಏನಿದೆ ಅದು ಎಷ್ಟು ತಾತ್ಕಾಲಿಕವಾದ ಪ್ರಗತಿಯನ್ನು ನಮಗೆ ಕೊಡುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಒಂದ್ ಹೆಜ್ಜೆ ನಾನು ಅವ್ರಿಗಿಂತ ಮುಂದೆ ಇಟ್ಟಿರ್ಬಹುದು, ಆದ್ರೆ ಅದನ್ನ ನಾನು ನಿರಂತರ ಪ್ರಗತಿ ಅಂತ ಅಂದ್ಕೊಳ್ಳೋದಕ್ಕಾಗಲ್ಲ.
2: ಹೌದು.
1: ಸೊ ಅದು ಯಾಕೆ ಹಾಗಾಗತ್ತೆ, ಸಂಘಟಿತವಾಗಿ ಸಮನ್ವಯಿತವಾಗಿ ನಾವು ಯಾಕೆ ಮುಂದಕ್ಕೆ ಹೋಗುವಂಥದ್ದು ಅನಿವಾರ್ಯ ಅನ್ನೋದನ್ನ ಕಗ್ಗದಲ್ಲಿ ಡಿ ವಿ ಜಿ ಅವರು ಚೆನ್ನಾಗಿ ತೋರಿಸ್ಕೊಡ್ತಾರೆ. ಮುಂದೆ ಬರುವಂತ ಕೆಲವು ಮುಕ್ತಕಗಳು ನಮಗೆ ಬಹಳ ಸ್ಪಷ್ಟವಾಗಿ ಇದನ್ನ ತೋರಿಸ್ಕೊಡ್ತೇವೆ. ಇವತ್ತಿನ ಜೀವನದಲ್ಲಿ ಹೀಗೆ ನಾವು ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಅದೇ ನಾವು ಮಾಡ್ತಾ ಇರೋದು. ಉದ್ಧರಿಸುವೆನು ಜಗವನೆನುತಿಹ ಸಖನೆ, ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ ಅಂತ ಕೇಳ್ತಾರೆ. ಸೊ ನಮ್ಮ ಬಗ್ಗೆ, ನಮ್ಮ ಮೌಲ್ಯಗಳ ಬಗ್ಗೆ, ನಮ್ಮ ನಡವಳಿಕೆಯ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ಮೌಲ್ಯಾಧಾರಿತ ಜೀವನವನ್ನ ಎಲ್ಲರೂ ನಡೆಸೋ ಹಂಗಾಗ್ತಾರೆ. ಆಗ ಸಮಾಜದಲ್ಲಿ ಆಟೋಮ್ಯಾಟಿಕ್ ಆಗಿ ಒಂದ್ ರೀತಿಯ ಶಾಂತಿ ನೆಲೆಸುತ್ತೆ, ಒಂದ್ ರೀತಿಯ ವ್ಯವಸ್ಥೆ ಬರುತ್ತೆ. ಈ ಭ್ರಷ್ಟಾಚಾರ ಇರ್ಬೋದು, ಲಂಚಕೋರ್ತನ, ಈ ತರದ್ದೆಲ್ಲ ಏನು ನಾವು ಇರಬಾರ್ದು ಅಂತ ಅನ್ಕೋತೀವೋ ಅದು ಸ್ವಯಂ ಪ್ರೇರಿತವಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾರೋ ಹೇರೋದಲ್ಲ, ಬೇರೆ ಯಾರೋ ಪೊಲೀಸ್ ಹಿಡಿತಾರೆ ಅಥವಾ ಇನ್ಯಾರೋ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಚೆನ್ನಾಗಿರ್ತೀನಿ ಅಂತಲ್ಲ, ನನ್ನಲ್ಲಿ ಆ ಅಂತರೀಕ್ಷಣೆಯಿಂದ ಬದಲಾವಣೆ ಬಂದಾಗ ಒಂದು ಉತ್ತಮವಾದಂತ ವ್ಯವಸ್ಥೆ ಬರೋದಕ್ಕೆ ಸಾಧ್ಯ ಆಗುತ್ತೆ.
2: ಸರಿ, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಕಗ್ಗವನ್ನು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಆ ಕಗ್ಗ ಅದ ಅಂತಕ್ಕಂಥ ಅದರಲ್ಲಿ ಏನಿದೆ ಸರ್?
1: ಸೊ ಈ ಕಗ್ಗದಲ್ಲಿ ಮುಖ್ಯವಾಗಿ ನಿತ್ಯ ಜೀವನದಲ್ಲಿ ನಾವು ಎದುರಿಸುವಂತ ಎಲ್ಲ ಸನ್ನಿವೇಶಗಳನ್ನ ಬಹಳ ಕಾವ್ಯಾತ್ಮಕವಾಗಿ ವರ್ಣನೆಯನ್ನ ಮಾಡಿ ಅದರ ಪರಿಣಾಮ ಮನುಷ್ಯ ಒಬ್ಬ ವ್ಯಕ್ತಿಯ ಮೇಲೆ ಏನಾಗುತ್ತೆ, ಸಮಾಜದ ಮೇಲೆ ಏನಾಗುತ್ತೆ ಅನ್ನೋದನ್ನು ತೋರಿಸ್ತಾ ಅದರಿಂದ ನಾವು ದೂರ ಇರಬೇಕಾದ್ರೆ, ಆ ದುಷ್ಪರಿಣಾಮಗಳಿಂದ ದೂರ ಇರಬೇಕಾದ್ರೆ ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು, ಸಮಾಜವನ್ನು ಯಾವ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದನ್ನು ಸುಂದರವಾಗಿ ವಿವರಿಸ್ತಾರೆ. ಇದರಲ್ಲಿ ವ್ಯಷ್ಟಿಯಿಂದ ಸಮಷ್ಟಿಯವರೆಗೆ, ಅಂದರೆ ಒಬ್ಬ ಸಣ್ಣ ವ್ಯಕ್ತಿಯಿಂದ ಹಿಡಿದು ಇಡೀ ವಿಶ್ವದವರೆಗೆ ಅನೇಕ ಆಯಾಮಗಳನ್ನು ಡಿ ವಿ ಜಿ ಅವರು ಚಿತ್ರಿಸ್ತಾರೆ. ಮತ್ತೆ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇರ್ತದೆ, ಓದುಗರ ಮುಂದೆ ಇಡ್ತಾ ನಮ್ಮಲ್ಲಿ ಆ ಚಿಂತನೆಯನ್ನು ಪ್ರೇರೇಪಿಸ್ತಾರೆ. ನಾವು ಆಲೋಚನೆ ಮಾಡಬೇಕು ಹೌದಾ ಹೇಗೆ ಅಂತ. ಸೊ ನಾನು ಆಗಲೇ ಹೇಳ್ತಿದ್ದಂಗೆ ಒಂದೊಂದು ಕಗ್ಗವು ಕೂಡ ಸ್ವಶಕ್ತಿಯಿಂದ ನಿಲ್ಲಬಲ್ಲಂಥದ್ದು ಅಂತ ಅನಿಸುತ್ತೆ ಎಷ್ಟೋ ಸರ್ತಿ, ಆ ರೀತಿ ಅನಿಸುತ್ತೆ. ಅದು ಒಂದನ್ನು ನಾವು ತೆಗೆದು ನೋಡಿದ್ರು, ಈಗ ಉದಾಹರಣೆಗೆ ನಾನು ಈಗಷ್ಟೇ ಹೇಳಿದಂತ ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಜಗವನೆನುತಿಹ ಸಖನೆ, ನಿನ್ನುದ್ಧಾರವೆಷ್ಟಾಯ್ತು ಮಂಕುತಿಮ್ಮ. ಇದಕ್ಕೆ ಹಿಂದಿನ ಮುಕ್ತಕ ಅಥವಾ ಹಿಂದಿನ ಒಂದು 16 ಮುಕ್ತಕಗಳನ್ನ ಓದಿದ ನಂತರ ಇದನ್ನ ಓದಿ, ಇದಾದ ನಂತರದ ಒಂದು 16 ಮುಕ್ತಕಗಳನ್ನ ಓದಿದಾಗ ಮಾತ್ರ ಅದು ಅರ್ಥ ಆಗ್ಬೇಕು ಅಂತ ಅಲ್ಲ. ನೇರವಾಗಿ ಇದೊಂದನ್ನ ನಾವು ಗಮನಿಸಿದ್ರೂ ಕೂಡ ನಮಗೆ ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ನಾವು ನಡ್ಕೋತಾ ಇದ್ದೀವಿ, ಈಗ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ತಿದ್ದುಪಡಿ ಎಲ್ಲ ಆಗ್ಬೇಕು ಅನ್ನೋದನ್ನ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಅನೇಕ ಉದಾಹರಣೆಗಳನ್ನ ನಾವು ಮುಂದೆ ಕೂಡ ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ ಇದರ ಅಡ್ವಾಂಟೇಜ್ ಒಂದೇನಪ್ಪ ಅಂದ್ರೆ, ಮೊದಲನೆಯ ಮುಕ್ತಕದಿಂದ 945ನೆಯ ಮುಕ್ತಕದವರೆಗೂ ಕಂಟಿನ್ಯೂಸ್ ಆಗಿ ಓದಿದಾಗ ಮಾತ್ರ ನನಗೇನೋ ಸಂದೇಶ ಸಿಕ್ಕತ್ತೆ ಅಂತ ಇಲ್ಲ. ಎಷ್ಟೋ ಸತಿ ಇಷ್ಟು ಗಾತ್ರದ ಪುಸ್ತಕ ನೋಡ್ತಿದ್ದಂಗೆ ನಮ್ಗೆ ಇದು ಸಾಕಪ್ಪ ಅನ್ಸ್ಬಿಡುತ್ತೆ. ಅದರಲ್ಲೂ ಮೊದಲನೇ ಸತಿ ಮೊದಲನೇ ಪದ್ಯ ಓದಕ್ ಶುರು ಮಾಡ್ತಿದ್ದಂಗೆ ಅದು ಹಳೆಗನ್ನಡ ನಡುಗನ್ನಡ ಅವೆಲ್ಲ ಇವೆ, ಎಷ್ಟೆಷ್ಟೋ ಸಮಾಸಗಳು ಸಂಧಿಗಳು ಇವೆ, ಉಚ್ಚಾರಣೆನೇ ಕಷ್ಟ. ಸೊ ಹಾಗಾಗಿ ಇದು ಸಾಕಪ್ಪ ಅನ್ಸ್ಬಿಡುತ್ತೆ. ಸೊ ಆ ರೀತಿಯ ಒಂದು ಮನಸ್ಸಿಗೆ ಇದ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಸಂದೇಶ ನಮಗೆ ಇಡಿಯಾಗಿ ಮಂಕುತಿಮ್ಮನ ಕಗ್ಗದ ಗ್ರಂಥ ಕೊಡೋದಲ್ಲದೆ ಬಿಡಿ ಬಿಡಿಯಾಗಿ

0: ಒಂದೊಂದು ಮುಕ್ತಕವೂ ನಮಗೆ ಜೀವನ ಸಂದೇಶವನ್ನ ಕೊಡ್ತಾ ಇರುತ್ತೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಅದನ್ನ ಅಧ್ಯಯನ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
2: ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರಿನಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನಾನು ಹೆಚ್ಚು ಗೋವಿಂದ ಮಾತಾಡ್ತಾ
1: ಇದ್ದೀನಿ. ಗೋವಿಂದ ಅವರೇ ಹೇಳಿ, ನಮ್ಮ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇವತ್ತು 100ನೇ ಸಂಚಿಕೆ ಕುರಿತು ಮಾತನಾಡ್ತಾ ಇದ್ದಾರೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
0: ನಮಸ್ಕಾರ ಗೋವಿಂದ. ನಮಸ್ಕಾರ ಗೋವಿಂದನವರು, ಚೆನ್ನಾಗಿದ್ದೀರಾ?
2: ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಸರ್, ನೀವು ಮಾತ್ರ ಕೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ. ಹಿಂದೆ ಎಲ್ಲ ನಾವು ತುಂಬಾ ಚೆನ್ನಾಗಿ ವಿಚಾರಗಳನ್ನ ನೀರು ಬಗ್ಗೆ ಮಾತಾಡುವಾಗ ಮಾತಾಡಿದಾಗ ನಾವು ಇನ್ನು ನೆನಪಿದೆ. ಈಗ ಮಂಕುತಿಮ್ಮನ ಕಗ್ಗ, ನಿಜವಾಗಿದು ಅಮೂಲ್ಯವಾದ ಒಂದು ವಿಚಾರಗಳು ಆ ಕಗ್ಗದಲ್ಲಿ ಇದೆ ಸರ್. ಅದು ದೇವಿಜಿಯವ್ರ ಬರ್ದಿರ್ತಾರೆ ನೋಡಲ್ವ ಸರ್?
0: ಹೌದು ಹೌದು ಹೌದಪ್ಪ.
2: ನಿಮ್ ಮಾತು ಕೇಳಿದೆ ಸರ್, ಮಧ್ಯಾಹ್ನ ಕೂಡ ಕೇಳಿದೆ. ಪರ್ವತ ಅದು ಹಾಗೆ ಕೂತಿರ್ತೆ ಅಲ್ಲಿ, ಆದ್ರೆ ಅದರಿಂದ ಎಷ್ಟು ಅನುಕೂಲಗಳಿವೆ, ಆ ಪರ್ವತದಿಂದ ಎಷ್ಟು ಒಂದು ಉಪಯೋಗ ಸಮಾಜಕ್ಕಿದೆ. ಅಲ್ಲಿ ಬಂದ ಹದಿಗಳು ಹುಟ್ಟು ಬರ್ತವೆ, ಅಲ್ಲಿ ಗಿಡ ಮರಗಳಿವೆ, ಶತ್ರುಗಳನ್ನ ಕಡದ ನಿಲ್ಲಿಸ್ತದೆ, ಆ ಚಳಿಗಾಳಿಯನ್ನ ತಡೀತದೆ. ನೋಡಿ ಎಷ್ಟು ಉಪಯುಕ್ತವಾದ ಮಾಹಿತಿ ನೀಡುತ್ತೆ. ಮತ್ತೆ ಅಲ್ಲಿ ಗಂಧಿರು ಸಿಗ್ತವೆ, ಆ ತಪ್ಪಲಿಯಲ್ಲಿ ಅಂತ ವಿಚಾರಗಳನ್ನು ಹೇಳಿದೆ. ನಿಜವಾಗುವೆ ಜಡತ್ವ ಕೂತಿದ್ರು ಕೂಡ ಅದು ಒಂದು ಲೋಕಕ್ಕೆ ಉಪಯೋಗವಾಗಿದೆ.
0: ಹೌದು, ನಿಜ ನಿಜ. ಜಡವಾಗಿ ಕೂತಿರುವಂತ ಪರ್ವತವೇ ನಮ್ಗೆ ಅಷ್ಟು ಸಹಾಯ ಮಾಡಬೇಕಾದ್ರೆ, ಇನ್ನು ಜೀವ ಇರುವಂತ ನಾವು ಸಮಾಜಕ್ಕೆ ಉಪಯೋಗದ ಕೆಲಸವನ್ನು ಮಾಡುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಹೌದು, ಅದು ಆ ಪ್ರೇರಣೆ ನಮಗೆ ಸಿಕ್ಕಬೇಕು. ಹೌದು,
2: ಈ ಮಂಕುತಿಮ್ಮನ ಕಗ್ಗದಲ್ಲಿ ಬರುತ್ತಿರುವಂತ ಅಮೂಲ್ಯವಾದ ಒಂದು ಮಾತುಗಳು ನಮ್ಗೆ ಉಪಯುಕ್ತವಾಗಿದೆ ಸರ್. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು
0: ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಅಂತ. ಹೌದು,
2: ಕಲ್ಲು ಸಕ್ಕರೆಯಾಗು ದೀನ
0: ದುರ್ಬಲರಿಗೆ
2: ಮಂಕುತಿಮ್ಮ, ಎಷ್ಟು ಅರ್ಥಗರ್ಭಿತವಾಗಿದೆ ಸರ್.
0: ಹೌದು ಹೌದು,
2: ಮನೆಗೆ ಮಲ್ಲಿಗೆ ಆಗು. ಅವರ ವಿಚಾರಗಳನ್ನ ತಾವು ದಿನದಲ್ಲಿ ರೇಡಿಯೋ ಮೂಲಕ ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಒಂದು ಉಪಯುಕ್ತವಾಗಿದೆ ಸರ್.
0: ಆಯ್ತಪ್ಪ, ಆಯ್ತು, ಧನ್ಯವಾದ.
1: ಓಕೆ, ಧನ್ಯವಾದಗಳು ಗೋವಿಂದ. ಧನ್ಯವಾದಗಳು,
0: ಕಗ್ಗದ ಅಧ್ಯಯನವನ್ನ ನಾವು ಕುರಿತು ನೋಡ್ತಾ
1: ಇದ್ದೀವಿ.
0: ಸೊ ಹೀಗೆ ಒಂದೊಂದೇ ಕಗ್ಗವನ್ನ ನಾವು ನೋಡಿದಾಗ ನಮಗೆ ಅದರಲ್ಲಿ ಇರುವಂತ ಒಂದು ಮಾಹಿತಿ, ಇದು ಸಂದೇಶಗಳು ಸಿಗ್ತಾ ಹೋಗ್ತವೆ. ಕಗ್ಗದ ವಿಶೇಷತೆಯಲ್ಲಿ ಒಂದು ಏನಪ್ಪಾ ಅಂತಂದ್ರೆ, ಇದರಲ್ಲಿ ಜೀವನದಿಂದ ಓಡಿ ಹೋಗುವಂತ ಎಲ್ಲೂ ಇಲ್ಲ, ನಿರಾಶಾವಾದಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಎಲ್ಲವನ್ನೂ ಸಕಾರಾತ್ಮಕವಾಗಿ ನೋಡುವಂತ ದೃಷ್ಟಿಕೋನ ನಮ್ಮ ಮನಸ್ಸಿನಲ್ಲಿ ಬರಬೇಕು ಅನ್ನುವಂಥದ್ದು ಇಲ್ಲಿ ಎತ್ತಿ ಹಿಡಿಯುವಂತ ಒಂದು ಅಂಶ. ಎಲ್ಲಿ ಮೊದಲ 100 ಪದ್ಯಗಳಲ್ಲಿ ಅಂದಾಜು 40-45 ಪದ್ಯಗಳು, ಮೊದಲ 40-45 ಪದ್ಯಗಳು ಬರೀ ಪ್ರಶ್ನೆಗಳ ಸುರಿಮಳೆನೆ ಆಯ್ತು. ಈ ಪ್ರಪಂಚ ಅಂದ್ರೇನು, ಈ ಧರ್ಮ ಅಂತಂದ್ರೇನು, ಅಲ್ಯಾಕೆ ಗಲಾಟೆ, ಇಲ್ಯಾಕೆ ಯುದ್ಧ. ಸೊ ಇದು ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಬರ್ತಾ ಇರುವಂತ ಪ್ರಶ್ನೆಗಳು. ಸೊ ಅದೆಲ್ಲ ಬಂದಾಗ ನಮ್ಗೇನ್ ಅನ್ಸುತ್ತೆ, ಇದೆಲ್ಲ ಬಿಟ್ಟು ಹೊಟ್ಟೋಗೋಣಪ್ಪ ಅಂತ. ಆ ಬಿಟ್ಟು ಹೊಟ್ಟೋಗೋಣ ಅನ್ನುವಂತ ಒಂದು ಹೇಡಿತನದ ಅಥವಾ ನಿರಾಶಾವಾದದ ಭಾವ ಎಲ್ಲರಲ್ಲೂ ಬರಬಹುದು, ಯಾವಾಗ ಬೇಕಾದರೂ ಬರಬಹುದು. ವಿದ್ಯಾರ್ಥಿ ದೇಶದಿಂದ ಹಿಡಿದು ಹಿರಿಯ ವ್ಯಕ್ತಿಗಳವರೆಗೂ ಇಷ್ಟು ಸಾಕಪ್ಪ ಅಂತ ಅನ್ನಿಸ್ತಾ ಇರ್ಬೋದು. ಸೊ ಆದರೆ ಬದುಕು ಅನ್ನುವಂಥದ್ದು ಓಡಿ ಹೋಗೋದಕ್ಕೆ ಅಲ್ಲ ಅಂತ, ಬದುಕನ್ನು ವಿಜೃಂಭಿಸಬೇಕು, ಬದುಕನ್ನು ಸಂತೋಷದಿಂದ ಎದುರಿಸಬೇಕು ಅನ್ನುವಂಥ ಒಂದು ಸಂದೇಶ ಇಲ್ಲಿ ಪದೇ ಪದೇ ವ್ಯಕ್ತವಾಗುತ್ತೆ. ಅದು ಎಲ್ಲ ಹಂತದಲ್ಲೂ ನಮಗೆ ಮುಖ್ಯ. ಈಗ ಒಂದು ಇದನ್ನ ನನಗೆ ಬಹಳ ಇಷ್ಟವಾದಂಥ ಒಂದು ಕಗ್ಗವನ್ನ ನಾವು ಈ ಸಂದೇಶದ ವಿಚಾರವಾಗಿ ತಗೊಂಡ್ರೆ, ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ಬಿದಿಯ ಬಾಯಿಗೆ ಕವಳವಾಗದುಳಿಯುವನೇ ಅಂತ ಕೇಳ್ತಾರೆ. ಅಂದ್ರೆ ಇವಾಗ ವಿದ್ಯಾರ್ಥಿಗಳ ಪರೀಕ್ಷೆ ಬಂತಪ್ಪ, ಪರೀಕ್ಷೆನಲ್ಲಿ ರಿಸಲ್ಟ್ ಬಂತು, ಅಯ್ಯೋ ಪರೀಕ್ಷೆ ನನಗೆ ಕಷ್ಟ, ಅಯ್ಯೋ ರಿಸಲ್ಟ್ ನನಗೆ

0: ಬರದೇ ಹೋದ್ರೆ ಹೇಗೆ, ಅಥವಾ ಮದುವೆನಲ್ಲಿ ಏನೋ ಕಷ್ಟ ಆಯ್ತು, ಯಾರ್ದೋ ಸಾಲ ತಗೊಂಡಿದ್ದೆ ತೀರ್ಸಕ್ಕಾಗಿಲ್ಲ, ಇವೆಲ್ಲ ಕಷ್ಟಗಳು ನಮಗ್ ಬರುತ್ತೆ. ಆಗ ಅದೊಂದು ಕದನ ಯುದ್ಧ ನನಗ್ ಮಾಡಕ್ಕಾಗಲ್ಲ ಅಂತ ಅಂಜಿ ಬಿಟ್ಟೋಡ್ತೀನಿ ಅಂತಂದ್ರೆ ವಿಧಿ ನಮ್ಮನ್ನ ಹುರಿದು ಮುಕ್ಕಬಿಡುತ್ತೆ. ಹಾಗೆ ಮಾಡಬಾರ್ದು ಅಂತಾರೆ. ಮತ್ತೆ ಹೇಗ್ ಮಾಡ್ಬೇಕು ಅಂದ್ರೆ, ಎದೆಯನ್ ಉಕ್ಕಾಗಿ ಸುತ ಮತಿಗದೆಯ ಪಿಡಿದು ನೀನ್ ಎದುರು ನಿಲೆ ಬಿದಿಯೊಲಿವ ಮಂಕುತಿಮ್ಮ. ಇದು ಕಗ್ಗ. ಸೊ ಏನ್ ಮಾಡ್ಬೇಕು, ಎದೆಯನ್ನ ಉಕ್ಕಾಗಿಸ್ಕೋಬೇಕು ಅಂದ್ರೆ ಕಬ್ಬಿಣ, ಎದೆಯಲ್ಲಿ ಕಬ್ಬಿಣ ಬರಬೇಕು ಅಂದ್ರೆ ಏನರ್ಥ, ನಮ್ಮ ಆತ್ಮಸ್ಥೈರ್ಯವನ್ನ ನಾವು ಹೆಚ್ಚಿಸ್ಕೋಬೇಕು, ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೋಬೇಕು, ನಮ್ಮ ಆಂತರಿಕ ಸಾಮರ್ಥ್ಯವನ್ನ ಹೆಚ್ಚಿಸ್ಕೋಬೇಕು. ಪರೀಕ್ಷೆ ಎದುರಿಸ್ಬೇಕು ಅಂತಂದ್ರೆ ಎದೆಯನ್ನು ಉಕ್ಕಾಗಿಸ್ಕೋ ಅಂದ್ರೆ ಏನು, ಮೊದಲೇ ಓದು, ಧೈರ್ಯವಾಗಿರು, ಹೋಗಿ ಸರಿಯಾಗಿ ಬರೀ. ಸೊ ಹೀಗೆ, ಸೊ ಆ ರೀತಿಯ ಒಂದು ಸಿದ್ಧತೆ ನಾವು ಮಾಡ್ಕೋಬೇಕು. ಬರೀ ಅಷ್ಟೇ ಸಾಕ ಅಂತಂದ್ರೆ ಹಾಗಲ್ಲ, ಮತಿ ಗದೆಯ ಪಿಡಿದು ನೀನ್ ಎದುರು ನಿಲೆ. ಎದುರುಗಡೆಯಿಂದ ಯಾರಾದ್ರೂ ನಮ್ಮನ್ನ ಹೊಡೆಯೋದಕ್ ಬಂದಾಗ ನಾವು ಹೆದರ್ಕೊಂಡು ಓಡೋಗೋದಲ್ಲ, ನಿಂತು ಎದುರಿಸ್ಬೇಕು. ಎದುರಿಸ್ಬೇಕಾದ್ರೆ ಅವನ್ ಹೊಡೆದಿದ್ದಕ್ ಪ್ರತ್ಯುತ್ತರ ಕೊಡ್ಬೇಕಲ್ಲ. ಅದನ್ನ ಅವನ್ ಹೊಡಿತಾನೆ ಅಂದ್ರೆ ನಾನು ಹೊಡಿತೀನಿ ಅಂತ ಅಲ್ಲ, ಆ ತರದ ಒಂದು ಹಿಂಸಾತ್ಮಕವಾದಂಥದ್ದಲ್ಲ. ನಮ್ಮ ಪ್ರತ್ಯುತ್ತರ ಹೇಗಿರ್ಬೇಕು ಅಂದ್ರೆ, ಮತಿ ಗದೆ, ಮತಿ ಅಂದ್ರೇನು, ಬುದ್ಧಿ, ಬುದ್ಧಿಯ ಗದೆಯನ್ನ ಹಿಡಿದು ನಾವು ಅವರಿಗೆ ಪ್ರತ್ಯುತ್ತರವನ್ನ ಕೊಡ್ಬೇಕು. ಸೊ ಹಾಗೆ ಉಕ್ಕಿನ ಕವಚ ಹಾಕೊಂಡ್ರೆ ಡಿಫೆನ್ಸ್ ಆಯ್ತು, ಮತಿಯ ಗದೆಯನ್ನ ಹಿಡ್ಕೊಂಡ್ರೆ ಅಫೆನ್ಸ್ ಆಯ್ತು. ಸೊ ರಕ್ಷಣೆಯೂ ಬೇಕು, ಜೊತೆಗೆ ಅದಕ್ಕೆ ತಕ್ಕಂತೆ ಆಕ್ರಮಣವೂ ಬೇಕು. ಆ ರೀತಿ ನಮ್ಮನ್ನ ನಾವು ಸಿದ್ಧಪಡಿಸ್ಕೊಂಡಾಗ ನಮಗೆ ಜೀವನ ಸುಗಮವಾಗುತ್ತೆ, ಆಗ ವಿಧಿ ಕೂಡ ಒಲಿಯುತ್ತಂತೆ ನಮಗೆ. ಸೊ ಹೀಗೆ ಕಗ್ಗದಲ್ಲಿ ಆಮೂಲಾಗ್ರವಾಗಿ ಓದಿದಾಗ ಬರುವಂತ ಪಾರಮಾರ್ಥಿಕವಾದ ಒಂದು ಸಂದೇಶವಲ್ಲದೆ ಮುಕ್ತಕಗಳು ತಾವಾಗಿಯೇ ಬಿಡಿ ಬಿಡಿಯಾಗಿಯೂ ನಮಗೆ ಸಂದರ್ಭೋಚಿತವಾಗಿ ಸಂದೇಶವನ್ನ ಕೊಡ್ತಾ ಹೋಗ್ತವೆ. ಸೊ ಹಾಗೆ ಓದೋದಿಕ್ಕೆ ಒಂದು ಶಾಸ್ತ್ರೋಕ್ತವಾಗಿ ಮೊದಲನೇ ಪುಟದಿಂದ ಹಿಡಿದು ಕಡೆಯ ಪುಟದವರೆಗೆ ನಿರಂತರವಾಗಿ ಮುಂದೆ ಓದ್ತಾ ಹೋಗುವಂಥದ್ದು ಒಂದು ವಿಧಾನ. ಎರಡನೇ ವಿಧಾನ ಅಂತಂದ್ರೆ, ನಮಗೆ ಯಾವುದು ಓದಕ್ಕೆ ಸುಲಭ ಅಂತ ಅನ್ಸುತ್ತೋ ಅದನ್ನ ಓದಕ್ ಪ್ರಾರಂಭ ಮಾಡೋಣ. ಪುಸ್ತಕ ತೆಗೆದಾಗ ಯಾವ್ದು ಸುಲಭವಾಗಿ ಓದ್ಬೋದು ಅನ್ಸುತ್ತೋ ಅದನ್ನ ಓದಕ್ ಪ್ರಾರಂಭ ಮಾಡೋಣ. ಅದನ್ನ ಜೋರಾಗಿ ಓದ್ಕೊಂಡಾಗ ಅನೇಕ ಪ್ರಯೋಜನಗಳಾಗತ್ತೆ. ನಮ್ ನಾಲ್ಗೆ ಚೆನ್ನಾಗಿ ತಿರುಗುತ್ತೆ, ನಮ್ ಉಚ್ಚಾರಣೆ ಚೆನ್ನಾಗಿ ಬರುತ್ತೆ, ಕನ್ನಡದ ಸೌಂದರ್ಯ ನಮಗೆ ಅರ್ಥ ಆಗುತ್ತೆ. ಎಷ್ಟೆಲ್ಲ ಶಬ್ದಗಳಿದೆ, ಎಷ್ಟೆಲ್ಲ ಪದಗಳಿದೆ, ಯಾವ ರೀತಿಯಲ್ಲಿ ಪದದ ಜೋಡಣೆ ನಾವು ಮಾಡಬಹುದು, ಬಹಳ ಸುಂದರವಾದಂತಹ ಮಾತುಗಳನ್ನು ನಾವು ಹೇಗೆ ಆಡಬಹುದು. ಸೊ ಈ ವಿಚಾರದಿಂದ ಮೊದಲುಗೊಂಡು ನಿತ್ಯ ಜೀವನದ ವಿಚಾರಗಳನ್ನ ಹೇಳ್ತಾ ಜೊತೆಗೆ ಅದರಲ್ಲಿರೋ ಪಾರಮಾರ್ಥಿಕ ಸತ್ಯವನ್ನು ಕೂಡ ಎತ್ತಿ ಹಿಡಿಯೋದಕ್ಕೆ ಇದು ಸಾಧ್ಯವಾಗುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಕಗ್ಗವನ್ನ ಓದಿದ್ರೆ ಅನುಕೂಲ. ಸೊ ಅದನ್ನ ಓದುವಾಗ ಪ್ರತಿಯೊಂದು ಕಗ್ಗದಲ್ಲೂ ಕೂಡ ಅದು ಡಿ ವಿ ಜಿ ಅವ್ರು ಯಾರೋ ಬರೆದ್ರು, ಇನ್ಯಾರೋ ಓದಿ ಅದಕ್ಕೆ ಚೆನ್ನಾಗಿದೆ ಅಂತ ಯಾವುದೋ ಒಂದು ಪ್ರಶಸ್ತಿ ಕೊಟ್ರು, ಅದು ಸತ್ಯ, ಅದು ಹೌದು. ಆದರೆ ನಾವು ಮಾಡ್ಕೋಬೇಕಾಗಿರೋದೇನೆಂದರೆ ಅದು ನನಗೆ ಹೇಗೆ ಅನ್ವಯ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ತಾ ಹೋದಾಗ ಅದರ ಅರ್ಥಪೂರ್ಣತೆ ಹೆಚ್ಚುತ್ತೆ ಅಂತ ನನಗನ್ಸುತ್ತೆ. ಸೊ ಆ ಥರದ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ಒಂದು ಒಂದು ಸುಂದರವಾದಂಥ ಒಂದು ಇದಿದೆ, ಇಂಡಿಪೆಂಡೆಂಟ್ ಆಗಿಯೂ ಅದು ಅರ್ಥಪೂರ್ಣವಾದಂಥದ್ದು. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ. ನಾವು ಸಂತೋಷವಾಗಿ ನಗ್ತಾ ಇರಬೇಕಂತೆ, ಆದರೆ ನಾವು ನಗು ಅಟ್ಟಹಾಸದ ನಗು ಆಗಬಾರ್ದು. ಸೊ ನಮ್ಮ ಮುಗುಳು ನಗು ಇರಬೇಕು. ಅದು ಹೇಗೆ ಅಂದರೆ ನಮ್ಮ ಕಿವಿಗೆ ಕೂಡ ಅದು ಕೇಳಿಸಬಾರ್ದು. ಮುಖದಲ್ಲಿ ನೋಡಿದಾಗ ಮಂದಹಾಸ ಇರುತ್ತೆ, ಕಿವಿಗೆ ಕೇಳಿಸದಿರಲಿ. ಮಾತಿನಲ್ಲಿ ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಸತ್ಯ ಬಿಡದಂತಹ ಹಿತವಾದಂತಹ ಮಾತುಗಳನ್ನಾಡ್ಬೇಕು. ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ ಭೋಗದಲ್ಲಿ. ಸೊ ಯಾವಾಗ್ಲೂ ಸಂತೋಷ ಆಯ್ತು ಅಂದಾಗ ಉಬ್ಬೋಗೋದು, ದುಃಖ ಬಂತು ಅಂದ್ರೆ ಕುಗ್ಗೋಗೋದು, ಆತರ ಅಲ್ಲದೆ ಅತಿ ಬೇಡವೆಲ್ಲಿಯುಂ ಮಂಕುತಿಮ್ಮ ಅಂತ. ಸೊ ಈ ಕಗ್ಗದ ಮುಕ್ತಕ ಇರುವಂತಹ ಭಾಗವನ್ನ ನಾವು ನೋಡಿದಾಗ ಅದು ಆ ಅಧ್ಯಾಯಕ್ಕೆ ಅಥವಾ ಆ ವಿಭಾಗಕ್ಕೆ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆದ್ರೆ ಇದೊಂದನ್ನೇ ನಾವು ನೋಡಿದಾಗ್ಲೂ ಕೂಡ ಓ ಹೌದಲ್ವಾ, ನಾನು ಈ ರೀತಿ ಇದ್ರೆ ನನಗೂ ಒಳ್ಳೇದು, ಉಳಿದವ್ರಿಗೂ ಒಳ್ಳೇದು ಅಂತ ಅನ್ಸುತ್ತೆ. ಸೊ ಹಾಗೆ ಕಗ್ಗವನ್ನ ನಾವು ಓದುವಾಗ ಒಂದೊಂದು ಕಗ್ಗದ ಅರ್ಥವನ್ನು ನಾವು ಅದರ ಸಮಷ್ಟಿಯಲ್ಲಿ, ಇಡೀ ಅಧ್ಯಾಯದಲ್ಲಿ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಲ್ಲದೆ ವ್ಯಷ್ಟಿಯಲ್ಲಿ ಅದು ತಾನಾಗಿಯೇ ನಿಂತಾಗ ಅದು ನನಗೆ ಏನನ್ನ ತಿಳಿಸ್ಕೊಡುತ್ತೆ ಅಂತ ನಾನು ನೋಡ್ಕೊಳ್ಬಹುದು.
1: ಸರ್, ಈಗ ತಾವು ಹೇಳ್ದಂಗೆನೆ ಈಗ ಅದು ಈ ಒಂದು

0: ಕಗ್ಗದ ಸಂದೇಶ ಅಂತಕ್ಕಂಥದ್ದು ಒಂದು ಸಾಮಾನ್ಯ ಜನರ ಬದುಕಿನಲ್ಲಿ ಹೇಗೆ ಒಂದು ಮಾರ್ಗದರ್ಶನವನ್ನು ನೀಡುತ್ತೆ ಸರ್?
1: ಹಾಂ, ಅದೇ ಈಗ ತಾನೇ ನಾವು ಚರ್ಚೆ ಮಾಡಿದಂಗೆ ಕಗ್ಗದ ವಿಶೇಷತೆ ಏನಪ್ಪ ಅಂತಂದರೆ ಅದು ಬರೀ ಯಾರೋ ಹಿರಿಯ ಪಂಡಿತರಿಗೆ ಭಾಷಾಶಾಸ್ತ್ರಜ್ಞರಿಗೆ ಅಂತ ಮಾತ್ರ ಅಲ್ಲ, ಅದರಲ್ಲಿರುವಂಥ ಭಾಷೆ ಸ್ವಲ್ಪ ಕಷ್ಟಕರ ಪ್ರಾರಂಭದಲ್ಲಿ ಅಂತ ಅನ್ನಿಸಿದರೂ ಕೂಡ ಅದರಲ್ಲಿರುವಂಥ ವಿಚಾರಗಳು ಜನಸಾಮಾನ್ಯರ ನಿತ್ಯ ಜೀವನದ ಬದುಕನ್ನು ಪ್ರತಿಫಲಿಸುವಂಥವು. ಸೊ ಹಾಗಾಗಿ ಅದರಲ್ಲಿ ವ್ಯಕ್ತ ಆಗಿರೋ ಸನ್ನಿವೇಶಗಳು ಎಲ್ಲರೂ ಎದುರಿಸುವಂಥ ಸನ್ನಿವೇಶಗಳೇನೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಇದರಲ್ಲಿ ಏನಾದರೂ ಒಂದು ಅರ್ಥ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಒಬ್ಬೊಬ್ಬರ ದೃಷ್ಟಿಕೋನಕ್ಕೆ ಅನುಗುಣವಾಗಿ, ಒಬ್ಬೊಬ್ಬರ ಜೀವನದ ಸನ್ನಿವೇಶಕ್ಕೆ ಅನುಗುಣವಾಗಿ ಅದನ್ನು ನಾವು ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ತಾ ಹೋಗ್ತೀವಿ. ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಳೋದಕ್ಕೆ ಅದನ್ನು ಪ್ರಾರಂಭ ಮಾಡಿದಾಗ ಅದು ನಮಗೆ ಕೆಲವು ಬೆಳಕನ್ನು, ಕೆಲವು ರೀತಿಯ ಮಾರ್ಗದರ್ಶನವನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಈ ನಕಾರಾತ್ಮಕತೆ, ನಿರಾಶಾ ಭಾವ, ಅದನ್ನ ನಾವು ಎಲ್ಲರೂ ಅನುಭವಿಸಿರ್ತೀವಿ. ಎಲ್ಲಾ ಕಾಲದಲ್ಲೂ ಕೂಡ ನಾವು ಅದನ್ನ ಅನುಭವಿಸಿರ್ತೀವಿ. ಸೊ ಆ ರೀತಿ ಆದಾಗ ಇನ್ನೇನು ಗತಿ ಇಲ್ಲ ಅಂತ ಅನ್ನೋಂಥ ಭಾವಕ್ಕೆ ಬೀಳ್ಬೇಡಿ ಅನ್ನೋಂಥದ್ದನ್ನ ನಮಗೆ ಸದಾಕಾಲ ಎಚ್ಚರಿಸ್ತಾ ಇರ್ತೀವಿ. ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ. ಏನಾದರೂ ಸರಿ, ಗಟ್ಟಿಯಾದಂಥ ನೆಲೆ ನಮಗಿರುತ್ತೆ, ನೆಲ ನಮಗಿರುತ್ತೆ, ಹಾಗಾಗಿ ಯಾವ ವಿಚಾರಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ಮತ್ತೆ ನಮ್ಮ ಯಾವ ಸಂದರ್ಭದಲ್ಲಿ ನಾವಿದ್ದೀವೋ ಅದಕ್ಕೆ ಪೂರಕವಾದಂಥ ಸಂದೇಶ ಕೊಡುವ ಕೆಲವು ಮುಕ್ತಕಗಳನ್ನು ನಾವು ಇಡೀ ಗ್ರಂಥದಲ್ಲಿ ಈಗ ನೋಡ್ತೀವಿ. ಜೀವನದ ಉದ್ದೇಶ ನಮಗೆ ಹೆಚ್ಚಾಗಿ ಬರುವಂಥದ್ದೇ ಅದು. ಒಂದು ರೀತಿ ಗೊತ್ತು ಗುರಿ ಇಲ್ಲದಂತೆ ಜೀವನ ನಡೀತಾ ಇದೆ ಅನ್ನೋಂಥ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಇರುತ್ತೆ. ಸೊ ಜೀವನದ ಉದ್ದೇಶ ಏನು, ಜೀವನಕ್ಕೆ ನಾವು ಯಾವ ರೀತಿಯ ಗುರಿಯನ್ನು ನಾವು ಹಾಕಿಕೊಳ್ಳಬಹುದು. ಸೊ ಈ ಥರದ ಸಣ್ಣ ವಿಚಾರದಿಂದ ಪ್ರಾರಂಭ ಮಾಡಿ ಪಾರಮಾರ್ಥಿಕತೆಯವರೆಗೂ ಅದು ನಮ್ಮನ್ನು ತಗೊಂಡು ಹೋಗುತ್ತೆ. ಸೊ ಈಗ ಉದಾಹರಣೆಗೆ ನಮ್ಮ ಜೀವನದಲ್ಲಿ ನಾವು ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಅದರಲ್ಲಿ ಪರಿಪಕ್ವತೆಯನ್ನು ನಾವು ಕಾಣಬೇಕು ಅಂತಂದರೆ ಅದರಲ್ಲಿ ಏನು ಸೇರಿಸ್ಕೋಬೇಕು ನಾವು ಅಂತ ನಾವು ನೋಡ್ಬೋದು. ಅದು ಮೂರು ವಿಚಾರಗಳಿರಬೇಕು ಅಂತ ಡಿ ವಿ ಜಿ ಅವರು ಒಂದು ಕಗ್ಗದ ಮುಕ್ತಕದಲ್ಲಿ ಹೇಳ್ತಾರೆ. ನೂತನತೆ, ಅದರಲ್ಲಿ ಇನ್ನೋವೇಷನ್ ಇರಬೇಕು. ನೂತನತೆಯ, ಪೂರ್ಣತೆಯ, ಅನ್ಯೂನತೆಯನ್ನು ಗಳಿಪ ಯತ್ನವೇ ಪುರುಷ ಪ್ರಗತಿ ಅಂತ ಹೇಳ್ತಾರೆ. ಸೊ ನಾವು ಅಭಿವೃದ್ಧಿ ಮಾಡ್ಕೋಬೇಕು, ನಾವು ಬೆಳಿಬೇಕು ಅಂತೆಲ್ಲ ಅಂದಾಗ ಯಾವ ದಿಕ್ಕಿನಲ್ಲಿ ಬೆಳಿಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಇವಾಗ ಬರೀ ರ್ಯಾಟ್ ರೇಸ್ ಅಂದ್ರೆ ಕಾಂಪಿಟಿಷನ್, ಅವನೇನ್ ಮಾಡ್ತಿದ್ದಾನೆ ಅವನಿಗಿಂತ ಸ್ವಲ್ಪ ಜಾಸ್ತಿ ಏನೋ ರೀತಿಯಲ್ಲಿ ಮಾಡು ಅಂತ. ಸೊ ಆ ರೀತಿ ಅಲ್ಲದೆ ನಾನು ಆ ರೀತಿ ನನ್ನ ಒಂದು ಸ್ವಂತ ಶಕ್ತಿಯಿಂದ ನಾನೇನಾದ್ರು ಮಾಡಬೇಕು ಅಂದಾಗ ನನ್ನ ಪ್ರಯತ್ನದಲ್ಲಿ ನೂತನತೆ ಇರಬೇಕು. ಅದನ್ನ ಇವತ್ತು ಇನ್ನೋವೇಷನ್ ಅಂತ ಕರಿತೀವಿ. ಹೊಸ ರೀತಿಯಲ್ಲಿ ಏನಾದರೂ ಮಾಡಬೇಕು. ನೂತನತೆ, ಪೂರ್ಣತೆ, ಅದನ್ನ ಮಾಡಿ ಅರ್ಧ ಬಿಟ್ಬಿಟ್ಟೆ ಅಂತ ಅಲ್ಲ, ನಾನು ಯೋಜನೆ ಮಾಡಬೇಕಾದ್ರೇನೆ ಅದನ್ನ ಸಂಪೂರ್ಣವಾಗಿ ಚಿಂತನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು, ಇದಾದ್ರೆ ಹೇಗೆ ಮಾಡ್ತೀನಿ, ಇದಾಗದೆ ಹೋದ್ರೆ ಹೇಗೆ ಮಾಡ್ತೀನಿ. ಸೊ ಹಾಗೆ ಅದನ್ನ ಸಂಪೂರ್ಣವಾಗಿ ಆಲೋಚನೆ ಮಾಡಿ ನಾನು ಕೆಲಸ ಮಾಡ್ತೀನಿ. ಅನ್ಯೂನತೆ, ಮಾಡೋದ್ರಲ್ಲಿ ಯಾವ ದೋಷ ಇರಬಾರ್ದು. ಸೊ ಹೀಗೆ ನೂತನತೆ, ಪೂರ್ಣತೆ, ಅನ್ಯೂನತೆ, ಇದನ್ನ ನಾನು ಗಳಿಸ್ಬೇಕು. ಅದನ್ನ ಎಲ್ಲಾ ಆಯಾಮಗಳಲ್ಲೂ ಗಳಿಸ್ಬೇಕು ಅನ್ನೋದು. ಅಂದ್ರೆ ಸಂಗೀತ, ಶಾಸ್ತ್ರ, ಕಲೆ, ಶಾಸ್ತ್ರ ವಿದ್ಯೆಗಳಲ್ಲ ಎಲ್ಲದರಲ್ಲೂ ಇದಿರಬೇಕು. ಸೊ ನಾನು ಒಬ್ಬ ವಿದ್ಯಾರ್ಥಿಯಾಗಿ ನಾನು ಇದನ್ನ ನಾನು ಅನ್ವಯ ಮಾಡ್ಕೋತೀನಿ ಅಂದ್ರೆ, ಸೊ ನಾನು ನನ್ನ ವಿದ್ಯಾರ್ಥಿಯ ಕೆಲಸಗಳಲ್ಲಿ ನೂತನತೆ ಇರಬೇಕು, ಪೂರ್ಣತೆ ಇರಬೇಕು, ಅನ್ಯೂನತೆ ಇರಬೇಕು. ಶಿಕ್ಷಕನಾಗಿ ನಾನು ನೋಡಿದಾಗ, ಪಾಠ ಮಾಡುವಾಗ ಈ ನೂತನತೆ, ಪೂರ್ಣತೆ, ಅನ್ಯೂನತೆಯನ್ನು ನಾನು ಹೇಗೆ ತಂದ್ಕೊಳ್ತೀನಿ ಅನ್ನೋದನ್ನು ನಾನು ನೋಡಬೇಕು. ಸೊ ಹೀಗೆ ಕೃಷಿಕ, ಕೃಷಿ ಮಾಡುವಾಗ ಇದೇ ಆಯಾಮಗಳನ್ನು ತಂದುಕೊಳ್ಬೇಕು. ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಇದೇ ಆಯಾಮಗಳನ್ನು ತಂದುಕೊಳ್ಬೇಕು. ಸೊ ಹಾಗೆ ಸಣ್ಣ ಸಣ್ಣ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆದಾಗ ಇದರ ಒಂದು ವಿಶೇಷವಾದಂಥ ಬೆಳಕು ನಮಗೆ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ.
0: ಸರ್, ಇದ್ರ ಜೊತೆಗೆ ಈಗ ತಾವು ಮೊದಲೇ ಮಾತನಾಡ್ತಾ ಹೇಳ್ತಿದ್ರೆ ಈಗ ಕೋಪ, ಅಸೂಯೆ ಮತ್ತು ಈ ಒಂದು ಅಹಂಕಾರವನ್ನು ನಿಯಂತ್ರಿಸ್ತಾ

0: ಇರತಕ್ಕಂಥ ಒಂದು ನಿಟ್ಟಿನಲ್ಲಿ ಕಗ್ಗ ಏನು ಹೇಳುತ್ತೆ ಸರ್?
1: ಕಗ್ಗದಲ್ಲಿ ಇಂತಹ ಒಂದು ಸಣ್ಣತನ ಅನ್ನೋದಿರುತ್ತಲ್ಲ, ಮನುಷ್ಯನ ದೌರ್ಬಲ್ಯಗಳು, ಮನುಷ್ಯನ ಸಣ್ಣತನಗಳು, ಅದನ್ನು ಎತ್ತಿ ತೋರಿಸ್ತಾ ಅದನ್ನು ಮೆಟ್ಟಿ ನಿಲ್ಲೋದು ಹೇಗೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಅನೇಕ ಮುಕ್ತಕಗಳು ಉದಾಹರಣೆಗಳನ್ನು ಕೊಡ್ತಾ ಡಿ ವಿ ಜಿ ಅವರು ಮುಂದೆ ವರ್ಣಿಸ್ತಾರೆ. ಮತ್ತೆ ಇದರಲ್ಲಿ ರಿಯಲಿಸಂ ಅಂದರೆ ವಾಸ್ತವವಾದವು ಕೂಡ ಬಹಳ ಪ್ರಬಲವಾಗಿ ಬರ್ತಾ ಇರುತ್ತೆ. ಬರೀ ಏನು ಶಾಸ್ತ್ರ ಇರೋದು ಹೇಳಕ್ಕೆ, ಬದನೆಕಾಯಿ ಇರೋದು ತಿನ್ನಕ್ಕೆ ಅಂತೀವಲ್ಲ ನಾವು, ಹಾಗೆ ಶಾಸ್ತ್ರ ಹೇಳುತ್ತೆ ಕಗ್ಗದಲ್ಲಿ ಏನೋ ಹೇಳಿದ್ದಾರೆ ಅದಕ್ಕೂ ನಿತ್ಯ ಜೀವನಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಅಲ್ಲ. ನಿತ್ಯ ಜೀವನದ ಪ್ರತಿಯೊಂದು ಕಷ್ಟಗಳು, ನಷ್ಟಗಳು, ತೊಂದರೆಗಳು ಎಲ್ಲವನ್ನೂ ಗಮನಿಸ್ತಾ ಅದರಿಂದ ಮನುಷ್ಯನ ಭಾವನಾತ್ಮಕ ಜೀವನದ ಮೇಲೆ ಏನು ಅಲ್ಲೋಲೋ ಕಲ್ಲೋಲೋ ಆಗ್ಬೋದು ಅನ್ನೋದನ್ನು ಪ್ರತಿಪಾದಿಸಿ ಅದರಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನು ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ ಈ ದೇವರು ಅಂತೆಲ್ಲ ನಾವೀಗ ಮಾತಾಡ್ತಾ ಇದ್ದೀವಿ, ಮೂರನೇ ಇದರಲ್ಲೇನೆ ಬಂದಿದೆ. ದೇವರಂದ್ರೇನು, ನಮಗೆ ಗೊತ್ತಿಲ್ಲದೆ ಇರೋದ್ರ ಎಲ್ಲದರ ಒಟ್ಟು ಹೆಸರೇ, ಧರ್ಮ ಅಂದ್ರೇನು, ಅದೆಲ್ಲ ಏನು ಸುಮ್ಮನೆ ಟೊಳ್ಳು ವಿಚಾರವ ಅಂತೆಲ್ಲ ಬರ್ತಾ ಇರುತ್ತೆ. ಒಂದು ಕಡೆ ಡಿ ವಿ ಜಿ ಅವರು ಹೇಳ್ತಾರೆ ಉದರ ದೇವರ ಮುಂದೆ ಬೇರೆ ಯಾವ ದೇವರಿದ್ದಾರೆ ಅಂತ. ಹೊಟ್ಟೆ ದೇವರೇ ಮುಖ್ಯವಾದಂತ ದೇವರು, ಹೊಟ್ಟೆ ದೇವರಿಗೆ ನಾವು ನೈವೇದ್ಯ ಮಾಡ್ಲಿಲ್ಲ ಅಂದ್ರೆ ಇನ್ಯಾವ ದೇವ್ರಿಗೂ ಕೈ ಮುಗಿಯೋಣ ಅಂತ ಅನ್ಸಲ್ಲ. ಸೊ ಅಷ್ಟು ಪ್ರಖರವಾದಂತಹ ಒಂದು ವಾಸ್ತವವಾದ ನಿತ್ಯ ಜೀವನದಲ್ಲಿ ನಾವು ಸರಿಯಾಗಿರ್ಬೇಕು ಅಂತ. ಆದ್ರೆ ಅದರ ಒಂದು ಪೂರೈಸುವಿಕೆಯಲ್ಲಿ ನಾವು ಒಳ್ಳೆಯತನವನ್ನ ನಾವು ಬಿಡಬಾರ್ದು, ಮಾರ್ಗದಿಂದ ಸನ್ಮಾರ್ಗದಿಂದ ನಾವು ವಿಚಲಿತರಾಗಬಾರದು ಅಂತ. ಸೊ ವಿಚಲಿತರಾಗುವಾಗ ಏನಾಗುತ್ತೆ, ನಮ್ಮಲ್ಲಿ ಇನ್ನೊಬ್ಬರನ್ನ ಕಂಡಾಗ ಹೊಟ್ಟೆ ಉರಿ ಬರ್ಬೋದು. ಸೊ ಈಗ ಈ ಹೊಟ್ಟೆ ಹಸಿವು ಇದೆಯಲ್ಲ, ಅದ್ರ ಬಗ್ಗೆ ಒಂದ್ ಕಡೆ ಚೆನ್ನಾಗಿ ಹೇಳ್ತಾರೆ.
0: ಓಕೆ ಸರ್, ಅದ್ರ ಬಗ್ಗೆ ನಾವು ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಹಲೋ,
0: ನಮಸ್ತೆ. ನಮಸ್ತೆ, ತಮ್ಮ ಹೆಸರು
2: ಶೋಭಾ
1: ಅಂತ. ಕಗ್ಗ ಯಾವಾಗ ಓದಿದ್ರಿ?
2: ನಾವ ಅದು ಮೊದ್ಲು ಒಂದ್ ಸಲ ಯಾವಾಗ ಓದಿದ್ವಿ ಸರ್, ಅದು ಇವಾಗ ಮತ್ತೆ ರಿಪೀಟ್ ಆಗ್ತಿರೋದ್ರಿಂದ
1: ಒಳ್ಳೇದಾಗ್ತಾ ಇದೆ. ಅದು ಕಗ್ಗದ ಪದ್ಯಗಳನ್ನ ನೀವು ಓದುವ ಪ್ರಯತ್ನನು ಮಾಡ್ತಾ ಇದ್ದೀರಾ ಪುಸ್ತಕ ಇಟ್ಕೊಂಡು?
2: ಮೊದ್ಲು ಮಾಡ್ತಿದ್ವಿ, ಸ್ವಲ್ಪ ಅದ್ರ ಬಗ್ಗೆ ಇದೆ ತಿಳುವಳಿಕೆ ಇದೆ.
1: ಬಹಳ ಸಂತೋಷ,
2: ಖುಷಿ.
1: ವೆರಿ ಗುಡ್, ಸಂತೋಷ ಆಯ್ತು. ನೀವು ಕೂಡ ಅದನ್ನ ಅಧ್ಯಯನ ಮಾಡ್ತಾ ಇದ್ದು ಅದನ್ನ ಅನ್ವಯ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಹೇಳ್ಕೊಡಿ ಅದನ್ನ, ಮನೆಯಲ್ಲಿ ಮಕ್ಕಳು ಕೂಡ ಅದನ್ನ ಹೇಳ್ತಾ ಬಂದ್ರೆ ಬಹುಶಃ ಮುಂದೆ ಅವ್ರು ದೊಡ್ಡವರಾದಾಗ ಅದು ಅವ್ರಿಗೆ ಮಾರ್ಗದರ್ಶಕವಾಗತ್ತೆ.
0: ಓಕೆ, ಧನ್ಯವಾದಗಳು ಸೋಬಾರೆ ಕರೆ ಮಾಡಿದ್ದಕ್ಕೆ.
1: ಸೊ ಹಾಗೆ ಈ ನಮ್ಗೆ ಸಾಧಾರಣವಾಗಿ ಬರುವಂತದ್ದು ಈ ಕೋಪ, ಕೋಪ ಯಾಕೆ ಬರುತ್ತೆ, ಇನ್ನೊಬ್ಬರನ್ನ ಕಂಡ್ರೆ ಹೊಟ್ಟೆ ಉರಿ ಇದೆಲ್ಲ. ಸೊ ಆದ್ರೆ ಇನ್ನೊಂದ್ ಕಡೆ ಹೇಳ್ತಾರೆ ಹೊಟ್ಟೆಯೊಂದರ ರಗಳೆ ಸಾಲದೆಂತೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಬೆಂಕಿ ನೆಟ್ಟಿಹನು ನರನೋಳ್ಳಂತ. ವಿಧಿ ಬರೀ ಹೊಟ್ಟೆಯ ಹಸಿವು ಅನ್ನೋದು ಮಾತ್ರ ಅಲ್ಲದೆ ಹೊಟ್ಟೆ ಕಿಚ್ಚು ಅನ್ನೋಂಥದ್ದನ್ನು ಕೂಡ ಮನುಷ್ಯನಲ್ಲಿ ತುಂಬಿಸ್ಬಿಟ್ಟಿದ್ದಾನೆ ಅಂತ. ಸೊ ಹಾಗೆ ಆ ಹೊಟ್ಟೆ ಕಿಚ್ಚನ್ನ ನಾವು ದಾಟಬೇಕಾದ್ರೆ ಹೇಗೆ, ಏನ್ ಮಾಡಿದ್ರೆ ಅದನ್ನ ನಾವು ಇದ್ ಮಾಡ್ಕೊಳ್ಬಹುದು, ಸೊ ಅದರಿಂದ ಆಗುವಂತ ದುಷ್ಪರಿಣಾಮಗಳೇನು, ಇದನ್ನೆಲ್ಲ ಕೆಲವು ಸುಂದರವಾದಂತಹ ಉದಾಹರಣೆಗಳನ್ನ ಕೊಡ್ತಾ ಡಿ ವಿ ಜಿ ಅವರು ವರ್ಣನೆಯನ್ನ ಮಾಡ್ತಾರೆ. ಸೊ ಹಾಗೆ ನಕಾರಾತ್ಮಕವಾದಂತ ಇವೆಲ್ಲ ಇವೆ, ಆದ್ರೆ ಅದನ್ನ ದಾಟಿ ಸಕಾರಾತ್ಮಕವಾದಂಥದ್ದನ್ನು ತೋರಿಸುವಂತದ್ದು ಇದರಲ್ಲಿ ಬಹಳ ಮುಖ್ಯ. ಮತ್ತೆ ಹಿಂದೆ ಆದಂತಹ ಅನೇಕ ಉದಾಹರಣೆಗಳನ್ನ ಕೊಡ್ತಾ ಹೇಗೆ ನಾವು ಜೀವನದಲ್ಲಿ ಎಡುತ್ತೀವಿ ಅನ್ನೋದನ್ನ ತೋರಿಸ್ತಾರೆ. ಈಗ ಅನೇಕ ಯುದ್ಧಗಳು ನಡೆದವು, ಆ ಯುದ್ಧಗಳಿಗೆ ಈ ತರದ ಯಾವುದೋ ಒಂದು ಕಾಮನೆಗಳೇ ಕಾರಣ, ನಾನೇ ದೊಡ್ಡವನಾಗಬೇಕು ಅನ್ನೋಂತ ಒಂದು ಅಹಂಕಾರ ಇರ್ಬೋದು, ಅಥವಾ ಇನ್ನೊಬ್ಬರನ್ನ ತುಳಿಬೇಕು ಅನ್ನೋಂತ ದೌರ್ಜನ್ಯದ ಪ್ರವೃತ್ತಿ ಇರ್ಬೋದು. ಸೊ ಹೀಗೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಇತಿಹಾಸವನ್ನು ಅವರು ಅದರಲ್ಲಿ ಅಡಕ ಮಾಡ್ತಾರೆ. ಸೊ ಈಗ ಕ್ಲಿಯೋಪಾತ್ರಾದ ಒಂದು ಉದಾಹರಣೆಯನ್ನು ಕೊಡ್ತಾ, ಕ್ಲಿಯೋಪಾತ್ರ ಅಷ್ಟೆಲ್ಲ

0: ಸುಂದರವಾಗಿದ್ಲು, ಬಹಳ ಅದು ವಿಶ್ವ ಸುಂದರಿ ಕ್ಲಿಯೋಪಾತ್ರ. ಸೊ ಅವಳನ್ನ ಮದುವೆ ಆಗಬೇಕು ಅನ್ನೋದಕ್ಕೋಸ್ಕರ ಆ ರಾಜ್ಯದ ಮೇಲೆ ಒಬ್ಬ ದಂಡೆತ್ತಿ ಹೋಗಿ ಹೇಗೆ ಇಡೀ ಜನಾಂಗಕ್ಕೆ ತೊಂದರೆ ಆಯ್ತು. ಸೊ ಈ ರೀತಿ ಅನೇಕ ಅಂಶಗಳನ್ನ ಎತ್ತಿ ತೋರಿಸ್ತಾ ನಮ್ಮಲ್ಲೂ ಕೂಡ ಆ ತರದ ನ್ಯೂನತೆಗಳು, ಆ ತರದ ಕಾಮನೆಗಳು ನಮ್ಮಲ್ಲೂ ಬರಬಹುದು. ನಾವು ಆ ರೀತಿ ಎಡುವಂತ ಸಂದರ್ಭಗಳು ಬರುತ್ತೆ, ಅದಕ್ಕೆ ಜಾಗೃತರಾಗಿ ಇರಬೇಕು ಅನ್ನೋದನ್ನ ಸುಂದರವಾದಂತ ಕಗ್ಗದ ಪದ್ಯಗಳ ಮೂಲಕ ಅವರು ತೋರಿಸ್ಕೊಡ್ತಾರೆ.
1: ಸರ್, ಇದರ ಜೊತೆಗೆ ಈಗ ಒಂದು ಎಸ್ಎಸ್ ಇರ್ಬೋದು, ಒಂದು ವೈಫಲ್ಯ ಇರ್ಬೋದು, ಇವೆರಡನ್ನು ಕೂಡ ಸಮಾನವಾಗಿ ಒಂದು ಸ್ವೀಕರಿಸ್ತಕ್ಕಂಥ ಕುರಿತು ಕಗ್ಗ ಏನು ಹೇಳಕ್ಕೆ ಬಯಸುತ್ತೆ?
0: ಸೊ ಇದು ಬಹಳ ಮುಖ್ಯವಾದಂಥದ್ದು. ನಮ್ಮಲ್ಲಿ ಭಗವದ್ಗೀತೆ ನಾವು ಹೆಚ್ಚಾಗಿ ಕೇಳೋದು ಮಾಡೋದು ಏನು ನಾವು ಅದ್ರ ಕಡೆ ಗಮನನೇ ಕೊಡಲ್ಲ. ಆದರೆ ನಿಜವಾಗ್ಲೂ ಭಗವದ್ಗೀತೆ ಮತ್ತು ಮಂಕುತಿಮ್ಮನ ಕಗ್ಗದ ರೀತಿಯ ಒಂದು ಗ್ರಂಥಗಳನ್ನು ಓದ್ತಾ ಅದರ ವಿಚಾರವನ್ನು ನಾವು ತಿಳ್ಕೊಂಡ್ರೆ ಈ ರೀತಿಯ ಸಂದಿಗ್ಧತೆ, ಸೋಲು ಗೆಲುವು, ಲಾಭ ನಷ್ಟ ಇವುಗಳನ್ನೆಲ್ಲ ನಾವು ಹೇಗೆ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಅನ್ನುವಂಥ ಒಂದು ಮನೋದಾರ್ಢ್ಯ ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೆಲ್ಲ ಅಳವಡಿಸ್ಕೊಂಡು ನಮಗೆ ವಿಚಾರಗಳನ್ನು ತಿಳಿಸೋ ಅಂತ ಒಂದು ಇದಕ್ಕೇನೆ ಕಗ್ಗವನ್ನು ಕನ್ನಡದ ಭಗವದ್ಗೀತೆ ಅಂತ ಕೂಡ ಹೇಳುವಂಥದ್ದು. ಸೊ ನಾವು ಈ ಸೋಲು ಗೆಲುವುಗಳನ್ನು ಯಾವ ಮಟ್ಟದಲ್ಲಿ ಸ್ವೀಕರಿಸಿ ಯಾವ ಮಟ್ಟದಲ್ಲಿ ಇಟ್ಕೊಳ್ಬೇಕೋ ಅಲ್ಲೇ ಇಟ್ಕೋಬೇಕು. ಅದನ್ನ ಬಿಟ್ಟು ಅದೇ ಅತ್ಯಂತ ಮುಖ್ಯವಾದಂಥದ್ದು, ಅದೇ ಜೀವನದ ಕೊನೆ ಅನ್ನೋ ರೀತಿನಲ್ಲಿ ನಾವು ಅದನ್ನ ಭಾವಿಸ್ಬಿಟ್ರೆ ಆಗ ಅದರ ಮುಂದಿರುವಂಥದ್ದೇನು ಅನ್ನೋದನ್ನ ನಾವು ಸಂಪೂರ್ಣವಾಗಿ ಗೌಣ ಮಾಡದಂಗೆ ಆಗತ್ತೆ. ಸೊ ಹಾಗೆ ಜೀವನದಲ್ಲಿ ಯಾವ ಹಂತವೂ ಕೂಡ ಇಟ್ಸ್ ನಾಟ್ ದ ಎಂಡ್, ಇಟ್ಸ್ ನಾಟ್ ದ ಡೆಡ್ ಎಂಡ್, ದೇರ್ ಇಸ್ ಆಲ್ವೇಸ್ ಎ ನ್ಯೂ ಬಿಗಿನಿಂಗ್. ಅದು ಸದಾಕಾಲ ಅದು ಇನ್ನೊಂದು ನಾಳೆಗೆ ಅದು ನಾಂದಿ ಆಗತ್ತೆ ಹೊರತು ಇವತ್ತಾಗಿರುವಂತಹ ಸೋಲನ್ನ ನಾವು ಯಾವತ್ತು ಅದೇ ಕಡೆ ಅಂತ ಅನ್ಕೊಳ್ಬಾರ್ದು ಅನ್ನುವಂಥದ್ದನ್ನ ಅನೇಕ ಸುಂದರ ರೀತಿಯಲ್ಲಿ ಕಗ್ಗದಲ್ಲೂ ಕೂಡ ಹೇಳಲಾಗಿದೆ. ಅದು ಈಗ ಕೂಡ ನಾವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಮಾನವತೆ ನಶ್ವರ, ಮಾನವ ನಶ್ವರ, ಆದರೆ ಮಾನವತೆ ಶಾಶ್ವತ ಅಂತ. ಸೊ ನಾವು ಯಾವಾಗ್ಲೂ ಅಷ್ಟೇ ಇವತ್ತಿನ ಅಥವಾ ಈ ವರ್ಷದ ಅಥವಾ ಈ ದಶಕದ ಈ ಪರೀಕ್ಷೆಯ ಈ ಬೆಳೆಯ ಫಲವನ್ನ ಮಾತ್ರ ನಾವು ನೋಡ್ತಾ ಸೀಮಿತಗೊಳಿಸ್ಕೊಳ್ತಾ ಹೋದ್ರೆ ಆಗ ನಷ್ಟವಾದಾಗ ಮುಳುಗೋಗೋಣ ಅನ್ಸುತ್ತೆ, ಲಾಭ ಜಾಸ್ತಿ ಬಂದಾಗ ಓ ನಾನು ಆಕಾಶಕ್ಕೆ ಏರ್ಬಿಟ್ಟೆ ಅಂತ ಅನ್ಸುತ್ತೆ. ಇವೆರಡೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಈಕ್ವಲೈಸರ್, ಒಂದು ಸಮಾನಗೊಳಿಸುವಂತ ಒಂದು ಶಕ್ತಿ ಇದೆ, ಅದನ್ನ ನಾವು ಗುರುತಿಸ್ಕೊಳ್ಬೇಕು ಅಂತ. ಸೊ ಹಾಗೆ ನಾವು ಪ್ರಾರಂಭ ಮಾಡುವಾಗಲೇ ಕೆಲಸದಲ್ಲಿ ಈ ತರದ ವರಗಳನ್ನ ಬೇಡ್ಕೊಳ್ಬೇಕು ಅಂತ ಡಿ ವಿ ಜಿಯವರು ಹೇಳ್ತಾರೆ. ಒಂದು ಕಗ್ಗದ ಇದು ಉದಾಹರಣೆ ಕೊಡೋದಾದ್ರೆ ನಾವು ನಾಲ್ಕು ರೀತಿಯ ವರಗಳನ್ನ ನಾವು ಬೇಡ್ಕೊಳ್ಬೇಕಂತೆ ಜೀವನದಲ್ಲಿ. ಸಂತೋಷದ ಕ್ಷಣಗಳನ್ನ ನಾವು ಹೆಚ್ಚಾಗಿ ಕಾಣಬೇಕು ಅಂತಂದ್ರೆ ನಾಲ್ಕು ವರಗಳು. ನಾವು ದೇವಸ್ಥಾನಕ್ಕೆ ಹೋದಾಗ ಸಾಧಾರಣ ನಾವು ಅದ್ ಕೊಡು ಇದ್ ಕೊಡು ಅಂತ ಕೇಳ್ತೀವಿ, ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳ್ತೀವಿ. ಆದ್ರೆ ನಾಲ್ಕು ಮುಖ್ಯವಾದಂತ ಒಳ್ಳೆಯ ವರಗಳು ಯಾವ್ದಪ್ಪ ಅಂತಂದ್ರೆ ಪರಿಮಿತಿಯ ನರಿತಾಶೆ. ನಮ್ಗೆ ಆಸೆ ಇರಬೇಕು, ಆದ್ರೆ ನಮಗೆ ಎಷ್ಟು ಯೋಗ್ಯತೆ ಇದೆಯೋ, ಎಷ್ಟನ್ನ ನಾವು ಅಗಿದು ಜೀರ್ಣಿಸಿಕೊಳ್ಳಬಲ್ಲವೋ ಅಷ್ಟನ್ನ ಬಾಯಿಗೆ ಹಾಕೋಬೇಕು. ಸೊ ಹಾಗೆ ಪರಿಮಿತಿಯ ನರಿತಾಶೆ, ಪರವಶತೆ ಎಳಿದ ಸುಖ. ನಮಗೆ ಸುಖ ಕೊಡಬೇಕು ಅಂತಂದ್ರೂ ಕೂಡ ಅದು ಪರರ ವಶವಾಗಬಾರದು, ಮತ್ತೆ ನಮ್ಮನ್ನ ಪರವಶತೆಗೆ ತಗೊಂಡು ಹೋಗಬಾರ್ದು. ಸುಖದಲ್ಲಿದ್ದಾಗ ಆ ಎಚ್ಚರಿಕೆ ನಮ್ಮಲ್ಲಿರಬೇಕು. ಆಂತರಿಕವಾಗಿ ನಮಗೆ ಸಂತೋಷದ ಸಂದರ್ಭಗಳನ್ನು ನಾವಾಗಿ ಸೃಷ್ಟಿ ಮಾಡಿಕೊಳ್ಬೇಕು ಅಂತ. ಸೊ ಇದು ಸಕಾರಾತ್ಮಕವಾಗಿ ನಾವು ನೋಡಿಕೊಂಡಾಗ ಇನ್ನೊಬ್ಬರಿಂದ ನನ್ನ ಮೇಲಾದಂಥ ಪರಿಣಾಮವನ್ನು ನಾನು ನಿಯಂತ್ರಣಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆಗ ಯಾರೋ ಏನೋ ಹೇಳಿದ್ರಿಂದ ನನಗಾದಂಥ ಬೇಸರ ಇರ್ಬೋದು, ಅಥವಾ ಇನ್ಯಾರೋ ನನಗಿಂತ ಹೆಚ್ಚು ಮಾಡಿಬಿಟ್ರು ಅನ್ನೋಂಥ ನನ್ನ ಸೋಲಿನ ಭಾವನೆ ಇರಬಹುದು, ಅದನ್ನು ನನ್ನ ಮಟ್ಟಕ್ಕೆ ನಾನು ಗುರುತಿಸ್ಕೊಳ್ತೀನಿ ಹೊರತು ಇನ್ನೊಬ್ಬರ ಜೊತೆ ಹೋಲಿಸ್ಕೊಂಡು ಅದರಿಂದ ನನಗೆ ಹಿಂಗಾಗೋಯ್ತು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಸೊ ಹಾಗೆ ಅದರ ಜೊತೆಗೆ ಪರಮಾರ್ಥವನ್ನು ಬಿಡದೇ ಇರುವಂತಹ ಒಂದು ನಮ್ಮ ಜೀವನದ ಸತ್ಯ ಮಾರ್ಗ, ಮತ್ತೆ

0: ನಾನು ಯಾವುದೇ ಲೋಕೋದ್ಯೋಗ ಯುಕ್ತಿಯನ್ನ ಮಾಡಿದ್ರೂ ಕೂಡ, ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದರಲ್ಲಿ 4 ಜನಕ್ಕೆ ಉಪಯೋಗ ಆಗೋ ರೀತಿನಲ್ಲಿ ಮಾಡಬೇಕು ಅನ್ನೋಂತ ಭಾವನೆ. ಸೊ ಈ ಭಾವನೆಗಳನ್ನ ನಾವು ನಮ್ಮಲ್ಲಿ ತಂದುಕೊಂಡ್ರೆ ಆಗ ಈ ಸೋಲು ಗೆಲುವುಗಳನ್ನ ಏರುಪೇರುಗಳನ್ನ ನಾವು ಒಂದು ರೀತಿಯ ಆಂತರಿಕ ಸ್ಥಿರತೆಯಿಂದ ಅದನ್ನ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಮುಂದೆ ನಾವು ಕಗ್ಗದ ಇತರ ವಿಚಾರಗಳನ್ನ ಇತರ ಇದನ್ನ ಓದುವಾಗ ಕೂಡ ಅನೇಕ ಅಂಶಗಳು ಹೊರಬರುತ್ತವೆ ಅಂತ ಅನ್ಸುತ್ತೆ.
1: ಸರ್, ಈಗ ತಾವು ಮಾತನಾಡ್ತಾ ಇರಬೇಕಾದಾಗ ಅದ್ರ ಜೊತೆಗೆ ಈಗ ಪ್ರಸ್ತುತ ಈ ಒಂದು ಒತ್ತಡದ ಜೀವನದಲ್ಲಿ ಈ ಒಂದು ಸಂತೋಷದಿಂದ ಬದುಕನ್ನು ನಾವು ಕಗ್ಗದ ಯಾವ ಮುಕ್ತಕದ ಒಂದು ಮಾರ್ಗದರ್ಶನ ನೀಡುತ್ತೆ ಸರ್?
0: ಸೊ ಹಾಗೆ ಅದು ಅನೇಕ ಸುಂದರವಾದಂಥ ಮುಕ್ತಕಗಳು ನಮಗೆ ಇದಿರುತ್ತೆ, ನಮಗೆ ಉದಾಹರಣೆಗಳು ಅನೇಕ ಸಿಗ್ತವೆ. ಆದರೆ ನಾನು ಒಂದು ಈ ವಿಷಯ ಇದರಲ್ಲಿ ಹೇಳಬೇಕಾಗಿದ್ದು, ಈಗ ನಾವು ಯಾವ ರೀತಿಯಲ್ಲಿ ಅದು ಬೇಕು ಇದು ಬೇಕು ಅಷ್ಟು ಬೇಕು ಇಷ್ಟು ಬೇಕು ಅಂತ ಯಾವುದ್ರದ್ದಾದ್ರೂ ಹಿಂದೆ ನಾವು ಓಡ್ತಾ ಇರ್ತೀವಲ್ವ. ಸೊ ಅಂಥದ್ರ ಬಗ್ಗೆ ಸುಂದರವಾದಂಥ ಇದಿದೆ. ಸೊ ಅದು ಬೇಕು ಇದು ಬೇಕು ಬೇಕಿನಾಗಿ ಇದು ಇನ್ನೊಂದು, ಸೊ ಒಂದು ಬಂದ್ಮೇಲೆ ಅದು ಸಾಕ ಅಂತಂದ್ರೆ ಇಲ್ಲ ಅದೇ ಥರದ್ದು ಇನ್ನೊಂದು ಬೇಕು ಅನ್ಸುತ್ತೆ, ಅದು ಅದು ಸಿಕ್ಕದ ಮೇಲೆ ಬೇಕು ನನಗೆ ಇನ್ನೊಂದು ಬೇಕು ಅಂತ ಅನ್ಸುತ್ತೆ. ಸೊ ಹಾಗೆ ಆ ಬೇಕುಗಳನ್ನು ನಮ್ಮಲ್ಲಿ ಇದು ಮಾಡಿದ್ದಾನೆ. ಸೊ ಏನಂದು ಸೃಷ್ಟಿಸಿದನೋ ಈ ಬೇಕುಗಳ ಒಂದು ಶಾಪವನ್ನ ಅಂಥೇಳಿ ಒಂದು ಕಡೆ ಕಗ್ಗದಲ್ಲಿ ಹೇಳ್ತಾರೆ. ಸೊ ಆ ಬೇಕುಗಳನ್ನು ನಾವು ಅಟ್ಟಿಸ್ಕೊಂಡು ಹೋಗ್ತಾ ಅದು ಹೆಂಗೆ ಅಂತಂದರೆ, ಒಂದು ಜಿಂಕೆ, ಆ ಜಿಂಕೆ ಅಲ್ಲೆಲ್ಲೋ ಒಂದು ಕಡೆ ಹಸಿರಿದೆ ಅಂತ ಕಾಣಿಸ್ತು, ಇಲ್ಲಿಂದ ನೋಡಿದಾಗ ಆ ಹಸಿರು ಅಲ್ಲಿದೆ ಅಂತ ಕಾಣಿಸ್ತು, ಅಲ್ಲಿಗೆ ಓಡೋಯ್ತದ್ದು. ಅಲ್ಲಿಗೆ ಓಡೋವಾಗ ಅಲ್ಲಿ ಹುಲ್ಲು ಮೇಯೋದಕ್ಕೆ ಶುರು ಮಾಡಿದಾಗ ಕತ್ತಿತ್ತು ನೋಡುತ್ತೆ ಇನ್ನೊಂದು ಕಡೆ ಹಸಿರು ಚೆನ್ನಾಗಿದೆಯೇನೋ ಅಂತ ಅನ್ಸುತ್ತೆ. ಸೊ ಅದು ಅಲ್ಲಿಗೆ ಓಡೋಗುತ್ತೆ, ಸೊ ತಿರ್ಗಾ ಅಲ್ಲಿ ಇನ್ನೊಂದು ಕಡೆ ಓಡೋಗುತ್ತೆ. ಸೊ ಹಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಇನ್ನೊಂದು ಕಡೆ ಹಂಗೆ ಹಸಿರನ್ನ ಹುಡುಕ್ತಾ ಸುಮ್ಮನೆ ಓಡಾಡ್ತಾ ಇರೋಂತಹ ಒಂದು ಜಿಂಕೆಯೋ ಹುಲ್ಲೆಯೋ ಆ ರೀತಿಯಲ್ಲಿ ಮನುಷ್ಯ ಓಡಾಡ್ತಾ ಇರ್ತಾನೆ. ಅದನ್ನ ಅದು ಬಹಳ ಒಂದು ಮುಖ್ಯವಾದಂತ ಸಂದೇಶ. ಆ ರೀತಿ ಮಾಡದೆ ಇರುವ ವರ್ತಮಾನವನ್ನ ನಾವು ಚೆನ್ನಾಗಿ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋಂಥದ್ದರ ಕಡೆ ನಾವು ಯೋಚನೆ ಮಾಡಬೇಕು ಅಂತ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ. ನಾನು ರಾಜು ಅಂತ 8ನೇ ವಾರ್ಡ್ ಸರ್ಗೂರಿಂದ ಮಾತಾಡ್ತಾ ಇದ್ದೀನಿ.
1: ರಾಜು ಅವರು ಹೇಳಿ, ನಮ್ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇವತ್ತು ಕಗ್ಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹೇಳಿ
2: ಸರ್. ನಮಸ್ಕಾರ ಸರ್.
0: ನಮಸ್ಕಾರ, ಹೇಳಿ ರಾಜು ಅವರೇ.
2: 100ನೇ ಸಂಚಿಕೆಗೆ ಶುಭಾಶಯಗಳು ಸರ್, ತುಂಬಾ ಖುಷಿ ಆಯ್ತು. ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ಕಗ್ಗ ತುಂಬಾ ಅವಶ್ಯಕತೆ, ಅದನ್ನ ತಾವು ಮಾಡ್ತಾ ಇದೀರ, ತುಂಬಾ ಖುಷಿ ಆಯ್ತು. ನಾನು ಡಿ ಎಸ್ ನಟೇಶ್ ಅವ್ರದ್ದು, ಕರ್ಜಗಿ ಅವ್ರದ್ದು ಅದೆಲ್ಲ ಕೇಳ್ತಿದ್ದೆ.
0: ಅವರೆಲ್ಲ ಅದ್ಭುತವಾದಂತ ಮಾತುಗಾರರು, ಅದ್ಭುತವಾದ ವಿದ್ವಾಂಸರು.
2: ಹೌದು ಸರ್, ಅವ್ರು ಯಾಕೆನ ನಿಮ್ದು ಒಂದು ವಿಶೇಷವಾದಂತ ಇದು ಚೆನ್ನಾಗಿದೆ ಸರ್, ಖುಷಿ ಆಯ್ತು ಫೋನ್ ಮಾಡೋಣ ಅನ್ಸ್ತು. ಅದ್ರ ಜೊತೆಗೆ ಮುದ್ದುರಾಮನ ಶಿವಪ್ಪ ಅವ್ರದ್ದು ಅದನ್ನು ನಿಮ್ಮ ಇದರಲ್ಲಿ ಮಾಡ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ.
0: ಹೌದು, ಮಾಡೋಣ ತುಂಬಾ.
2: ಶಿವಪ್ಪ ಅವ್ರದ್ದು
0: ತುಂಬಾ
2: ಚೆನ್ನಾಗಿತ್ತು, ನಿಮ್ದೇ ಆದ ಶೈಲಿಯಲ್ಲಿ ಕೇಳಕ್ಕೆ ಒಂಥರ ಚೆನ್ನಾಗಿರುತ್ತೆ ಸರ್. ಶುಭಾಶಯ ತಿಳಿಸೋದಕ್ಕೆ, ಅಭಿನಂದನೆ ತಿಳಿಸೋದಕ್ಕೆ ಫೋನ್ ಮಾಡಿದೆ ಸರ್.
0: ಸಂತೋಷಪ್ಪ,
1: ಧನ್ಯವಾದಗಳು ರಾಜ ಅವರೇ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು.
1: ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈ ಒತ್ತಡದ ಜೀವನದಲ್ಲೂ ಕೂಡ ನಾವು ಸಂತೋಷದಿಂದ ಬದುಕೋದನ್ನ ಹೇಗೆ ನಾವು ಕಗ್ಗದ ಮುಕ್ತಕ ಮಾರ್ಗದರ್ಶನಗಳ ನೀಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಾವು ಮಾತನಾಡ್ತಾ ಇದ್ರಿ.
0: ಸೊ ಇದು ನಮ್ಗೆ ಯಾವ ರೀತಿಯಲ್ಲಿ ನಾವು ಎಡುತ್ತೀವಿ ಅನ್ನೋದನ್ನು ಒಂದು ಹಂತ ಹಂತಗಳಾಗಿ ಕೆಲವು ಮುಕ್ತಕಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ. ಒಂದ್ ಕಡೆ ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವದು ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾತ್ಮವನ್ನೇ ಮಂಕುತಿಮ್ಮ ಅಂತ. ಸೊ ನಮಗೆ ಇದನ್ನ ಡಿ ವಿ ಜಿ ಅವರು ಮನಃಶಾಸ್ತ್ರಜ್ಞರೇನಲ್ಲ, ಮೇಧಾವಿಗಳು, ಆದರೆ ಅವರು ಮನಃಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥವರೇನಲ್ಲ. ಆದರೆ ಇವತ್ತಿನ ಮನಃಶಾಸ್ತ್ರದ ಸೈಕಾಲಜಿಯನ್ನು ನಾವು ನೋಡಿದಾಗ ಅದರಲ್ಲಿ ಅಡಕವಾಗಿರುವಂಥ ಅನೇಕ ಅಂಶಗಳು ಇಲ್ಲಿ ಈ 4 ಸಾಲುಗಳಲ್ಲಿ ಅಡಕವಾಗಿದೆ, ಅದರಲ್ಲಿರುವಂಥವು ಅನೇಕ. ಸೊ ನಮಗೇನು ಮೊದಲು ಅನ್ನದಾತುರ, ನಮಗೆ ತಿಂಡಿ ಬೇಕು, ಊಟ ಬೇಕು. ಸೊ ಹೊಟ್ಟೆಗೆ ಬೇಕು ಫಸ್ಟ್. ಸೊ ಆ ಹೊಟ್ಟೆಗೆ ಫಸ್ಟು ಆಯ್ತು ಅಂತಂದ್ರೆ ನೆಕ್ಸ್ಟ್ ಚಿನ್ನದ ಆತುರ.

0: ಅಂತೆ. ನಾನು ಆಸ್ತಿ ಮಾಡ್ಕೋಬೇಕು, ಹೊಟ್ಟೆಗಿರೋವರ್ ಹೊಟ್ಟೆ ಖಾಲಿ ಇರೋವರೆಗೂ ಚಿನ್ನ ನನಗೆ ಬೇಕು ಅಂತ ಅನಿಸಿರ್ಲಿಲ್ಲ. ಇದು ಹೊಟ್ಟೆ ಒಂದ್ಸತಿ ತುಂಬಿತು ಅಂದ ತಕ್ಷಣ ಅದು ಬೇಕು ಇದು ಬೇಕು ಅಂತ. ಸೊ ಚಿನ್ನದ ಆತುರ ತೀಕ್ಷ್ಣ. ಹೊಟ್ಟೆಗೆ ಒಂದು ಲಿಮಿಟ್ ಇದೆ, ತಟ್ಟೆ ತುಂಬ ಅನ್ನ ತಿಂದ್ಮೇಲೆ ನನಗಿನ್ ಸಾಕಪ್ಪ ಅಂತ ತಟ್ಟೆ ಪಕ್ಕಕ್ಕೆ ತಳ್ತೀನಿ. ಚಿನ್ನದ ಆತುರಕ್ಕೆ ಆ ಥರ ಏನಿಲ್ಲ, ಒಂದು ಬ್ಯಾಂಕ್ ಅಕೌಂಟು ಇನ್ನೊಂದು ಬ್ಯಾಂಕ್ ಅಕೌಂಟು, ಅಕೌಂಟಿಗೆ ಇರೋದು ಅಕೌಂಟಿಗೆ ಇಲ್ಲದೆ ಇರೋದು. ಸೊ ಅದನ್ನು ಹಾಗೆ ನಾನು ಹಳ್ಳಕ್ಕೆ ಬೀಳ್ತಾ ಹೋಗ್ತೀನಿ. ಚಿನ್ನದ ಆತುರ ಅದಕ್ಕಿಂತ ತೀಕ್ಷ್ಣ. ಇವೆಲ್ಲವನ್ನು ದಾಟಿದಂಥದ್ದು ನಮ್ಮ ಹೆಣ್ಣು ಗಂಡು ಲವು. ಸೊ ಇವತ್ತಿನ ಜೀವನದಲ್ಲೂ ಇವತ್ತಿನ ಒಂದು ಸಮಾಜದಲ್ಲೂ ಕೂಡ ನಾವು ನೋಡಿದಾಗ ಈ ಒಂದು ಪ್ರಾಬ್ಲಮ್ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಹೆಣ್ಣು ಗಂಡಿನ ಸಂಬಂಧ, ವೈವಾಹಿಕ ಜೀವನದಲ್ಲಿ ಬರುವಂತಹ ವ್ಯತ್ಯಾಸಗಳು, ಸೊ ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ನಾಗರಾಜ್ ಅವ್ರು ಹೇಳಿ ತಮ್ಮ ಪ್ರಶ್ನೆ ಏನಂತ. ನಮ್ಮ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇವತ್ತು ಗಗ್ನದ ಬಗ್ಗೆ ಮಾತನಾಡ್ತಿದ್ರೆ, ನೂರನೇ ಸಂಚಿಕೆ ಕುರಿತು ಹೇಳಿ ತಮ್ಮ ಪ್ರಶ್ನೆ ಏನಂತ.
2: ನಮಸ್ತೆ ಸರ್.
0: ನಮಸ್ಕಾರ.
2: ನಿಮ್ಮ ನೂರು ಸಂಚಿಕೆಗಳು ಬಹಳ ಚೆನ್ನಾಗಿ ಮೂಡ್ ಬಂದ ಸರ್. ಒಂದಲ್ಲ ಒಂದ್ ರೀತಿ ಹೊಸ ದಾರಿಗಳು ತೋರಿಸ್ಕೊಟ್ಟಂಗ ಆಯ್ತು ಸರ್ ನಮ್ಗೆಲ್ಲ.
0: ಥ್ಯಾಂಕ್ ಯು. ತಾವು ಕೇಳಿದ್ದು ಕೇಳಿಸ್ಕೊತಾ ಇದ್ದೀರಿ ಅಂತಂದ್ರೆ ತುಂಬಾ ಸಂತೋಷ.
2: ಈಗಿನ ಜೀವನಗ ಹೊಸ ಮೌಲ್ಯಗಳು ತಂದ್ಕೊಡ್ತಾವ ಸರ್, ಬಹಳ ಚೆನ್ನಾಗಿತ್ತು. ಮೌಲ್ಯಗಳ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಲ್ಲಕ್ಕೂ ಅನುಕೂಲವಾಯ್ತು ಅಂತ ನನ್ನ ಅಂದಾಜು.
0: ಹೌದು ಹೌದಪ್ಪ.
1: ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ.
0: ಸೊ ಆಗ್ಲೇ ಮಾತಾಡ್ತಾ ಇದ್ವಿ. ಸೊ ಹಾಗೆ ಹೆಣ್ಣು ಗಂಡೊಲವು, ಸೊ ಅದು ನಮ್ಮನ್ನ ತಪ್ಪುದಾರಿಗೆ ಎಳೆಯೋದಕ್ಕೆ ಬಹಳ ಪ್ರಮುಖವಾದಂತ ಒಂದು ಕಾರಣ. ಇದರಲ್ಲಿ ನೈತಿಕತೆಯ ಪ್ರಶ್ನೆ ಬರುತ್ತೆ, ನಮ್ಮ ವೈಯಕ್ತಿಕ ಸಂಬಂಧಗಳ ಪ್ರಶ್ನೆ ಬರುತ್ತೆ. ಸೊ ಸಮಾಜದ ಬುನಾದಿಯನ್ನೇ ಅಳ್ಳಾಡಿಸಬಹುದಾದಂತ ವಿಚಾರ ಇದು. ಇದನ್ನ ನಾವು ಎಷ್ಟೋ ಸರ್ತಿ ನಮ್ ದುಡ್ಡಿದೆ ಇನ್ನೊಂದಿದೆ ಅಂತೆಲ್ಲ ಇರೋಂಥವ್ರು ಕೂಡ ಅದನ್ನೆಲ್ಲ ಕಡೆಗಣಿಸಿ ಈ ರೀತಿಯ ನಡವಳಿಕೆಯಲ್ಲಿ ತೊಡಗೋದನ್ನ ನಾವು ನೋಡ್ತೀವಿ. ಆದರೆ ದಿವಿಜಿಯವರು ಇನ್ನೊಂದು ಎಚ್ಚರಿಕೆಯ ಗಂಟೆ ಬಾರಿಸೋದೇನೆಂದರೆ, ಇವೆಲ್ಲದಕ್ಕಿಂತ ಮುಖ್ಯ, ಇವೆಲ್ಲದಕ್ಕಿಂತ ತೀಕ್ಷ್ಣತಮವಾದಂಥದ್ದು ಅಂತಂದರೆ ನಾನು ಅನ್ನೋಂಥ ಅಹಂಕಾರವನ್ನು ಮೆರೆಸುವಂಥದ್ದು. ಇನ್ನೊಬ್ಬರಿಗಿಂತ ನಾನು ಜಾಸ್ತಿ, ಎಲ್ಲರ ಮೇಲೆ ನನ್ನ ಒಂದು ಆಧಿಪತ್ಯ ಬರಬೇಕು, ಆ ಥರದ ಒಂದು ಅಧಿಕಾರದ ದಾಹ ಏನಿದೆಯೋ ಅದು ಎಲ್ಲಕ್ಕಿಂತ ತೀಕ್ಷ್ಣತಮ. ಯಾಕೆಂದರೆ ಅದು ತಿನ್ನುವುದಾದ ಆತ್ಮವನ್ನೇ ಮಂಕುತಿಮ್ಮ, ನಿನ್ನ ತನವನ್ನು, ನಿನ್ನ ಒಳಗಿರುವಂಥ ಒಳ್ಳೆಯ ತನವನ್ನೇ ಅದು ತಿಂದುಬಿಡುತ್ತೆ. ಸೊ ಹಾಗಾಗಿ ಈ ಥರದ ವಿಚಾರಗಳಿಂದ ನಾವು ದೂರ ಇರಬೇಕು ಅಂತ. ಸೊ ಹೀಗೆ ಅನೇಕ ಇದನ್ನು ನಾವು ನೋಡ್ಬೋದು. ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಮಾತ್ರ ನೀನು ಚೆನ್ನಾಗಾಗಿ ನೀನು ದುಡ್ಡು ಗಿಡ್ಡು ಸಂಪಾದಿಸ್ಕೊಂಡು ನೆಮ್ಮದಿಯಾಗಿರು, ಅಥವಾ ಧಾರ್ಮಿಕತೆಗೆ ಹೋಲಿ ಆಧ್ಯಾತ್ಮಿಕತೆಗೆ ಮಾಡು, ಅಷ್ಟು ಮಾತ್ರವಲ್ಲದೆ ಡಿ ವಿ ಜಿ ಅವರು ಇದರಲ್ಲಿ ವಿಶೇಷವಾಗಿ ಹೇಳುವಂಥದ್ದು ಏನಂದರೆ, ಅಲ್ಲಿಗೆ ನಿನ್ನ ಒಂದು ಇದು ನಿಲ್ಲಲ್ಲ, ನಿನ್ನ ಕರ್ತವ್ಯ, ನಿನ್ನ ಧರ್ಮ ಅದನ್ನ ದಾಟಿ ಹೋಗುತ್ತೆ ಅಂತ. ಒಂದು ಕಡೆ ಹೇಳ್ತಾರೆ, ಗೃಹದಿ ಮನೆಯಲ್ಲಿ, ರಾಷ್ಟ್ರದಿ ದೇಶಕ್ಕೋಸ್ಕರ, ಸಮಾಜದಿ ಅಕ್ಕಪಕ್ಕದವ್ರಿಗೋಸ್ಕರ, ಲೋಕಸಂಗತದಿ ನೀನ್ ಯಾರ ಜೊತೆ ವ್ಯವಹರಿಸ್ತೀಯೋ ಅವರೆಲ್ಲರ ಜೊತೆಯಲ್ಲಿ ಸರಿಯಾದ ರೀತಿಯಲ್ಲಿ ಸಹಕರಿಸುವಂಥದ್ದಿದೆಯಲ್ಲ ಅದು ಧರ್ಮ ಅಂತ. ಸಹಕರಿಪುದ ಅದೇ ಅಲೆ ಧರ್ಮ ಮಂಕುತಿಮ್ಮ ಅಂತ. ಸೊ ಅದು ಆಗಬೇಕಾಗಿರೋದು ಸರ್ವಹಿತ ಸಂಸ್ಥಿತಿ, ಎಲ್ಲರಿಗೂ ಒಳ್ಳೆಯದಾಗುವ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಮನೆಯಲ್ಲಿ, ರಾಷ್ಟ್ರದಲ್ಲಿ, ಸಮಾಜದಲ್ಲಿ ನಮ್ಮ ಪಾತ್ರವನ್ನು ನಾವು ನೋಡ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
3: ಹಲೋ.
1: ಹಾಂ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಿದ್ದೀರಾ?
3: ನಾವು ಕೋಡಿಗೌಡ ಸರ್.
1: ಕೋಡಿಗೌಡ್ರೆ, ಎಲ್ಲಿಂದ ಮಾತನಾಡ್ತಿರೋದು ಹೇಳಿ ಕೋಡಿಗೌಡ್ರೆ. ಹೇಳಿ, ಸರ್ ಇದ್ದಾರೆ ಸೀತಾರಾಮ್ ಸರ್, ಮಾತನಾಡಿ ಸರ್.
0: ಓಕೆ,
1: ಕೇಳ್ತಾ ಇದ್ದೀರಾ ಪ್ರೋಗ್ರಾಮ್ ನ ಸೀತಾರಾಮ್ ಸರ್ ಮನೆ ನಾಟಿಸ್ಕೊಡ್ತಕ್ಕಂತ ಪ್ರೋಗ್ರಾಮ್ ನಾ?

0: ಆಯ್ತಪ್ಪ, ಸಂತೋಷ.
1: ಮಧ್ಯಾಹ್ನ ಸಾಯಂಕಾಲ ಎಲ್ಲ ಎಂಟೂವರೆ ಗಂಟೆ ಕೇಳ್ತೀನಿ.
0: ಓಕೆ, ಆಯ್ತಪ್ಪ, ಸಂತೋಷ.
2: ಓಕೆ, ಧನ್ಯವಾದಗಳು ಕೊಡಿ ಕೊಡ್ರಿ ಕರೆ ಮಾಡಿದ್ದಕ್ಕೆ. ಓಕೆ, ಹಾಂ ಹೇಳಿ ಕೊಡಿ ಕೊಡ್ರಿ, ಏನು ಮಾತಾಡೋದಿದೆಯಾ? ಓಕೆ, ಹಾಂ ಸರಿಗೆ, ತಾವು ಸಾಕಷ್ಟು ವಿಷಯಗಳನ್ನು ಕೂಡ ತಾವು ಹೇಳ್ತಾ ಇದ್ರಿ. ಯಾಕಂದ್ರೆ ಕಗ್ಗದ ಬಗ್ಗೆ ನಾವು ಎಷ್ಟೇ ಮಾತನಾಡ್ತಾ ಇದ್ರು ಕೂಡ ದಿನ ಪೂರ್ತಿ ನಾವು ಈ ಒಂದು ವಿಷಯದ ಬಗ್ಗೆ ನಾವು ಮಾತನಾಡ್ಬೋದು. ಅದೇ ರೀತಿ ತಾವು ಕೂಡ ಹೇಳ್ತಾ ಇದ್ರಿ ಪ್ರಸ್ತುತ ಜೀವನದಲ್ಲಿ ನಾವು ಹೇಗೆ ಯಾವ ತರ ಅನ್ನೋದ್ರ ಬಗ್ಗೆ.
0: ಸೊ ಇವತ್ತು ಇವತ್ತಿನ ಇದರಲ್ಲಿ ನಮಗೆ ಜೀವನಕ್ಕೆ ಒಂದು ಗುರಿ, ಸಮಾಜಕ್ಕೆ ವೈಯಕ್ತಿಕ ಮಟ್ಟದಲ್ಲಿ ರಾಷ್ಟ್ರಕ್ಕೆ ಒಂದು ಗುರಿ ಅನ್ನುವಂಥದ್ದು ಇರಬೇಕು, ಒಂದು ದಿಕ್ಕಿರಬೇಕು ಅಂತ ಇರುತ್ತೆ.
2: ಹೌದು,
0: ಇವತ್ತು ನಾವು ನೋಡಿದಾಗ ಸಮಸ್ಯೆಗಳು ಯಾಕಾಗ್ತಾ ಇವೆ ಅಂತಂದಾಗ ಬಹುಶಃ ನಾವು ಇಟ್ಕೊಂಡಿರೋ ಗುರಿ ಅಷ್ಟು ಸ್ಥಿರವಾಗಿಲ್ಲವೇನೋ ಅಂತ ಅನ್ಸುತ್ತೆ, ಸರಿಯಾದ ಸಮಂಜಸವಾದಲ್ಲವೇನೋ ಅಂತ ಅನ್ಸುತ್ತೆ. ಅಲ್ಲಿ ಒಂದು ಅಗೇನ್ ನನಗೆ ಬಹಳ ಪ್ರಸ್ತುತ ಅಂತ ಅನ್ಸದಂತ ಮುಕ್ತಕ ಹೀಗೆ ಹೇಳುತ್ತೆ, ಶ್ರೀಯನಾಯುವ ಬಲವ ಜಯವ ಬೇಡಿರ್ದೊಡಂ, ಗಾಯತ್ರಿಯನೇ ಪರಮ ಮಂತ್ರವೆಂದರಾರ್ಯರ್, ಧೀಯಂ ಪ್ರಚೋದಿಸೆಂದನುದಿನವು ಬೇಡಿದರು ಶ್ರೇಯಸ್ಸು ಧೀ ಮಹಿಮೆ ಮಂಕುತಿಮ್ಮ ಅಂತ. ಸೊ ನಮಗೆ ಜೀವನದಲ್ಲಿ ಏನ್ ಬೇಕು, ಯಾವುದಕ್ಕೆ ನಾವು ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತ. ಶ್ರೀಹಿ ಅಂತಂದ್ರೆ ಐಶ್ವರ್ಯ, ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಕಾರ್ ಇರಬೇಕು, ಮತ್ತೊಂದಿರಬೇಕು ಅಂತ. ಆಯಸ್ಸು, ಶ್ರೀಯನ್ನ ಆಯುಸ್ಸನ್ನ, ನಾನು ದೀರ್ಘಕಾಲ ಬದುಕಬೇಕು, ಚೆನ್ನಾಗಿ ಬದುಕಬೇಕು. ಆಯುವ ಬಲವ, ಶಕ್ತಿಯುತವಾಗಿರ್ಬೇಕು. ಶಕ್ತಿ ಅನ್ನೋದು ಬರೀ ದೈಹಿಕವಾಗಲ್ಲ, ಸಮಾಜದಲ್ಲಿ ನನ್ನ ಒಂದು ಪ್ರಾಶಸ್ತ್ಯ ಇರಬೇಕು, ನಾನು ಹೇಳ್ದಂಗೆ ನಾಲ್ಕಾರು ಜನ ಕೇಳಬೇಕು. ಸೊ ಅದು ಜಯವ, ಎಲ್ಲರ ಮೇಲೂ ನಾನು ಗೆಲ್ಲಬೇಕು ಅನ್ನುವಂಥದ್ದು, ಇದು ನಮಗೆಲ್ಲರಿಗೂ ಬೇಕು. ಹೌದಾ? ಇದನ್ನ ಬೇಡೋ ಅಂತ, ಬೇಡಿದಾಗ ಇದನ್ನ ಕೊಡೋ ಅಂತ ಅನೇಕ ದೇವರುಗಳು ನಮ್ಮಲ್ಲಿದ್ದಾರೆ. ನಮ್ಮ ಇದನ್ನ ಮಹಾಲಕ್ಷ್ಮೀನ್ ಬೇಡ್ಕೊಂಡ್ರೆ ಲಕ್ಷ್ಮಿ ಕೊಡ್ತಾಳೆ. ಸೊ ಈ ತರದೆಲ್ಲ ನಮ್ಮಲ್ಲಿ ಒಂದು ನಂಬಿಕೆ ಇದೆ. ಅದಕ್ಕೆ ತಕ್ಕಂತೆ ಅದೆಷ್ಟೋ ಮಂತ್ರಗಳು, ಅದೆಷ್ಟೋ ಸ್ತೋತ್ರಗಳು, ಸಹಸ್ರನಾಮಗಳು ಎಲ್ಲ ಇವೆ. ಆದರೆ ನಮ್ಮ ಪರಂಪರೆಯ ಹಿರಿಮೆ ಏನಪ್ಪ ಅಂತಂದ್ರೆ, ಇವೆಲ್ಲವನ್ನ ನಾವು ಬೇಡಿದರೂ ಕೂಡ ಗಾಯತ್ರಿ ಮಂತ್ರವನ್ನ ನಾವು ಪರಮ ಮಂತ್ರ ಅಂತ ಹೇಳಿದ್ವಂತೆ. ಐಶ್ವರ್ಯ ಕೊಡುವಂಥದ್ದನ್ನ ನಾವು ಪರಮ ಮಂತ್ರ ಅನ್ಲಿಲ್ಲ, ಜಯವನ್ನ ಕೊಡೋದನ್ನ ಅನ್ಲಿಲ್ಲ, ಗಾಯತ್ರಿ ಮಂತ್ರವನ್ನ ಅಂದ್ವಿ. ಯಾಕೆ ಅಂತಂದ್ರೆ ಅದು ಬುದ್ಧಿಶಕ್ತಿಯನ್ನ ಪ್ರಚೋದಿಸೋದಕ್ಕೆ, ಬುದ್ಧಿಶಕ್ತಿಯನ್ನ ನಮ್ಮಲ್ಲಿ ಉಂಟು ಮಾಡಪ್ಪ ಅಂತ ಹೇಳಿ ಭಗವಂತನ ಮಾಡುವಂತ ಪ್ರಾರ್ಥನೆ. ಸೊ ಹಾಗೆ ಇವತ್ತಿನ ದಿವಸ ಏನಾಗಿದೆ, ಈ ಗಾಯತ್ರಿ ಮಂತ್ರ ಅಂದ್ರೆ ಯಾರೋ ಕೆಲವ್ರು ಮಾತ್ರ ಹೇಳ್ತಾರೆ, ಅವ್ರಿಗೆ ಮಾತ್ರ ಸೀಮಿತ. ನಮ್ಮ ಪರಂಪರೆಯಲ್ಲಿ ಹಾಗಿರ್ಲೇ ಇಲ್ಲ. ಪರಮ ಮಂತ್ರ ಅಂತ ಹೇಳಿರುವಂಥದ್ದು ಜ್ಞಾನವನ್ನ ಬೆಳಗಿಸುವಂತಹ ಶಕ್ತಿ ನನಗೆ ಕೊಡುವಂತ. ಸೊ ಅದು ಎಲ್ಲರಿಗೂ ಒಳ್ಳೆಯದನ್ನ ಉಂಟು ಮಾಡುತ್ತೆ. ನಮ್ಮ ಗುರಿ ಆ ನಿಟ್ಟಿನಲ್ಲಿ ಇರಬೇಕು. ಕ್ಷಣಿಕವಾದಂತಹ ಐಶ್ವರ್ಯ ನಮಗೆ ಬರುತ್ತೆ, ಅದು ಬರುವಂತದ್ದು ಯಾವುದರ ಬಲದ ಮೇಲೆ, ನಮ್ಮ ಜ್ಞಾನದ ಬಲದ ಮೇಲೆ. ಸೊ ಹಾಗೆ ಆ ಜ್ಞಾನದ ಬಲವನ್ನ ನಾವು ಹೆಚ್ಚಾಗಿ ನಂಬಿಕೊಂಡು ಮುಂದಕ್ಕೆ ಹೋಗುವಂಥದ್ದು ಮುಖ್ಯ ಅನ್ನುವಂಥದ್ದು ಈ ಇದನ್ನ ನಾವು ನೆನಪಿಸ್ಕೋಬೇಕು.
2: ಓಕೆ ಸರ್, ಕೊನೆಯದಾಗಿ ಒಂದು ಕರೆ ಇದೆ. ಹಲೋ.
3: ಹಲೋ.
2: ಹಾ ನಮಸ್ತೆ. ನಮಸ್ತೆ.
3: ಹಾ ನಮಸ್ತೆ ಸರ್, ನಾನು ಶ್ರೀವಿದ್ಯಾ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು.
2: ಮೇಡಮ್ ಹೇಳಿ.
0: ನಮಸ್ಕಾರ.
2: ನಮಸ್ಕಾರ.
3: ಹಾ ನಮಸ್ತೆ ಸರ್, ಮೊದಲಿಗೆ ನೀವು 100ರ ಸಂಭ್ರಮಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಸರ್, ನನ್ನ ಕ್ವಶನ್ ಏನಂತಂದ್ರೆ, ಈಗಿನ ಪ್ರಸ್ತುತ ಪರಿಸ್ಥಿತಿ ಇರೋದ್ರಲ್ಲಿ ಕಗ್ಗದಲ್ಲಿರುವ ಯಾವ ಅಂಶಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಹೆಚ್ಚು ಮೌಲ್ಯಯುತವಾಗಿ ನಾವು ಜೀವಿಸ್ಬೋದು ಅನ್ನೋದನ್ನ ತಿಳ್ಕೋಬೇಕಾಗಿರೋದು. ಯಾವ ಅಂಶಗಳು ನಮ್ಮ ಜೀವನನ ಒಂದು ಒಳ್ಳೆ ದಾರಿನಲ್ಲಿ ತಗೊಂಡು ಹೋಗಕ್ಕೆ ಸಹಕಾರಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಬೇಕಿತ್ತು.
0: ಆಕ್ಚುಲಿ ಅದರಲ್ಲಿ ಅನೇಕ ಮುಕ್ತಕಗಳು ನಮಗೆ ಇದನ್ನ ಈ ದಾರಿಯನ್ನ ನಮಗೆ ತೋರಿಸಿಕೊಡುತ್ತೆ. ನಾನು ಈಗಷ್ಟೇ ಹೇಳಿದಂಥದ್ದು ಒಂದಿದೆಯಲ್ಲ, ಶ್ರೀಯನಾಯುವ ಬಲವ ಅಂತ. ಸೊ ನಾವು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ಅದು ನಮಗೆ ತೋರಿಸುತ್ತೆ. ಸೊ ಬಟ್ ಬೈ ಆ್ಯಂಡ್ ಲಾರ್ಜ್ ನನಗೆ ಅನಿಸೋದು, ನಮ್ಮಲ್ಲಿ ಹೆಚ್ಚಿನ ಒಂದು ಇದು ಒಂದು ರೀತಿಯ ಪೆಸಿಮಿಸಮ್, ಒಂದು ರೀತಿಯ ನೆಗೆಟಿವಿಟಿ ನಾನು ನೋಡಿದಂತೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಬರುತ್ತೆ. ನಾವು ಯಾವುದೇ ಕಾಲಕ್ಕೂ ಕೂಡ, ಯಾವುದೇ ಕಾರಣಕ್ಕೂ ಕೂಡ ಆ

0: ಅಂತ ಒಂದು ಇದಕ್ಕೆ ಬೀಳಬಾರದು ಅನ್ನೋಂಥ ಕೆಲವು ಮುಕ್ತಕಗಳು ನಮಗೆ ಸದಾಕಾಲ ನಮ್ಮನ್ನು ಎಚ್ಚರಿಸ್ತವೆ ಅಂತ ಅನಿಸುತ್ತೆ. ಆದರೆ ಒಂದು ಉದಾಹರಣೆ, ಇಹುದಕ್ಕಿನ್ ತೊಳಿತಿಹುದು, ಇವಾಗ ಏನಿದೆಯೋ ಅದಕ್ಕಿಂತ ಚೆನ್ನಾಗಾಗತ್ತೆ. ಒಳಿತ ಗಳಿಸಲ್ಬಹುದು, ಇನ್ನೊಂದು ರೀತಿಯಲ್ಲಿ ಇನ್ನೂ ಹೆಚ್ಚಿನದನ್ನು ನಾನು ಪಡ್ಕೊಳ್ಬಹುದು, ಅದಕ್ಕೆ ನಾನು ಸಾಹಸವನ್ನು ಪಡ್ತೀನಿ, ಸಹಿಸುವೇನು ಅದಕ್ಕೆ ಎನ್ನುವ ಮತಿಯೇ ಪ್ರಗತಿ, ನಮ್ಮ ಪ್ರಗತಿ ಆಗಬೇಕು ಅಂತಂದರೆ. ಸೊ ಹೀಗೆ ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ಕೂಡ ನಾವು ಈಗಿರೋದೇ ಕಷ್ಟ, ಈಗಿರೋದೇ ತೊಂದರೆ ಅಂತ ಅಂದ್ಕೊಳ್ಳದೆ ಇದಕ್ಕಿಂತ ಚೆನ್ನಾಗಿರೋದನ್ನು ನಾನು ಗಳಿಸಬಲ್ಲೆ ಅನ್ನೋಂಥ ಆತ್ಮವಿಶ್ವಾಸವನ್ನು ನಾನು ಪಡ್ಕೊಳ್ಬೇಕು, ಪಡ್ಕೊಳ್ತೀನಿ ಅನ್ನೋಂಥ ಸಕಾರಾತ್ಮಕವಾದಂಥ ನಿಲುವು ನಮ್ಮದಾಗಿರಬೇಕು. ಬೀಳುವುದ ನಿಲ್ಲಿಪುದು, ಅದು ಇನ್ನೊಂದು ಸುಂದರವಾಗಿರುವಂಥದ್ದಿದೆ ನೋಡಿ. ಬೀಳಿಪುದ ನಿಲ್ಲಿಪುದು, ಬಿದ್ದುದನ್ನು ಕಟ್ಟುವುದು, ಹಾಲೊಡೆಯೇ ಕಡೆದದನ್ನು ತಕ್ರವಾಗಿಪ್ಪುದು. ಹಾಲು ಒಡೆದೋಯ್ತು ಅಂದ ಮಾತ್ರಕ್ಕೆ ನೀನು ಬೇಜಾರು ಮಾಡ್ಕೋಬೇಡ, ಅದನ್ನು ಪರಿಷ್ಕರಿಸಿ ಮೊಸರು ಮಾಡ್ಕೋ ಅಂತ. ಸೊ ಅದು ಎಷ್ಟು ಪಾಸಿಟಿವಿಟಿಯನ್ನು ಅದು ತರುತ್ತೆ ನೋಡಿ. ಹಾಳ ಹಾಳಾಗಿಪ್ಪುದು, ಹಳದ ಹೊಸದ ಹಾಕಿಪ್ಪುದು, ಬಾಳಿಗಿದೆ ಚಿರಧರ್ಮ ಮಂಕುತಿಮ್ಮ ಅಂತ. ಸೊ ಹಾಗೆ ಯಾವ ಸನ್ನಿವೇಶದಲ್ಲೂ ಕೂಡ ನಾನು ಸೋತೋದೆ ಅಂತ ಅನ್ಕೊಳ್ಳದೆ ಯಾವಾಗಲೂ ಸಕಾರಾತ್ಮಕವಾದಂಥ ದೃಷ್ಟಿಕೋನವನ್ನು ನಾವು ತಂದುಕೊಳ್ತಾ ಹೋದರೆ ಆಗ ನಮಗೆ ಒಂದು ಹೊಸ ಮಾರ್ಗ ಕಾಣಿಸುತ್ತೆ ಅಂತ ಅನಿಸುತ್ತೆ. ನಾವು ಇಟ್ಕೊಂಡಿರೋಂಥ ಗುರಿ ನಮಗೆ ಸುಲಭವಾಗಿ ಸಿಕ್ಕದೇ ಇರಬಹುದು, ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಗುರಿಯಿಂದ ನಾವು ವಿಚಲಿತರ ಆಗದೆ, ನಕಾರಾತ್ಮಕ ಯೋಚನೆಗಳಲ್ಲಿ ಬೀಳದೆ ಸ್ಥೈರ್ಯದಿಂದ ಮುಂದಕ್ಕೆ ಹೋಗಬೇಕು ಅನ್ನೋದು ಬಹುಶಃ ಕಗ್ಗದ ಮುಖ್ಯವಾದಂಥ ಒಂದು ಸಂದೇಶ ಅನಿಸುತ್ತೆ.
1: ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಒಂದೇ ಮಾ ಹೇಳಿದ ಮಾತು ಒಂದಂತೂ ನಾನು ಯಾವಾಗ್ಲೂ ನೆನ್ಪಿಟ್ಕೋತೀನಿ. ಹಾಲು ಹೊಡೆದೋಯ್ತು ಅಂತ ಯಾವ್ದಕ್ಕೂ ನೀವು ಗಮನ ಹಾಕೊಡದೆ ಅದನ್ನ ಮನ್ಸಾಗಿ ಪರಿಷ್ಕರಿಸ್ಬೋದು ಅಂತ. ಜೀವನದಲ್ಲಿ ಏನೇ ಒಂದ್ ಕಷ್ಟ ಇದ್ರು ಅದರಿಂದ ಅದನ್ನೇ ನಾವ್ ಆ ಕಷ್ಟನೇ ಮುಂದೆ ಇಟ್ಕೊಂಡು ಇನ್ನು ಮುಂದೆ ಹೋಗ್ಬೋದು
0: ತಿಳಿಸ್ಕೊಡ್ದು.
1: ತುಂಬಾ
0: ಧನ್ಯವಾದಗಳು.
2: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್ ಸಾಕಷ್ಟು ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ರಿ, ಯಾಕಂದರೆ ಮತ್ತಷ್ಟು ವಿಷಯಗಳು ಕೂಡ ಇದೆ, ತುಂಬ ಪ್ರಶ್ನೆಗಳು ಕೂಡ ಇದೆ. ನಾವು ಮಾತಾಡ್ತಾ ಹೋದರೆ ಮಾತಾಡ್ತಾನೆ ಕೂಡ ಹೋಗ್ಬೋದು, ಆದರೆ ಸಮಯದ ಅಭಾವದಿಂದ ನಾವು ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಒಂದು ಸನ್ನಿವೇಶ. ಸರ್ ನಾವು ಮತ್ತೆ 200ನೇ ಸಂಚಿಕೆಯಲ್ಲಿ ಮತ್ತೆ ಕೂಡ ಭೇಟಿಯಾಗೋಣ, ಮತ್ತೆ ಕೂಡ ಸಮುದಾಯದವ್ರ ಜೊತೆ ಚರ್ಚೆ ಮಾಡೋಣ. ಸರ್ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಎಂಬ ಈ ಒಂದು ವಿಷಯದ ಕುರಿತು ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಮ್ಮ ಕೊನೆಯ ಸಂದೇಶ ಏನು ಸರ್?
0: ನಾನು ಪ್ರಾರಂಭದಲ್ಲೇ ಹೇಳಿದಂತೆ ನಮ್ಮ ಜೀವನವನ್ನು ಹಸನಾಗಿಸ್ಕೊಳ್ಬೇಕು, ನಮ್ಮ ಜೀವನವನ್ನು ಮೇಲ್ಮಟ್ಟಕ್ಕೆ ತಕೊಂಡು ಹೋಗಬೇಕು ಅಂತಂದರೆ ಅದು ಕೇವಲ ಭೌತಿಕವಾದಂತಹ ವಿಚಾರಗಳಿಂದ ಆಗಲ್ಲ, ಭಾವನಾತ್ಮಕವಾಗಿ ನಾವು ಮೇಲೇರಬೇಕು. ಅದಕ್ಕೆ ಈ ರೀತಿಯ ಒಂದು ಸಾಧನೆ ನಾವು ಮಾಡಬೇಕಾಗತ್ತೆ. ಕಲೆ, ಸಾಹಿತ್ಯ, ಕಾವ್ಯ ಇಂಥದ್ದನ್ನು ನಾವು ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಇಂಥದ್ದನ್ನು ನಾವು ಹೆಚ್ಚು ಮಾಡ್ತಾ ಮಾಡ್ತಾ ಬಹುಶಃ ನಮಗೆ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ನಾವು ಎದುರಿಸೋದಕ್ಕೆ ಸಾಮರ್ಥ್ಯ ಸಿಕ್ಕತ್ತೆ ಅಂತ ಅನಿಸುತ್ತೆ. ಅದನ್ನು ನಾವೆಲ್ಲರೂ ಒಟ್ಟಾಗಿ ಮಾಡಿದರೆ ಖಂಡಿತ ಈ ಪ್ರಯತ್ನ ಸಾರ್ಥಕ ಅನಿಸುತ್ತೆ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು?
3: ಸರ್
2: ಹೇಳಿ ಸರ್. ನಮ್ಮ ಜೊತೆ ಸೀತಾರಾಮ್.
0: ನಮಸ್ಕಾರ
3: ಶಶಿಧರ್. ನಮಸ್ಕಾರ. ಸರ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಮಂಕುತಿಮ್ಮನ ಕಗ್ಗ, ಅದರ ಅರ್ಥ ಇದೆ ಅಲ್ಲ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಆಮೇಲೆ ಒಂದ್ ಏನು ಅಂದ್ರೆ ನಮ್ಮಲ್ಲಿ ಪುಸ್ತಕ ಇದೆ, ಆದ್ರೂ ಕೆಲವ್ ಸತಿ ಓದಕ್ ಸಮಯ ಇರಲ್ಲ ಕೆಲಸದ ಒತ್ತಡದಿಂದ. ಹೀಗೆ ರೇಡಿಯೋದಲ್ಲಿ ಬರ್ತಾ ಇರೋದ್ರಿಂದ ಕೇಳಿ ತುಂಬಾ ಸಂತೋಷ ಆಯ್ತು. ಆಮೇಲೆ ಇವತ್ತಿನ ಮಕ್ಕಳಿಗೆ ಎಲ್ಲಾ ವಿಚಾರ ಬೇಕು, ರಾಮಾಯಣ ಮಹಾಭಾರತ ಇಂದಿನ ಇದು ಎಲ್ಲವೂ ಇರ್ಬೇಕು, ಆದ್ರೆ ಕೆಲವು ಸಮಯ ಇರಲ್ಲ ಹೇಳ್ಕೊಡೋದಕ್ಕೂ ಯಾರು ಇಲ್ಲ. ಇವಾಗ ತಿಳ್ಕೊಳೋ ಮಕ್ಳಿದ್ರೂ ಹೇಳ್ಕೊಡಕ್ ಆಗ್ತಾ ಇಲ್ಲ ಅಂತದ್ರಲ್ಲಿ ನಮ್ಮ ಸರಗೂರು ಇದರಿಂದ ಜನಧ್ವನಿಲಿ ಪ್ರಸಾರ ಆಗ್ತಿರೋದು ನಮ್ಗೆಲ್ರಿಗೂ ತುಂಬಾ ಸಂತೋಷ. ಕೆಲವು ಸತಿ ನಂಗೆ ಕೇಳಕ್ ಆಗದೆ ಇರ್ಬೋದು, ಇನ್ನು ಕೆಲವು ಸತಿ ಎಲ್ಲಾನು ಕೇಳಿದಿರಿ ಅಂತ ಹೇಳಕ್ ಆಗಲ್ಲ, ಕೆಲವೆಲ್ಲ ಕೇಳ್ತಾ ಇರ್ತೀನಿ. ಆದ್ರೆ ತುಂಬಾ ಅನುಕೂಲ ಆಯ್ತು ಸರ್, ಹೀಗೆ ಮುಂದುವರಿಲಿ ಅಂತ ನಮ್ಮ ಆಸೆ.
0: ಸೊ ಅದೇ ಆಕ್ಚುಲಿ ಶಶಿಧರ್, ಧನ್ಯವಾದಗಳು ಶಶಿಧರ್ ಅವರೇ, ನೀವು ಒಂದು ಮುಖ್ಯವಾದಂಥ ಅಂಶವನ್ನು ಮುಂದಕ್ಕೆ ತಂದ್ರಿ. ಸೊ ಈಗ ಸಂದೇಶವಾಗಿ ನಾವು ಮಾತಾಡ್ತಾ ಇದ್ವಿ ಕೊನೆಯ ಸಂದೇಶ ಅಂತ. ಸೊ ಇದು ಈ ರೀತಿಯ ಒಂದು ಪ್ರಯತ್ನಗಳು ಹೆಚ್ಚು ಜನಜನಿತವಾಗಬೇಕು, ಉದಾಹರಣೆಗೆ ಶಾಲೆಯಲ್ಲಿ ಮಕ್ಕಳಿಗೆ. ಸೊ ನಮ್ಮ ಒಂದು ಆಲೋಚನೆ ಇರೋದು ಕೂಡ ಹಾಗೇನೆ, ಶಾಲೆಗಳಲ್ಲಿ ಇದರ ಬಗ್ಗೆ ನಾವು ಮಾತಾಡೋದಕ್ಕೆ ಸಾಧ್ಯವಾಗುತ್ತಾ, ಕೆಲವು ಆಯ್ದಂಥ ಕಗ್ಗಗಳನ್ನು

0: ಕಗ್ಗದ ಪದ್ಯಗಳನ್ನು ಮಕ್ಕಳಿಗೆ ಬಾಯ್ಪಾಠ ಮಾಡಿಸಿ ಅದರ ವಿವರಣೆಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತಾ? ಮತ್ತು ಇದೇ ರೀತಿಯ ಕಗ್ಗದ ಗಾಯನ ಸ್ಪರ್ಧೆಗಳನ್ನು ಮಾಡ್ತಾ ಅದರ ಒಂದು ಅರ್ಥವನ್ನು ಕೂಡ ಮಕ್ಕಳಿಗೆ ತಿಳಿಸ್ಕೊಡುವಂಥದ್ದು, ಹಿರಿಯರಿಗೂ ಕೂಡ ಇದನ್ನು ನಾವು ಈ ರೀತಿಯ ಕಗ್ಗ ಸ್ಪರ್ಧೆಗಳನ್ನು ಮಾಡುವಂಥದ್ದು ಇದೆಲ್ಲ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ. ಎಲ್ಲರ ಸಹಕಾರ ಪ್ರೋತ್ಸಾಹ ಸಿಕ್ಕಿದ್ರೆ ಖಂಡಿತ ಇದನ್ನು ನಾವು ಮುಂದುವರಿಸ್ಬೋದು. ಅದರಿಂದ ಇನ್ನೂ ಹೆಚ್ಚು ಒಂದು ಯಶಸ್ವಿಯಾಗಿ ಈ ಸಂದೇಶವನ್ನು ಜನರಿಗೆ ನಾವು ಮುಟ್ಟಿಸಬಹುದು ಅಂತ ಅನಿಸುತ್ತೆ.
1: ಖಂಡಿತ ಸರ್, ನಮ್ಮ ನಮ್ಮ ಅಣ್ಣ ಇದ್ದಾನೆ, ಅವನಿಗೂ ಹೇಳ್ತೀನಿ ಈ ವಿಚಾರನ.
0: ಓ ಖಂಡಿತ ಖಂಡಿತ
2: ಹೇಳ್ತೀನಿ ಸರ್. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರ್ ತಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್. ಸಾಕಷ್ಟು ವಿವರವಾಗಿ ಈ ಒಂದು ಕಗ್ಗದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕೂಡ ತಾವು ತಿಳಿಸ್ರಿ. ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ತುಂಬಾ ವಿಷಯಗಳನ್ನ ಕೂಡ ಇವತ್ತು ತಮ್ಮ ಸಮುದಾಯಕ್ಕೆ ತಮ್ಮಿಂದ ಸಿಕ್ತು ಅಂತ ಕೂಡ ಒಂದು ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ ಸರ್. ಮತ್ತೆ ಕೂಡ ಮತ್ತೆ 200ನೇ ಒಂದು ಸಂಚಿಕೆ ಮತ್ತೆ ಕೂಡ ಭೇಟಿಯಾಗೋಣ, ಮತ್ತೆ ಕೂಡ ಕೆಲವೊಂದಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ, ಹೀಗೆ ಕೂಡ ನಮ್ಮ ಒಂದು ಕಗ್ಗದ ಪಯಣ ಮುಂದುವರಿಲಿ ಅಂತ ಹೇಳ್ತಾ, ಇದುವರೆಗೂ ತಾವು ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು.
2: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದ 100ನೇ ಸಂಚಿಕೆ ಸಂಭ್ರಮದಲ್ಲಿ ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು, ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: Mm-hmm. Nu är det rallym.
1: ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಪ್ರೀತಿಯ ಜನಧ್ವನಿ ಕೇಳುಗರೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 27 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 24 ರೂಪಾಯಿ, ತೊಂಡೆಕಾಯಿ 28 ರೂಪಾಯಿ, ಹಾಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 26 ರೂಪಾಯಿ, ಪೈರ 50 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 22 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ।
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ, ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ।

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋ ಥೆರಪಿಸ್ಟ್ ಅವರು. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಕೇಳುವರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ ಶ್ರೀಮತಿ ಶೋಭರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.

ಕೇಳುವರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 27 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 24 ರೂಪಾಯಿ, ತೊಂಡೆಕಾಯಿ 28 ರೂಪಾಯಿ, ಹಾಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 26 ರೂಪಾಯಿ, ಪೈರ 50 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 22 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರೆ ಕೇಳಿ.

ಇದರೆಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷೆ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 104 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: DVG ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ರವಿ ಮಾತ್ರದಿಂದಲ್ಲ
4: ಭುವನ ಪೋಷಣೆ
3: ಉಭಯ ಸಹಕಾರದಿಂದ
4: ವಿವಿಧ ಶಕ್ತಿರಸಂಗಳು
3: ಏಕೀಭವಿಸೆ ಜೀವ ಅವಿತರ್ಕ್ಯ ಸೂಕ್ಷ್ಮವದು ಮಂಕುತಿಮ್ಮ.
0: ಕಳೆದ 2 ಮುಕ್ತಕಗಳಲ್ಲಿ ಜೀವ ಅನ್ನೋದರ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಪ್ರತಿಯೊಂದು ಚರ ವಸ್ತುವಿನಲ್ಲಿರುವಂತಹ ಚಟುವಟಿಕೆಯ ಹಿಂದೆ ಇರುವಂತಹ ಶಕ್ತಿ ಜೀವ ಅನ್ನುವಂಥದ್ದು. ಆ ಜೀವ ಅನ್ನುವಂಥದ್ದು ಒಡಲಿನ ಎಲ್ಲ ಕಡೆಯೂ ಏಕರೂಪವಾಗಿ ವ್ಯಾಪಿಸಿದೆ ಅನ್ನುವಂಥದ್ದನ್ನು ನಾವು ಕಳೆದ 2 ಮುಕ್ತಕಗಳಲ್ಲಿ ನೋಡಿದ್ವಿ. ಆ ಜೀವ ಅನ್ನುವಂತಹ ಒಂದು ವಸ್ತುವೋ ಒಂದು ಪರಿಕಲ್ಪನೆಯೋ ಅದೇನಿದೆಯೋ ಅದಕ್ಕೆ ಚೈತನ್ಯ ಯಾವ ರೂಪದಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ಇಲ್ಲಿ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೇನು, ಪರಮಾತ್ಮನ ಶಕ್ತಿ ಜೀವವಾಗಿ ಪ್ರತಿಯೊಂದು ಜೀವಿಯಲ್ಲೂ ಇದೆ ಅನ್ನುವಂಥದ್ದು. ಆ ವಿರಾಟ್ ವ್ಯಕ್ತಿಯ ಆ ವಿರಾಟ್ ಪುರುಷನ ಪರಿಕಲ್ಪನೆಯನ್ನು ನಾವು ಮಾಡಿಕೊಂಡಾಗ ವಿಶ್ವದ ಇಡೀ ಚಲನೆಯನ್ನು ಒಂದು ರೀತಿಯಲ್ಲಿ ಉದ್ದೀಪನಗೊಳಿಸ್ತಾ ಇರುವಂತಹ ಶಕ್ತಿ ಅದು ಅಂತ. ಸೊ ಹಾಗಾದರೆ ನನ್ನ ಶರೀರದ ಒಳಗೆ ಇರುವಂತಹ ಜೀವಕ್ಕೆ ಆಚೆ ಕಡೆ ಇರುವಂತಹ ಆ ವಿರಾಟ್ ಪುರುಷನ ಶಕ್ತಿ ಸೇರಬೇಕು.

ಆವಾಗ ಇಲ್ಲಿ ಚಲನೆ ಆಗುತ್ತೆ. ಸೊ ಹಾಗಾದ್ರೆ ಆ ಶಕ್ತಿ ನನ್ನ ಜೀವಕ್ಕೆ ಎಲ್ಲಿಂದ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೇಗೆ ಬರ್ತಾ ಇದೆ ಅದು ಅಂತ. ಸೊ ನಮಗೆ ಸಾಧಾರಣವಾಗಿ ನಿತ್ಯ ಜೀವನದಲ್ಲಿ ನಾವು ನೋಡಿದಾಗ ನಾವು ನೋಡೋ ವಸ್ತುಗಳಿಗೆ ಒಂದು ಆಧಾರ ಇರಬೇಕು. ಒಂದು ಆಧಾರ ಇದ್ದಾಗ ಅದು ನೆಲೆ ಇದ್ದಾಗ ಅದು ಬೆಳೆ ಬೆಳೆಯುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಆ ನೆಲೆ ಆಧಾರವಾಗಿ ನಾವು ನೋಡುವಂಥ ವಸ್ತು ಯಾವುದು? ಭೂಮಿ. ಆ ಭೂಮಿಯಲ್ಲಿ ಬೇರು ಬಿಟ್ಟು ಒಂದು ಬೀಜ ಸಸಿಯಾಗತ್ತೆ, ಗಿಡವಾಗತ್ತೆ, ಮರವಾಗತ್ತೆ. ಸೊ ಆ ಬೆಳವಣಿಗೆಗೆ ಆ ಸತ್ವ ಎಲ್ಲಿಂದ ಬಂತು? ಭೂಮಿಯಿಂದ ಬಂತು. ಸೊ ಆ ಭೂಮಿಯಿಂದ ಪೋಷಣೆಯನ್ನು ಪಡ್ಕೊಂಡು ಅದು ಬೆಳೀತು. ಆದರೆ ಬರೀ ಭೂಮಿಯಿಂದ ಪೋಷಣೆ ಸಿಗ್ತಾ ಅಂತಂದರೆ ಅಲ್ಲ, ಅದಕ್ಕೆ ಬೇಕಾಗುವಂತಹ ಎನರ್ಜಿ, ಆ ಎನರ್ಜಿ ಬರ್ತಾ ಇರುವಂಥದ್ದು ಭೂಮಿಯಿಂದ ಅಲ್ಲ, ಆದರೆ ಹೊರಗಡೆ ಕಾಣ್ತಾ ಇರುವಂಥ ಸೂರ್ಯನಿಂದ. ಸೊ ಸೂರ್ಯನಿಂದ ಊರ್ಜಾ ಅಥವಾ ಒಂದು ಚೈತನ್ಯ, ಒಂದು ಶಕ್ತಿ ಸಿಗ್ತಾ ಇದೆ. ಭೂಮಿಯಿಂದ ಒಂದು ಸ್ಥಿರತೆ, ಒಂದು ಆಧಾರ ಸಿಗ್ತಾ ಇದೆ. ಸೊ ಹಾಗಾಗಿ ಪೋಷಣೆ ಅನ್ನುವಂಥದ್ದು ಬರ್ತಾ ಇರುವಂಥದ್ದು ಈ ಎರಡರ ಸಹಕಾರದಿಂದ, ಈ ಉಭಯ ಸಹಕಾರದಿಂದ. ರವಿ ಮಾತ್ರ, ಸೂರ್ಯ ಮಾತ್ರ ಇದ್ದಾನೆ ಅಂತಂದರೆ ಬೆಳವಣಿಗೆ ಅಥವಾ ಜೀವ ಇರೋದಕ್ಕೆ ಸಾಧ್ಯ ಇಲ್ಲ. ಭೂಮಿ ಮಾತ್ರ, ಭೂಮಿ ಮಾತ್ರ ಇದೆ, ಸೂರ್ಯನ ಬೆಳಕಿಲ್ಲ ಅಂತಂದರೆ ಅದು ಸಾಧ್ಯ ಇಲ್ಲ. ಇವೆರಡೂ ಸೇರಿದಾಗ, ಸಹಕಾರ ಇದ್ದಾಗ ಇವೆರಡರಲ್ಲಿ, ಆಗ ಭುವನ ಪೋಷಣೆ, ಭೂಮಿಯ ಮೇಲೆ ಜೀವಿಯ ಪೋಷಣೆಯಾಗೋದಕ್ಕೆ ಸಾಧ್ಯವಾಗುತ್ತೆ. ಈ ಎರಡೂ ಕೂಡ ಕೇವಲ ಭೂಮಿ ಅಥವಾ ಕೇವಲ ಸೂರ್ಯ ಅಂತ ಅನ್ನದೆ, ಅವು ಕೂಡ ಅನೇಕ ಶಕ್ತಿ ರಸಗಳ ಏಕೀಭವನ. ಈಗ ನಾವು ಭೂಮಿ ಅಂತ ನೋಡ್ತೀವಿ, ಆ ಭೂಮಿಯಲ್ಲಿ ಎಷ್ಟೋ ರೀತಿಯ ಸತ್ವಾಂಶಗಳಿರ್ತವೆ. ಆ ಸತ್ವಾಂಶಗಳಿರೋದ್ರಿಂದಲೇ ಒಂದು ಗಿಡ ಬೇರೆ ಬೇರೆ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಬೇರಿಗೆ ಬೇರೆ ರೀತಿಯ ಸತ್ವಾಂಶ ಬೇಕು, ಒಂದು ಚಿಗುರಿಗೆ ಬೇರೆ ರೀತಿಯ ಸತ್ವಾಂಶ ಬೇಕು, ಅದು ಹಣ್ಣಾಗಿ ಮಾರ್ಪಡೋದಕ್ಕೆ ಬೇರೆ ರೀತಿಯ ಸತ್ವಾಂಶ ಬೇಕು. ಅವೆಲ್ಲವೂ ಕೂಡ ಇರುವಂಥದ್ದು ಭೂಮಿಯಲ್ಲಿ. ಇವಾಗ ನಾವು ಗೊಬ್ಬರಗಳನ್ನು ಹಾಕ್ತೀವಿ, ಗೊಬ್ಬರ ಹಾಕಬೇಕಾದ್ರೆ ಬೇರೆ ಬೇರೆ ಕೆಮಿಕಲ್ಸಿನ ಮಿಶ್ರಣ ಅದು. ಅವೆಲ್ಲವೂ ಭೂಮಿಯಲ್ಲಿದ್ದು ಆ ಭೂಮಿಯಲ್ಲಿರೋ ಶಕ್ತಿ ರಸಗಳು ಆ ಗಿಡ ಎಳ್ಕೊಂಡಾಗ ಆ ಗಿಡ ಹೂವಾಗಿ ಹಣ್ಣಾಗಿ ನಮಗೆ ಒಂದು ಉಪಯೋಗದ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಗಿಡವೂ ಕೂಡ ತನ್ನ ಸಂಖ್ಯೆಯಲ್ಲಿ ವರ್ಧನೆ ಹಾಕ್ಕೋಬೇಕು ಅಂತಂದರೆ ಆ ರೀತಿಯ ಒಂದು ಪ್ರಕ್ರಿಯೆ ಆಗಲೇಬೇಕು. ಒಂದು ಬೀಜ ಗಿಡವಾಗಿ ಅಲ್ಲಿ ಹೂವಾಗಿ ಹಣ್ಣಾಗಿ ಮತ್ತೆ ಬೀಜಗಳಾದಾಗಲೇ ತಿರುಗಾ ಆ ಗಿಡದ ಒಂದು ಉತ್ಪತ್ತಿ ಆಗೋದಕ್ಕೆ ಸಾಧ್ಯ. ಸೊ ಭೂಮಿಯಿಂದ ಅನೇಕ ರೀತಿಯ ರಸಗಳು, ನೀರು ಇವೆಲ್ಲವೂ ಕೂಡ ಅದು ಹೇಳ್ಕೊಳ್ಳುತ್ತೆ. ಹಾಗೆಯೇ ಶಕ್ತಿ, ಆ ಶಕ್ತಿ ಅನ್ನುವಂಥದ್ದು ಸೂರ್ಯಕಿರಣ ನಾವು ನೋಡ್ತೀವಿ, ಒಂದು ರೀತಿಯ ಕಿರಣ ಬರ್ತಾ ಇದೆಯೇನೋ ಅಂತ. ಆದರೆ ಇವಾಗ ನಮಗೆ ವಿಜ್ಞಾನ ಕೂಡ ಹೇಳ್ತದೆ, ಸೂರ್ಯನ ಕಿರಣದಲ್ಲಿ ಅನೇಕ ತರಂಗಗಳಿವೆ. ಈಗ ಬಿಳಿ ಬೆಳಕು ಅನ್ನುವಂಥದ್ದೇ ಅದು ಏಳು ಬಣ್ಣಗಳಿರುವಂಥದ್ದು ಇವೆಲ್ಲ ನಾವು ಕೇಳಿದ್ದೀವಿ. ಹಾಗೆ ಆ ಏಳು ಬಣ್ಣಗಳು ಯಾವುದು? ಕೆಂಪು ಮತ್ತು ನೇರಳೆ. ಕೆಂಪನ್ನು ದಾಟಿದಂತಹ ಇನ್ಫ್ರಾರೆಡ್ ಅನ್ನುವಂಥವು ಇರ್ತವೆ, ಆ ನೇರಳೆಯನ್ನು ದಾಟಿದಂಥ ಅತಿ ನೇರಳೆಯ ಒಂದು ಕಿರಣಗಳಿರ್ತವೆ. ಸೊ ಹಾಗೆ ಶಕ್ತಿ ಅನ್ನುವಂಥದ್ದು ತರಂಗಗಳ ರೂಪದಲ್ಲಿ ಸೂರ್ಯನಿಂದ ಇಲ್ಲಿ ಭೂಮಿವರೆಗೂ ಬರ್ತಾ ಇರುವಂಥದ್ದನ್ನು ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತವೆ, ಹೀರ್ಕೊಳ್ತವೆ. ಅದರಿಂದ ತಮ್ಮ ಜೀವದಲ್ಲಿರುವಂತಹ ಒಂದು ಚೈತನ್ಯಕ್ಕೆ ಪುಷ್ಟಿ ಸಿಗ್ತಾ ಇದೆ. ಸೊ ಇದು ಈ ವೈವಿಧ್ಯಮಯವಾದಂತಹ ಶಕ್ತಿ ಮತ್ತು ರಸ ವೈವಿಧ್ಯಮಯವಾದಂಥ ರೀತಿಯಲ್ಲಿ ಒಟ್ಟಿಗೆ ಸೇರ್ತಾ ಇವೆ. ಅದರಿಂದ ಉಂಟಾಗ್ತಾ ಇರುವಂತಹ ಜೀವದ ಪ್ರಕಟಣೆ ಕೂಡ ವೈವಿಧ್ಯಮಯ. ಸೊ ಅದನ್ನು ನಾವು ನೋಡಿದಾಗ ಅವಿತರ್ಕ್ಯ ಅಂತ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ತರ್ಕ ಅಂತಂದರೆ ಇದು ಹೀಗೆ ಇದು ಹಾಗೆ ಅಂತ ನಾವು ಒಂದು ಮ್ಯಾಥಮ್ಯಾಟಿಕ್ಸ್ ಥರ ಲಾಜಿಕ್ ಅದನ್ನು ನಾವು ಹೇಳುವಂಥದ್ದು, ಎರಡಕ್ಕೆ ಎರಡು ಸೇರಿಸಿದ್ರೆ ನಾಲ್ಕು ಅಂತ ಹೇಳುವಂಥ ಒಂದು ಪ್ರಮೇಯ, ಒಂದು ಪ್ರಕ್ರಿಯೆ. ಆ ತರಹ ಯಾವ ರಸ ಯಾವ ಶಕ್ತಿಯ ಜೊತೆ ಸೇರಿಬಿಟ್ಟು ಜೀವದ ಯಾವ ರೀತಿಯ ಪ್ರಕಟೀಕರಣ ಆಗ್ತಾ ಇದೆ ಅನ್ನೋದನ್ನು ನಾವು ಬಹಳ

0: ಸುಲಭವಾಗಲಿ ಅಥವಾ ಸ್ಪಷ್ಟವಾಗಾಗಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅದರಲ್ಲಿ ಅಷ್ಟೆಲ್ಲ ವೈವಿಧ್ಯತೆ ಇದೆ, ಆ ಸೇರುವಿಕೆಯಲ್ಲಿಯೇ ವೈವಿಧ್ಯತೆ ಇದೆ, ಅದರ ಪ್ರಕಟೀಕರಣದಲ್ಲೂ ವೈವಿಧ್ಯತೆ ಇದೆ. ಅದು ಸುಲಭವಾಗಿ ನಮ್ಮ ಮೇಧಾಶಕ್ತಿಗೆ, ನಮ್ಮ ಸೀಮಿತವಾದಂತಹ ಮೆದುಳಿನ ಶಕ್ತಿಗೆ ಅರ್ಥವಾಗುವ ವಿಚಾರ ಅಲ್ಲ. ಅವಿತರ್ಕ್ಯ ಅದನ್ನು ನಾವು ಸ್ಪಷ್ಟವಾಗಿ ಹೇಳೋದಕ್ಕೆ ಕಷ್ಟ ಆಗತ್ತೆ, ಸಾಧ್ಯ ಆಗಲ್ಲ. ಆದರೆ ಆ ಸೂಕ್ಷ್ಮವಾದಂತಹ ವಿಚಾರ ಇದೆ ಅನ್ನೋದು ನಾವು ವಾದ ಮಾಡೋಕ್ಕಾಗಲ್ಲ. ಯಾಕೆ? ಅದು ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಭೂಮಿಯಲ್ಲಿ ಅನೇಕ ರಸಗಳಿರೋದು ಸತ್ಯ, ಸೂರ್ಯನ ಕಿರಣಗಳಲ್ಲಿ ಅನೇಕ ಶಕ್ತಿಗಳಿರೋದು ಸತ್ಯ. ಇವೆರಡರ ಏಕೀಭವನದಿಂದಲೇ ಜೀವ ಪ್ರಕಟವಾಗ್ತಾ ಇರುವಂಥದ್ದು ಕೂಡ ಸತ್ಯ. ಹಾಗಾಗಿ ಒಂದು ಗಾದೆ ಇದೆ, ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಹೌದಲ್ವಾ? ಸೊ ಹಾಗೆ ಈ ಸೂಕ್ಷ್ಮವಾದಂತಹ ವಿಚಾರ ಆ ದೃಷ್ಟಿಯಿಂದ ಕೂಡ ಅವಿತರ್ಕ್ಯ, ಅದರಲ್ಲಿ ವಾದ ಮಾಡುವಂಥ ಅಂಶವೇ ಇಲ್ಲ. ಯಾಕೆ? ಅದು ಅಷ್ಟು ಸ್ಪಷ್ಟವಾಗಿ ನಮಗೆ ಗೋಚರವಾಗ್ತಾ ಇದೆ. ಅದು ಹಾಗ ಹೀಗ ಅಂತ ಹೇಳೋದಕ್ಕೆ ನಮಗೆ ಮೇಧಾಶಕ್ತಿ ಕಡಿಮೆ, ಆದರೆ ಅದು ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಂತೂ ಯಾವ ವಾದದ ಯಾವ ಉದಾಹರಣೆಯ ಬೇರೆ ಅವಶ್ಯಕತೆಗಳು ಇಲ್ಲ. ಅದು ಅಷ್ಟು ಸ್ಪಷ್ಟವಾಗಿ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಆ ಒಂದು ವೈಭವವನ್ನು, ಆ ಒಂದು ವೈವಿಧ್ಯಮಯ ಜೀವವನ್ನು ನಾವು ಪರಮಾತ್ಮನ ಸ್ವರೂಪ ಅಂತ ನೋಡಬೇಕು ಅನ್ನುವಂಥದ್ದು ಇಲ್ಲಿ ಸೂಕ್ಷ್ಮವಾದಂತಹ ವಿಚಾರ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 104 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 25 ರೂಪಾಯಿ, MC 5 ರೂಪಾಯಿ, ಎಳವನ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 26 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 45 ರೂಪಾಯಿ, ದಪ್ಪ ಮೆಣಸಿನಕಾಯಿ 32 ರೂಪಾಯಿ, ಸೋರೆಕಾಯಿ 18 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 12 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 25 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಚಿನ್ನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಆಗಸ್ಟ್ ತಿಂಗಳ 13ನೇ ತಾರೀಕಿನ ಗುರುವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಪೂರ್ಣ ನೀರು ಬಿಡುಗಡೆ ಅಸಾಧ್ಯ.

ಕಾವೇರಿ ಸುಪ್ರೀಂಗೆ ರಾಜ್ಯದ ಅರ್ಜಿ ಇಂದು. ಆನೆಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಕೆರೆಗಳಿಗೆ ಹರಿದ ನೀರು ಸಂತಸ. ಮಹದೇಶ್ವರನಿಗೆ ಉಲಿ ವಾಹನ ಸೇವೆ. ಚಿಕ್ಕದೇವಮ್ಮನ ಮೆರವಣಿಗೆ ಸಂಭ್ರಮ. 4.45 ಕೋಟಿ ಜನರ ಮತ ಖಚಿತ. 6,252 ಕೋಟಿ ಹೂಡಿಕೆಗೆ ಒಪ್ಪಿಗೆ ಪಾಟೀಲ. 15,000 ಶಿಕ್ಷಕರ ನೇಮಕಕ್ಕೆ ಅಧಿಸೂಚನೆ. ಹೆಚ್ಚುವರಿ ಅವಕಾಶಕ್ಕೆ ಒತ್ತಾಯ. ಗುಟ್ಕಾ ಪಾನ್ ಮಸಾಲ ನಿಷೇಧ. ಚಿಲ್ಲರೆ ಹಣದುಬ್ಬರ ಏರಿಕೆ. ಕೆರೋನಾ ರಚನೆ ಬೆಂಗಳೂರು ವಿಜ್ಞಾನಿಗಳಿಂದ ಅಧ್ಯಯನ. ಮುಖ್ಯ ಸುದ್ದಿಗೆ ಸುಬುಧ್ ವಿಶಾಲ್. ಪ್ರಜ್ಞಾನಂದಿಗೆ ಮಣಿದ ಸಿಂಧೂರಾವ್. ಟೆಸ್ಟ್ ಕ್ರಿಕೆಟ್ಗೆ ಈಗಲೂ ಮೌಲ್ಯವಿದೆ. ಕುಲದೀಪ್ ಯಾದವ್ ಮೇಲೆ ಕಣ್ಣು. ಲಂಕಾ ಟೆಸ್ಟ್ ಕಾಮೆಂಟ್ರಿ ತಂಡಕ್ಕೆ ರಹಾನೆ. ಆಕೆ ಕರ್ನಾಟಕಕ್ಕೆ ಮಣಿದ ಬಿಹಾರ. ಆಸ್ಟ್ರೇಲಿಯಾಕ್ಕೆ ಬಿಡುವಿಲ್ಲದ ಸರಣಿ. TTFI ಮಾನ್ಯತೆ ಅಮಾನತು. ಟೆನ್ಸಿ ಭಾರತಕ್ಕೆ 3 ಸ್ವರ್ಣ. ಹಾಕಿ ಕೆನರಾ ಬ್ಯಾಂಕ್ ಜಯಭೇರಿ. ಆಟಗಾರರಿಗೆ ಕಸುವಿಲ್ಲ. ಜೋರ್ ರೂಟ್. ಪ್ರಮುಖಾಂಶಗಳ ವಿವರಣೆ. ನೀರು ಪೂರ್ಣ ಬಿಡುಗಡೆ ಅಸಾಧ್ಯ. ನವದೆಹಲಿ 2026-27 ಜಲವರ್ಷವು ಎಲ್ ನೀನು ಪರಿಣಾಮದಿಂದಾಗಿ ಸಂಕಷ್ಟದ ವರ್ಷ. ಇಂತಹ ಪರಿಸ್ಥಿತಿಯಲ್ಲಿ ದಿನಕ್ಕೆ 12,000 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿರುವ ಶಿಫಾರಸನ್ನು ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ತಪ್ಪಾಗಿ ಅನುಮೋದಿಸಿದೆ ಎಂದು ಕರ್ನಾಟಕ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಕಾವೇರಿ ಸುಪ್ರೀಂಗೆ ರಾಜ್ಯದ ಅರ್ಜಿ ಇಂದು. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ಸ್ ನೀರು ಹರಿಸಬೇಕೆಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿರುವ ಆದೇಶ ಪ್ರಶ್ನಿಸಿ ಸುಪ್ರೀಂಕೋರ್ಟ್ಗೆ ಗುರುವಾರ ಅರ್ಜಿ ಸಲ್ಲಿಸಲಾಗುವುದು ಎಂದು ನೂತನ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯ ಸ್ವಾಮಿರವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ಕಣಿವೆಯ ಸ್ಥಿತಿ ಗಂಭೀರವಾಗಿದೆ. ರೈತರು ಗಲಾಟೆ ಮಾಡುತ್ತಿದ್ದಾರೆ. ರೈತರ ಹಿತ ಕಾಯಲು ಕಾನೂನು ಹೋರಾಟ ನಡೆಸಲಾಗುವುದು ಎಂದರು. ಕೆರೆಗಳಿಗೆ ಹರಿದ ನೀರು ಸಂತಸ. ಹುಣಸೂರು ಮರದೂರು ಏತ ನೀರಾವರಿ ಯೋಜನೆಯಡಿ ಕೆರೆಗಳಿಗೆ ನೀರು ಹರಿಸಲಾಯಿತು. ಯೋಜನೆ ಪೂರ್ಣಗೊಂಡು ವರ್ಷ ಕಳೆದಿದ್ದರೂ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿದ ಬಗ್ಗೆ ರೈತ ಮುಖಂಡರು ಮತ್ತು ಸತ್ಯ ಫೌಂಡೇಶನ್ ಸಹಯೋಗದಲ್ಲಿ ನಡೆದ ಹೋರಾಟಕ್ಕೆ ಫಲ ಸಿಕ್ಕಿದೆ. ಯೋಜನೆಯಿಂದ 49 ಕೆರೆಗಳಿಗೆ ನೀರು ಸಂಗ್ರಹ ಬೇಕಿದ್ದು ಲಕ್ಷ್ಮಣ ತೀರ್ಥ ನದಿಯಲ್ಲಿ ನೀರು ಹರಿದರೂ ಯೋಜನೆಗೆ ಚಾಲನೆ ನೀಡಲಿರಲಿಲ್ಲ ಎಂದು ಆರೋಪಿಸಿ ಹಾರಂಗಿ ಇಲಾಖೆ ವಿರುದ್ಧ ಪ್ರತಿಭಟಿಸಲಾಗಿತ್ತು ಎಂದು ಮುಖಂಡ ಸತ್ಯಪ್ಪರವರು ತಿಳಿಸಿದ್ದಾರೆ. ಆನೆಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಪಿರಿಯಾಪಟ್ಟಣ ಆನೆಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ವಿಶ್ವ ಆನೆ ದಿನವನ್ನು ಆಚರಿಸಲಾಗುತ್ತಿದೆ ಎಂದು RFO ಮಂಜೂರವರು ತಿಳಿಸಿದ್ದಾರೆ. ವನ್ಯಜೀವಿ ಹಾವಳಿ ತಡೆಗೆ ಯೋಜನೆ. ಹುಣಸೂರು ಮಾನವ ಆನೆ ಸಂಘರ್ಷ ನಿಯಂತ್ರಣಕ್ಕೆ ಅರಣ್ಯ ಇಲಾಖೆ ಹಲವು ಯೋಜನೆ ರೂಪಿಸಿ ನಾಗರಿಕರಿಗೆ ಜಾಗೃತಿ ಮೂಡಿಸಲು ಮುಂದಾಗಿದೆ ಎಂದು ಪ್ರಾದೇಶಿಕ ಅರಣ್ಯ ಇಲಾಖೆಯ ACF ಕಿರಣ್ ಕುಮಾರ್ ಅವರು ಹೇಳಿದ್ದಾರೆ. ಮಹದೇಶ್ವರನಿಗೆ ಉಲಿ ವಾಹನ ಸೇವೆ. HD Kote ತಾಲೂಕಿನ ಭೀಮನಕೊಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬುಧವಾರ ಭೀಮನ ಅಮಾವಾಸ್ಯೆ ಅಂಗವಾಗಿ ವಿಶೇಷ ಪೂಜೆ ಮತ್ತು ಅಲಂಕಾರ ನೆರವೇರಿಸಲಾಯಿತು. ಬೆಳಗ್ಗೆ 7 ಗಂಟೆಗೆ ಮಹದೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಸೇರಿದಂತೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. 9:00 ಮಹಾಮಂಗಳಾರತಿ ನೆರವೇರಿಸಲಾಯಿತು. ಭಕ್ತಾದಿಗಳು ಮಹದೇಶ್ವರನಿಗೆ ಉಲಿ ವಾಹನ ಸೇವೆ ಸೇರಿದಂತೆ ಇನ್ನಿತರ ಪೂಜಾ ಕೈಂಕಾರ್ಯಗಳನ್ನು ಕೈಗೊಂಡಿದ್ದರು. ಚಿಕ್ಕದೇವಮ್ಮನ ಮೆರವಣಿಗೆ ಸಂಭ್ರಮ. ಸರಗೂರು ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಚಿಕ್ಕದೇವಮ್ಮನ ಬೆಟ್ಟದಲ್ಲಿ ಭೀಮನ ಅಮಾವಾಸ್ಯೆ ಅಂಗವಾಗಿ ಬುಧವಾರ ದೇವರಿಗೆ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಮುಂಜಾನೆಯಿಂದಲೇ ವಿವಿಧ ಗ್ರಾಮಗಳಿಂದ ಭಕ್ತರು ಬೆಟ್ಟಕ್ಕೆ ಆಗಮಿಸಿ ಚಿಕ್ಕದೇವಮ್ಮನವರ ದರ್ಶನ ಪಡೆದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ದೇವಿಗೆ ವಿಶೇಷ ಅಲಂಕಾರ ಮಾಡಿ ರುದ್ರಾಭಿಷೇಕ ಹಾಗೂ ಕುಂಕುಮ ಅರ್ಚನೆ ನೆರವೇರಿಸಲಾಯಿತು. ಭಕ್ತರು ತಮ್ಮ ಕುಟುಂಬದ ಸುಖ ಶಾಂತಿ ಆರೋಗ್ಯ ಹಾಗೂ ಸಮೃದ್ಧಿಗಾಗಿ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. 4.45 ಕೋಟಿ ಜನರ ಮತ ಖಚಿತ. ಬೆಂಗಳೂರು ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ 4.45 ಕೋಟಿ ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವುದು ಖಚಿತ ಎಂದು ರಾಜ್ಯ ಮತ್ತು ಚುನಾವಣಾ ಅಧಿಕಾರಿ ವಿ ಅನ್ ಕುಮಾರ್ ಅವರು ಹೇಳಿದ್ದಾರೆ. ಗುಟ್ಕಾ ಪಾನ್ ಮಸಾಲ ನಿಷೇಧ. ಬೆಂಗಳೂರು ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಹಾಗೂ ಪಾನ್ ಮಸಾಲವನ್ನು ರಾಜ್ಯಾದ್ಯಂತ ನಿಷೇಧಿಸಿ ಆಹಾರ ಸುರಕ್ಷತೆ ಇಲಾಖೆ ಆದೇಶ ಹೊರಡಿಸಿದೆ. ಇದೇ 10ರಂದು ಹೊರಡಿಸಲಾದ ಈ ಆದೇಶವು 1 ವರ್ಷದ ಅವಧಿಗೆ ಜಾರಿಯಲ್ಲಿದೆ. ತಂಬಾಕು ಸಹಿತ ಗುಟ್ಕಾ ಹಾಗೂ ಪಾನ್ ಮಸಾಲ ಉತ್ಪನ್ನಗಳ ತಯಾರಿಕೆ ಸಂಗ್ರಹಣೆ ಸಾಗಣೆ ವಿತರಣೆ ಮತ್ತು ಮಾರಾಟವನ್ನು ನಿಷೇಧಿಸಲಾಗಿದೆ. ಹೆಚ್ಚುವರಿ ಅವಕಾಶಕ್ಕೆ ಒತ್ತಾಯ. ಬೆಂಗಳೂರು 2023-24 ಸಾಲಿನ 384 ಗೆಜೆಟಡಿ ಪ್ರೊಫೆಷನರಿ ಹುದ್ದೆಗಳ ನೇಮಕಾತಿಯ ಪೂರ್ವಭಾವಿ ಪರೀಕ್ಷೆಗೆ ಹಾಜರಾಗಿದ್ದ ಎಲ್ಲ ಅಭ್ಯರ್ಥಿಗಳು 2026-27 ಸಾಲ

319 ಗೆಜೆಟೆಡಿ ಪ್ರೊಫೆಷನಲ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ವಯೋಮಿತಿ ಹಾಗೂ ಪ್ರಯತ್ನಗಳ ನಿರ್ಬಂಧವಿಲ್ಲದೆ ಈ ಬಾರಿಗೆ ಸೀಮಿತಗೊಳಿಸಿ ವಿಶೇಷ ಹೆಚ್ಚುವರಿ ಅವಕಾಶ ನೀಡಬೇಕು ಎಂದು ದಲಿತ ಪದವೀಧರ ಸಂಘ ಒತ್ತಾಯಿಸಿದೆ. 15,000 ಶಿಕ್ಷಕರ ನೇಮಕಕ್ಕೆ ಅಧಿಸೂಚನೆ. ಬೆಂಗಳೂರು ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಗಳ 15,000 ಶಿಕ್ಷಕರು, ಕಂಪ್ಯೂಟರ್ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಶಾಲಾ ಶಿಕ್ಷಣ ಇಲಾಖೆ ಅಧಿಸೂಚನೆ ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು ಸೇರಿದಂತೆ ಜಿಲ್ಲಾವಾರು ವಿಷಯವಾರು ಶಿಕ್ಷಕರ ನೇಮಕಾತಿಗೆ ಖಾಲಿ ಹುದ್ದೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಆಕಾಂಕ್ಷಿಗಳು ಆಗಸ್ಟ್ 18 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 7 ಹಾಗೂ ಶುಲ್ಕ ಪಾವತಿಗೆ ಸೆಪ್ಟೆಂಬರ್ 10 ಕೊನೆಯ ದಿನಾಂಕವಾಗಿದೆ. ಚಿಲ್ಲರೆ ಹಣದುಬ್ಬರ ಏರಿಕೆ. ನವದೆಹಲಿ ಜನವರಿಯಿಂದ ಇದುವರೆಗೆ ದೇಶದ ಚಿಲ್ಲರೆ ಹಣದುಬ್ಬರ ದರವು ಏರಿಕೆಯಾಗುತ್ತಲೇ ಇದೆ. ಸತತ 2 ತಿಂಗಳು ಆರ್ಬಿಐನ ನಿಗದಿತ ಗುರಿಗಿಂತ ಮೇಲಿನ ಮಟ್ಟದಲ್ಲಿ ಉಳಿದಿದೆ ಎಂದರು. ಕರೋನಾ ರಚನೆ, ಬೆಂಗಳೂರು ವಿಜ್ಞಾನಿಗಳಿಂದ ಅಧ್ಯಯನ. ನವದೆಹಲಿ ಸಂಪೂರ್ಣ ಸೂರ್ಯಗ್ರಹಣ ಸಂದರ್ಭದಲ್ಲಿ ಬೆಂಗಳೂರಿನ ವಿಜ್ಞಾನಿಗಳು ಬುಧವಾರ ಅಧ್ಯಯನ ನಡೆಸಿದ್ದು ಸೂರ್ಯನ ಪ್ರಭಾವಲಯ ಕುರಿತಂತೆ ತಾವು ಸಿದ್ಧಪಡಿಸಿದ ಮಾದರಿಗಳನ್ನು ಓರಿಗೆ ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಖ್ಯ ಸುದ್ದಿಗೆ ಸುಬುಧ್ ವಿಶಾಲ್. ಧಾರವಾಡ ಮೊದಲ ಶ್ರೇಯಾಂಕದ ಆಟಗಾರ ಸುಬುಧ್ ಸೇತಿ, ಎರಡನೇ ಶ್ರೇಯಾಂಕದ ಆಟಗಾರ ವಿಶಾಲ್ ವಿಪಿ ರವರು ಯಾನಿಕ್ಸ್ ಸನ್ರೈಸರ್ಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ನಲ್ಲಿ ಮುಖ್ಯ ಸುದ್ದಿಗೆ ಅರ್ಹತೆ ಪಡೆದರು. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ವತಿಯಿಂದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ಅರ್ಹತಾ ಪಂದ್ಯದಲ್ಲಿ 5ನೇ ಸುತ್ತಿನಲ್ಲಿ ಸುಬುಧ್ ಸೇತಿ 16-14, 13-15, 15-18 ಕನಿಷ್ಕ ಬೇಂಗ್ರೆ ವಿರುದ್ಧ ಗೆಲುವು ಸಾಧಿಸಿದರು. ವಿಶಾಲ್ ಪಿವಿ ರವರು 15-8, 10-15, 15-13 ಸಿದ್ಧಾರ್ಥ್ ಗುಂಟೂರಿ ರವರನ್ನು ಮಣಿಸಿದರು. ಪ್ರಜ್ಞಾನಂದ್ಗೆ ಮಣಿದ ಸಿಂಧು ರಾವ್. ಸೆಂಟ್ ಲೂಯಿಸ್ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ್ ರವರು ಸಿಂಗ್ಫೀಲ್ಡ್ ಕಪ್ ಚೆಸ್ ಟೂರ್ನಿಯ 2ನೇ ಸೆಟ್ನಲ್ಲಿ ಎಚ್ಪಿ ಸ್ಥಾನದ ಯುವತಾರಿ ಸಿಂಧು ರಾವ್ ರವರನ್ನು ರಕ್ಷಣೆಯ ಕೋಟೆಯಲ್ಲಿ ಕೆಡವಿ ಜಯ ಗಳಿಸಿದರು. ಮಂಗಳವಾರ ನಡೆದ 2ನೇ ಸುತ್ತಿನ 5 ಪಂದ್ಯಗಳ ಪೈಕಿ 4ರಲ್ಲಿ ನಿರ್ಣಾಯಕ ಫಲಿತಾಂಶಗಳನ್ನು ದಾಖಲಾದವು. ಡಚ್ ಗ್ರ್ಯಾಂಡ್ ಮಾಸ್ಟರ್ ಅನೀಶ್ ಗಿರಿ ಮತ್ತು ಅಗ್ರಶ್ರೇಯಾಂಕದ ಫಾಬಿಯೋನ ಕುರಾವನ ನಡುವಿನ ಪಂದ್ಯ ಮಾತ್ರ ಡ್ರಾ ಆಯಿತು. ಒಟ್ಟು 10 ಆಟಗಾರರು ಕಣದಲ್ಲಿರುವ ಈ ಟೂರ್ನಿಯದಲ್ಲಿ 5 ಮಂದಿ ತಲಾ 1.5 ಪಾಯಿಂಟ್ ಗಳಿಸಿ ಮುನ್ನಡೆ ಹಂಚಿಕೊಂಡಿದ್ದಾರೆ. ಟೆಸ್ಟ್ ಕ್ರಿಕೆಟ್ಗೆ ಈಗಲೂ ಮೌಲ್ಯವಿದೆ. ನವದೆಹಲಿ ಶ್ರೇಷ್ಠ ಗುಣಮಟ್ಟ ಇರುವ ಟೆಸ್ಟ್ ಕ್ರಿಕೆಟ್ಗೂ ಈಗಲೂ ಮೌಲ್ಯವಿದೆ. ಪ್ರತಿಷ್ಠೆ, ಪರಂಪರೆ ಮತ್ತು ಚಾರಿತ್ರಿಕವಾಗಿ ಭಾವನಾತ್ಮಕ ನಂಟು ಇದೆ. ಆದರೆ ಪರಂಪರೆ ಮತ್ತು ಐತಿಹಾಸಿಕ ಮೌಲ್ಯಗಳು ಈ ಕಾಲಕ್ಕೂ ಪ್ರಸ್ತುತವಾಗುವಂತೆ ಮಾಡಬೇಕು. ವಿಂಬಲ್ಡನ್ ಟೆನ್ನಿಸ್ ಮತ್ತು ದ ಗ್ರ್ಯಾಂಡ್ ಮಾಸ್ಟರ್ ಗಾಲ್ಫಾ ಟೂರ್ನಿಯಗಳು ಇದಕ್ಕೆ ಉತ್ತಮ ನಿದರ್ಶನ ಎಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕಾರಿ ಸಂಕೋಚ್ ಗುಪ್ತಾರವರು ಹೇಳಿದ್ದಾರೆ. ಕುಲ್ದೀಪ್ ಯಾದವ್ ಮೇಲೆ ಕಣ್ಣು. ಗಾಲ್ ಶ್ರೀಲಂಕಾ ಎದುರು ಶನಿವಾರ ಆರಂಭವಾಗಲಿರುವ 2 ಟೆಸ್ಟ್ ಪಂದ್ಯಗಳ ಸರಣಿಯು ಭಾರತಕ್ಕೆ ಮಹತ್ವವಾದುದು. ಏಕೆಂದರೆ ಈ ಸರಣಿಯಲ್ಲಿ ಗೆದ್ದರೆ ವಿಶ್ವ ಟೆನ್ನಿಸ್ ಚಾಂಪಿಯನ್ಶಿಪ್ನ ಫೈನಲ್ ಪ್ರವೇಶದ ಸಣ್ಣ ಅವಕಾಶವೊಂದು ಉಳಿದಿದೆ. ಲಂಕಾದ ಪಿಚ್ಗಳಲ್ಲಿ ಸ್ಪಿನ್ ಬೌಲರ್ಗಳು ಮಿಂಚುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಎಡಗೈ ಸ್ಪಿನ್ನರ್ ಕುಲ್ದೀಪ್ ಯಾದವ್ ರವರ ಮೇಲೆ ಈಗ ಎಲ್ಲರ ಗಮನ ಸೆಳೆದಿದೆ. ಲಂಕಾ ಟೆಸ್ಟ್ ಕಾಮೆಂಟ್ರಿ ತಂಡಕ್ಕೆ ರಹಾನೆ. ಮುಂಬೈ ಈಚೆಗಷ್ಟೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ ಅನುಭವಿ ಬ್ಯಾಟರ್ ಅಜಿಂಕ್ಯ ರಹಾನೆ ರವರು ಟಿವಿ ವೀಕ್ಷಕರ ವಿತರಣೆಗಾರರಾಗಿ ಹೊಸ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ಇವರು ಇದೇ 15ರಂದು ಆರಂಭವಾಗುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಕಾಮೆಂಟ್ರಿ ಮಾಡಲಿದ್ದಾರೆ. ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಅವರು ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ನ ಕಾಮೆಂಟ್ರಿ ಪ್ಯಾನೆಲ್ನಲ್ಲಿ ಇರಲಿದ್ದಾರೆ. ಹಾಕಿ. ಕರ್ನಾಟಕಕ್ಕೆ ಮಣಿದ ಬಿಹಾರ. ಬೆಂಗಳೂರು ಹಿನ್ನಡೆಯಿಂದ ಚೇತರಿಸಿಕೊಂಡ ಕರ್ನಾಟಕ ತಂಡವು ಪುಣೆಯಲ್ಲಿ ನಡೆಯುತ್ತಿರುವ 16ನೇ ಹಾಕಿ ಇಂಡಿಯನ್ ಜೂನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ನ ಬಿ ಡಿವಿಷನ್ ಮೊದಲ ಪಂದ್ಯದಲ್ಲಿ 2-1 ಗೋಲುಗಳಿಂದ ಬಿಹಾರ ತಂಡವನ್ನು ಸೋಲಿಸಿತು. ಆಸ್ಟ್ರೇಲಿಯಕ್ಕೆ ಬಿಡುವಿಲ್ಲದ ಸರಣಿ. ಡಾರ್ವಿನ್. 23 ವರ್ಷಗಳ ನಂತರ ಮೊದಲ ಬಾರಿ ಆಸ್ಟ್ರೇಲಿಯಾ ತಂಡವು ತವರಿನಲ್ಲಿ ಬಾಂಗ್ಲಾದೇಶ ವಿರುದ್ಧ ಟೆಸ್ಟ್ ಸರಣಿ ಆಡಲು ಸಜ್ಜಾಗಿದೆ. 2 ಟೆಸ್ಟ್ಗಳ ಸರಣಿಯ ಮೊದಲ ಪಂದ್ಯ ಗುರುವಾರ ಆಸ್ಟ್ರೇಲಿಯಾದ ಉತ್ತರ ಪ್ರಾಂತ್ಯದ ಈ ತಾಣದಲ್ಲಿ ಆರಂಭವಾಗಲಿದೆ. ಆಸ್ಟ್ರೇಲಿಯಾ ತಂಡವು 2008 ಮತ್ತು ಡಾರ್ವಿನ್ನಲ್ಲಿ ಮೊದಲ ಬಾರಿ ಟೆಸ್ಟ್ ಪಂದ್ಯ ಆಡುತ್ತಿದೆ. ಮುಂದಿನ 12 ತಿಂಗಳಲ್ಲಿ ಆಸ್ಟ್ರೇಲಿಯಾ ತಂಡವು 20 ಟೆಸ್ಟ್ ಪಂದ್ಯಗಳನ್ನು ಆಡಲಿದೆ. ಈ ಬಿಡುವಿಲ್ಲದ ಅವಧಿಯಲ್ಲಿ ಟೆಸ್ಟ್ ಸರಣಿಗಳನ್ನು ಆಡಲು ವಿಶ್ವ ಚಾಂಪಿಯನ್ ದಕ್ಷಿಣ ಆಫ್ರಿಕಾ, ಭಾರತ ಮತ್ತು ಇಂಗ್ಲೆಂಡ್ಗೆ ಪ್ರವಾಸ ಕೈಗೊಳ್ಳಲಿದೆ.
ಟಿಟಿಎಫ್ ಮಾನ್

ನೀತಿ ಅಮಾನತು ನವದೆಹಲಿ. ಕೇಂದ್ರ ಕ್ರೀಡಾ ಸಚಿವಾಲಯವು ಭಾರತ ಟೇಬಲ್ ಟೆನ್ನಿಸ್ ಫೆಡರೇಷನ್ ಮಾನ್ಯತೆಯಲ್ಲಿ ಬುಧವಾರ ಅಮಾನತುಗೊಳಿಸಿದೆ. ಟೇಬಲ್ ಟೆನ್ನಿಸ್ ಚಟುವಟಿಕೆಗಳನ್ನು ನಡೆಸಿ ಹೋಗಲು ಆಡ್ ಹಾಕ್ ಸಮಿತಿಯನ್ನು ನೇಮಕ ಮಾಡುವಂತೆ ಭಾರತ ಒಲಿಂಪಿಕ್ ಸಂಸ್ಥೆಗೆ ಸೂಚಿಸಿದೆ. ಫೆನ್ಸಿಂಗ್ ಭಾರತಕ್ಕೆ 3 ಸ್ವರ್ಣ. ನವದೆಹಲಿ ಅಮೋಕ್ ಸಿಂಗ್ ರೋಚಕವಾಗಿದ್ದ ಫೈನಲ್ ಪ್ರದರ್ಶನ ಮುಂದುವರೆಸಿದ ಹಣಾಹಣಿಯಲ್ಲಿ ಆಸ್ಟ್ರೇಲಿಯಾದ ಭಾರತದ ಫೆನ್ಸರ್ಗಳು ನೈಜೀರಿಯಾದ ಸಿಮ್ ಯೋಗಿರವರನ್ನು ಸೋಲಿಸಿ ಲಾಗೋಸ್ನಲ್ಲಿ ನಡೆಯುವ ಚಿನ್ನಕ್ಕೆ ಮುತ್ತಿಟ್ಟರು. 23 ವರ್ಷದ ಒಳಗಿನ ಕಾಮನ್ವೆಲ್ತ್ ಕತ್ತಿ ವರ್ಸಿ ಚಾಂಪಿಯನ್ಶಿಪ್ನಲ್ಲಿ ಮಂಗಳವಾರ 3 ಸ್ವರ್ಣ ಸೇರಿ 5 ಪದಕಗಳನ್ನು ಗೆದ್ದುಕೊಂಡರು. ಆಟಗಾರರಿಗೆ ಕರ್ಫ್ಯೂ ಇಲ್ಲ, ಜೋರ್ ಜೋಟ್. ಲಂಡನ್ ಇಂಗ್ಲೆಂಡ್ ಟೆಸ್ಟ್ ತಂಡದ ನಾಯಕನಾಗಿ ತಮ್ಮ 2ನೇ ಇನ್ನಿಂಗ್ಸ್ ಅವಧಿಯಲ್ಲಿ ಕರ್ಫ್ಯೂ ಇರುವುದಿಲ್ಲ ಎಂದು ಜೋರ್ಜ್ ಜೋಟ್ ಬುಧವಾರ ಇಲ್ಲಿ ತಿಳಿಸಿದ್ದಾರೆ. ಇದೇ ತಿಂಗಳ 19ರಂದು ಹೆಡ್ಲಿಂಗ್ನಲ್ಲಿ ಪಾಕಿಸ್ತಾನ ತಂಡದ ವಿರುದ್ಧ ಆರಂಭವಾಗುವ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇವರು ಇಂಗ್ಲೆಂಡ್ ತಂಡವನ್ನು ಮುನ್ನಡೆಸಲಿದ್ದಾರೆ. ಇವತ್ತಿನ ಶುಭಾಷಿತ: ಶಕ್ತಿ ಮಾನವನಲ್ಲೇ ಇರುವಂಥದ್ದು, ವ್ಯಕ್ತಿಯ ಗುರಿ ಸಾಧನೆಗಳು ಅದು ಪ್ರಚೋದಕ. APJ ಅಬ್ದುಲ್ ಕಲಾಂ ರವರು.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಐವತ್ತೈದು ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 25 ರೂಪಾಯಿ, ಎಂಸಿ 5 ರೂಪಾಯಿ, ಎಳುವಿನ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 26 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 45 ರೂಪಾಯಿ, ದಪ್ಪ ಮೆಣಸಿನಕಾಯಿ 32 ರೂಪಾಯಿ, ಸೋರೆಕಾಯಿ 18 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 12 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 25 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ, ಬೆನ್ನುಹುರಿ ಅಪಘಾತ ಹಾಗೂ ವ್ಯಕ್ತಿಯ ಯಶೋಗಾಥೆ ಕುರಿತು ಎಚ್ಡಿಕೋಟೆ ತಾಲೂಕಿನ ಆನೆಮಾಳ ಹಡಿಯ ಶ್ರೀಯುತ ನಾಗೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನರಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುವರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆನ್ನುಹುರಿ ಅಪಘಾತದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಬೆನ್ನುಹುರಿ ಗಾಯ ಎಂದರೆ ಬೆನ್ನುಹುರಿಗೆ ಆನೆ ಮೆದುಳಿನಿಂದ ಸಂಗೀತಗಳನ್ನು ಕಳುಹಿಸುವ ಮತ್ತು ಸ್ವೀಕರಿಸುವ ನರಗಳು ಮತ್ತು ನರ ನಾರುಗಳ ಬಂಡಲ್ ಬೆನ್ನುಹುರಿ ಮೆದುಳಿನ ಕೆಳಗಿನ ಭಾಗದಿಂದ ಕೆಳಬೆನ್ನಿನ ಮೂಲಕ ವಿಸ್ತರಿಸುತ್ತದೆ. ಬೆನ್ನುಹುರಿಗೆ ನೀರಗಾಯ ಅಥವಾ ಬೆನ್ನುಹುರಿಯ ಸುತ್ತಲಿನ ಅಂಗಾಂಶ ಮತ್ತು ಮೂಳೆಗಳಿಗೆ ಅಂದರೆ ಕಶೇರುಕ ಖಂಡಗಳು ಮೂಳೆಗಳಿಗೆ ಹಾನಿಯು ಸ್ಪೈನಲ್ ಕಾರ್ಡ್ ಇಂಜುರಿಗೆ ಕಾರಣವಾಗಬಹುದು. ಈ ಹಾನಿಯು ಗಾಯ ಸಂಭವಿಸುವ ಹಂತಕ್ಕೆ ಕೆಳಗಿನ ಭಾವನೆ ಚಲನೆ ಶಕ್ತಿ ಮತ್ತು ದೇಹದ ಕಾರ್ಯಗಳಲ್ಲಿ ತಾತ್ಕಾಲಿಕ ಅಥವಾ ಶಾಶ್ವತ ಬದಲಾವಣೆಗಳನ್ನು ಉಂಟು ಮಾಡಬಹುದು. ಬೆನ್ನುಹುರಿಯ ಗಾಯಗಳ ಲಕ್ಷಣಗಳು ಬೆನ್ನುಹುರಿಯ ಯಾವ ಭಾಗಕ್ಕೆ ಹಾನಿಯಾಗಿದೆ ಮತ್ತು ಎಷ್ಟು ಹಾನಿಯಾಗಿದೆ ಎಂಬುದರ ಮೇಲೆ

0: ಅವಲಂಬಿತವಾಗಿರುತ್ತದೆ. ಬೆನ್ನು ಹುರಿಯ ಮೇಲಿನ ಭಾಗಗಳಿಗೆ ಸ್ಪೈನಲ್ ಕಾರ್ಡ್ ಇಂಜುರಿಗಳು, ಕೆಳಗಿನ ಭಾಗಕ್ಕೆ ಆಗುವ ಗಾಯಗಳಿಗಿಂತಲೂ ದೇಹದ ಹೆಚ್ಚಿನ ಭಾಗಗಳ ಮೇಲೆ ಪರಿಣಾಮ ಬೀರುತ್ತವೆ. ಬೆನ್ನು ಹುರಿಯ ಮೇಲಿನ ಭಾಗಕ್ಕೆ ಆಗುವ ಗಾಯವು ದೇಹದ ಹೆಚ್ಚಿನ ಭಾಗಗಳಲ್ಲಿ ಪಾರ್ಶ್ವವಾಯುಗೆ ಕಾರಣವಾಗಬಹುದು ಮತ್ತು ದೇಹದ ಎಲ್ಲ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ. ಬೆನ್ನು ಹುರಿಯ ಕೆಳಗೆ ಸಂಭವಿಸುವ ಗಾಯವು ವ್ಯಕ್ತಿಯ ಕೆಳಗಿನ ದೇಹ ಮತ್ತು ಕಾಲುಗಳ ಮೇಲೆ ಮಾತ್ರ ಪರಿಣಾಮ ಬೀರುತ್ತದೆ. ಗಾಯದ ತಕ್ಷಣ ಪಾರ್ಶ್ವವಾಯು ಸಂಭವಿಸಬಹುದು ಮತ್ತು ಬೆನ್ನು ಹುರಿಯಲ್ಲಿ ರಕ್ತಸ್ರಾವ ಮತ್ತು ಊತ ಮತ್ತು ಜೀವಕೋಶದ ಸಾವು ದ್ವಿತೀಯ ಹಾನಿಯಿಂದ ಕಾಲಾನಂತರದಲ್ಲಿ ಬೆಳೆಯಬಹುದಾಗಿದೆ. ಈ ಗಾಯದ ಸ್ಥಳವು ದಾಟುವ ಕೆಲವು ಹಲವು ಅಥವಾ ಬಹುತೇಕ ಎಲ್ಲ ನರನಾರುಗಳನ್ನು ಹಾನಿಗೊಳಿಸಬಹುದು. ಗಾಯವು ನರಕೋಶಗಳ ಸಾವಿಗೆ ಕಾರಣವಾಗಿದ್ದರೆ ಅಥವಾ ಯಾವುದೇ ಸಾವನ್ನು ಉಂಟು ಮಾಡದಿದ್ದರೆ ಒಬ್ಬ ವ್ಯಕ್ತಿಯು ಬಹುತೇಕ ಸಂಪೂರ್ಣ ಚೇತರಿಕೆಯನ್ನು ಪಡೆಯಬಹುದು. ಇದರಲ್ಲಿ ಕೈ ಮತ್ತು ಕಾಲುಗಳಲ್ಲಿ ಮರಗಟ್ಟುವಿಕೆ, ಜುಮ್ಮೆನಿಸುವಿಕೆ ಅಥವಾ ಸಂವೇದನೆಯ ನಷ್ಟ, ಪಾರ್ಶ್ವವಾಯು ಅಥವಾ ಚಲನೆಯ ನಷ್ಟ, ತಲೆ, ಕುತ್ತಿಗೆ ಅಥವಾ ಬೆನ್ನಿನಲ್ಲಿ ನೋವು ಅಥವಾ ಒತ್ತಡ, ದೇಹದ ಯಾವುದೇ ಭಾಗದಲ್ಲಿ ದೌರ್ಬಲ್ಯ, ಬೆನ್ನುಮೂಳೆಯ ಅಥವಾ ತಲೆಯ ಅಸ್ವಾಭಾವಿಕ ಅಥವಾ ಅನಾನುಕೂಲ ಸ್ಥಾನಗಳು, ಮೂತ್ರಕೋಶ ಮತ್ತು ಕರುಳಿನ ನಿಯಂತ್ರಣದ ನಷ್ಟ, ನಡೆಯುವಾಗ ತೊಂದರೆಗಳು, ಉಸಿರಾಟದ ತೊಂದರೆ, ಎಲ್ಲ ಸಮಸ್ಯೆಗಳು ಕಾಣಬಹುದು. ಮೋಟಾರು ವಾಹನ ಅಪಘಾತಗಳು ಮತ್ತು ಗಂಭೀರವಾದ ಬೀಳುವಿಕೆ ಸಾಮಾನ್ಯವಾಗಿ ಕಾರಣಗಳಾಗಿವೆ. ಕ್ರೀಡಾ ಗಾಯಾಳುಗಳು, ವೈದ್ಯಕೀಯ ಅಥವಾ ಶಸ್ತ್ರಚಿಕಿತ್ಸೆಯ ಗಾಯಾಳು, ಕೈಗಾರಿಕೆ ಅಥವಾ ಕೆಲಸದ ಸ್ಥಳದಲ್ಲಿ ಅಪಘಾತಗಳು, ರೋಗಿಗಳು ಬೆನ್ನು ಹುರಿಗೆ ಹಾನಿ ಉಂಟು ಮಾಡುವ ಪರಿಸ್ಥಿತಿಗಳಾಗಿರುತ್ತವೆ. ಈ ಅಪಾಯಕಾರಿ ಅಂಶಗಳು 16-30 ವರ್ಷ ವಯಸ್ಸಿನವರೆಗಾಗುವುದು ಅಥವಾ ಅಪಾಯಕಾರಿ ಬೀಳುವಿಕೆ 65 ವರ್ಷ ವಯಸ್ಸಿನ ನಂತರ, ಮದ್ಯಪಾನ ಅಥವಾ ಸೀಟ್ ಬೆಲ್ಟ್ ಅಥವಾ ರಕ್ಷಣಾತ್ಮಕ ಕ್ರೀಡಾ ಸಲಕರಣೆಯಂತಹ ಸರಿಯಾದ ಗೇರ್ ಧರಿಸದೇ ಇರುವುದು. ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಇಂಥದ್ದೇ ಒಂದು ಘಟನೆ ಸಂಭವಿಸಿ ಈ ದುರಂತ ಸಮಸ್ಯೆಗೆ ಒಳಗಾಗಿರುವ ಶ್ರೀಯುತ ನಾಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಬೆನ್ನು ಉರಿ ಅಪಘಾತದ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ತೆ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುವರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ ಸರ್.
1: ನನ್ನ ಹೆಸರು ನಾಗೇಶ್ ಅಂತ. ನಮಸ್ತೆ. ಆನೆಮಳಾಡಿ, ಸಿರಿಕೋಟೆ ತಾಲೂಕು.
0: ಎಷ್ಟು ವರ್ಷದಿಂದ ಆನೆಮಳ ಆಡಿಲಿತೀರ ಸರ್
1: ನೀವು? ಅಲ್ಲೇ ಇರೋದು ಮಾಮೂಲಿ.
0: ಅಲ್ಲೇ ಇರೋದು ಅಂದ್ರೆ ನಿಮ್ಮ ಸ್ವಂತ ಊರು
1: ಆನೆಮಳ?
0: ಆನೆಮಳ ಆಡಿ. ಮನೇಲಿ ಯಾರ್ಯಾರಿದ್ರಿ ಸರ್ ನೀವು?
1: ತಂದೆ ತಾಯಿ ಎಲ್ಲ ಇದ್ದೀನಿ, ಮತ್ತೆ ಅಣ್ಣ ತಮ್ಮ ಇದಾರೆಲ್ಲ ಇದ್ದಾರೆ.
0: ಎಷ್ಟು ಜನ?
1: ಅವರು 4 ಜನ.
0: 4 ಜನ. ನೀವೆಷ್ಟನೇವ್ರು ಸರ್?
1: ಮೂರನೇವ್ರು.
0: ಮೂರನೇವ್ರು ಸರ್. ಈಗ ಈ ಸಮಸ್ಯೆ ಯಾವಾಗ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ಗೆ?
1: ಸಮಸ್ಯೆ ಇದು ಮರಂದ ಬಿದ್ದು ಬಿದ್ದು ಸಮಸ್ಯೆ ಇದಕ್ಕೆ 5 ತಿಂಗಳಾಗಿದೆ.
0: ಅಂದ್ರೆ 5 ತಿಂಗಳ ಹಿಂದೆ ನೀವು ಮರ ಹತ್ತೋ ಒಂದು ಕಾರ್ಯದಲ್ಲಿ ಇದ್ದಾಗ ಈ ಸಮಸ್ಯೆ ಕಾಣಿಸ್ಕೊಳ್ತು. ಯಾವ ತರ ಇತ್ತ ಪರಿಸ್ಥಿತಿ ಸರ್?
1: ಸುಮ್ಮನೆ ಅಲ್ಲ, ನಾನು ಹತ್ತುವಾಗ ಸ್ಲಿಪ್ ಆಗಿದ್ದೆ.
0: ನೀವೇನ್ ಕೆಲಸ ಮಾಡ್ತಿದ್ರಿ ಸರ್?
1: ನಾನು ಮಾಮೂಲಿ ಕೂಲಿ ಕೆಲಸ.
0: ಕೂಲಿ ಕೆಲಸ ಮಾಡ್ತಿದ್ರಿ ಅಂದ್ರೆ ಮರ ಹತ್ಬೇಕಾದ್ರೆ ಈ ತರ ಎಲ್ಲ ಆಯ್ತು ನಿಮ್ಗೆ? ಅಂದ್ರೆ ಎಷ್ಟು ತಿಂಗಳಾಯ್ತು ಸರ್ ಈ ಸಮಸ್ಯೆ ಉದ್ಭವ ಆಗಿ?
1: ಇದಾಗಿ 5 ತಿಂಗಳಾಯ್ತು.
0: 5 ತಿಂಗಳಾಯ್ತು.
1: ಅದು ಆಗಿ 6 ತಿಂಗಳಾಗಿದೆ. ಅಲ್ಲಿಂದ ಮೈಸೂರ್ಗೆ ಹೋಗಿದ್ದು. ಮೈಸೂರಲ್ಲಿ ಆಗಲ್ಲ ಅನ್ಬಿಟ್ಟು ಪುನಃ ಮತ್ತೆ ಬಂದು ಮತ್ತೆ ಸರ್ವೂರ್ ವಿವೇಕಾನಂದ ಹಾಸ್ಪಿಟ್ಲಿ ಅಡ್ಮಿಟ್ ಆದ.
0: ಅಂದ್ರೆ ಈ ಕುರಿತಾಗಿ ನಿಮ್ಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ನೀವು ಮಾಡಿಸ್ಕೊಂಡಿದ್ರಿ?
1: ಇವಾಗ ಸುಮಾರಾಗಿ ಎದ್ದು ಕೂರ್ಬೋದು.
0: ಅಂದ್ರೆ ನಿಮ್ಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋದ್ರಿಂದ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸ್ಕೊಂಡಿದ್ರಿ. ಈಗ ಮೈಸೂರಿಗೆ ಹೋದ್ರೆ ತಕ್ಷಣ ಚಿಕಿತ್ಸೆಯನ್ನು ಎಲ್ಲಿ ಕೊಡಿಸಿದ್ರಿ ಸರ್ ನೀವು ಮರದಿಂದ ಬಿದ್ದಾಗ? ನಂತರ ಎಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ಕೊಂಡ್ರಿ ನೀವು ತಕ್ಷಣಕ್ಕೆ?
1: ಕೋಟೆಗೆ ಹೋಗಿದ್ದು. ಅಲ್ಲಿ ಹಾಕಿದ್ರು ಅಷ್ಟೇ.
0: ಅಲ್ಲಿ
1: ಮೈಸೂರಲ್ಲೂ ಮಾಡಿಸ್ಕೊಂಡು ಬಂದು ಅಲ್ಲಿ ಆಗಲ್ಲ ಅಂತ.

0: ಸರ್ಗೂರು ತಾಲೂಕು ಹೋದ್ರಿ, ಇಲ್ಲಿ ಚಿಕಿತ್ಸೆ ಕೊಡ್ತಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು ಸರ್?
1: ಇಲ್ಲ, ನಾವು ಹಂಗ್ ಬಂದು ನೋಡದ ಹೋಗಿ, ಅವರು ಅಲ್ಲೇ ಮೇಡಮ್ ಅಲ್ಲೇ ಇದ್ರು ಸ್ವಲ್ಪ, ಅವರೆಲ್ಲ ಎಲ್ಲರು ಆಗುತ್ತೆ ಅವ್ರಿಂದ ಹೆಲ್ಪಿಂದ ಮಾಡ್ತೀವಿ.
0: ಸರ್, ಈ ನಿಟ್ಟಿನಲ್ಲಿ 5 ತಿಂಗಳಿಂದ ಸತತವಾಗಿ ಥೆರಪಿ ತಗೋತಾ ಇದ್ರ?
1: ಅಲ್ಲಿ 2 ತಿಂಗಳಲ್ಲಿ ಆಪ್ಷನ್ ಆಗ್ಬಿಟ್ಟು ಥೆರಪಿ ತಗೋತಾ ಇದ್ರು.
0: ಹೇಗಿತ್ತು ಆ ಥೆರಪಿ ನಿಮ್ಮ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ?
1: ಥೆರಪಿ ಎಲ್ಲ ಮಾಡಿದ್ರು, ಸ್ವಲ್ಪ ಗುಣ ಪಡ್ತು. ಸುಮಾರು ಇವಾಗ ಇದೆಲ್ಲ ನಿಲ್ಬೋದು, ಸುಮಾರು ಒಬ್ರು ಸಪೋರ್ಟ್ ನಮ್ಮೆಲ್ಲ ನಡೀಲಿ.
0: ಮೊದ್ಲು 5 ತಿಂಗಳ ಹಿಂದೆ ಹೇಗೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರಿ?
1: ಅಲ್ಲೇ ಆಗಿದ್ರು ನಮ್ಗೆ 5 ತಿಂಗಳಿಂದ, ನಾವು ಈಗ ಬಂದು ಊರಿಗೆಲ್ಲ 5 ತಿಂಗಳಲ್ಲಿ ಆಗಿದೆ. ಮಾಮೂಲಿ ಹಂಗಿದ್ದು ಬಿದ್ಮೇಲೆ ಸಪೋರ್ಟ್ ಬೇಕಾಗಿತ್ತು, ಎಲ್ರು 4 ಜನ ಎಲ್ಲ ಸಪೋರ್ಟ್ ಬೇಕಾಗಿ ಎದ್ದಾಳಕ್ ಆಯ್ತಾ ಇತ್ತಿಲ್ಲ, ಆಪ್ಷನ್ ಮುಗಿಯೋರ್ಗಂತ ಆಯ್ತಾ
0: ಇತ್ತಿಲ್ಲ,
1: ಸಪೋರ್ಟ್ ಬೇಕಾಗಿತ್ತು.
0: ಯಾರು ನೋಡ್ಕೊತಿದ್ರು ಮನೇಲಿ ನಿಮ್ಮನ್ನ?
1: ಇಲ್ಲ, ನಾನು ಮನೇಲೆ ಅಲ್ಲೇ 2 ತಿಂಗಳು ಹಾಸ್ಪಿಟಲ್ ಇದ್ದೆ, ನಾವು ಒಂಥರ 3 ತಿಂಗಳಲ್ಲಿ ಮನೇಲಿ ಮನೇಲಿ ಮಿಸ್ಸಸ್.
0: ಈಗ ಆಪರೇಷನ್ ಆದ್ಮೇಲೆ ಯಾವ ತರ ನಿಮ್ಗೆ ಆರೋಗ್ಯ ಆರಾಮ ಅನ್ನಿಸ್ತು ನಿಮ್ಗೆ?
1: ಸ್ವಲ್ಪ ಆರೋಗ್ಯ ಚೆನ್ನಾಗಿದೆ, ಮರು ಎದ್ದಲ್ಲಿ ನಿಂತ್ಕೊಳ್ಬಾರ್ದು, ಇದರಿಂದ ಮರು ಪರವಾಗಿಲ್ಲ.
0: ಶಸ್ತ್ರಚಿಕಿತ್ಸೆ ಆದ್ಮೇಲೆ ನಿಮ್ಮ ಒಂದು ಅವಲಂಬನೆ ಬದುಕು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಯ್ತು. ಈ ನಿಟ್ಟಲ್ಲಿ ಸರ್, ಈಗ ಥೆರಪಿ ಎಲ್ಲ ಕೊಡ್ತಿದ್ರಲ್ಲ, ಅದನ್ನ ಮನೆಯಲ್ಲೂ ಕೂಡ ನೀವು ಪ್ರಯತ್ನ ಮಾಡ್ತಿದ್ರ?
1: ಮಾಡ್ತೀವಿ.
0: ಯಾವ ತರ
1: ಥೆರಪಿ ಮಾಡ್ತಾ ಇದ್ರಲ್ಲ ಅದೇ ತರ ಮಾಡ್ತಾ ಇದ್ರು, ಅವ್ರು ಏನ್ ಕೊಟ್ಟಿದ್ರಲ್ಲ ಮಾಡಿ ಅಂತಂದ್ರು ಹಂಗೆ ಮಾಡ್ತಾ ಇದ್ರು.
0: ಮನೆಯಲ್ಲಿ ಅನುಕೂಲವಾದ ವಾತಾವರಣ ಇದೆಯಾ? ಯಾವ ತರ?
1: ಹೊರಗಡೆ ಸುತ್ತಾಕ್ಬೋದು, ಹೊರಗಡೆ ಥೆರಪಿ ಮಾಡ್ಬೋದು.
0: ಇವೆಲ್ಲ ಒಂದು ಥೆರಪಿ ಆಗಿರ್ಬೋದು, ನಿಮ್ಮ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ನಿಮ್ಮನ್ನ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಅತಿ ಹೆಚ್ಚು ನಿಮ್ಮನ್ನ ನೋಡ್ಕೊಳ್ಳೋದು ಯಾರು?
1: ತಂದೆ ತಾಯಿ ನೋಡ್ತಿದ್ರೆ ನಮ್ಮ ಮಿಸ್ಸಸ್ ನೋಡ್ತಿದ್ರೆ.
0: ಅಂದ್ರೆ ಈ ನಿಮ್ಮನ್ನ ಅತಿ ಹೆಚ್ಚಾಗಿ ನೋಡ್ಕೊಳ್ಳೋದು ನಿಮ್ಮ ಪೋಷಕರು, ಹಾಗೆ ನಿಮ್ಮ ಪತ್ನಿ
1: ಎಲ್ಲರೂ ನೋಡ್ತಾ ಇದ್ದಾರೆ, ನನ್ನ ತಮ್ಮಿಗೆ.
0: ನಿಮ್ಗೆ ಎಷ್ಟು ವರ್ಷ ಸರ್?
1: ನಮಗೆ 31.
0: 31 ವರ್ಷ ಸರ್. ಈಗ 31 ವರ್ಷದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತು ಅಂದ್ರೆ ಆ ಇಂದಿನ ಜೀವನ ಹೇಗಿತ್ತು ಸರ್? ಯಾಕಂತಂದ್ರೆ ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ದು, ಈ ತರ ಒಂದು ಸಮಸ್ಯೆಗೆ ಸಿಲುಕಿರೋದ್ರಿಂದ ಹಿಂದೆ ಯಾವ ತರ ಇತ್ತು? ನೀವು ಚೆನ್ನಾಗಿ ಜೀವನ ನಡೆಸ್ತಾ ಇದ್ರಿ? ಹಾಗೆಲ್ಲ ತಿರ್ಗಾಡ್ತಿದ್ರಿ, ಈಗ ಒಂದು ಕಡೆ ಕೂತ್ಕೊಳ್ಳೋದು ಎಷ್ಟು ಕಷ್ಟ ಅನ್ಸ್ತಾ ಇದೆ ಇವಾಗ? ಶಸ್ತ್ರಚಿಕಿತ್ಸೆ ಮುಂಚೆ ತುಂಬಾ ಕಷ್ಟ ಆಯ್ತು, ಈ ನಿಟ್ಟಿನಲ್ಲಿ ಅರ್ಧಾಂತರದಲ್ಲಿ ಈ ತರ ಆಗಿರೋದ್ರಿಂದ ಇನ್ನೂ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಈಗ ಒಂದು ಕಡೆ ಕೂತ್ಕೊಂಡ ತಕ್ಷಣ ಅಕ್ಕಪಕ್ಕದವರು ಅಯ್ಯೋ ಈ ತರ ಕೂತ್ಕೋಬಿಟ್ನಲ್ಲ ಅಂತ ಕೆಲವರು ಆಡ್ಕೊಳ್ಳೋರು ಇದ್ರೆ ಸಾಮಾಜಿಕ ಸಮಸ್ಯೆಗಳು ಎದುರಾಗ್ತವೆ, ನಿಮ್ಗೆ ಆ ತರದ ಅನುಭವ ಆಗ್ತಾ? ಈ ಒಂದು ಸಮಸ್ಯೆ ಕುರಿತು ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿದ್ರು, ನೀವು ಅದನ್ನ ಲೆಕ್ಕಿಸ್ತೆ ನಿಮ್ಮ ಬಾಡಿಗೆ ನಿಮ್ಮ ಜೀವನವನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರಿ. ಸರ್, ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಏನಾದ್ರು ಸೌಲಭ್ಯ ಬರ್ತಾ ಇದೆಯಾ? ಯುಡಿ ಐಡಿ ಕಾರ್ಡ್ ಆಗಿದೆಯಾ? ಅಂದ್ರೆ ಈ ಸಂಬಂಧ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಯುಡಿ ಐಡಿ ಕಾರ್ಡ್ ಆಗಿಲ್ಲ? ಈ ನಿಟ್ಟಿನಲ್ಲಿ ಇನ್ನು ಚಿಕಿತ್ಸೆ ತಗೋತಾ ಇದ್ರಾ ಸರ್ ನೀವು?
1: ಇಲ್ಲ, ಹೋಗಿದ್ದ ಬರ್ತಾ ಇದ್ರು, ಹೋಗಿಲ್ಲ ತಗೋತಾ ಇದ್ರು ಮನೇಲಿ.
0: ಎಷ್ಟು ದಿನಕ್ಕೆ ಥೆರಪಿ ಅನ್ನೋದನ್ನ ತಗೋತಿದ್ದೀರಾ ನೀವು?
1: ಅಲ್ಲಿ ಒಂದ್ಸರಿ ಅಲ್ಲಿ ಬರುವಾಗ ಮತ್ತೆ ಒಂದ್ಸರಿ 2 ಹೋಗಿದ್ರು, ಮತ್ತೆ ಒಂದು 1 15 ದಿವಸ ಇದ್ದು ಮತ್ತೆ 2 ತಿಂಗಳು ಹೋಗಿ ಬಂದ್ಮೇಲೆ ಮತ್ತೆ ಒಂದ್ 3 ದಿವಸ ಹೋಗಿದ್ದೆ, ಆಮೇಲೆ ಬಂದು ಹೋಗಿಲ್ಲ. ನಮ್ಗೆ ವಿಷಯ ಹೋಗಿ ಬರೋದು ಕೇಳಿದ್ರು.
0: ಅಂದ್ರೆ ನಿಮಗೆ ಆರ್ಥಿಕ ಸಮಸ್ಯೆ ಕಾರಣದಿಂದಾಗಿ ಥೆರಪಿಗೆ ನೀವು ಹೋಗಕ್ ಆಗ್ತಾ ಇಲ್ಲ? ಸರ್, ಈಗ ಥೆರಪಿ ಬರಬೇಕು ಅಂದ್ರೆ ನೀವು ಒಂದು ತಾಲೂಕಿನ ಗಡಿ ಭಾಗದಲ್ಲಿ ಇದ್ದೀರಿ, ಈ ನಿಟ್ಟಿನಲ್ಲಿ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ ಬರೋದಕ್ಕೆ ಹೋಗೋದಕ್ಕೆ?
1: ನಮ್ಗೆ ಬರೋದಕ್ಕೆ ಅಂದ್ರೆ ಗಾಡಿ ಇರ್ಬೇಕು, ನನ್ಗೆ ಅಷ್ಟು ಕುಂತ್ಕೊಂಡು ಹೋಗಕ್ಕಾಗಲ್ಲ ನಿಮಿಷ ದೂರ.

0: ಇದರಿಂದ ಹೋಗ್ತಾ ಇಲ್ಲ.
1: ಯಾವ್ದ್ರಲ್ಲಿ ಬರ್ತೀರಿ ನೀವು?
0: ಅದಕ್ಕೂ ಮುಂಚೆ ಮೇಡಮ್ ಬಾಡಿಗೆ ಇಡಿಯೆಲ್ಲ ಬೇಕಾಗುತ್ತೆ.
1: ಅಂದ್ರೆ ಈ ನಿಟ್ಟಿನಲ್ಲಿ ಬರೋದು ಹೋಗೋದೆಲ್ಲ ಹಿಂಸೆ, ಹಾಗಾಗಿ ಥೆರಪಿ ಏನಂದ ನೀವು ಸೂಕ್ತವಾಗಿ ನಿಗದಿತ ಸಮಯದಲ್ಲಿ ತಗೋತಾ
0: ಇಲ್ಲ. ಮನೇಲಿ ಮಾಡ್ತಾ ಇದೀನಿ, ಅವರು ಹೇಳಿದ್ದಾರೆ ಮಾಡಿ ಅಂತ, ಅದೇ ಮಾಡ್ತಾ ಇದ್ದೀನಿ.
1: ಸರಿ, ಈಗ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಬಿಟ್ಟು ಇನ್ಯಾವುದೇ ರೀತಿ ಚಿಕಿತ್ಸೆಯನ್ನು ನೀವು ತಗೊಳ್ಳಿಲ್ಲ ಹೊರಗಡೆ?
0: ಇಲ್ಲ ಹೋಗಿಲ್ಲ.
1: ಎಲ್ಲೂ ಹೋಗಿಲ್ಲ. ಈಗ ದೈನಂದಿನ ಜೀವನ ಹೇಗಿರುತ್ತೆ ನಿಮ್ಮ ಒಂದು ಬದುಕಲ್ಲಿ? ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೊಳ್ಳೋ ಅಷ್ಟು ಕೇಪಬಲ್ ಇದ್ದೀರಾ ಇವಾಗ?
0: ಆಗಲ್ಲ ಇವಾಗ. ಕೆಲಸ ಅಂದ್ರೆ ನಾನೇ
1: ಮಾಡ್ತೀನಿ. ಈ ನಿಟ್ಟಿನಲ್ಲಿ ನಿಮ್ಮನ್ನ ನೋಡ್ಕೋಬೇಕು ಅಂದ್ರೆ ಕುಟುಂಬದ ಸಹಕಾರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವರೆಲ್ಲ ಟೈಮ್ಗಳನ್ನ ನಿಮ್ಗೆ ಕೊಡ್ಬೇಕು. ಈ ನಿಟ್ಟಿನಲ್ಲಿ ಅವ್ರು ಹೇಗ್ ನೋಡ್ಕೋತಾ ಇದಾರೆ ನಿಮ್ಮ ಕುಟುಂಬದವರು?
0: ಚೆನ್ನಾಗಿ
1: ನೋಡ್ಕೋತಾ ಇದಾರೆ. ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇಲ್ಲ ಇವಾಗ. ಈಗ ವಿಶೇಷ ಚೇತನರು ನಾಲ್ಕು ಗೋಡೆಗಳ ಮಧ್ಯೆ ನಮ್ ಜೀವನ ಮುಗಿದೋಯ್ತು ಅನ್ನೋ ನಿಟ್ಟಿನಲ್ಲಿ ಬದುಕ್ತಾ ಇರ್ತಾರೆ, ಅಂತವ್ರಿಗೆ ನೀವೇನ್ ಹೇಳ್ತೀರಾ? ಎಷ್ಟ್ ಕಷ್ಟ ಆಗ್ತಿದೆ ನಿಮ್ಗೆ ಈ ಲೈಫ್? 30 ವರ್ಷದಿಂದ ನೀವು ತುಂಬಾ ಖುಷಿ ಖುಷಿಯಾಗಿದ್ರಿ, ಈ ಲೈಫ್ ಗೆ ಹೊಂದ್ಕೊಂಡು ಹೋಗ್ತಾ ಇದ್ರಿ, ಹೇಗ ಅನ್ಸುತ್ತೆ?
0: ಸ್ವಲ್ಪ ಕಷ್ಟ ಅನಿಸ್ತದೆ ಸರ್, ಆಯ್ತು ಅಂತ ಅಂದ್ರು ನಾವು ಆ ಕಷ್ಟ ಅಂದ್ರೆ ಮುಂದೆ ಏನ್ ಆಗ್ಬೇಕು ಏನ್ ಮಾಡ್ಬೇಕಂತ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಒಂದು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡು ನಾವು ಮುಂದೆ ಈ ತರ ಆಗೋದ
1: ಅಂದ್ರೆ ಜೀವನದಲ್ಲಿ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ದೆ ಮುಂದೆ ಒಂದು ಪ್ರಯತ್ನವನ್ನ ಪಡ್ತಾ ಇರ್ಬೇಕು, ಈ ನಿಟ್ಟಿನಲ್ಲಿ ಜೀವನ ಸಾಗಿಸ್ತಾ ಇರ್ಬೇಕು. ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್?
0: ಅನ್ನಿಸ್ತೇ ಸರಿಯಾಗಿ ಆಯ್ತಾ ಇಲ್ಲ ನಮ್ಗೆ.
1: ಅಂದ್ರೆ ಈಗ ಅಂಗಡಿ ವ್ಯಾಪಾರ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಕುಂತ್ಕೊಂಡ್ ಮಾಡೋ ಕೆಲಸ ಯಾವ್ದಾದ್ರು ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ, ಆಸಕ್ತಿ ಇದೆಯಾ?
0: ಕೆಲಸ ಎಲ್ಲ ಹಂಗೆ ಅನಿಸ್ತದೆ ಮೇಡಮ್.
1: ಏನಾದ್ರು ಎಜುಕೇಶನ್ ಮಾಡಿದೀರಾ ಸರ್ ನೀವು?
0: ಇಲ್ಲ ಮೇಡಮ್,
1: ಏನು ಎಜುಕೇಶನ್ ಮಾಡಿಲ್ಲ. ಒಟ್ಟಾರೆ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನ್ ಸಂದೇಶವನ್ನ ಕೊಡ್ತೀರಾ ಸರ್? ಒಬ್ಬ ವಿಶೇಷ ಚೇತನರಾಗಿ ಎಲ್ರು ಕುಗ್ಗೋಗ್ಬಿಡ್ತಾರೆ, ಈ ನಿಟ್ಟಿನಲ್ಲಿ ಅವ್ರಿಗೇನ್ ಧೈರ್ಯ ಹೇಳ್ತೀರಿ ನೀವು?
0: ಥೆರಪಿ ಅದೆಲ್ಲ ಚೆನ್ನಾಗಿ ತಗೊಂಡು ಹಿಂಗೆ ಆಗುತ್ತ ಸುಮ್ನೆ ಕುತ್ಕೊಂಡಿದ್ರೆ ಆಗಲ್ಲ, ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡುವಂತ ಒಂದು ಯೋಚನೆ ಮಾಡುದು. ಇದೇ ಕಷ್ಟದಲ್ಲಿ ಯೋಚನೆ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಮುಂದೆ ಮುಂದೆ ಹೋಗುವಾಗ, ಮನೆಯವ್ರಿಗೂ ಹೆಚ್ಚಿನ ಆಗುತ್ತೆ, ನಮ್ಗೂ ತುಂಬಾ ಕಷ್ಟ ಆಗುತ್ತೆ.
1: ಹೌದು, ಈ ನಿಟ್ಟಿನಲ್ಲಿ ಅವರ ಮುಖ ನೋಡ್ಕೊಂಡು ನಾವೊಂದು ಭರವಸೆಯನ್ನ ತೆಗೆದುಕೊಂಡ್ರೆ ನಮ್ಮ ಜೀವನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುನ್ನೋಗ್ಬೋದು ಅಂತ ಹೇಳ್ತಾ ಇದ್ರಿ. ಒಟ್ಟಾರೆ ಈಗ ನಿಮ್ಮ ಕುಟುಂಬ ನಿಮ್ಮ ಮೇಲೆ ಡಿಪೆಂಡ್ ಆಗಿತ್ತು, ಈ ನಿಟ್ಟಿನಲ್ಲಿ ಈಗ ನೀವು ಅವ್ರ ಮೇಲೆ ಡಿಪೆಂಡ್ ಆಗಿದ್ರಿ, ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಸರ್ ನಿಮ್ಗೆ?
0: ನೋಡಾಗ ಸ್ವಲ್ಪ ಬೇಜಾರಾಗುತ್ತೆ, ಸ್ವಲ್ಪ ನಮ್ಗೆ ಇದು ಆಗುತ್ತೆ. ಅಂತೂ ನಮ್ಗೆ ಇವಾಗ ಸ್ವಲ್ಪ ಖುಷಿ ಇಲ್ಲ, ಇದೇನು ಟೆನ್ಷನ್ ಇಲ್ಲ, ಸ್ವಲ್ಪ ಆರಾಮಾಗಿದ್ದೀನಿ.
1: ಸಂಸ್ಥೆ ಕಡೆಯಿಂದ ಏನಾದ್ರು ಟ್ರೈನಿಂಗ್ ಏನಾದ್ರು ತಗೊಂಡಿದ್ದೀರಾ ಅಥವಾ ಕ್ಯಾಂಪ್ ಏನಾದ್ರು ಅಟೆಂಡ್ ಮಾಡಿದ್ದೀರಾ ನೀವು?
0: ವಿವೇಕಾನಂದ ಸಂಸ್ಥೆಯಿಂದ ಹೋಗಿದ್ದೋ ಕ್ಯಾಂಪ್ ಹೋಗಿದ್ದೀನಿ.
1: ಹೇಗ್ ನೋಡ್ಕೊಂಡ್ರು ಅಲ್ಲಿ, ಯಾವ ತರ ಇತ್ತು ಕ್ಯಾಂಪು?
0: ಕ್ಯಾಂಪ್ 3 ದಿವಸ ಕ್ಯಾಂಪ್ ಇಟ್ಟಿದ್ರು ಅಲ್ಲಿ, ಹೋಗಿದ್ದು ಫಿಸಿಯೋಥೆರಪಿ ಎಲ್ಲ ಹೇಳ್ಕೊಟ್ಟಿದ್ರು. ಅವಾಗ ಏನ್ ಈ ತರ ಆಗಿರೋರು ಕರಡ ಆಗಿರೋರು ಎಲ್ಲ ಬಂದಿದ್ರು, ಅವ್ರೆಲ್ಲ ಸ್ವಲ್ಪ ಬಗ್ಗೆ ಎಲ್ಲ ಹೇಳಿದ್ರು, ಇದೇ ತರ ಆಗುತ್ತೆ ಏನೆಲ್ಲ ಆಗುತ್ತೆ, ಯಾರು ಇದೇ ತರ ಮುಂದೆ ಈ ತರ ಅದು ಆಗಿದೆ ಅಂತ ನಾವು ಇದೇ ಯೋಚನೆ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅದೆಲ್ಲ ಬಿಟ್ಟು ನಾವು ಮುಂದೆ ಏನು ಆಗ್ಬೇಕಂತ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಮನೆಯವರಿಗೆಲ್ಲ ಖುಷಿ ಮಾಡ್ಕೊಂಡು ಇರ್ಬೇಕಂತ
1: ಹೇಳಿದ್ರಿ. ನೀವು ಮಾತಾಡ್ತಾ ನಮ್ ತರನೇ ಸ್ಪೈನಲ್ ಕಾರ್ಡ್ ಇಂಜುರಿ ವ್ಯಕ್ತಿಗಳೆಲ್ಲ ಬಂದಿರ್ತಾರೆ ಅಂತ ಹೇಳಿದ್ರಿ, ಅವರಲ್ಲೆಲ್ಲ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು?
0: ಇವಾಗ ಚೆನ್ನಾಗಿರುವಾಗ ಹಿಂಗಿದ್ದ, ಇವಾಗ ಹಿಂಗೆ ಆಗಿರುವಾಗ ಹಿಂಗೆ ಆಗಿದ್ದೆ ಅಂತ ಒಂದು ಮನಸ್ಸಲ್ಲಿ ಇರ್ತದೆ.
1: ಈ ನಿಟ್ಟಿನಲ್ಲಿ ನಿಮ್ಗೊಂದು ಭರವಸೆ ಆಯ್ತು, ಯಾಕಂತಂದ್ರೆ ನನ್ನದೇ ಒಂದು ದೊಡ್ಡ ಕಷ್ಟ ಅಂತ ನಿಟ್ಟಿನಲ್ಲಿ ಬದುಕ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಅವ್ರನ್ನೆಲ್ಲ ನೋಡಿದಾಗ ನಿಮ್ಗೊಂದು ಧೈರ್ಯ ಬಂತು, ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸಮಸ್ಯೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟದಕ್ಕೆ ಧನ್ಯವಾದಗಳು.

0: ನಾಗೇಶ್ರವರು. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ಬೆನ್ನುಹುರಿ ಅಪಘಾತ ಹಾಗೂ ವ್ಯಕ್ತಿಯ ಯಶೋಗಾಥೆ ಕುರಿತು ಹೆಜಡಿಕೋಟೆ ತಾಲೂಕಿನ ಆನೆಮಾಳ ಹಡಿಯ ಶ್ರೀಯುತ ನಾಗೇಶ್ರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು,

0: ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗೌಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗೌಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದ್ರಿಂದನೇ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಪ್ರೀತಿಯ ಚಿನ್ನದ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ ಇವತ್ತಿನ ಕೃಷಿ

ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 25 ರೂಪಾಯಿ, ಎಂಸಿ 5 ರೂಪಾಯಿ, ಎಳವನ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 26 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್

23 ರೂಪಾಯಿ, ಪೈರ್ 45 ರೂಪಾಯಿ, ದಪ್ಪ ಮೆಣಸಿನಕಾಯಿ 32 ರೂಪಾಯಿ, ಸೋರೆಕಾಯಿ 18 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 12 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 25 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳಿದ್ರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳಿದ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಬಿಳಿ ಮೀಸೆಯ ಕೋತಿಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಿಳಿ ಮೀಸೆಯ ಕೋತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಕರಿ ಮತ್ತು ಕೆಂಪು ಮುಖದ ಕೋತಿಗಳನ್ನು ನೋಡಿರ್ತೀವಿ, ಇವುಗಳ ಬಗ್ಗೆ ಕೇಳಿರ್ತೀವಿ. ಇವು ಮತ್ತು ಇವುಗಳಿಗೆ ಮೀಸೆಯು ಇರುವುದಿಲ್ಲ ಎಂದು ನಮಗೆ ಗೊತ್ತು. ಆದರೆ ಇವತ್ತು ಬಿಳಿಯ ಮೀಸೆ ಕೋತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಬಿಳಿ ಮೀಸೆಯ ಕೋತಿಯ ಹೆಸರು ಚಕ್ರವರ್ತಿ ಟ್ಯಾಮರಿನ್ ಕೋತಿ. ಇದು ಸಣ್ಣ ಸಸ್ತನಿ ಪ್ರಾಣಿಯಾಗಿದ್ದು ಇದು ಕೋತಿಗಳ ಗುಂಪಿಗೆ ಸೇರಿದ. ಪೆರು, ಬ್ರೆಜಿಲ್, ಬೋವಿಯಾ ಮತ್ತು ಅಮೆಜಾನ್ ಜಲನಯನ ಪ್ರದೇಶದ ನೈಋತ್ಯ ಭಾಗಗಳಲ್ಲಿ ಕಂಡುಬರುವ ಚಕ್ರವರ್ತಿ ಟ್ಯಾಮರಿನ್ ಕೋತಿಗಳಲ್ಲಿ ಎರಡು ಉಪಜಾತಿಗಳಿವೆ. ಚಕ್ರವರ್ತಿ ಟ್ಯಾಮರಿನ್ ಕೋತಿಯು ತಗ್ಗು ಪ್ರದೇಶದ ಉಷ್ಣವಲಯದ ಮಳೆಕಾಡುಗಳಿಗೆ ಆತಿಥ್ಯ ನೀಡುತ್ತದೆ. ಆದರೆ ಇದು ಕಾಲೋಚಿತವಾಗಿ ಪ್ರವಾಹಕ್ಕೆ ಒಳಗಾದಾಗ ಕಾಡುಗಳು, ಪರ್ವತ, ಮಳೆಕಾಡುಗಳು ಮತ್ತು 984 ಅಡಿಗಳಿಗಿಂತ ಕೆಳಗಿನ ಎತ್ತರದಲ್ಲಿರುವ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುತ್ತದೆ. ಜಾನುವಾರುಗಳಿಗೆ ರಸ್ತೆಗಳ ನಿರ್ಮಾಣದ ಕಾರಣದಿಂದಾಗಿ ತ್ವರಿತ ಆವಾಸ ಸ್ಥಾನದ ನಷ್ಟವು ಚಕ್ರವರ್ತಿ ಟ್ಯಾಮರಿನ್ ಕೋತಿಯ ಉಳುವಿಗೆ ಪ್ರಮುಖ ಬೆದರಿಕೆಯಾಗಿದೆ. ಚಕ್ರವರ್ತಿ ಟ್ಯಾಮರಿನ್ ಕೋತಿಯ ಜಾಗಕ್ಕೆ ಜನಸಂಖ್ಯೆಯು ಇನ್ನೂ ದೊಡ್ಡದಾಗಿದೆ ಮತ್ತು ಸ್ಥಿರವಾಗಿದೆ, ಮತ್ತು ಈ ಜಾತಿಯು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಪಟ್ಟಿಯಲ್ಲಿಲ್ಲ. ಚಕ್ರವರ್ತಿ ಟ್ಯಾಮರಿನ್ ಕೋತಿಯ ದೇಹವು ಅಂದರೆ ತಲೆಯಿಂದ ಬಾಲದ ಆರಂಭದವರೆಗೂ 25 ಸೆಂಟಿಮೀಟರ್ಗಳಷ್ಟು ಉದ್ದವಾಗಿದೆ, ಮತ್ತು ಇದರ ಜೊತೆಗೆ 40 ಸೆಂಟಿಮೀಟರ್ನಷ್ಟು ಉದ್ದವಾದ ಬಾಲವನ್ನು ಹೊಂದಿದ್ದು 900 ಗ್ರಾಂನಷ್ಟು ತೂಕವನ್ನು ಹೊಂದಿದೆ. ಎದೆಯ ಮೇಲೆ ಹಳದಿ ಕೂದಲಿನೊಂದಿಗೆ ಚುಕ್ಕೆಗಳಿರುವ ರೇಷ್ಮೆಯಂತಹ ಬೂದು ಬಣ್ಣದ ಕವಚವೂ ಇದೆ. ಇದು ಕಪ್ಪು ಕೈಗಳು ಮತ್ತು ಪಾದಗಳು, ಕೆಂಪು ಕಿತ್ತಳೆ ಬಾಲ ಮತ್ತು ಮುಖದ ಮೇಲೆ ಗಡ್ಡದೊಂದಿಗೆ ಅಥವಾ ಇಲ್ಲದೆ ಉಪಜಾತಿಗಳನ್ನು ಅವಲಂಬಿಸಿ ಪ್ರಮುಖವಾದ ಉದ್ದವಾದ ಬಿಳಿಯ ಮೀಸೆಗಳನ್ನು ಹೊಂದಿವೆ. ದಿವಂಗತ ಜರ್ಮನ್ ಚಕ್ರವರ್ತಿ ವಿಲ್ಮೆನ್ ಎರಡನೇ ಮೀಸೆ ಮತ್ತು ಈ ಕೋತಿಯ ಮೀಸೆ ನೋಡೋಕೆ ಒಂದೇ ಆಕಾರ ಮತ್ತು ಗಾತ್ರ ಇರುವುದರಿಂದ ಈ ಕೋತಿಗೆ ಚಕ್ರವರ್ತಿ ಟ್ಯಾಮರಿನ್ ಕೋತಿ ಎಂದು ಹೆಸರಿಸಲಾಗಿದೆ. ಚಕ್ರವರ್ತಿ ಟ್ಯಾಮರಿನ್ ಕೋತಿಯು ಸಣ್ಣ ದೇಹವನ್ನು ಹೊಂದಿದೆ. ಕಾಲುಗಳಲ್ಲಿ ಉದ್ದವಾದ ಉಂಗುರಗಳು ಮತ್ತು ಉದ್ದವಾದ ತೆಳ್ಳಗಿನ ಪ್ರಿಹೆನ್ಸಲ್ ಬಾಲವನ್ನು ಹೊಂದಿದ. ಇದು ಹಗಲಿನಲ್ಲಿ ಸಕ್ರಿಯವಾಗಿರುತ್ತದೆ, ಅಂದರೆ ದೈನಂದಿನ ಪ್ರಾಣಿಯಾಗಿದೆ. ಇದು ಮರವಾಸಿ ಆಗಿರುವುದರಿಂದ ಕಾಡಿನಲ್ಲಿ ಅಪರೂಪವಾಗಿ ಮರದಿಂದ ಇಳಿದು ನೆಲದ ಮೇಲೆ ನಡೆಯುತ್ತದೆ. ತನ್ನ ಜೀವನದ ಹೆಚ್ಚಿನ ಸಮಯವನ್ನು ಮರಗಳಲ್ಲಿ ಕಳೆಯುವುದರಿಂದ

0: ಇದಕ್ಕೆ ಸಾಕಷ್ಟು ಆಹಾರ ಸಿಗುತ್ತದೆ ಮತ್ತು ಪರಭಕ್ಷಕಗಳ ವಿರುದ್ಧ ಇದಕ್ಕೆ ರಕ್ಷಣೆ ಸಿಗುತ್ತದೆ. ಇದು ಸರ್ವಭಕ್ಷಕ. ಇದರ ಆಹಾರವು ಹಣ್ಣು, ಮಕರಂದ, ಮರದ ರಸ, ಕೀಟಗಳು, ಹಲ್ಲಿಗಳು, ಸಣ್ಣ ಸರೀಸೃಪಗಳು ಮತ್ತು ಮೊಟ್ಟೆಗಳನ್ನು ಒಳಗೊಂಡಿದೆ. ಎಲ್ಲ ಹೆಣ್ಣುಗಳಲ್ಲಿ 2-3 ಟ್ರೈಕೋಮ್ಯಾಟ್ಗಳಾಗಿವೆ. ಅಂದರೆ ಇವು ತಮ್ಮ ಕಣ್ಣಿನ ರೆಟಿನಾಗಳಿಂದ 3 ಬಣ್ಣಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ಹೊಂದಿವೆ. ಇದು ಇವುಗಳಿಗೆ ಮಾಗಿದ ಹಣ್ಣನ್ನು ಗುರುತಿಸಲು ಅನುಕೂಲವಾಗುತ್ತದೆ. ಇತರೆ ಹೆಣ್ಣು ಮತ್ತು ಗಂಡು ಚಕ್ರವರ್ತಿ ಟ್ಯಾಮರಿನ್ ಕೋತಿಗಳು ಡೈಕ್ರೋಮ್ಯಾಟ್ಗಳು. ಇವು ಕೇವಲ 2 ಬಣ್ಣಗಳನ್ನು ನೋಡಬಹುದಾದರೂ ಸಹ ಚೆನ್ನಾಗಿ ಮರಿಮಾಚುವ ಪರಭಕ್ಷಕಗಳನ್ನು ಮತ್ತು ಭೇಟಿಯನ್ನು ಸುಲಭವಾಗಿ ಪತ್ತೆ ಮಾಡುತ್ತವೆ. ಚಕ್ರವರ್ತಿ ಟ್ಯಾಮರಿನ್ ಕೋತಿಗಳು 4-20 ಪ್ರಾಣಿಗಳ ಗುಂಪಿನಲ್ಲಿ ಅಂದರೆ ಪಡೆ ವಾಸಿಸುತ್ತವೆ. ವಯಸ್ಸಾದ ಹೆಣ್ಣು ಗುಂಪಿನ ನಾಯಕಿ ಪ್ರತಿಯೊಂದು ಗುಂಪು ತನ್ನ ಪ್ರದೇಶವನ್ನು ಆಕ್ರಮಿಸುತ್ತದೆ ಮತ್ತು ರಕ್ಷಿಸುತ್ತದೆ. ಚಕ್ರವರ್ತಿ ಟ್ಯಾಮರಿನ್ ಕೋತಿಗಳು ಬುಸುಗುಟ್ಟುವಿಕೆಯ ಶಬ್ದಗಳು, ರೋಮಾಂಚನಗಳು ಮತ್ತು ಚಿಲಿಪಿಲಿ ಕರೆಗಳ ಮೂಲಕ ಸಂವಹನ ನಡೆಸುತ್ತವೆ ಮತ್ತು ಇವು ಸಾಮಾನ್ಯವಾಗಿ ಪರಿಮಳಗಳ ಮೂಲಕ ಸಂವಹನ ನಡೆಸುತ್ತವೆ. ಶಾಖೆಗಳು ಮತ್ತು ಎಲೆಗಳ ಮೇಲೆ ತಮ್ಮ ಪರಿಮಳವನ್ನು ಬಿಡುವ ಮೂಲಕ ತಮ್ಮ ಪ್ರದೇಶವನ್ನು ಗುರುತಿಸುತ್ತವೆ. ಗುಂಪಿನ ಸದಸ್ಯರ ನಡುವಿನ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಶೃಂಗಾರವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಚಕ್ರವರ್ತಿ ಟ್ಯಾಮರಿನ್ ಕೋತಿಗೆ ನೈಸರ್ಗಿಕ ಶತ್ರುಗಳೆಂದು ಹಾವುಗಳು, ಬೇಟೆಯ ಪಕ್ಷಿಗಳು, ನಾಯಿಗಳು ಮತ್ತು ಕಾಡು ಬೆಕ್ಕುಗಳು. ಚಕ್ರವರ್ತಿ ಟ್ಯಾಮರಿನ್ ಕೋತಿಯ ಮಿಲನದ ಅವಧಿಯು ಏಪ್ರಿಲ್ ಮತ್ತು ಜುಲೈ ನಡುವೆ ನಡೆಯುತ್ತದೆ. ಪ್ರಬಲವಾದ ಹೆಣ್ಣು ಟ್ಯಾಮರಿನ್ ಕೋತಿಯು ಬಹು ಪುರುಷರ ಟ್ಯಾಮರಿನ್ ಕೋತಿಗಳೊಂದಿಗೆ ಸಂಗಾತಿಯಾಗುತ್ತದೆ. ಸಂಯೋಗದ ನಂತರ ಗರ್ಭಧಾರಣೆಯು 140-145 ದಿನಗಳವರೆಗೆ ಇರುತ್ತದೆ ಮತ್ತು 1 ಅಥವಾ 2 ಶಿಶುಗಳೊಂದಿಗೆ ಕೊನೆಗೊಳ್ಳುತ್ತದೆ. ಇಡೀ ಗುಂಪು ಶಿಶುಗಳನ್ನು ನೋಡಿಕೊಳ್ಳುತ್ತದೆ. ಪುರುಷ ಚಕ್ರವರ್ತಿ ಟ್ಯಾಮರಿನ್ ಕೋತಿಗಳು ಸಾರಿಗೆ ಮತ್ತು ಅಂದಗೊಳಿಸುವಿಕೆ ಜವಾಬ್ದಾರಿಯಾಗಿರುತ್ತವೆ. ಶಿಶುಗಳ ಶುಚಿಗೊಳಿಸುವಿಕೆ ಹೆಣ್ಣು ಟ್ಯಾಮರಿನ್ ಕೋತಿಗಳ ಜವಾಬ್ದಾರಿಯಾಗಿರುತ್ತದೆ. ಯುವ ಚಕ್ರವರ್ತಿ ಟ್ಯಾಮರಿನ್ ಕೋತಿಗಳು 4-7 ವಾರಗಳ ವಯಸ್ಸಿನಲ್ಲಿ ಘನ ಆಹಾರವನ್ನು ತಿನ್ನಲು ಪ್ರಾರಂಭಿಸುತ್ತವೆ. ಇವು 10-18 ತಿಂಗಳ ವಯಸ್ಸಿನಲ್ಲಿ ಸ್ವತಂತ್ರ ಜೀವನಕ್ಕೆ ಸಿದ್ಧವಾಗುತ್ತವೆ. ಚಕ್ರವರ್ತಿ ಟ್ಯಾಮರಿನ್ ಕೋತಿಗಳು 2 ವಯಸ್ಸಿನಲ್ಲಿ ಲೈಂಗಿಕ ಪ್ರಬುದ್ಧತೆಯನ್ನು ಪಡೆಯುತ್ತದೆ ಮತ್ತು ಕಾಡಿನಲ್ಲಿ 17-20 ವರ್ಷಗಳವರೆಗೆ ಬದುಕಬಲ್ಲವು. ಇವು ಕಾಡುಗಳಲ್ಲಿ ಹಣ್ಣುಗಳನ್ನು ತಿಂದು ತಮ್ಮ ಮಲದಿಂದ ಹಣ್ಣುಗಳ ಬೀಜವನ್ನು ಪಸರಿಸಿ ಕಾಡಿನಲ್ಲಿ ಮರ ಗಿಡಗಳನ್ನು ಬೆಳೆಸಲು ಸಹಾಯ ಮಾಡುತ್ತವೆ ಮತ್ತು ಹಾವುಗಳು, ಕಾಡು ಬೆಕ್ಕುಗಳು ಮತ್ತು ನಾಯಿಗಳಂತಹ ದೊಡ್ಡ ಪರಭಕ್ಷಕಗಳಿಗೆ ಊಟವಾಗಿ ಆಹಾರ ಸರಪಳಿಯು ಸಮತೋಲದಿಂದ ಇರಲು ಸಹಾಯ ಮಾಡುತ್ತವೆ. ಕೇಳುಗರೆ, ಕೇಳಿದ್ರಲ್ಲ ಎಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಿಳಿ ಮೀಸೆಯ ಕೋತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಬಿಳಿ ಮೀಸೆಯ ಕೋತಿಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
3: ಹುಟ್ಟಿದ ಮಗುವಿನಿಂದ ಹಿಡಿದು 16 ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
3: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
3: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ

0: ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸ್ವಾಭಿಮಾನವನ್ನು ಎಂದಿಗೂ ಬಿಡದ ಡಾಲಿ ಪಾರ್ಟನ್ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸ್ವಾಭಿಮಾನವನ್ನು ಎಂದಿಗೂ ಬಿಡದ ಡಾಲಿ ಪಾರ್ಟನ್ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಕೆನ್ಸೆಸಿಯ ಸ್ನೋಕಿ ಪರ್ವತಗಳ ನಡುವಿನ ಆ ಪುಟ್ಟ ಮರದ ಗುಡಿಸಲು ವಿದ್ಯುತ್ ನೀರಿನ ಅನುಕೂಲವಲ್ಲಿ ಇರಲಿಲ್ಲ. ಚಳಿಗಾಲ ಬಂದರೆ ಬೆಚ್ಚಗಿರಲು ಮನೆಯ ಮೂರ್ನಾಲ್ಕು ಮಕ್ಕಳು ಒಂದೇ ಹಾಸಿಗೆಯಲ್ಲಿ ಮುದುರಿ ಮಲಗಬೇಕಾದಂತಹ ಕಡು ಬಡತನ. 1946 ಆ ಹೆಣ್ಣು ಮಗಳು ಜನಿಸಿದಾಗ ಅವಳ ತಂದೆಯ ಬಳಿ ವೈದ್ಯರಿಗೆ ಫೀಸ್ ಕಟ್ಟಲು ಹಣವಿರಲಿಲ್ಲ. ಬದಲಾಗಿ ಒಂದು ಚೀಲ ಜೋಳದ ಹಿಟ್ಟನ್ನು ನೀಡಿದ್ದರು. ಆಕೆಯೇ ಮುಂದೆ ಜಗತ್ಪ್ರಸಿದ್ಧ ಗಾಯಕಿಯಾದ ಡಾಲಿ ಪಾಟನ್ರವರು. ಬಡತನವಿದ್ದರೂ ಆಕೆಯ ಬಳಿ ದೈವದತ್ತವಾದ ಅದ್ಭುತ ಗಂಟವಿತ್ತು. ಹದಿಹರೆಯದಲ್ಲೇ ತನ್ನ ಹಾಡುಗಳ ಗಂಟನ್ನು ಕಟ್ಟಿಕೊಂಡು ಹಳೆಯದಾದ ಒಂದು ಸೂಟ್ಗೆ ಸಿಡಿದು ನ್ಯಾಸ್ಲಿಲ್ಯ ನಗರಕ್ಕೆ ಬಂದಾಗ ಎಲ್ಲರೂ ಅವಳನ್ನು ಹೀಯಾಳಿಸಿದರು. ನೀನೊಬ್ಬಳು ದಟ್ಟ ಸುಂದರಿ, ನಿನ್ನನ್ನು ಯಾರೂ ಗಂಭೀರವಾಗಿ ಪರಿಗಣಿಸುವುದಿಲ್ಲ, ವಾಪಸ್ ಊರಿಗೆ ಹೊರಟು ಹೋಗು ಎಂದು ಮೋದಲಿಸಿದರು. ಆದರೆ ಅವಳು ಆ ಮಾತುಗಳಿಗೆ ಕಿವಿಗೊಡಲಿಲ್ಲ. ಸಂಗೀತ ಲೋಕದ ದೊಡ್ಡ ಗುಟ್ಟೊಂದು ಆಕೆಗೆ ತಿಳಿದಿತ್ತು. ಹಣವಿರುವುದು ಕೇವಲ ಹಾಡುವುದರಲ್ಲ, ಆ ಹಾಡಿನ ಮಾಲೀಕತ್ವವನ್ನು ಉಳಿಸಿಕೊಳ್ಳುವುದರಲ್ಲಿ ಎಂಬ ಸತ್ಯ ಆಕೆಗೆ ಅರಿವಾಗಿತ್ತು. ಹೀಗಾಗಿಯೇ ತನ್ನದೇ ಆದ ಪಬ್ಲಿಷಿಂಗ್ ಕಂಪನಿಯನ್ನು ಹುಟ್ಟು ಹಾಕಿದಳು. ತಾನು ಬರೆದ ಪ್ರತಿಯೊಂದು ಪದದ ಹಕ್ಕು ತನ್ನದೇ ಆಗಿರಬೇಕೆಂದು ನಿರ್ಧರಿಸಿದಳು. 1967 ಪೋರ್ಟರ್ ವ್ಯಾಗನರ್ ಎಂಬ ಪ್ರಸಿದ್ಧ ಗಾಯಕ ತನ್ನ ಜನಪ್ರಿಯ ಟಿವಿ ಶೋನಲ್ಲಿ ಆಕೆಗೆ ಅವಕಾಶ ನೀಡಿದ. ಡಾಲಿಯ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ಸಿಕ್ಕಿತು. ಆದರೆ 7 ಕಾಲ ಆತನ ನೆರಳಿನಲ್ಲೇ ಬೆಳೆದ ಆಕೆಗೆ ತನ್ನದೇ ಆದ ಸ್ವತಂತ್ರ ಸಾಮ್ರಾಜ್ಯ ಕಟ್ಟುವ ಹಂಬಲ ಶುರುವಾಯಿತು. ಪೋರ್ಟರ್ ಇದಕ್ಕೆ ಒಪ್ಪಲಿಲ್ಲ. ಆಗ ಆಕೆ ಒಂದೇ ದಿನದಲ್ಲಿ ಜೋಲನೆ ಮತ್ತು ಐ ವಿಲ್ ಆಲ್ವೇಸ್ ಲವ್ ಯು ಎಂಬ ಎರಡು ಅದ್ಭುತ ಗೀತೆಗಳನ್ನು ರಚಿಸಿದಳು. ಅದರಲ್ಲಿ ಎರಡನೇ ಹಾಡು ಕೇವಲ ಪ್ರೇಮಗೀತೆಯಾಗಿರಲಿಲ್ಲ, ಅದು ಪೋರ್ಟರ್ಗೆ ಆಕೆ ನೀಡಿದ ಕಾವ್ಯಾತ್ಮಕ ರಾಜೀನಾಮೆ ಪತ್ರವಾಗಿತ್ತು. 1974 ಈ ಹಾಡು ಭಾರಿ ಜನಪ್ರಿಯವಾಯಿತು.

ಆ ಜನಪ್ರಿಯತೆ ಎಷ್ಟಿತ್ತೆಂದರೆ ಸಾಕ್ಷಾತ್ ಕಿಂಗ್ ಆಫ್ ರಾಕ್ ಅಂಡ್ ರೋಲ್ ಖ್ಯಾತಿಯ ಎಲ್ವಿಸ್ ಪ್ರೆಸ್ಲಿ ಆ ಹಾಡನ್ನು ತಾನು ಆಡಬೇಕೆಂದು ಆಸೆಪಟ್ಟ. ಗುಡಿಸಿಲಿನಲ್ಲಿ ಹುಟ್ಟಿದ ಡಾಲಿಗೆ ಇದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೇನಿದೆ? ಆದರೆ ರೆಕಾರ್ಡಿಂಗ್ನ ಹಿಂದಿನ ದಿನ ರಾತ್ರಿ ಎಲ್ವಿಸ್ನ ಮ್ಯಾನೇಜರ್ ಕರ್ನಲ್ ಟಾಮ್ ಪಾರ್ಕರ್ ಕರೆ ಮಾಡಿ ಹಾಡಿನ ಶೇಕಡ 50% ಹಕ್ಕುಗಳನ್ನು ನಮಗೆ ಬರೆದುಕೊಡಬೇಕು, ಇಲ್ಲದಿದ್ದರೆ ಎಲ್ವಿಸ್ ಆಡುವುದಿಲ್ಲ ಎಂಬ ಕಠಿಣ ಷರತ್ತು ವಿಧಿಸಿದ. ಅದು ಆಕೆಯ ಜೀವಮಾನದ ಕನಸು. ಆದರೆ ಆಕೆ ತನ್ನ ಹಾಡಿನ ಹಕ್ಕನ್ನು ಬಿಟ್ಟುಕೊಡಲು ಸಿದ್ಧವಿರಲಿಲ್ಲ. ಭಾರವಾದ ಹೃದಯದಿಂದ ಇಲ್ಲ ಎಂದು ಬಿಟ್ಟಳು. ಎಲ್ವಿಸ್ ಆ ಹಾಡನ್ನು ಆಡಲಿಲ್ಲ. ಆ ರಾತ್ರಿಯಿಡೀ ಆಕೆ ಬಿಕ್ಕಿ ಬಿಕ್ಕಿ ಹತ್ತಳು. ಶೋ ಬಿಟ್ಟು ಬಂದಿದ್ದಕ್ಕಾಗಿ ಆಕೆಯ ಹಳೆಯ ಗುರು ಪೋರ್ಟರ್ ಕೂಡ $3 ಮಿಲಿಯನ್ ಮೊಕದ್ದಮೆ ಹೂಡಿದ. ಎಲ್ಲವನ್ನು ಆಕೆ ಒಂಟಿಯಾಗಿ ಎದುರಿಸಿದಳು, ದಂಡ ಕಟ್ಟಿದಳು. ಆದರೆ ತನ್ನ ಸ್ವಾಭಿಮಾನವನ್ನು ಮಾತ್ರ ಬಿಟ್ಟು ಕೊಡಲಿಲ್ಲ. ಕಾಲ ಉರುಳಿತು. ಡಾಲಿ ತನ್ನದೇ ಸ್ವಂತ ಶ್ರಮದಿಂದ ಜಾಗತಿಕ ಬ್ರ್ಯಾಂಡ್ ಆಗಿ ಬೆಳೆದಳು. 1992 ದಿ ಬಾಡಿಗಾರ್ಡ್ ಚಿತ್ರಕ್ಕಾಗಿ ಖ್ಯಾತ ಗಾಯಕಿ ವಿಟ್ನಿ ಹೂಸ್ಟನ್ ಆಕೆಯ ಅದೇ ಹಾಡನ್ನು ಹಾಡಿದಾಗ ಅದು ಜಗತ್ತಿನಾದ್ಯಂತ ಹೊಸ ಇತಿಹಾಸವನ್ನೇ ಸೃಷ್ಟಿಸಿತು. ತನ್ನ ಹಾಡಿನ ಸಂಪೂರ್ಣ ಮಾಲೀಕತ್ವ ಉಳಿಸಿಕೊಂಡಿದ್ದ ಡಾಲಿಗೆ ಆ ಒಂದೇ ಹಾಡು $1,00,000 ಸಂಪತ್ತನ್ನು ತಂದುಕೊಟ್ಟಿತು. ಆಕೆ ಒಮ್ಮೆ ನಗುತ್ತಾ ಹೇಳಿದಳು, ಆ ಹಾಡಿನಿಂದ ಬಂದ ಹಣದಲ್ಲಿ ನಾನು ಎಲ್ವಿಸ್ ಪ್ರೆಸ್ಲಿಯ ಇಡೀ ಅರಮನೆಯನ್ನೇ ಖರೀದಿಸಬಲ್ಲೆ ಎಂದು. ಇಂದು ಅವಳು $100 ಮಿಲಿಯನ್ ಹೊಡೆತಿ, ತನ್ನದೇ ಆದ ಡಾಲಿವುಡ್ ಸಾಮ್ರಾಜ್ಯ ಕಟ್ಟಿದ್ದಾಳೆ. ತಂದೆಯ ನೆನಪಿನಲ್ಲಿ ಬಡ ಮಕ್ಕಳಿಗೆ 100,00,000 ಪುಸ್ತಕಗಳನ್ನು ಹಂಚಿದ್ದಾಳೆ. ಜೀವನದಲ್ಲಿ ಬೆಳೆಯುವ ಸಲುವಾಗಿ ನಾವು ಅನೇಕ ಬಾರಿ ನಮ್ಮ ಸ್ವಾಭಿಮಾನದೊಂದಿಗೆ ರಾಜಿ ಮಾಡಿಕೊಂಡು ಬಿಡುತ್ತೇವೆ. ಕೆಲವೊಮ್ಮೆ ಇಷ್ಟವಿಲ್ಲದ ಕೆಲಸಗಳನ್ನು ಕೂಡ ಮಾಡಿಬಿಡುತ್ತೇವೆ. ಆದರೆ ಅಂತಹ ಬೆಳವಣಿಗೆಯಿಂದ ನಮ್ಮ ನಿಜವಾದ ಅಸ್ತಿತ್ವ ಇರುತ್ತದೆಯೇ? ಯೋಚಿಸಬೇಕು. ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸವಿದ್ದಾಗ ಆತ್ಮ ಗೌರವವನ್ನು ನಾವು ಎಂದು ಕಳೆದುಕೊಳ್ಳುವುದಿಲ್ಲ. ಜೀವನದ ಯಾವ ನಿರ್ಧಾರವೂ ಕೂಡ ಮುಂದೆ ನಾವು ಪಶ್ಚಾತ್ತಾಪ ಪಡುವಂತೆ ಇರಬಾರದು. ಕೆಲವೊಮ್ಮೆ ನಾವು ಹೇಳುವ ಒಂದು ಖಂಡಿತವಾದ ಇಲ್ಲ ಎಂಬ ಪದವೇ ನಮ್ಮ ಭವಿಷ್ಯದ ಭದ್ರ ಬುನಾದಿಯಾಗಬಲ್ಲದು. ಪ್ರಿಯ ಕೇಳುವರೇ, ಕೇಳದಲ್ಲಷ್ಟೊತ್ತು ಸ್ವಾಭಿಮಾನವನ್ನು ಎಂದಿಗೂ ಬಿಡದ ಡಾಲಿ ಪಾರ್ಟನ್ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ ಸ್ವಾಭಿಮಾನವನ್ನು ಎಂದಿಗೂ ಬಿಡದ ಡಾಲಿ ಪಾರ್ಟನ್ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ

0: ಇಮೇಲ್ ಬ್ಲಾಕ್ ಮಾಡಿ ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ. ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
5: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ.

0: ಇರ್ತಾನೆ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
0: ಬಾಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
0: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 2026 ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಗೆ ಸಂಸತ್ ಅಂಗೀಕಾರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 115 ಕಲಾವಿದರಿಗೆ 2024-25 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳ ಪ್ರದಾನ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಪರಿಚಯಿಸಿದ್ದ ಒಬಿಸಿ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಿದ ಕಲ್ಕತ್ತಾ ಹೈಕೋರ್ಟ್. ಹಾಗೂ ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ವಾರ್ತೆಗಳ ವಿವರ: ಲೋಕಸಭೆಯನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಕಳೆದ ತಿಂಗಳು 20 ಪ್ರಾರಂಭವಾದ ಮಳೆಗಾಲದ ಅಧಿವೇಶನವು 25 ದಿನಗಳಲ್ಲಿ 19 ಕಲಾಪಗಳೊಂದಿಗೆ ಇಂದು ಮುಕ್ತಾಯಗೊಂಡಿತು. ವ್ಯಾಪಕ ಶ್ರೇಣಿಯ ಶಾಸಕಾಂಗ ಮತ್ತು ರಾಷ್ಟೀಯ ವಿಷಯಗಳ ಕುರಿತ ಚರ್ಚೆಗಳಿಗೆ ಸದನ ಸಾಕ್ಷಿಯಾಯಿತು. ಸಾರ್ವಜನಿಕ ಪರೀಕ್ಷೆಗಳು, ಅನ್ಯಾಯದ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026, ರಾಷ್ಟೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026, ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026, ತೆರಿಗೆ ಮತ್ತು ಇತರ ಕಾನೂನುಗಳು ತಿದ್ದುಪಡಿ ಮಸೂದೆ 2026, ರಾಷ್ಟೀಯ ಸಹಕಾರಿ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಮತ್ತು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಸೇರಿದಂತೆ ಹಲವಾರು ಪ್ರಮುಖ ಮಸೂದೆಗಳನ್ನು ಅಂಗೀಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ನೀಟ್ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ, ಪ್ರತಿಭಟನಾನಿರತ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸ್ ಕ್ರಮ ಮತ್ತು ಅಯೋಧ್ಯೆ ರಾಮಮಂದಿರ ಕಾಣಿಕೆಯಲ್ಲಿ ನಡೆದ ಅವ್ಯವಹಾರಗಳ ವಿಷಯದ ಕುರಿತ ಚರ್ಚೆಗಳು ಅಧಿವೇಶನವನ್ನು ಪದೇ ಪದೇ ಅಡ್ಡಿಪಡಿಸಿತು. ಸಂಸತ್ತು 2026 ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಿದ್ದು, ಇಂದು ರಾಜ್ಯಸಭೆಯು ಅದನ್ನು ಅನುಮೋದಿಸಿದೆ. ಭಾರತ ಗಣಿಗಾರಿಕೆ ವಲಯವನ್ನು ಹೆಚ್ಚು ಪರಿಣಾಮಕಾರಿ, ಹೂಡಿಕೆ ಸ್ನೇಹಿ ಮತ್ತು ದೇಶದ ಹೆಚ್ಚುತ್ತಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆಯನ್ನು ಪೂರೈಸಲು ಸುಸಜ್ಜಿತವಾಗಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಬೆಳಿಗ್ಗೆ 11 ಸದನವು ಸಭೆ ಸೇರಿದಾಗ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು 1957 ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಿದರು. ಭಾರತದ ಗಣಿಗಾರಿಕೆ ವಲಯವನ್ನು ಹೆಚ್ಚು ಪರಿಣಾಮಕಾರಿ, ಹೂಡಿಕೆ ಸ್ನೇಹಿ ಮತ್ತು ದೇಶದ ಹೆಚ್ಚುತ್ತಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆಯನ್ನು ಪೂರೈಸಲು ಸುಸಜ್ಜಿತವಾಗಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ಎಂಎಂಡಿಆರ್ ಕಾಯ್ದೆಯಡಿಯಲ್ಲಿ ನಿಗದಿಪಡಿಸಲಾದ ನಿಯತಾಂಕಗಳಿಗೆ ಅನುಗುಣವಾಗಿ ಖನಿಜ ಅಂಶವನ್ನು ಹೊಂದಿರುವ ಭೂಮಿಯನ್ನು ನಿಯಂತ್ರಿಸುವುದನ್ನು ಮಸೂದೆಯ ಮೂಲಕ ಕೇಂದ್ರವು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸಹಕಾರಿಯಾಗಲಿದೆ. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಜಿ ಕಿಶನ್ ರೆಡ್ಡಿ, ಸರ್ಕಾರ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಂಡಿದ್ದು ಗಣಿಗಾರಿಕೆ ಸಂಪನ್ಮೂಲಗಳನ್ನು ಸರಿಯಾಗಿ ನಿರ್ವಹಿಸಲು ಹರಾಜುಗಳನ್ನು ನಡೆಸಿದೆ. ನರೇಂದ್ರ ಮೋದಿ ಸರ್ಕಾರಕ್ಕೆ ಮೊದಲು ಭಾರತದ ಖನಿಜ ಸಂಪನ್ಮೂಲಗಳನ್ನು ಕಳಪೆಯಾಗಿ ನಿರ್ವಹಿಸಲಾಗುತ್ತಿತ್ತು. ಸ್ಥಾಪಿತ ಹಿತಾಸಕ್ತಿಗಳು ವಲಯದ ಮೇಲೆ ಪ್ರಭಾವ ಬೀರುತ್ತಿದ್ದವು. ಇದರಿಂದ ವ್ಯವಸ್ಥೆಯಲ್ಲಿ ಅಕ್ರಮಗಳು ಚಾಲ್ತಿಯಲ್ಲಿದ್ದವು ಎಂದು ಆರೋಪಿಸಿದರು. ಖನಿಜ ಸಂಪನ್ಮೂಲ ದೇಶದ ಅಭಿವೃದ್ಧಿಗೆ ಅಗತ್ಯವಾದ ರಾಷ್ಟೀಯ ಆಸ್ತಿ ಎಂದು ಸರ್ಕಾರ ನಂಬುತ್ತದೆ. ಈ ದಿಸೆಯಲ್ಲಿ ರಾಷ್ಟೀಯ ಹಿತಾಸಕ್ತಿಗಾಗಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದೆ. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ಕಲ್ಲಿದ್ದಲು ಉತ್ಪಾದನೆಯನ್ನು ಗರಿಷ್ಠಗೊಳಿಸಿದೆ ಎಂದು ಸಚಿವರು ಹೇಳಿದರು. ದೇಶಾದ್ಯಂತ ಸರ್ಕಾರ ಹೆಚ್ಚುವರಿ ವಿದ್ಯುತ್ ಉತ್ಪಾದಿಸುತ್ತಿದೆ. ಅದರಲ್ಲಿ 73% ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ಬರುತ್ತಿದೆ ಎಂದು ಅವರು ಹೇಳಿದರು. 2014-15 ರಾಜ್ಯ ಸರ್ಕಾರಗಳು ಖನಿಜ ಆದಾಯದ ಶೇಕಡ 65% ಪಡೆದಿದ್ದರೆ ನರೇಂದ್ರ ಮೋದಿ ಸರ್ಕಾರದ ಅಡಿಯಲ್ಲಿ ಅವುಗಳ ಪಾಲು ಶೇಕಡ 85% ಏರಿದೆ. ಈ ಹೆಚ್ಚಳವು ರಾಜ್ಯಗಳೊಂದಿಗೆ ಹೆಚ್ಚಿನ ಆದಾಯ ಹಂಚಿಕೆಯನ್ನು ಖಚಿತಪಡಿಸಿಕೊಳ್ಳುವ ಮೋದಿ ಸರ್ಕಾರದ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ.

0: ಆಗುತ್ತದೆ ಎಂದು ಸಚಿವರು ತಿಳಿಸಿದರು. ಪ್ರತಿಕೂಲ ಪರಿಸ್ಥಿತಿಗಳನ್ನು ಅನುಕೂಲಕರವಾಗಿ ಪರಿವರ್ತಿಸುವ ದೃಢ ಸಂಕಲ್ಪ, ಪರಿಶ್ರಮ ಮತ್ತು ಧೈರ್ಯವನ್ನು ಹೊಂದಿರುವ ವ್ಯಕ್ತಿಯು ಜೀವನದ ಸವಾಲುಗಳಿಂದ ಎಂದಿಗೂ ಸೋಲನುಭವಿಸುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ನಿರಂತರ ಪ್ರಯತ್ನ ಮತ್ತು ಅಚಲ ಸಂಕಲ್ಪದ ಮೂಲಕ ವ್ಯಕ್ತಿಯು ಮುನ್ನಡೆದು ಅಂತಿಮವಾಗಿ ಯಶಸ್ಸನ್ನು ಸಾಧಿಸುತ್ತಾನೆ ಎಂದು ತಿಳಿಸಿರುವ ಪ್ರಧಾನಿ ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2024 ಮತ್ತು 2025 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಮತ್ತು ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 115 ಕಲಾವಿದರಿಗೆ ಪ್ರದಾನ ಮಾಡಿದರು. ಸಂಗೀತ, ನೃತ್ಯ, ರಂಗಭೂಮಿ, ಜಾನಪದ ಮತ್ತು ಬುಡಕಟ್ಟು ಕಲೆಗಳು, ಬೊಂಬೆಯಾಟ, ಸಾಂಪ್ರದಾಯಿಕ ರಂಗಭೂಮಿ ಸೇರಿದಂತೆ ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ನೀಡಿರುವ ಕೊಡುಗೆಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಫೆಲೋಶಿಪ್ಗೆ ಆಯ್ಕೆಯಾದವರು ಮತ್ತು ಪ್ರಶಸ್ತಿ ಪುರಸ್ಕೃತರು ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೇರಿದವರಾದರೂ ದೇಶವನ್ನು ಒಟ್ಟಾರೆಯಾಗಿ ಪ್ರತಿನಿಧಿಸುತ್ತಾರೆ. ಅಕಾಡೆಮಿ ಫೆಲೋ ಗೌರವವು 3 ಲಕ್ಷ ರೂಪಾಯಿಗಳ ನಗದನ್ನು ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ತಾಮ್ರಪತ್ರ ಮತ್ತು ಅಂಗವಸ್ತ್ರದ ಜೊತೆಗೆ 1 ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ಒಳಗೊಂಡಿರುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಹಿಂದಿನ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಪರಿಚಯಿಸಿದ ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ನೀಡಲಾದ ಎಲ್ಲಾ ಇತರ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರಗಳನ್ನು ಕಲ್ಕತ್ತಾ ಹೈಕೋರ್ಟ್ ರದ್ದುಗೊಳಿಸಿದೆ. ಹಿಂದಿನ ವ್ಯವಸ್ಥೆಯಡಿಯಲ್ಲಿ ನೀಡಲಾದ ಪ್ರಮಾಣ ಪತ್ರಗಳು ತಮ್ಮ ಸಿಂಧುತ್ವವನ್ನು ಕಳೆದುಕೊಂಡಿವೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಒಬಿಸಿ ವಿವಾದವು 2010 ನಂತರದ ಅವಧಿಗೂ ಹಿಂದಿನದ್ದಾಗಿದ್ದು ಅಂದಿನ ತೃಣಮೂಲ ಕಾಂಗ್ರೆಸ್ ಸರ್ಕಾರವು ಒಬಿಸಿ ಸಮುದಾಯಗಳನ್ನು ಒಬಿಸಿಎ ಮತ್ತು ಒಬಿಸಿಬಿ ಎಂದು 2 ವರ್ಗಗಳಾಗಿ ವಿಂಗಡಿಸಿತ್ತು. ಬಳಿಕ ಒಬಿಸಿ ಪ್ರಮಾಣ ಪತ್ರಗಳ ವಿತರಣೆಯಲ್ಲಿ ನಡೆದ ಅಕ್ರಮಗಳು ಮತ್ತು ಭ್ರಷ್ಟಾಚಾರದ ಆರೋಪಗಳು ಕಾನೂನು ಸವಾಲುಗಳಿಗೆ ಕಾರಣವಾಯಿತು. ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ಈ ಹಿನ್ನೆಲೆಯಲ್ಲಿ ಅಹಲ್ಯಾಬಾಯಿ ಹೋಲ್ಕರ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ಸಲ್ಲಿಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ದೇವಾಲಯಗಳ ನವೀಕರಣ ಮತ್ತು ಪುನರ್ ನಿರ್ಮಾಣದಿಂದ ಹಿಡಿದು ಯಾತ್ರಾ ಸ್ಥಳಗಳ ಅಭಿವೃದ್ಧಿಯವರೆಗೆ ಪರಂಪರೆಯ ಸಂರಕ್ಷಣೆ ಮತ್ತು ಪುನಃ ಸ್ಥಾಪನೆಗೆ ಅಹಲ್ಯಾಬಾಯಿ ಹೋಲ್ಕರ್ ಅವರು ಅಪ್ರತಿಮ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಮಹಿಳಾ ಶಿಕ್ಷಣ ಮತ್ತು ವಿಧವೆಯರ ಪುನರ್ ವಿವಾಹವನ್ನು ಉತ್ತೇಜಿಸುವ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಮೂಲಕ ಅಹಲ್ಯಾಬಾಯಿ ಹೋಲ್ಕರ್ ಅವರು ಸಾರ್ವಜನಿಕ ಕಲ್ಯಾಣ, ನ್ಯಾಯ ಮತ್ತು ಉತ್ತಮ ಆಡಳಿತಕ್ಕೆ ಆದರ್ಶಪ್ರಾಯರಾಗಿದ್ದಾರೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಹಲ್ಯಾಬಾಯಿ ಹೋಲ್ಕರ್ ಅವರು ಜನಕೇಂದ್ರಿತ ಆಡಳಿತ, ಅದಮ್ಯ ಧೈರ್ಯ ಮತ್ತು ಪ್ರವೀಣ ಆಡಳಿತದ ಅಸಾಧಾರಣ ಮಾದರಿಯನ್ನು ಪ್ರದರ್ಶಿಸಿದರು ಎಂದು ಹೇಳಿದ್ದಾರೆ. ಸಮಾಜದ ವಂಚಿತ ಮತ್ತು ಬುಡಕಟ್ಟು ಸಮುದಾಯಗಳ ಜೀವನೋಪಾಯ ಹಾಗೂ ಕಲ್ಯಾಣಕ್ಕಾಗಿ ಅವರು ಹಲವಾರು ಪ್ರಮುಖ ಕ್ರಮಗಳನ್ನು ತೆಗೆದುಕೊಂಡರು. ಅವರ ಜೀವನವು ನ್ಯಾಯ, ಉತ್ತಮ ಆಡಳಿತ, ಮಹಿಳಾ ಸಬಲೀಕರಣ, ಸಾರ್ವಜನಿಕ ಕಲ್ಯಾಣ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಯ ಸ್ಫೂರ್ತಿದಾಯಕ ಕಥೆಯಾಗಿದೆ ಎಂದು ರಕ್ಷಣಾ ಸಚಿವರು ತಿಳಿಸಿದ್ದಾರೆ. ರಾಷ್ಟೀಯ ಜೀವ ವೈವಿಧ್ಯ ಪ್ರಾಧಿಕಾರ ಎನ್ಬಿಎ ಸಾಸಿವೆ ಜೆನೆಟಿಕ್ ರಿಸೋರ್ಸಸ್ನಿಂದ ಬರುವ 15 ಕೋಟಿ ರೂಪಾಯಿಗಳಿಗೂ ಅಧಿಕ ಪ್ರವೇಶ ಮತ್ತು ಲಾಭ ಹಂಚಿಕೆ ಎಬಿಎಸ್ ಆದಾಯವನ್ನು ಬಿಡುಗಡೆ ಮಾಡಿದೆ. ಈ ಮೊತ್ತವು 26 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ ಹರಿಯುತ್ತದೆ. ಪ್ರತಿ ರಾಜ್ಯದಲ್ಲಿ ಸಾಸಿವೆ ಬೆಳೆಯುವ ಪ್ರದೇಶದ ಆಧಾರದ ಮೇಲೆ ಎಬಿಎಸ್ ಪಾಲನ್ನು ಲೆಕ್ಕ ಹಾಕಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 2026 ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಗೆ ಸಂಸತ್ ಅಂಗೀಕಾರ.

ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 115 ಕಲಾವಿದರಿಗೆ 2024-25 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳ ಪ್ರದಾನ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಪರಿಚಯಿಸಿದ್ದ ಒಬಿಸಿ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಿದ ಕಲ್ಕತ್ತಾ ಹೈಕೋರ್ಟ್. ಹಾಗೂ ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
2: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
3: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
4: ಹೌದಾ? ಯಾವ ವೆಬ್ಸೈಟ್ನಿಂದ?
3: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
4: ರಿವ್ಯೂ ನೋಡಿದೀಯಾ?
3: ಇಲ್ಲ.
4: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
1: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
2: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
1: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
2: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
5: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
5: ನಾನು ತಡೆಯುತ್ತೇನೆ.
4: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಹರಡುವ ಏಡಿ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
4: ಹೌದಾ ಪಟ್ಟಿಂಗ್? ನಮ್ಗೆ ಚಾಲೆಂಜ್ ಜಾಗ.

0: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುವಿನೊಂದಿಗೆ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
0: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು

0: ಅವರ ಜೀವನ ಶೈಲಿ ಕುರಿತು ಶ್ರೀಯುತ ಸೋಮಯ್ಯ ಹಾಗೂ ಶ್ರೀಯುತ ಬೊಮ್ಮಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕಾಸುಕಿಯ ಕುರುಬಾರು
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಅಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಹಾಗೆಯೇ ಒಟ್ಟಾರೆಯಾಗಿ ಹೇಳೋದಾದ್ರೆ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಕಲ್ಲಳ್ಳ ಬಿಯಾಡಿಯ ನಿವಾಸಿಗರಾದ ಶಿವತ ಸೋಮಯ್ಯರವರು ಹಾಗೂ ಶಿವತ ಬೊಮ್ಮಯ್ಯರವರು. ಬನ್ನಿಯಾಗಿದ್ರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕಲ್ಲಳ್ಳ ಬಿಯಾಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕ ತಿಳಿದು ಬರೋಣ. ಸೋಮಯ್ಯರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತೀನಿ. ನಮಸ್ಕಾರ.
5: ನಮಸ್ಕಾರ.
4: ಬೊಮ್ಮಯ್ಯರವರೇ, ನಿಮ್ದು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತೀನಿ. ನಮಸ್ಕಾರ.
5: ನಮಸ್ಕಾರ.
4: ಸೋಮಯ್ಯರವರೇ, ತಾವು ಈ ಒಂದು ಕಲ್ಲಳ್ಳ ಬಿಯಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ?
5: 75 ವರ್ಷ ಮೇಲೆ ನಡೀತಾ ಇದೆ. ಅದು ನಮ್ಮ ತಂದೆ ಕಾಲದಿಂದ. ಈಗ ನನಗೆ 65 ವರ್ಷ ಈ ವಯಸ್ಸು. ಈಗ ನಾವು ಆಗಿಲ್ಲಿಂದ ಜೀವನ ಮಾಡೋದು. ಅದು ಇದೇ ಗೆಣಸು ಯಾವ ಜಮೀನಿತ್ತಿಲ್ಲ, ಕಾಡಿನೊಳಗಿದ್ದು ಕಾಡಿನೊಳಗಿಂದ ಆಮೇಲೆ ಇದು ಜಾಗ ಸಿಕ್ಕಲಿಲ್ಲ. ಈಗಲೂ ಸಿಕ್ಕಿಲ್ಲ. ಈಗಲೂ ಸ್ವಲ್ಪ ಸ್ವಲ್ಪ ಫಾರೆಸ್ಟ್ನವ್ರು ಏನೋ ಮಾಡ್ಕೊ ತಿನ್ನಲಿ ಅಂತ, ಗಿರಿಜನ ಮಾಡ್ಕೊ ತಿನ್ನಲಿ ಅಂತ ಬಿಟ್ಕೊಡ್ತಾರೆ. ಅದರಲ್ಲಿ ಒಬ್ಬೊಬ್ಬ ಒಂದು ಎಕರೆ 1.5 ಎಕರೆ 3 ಎಕರೆ ಇಷ್ಟೆಲ್ಲ ಒಬ್ಬೊಬ್ರಿಗೆ ಮಾಡ್ತಾವೆ. ಈಗ ಜಮೀನು ಮಾಡ್ತಾವೆ, ಊಟಕ್ಕೆ ತೊಂದರೆ ಇಲ್ಲ, ಅಷ್ಟೋ ಇಷ್ಟೋ ಮಾಡ್ಕೊಂಡು ಜೀವನ ಮಾಡ್ತಾವೆ. ಆ ಕಾಲದಲ್ಲಿ ನಮ್ಮ ತಂದೆ ಕಾಲದಲ್ಲಿ ಜಮೀನು ಮಾಡ್ತಿದ್ದಿಲ್ಲ. ಕಾಡಿನೊಳಗೆ ಸೊಪ್ಪಿನ ಕುಳ್ಳ ಹಾಕ್ಕೊಂಡು ಇಲ್ಲಿ ಜೀವನ ಮಾಡ್ತಿದ್ವಿ. ಆಗ ಪಾರೇಶ್ನ ಈಗ ಕಾಡು ಗೆಣಸು ಜೇನು ಇವನ್ನೆಲ್ಲ ಜೀವನ ಮಾಡ್ಕೊಂಡು ನಮ್ಮ ತಂದೆಯವರು ಅವರು ತೀರೋದ್ರು, ವಯಸ್ಸಾಯಿತು. ಈಗ ನಾವು ಈ ರೀತಿಯಲ್ಲಿ ಈಗ ನಮ್ಮ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಜಮೀನಾಯಿತು. ನಮ್ಮ ಹೆಸರಿನಲ್ಲೇ ಇರೋದು, ಇನ್ನೂ ನಮ್ಮ ಮಕ್ಕಳ ಹೆಸರು ಏನು ಸಿಕ್ಕಿಲ್ಲ. ನಮ್ಮ ಸೋಮಯ್ಯನ ಹೆಸರಿನಲ್ಲೇ 1.5 ಎಕರೆ ಜಮೀನು ಅದ. ನಾನು 3 ಆಳು ಗಂಡು ಮಕ್ಕಳು, 3 ಆಳಿಗೆ 1.5 ಎಕರೆ ಕೊಟ್ಬಿಟ್ಟಿದ್ದೆ. ಅವ್ರು ಅದರಲ್ಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಕಾಲ ಕಳೀತಾವೆ. ಅದು ಸಾಗುವಳಿ ಇಲ್ಲ, ಸಾಗುವಳಿ ಪಟ್ಟೆ ಏನೂ ಸಿಕ್ಕಿಲ್ಲ. ಇಲ್ಲಿ ನಮ್ಮ ಅರಕಲ್ಲಲ್ಲ ಆಡಿಲಿ ಒಬ್ಬರಿಗೂ ಸಾಗುವಳಿ ಇಲ್ಲ. ಈ ರೀತಿ ನಾವು ಜೀವನ ಮಾಡ್ತಾರೆ.
4: ಅಂದ್ರೆ ತಗೊಳ್ಳು 65 ವರ್ಷಗಳಿಂದ ಈ ಆಡಿಲೇ ಜೀವನ.
5: ಇಲ್ಲೇ ಈ ಆಡಿಲಿ
4: ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಸೋಮಯ್ಯವ್ರೆ?
5: ಅದೇ ವ್ಯವಸಾಯ, ಸ್ವಲ್ಪ ಜೋಳ ಕೊಡ್ತಾರೆ ಇವಾಗ ನಂದಿನ ಜೋಳದ ಪ್ಯಾಕೆಟ್ ಕೊಡ್ತಾರೆ, ಜೋಳ ಹಾಕ್ತೀವಿ. ಆಮೇಲೆ ಚೆಂಡು ಮಲಗ ಚೆಂಡು ಹೂವು ಹಾಕ್ತೀವಿ. ಈಗ ಚೆಂಡು ಹೂವು ರಾಗಿ ಜೋಳ ಇವೆಲ್ಲ ಹತ್ತಿ. ಆಮೇಲೆ ಗೇಲು ಅಂತ ಭತ್ತ ಅದ, ಆ ಗೇಲು ಹಾಕ್ತೀವಿ. ಅದರಲ್ಲಿ ಹಂಗೆ ಮಾಡ್ಕೊಂಡು ಜೀವನ ಮಾಡ.
4: ಬೊಮ್ಮಯ್ಯರವರೇ, ನೀವು ಕೂಡ ಈ ಒಂದು ಕಲ್ಲಳ್ಳ ಬಿಯಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ?
5: ನಾನು ಒಂದು 55 ವರ್ಷದಿಂದ ನಾನು ಜೀವನ ಕಾಯ್ತಾ ಇದ್ದೆ. 55 ವರ್ಷದಿಂದ 81 ಇಸವಿಗೆ ಮೇಡ ಬಿಯಾಡಿಗೆ ಇಂದಿರಾಗಾಂಧಿ ಕಾನೂನಲ್ಲಿ ಕ್ವಾರ್ಟರ್ಸ್ ಕೊಟ್ಟರು. ಕ್ವಾರ್ಟರ್ಸ್ ಕಟ್ಟಿ ನಾವು ವಾಸ ಮಾಡೋ ಜಾಗದಲ್ಲಿ ಪಾಜೇಷ್ನವರು ಮನೆ ಕಟ್ಟಿಸಿ ನಮಗೆ ಇಂದಿರಾಗಾಂಧಿ ಪೀಡು ಕೇಂದ್ರ ಸರ್ಕಾರ ಅವ್ರು ಕೊಟ್ಟಿದ್ದ ಕಾಲದಲ್ಲಿ 81 ಇಸವಿಯಿಂದ ನಮ್ಮ ಸ್ವಲ್ಪ ತಿಳುವಳಿಕೆ ನಾವು ಓದಿಲ್ಲ. 81 ಇಸವಿಯಿಂದ ಆಗ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಭೂಮಿ ನಮ್ಮ ಬಾಬಾ ಅಂದ್ರಲ್ಲ ಅದೇ ನಡವಳಿಕೆಯಲ್ಲಿ ಈಗ ಇದು ಮಳೆ ಬೆಳೆ ಇಲ್ಲ ಅಂದಾಗ ಕೊಡಗು ಹೋಯ್ತೀವಿ, ಇಲ್ಲಿಲ್ಲ ಅಂದರೆ ಕೇರಳಕ್ಕೆ ಹೋಯ್ತೀವಿ. ಜೀವನ ಈ ರೀತಿಯಾಗಿ ಏನು ಗೊತ್ತಾ, ನಮ್ಮ ಅಲ್ಲಿ ಒಂದು ದಡ್ಡಳ್ಳಿ ಆಡಿ ಅದಾರ, ಅಲ್ಲಿ ದಡ್ಡಳ್ಳಿ ಆಡಿಗೆ ನಾನು ಈಗ ಶಿಫ್ಟ್ ಆಗಿದ್ದೀನಿ. ಅಲ್ಲಿಂದ ಬಂದು ಯಜಮಾನ ಕೆಲಸ ಇಲ್ಲಿ ಮಾಡೋದು. ಇಲ್ಲಿ ಏನು ಸತ್ತು ಕಟ್ಟು ಹೋದಾಗ ಬಂದು ಇವ್ರು ಕರೆಸಿದಾಗ ನಾನು ಬಂದು ಮುಂದೆ ನಿಲ್ಲಿಸ್ಕೊಂಡು ನಾನು ಸತ್ತು ಹೋದಾಗ ದತ್ತಾದಕ್ಕೆ ಮಣ್ಣಿಡವ ನಾನು ಟೀಟಿ ಮಾಡೋ ನಾನು ಒಂದು ಊರಲ್ಲಿ ಒಂದು ಜಗಳ ಆದಾಗ ಕೂತ್ಕೊಂಡು ನ್ಯಾಯ ತೀರ್ಮಾನ ಮಾಡಿ ಕೋರ್ಟ್ಗೆ ಹೋಗ್ಬೇಡಿ, ಮುಂದೆ ಜೈಲಿಗೆ ಹೋಗೋದು ಬೇಡ, ಪೊಲೀಸ್ ಸ್ಟೇಷನ್ ಹತ್ತದ ಬೇಡ, ಅಳುಬರಿ ಹೇಳಿದ ಮಾತು ಕೇಳ್ಕೊಂಡು ಬದುಕಾನ ಅಂತ ಹೇಳಿ ಇಷ್ಟು ತಿಳ್ಕೊಳ್ತೀನಿ.
4: ಅದೇ ತಾವ್ ಹೇಳ್ತಿದ್ರ ನಮ್ಮ ಆಡಿಲ್ಲ ಕೆಲವು ಏನಾದ್ರೂ ತೊಂದರೆಗಳು ಉಂಟಾದ್ರೆ ನಾವೇ ಎಲ್ಲರೂ ಕೂಡ ಆಡಿಯವರು ಒಗ್ಗೂಡಿ ಒಂದು ನಾವೇ ಒಂದು ಪಂಚಾಯತಿ ತರ ಮಾಡ್ಕೊಂಡು ನಾವೇ ತೀರ್ಮಾನ ಮಾಡ್ಕೊಳ್ಳೋಣ. ಅಂದ್ರೆ ಮುಂದಿನ

0: ಸ್ಟೇಷನ್ ಆಗಿರ್ಬೋದು ಈ ಕೋರ್ಟ್ಗಳಾಗಿರೋದು ಹೋಗೋದು ಬೇಡ ಬೇಡ ಅಂತ ತಾವು ಹೇಳ್ತಾ ಇದೀರ. ನಿಜರು ಇದು ಒಂದು ಒಳ್ಳೆ ಉತ್ತಮವಾದ ಕೆಲಸ ಅಂತ ಹೇಳ್ಬೋದು. ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರಾ ಬೊಮ್ಮೆಯರೇ?
1: ನಾವು ಇನ್ನೇನಿಲ್ಲ, ಕೂಲಿ ಕೆಲಸ, ನಮಗೆ ಭೂಮಿ ಇಲ್ಲ, ಭೂಮಿ ಸಿಕ್ಕಿಲ್ಲ. ಅದರಲ್ಲಿ ಏನು ಗೊತ್ತಾ, ಈಗ ನಾನು ಕೇಳ್ತಿರೋದು ಏನು ಗೊತ್ತಾ, ಈಗ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಗೆ ಭೂಮಿ ಕೊಡಿ ಅಂತ ಕೇಳ್ತಿಲ್ಲ. ಹಿಂದೆ ಏನಿದೆ ಸರಿ, ರೇವಣಿ ಎಲ್ಲಿದೆಯೋ ರೇವಣಿ ಇರೋದೆಲ್ಲ ನಾನು ಪತ್ತೆಸಿದ್ದೀನಿ. ಅಳಗಂಚು ಬ್ಲಾಕ್ನು ರೇವಣಿನೇ, ಹಿಂದೆ ಊರಿದ್ದು ಬಳಗಂಚು ಬ್ಲಾಕ್ ಅಂದ್ರೆ ಇದು ಇದು ಊರೇ, ಹಿಂದೆ ಜೀವನ ಕಳೆದಿದ್ದು
2: ಅಳಗಂಚಿ ಬಳಗಂಚಿ ಅಂತ
1: ಅಂತ. ಅದರಲ್ಲಿ ನಮಗೆ ನಾವು ರೇವಣಿ ಎಲ್ಲಿದೆಯೋ ತಹಸೀಲ್ದಾರ್ ಮುಖಾಂತ ಜಿಲ್ಲಾಧಿಕಾರಿಯಿಂದ ಮೂಲಕದಿಂದ ನಮಗೆ ಭೂಮಿ ಕೊಡಿ. ಬಳಗಂಚು ಬ್ಲಾಕ್ ಇದೆ ಅದು ರೇವಣಿ, ಅದು ನಮ್ಮ ಹತ್ರ ಕೇಳಬೇಕಾಗಿಲ್ಲ, ತಹಸೀಲ್ದಾರ್ ಹತ್ರ ತಾಲೂಕು ಆಫೀಸ್ನಲ್ಲಿ ಅದು ತೆಗೆಸಿ ನೋಡಬೇಕು ಅಧಿಕಾರಿ, ತೆಗೆದು ನೋಡ್ಬಿಟ್ಟು ರೇವಣಿ ಇದ್ದಾಗ ನಮ್ಮ ಭೂಮಿ ಕೊಡಿ.
0: ಅಂದರೆ ತಮ್ಮ ಒಂದು ಕಲ್ಯಾಣ ಬಿ ಅಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ಈ ಅಡಿಯಲ್ಲಿ?
1: ಈ ಅಡಿಯಲ್ಲಿ ಒಂದು
0: 60 ಕುಟುಂಬಗಳಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರು ಇಲ್ಲಿ?
1: ಇಲ್ಲಿ ಸೌರಿಗರು ಜನಕರು
0: ಎರಡು ಜನಾಂಗದವರು ವಾಸ ಮಾಡ್ಕೊಂಡು. ಮತ್ತೆ ಒಂದು ಶಿಕ್ಷಣ ವ್ಯವಸ್ಥೆ ಹೇಗಿದೆ ಬೊಮ್ಮೆಯರು ತಮ್ಮ ಅಡಿಯಲ್ಲಿ? ಮಕ್ಕಳೆಲ್ಲ ಶಾಲೆಗೆ
1: ಹೋಗ್ತಾ ಇದ್ದಾರೆ? ಈಗ ಸ್ವಲ್ಪ ಬುದ್ಧಿ ಬುದ್ಧಿ ಏನು ಗೊತ್ತಾ, ಸೆವೆಂತ್ ಕ್ಲಾಸ್ ಟೆಂತ್ ಕ್ಲಾಸ್ ಸೆಕೆಂಡರಿ ಪಿ ಯು ಡಿಗ್ರಿ ಈಗೆಲ್ಲ ಸ್ವಲ್ಪ ಮುಂದುವರಿತಾವ್ರ. ನಾವು ಎಂತೂ ಆನದಕ್ಕೆ ನಮಗೆ ಸರ
2: ನಮಗಿಲ್ಲ ಹುಡುಗರು ಈಗ ಪರವಾಗಿಲ್ಲ, ಎಲ್ಲ ಕಳಿಸ್ತಾವ್ರ ತಂದೆ ತಾಯಿನ ಬುದ್ಧಿ.
1: ಊಟನೇ ತಿನ್ನಕ್ಕೆ ಅನ್ನ ಇಲ್ಲ,
2: ಊಟ ಸಿಕ್ಕತ್ತಾ ಸ್ಕೂಲಲ್ಲಿ ಚೆನ್ನಾಗಿ ಬಟ್ಟೆ ಬರೇನು ಹೊಲಸ್ಕೊಡ್ತಾರ ಹೋಯ್ತಾರ ಕೂಲೆಲ್ಲ ಚೆನ್ನಾಗಿ ಮಾಡ್ತಾವ್ರ ಈಗ ಹುಡುಗರೆಲ್ಲ.
0: ತಮ್ಮ ಒಂದು ಅಡಿಯಲ್ಲಿ ಮಕ್ಕಳೆಲ್ಲ ಒಳ್ಳೆ ಉತ್ತಮವಾದ ಶಿಕ್ಷಣ. ಅಂದ್ರೆ ತಮ್ಮ ಒಂದು ಕಲ್ಯಾಣ ಬಿ ಅಡಿಯಲ್ಲಿ ಒಟ್ಟು 60-70 ಕುಟುಂಬಗಳು ವಾಸ ಮಾಡ್ತಾರೆ. ಎಲ್ಲ ಮನೆಗಳು ಕೂಡ ಜಮೀನನ್ನು ಕೊಟ್ಟಿದ್ರ ಹೇಗೆ?
2: ಎಲ್ಲ ಮನೆಗೆ ಜಮೀನಿಲ್ಲ, ಎಲ್ಲರಿಗೂ ಜಮೀನಿಲ್ಲ, ಸ್ವಲ್ಪ ಜನಕ್ಕೆ ಜಮೀನಲ್ಲ, ಕೆಲವರಿಗೂ ಜಮೀನಿಲ್ಲ.
1: ಈಗ ಕಾಡು ಕಬ್ಬೆ ಕೊಡಗು ಕೇಳಿದ್ದವರಿಗೆಲ್ಲ ಜಮೀನಿಲ್ಲ, ಇಲ್ಲಿ ಸಾಕಿದ್ದವರಿಗೆ ಸ್ವಲ್ಪ ಆಯ್ತಾಯ್ತು. ಪರೇಶ್ನವರು ಬಂದ್ ಮಾಡ್ಬಿಟ್ರು, ಟ್ರನ್ಸ್ ಹೊಡೆದಿದ್ದಾರೆ, ರೈಲು ಕಂಬಿ ಹಾಕಿಲ್ಲ, ಸೋಲಾರ್ ಹಾಕಿ ನೋಡಿದ್ರು. ಈಗ ಆನೆ ಹಿಂಸ ನಮ್ಮ ದಳಗೋಳಿ 8 ಆಯ್ತು ಅಂದ ಮೇಲೆ ನಮ್ಮ ಆ ಕಡೆ ಕಡೆ ತಿರುಗಾಡೋಕೆ ಭಾಳ ಹಿಂಸ. ಡ್ರೋನ್ ಬೇರೆ ಬಿಡ್ತಾರ, ಒಂದು ಸೌದೇನ ಹೋಗೋಕೆ ದಾರಿ ಕೊಡೋದಿಲ್ಲ. ಈ ದನ ಕರ ಮೇಯ್ಸಕ್ಕೆ ಹೋದ್ರು ದಾರಿ ಕೊಡೋಕಿಲ್ಲ,
2: ಕಾಡು ಬಿಡೋದೇ ಇಲ್ಲ,
1: ಕಾಡು ಬಿಡೋದೇ ಇಲ್ಲ. ಅದೇನು ಮಾಡ್ತಾರೆ ಗೊತ್ತಾ, ಈಗ ಕಾಡು ಹೋಗಿ ನಾನು ಒಬ್ಬನ ಇಬ್ಬರು ಹೋಗಿ ಸಿಕ್ಕಾಗ ಅವ್ರು ಅರಣ್ಯ ಸಿಬ್ಬಂದಿಂದ ಏನು ಮಾಡ್ತಾರೆ, ತಮ್ಮ ಆಫೀಸ್ ತಗೊಂಡೋಗಿ ಎಲ್ಲಿ ಫ್ಯಾಂಡು ಕೋಡು ಚಾಂಡಲು ಕೇಸ್ ಪಿಟ್ ಮಾಡಿ ಹೊರಗಡೆ.

0: ಹಾಗೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ತಮ್ಮೊಂದು ಕಲ್ಲಾಳ ಬಿಆರ್ಡಿ ಸಿಕ್ತಿದೆಯಾ, ಏನೆಲ್ಲ ಸಮಸ್ಯೆಗಳಿದೆ ತಮ್ಮೊಂದು ಹಾಡಿಲಿ?
1: ನಮ್ಗಿದೆ ಸಮಸ್ಯೆ, ಇನ್ನೇನಿಲ್ಲ, ನಮಗೆ ಭೂಮಿ ಕೊಟ್ಟಿಲ್ಲ, ಲೋನ್ ಪೋನ್ ಸಿಗ್ತಾ ಇಲ್ಲ. ನಮಗೆ ಬಂದಾಗ ಪರಿಹಾರ, ನೀವು ಆನೆ ಬಂದು ದಳವಡಿ ಮಾಡಿದಾಗ ಒಂದು ಹೋಗ ಸಾಯಿಸಿದ್ರು, ಈ ಒಳಗಡೆ ಏನಾದ್ರೂ ದತ್ತಾದ್ರೆ ಸರ್ಕಾರ ಪಾರಿಟಿ ಪರ್ಮನ್ ಪರಿಹಾರ ಕೊಡ್ತಾರೆ. ಈ ನಾವು ವ್ಯವಸಾಯ ಮಾಡಿದ್ದೇನು ಗೊತ್ತಾ, ನಮ್ಮ ಭೂಮಿಯಿಂದ ಬೆಳವಣಿಗೆನ ಅನಾಥ ಮಾಡೋದಕ್ಕೆ ಸಾಗುಳಿ ಇಲ್ಲ. ಅಲ್ಲಿ ನೋಡ್ತಾರೆ ಮ್ಯಾಪ್ನಾಗ ನೋಡ್ತಾರೆ, ಇದು ಆರಕ್ಕೆ ಅಂತ ಕೊಡಲ್ಲ. ಇದು ನಮ್ಮ ಹರಿಯಪ್ಪನದು, ಕೊಡಲ್ಲ, ಅಂಜಿ ತಿಂದ್ರು ಕೊಡಲ್ಲ.
2: ತಾವ್ ಹೇಳ್ತೀರ ನಮ್ಮೊಂದು ಅಡಿ ಜನಕ್ಕೆ ಒಂದು ಭೂಮಿನ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಹತ್ರಲ್ಲಿ ಏನಾದ್ರು ಬೆಳೆಗಳನ್ನ ಹಾಕೊಂಡು ಜೀವನವನ್ನು ಸಾಗಿಸ್ಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲ ಆಗ್ತದೆ.
1: ಅನುಕೂಲ ಆಗ್ತದೆ, ನಮ್ಗೆ ಕೇಳ್ತಾರೆ ಅಷ್ಟೇ. ನಮ್ಗೆ ಪತ್ರ ಬೇಕು, ನಮ್ಗೆ ಸಾಗುವಳಿ ಬೇಕು, ಒಂದು ಬ್ಯಾಂಕ್ಗಳಲ್ಲಿ ಲೋನ್ ತಗೋಬೇಕು, ಮನೆಯಲ್ಲಿ ಒಂದು ತಗೋಬೇಕು. ನಮ್ಗೇನು ಪತ್ರ ಇದೆ ಬ್ಯಾಂಕಿಂದ ನಾವು ಲೋನ್ ತಗೊಳಕ್ಕೆ ದಿಕ್ಕು ಇಲ್ಲ. ಜಿಲ್ಲಾಧಿಕಾರಿ, ತಾಲೂಕಾಸು, ತಹಸೀಲ್ದಾರ್ಗೆ ನೀವು ಅಬ್ಜರ್ವ್ ಮಾಡಿ ಗವರ್ಮೆಂಟ್ ಜಾಗ ಇಲ್ಲಿದೆ, ಆ ಜಾಗ ನಮ್ಗೆ ಕೊಡ್ತೀವಿ ಅಂತ ನಾನು ಕೇಳ್ತಾವೆ. ನಾನು ಸುಮಾರು ಡಿ ಸಿ ಆಫೀಸ್ಗೂ ಅರ್ಜಿ ಕೊಟ್ಟಿದ್ದೀನಿ,
2: ಅರ್ಜಿ ಎಲ್ಲ ಕೊಟ್ಟಿದ್ದೀನಿ.
1: ಆಗ ನಮ್ಮ ದಡದಲ್ಲಿ ಅಡಿಗೆ ರೋಡ್ ಇತ್ತಿಲ್ಲ. ಆ ರೋಡ್ ಏನು ಗೊತ್ತಾ, ಅಪ್ಲಿಕೇಶನ್ ಹಾಕಿ ರೋಡ್ ತಾಂಬರ್ ರೋಡ್ ಆಯ್ತಾ ಇದೆ. ಈ ಮೂರನೇ ವರ್ಷದಲ್ಲಿ ಏನು ಗೊತ್ತಾ, ನಿಮ್ಗೆ ಸ್ವಲ್ಪ ತಿಳುವಳಿಕಿರ್ಬೋದು, ಜಂಕ್ಷನಳಿಗೆ ಬಂದಿರು ನೋಡಿ, ಕಂದಾಯ ಸಚಿವರು ಭೀಮನಕೋಲಿ ಆಲ್ಟ್ ಆಗಿ ಹೊಸಳಿಗೆ ಒಬ್ಬರು ನಮ್ಮ ಟ್ರೈಬಲ್ಸ್ಗೆ ಜಿಂಕೆಯ ಕೇಸು, ಅವನು ಮರ್ಡರ್ ಮಾಡಿ ಅವ್ರ 15 ಜನ ಜನಂಶಾಗಿ ಹೋಗಿದೆ. ಆಗ ಅವರು ಅಲ್ಲಿ ಬಂದಿದ್ದಾಗ ಅವ್ರಿಗೆ ನಾನು ಅರ್ಜಿ ಕೊಟ್ಟಿದ್ದೆ, ಕೇಳ್ದ ಯಾರು ಕಂದಾಯ ಸಚಿವರು. ಈಗ ಟ್ರೈಬಲ್ಸ್ಗೆ ಏನು ಗೊತ್ತಾ, ಅವ್ರ ಪತ್ರ ಕೊಟ್ಟಿರಾ, ನಮಗೆ ಕಂದಾಯ ಬರೋದು ತಿಳುವಳಿಕಿಲ್ಲ ಅಂತೇಳ. ನಾನು ಸ್ವಲ್ಪ ತಿಳುವಳಿಕಿದ್ದೆ, ನಾನು ಅರ್ಜಿ ಕೊಟ್ಟು ಈ ಕೆಲ್ಸನಹಳ್ಳಿ, ಕೆಲ್ಸನಹಳ್ಳಿ ಅಲ್ಲಿ 25 ಸೀಟಿಗೆ ಭೂಮಿ ಕೊಡಬೇಕು, ಅಲ್ಲಿ ಏನು ಗೊತ್ತಾ ಸರ್ವೇ ಮಾಡಿ ಅವರಿಗೆ ಭೂಮಿ ಕೊಡಬೇಕು. ಹಳಗಂಚಿ ಬಳಕಲ್ಲಿ ಮಾಲದಾಡಿ, ಮಾಲದಾಡಿಗೆ ಅವ್ರಿಗೆ ಪತ್ರ ಕೊಡಬೇಕು. ನಿಮ್ಮ ಹಳಗಂಚಿ ಬ್ಲಾಕು ಅಲ್ಲಿರೋವರಿಗೆ ಅವ್ರ ಭೂಮಿ 2 ತಿಂಗಳು ಒಳಪಟ್ಟೆ ನೀವು ಸಾಗುವಳ್ಳಿ ಅವ್ರಿಗೆ ಪತ್ರ ನೀವು ಕೊಡಬೇಕು, ನಮ್ಮ ಕಂದಾಯ ವಸೂಲಿ ಆಗಬೇಕು. ಇಷ್ಟು ಅವ್ರಿಗೆ ಕೇಳಬೇಕು, ನೀನು ಯಾವ ಜಿಲ್ಲೆಗೆ ಅಧಿಕಾರಿ,

0: ನೀ ಯಾವ ತಾಲೂಕು ತಹಶೀಲ್ದಾರು, ನೀವೆಲ್ಲ ಇದ್ದುಕೊಂಡು ಏನು ಗೊತ್ತಾ, ಇವ್ರಿಗೆ ಯಾಕೆ ಸೌಲಭ್ಯ ಕೊಟ್ಟಿಲ್ಲ? ಗುಂಡಾಕೋದು ಸೌದೆಗೆ ಹೋದವನಿಗೆ, ಎರಡಕ್ಕೆ ಹೋದವನಿಗೆ, ರಿಜಿಸ್ಟ್ರಿಗೆ ಹೋದವನಿಗೆ, ನಂಬಲ್ಲಿ ಕಳ್ತನ ಮಾಡಿದವನ್ಬಿಟ್ಟು ಗುಂಡಾಕಿ ಸಾಯಿಸೋದು, ಇದೆಲ್ಲ ತಪ್ಪು. ಇದನ್ನು ಮಾಹಿತಿ ನನಗೆ ಇದ್ದು ಕೊಡ್ಬೇಕಂತೇಳಿ ಕಂದಾಯ ಸಚಿವರು ಅವರು ಹೇಳಿ ಉದ್ವಿಗ್ನತ ನಡೆದಿಲ್ಲ. ಅವರು ಹೊತ್ತು ಅರ್ಜಿ ಕೊಟ್ಟಿದ್ದು ತಹಶೀಲ್ದಾರ್ಗೆ, ಡಿ ಸಿಗೆ ಅವ್ರು ಕೊಟ್ಟರು. ಅನಿಲ್ ಕುಮಾರು ಯಾರು ಚಿಕ್ಕಮದು, ಚಿಕ್ಕಮದು ಮಗ ಅನಿಲ್ ಕುಮಾರ್ ಏನು ಗೊತ್ತಾ, ಇದನ್ನೆಲ್ಲ ನನ್ನ ಪುಕರಿಸಿದ ನಮಗೆಲ್ಲ ಅವಮಾನ ಆಯ್ತು ಅಂತೇಳಿ ಏನು ಗೊತ್ತಾ, ನಾನು ಪೇಷಂಟ್ ಆಗ್ಬಿಟ್ಟೆ ಅಂತ ಅಡ್ಮಿಟ್ ಆಗ್ಬಿಟ್ಟ. ಯಾರು ಅನಿಲ್ ಕುಮಾರ್ ಎಮ್ ಎಲ್ ಎ, ಈ ತಾಲೂಕು ಮಟ್ಟದಲ್ಲಿ ಎಮ್ ಎಲ್ ಎ ಅವನು ಪೇಷಂಟ್ ಆಗಿ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ನೀವು ಇರೋವರು ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಡಿ ಸಿ, ನೀವು ಅವ್ರಿಗೆ ಭೂಮಿ ದಾನ ಕೊಡಿ, ನಿಮ್ಮ ಭೂಮಿ ಕೊಡಿ ಅಂತ ಕೇಳ್ತಿಲ್ಲ, ಸರ್ಕಾರದಲ್ಲಿ ಕೊಡಿ, ಬಾರಿಟ್ಟು ಬಾರ್ ಮಂದಿ ಕೊಡ್ಬೇಕಾಗೇನು ಇಲ್ಲ, ಕಾನೂನು ಇಲ್ಲ. ಅದು ಬಂದ ಕಾನೂನು ಸರ್ಕಾರ ಮುಂಜಾನೆಯಿಂದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಅವರಿಂದ ಏನು ಕಾನೂನು ಬಂದಾಗ ಇವ್ರು ಕೊಡಬೇಕು ಕಾರ್ಡ್ ಕೊಡಲೇಬೇಕಂತ ಬಂದಾಗ ಕೊಡ್ಬೋದು. ಈಗ ಯಾಕಾಗಿಲ್ಲ, ನಮ್ಮ ದೊಡ್ಡದಳ್ಳಿ ಗುರುಮಲ್ಲಪ್ಪನವರು ಮುಳುಗಡೆ ಜಾಗ ಅನ್ಕೊಂಡು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಾನೆ, ಅವ್ರು 25 ಎಕರೆ ಅವ್ರು ಕೊಡ್ತಾ ಯಾವ ರೀತಿ, ಅವ್ರು ಮಾತ್ರ ಮನಸ್ಸರು ನಾವು ಕಾರ್ಡ್ ಕೊಡ್ಬಿಡು ಮಾಡ್ತಿದ್ರು. ಅವ್ರು ಲಿಂಗ ಆಯ್ತು ಹಳೇದು ಮುಳುಗಡೆ ಆಗಿ ಉದ್ಯಮನ ಇಲ್ಲಿ 25 ಎಕರೆ ಭೂಮಿ ಕೊಟ್ಟಿದ್ದಾರೆ. ಈಗ ನಾವು ಅನ್ನ ತಿನ್ನೋರಲ್ವಾ, ನಾವು ಮಣ್ಣು ತಿಂದವ, ನಾವು ನೀರು ಕುಡಿಯೋರಿ, ನಾವು ವಿಷ ಕುಡಿಯಲ್ಲ, ತಿಳುವಳಿಕೆಲ್ಲ ನಮಗೆ ಇಷ್ಟು ಕಾನೂನು. ನಮ್ಮ ತಣ್ಣಿಂದ್ರು, ನಮ್ಮ ತಾತಿಂದ್ರು, ನಮ್ಮ ಮಾವಿಂದ್ರು, ನಮ್ಮಷ್ಟು ಅವ್ರು ವಿದ್ಯೆ ಹಾಕಿತ್ತಲ್ಲ, ನಿಮ್ಮಿಂದ ಸ್ವಲ್ಪ ಧೈರ್ಯ ಬಂತು. ಈಗ ನೀವು ಯಾವ ಕಷ್ಟ ಸುಖ ನೀವು ಯಾವ ರೀತಿ ಅನ್ಸ್ಕೋತಿದ್ಯೋ ಅದೇ ರೀತಿ ಏನು ಗೊತ್ತಾ, ನಿಮ್ಮನ್ನು ನಾನು ಕೇಳೋಕ್ಕೂ ಈಗ ನಾವು ಮಾತಾಡ್ತಿರೋ ಇಲ್ಲಿ ಎರಡು ಆಯ್ತು ಇರ್ತಾ ಇದೆ, ಎರಡು ಆಯ್ತಾ ಇರ್ತೇವೆ, ನಮ್ಮ ಕಷ್ಟ ಸುಖ ಪರಿಹಾರ ಅಲ್ಲಿ ಆಯ್ತು ಅಲ್ಲಿ ಕಾಣುತ್ತೆ ಅಲ್ವಾ. ಇದನ್ನ ಕೇಳ್ತಿರೋದು
1: ಅದೇ ತಾವಿಲ್ತ ನಮ್ಗೆ ಬಹಳ ಮುಖ್ಯ
0: ಭೂಮಿ ಬೇಕು, ಮನೆ ಸೈಟ್ ಬೇಕು. ಈ ಹುಡುಗರಿದ್ದಾರೆ ತಂದೆಗ ತಾಯಿಗೆ ಆಯ್ತು ಮನೆ, ಮಕ್ಕಳಿಗೆ ಮನೆ ಸೈಟು. ಈಗ ಒಂದು ಬೆಳವಣಿಗೆ ಮಾಡಿ ಒಂದು ಹೂವು ಗಿಡ ಮಕ್ಕಳು ಒಂದು ಮಾಡ್ಕೊ ತಿನ್ನಂತ ನೀವು ಮನೆ ಕಟ್ಟಿ ಕೂತ್ಕೊಂಡ್ರೆ ನಾವು ತಿನ್ನೋದು ಆಗ ರೈತರ ಜಾಗ ಹೋದ್ರೇನು ಗೊತ್ತಾ, ಎಲ್ಲ ಅವರು ಸೋಲೋರು ಕರೆಂಟ್ ಬಿಟ್ಕೊಂಡು ಏನು ಗೊತ್ತಾ ಹೋಗಬೇಕು, ಅದು ನೀ ಕಳ್ಳ ಅಂತ ಅವರು ಅವ್ರಿಗೇನು ಗೊತ್ತಾ, ಸಾಗುವಳಿ ಮೂಲಕ ಅವರು ಬ್ಯಾರಲ್ ಕಟ್ಸಿದ್ದಾರೆ, ಬೋರ್ವೆಲ್ ಹಾಕಿಸಿದ್ದಾರೆ, ಬ್ಯಾಂಕ್ನಲ್ಲಿ ಸಾಲ ತಗೋತಾರೆ, ವರ್ಷ ವರ್ಷ ಕಟ್ಕೊಂಡು ಹೋಗ್ತಾರೆ, ಅವ್ರ ಜೀವನ ಸಾಕ್ತಾರೆ. ನಾವೇನು ಕಟ್ಟವು, ನಾವು ಯಾವ ಜಾಗದಲ್ಲಿ ನಾವು ಲೋನ್ ತಗೊಳ್ಳೋದು, ನಮ್ಗೇನು ಕ್ರೂಪ್ ಏನಿದೆ, ಒಂದು ಆರ್ ಟಿ ಸಿ ಇಲ್ಲ, ಒಂದು ಸಾಗುವಳಿ ಇಲ್ಲ, ಒಂದು ಪಠ್ಯ ಇಲ್ಲ, ಮನೆ ಕಂದಾಯ ಇಲ್ಲ, ಇಷ್ಟು ಜೀವನದಲ್ಲಿ ಕಾಣ ನಮ್ಮ ಜೀವನ ಕಳೆಯುವಾಗ ನಮ್ಮ ಕಷ್ಟ ನಾವು ಸರ್ಕಾರ ಹೇಳ್ಕೋಬೇಕು ಬಿಡು, ಸರ್ಕಾರ ದಾನ ಎರಿಬೇಕು, ಅದು ಇವ್ ಮಾಡ್ಕೊಡ್ತೀವಿ ಅಂತಾರೆ,
1: ಭರವಸೆ
0: ಕೊಡ್ತಾರೆ. ನಾವು ಸರ್ಕಾರಕ್ಕೆ ಏನು ಗೊತ್ತಾ, ದತ್ತು ಮಕ್ಕಳು ನಾವು ಸರ್ಕಾರಕ್ಕೆ, ಅವ್ರ ಮಕ್ಕಳು ಇಲ್ಲದೆ ಸಾಕ್ತಾರಲ್ಲ ಆ ರೀತಿ ಸರ್ಕಾರದಲ್ಲಿ ನಮ್ಮ ದತ್ತು ಮಕ್ಕಳು, ದತ್ತು ಮಕ್ಕಳಿಗೆ ಅನ್ಯಾಯ ಮಾಡ್ತಾರಲ್ಲ ಸರ್ಕಾರ, ಇದು ನ್ಯಾಯನಾ, ಅದು ನ್ಯಾಯ ನಮ್ಗೆ ಕೊಡಿ ಅಂತ ನಾವು ಕೇಳ್ತೇವೆ.
1: ಸುಮ್ಮನೆ ತಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಕುಟುಂಬಗಳಿಗಾಗಿದೆಯಾ ತಮ್ಮ?
2: ಎಲ್ಲಕ್ಕೂ ಮಾಡಿಸ್ಕೊಂಡಿವಿ, ಅವರೇ ಬಂದು ಮನೆಯಲ್ಲೇ ಬಂದು ಮಾಡ್ಕೊಂಡು ಹೋಗೋರು ಎಲ್ಲ, ಇಲ್ಲಿ ಆಡಿಲ್ಲಿ ಎಲ್ಲ ಮಾಡಿಸ್ಕೊಂಡಿವಿ, ಇಲ್ಲಿ ಮೇಲ್ಗಡೆ ಇಲ್ಲಿ ಎ ಬಿ ಎರಡು ಕಡೆನೂ ಮಾಡೋರು,
1: ಆಧಾರ್ ಕಾರ್ಡ್ ರೇಷನ್ ಕಾರ್ಡ್
2: ಎಲ್ಲ ರೆಡಿ ಮಾಡೋರು.
1: ಈಗ ರೇಷನ್ ಎಲ್ಲ ಬರ್ತಿದೆಯಾ ಹೀಗೆ?
2: ಹಾ ಬರ್ತಾ ಇದೆ, ಸೊಸೈಟಿಯಿಂದ ಬರ್ತಾ ಇದೆ, ತಕತ್ತೀವಿ ನೆನ್ನೇ ತಕೊಂಡು ಹೋದ ಅಕ್ಕಿ ಅಕ್ಕಿ ರಾಗಿ ಏನು ಅಂತ ಗೊತ್ತಿಲ್ಲ, ಹೋಗಾರ ಹೆಂಗಸ್ಗಳೆಲ್ಲ ಹೋಗಿ ಮೀಟಿಂಗ್ ಮಾಡಾರ, ಇನ್ನೊಂದು ವಾರಕ್ಕೆ ಬರ್ತದ ಅಂತ ಹೆಂಗಸ್ಗಳು ಹೇಳ್ತಾವ್ರ, ಅದು ಬರ್ತಾ ಇಲ್ಲ. ಇನ್ನೇನು ಒಂದು ತಿಂಗಳ ಮೇಲಾಯ್ತು ಅವ್ರು ಮೀಟಿಂಗ್ ಮಾಡ್ಕೊ ಬಂದು,
1: ಇನ್ನು ಬರೀ ಕಾರಣಗಳಿಲ್ಲ ಯಾಕೆ ನಿಂತೋಗಿದೆ ಅಂತ.
2: ಹಾ ಹಾ ಕಾರಣ ಇಲ್ಲ ಇಂಥದ್ದು ಅಂತ ಹೇಳಿಲ್ಲ, ಅದ ಆಯ್ತ ಅಂತ ಹೇಳ್ತಾವ್ರ.
0: ಈ ಸುನೀಲ್ ಅವ್ರು ಅಂತಿದ್ದಾರೆ ನಮ್ಮ ಟ್ರೈಬಲ್ಸ್ಗೆ, ಅವ್ರು ಏನು ಗೊತ್ತಾ, ಸರ್ಕಾರದ ಒಳಗಡೆ ಹೋಗಿ ನುಗ್ಗಿ ಬೆಂಬಲ ಅವ್ರು ಕೊಡಲೇಬೇಕಂತೇಳಿ, ಅವ್ರು ಫುಡ್ ಆಫೀಸಿಗೆ ಹೋಗಿ ಏನು ಗೊತ್ತಾ ಧರಣಿ ಹೋಗ್ಬಿಡಿ, ಅವ್ರು ಏನು ಮಾಡೋದು, 6 ತಿಂಗಳ ರೇಷನ್ ಕೊಡೋದು 6 ತಿಂಗಳು ಕೊಡೋಂಗಿಲ್ಲ, ಅವ್ರು ಏನು ಕಂಟಿನ್ಯೂ ಮಾಡೋದು 12 ತಿಂಗಳು ಕೊಡಬೇಕು, ಮಾಮೂಲಿ ಕೊಡಲೇಬೇಕು, ಅವ್ರ ಜೀವನ ಕಳೆಯೋದು ಇದರಿಂದನೆ, ಆಸ್ತಿ ಇಲ್ಲ ಸರ್ಕಾರದಿಂದ ಕೊಡೋದು ಆಸ್ತಿ,
1: ಯಾಕಂದ್ರೆ
0: 12 ತಿಂಗಳು ಕೊಡಬೇಕಂತೇಳಿ
1: ಮೊಟ್ಟೆ ರೇಷನ್ ಜೀವನ ಸಾಗಿಸ್ಕೊಂಡು.
0: ಈಗ ಡಿ ಕೆ ಕುಮಾರು ಸೀಟ್ ಹೋದ್ನಲ್ಲ ಆವಾಗ ಹಿಂದೆ ಸ್ವಲ್ಪ ಇದು ಇಲ್ಲ, ಸಿದ್ದರಾಮಯ್ಯ ಇದ್ದಾಗೆಲ್ಲ ಬರ್ತಾ ಇತ್ತು ಲೇಡೀಸ್ಗಳಿಗೆ, ನೀನು ಏನು ನೆನ್ನೆ ಮೊನ್ನೆನೋ ಅವ್ರಿಗೂ 2000 ರೂಪಾಯಿ ಬರ್ತಾ
1: ಇದೆ,
0: ಜೀರೋ ಟಿಕೆಟ್ ಬಸ್ಸಿಗಿದೆ ಇಡೀ ತಿರಿ ಏನು ಗೊತ್ತಾ, ಮೊಟ್ಟೆ ರೈಸು ನಿಂತಿರೋ ಸತ್ಯನೇ ಅವರು, ಅದನ್ನ ತಿರಿಯಕೊಂಡು ಏನು ಗೊತ್ತಾ ನಿಂತ್ಕೊಂಡು ನಮಗೆ ಬೇಕು ನಮ್ಮ ಓದಿಸ್ಕೊಡ್ಬೇಕಂತ ನ್ಯಾಯವಾಗಿ ಕೇಳೋರು ಯಾರು ಇಲ್ಲ. ನಾನು ಹೋದ್ರೆ ನಾನು ಕೇಳ್ಕೊತ್ತಿ, ನಾನು ಆಫೀಸ್ಗೆ ಹೋದ್ರೆ ಏನು ಗೊತ್ತಾ ಅವ್ರು ಎದುರುಕೊಳ್ಳೋದು, ನಾನು ಕೇಳೋದು ಸರ್ಕಾರದ ನಿಮ್ಮ ಸಂಬಳ ದುಡ್ಡು ಕೊಡಿ ಅಂತ ನಾನು ಕೇಳ್ತಿಲ್ಲ, ಸರ್ಕಾರ ಕೊಡ್ತಾ ಕೋಟಿಗಟ್ಟಲೆ ಆಗ್ತದಲ್ಲ ಅದು ಅವನಿಸಿ,
1: ಅದನ್ನು ಕೊಡಿ ಅಂತ
0: ಅದನ್ನೇ ಕೊಡಿ, ಕೋಟಿಗಟ್ಟಲೆ ಡಾಲರ್ ದುಡ್ಡು ಬರ್ತವೆ, ಆ ಡಾಲರ್ ದುಡ್ಡು ತಗೊಂಡು ನಿಮ್ಮ ಪೆಟ್ಟಿಗೆ ಹಾಕೊಂಡು ನಮ್ಮ ಹೊಟ್ಟೆ ಹೊಡೆದು ಬಿಡ್ತಿದ್ದಾರೆ, ನ್ಯಾಯನ ತುಂಬ ಮೋಸ ಮಾಡ್ತಿರೋದು. ಈಗ ಮೊಟ್ಟೆ ರೇಷನ್ ಬರ್ತಿದ್ದಾಗ 6 ತಿಂಗಳಿಂದ ಇಲ್ಲ, ಎಷ್ಟೇ ಜನ ಏನ್ತಾರೆ ಈಗ ಸೋಮಯ್ಯನವ್ರಿಗೆ ಯಾಕದ್ದ.

0: ಅವನಿಗೆ ಯಾಕಾದ ಕಣ್ಣು ಕಾಣಲ್ಲ
1: ಬೆಳೆ ಇಲ್ಲ
0: ಓ ನಿನ್ ಕೈದ ಆಗಲ್ಲ ಕಣಪ್ಪ ಕೂಲಿ ಬರ್ಬಲ್ಲ ಸರ್ ಹಾಗೆ ಇದು ಮೊಟ್ಟೆ ದಿವಸ ತಿಂದು ಬತ್ತಿದ್ದ ಅದರಲ್ಲಿ ಅವರಿಗೆ ಜೀವನ ಕಳಿ ಬರೀತ ಅದು ಇಲ್ಲ ಅನ್ಯಾಕ ರುದ್ರಪ್ಪ ದುಡ್ಡುಗನು ನಾವು ಏನೇ ಮಾಡೋದು
1: ಇನ್ನು ನನಗೆ ಬರ್ತಾ ಇಲ್ಲ
2: ಈ ವರ್ಷದಲ್ಲಿ
0: ಕೇಳ್ಬೇಕು
2: ಮಾಡ್ದು ಮಾಡ್ಬಿಟ್ಟು ಇನ್ನು ಒಂದು ವರ್ಷ ಆಗದ ಇನ್ನು ಬರ್ತಾ ಇಲ್ಲ ಇಲ್ಲ ನನಗ ಇಲ್ಲ
3: ಎಷ್ಟು
2: ತಿಂಗಳಾಯ್ತು ಮಾಡೇ ಇಲ್ಲ
0: ಮಾಡಿಸಿದ್ರು ಬಂದಿಲ್ಲ ಅದು
2: ಮಾಡಿಸಿವಿ ಮಾಡಿಸಿದ್ರು ಬಂದಿಲ್ಲ
3: ಬಂದಿಲ್ಲ ಅರ್ಜಿ
2: ನಾ ಎಲ್ಲ ಕೊಟ್ಟಿವಿ
3: ಕೇಳಿದ್ರೆ ಯಾಕೆ ಬಂದಿಲ್ಲ ನಮ್ಗೆ ಇನ್ನು ಅಂತ
2: ನಾ ಇನ್ನು ಟೈಮ್ ಬೇಕಂತ ಅದು
0: ಮುಂದೆ ಟೈಮ್ ಬೇಕ ಟೀಚಿ ಕೊಡ್ತಾರೆ ಅಷ್ಟೇ
3: ಅರ್ಜಿ
2: ವರ್ಷ ಆಗದ ಅರ್ಜಿ ಕೊಟ್ಟು ಎಲ್ಲ ಮಾಡಿಸ್ತೀವಿ ಅದು ನೀವು ಬಂತೇ ಇಲ್ಲ ಹಿಂಗಾಗಿ ಸರ್ಕಾರದಿಂದ ಈ ಥರ ನಡೀತಾ ಇಲ್ಲ ಮಾಡ್ಕೊಡ್ತೀವಿ ಅಂತಾರ ಅದು ಬರ್ತಾ ಇಲ್ಲ
3: ಶೌಚಾಲಯಗಳಲ್ಲಿ ಆಗಿದ್ದಾವ ತಮ್ಮ ಒಂದು ಅಡಿಗಳಿಗೆ
0: ಎಲ್ಲ ಡೆಡ್ ಆಗೋಗಿದೆ ಈಗ ಶೌಚಾಲಯ ಶೌಚಾಲಯ ಎಲ್ಲ ಸ್ವಲ್ಪ ಡೆಡ್ ಆಗೋಗಿದೆ ಈ ಪಂಚಾಯತಿಯಾಗ ಹಾಕಿದ್ರೆ ಪಂಚಾಯತಿಂದ ಅರ್ಜಿ ಕೊಟ್ಟರು ಏನು ಗೊತ್ತಾ 500,000 ಅಂತ ಕೇಳ್ತಾರೆ ನಮಗೆ ಚೀನಾ ಕಿಟ್ಟಿದ್ದೀಗ ಬಸ್ ಸರಿಯಾಗಿ ಕಾಸಿಲ್ಲ ಅಂತ ಅಲ್ಲಿ ಇವರಿಗೆ 500,000 ಕೊಡು ಪಂಚಾಯತಿಯ ಮೆಂಬರ್ಗಳಿಗೆ ಅಧ್ಯಕ್ಷರಿಗೆ ಕೊಡೋಕ್ಕಾಗ್ತಾರೆ ಪಿ ಎಲ್ ಡಿ ಅವರು ಕೊಡಬೇಕು ಕಾನೂನು ಕೇಳಕ್ಕೆ ಹೋದ್ರೆ ಮೇಲಧಿಕಾರಿ ಕಳೆ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಮೇಲಧಿಕಾರಿ ಅಂದ್ರೆ ಸರ್ಗಪ್ರ ಬಿ ಜೆ ನಿಗೆ ಗೊತ್ತಾಗಲ್ಲ ನಾವು ಇನ್ನು ಮೈಸೂರು ಬೆಂಗಳೂರು ಅಂತ ನಾವು ತಕ್ಕ
3: ಸೋಮಯ್ಯವರೇ ತಮ್ಮ ಒಂದು ಅಡಿಯಲ್ಲಿ ಕುಡಿಯ ನೀರು ಸೌಲಭ್ಯ ಹೇಗಿದೆ
2: ನೀರು ಸೌಲಭ್ಯ ಅದ ನೀರು ಸೌಲಭ್ಯ ಏನೂ ಇಲ್ಲ ಚೆನ್ನಾಗಿದೆ ಅದು ಜಮೀನು ನಮಗೆ ಕಡಿಮೆ ನಮ್ಗೆ ಜಮೀನು ಅಂದ್ರೆ ನಮ್ಮ ಹೆಸರಿನಲ್ಲಿ ಸ್ವಲ್ಪ ಸ್ವಲ್ಪ ಅದ ಒಂದೆರಡು ಎಕರೆ ಒಂದು ಎಕರೆ ಅದ ಸಾಗೋದಿಲ್ಲ ಈಗ ಸರ್ಕಾರದಿಂದ ಒಂದು 5-5 ಎಕರೆ ಜಮೀನು ಈ ಮೊಟ್ಟ ರೇಷನ್ ನಿಂತೋದ್ರು ಪರವಾಗಿ ಇನ್ನೊಂದು 5-5 ಎಕರೆ ಜಮೀನು ಕೊಟ್ರ ನಮ್ಮ ಮಕ್ಕಳು ಜೀವನ ಮಾಡ್ತಾರೆ ಈ ರೀತಿಲಿ ಮಾಡಿಕೊಟ್ರ ನಮ್ಮ ಸರ್ಕಾರದ ನಮಸ್ಕಾರ ಮಾಡೋಣ ಬೇಕಾದ್ರೆ
3: ಒಳಚರಂಡಿ ವ್ಯವಸ್ಥೆ ಮತ್ತು ರಸ್ತೆಗಳೆಲ್ಲ ಅಭಿವೃದ್ಧಿ
2: ಹೇಗಾಗ್ತಿದೆ ಅವು ಸ್ವಲ್ಪ ಏಟೆ ರೋಡ್ ಎಲ್ಲ ಸರಿ ಇಲ್ಲ ಅವೆಲ್ಲ ಕಿತ್ತೋಗವ ಏನೋ ನಾವಿನ್ನ ಯಾರನ್ನು ಕೇಳೋ ನಾವು ಮೈಸೂರು ಗೊತ್ತಿಲ್ಲ ಬೆಂಗಳೂರು ಗೊತ್ತಿಲ್ಲ ನುಗ್ಗಾಡಿ ಇಲ್ಲ
0: ಇನ್ನೆಲ್ಲೂ ಗೊತ್ತಿಲ್ಲ
2: ಯಾರು ಗೊತ್ತಿಲ್ಲ
0: ಡಿ ಸಿ
2: ಆಫೀಸ್ನವರೇ ಗೊತ್ತಿಲ್ಲ ಯುವಕನಂದ ಡಾಕ್ಟರ್ಗಳಿಂದ ಸರಿಯಾಗಿ ಗೊತ್ತಿಲ್ಲ ನಾವಿನ್ನೆಲ್ಲಿ ಗಂಟೋಗೋ ಈ ರೀತಿಲಿ ನಾವಿನ ಜೀವನ ಮಾಡ್ತಾವೆ ಇನ್ನು ಕಾಡೇ ನಮ್ಮ ಕಾಡು ಮಧ್ಯದಲ್ಲಿ ಕುಂತೀವಲ್ಲ ಸುತ್ತಮುತ್ತ ಕಾಡು ನಾವಿನ್ಯಾವ ಸರ್ಕಾರ ನೋಡೋಣ ತಿಳುವಳಿಕೆ ಗೊತ್ತಿಲ್ಲ ಓದಿಲ್ಲ ವಿದ್ಯಾವಂತರೂ ಅಲ್ಲ ಬುದ್ಧಿವಂತರೂ ಅಲ್ಲ ಹಿಂಗಾಗ್ಕೊಂತೀವಿ

0: ಹೋದ್ರೆ ಕಾಡಿಗೆ ಹೋಗ್ಬೇಕು, ಕೋಪಾರೇಟ್ನವ್ರು ಬಿಡಲ್ಲ, ಅವ್ರು ಹೊಡಿತಾರ ತಗೋಯ್ ಕೇಳಿ ಗೊತ್ತ. ಈ ರೀತಿ ನಾವು ಮಧ್ಯದಲ್ಲಿ
1: ಸಾಯಿಸಿದ್ರು ಸಾಯಿಸದ
0: ಜಮೀನು ಕೇಳ ಮಧ್ಯೆ ಮಾಡ್ಕೋಬೇಕಣ್ಣ ಅಂತಾರ ಪಾರೇಟ್ನವ್ರು. ಈಗ ಜಮೀನು ಕೇಳ ನಾವೆಲ್ಲಿ ಕೊಡವಂತ ದಾಸ. ನಮ್ಮ ಮಟ್ಟಲ್ಲಿ ಹುಟ್ಟಿದ ಮಕ್ಳಿಗೂ ತೊಂದರೆ, ಅವರು ಏನಾರು ಹೋದ್ರೆ ಅವ್ರನ್ನ ಹೊಡೆದು ಹಾಕ್ತಾರ ಒಳಗ. ಆಗ ನಾವು ಇನ್ಯಾವ ರೀತಿ
2: ತಹಸೀಲ್ದಾರ ನಮ್ಮ ಅರ್ಜಿ ಕೊಟ್ಟು ನಮ್ಗೆ ಕೇಳಕ್ಕೆ ಹೋದ್ರೆ ಏನು ಅಂತಾರೆ ತಹಸೀಲ್ದಾರು, ನಮ್ಮ ಸಮೃದ್ಧಿಯಿಂದ ನಾವು ನಿಮಗೆ ಭೂಮಿ ತಗೊಳಕದ್ದ ಸರ್ಕಾರನ ಕೇಳಿ, ಮೇಡಿ ಅಧಿಕಾರಿ
0: ಸರ್ಕಾರನ ಕೇಳಿ ಅಂತ.
2: ಫಸ್ಟ್ ನಾವು ತಾಲೂಕಿಂದ ಹೋಗ್ಬೇಕು, ಪಂಚಾಯತಿಯಿಂದ ಹೋಗ್ಬೇಕು, ನಾವು ಯಕ್ದೊಮ್ಮೆ ನಾವು ರಾಷ್ಟ್ರಪತಿ ತಮ್ಮ ಹೋದ್ರೆ ಸರಿ ಯಕ್ದೊಮ್ಮೆ ಹೋಯ್ತೀವಿ ತಲೆನೋವು ಬಾರದವ್ರಿಗೆ, ಪಂಚಾಯತಿಯವ್ರಿಗೆ, ತಾಲೂಕಿನವ್ರಿಗೆ, ಜಿಲ್ಲಾ ಅಧಿಕಾರಿಗೆ ಬರೋದು. ನೀವು ಇಷ್ಟೆಲ್ಲ ತೊಂದರೆ ಆಗಿ ನನ್ನ ಜಾಗ ಬರ ಮಾಡ್ತೀವಿ, ನೀವು ಯಾಕಿದ್ರೆ ಅಂತ ಅವರು ಕಾನೂನು ತರ್ತಾರೆ. ಆಗ ಇವ್ರು ಸಸ್ಪೆಂಡು ಅದ್ರ ಡಿಸ್ಮಿಸೋ ಮಾಡ್ತಾರೆ. ಈ ರೀತಿ ನಾವು ಕೇಳ್ತಾರೆ. ನಾವು ಯಕ್ದೊಮ್ಮೆ ಏನು ಗೊತ್ತಾ, ನಾವು ಇಲ್ಲಿಂದ ನಿಮ್ಮನ್ನು ಕೇಳ್ಕೊಂಡು ಹೋಗ್ಬೇಕು ಒಂದೊಂದು ಅಜ್ಜೆ ಒಂದೊಂದು ಅಜ್ಜೆ.
3: ಅದೇ ತಾವಿರ್ತಾರೆ ಒಟ್ಟಾರೆ ಹೇಳೋದಾದ್ರೆ ನಮ್ಮ ಆಡಿಗೆ ಒಂದು ಭೂಮಿಯನ್ನು ಅವಶ್ಯಕತೆ ಕೊಟ್ಟರೆ
2: ಜೀವನ ಸಾಕು. ಈಗ ನಾವು ಇಷ್ಟು ಮಾತಾಡೋರೆ ಸಂಪನೆ, ನಾವು ಸರ್ಕಾರದಿಂದ ಕೇಳಿ ನಾವು ಇಂಥ ಮಕ್ಕಳಿಗೆ ನಾವು ಭೂಮಿ ಕೊಡಿ ಅವ್ರು ಎಲ್ಲಿ ಕೇಳಿದಾರೆ ಅವರು. ನಾವು ಮಾಡಿ ಮಡಗಿದಿರ್ತಾನೆ ಮಕ್ಕಳಿಗೆ, ಈಗ ಸರ್ಕಾರದಿಂದ ತಾತಿಂದ್ರು ಮಾಡೋದು ಅವರಿಂದ ನಾವು
3: ಪೀಳಿಗೆ ಮಕ್ಕಳಿಗಾದ್ರೂ ಅನುಕೂಲ
2: ಅನುಕೂಲ ಆಯ್ತು ಅಂತೇಳಿ ನಾವು ಏನು ಗೊತ್ತಾ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ. ಅದು ಸರ್ಕಾರ ನಮ್ಗೆ ದಾನ ಕೊಡಬೇಕು ಭೂಮಿ, ಅದು ಮೇನ್ ಪಾಯಿಂಟ್. ತಿಂಗಳು ಸಂಬಳ ಕೊಡಿ, ಜೀವನ ಕಳಿತೀವಿ, ನಿಮ್ಮ ಭೂಮಿಗೆ ಬೇಡಲೇ ಬೇಡ. ಎರಡೂ ಎರಡು ಇಲ್ಲ ಅಂದಾಗ ನಾವು ಯಾರು ಕಳ್ಳರಾದವು. ಈಗ ಹೊರಗಡೆ ಹೋಗಿ ಸೊಪ್ಪು ತರಬೇಕು, ಕಾಡು ಸೊಪ್ಪು ಸೊಪ್ಪುಗೆ ಹೋದಾಗ ಏನು ಗೊತ್ತಿ ಗಂಧ ಕಳ್ತನ ಮಾಡಕ್ಕೆ ಬಂದ ಅಂತೇಳಿ ಹೇಳ್ಕೊಳ್ತಾರೆ. ಅಲ್ಲಿ ಹೋಗೋದು ನಮ್ಮ ಕೈಲಿ ಕಚ್ಚಿ ಕೊಟ್ಟು ನಾವು ತೆರೆಯೋದು, ಅವ್ರಿಗೆ ಕ್ಯಾಮ್ರಾ ಇಡಿ ಮಾಡೋದು, ವಿಡಿಯೋ ಮಾಡೋದು ಅನ್ನೋ ತಕ್ಕ ಜಡ್ಜಿಗೆ ಏನಾಯ್ತಾ ನೀವು ಹೋಗಿದ್ದ ಕಳ್ತನಕ್ಕೆ ಅಲ್ಲಿ ಆಗೋದು ಸ್ವಚ್ಛ ಆಗೋಯ್ತು. ಕಿರಾಪರನ್ನ ಅಪರಾಧಿ ಒರೆಸಿ ಕಸ್ಟಡಿಗೆ. ಇವನಿಗೆ ಕಾನೂನು ಕೇಳಕ್ಕೆ ಹೋದ್ರೆ ನೀನು ಇಷ್ಟು ಕಾನೂನು ಮಾಡಿದೆ ಕೇಳ್ಬೋದಲ್ಲ, ನೀವು ಕೇಳ್ಬೋದು ಅಂತ ಹೇಳ್ತಾರೆ. ಒಂದು ಇಂಗ್ಲೀಷು ಗೊತ್ತಿಲ್ಲ ಬರೋದು, ಒಂದು ಇಂಗ್ಲೀಷು ಗೊತ್ತಿಲ್ಲ, ಹಿಂದಿಗೂ ಗೊತ್ತಿಲ್ಲ, ಕನ್ನಡ ಅಕ್ಷರನೂ ಗೊತ್ತಿಲ್ಲ. ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿ ತಗೋಬೇಕಾದ್ರೆ ಸ್ವಲ್ಪ ಓದಿರಬೇಕು. ನಿಮ್ಮಂಥವ್ರು ಇದ್ರೆ ಏನಗೋ ಇದಪ್ಪ ಆಫೀಸು ಆಸ್ಪತ್ರೆ ಕೇಳ್ಕೊಬೇಕು. ನಾನು ಬರೀ ಅರ್ಜಿ ಕೊಡ್ತೀನಿ, ಅರ್ಜಿ ಕೊಡೋದು ನೀನಾಯ್ತು. ನಾನು ಡಿ ಜಿ ಆಫೀಸ್ ತಗೊಂಡೋಗಿ ಅರ್ಜಿ ಕೊಡೋದಂತ ಹೇಳಿ ಏನು ಹೇಳ್ತಾನು ಟಿ ಸಿ. ಸರ್ಕಾರ ಭೂಮಿ ಎಲ್ಲಿದ್ದೋ ಭೂಮಳ ಎಲ್ಲಿದ್ದೋ ತೋರಿಸಿ ನಾನು ಭೂಮಿ ಕೊಡಿಸ್ತೀನಿ. ಇಲ್ಲ ಭೂಮಿ ಯಾರು

0: ರೈತರು ಕೊಡ್ತಾರೆ. 9 ಲಕ್ಷ ರೂಪಾಯಿ ಕೊಟ್ಟು ಒಂದು ಎಕರೆ ನಾನು ಭೂಮಿ ಮುಡ್ಕೊಂಡು ಮಡಿಗೆ ರೈತರು ಕೊಟ್ಟಾರ. ಈಗ ನಾನು ತಹಸೀಲ್ದಾರ, ನಾನು ಮ್ಯಾಪ್ ನೋಡಿ ನಾನು ಸರಿಯೋ ನೋಡಿ ಇದು ನಮ್ಮ ರೇವಣಿ ಅದ ಇದು ಆರೋಪ ಇದೆ ಅಂತ ನಾನು ತಹಸೀಲ್ದಾರ. ಇದನ್ನೆಲ್ಲ ಅಬ್ಜೆಕ್ಟ್ ಮಾಡ್ಬೇಕಂತ ಏನ್ಕೊಟ್ಟು ಹಿಂಸೆ ಕೊಡ್ಬೇಕು. ಇವರು ಜಿಲ್ಲಾಧಿಕಾರಿಗೂ ಜಿಲ್ಲಾಧಿಕಾರಿ ಯಾರು ಕೊಡ್ಬೋದು ತಹಸೀಲ್ದಾರ್ಗೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ. ನೀವು ಇಷ್ಟೆಲ್ಲ ನೋಡಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ, ತಾಲೂಕು ತಹಸೀಲ್ದಾರ್ಗೆ, ಮಂಡಲ ಪಂಚಾಯತಿ ಫೀಲ್ಡ್ ಅವ್ರಿಗೆ ಅಧ್ಯಕ್ಷರಿಗೆ ಎಲ್ಲ ಸಲಿಗೆ ಗೆದ್ದಿರ್ತಾರೆ. ಅವ್ರಿಗೆ ಹಿಂಸೆ ಕೊಟ್ಟು ಸುಲಭ ಮಾಡ್ಕೊಳ್ಳಿ. ನಮ್ಮ ಜಮೀನು ರೇವಣಿ ಕೊಡಿ, ರೇವಣಿ ಇಲ್ಲ ಅಂತ ಹೇಳಿ ಬೇಕಾದಷ್ಟು ಬಿದ್ದಿದೆ ರೇವಣಿ. ಆದರೆ ನನಗೆ ಗೊತ್ತಾಗಿರು ಒಳಗಡೆ ಹಾಕೊಂಡು ಕಾರ್ಡ್ ಮಾಡಬೇಕು, ಕಾರ್ಡ್ ಬೆಳೆಸಬೇಕು ಅಂತ ಹೇಳ್ತಾರೆ. ಹಾಗಿರೋ ಜನಗಳಿಗೆ ಏನು ಮಾಡಬೇಕು? ಇಲ್ಲಾಂದ್ರೆ ಇಸ ಕೊಟ್ಟು ಸಾಯಿಸ್ಕೊಳ್ಳಿ.
1: ರೇವಣಿ ಇದೆ ಸಹ ಬಳಗಂಚಿ ಅಳಗಂಚಿ ಅಂತ, ಬಳಗಂಚಿ ಅಲ್ಲಿ ಸಿಕ್ಕತ್ತಾವ ಮೂಡ್ಲಾಗೆ ಅಳಗಂಚಿ ಅದ, ಪಡ್ಲಾಗೆ ಬಳಗಂಚಿ ಅದ. ಇವು ಎರಡು ರೇವಣಿನೇ. ನಾವು ಅದ್ರ ಪಕ್ಕ ರೌಣಿ ಜಾಗದಲ್ಲಿ ನಾವು ಈಗ ಕುಂತಿರೋದು. ಅದು ಫಾರೆಸ್ಟ್ನವರು ನಮ್ಮ ಫಾರೆಸ್ಟ್ ಜಾಗ ಅಂತ ಲೋಕಲ್ ಫಾರೆಸ್ಟ್ನವರು ಬಳಸ್ಕೊಂಡಾರ. ಇಷ್ಟರಲ್ಲಿ ನಡೀತಾರ. ಇದು ರೌಣಿ ಜಾಗನೇ,
0: ರೌಣಿನೇ,
1: ಬಳಗಂಚಿ ಅಳಗಂಚಿ ಎರಡು ರೌಣಿನೇ. ಅವ್ರಿಗೂ ಜಾಗ ಸಿಕ್ಕಿಲ್ಲ, ಅಳಗಂಚಿ ಅವ್ರಿಗೂ ಜಾಗ ಸಿಕ್ಕಿಲ್ಲ, ಬಳಗಂಚಿ ಅವ್ರಿಗೂ ಸ್ವಲ್ಪ ಸಿಕ್ಕದ, ಇನ್ನು ಸ್ವಲ್ಪ ಸಿಕ್ಕಿಲ್ಲ. ಇದು ಈ ಪಕ್ಕದ ಟ್ರಂಚಿಂದ ಹಾಕಿರೋದೆಲ್ಲ ಇದು ರೌಣಿನೇ, ರೌಣಿ ಜಾಗನೇ. ಇದು ನಾವು ಕುಂತಿವಲ್ಲ ಜಾಲಪುರದಿಂದ, ಇದು ರೌಣಿನೇ, ಇದು
0: ರೌಣಿ
1: ಅಳಗಂಜಿ, ಇದು ಬಳಗಂಚಿ ಕೆರಾದ ಬಳಗಂಚಿ ಅಂತ, ಅಲ್ಲಿ ಅಳಗಂಚಿ
0: ಅಳಗಂಜಿ ಅಲ್ಲಿ
1: ರೌಣಿ ಜಾಗನೇ. ಆದ್ರೆ ಇವ್ರು ಜಮೀನ್ ಕೊಡ್ತಾ ಇಲ್ಲ, ಫಾರೆಸ್ಟ್ನವರು ಬಳಸ್ಕೊ ಕುಂತಾರ. ಅದು ಈ ರೀತಿ ನಡೀತಾ ಇದೆ. ಈ ಕೊಟ್ಟ ನಮ್ಗೆ ಇದೆ ರೌಣಿನೇ, ಇದು ಕೊಟ್ಟರೆ ಈ ಕಾಡನ್ನೇ ಕೊಡ್ಬೋದು ನಮ್ಗೆ ಪಕ್ಕದಲ್ಲಿ ಇದೆ. ಇದು ನಾವು ಕುಂತಿರೋದು ಅದೇ ಬಳಗಂಚಿ ಜಾಗನೇ. ಇದು ಯಾರ ನೈನಿಂದ ಈಚೆ ಬಳಗಂಚಿ, ನೈನಿಂದ ಆಚೆ ಬೇರೆ
0: ಜೂಗಡ್ನದು. ಜೂಗಾಡನ ಹುಲಿ ತಗೊ ಬಂದ್ಬಿಟ್ಬಿಟ್ಟು ಜನಗಳನ್ನೆಲ್ಲ ತಿಂತಾರೆ. ಕಾಡು ಹುಲಿ ತಿನ್ನಲ್ಲ, ಕಾಡು ಹುಲಿ ನೋಡ್ಬಿಟ್ಟೇನೋ ಅದು ಬಡ್ಬಿಡ್ತದೆ. ಈ ಸಾಕಿದ್ರು ಜೂಗಾಡ್ನಲ್ಲಿ ಆ ಹುಲಿ ಏನು ಗೊತ್ತೆ ಜನಗಳಿಗೆ ಹಿಂಸ. ಈ ಮುಳ್ಳೂರಲ್ಲಿ ಒಬ್ಬನಿಗೆ ಏಟು ಮಾಡ್ಕೋ, ಮುಳ್ಳೂರಲ್ಲಿ ಒಬ್ಬನ ತಿನ್ಕೊಟ್ಟು, ಹೆಗ್ಗುಳಲ್ಲಿ ಒಬ್ಬನ ತಿನ್ಕೊಟ್ಟು, ಚೀಗೋಡಿಲಿ ಒಬ್ಬನ ತಿನ್ಕೊಟ್ಟು, ಬರ್ಗಿಲಿ ಒಬ್ಬನ ತಿನ್ಕೊತ್ತು, ನಡಹಳ್ಳಿ ಒಬ್ಬನಿಗೆ ತಿನ್ಕೊತ್ತು, ದೇಶಪುರದ ಒಬ್ಬನ ಅವಳು ಮೊಮ್ಮಗಳೇ ಅವಳ ಪುಟ್ಟಿ ಅಂತ ಅವಳಿಗೆ ತಿನ್ಕೊತ್ತು. ಇಷ್ಟೇನು ಗೊತ್ತಾ ತಗೊಂಡು ಸರ್ಕಾರನೇ ಆಮೇಲೆ ಸಾಯಿಸಾನೆ ತಗೊಬಂದು ಜೂಗಡ್ನಲ್ಲಿ ಸಾಕಿರ್ತಲ್ಲಾನೆ ಅದು ಪಾಪದಾನೆ ತಗೊಬಂದು ಕಾಡ್ಬಿಟ್ಬಿಡೋದು. ಅದೇನು ಗೊತ್ತ ಪಾಪ ಒಂದು ವಾಸನೆ ಬಿದ್ದರೂ ಸಾಕು, ಈ ಸ್ಮೆಲ್ಲಲ್ಲಿ ಬಂದು ನಮ್ಮನ್ನ ಅನಾಥ ಮಾಡೋದು, ತುಳಿದು ಬಿಸಾಕೋದು.
1: ಡಾಕ್ಟ್ರೆ ಹೇಳಿದ್ರು ಈಗ ನಮ್ಮ ಕೆಂಚನಹಳ್ಳಿ ಡಾಕ್ಟ್ರೆ ಬಾಲಸುಬ್ರಹ್ಮಣ್ಯ ಅಂತ ಡಾಕ್ಟ್ರು, ಅವ್ರು ಬಂದು ನನ್ನ ಜೊತೆಲಿ ಮಾತಾಡಿದರು. ಸಮಯನಾದ್ರೆ ಈ ಕಾಡು ನಿಮ್ಗೆ ಕೊಡಿಸ್ತೀವಿ, ರೌಣಿನೇ ಇದು, 5-5 ಎಕರೆ ಜಮೀನು ಕೊಡ್ತೀವಿ ಅಂತ ಹೇಳಿದರು. ಪುನಃ ಈಚೆಗೆ ಅವರು ಬರ್ದಾಗೆ ಆದರು ಬಾಲಸುಬ್ರಹ್ಮಣ್ಯ ಡಾಕ್ಟ್ರು. ಇನ್ನೂ ಬಂದಿಲ್ಲ ಅವರು, ಇನ್ನೂ ನೋಡೂ ಇಲ್ಲ ಅವರು. ಅವ್ರು ಇಲ್ಲಿ 2-3 ಸತಿ ಮೀಟಿಂಗು ಮಾಡಾರ ಇಲ್ಲಿ ನಮ್ಮ ಕಲ್ಲಾಡದಲ್ಲಿ ಬಂದು ಮೀಟಿಂಗು ಮಾಡ್ಕೊಂಡು ಜಮೀನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಇದೇ ಮನೆಯಲ್ಲಿ. ಪುನಃ ಈಚೆಗೆ ಅವ್ರು ಹೇಳ್ಬಿಟ್ಟು ಹೋದದೆ ಪುನಃ ಅವರು ಬಂದಿಲ್ಲ. ಯಾರ ನಮ್ಮ ಯುವಕನಂದ ಡಾಕ್ಟ್ರೆ,
2: ಬಹಳ ಸಂತೋಷ ಸೋಮಯ್ಯ ಮತ್ತೆ ಬೊಮ್ಮಯ್ಯರವರೇ. ಇಷ್ಟೊತ್ತು ನಮ್ಮ ಒಂದು ನಂಗ ಕಣ ನಂಗಜನ ಕಾರ್ಯಕ್ರಮದಲ್ಲಿ ತಾವು ಇಬ್ಬರು ಕೂಡ ಭಾಗವಹಿಸಿ ತಮ್ಮ ಒಂದು ಕಲ್ಯಾಣ ಬಿ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗಿನ ಭೂಮಿ ಸಮಸ್ಯೆ ಬಗ್ಗೆ, ಮುಖ್ಯವಾಗಿ ಇದರ ಕುರಿತ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀನಿ. ಪ್ರಿಯ ಕೇಳುವರೆ, ಕೇಳದಲ್ಲಿಷ್ಟೊತ್ತು ನಂಗ ಕಡು ನಂಗಜನ ಕಾರ್ಯಕ್ರಮದಲ್ಲಿ ಆಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಕಲ್ಲಳ್ಳ ಬಿ ಆಡಿಯ ನಿವಾಸಿಗರಾದ ಶಿವತ ಸೋಮಯ್ಯ ಹಾಗೂ ಶಿವತ ಬೊಮ್ಮಯ್ಯರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಗಿರಿಜನರ ಬದುಕು ಬವಣೆ,
4: ಆದಿವಾಸಿಗಳ ಸಂಸ್ಕೃತಿ
3: ಸಂಪ್ರದಾಯ
4: ಆಚಾರ ವಿಚಾರಗಳ ಪ್ರತಿಬಿಂಬ,
3: ಅಂದಿನ ಕಾಲಕ್ಕೂ
4: ಇಂದಿನ ಕಾಲಕ್ಕೂ
3: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
4: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
3: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ

ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಕಳ್ಳಹಳ್ಳ ಬಿ ಹಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ಸೋಮಯ್ಯ ಹಾಗೂ ಶ್ರೀಯುತ ಬೊಮ್ಮಯ್ಯರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
0: ಜಾನಪದ ಸೊಗಡಿನ ಕಾರ್ಯಕ್ರಮ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಆರಂಭ, ಅಗಲಿದ ಗಣ್ಯರಿಗೆ ಸಂತಾನದಲ್ಲಿ ಸಂತಾಪ.

ಕ್ಷಮಿಸಿ, ಅಗಲಿದ ಗಣ್ಯರಿಗೆ ಸದನದಲ್ಲಿ ಸಂತಾಪ. ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನೇಮಕ. ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ಸಲೀಂ ಅಹ್ಮದ್ ನಾಮಪತ್ರ ಸಲ್ಲಿಕೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ತಮಿಳುನಾಡಿಗೆ ಕಾವೇರಿ

0: ರಾಮಚಂದ್ರ ಪೀಠ ಅಲಂಕರಿಸಿ ಮೊದಲು ಪ್ರಕಟಣೆ ಓದಿದರು. ಬಳಿಕ ಸಭಾಧ್ಯಕ್ಷರು ಸದನಕ್ಕೆ ನೂತನ ಸಚಿವರ ಹೆಸರುಗಳನ್ನು ಪರಿಚಯಿಸಿದರು. ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಮೊದಲಿಗೆ ವಿಷಯ ಪ್ರಸ್ತಾಪಿಸಲು ಮುಂದಾದರು. ಇದಕ್ಕೆ ಅವಕಾಶ ನೀಡದ ಸಭಾಧ್ಯಕ್ಷರು ನಿಯಮದ ಪ್ರಕಾರ ಸದನ ನಡೆಸುವುದಾಗಿ ತಿಳಿಸಿದರು. ಬಳಿಕ ಸಭಾಧ್ಯಕ್ಷರು ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಗೌರವ ಸಲ್ಲಿಸುವ ಸಂತಾಪ ನಿರ್ಣಯ ಮಂಡಿಸಿದರು. ಮಾಜಿ ಸಚಿವರಾದ ರಾಮಚಂದ್ರೇಗೌಡ, ಡಿ ಸುಧಾಕರ್, ವೆಂಕಟರಮಣಪ್ಪ, ಸಿ ವೀರಣ್ಣ, ಮಾಜಿ ಶಾಸಕರಾದ ಕೆಆರ್ ಶ್ರೀನಿವಾಸಯ್ಯ, ಪುಟ್ಟರಂಗನಾಥ, ಸೈಯದ್ ಯಾಸೀನ್, ವಿ ಶ್ರೀನಿವಾಸನ್, ಚಂದ್ರಶೇಖರಪ್ಪ, ವೆಂಕಟಾಚಲಯ್ಯ, ಎಸ್ ಕೃಷ್ಣಪ್ಪ, ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ, ಖ್ಯಾತ ಗಾಯಕಿಯರಾದ ಎಸ್ ಜಾನಕಿ, ಆಶಾ ಭೋಸ್ಲೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ, ಪರಿಸರ ತಜ್ಞ ಗಿರೀಶ್ ಭಾರದ್ವಾಜ್, ಸಾಹಿತಿ ಎವಿ ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರರ ಸಾಧನೆಗಳನ್ನು ಸದನ ಸ್ಮರಿಸಿತು. ಸಂತಾಪ ನಿರ್ಣಯದ ಮೇಲೆ ಹಂಗಾಮಿ ಸಭಾಧ್ಯಕ್ಷ ಟಿವಿ ಜಯಚಂದ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಅನೇಕರು ಮಾತನಾಡಿ ಸಾಧನೆಗಳನ್ನು ಕೊಂಡಾಡಿದರು. ಮೃತರ ಗೌರವಾರ್ಥ ಸದನದ ಸದಸ್ಯರೆಲ್ಲರೂ ಎದ್ದು ನಿಂತು ಮೌನಾಚರಣೆ ಸಲ್ಲಿಸಿದರು. ವಿಧಾನ ಪರಿಷತ್ತಿನ 159ನೇ ಅಧಿವೇಶನ ಇಂದಿನಿಂದ ಆರಂಭವಾಗಿದ್ದು, ವಂದೇ ಮಾತರಂ ಗೀತೆ ಹಾಗೂ ಸಂವಿಧಾನ ಪೀಠಿಕೆ ಮೂಲಕ ದಿನದ ಕಾರ್ಯಕಲಾಪ ಆರಂಭಗೊಂಡಿತು. ಪೀಠದಲ್ಲಿದ್ದ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಸಂತಾಪ ಸೂಚನೆ ನಿರ್ಣಯ ಮಂಡಿಸಿದರು. ಬಳಿಕ ವಿಧಾನ ಪರಿಷತ್ ಸಭಾನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅಧಿಕೃತವಾಗಿ ಘೋಷಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ವಿಧಾನ ಪರಿಷತ್ ಸಭಾನಾಯಕರಾಗಿ ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಪ್ರಕಟಿಸುತ್ತಿದ್ದಂತೆ ಸದನದ ಎಲ್ಲಾ ಸದಸ್ಯರು ಮೇಜು ಕುಟ್ಟಿ ಸ್ವಾಗತಿಸಿದರು. ಬೋಸ್ರಾಜ್ ಸಂಪುಟಕ್ಕೆ ಸೇರ್ಪಡೆಯಾಗದ ಹಿನ್ನೆಲೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಸಭಾನಾಯಕರನ್ನಾಗಿ ನೇಮಕ ಮಾಡಲಾಗಿದೆ. ಅಗಲಿದ ಗಣ್ಯರ ಸಂತಾಪ ಸೂಚಕವನ್ನು ಬೆಂಬಲಿಸಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ ಅವರು, ನನಗೆ ಮೊದಲ ಬಾರಿ ಸಚಿವ, ಮೊದಲ ಬಾರಿ ಸಭಾನಾಯಕನಾಗಿ ಆಯ್ಕೆ ಮಾಡಿದ ಪಕ್ಷದ ನಾಯಕರು ಹಾಗೂ ಮುಖ್ಯಮಂತ್ರಿಗೆ ಕೃತಜ್ಞತೆ ಸಲ್ಲಿಸಿದರು. ಸಭಾಪತಿಯಾಗಿ ಕಾರ್ಯನಿರ್ವಹಿಸಲು ನನಗೆ ಸಹಕಾರ ಬೆಂಬಲ ನೀಡುವಂತೆ ಆಡಳಿತ ಪ್ರತಿಪಕ್ಷದ ಸದಸ್ಯರಲ್ಲಿ ಮನವಿ ಮಾಡಿದರು. ವಿಧಾನಸಭೆ ಸಭಾಧ್ಯಕ್ಷರ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಬಳಿಕ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ, ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ಅವರನ್ನು ವಿಧಾನಸೌಧದ ಸಭಾಧ್ಯಕ್ಷರ ಕೊಠಡಿಯಲ್ಲಿ ಅಭಿನಂದಿಸಿದರು. ಈ ನಡುವೆ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ನಾಳೆ ನಡೆಯಲಿರುವ ಚುನಾವಣೆಗೆ ಸಲೀಂ ಅಹ್ಮದ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ವಿಧಾನ ಪರಿಷತ್ ಕಾರ್ಯದರ್ಶಿಯವರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಹೊರಗಿಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಲ್ಮೀಕಿ ಸಮುದಾಯದ ಬಗ್ಗೆ ನಾಗೇಂದ್ರ ಅವರಿಗೆ ಗೌರವವಿದ್ದರೆ ರಾಜೀನಾಮೆ ನೀಡಬೇಕು ಎಂದು ತಿಳಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 185 ಕೋಟಿ ರೂಪಾಯಿ ಹಗರಣದಲ್ಲಿ ನಾಗೇಂದ್ರ ಆರೋಪಿಯಾಗಿದ್ದಾರೆ ಎಂದು ವಿಜಯೇಂದ್ರ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೈಸೂರು ರಾಜಧಾನಿ ಬೆಂಗಳೂರಿನಲ್ಲಿ ಜನಜೀವನ ಸಾಮಾನ್ಯವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕೆಲ ವರ್ತಕರು, ಅಂಗಡಿ ಮುಂಗಟ್ಟುಗಳ ಮಾಲೀಕರು ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಹಲವು ಸಂಘಟನೆಗಳು ಪ್ರತಿಭಟನೆ, ರಸ್ತೆ ತಡೆ ನಡೆಸುತ್ತಿದ್ದು ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಜಿಲ್ಲೆಯ ಚಿತ್ರಮಂದಿರಗಳು, ಮಾಲ್ಗಳು

0: ವಾಣಿಜ್ಯ ಮಳಿಗೆಗಳು ಮುಚ್ಚಲ್ಪಟ್ಟಿದ್ದು ಆಟೋ ಬಸ್ ಸಂಚಾರ ಎಂದಿನಂತೆ ಇದ್ದವು. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, ಕೆಆರ್ಪೇಟೆಯಲ್ಲಿ ಮದ್ಯ ಮಾರಾಟ ಬಂದ್ಗೊಳಿಸಲಾಗಿದೆ. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಜಲಾಶಯದ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ವಿವಿಧ ಕನ್ನಡ ಪರ ಹಾಗೂ ರೈತಪರ ಸಂಘಟನೆಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಾವೇರಿ ನೀರಿನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನು ಖಂಡಿಸಿವೆ. ಮೇಕೆದಾಟು ಯೋಜನೆ ಶೀಘ್ರವೇ ಜಾರಿ ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಿವೆ. ಕನ್ನಡ ಪರ ಹೋರಾಟಗಾರರು ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ಚಾಮರಾಜನಗರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಂದಿನಂತೆ ಸಾರಿಗೆ ಸಂಚಾರ, ವ್ಯಾಪಾರ ವಹಿವಾಟು ಹಾಗೂ ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ. ಇನ್ನೊಂದೆಡೆ ತೀರ್ಪು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಚಾಮರಾಜನಗರದಲ್ಲಿ ಅರಿಶಿಣ, ಕುಂಕುಮ, ಹೂ, ಕಡಲೆಪುರಿ ಎರಚಿ ವಿನೂತನ ಪ್ರತಿಭಟನೆ ನಡೆಸಿದರು. ವಿವಿಧ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಬೆಂಬಲ ವ್ಯಕ್ತವಾಗಿಲ್ಲ. ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಹರ್ ಘರ್ ತಿರಂಗ ಅಭಿಯಾನ ದೇಶಾದ್ಯಂತ ಆರಂಭಗೊಂಡಿದೆ. ಪ್ರತಿಯೊಬ್ಬ ಭಾರತೀಯನೂ ತನ್ನ ಮನೆಯ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮೂಲಕ ದೇಶಪ್ರೇಮ ಹಾಗೂ ಗೌರವವನ್ನು ಸಮರ್ಪಿಸಬೇಕು ಎಂದು ಹಿರಿಯ ಸಾಹಿತಿ ಸುಬ್ಬರಾಮಯ್ಯ ಕೋಲಾರದಲ್ಲಿ ತಿಳಿಸಿದ್ದಾರೆ. ದೇಶಭಕ್ತಿ, ರಾಷ್ಟ್ರೀಯ ಏಕತೆ ಹಾಗೂ ರಾಷ್ಟ್ರಧ್ವಜದ ಗೌರವವನ್ನು ಸಾರುವ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ದಾವಣಗೆರೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ಬೈಕ್ ರ್ಯಾಲಿ ನಡೆಸಿತು. ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿದ ಬೃಹತ್ ರ್ಯಾಲಿಯು ಶಾಮನೂರು ಆಂಜನೇಯ ದೇವಸ್ಥಾನದ ಹತ್ತಿರ ಅಂತ್ಯಗೊಂಡಿತು. ರಾಜ್ಯದ ಹಿತಕ್ಕಾಗಿ ಬಂದ್ ವಾಪಸ್ ಪಡೆದಿರುವ ಎಲ್ಲಾ ಸಂಘಟನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ಸಲ್ಲಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡ ಪರ ಸಂಘಟನೆಗಳ ಬೇಡಿಕೆಗಳನ್ನು ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಕನ್ನಡ ಪರ ಸಂಘಟನೆಗಳ ಮುಖಂಡರು ತಮ್ಮನ್ನು ಭೇಟಿ ಮಾಡಿ ಬಂದ್ ಹಿಂಪಡೆದಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವರ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ವಿಐಪಿ ಸೆಲ್ನಿಂದ ಸಾಮಾನ್ಯ ಸೆಲ್ಗೆ ವರ್ಗಾಯಿಸಲಾಗಿದೆ. ಕಡ್ಡಾಯವಾಗಿ ಜೈಲು ಸಮವಸ್ತ್ರವನ್ನು ಧರಿಸಿ ಗ್ರಂಥಾಲಯದಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳು ಪ್ರಜ್ವಲ್ಗೆ ಸೂಚನೆ ನೀಡಿದ್ದಾರೆ. ಇತ್ತೀಚೆಗೆ ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರ ಕಾರಾಗೃಹದ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಪ್ರಜ್ವಲ್ ಸೆಲ್ನಲ್ಲಿ ಮೊಬೈಲ್ ಫೋನ್ ಹಾಗೂ ಪೆನ್ಡ್ರೈವ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಆರಂಭ, ಅಗಲಿದ ಗಣ್ಯರಿಗೆ ಸದನದಲ್ಲಿ ಸಂತಾಪ. ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನೇಮಕ. ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ಸಲೀಂ ಅಹ್ಮದ್ ನಾಮಪತ್ರ ಸಲ್ಲಿಕೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ, ಮಂಡ್ಯದಲ್ಲಿ ಸಂಘಟನೆಗಳಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿ ಮೈಸೂರು.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯ ದಂಗಳ. ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮುದಾಯದ ಬೆಂಬಲ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗ ಟೀರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
4: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
3: ಮಾನಸಿಕ,
4: ದೈಹಿಕ,
3: ಸಾಮಾಜಿಕ ಸುಸ್ಥಿತಿ,
4: ಮಹಿಳೆಯರು,
3: ಮಕ್ಕಳು,
4: ಹಿರಿಯರು,
3: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
4: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
3: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮಾಜದ ಬೆಂಬಲವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಮೇಡಮ್, ನಾವು ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಒಂದು ಸ್ತನ್ಯಪಾನ ಸಪ್ತಾಹ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಸೊ ಅದೇ ಒಂದು ನಿಟ್ಟಿನಲ್ಲಿ ನಾವು ಆ ಒಂದು ಮುಂದುವರಿದ ಭಾಗವಾಗಿ ಸ್ತನ್ಯಪಾನ ಮಾಡುವ ತಾಯಿ ಆರೋಗ್ಯ, ಪೌಷ್ಟಿಕ ಆಹಾರ ಮತ್ತು ಕುಟುಂಬದ ಮತ್ತು ಸಮಾಜದ ಬೆಂಬಲ ಕುರಿತು ಇವತ್ತು ಮಾತನಾಡ್ತಿದ್ದೀವಿ. ಮೊದಲನೇದಾಗಿ ಮೇಡಮ್, ಈ ಒಂದು ಸ್ತನ್ಯಪಾನ ಮಾಡುವ ತಾಯಿಯು ಪ್ರತಿದಿನ ಯಾವ ರೀತಿಯ ಒಂದು ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು ಮೇಡಮ್?
1: ಈಗ ಅಂದರೆ ಸ್ತನ್ಯಪಾನ ಮಾಡುವ ತಾಯಂದಿರು ಆಹಾರದಲ್ಲಿ ಏನಂತಂದರೆ, ಯಾಕಂದರೆ ಅವರು ಏನು ಆಹಾರ ತಿಂತಾರೋ ಅದು ಮಗುವಿನ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಯಾಕಂದರೆ ನಾವು ಮೊದಲು 6 ತಿಂಗಳಲ್ಲಿ ಮಗುವಿಗೆ ತಾಯಿ ಹಾಲು ಅಷ್ಟೇ ಕುಡಿ ಅಂತ ಹೇಳ್ತೀವಿ. ತಾಯಿ ಹಾಲು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ತಾಯಿ ಏನೇನೆಲ್ಲ ಪೌಷ್ಟಿಕ ಆಹಾರ ತಿಂತಾರೆ ಅದು ಮಗುವಿನ ಬೆಳವಣಿಗೆಗೆ ಕೂಡ ಇಂಪಾರ್ಟೆಂಟ್. ಮತ್ತು ತಾಯಿಗೆ ಯೂಶಲಿ ಏನಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ನಂತರ ಅಂದರೆ ಬಾಣಂತಿ ಟೈಮಲ್ಲೂ ಕೂಡ ಕೆಲವೊಂದು ಪೌಷ್ಟಿಕಾಂಶದ ಕೊರತೆಗಳು ಇರುತ್ತೆ. ಸೊ ಅವ್ರಿಗೆ ಕೂಡ ಅದು ಹೆಲ್ಪ್ ಆಗುತ್ತೆ, ಅಂದರೆ ಅವ್ರ ಆರೋಗ್ಯ ಕೂಡ ಚೆನ್ನಾಗಿ ಅಂದರೆ ಇರೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಸೊ ನಾವೇನು ಹೇಳಿದ್ರೆ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ, ಅಂದರೆ ಸಮತೋಲನವಾದ ಆಹಾರ ತಿನ್ನಬೇಕು ಅಂತ. ಹಂಗಂದ್ರೆ ಏನು ಅಂದರೆ, ಇಷ್ಟು ಅಂಶದ್ದು ಕಾರ್ಬೋಹೈಡ್ರೇಟ್ಸ್ ಅಂತ ಅಂದರೆ ಎನರ್ಜಿ ಕೊಡುವಂಥದ್ದು, ಅಂದರೆ ಶಕ್ತಿ ಕೊಡುವಂಥದ್ದು. ಇನ್ನಿಷ್ಟು ಅಂಶದಲ್ಲಿ ಪ್ರೋಟೀನ್ ಅಂತ ಹೇಳ್ತೀವಿ. ಇನ್ನೂ ಇಷ್ಟು ಭಾಗ ಫ್ಯಾಟ್ ಅಥವಾ ಮಿನರಲ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಸೊ ಆದರೆ ಹೇಗೆ ಅಂತ ಹೇಳಿದ್ರೆ, ಅವ್ರದ್ದು ತಿನ್ನೋದ್ರಲ್ಲಿ ಒಂದು ಪ್ಲೇಟ್ ಅಂತ ತಗೊಂಡ್ರೆ ಅದರಲ್ಲಿ ನಾವು ಅರ್ಧ ಭಾಗ ಅಂತ ಡಿವೈಡ್ ಮಾಡ್ತೀವಿ, ಮತ್ತೆ ಅದನ್ನ ಅರ್ಧ ಭಾಗ ಅಂದ್ರೆ ಕಾಲ್ ಕಾಲ್ ಭಾಗ ಇರುತ್ತೆ. ಸೊ ಕಾಲ್ ಭಾಗದಲ್ಲಿ ಅವರು ಈಗ ಅನ್ನ ತಿಂತಾರೆ ಅಂದ್ರೆ ರೈಸ್, ಅದರಲ್ಲಿ ಅವ್ರಿಗೆ ಎನರ್ಜಿ ಸಿಗುತ್ತೆ. ಇನ್ನ ಕಾಲ್ ಭಾಗದಲ್ಲಿ ಪ್ರೋಟೀನ್ ಅಂಶ. ಪ್ರೋಟೀನ್ ಅಂತ ಅಂದ್ರೆ ಏನು? ಕಾಳುಗಳು, ಹಾಲು, ಮೊಟ್ಟೆ, ಈಗ ಮಾಂಸ ತಿನ್ನುವಂಥವ್ರು ಮೀನು ಅಥವಾ ಬೇರೆ ರೀತಿ ಏನಾದ್ರೂ ಮಾಂಸ, ಚಿಕನ್ ಅಂತದ್ದು, ಅದ್ರ ಜೊತೆಯಲ್ಲಿ ಈಗ ಪನ್ನೀರು ಅಂತದೆಲ್ಲ ಪ್ರೋಟೀನ್ ಅಂಶ ಇರುತ್ತೆ ಅದರಲ್ಲಿ. ಇನ್ನ ಕಾಲ್ ಭಾಗದಲ್ಲಿ ಎಲ್ಲ ಮೊಳಕೆ ಕಾಳುಗಳು ಅಂತದ್ದು, ಅದು ಕೂಡ ಪ್ರೋಟೀನ್ಗೆ ಸೇರುತ್ತೆ. ಇನ್ನ ಕಾಲ್ಭಾಗದಲ್ಲಿ ಸೊಪ್ಪು, ಎಲ್ಲಾ ರೀತಿಯ ಹಸಿರು ಸೊಪ್ಪುಗಳು, ತರಕಾರಿಗಳು ಎಲ್ಲವನ್ನ ಸೇವಿಸಬೇಕು. ಮತ್ತೆ ಇನ್ನು ಕಾಲ್ಭಾಗದಲ್ಲಿ ಅಂತ ಹೇಳಿದ್ರೆ ಬೇರೆ ಏನಾದ್ರು ಅವ್ರದ್ದು ಸಿಹಿ ಪದಾರ್ಥ ಏನಾದರೂ ಸ್ವಲ್ಪ ತಿನ್ನುವಂಥದ್ದು. ಇದ್ರ ಜೊತೆಗೆ ನೀರು, ದ್ರವ್ಯ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಈಗ ತಿಂತಾರೆ, ತಿಂದಿದ್ದು ಆಹಾರ ಜೀರ್ಣ ಆಗಬೇಕಲ್ಲ. ಜೀರ್ಣ ಆಗಬೇಕು ಅಂತಂದರೆ ದೇಹಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ. ಸೊ ಈಗ ಬಾಣಂತಿಯರಲ್ಲೆಲ್ಲ ಮನೆಯಲ್ಲಿ ಏನಿದೆ ಅಂತಂದರೆ ನೀರು ಕೊಡಲ್ಲ ಅವರಿಗೆ. ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ, ಮೇಡಮ್ ನೀರು ಕೊಡೋದಿಲ್ಲ ನಮಗೆ, ಬರೀ 1 ಗ್ಲಾಸ್ ಊಟ ಆದಮೇಲೆ ನೀರು ಕೊಡ್ತಾರೆ ಅಷ್ಟೇ. ಅದು ಆ ಥರ ಮಾಡಬಾರ್ದು. ಈಗ ನೀರು ಎಷ್ಟು ಚೆನ್ನಾಗಿ ಕುಡಿತಿರೋ ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ. ನೀರು ಮತ್ತು ಬಾಣಂತಿಯ ಟೈಮಲ್ಲಿ ರಕ್ತನಾಳದಲ್ಲಿ ಹೆಪ್ಪು ಕಟ್ಟುವಂತ ಸಮಸ್ಯೆ ಇರುತ್ತೆ. ಈಗ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಆಲ್ರೆಡಿ ಪ್ರೆಗ್ನೆನ್ಸಿಯಲ್ಲಿ ದೇಹದಲ್ಲಿ ಕೆಲವು ಬದಲಾವಣೆಗಳಾಗಿರುತ್ತೆ. ಆ ಬದಲಾವಣೆಗಳಿಂದ ಈ ರಕ್ತ ಹೆಪ್ಪು ಕಟ್ಟುವಂತ ಸಮಸ್ಯೆ ಪ್ರೆಗ್ನೆಂಟ್ ಅಂದ್ರೆ ಈ ಪ್ರೆಗ್ನೆಂಟ್ ಹೆಂಗಸರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅದು ಬಾಣಂತಿಗೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಇಂಥ ಸಮಸ್ಯೆಗಳೆಲ್ಲ ಹೆಂಗೆ ಬಗೆಹರಿಸೋದಂದ್ರೆ, ಸಣ್ಣ ಪುಟ್ಟ ದೇಹದ ವ್ಯಾಯಾಮಗಳು ಮಾಡಬೇಕು. ಮತ್ತೆ ಇವಾಗ ಬಾಣಂತಿ ಅಂದ್ರೆ ರೆಸ್ಟ್ ಅಂತ ಅಷ್ಟೇ, ಮನೇಲಿ ಮಲ್ಕೋಬೇಕು, ಎದ್ದೇಳ್ಬೇಕು ಅಷ್ಟೇ. ಆ ತರ ಇಲ್ಲ, ನಾವು ಯಾವ ತಾಯಂದಿರಿಗೂ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳಲ್ಲ. ಅವ್ರು ಎದ್ದು ದಿನ ಚಟುವಟಿಕೆಗಳು ಏನಿದೆ ಅದು ಮಾಡುವಂಥದ್ದು. ಈಗ ನಾರ್ಮಲ್ ಡೆಲಿವರಿ ಆಗಿರೋರಿಗೆ ವಿದಿನ್ 1 ವೀಕೇನೆ ಸಣ್ಣ ಪುಟ್ಟ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ. ಸಿಸೇರಿಯನ್ ಆಗಿರೋರಿಗೆ ಏನು ಅಂತ ಹೇಳಿದ್ರೆ, ಒಂದು ಇನ್ನೊಂದು ವಾರ ಎಕ್ಸ್ಟ್ರಾ ರೆಸ್ಟ್ ತಗೊಂಡು ಒಂದು ಅಟ್ಲೀಸ್ಟ್ ಇನ್ನೊಂದು ವಾರ ಅಂದ್ರೆ ಅವ್ರ ಪ್ರಕಾರ ಅದು 1 ತಿಂಗಳಾಗುತ್ತೆ. 1 ತಿಂಗಳಾದ್ಮೇಲಿಂದ ದೇಹದ ಚಟುವಟಿಕೆಗಳೆಲ್ಲ ಸ್ಟಾರ್ಟ್ ಮಾಡಿ, ಮತ್ತೆ ನೀರಿನ ಜೊತೆಗೆ ಮಜ್ಜಿಗೆ, ಮೊಸರು, ಮತ್ತೆ ಎಳ್ನೀರು, ಎಲ್ಲ ತರ ಜ್ಯೂಸ್ಗಳು. ಯೂಶಲಿ ಜ್ಯೂಸ್ಗಿಂತ ನಾವು ಹಣ್ಣೆ ತಿನ್ನಿ ಅಂತ ಹೇಳ್ತೀವಿ. ಹಣ್ಣಿನಲ್ಲಿ ಸಿಗುವಂತ ಇದು ಸಾರಾಂಶ ಜ್ಯೂಸಲ್ಲಿ ಸಿಗೋದಿಲ್ಲ. ಹಂಗಾಗಿ ಎಲ್ಲ ತರದ ಹಣ್ಣುಗಳು, ಕಿತ್ಲೆ ಹಣ್ಣು ಇರ್ಬೋದು, ಸೀಬಿಕಾಯಿ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಸೇಬ್ ಇರ್ಬೋದು, ಯಾವುದು ಹಣ್ಣನ್ನ ಇಂಥದ್ದು ತಿನ್ನಬಾರ್ದು ಅಂತ ಇಲ್ಲ. ಅವ್ರ ದೇಹಕ್ಕೆ ಮುಂಚೆಯಿಂದ ಏನು ಉಗ್ಗಿರಲ್ವೋ ಅದನ್ನ ಬಿಟ್ಟು ಇನ್ನು ಎಲ್ಲ ತರದ ಅವರು ಇದನ್ನ ತಿನ್ಬೋದು, ಊಟನ ತಿನ್ಬೋದು. ಮತ್ತೆ ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ, ಈಗ ಬಾದಾಮಿ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ಖರ್ಜುರ, ಅವನ್ನೆಲ್ಲ ಸಣ್ಣ ಪ್ರಮಾಣದಲ್ಲಿ ಒಂದೆರಡೆರಡು ಅದೆಲ್ಲ ನೆನೆಸಿ ನೀರಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ತಿನ್ನುವಂಥದ್ದು. ಇದರಲ್ಲೆಲ್ಲ ಸಣ್ಣ ಪುಟ್ಟ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಸಿಗುತ್ತೆ ಅವರಿಗೆ. ಮತ್ತೆ ಕ್ಯಾಲ್ಸಿಯಂ ಕೊರತೆ ಇರುತ್ತೆ, ಐರನ್ದು ಕೊರತೆ ಇರುತ್ತೆ. ಸೊ ಇದಕ್ಕೆಲ್ಲ

0: ಕ್ಯಾಲ್ಸಿಯಂಗೆ ಅಂದ್ರೆ ಹಾಲು ಕುಡಿಬೇಕು, ಮೊಟ್ಟೆ ತಿನ್ಬೇಕು, ಮತ್ತೆ ಎಲ್ಲಾ ತರ ಸೊಪ್ಪುಗಳು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು, ಈ ಎಲ್ಲಾನೂ ತಿನ್ಬಹುದು. ಈಗ ಏನಂತ ಹೇಳಿದ್ರೆ ಬೇರೆ ಕಡೆ ಹಳ್ಳಿ ಪ್ರದೇಶಗಳಿರ್ಬೋದು ಅಥವಾ ಎಜುಕೇಟೆಡೇ ಇರ್ತಾರೆ, ಅವರ ಮನೆಯಲ್ಲೂ ಸಹ ಕೊಡೋದೇನು ಅಂದ್ರೆ ಮೇಡಮ್ ಸಾಂಬಾರ್ ಕೊಡ್ತಾರೆ, ರೈಸ್ ಕೊಡ್ತಾರೆ ಅಷ್ಟೇ, ಪಲ್ಯ ತರಕಾರಿ ಇಲ್ಲ ಮೇಡಮ್, ಏನೋ ಒಂದು ಪಲ್ಯ ಕೊಡ್ತಾರೆ ಅದಷ್ಟೇ, ಹೀರೆಕಾಯಿ ಒಂದು ಕೊಡ್ತಾರೆ ಅಂತ ಹೇಳ್ತಾರೆ ಪೇಷಂಟ್ಸ್. ಇದು ಬಿಟ್ಟರೆ ಬೇರೆ ಇನ್ನೇನು ಕೊಡಲ್ಲ ಅಂತ. ಸೊ ನಾವು ಹೇಳುವಂಥದ್ದು ಆ ಥರ ಏನೂ ಇಲ್ಲ, ಕಟ್ಟನ್ ಮಾಡಿ ಅನ್ನೋದಿಂಥದ್ದು ಏನೂ ಇಲ್ಲ, ಎಲ್ಲ ಥರ ಆಹಾರಗಳನ್ನು ಸೇವನೆ ಮಾಡ್ಬೋದು. ಆದಷ್ಟು ಸ್ವೀಟಿನ ಪದಾರ್ಥಗಳು, ಮಸಾಲೆ ಪದಾರ್ಥಗಳು, ಕರೆದಿರೋ ಅಂಥ ಪದಾರ್ಥಗಳು, ತುಂಬ ತುಪ್ಪ, ತುಂಬ ಬೆಣ್ಣೆ ಹಾಕಿರೋದು ಅಥವಾ ತುಂಬ ಎಣ್ಣೆ ಹಾಕಿರುವಂಥ ಪದಾರ್ಥಗಳು, ಅಂಥವುಗಳನ್ನ ಆದಷ್ಟು ಕಡಿಮೆ ಸೇವನೆ ಮಾಡಬೇಕು. ಮತ್ತು ಹೊರಗಡೆಯಲ್ಲಿ ಸಿಗುವಂಥ ಪದಾರ್ಥಗಳು, ಬೇಕರಿಯಲ್ಲಿ ಸಿಗುವಂಥವು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಈ ಪೆಪ್ಸಿ, ಮ್ಯಾಂಗೋ, ಅದು ಮ್ಯಾಂಗೋ ಜ್ಯೂಸ್ ಅಂತ ಸಿಗುತ್ತೆ ಆ ಟೆಟ್ರಾ ಪ್ಯಾಕೆಟಲ್ಲಿ, ಅಂಥವನ್ನೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲಿ ಶುದ್ಧವಾಗಿ ಮಾಡುವಂಥ ಊಟ ಎಲ್ಲ ಸಹ ಸೇವನೆ ಮಾಡ್ಬೋದು.
1: ಬಹಳ ಉಪಯುಕ್ತ ಮಾಹಿತಿಯನ್ನು ತಾವು ತಿಳಿಸ್ತೀರಿ ಮೇಡಮ್. ಇದರ ಜೊತೆಗೆ ಈಗ ತಾಯಿಯ ಆಹಾರವು ಈ ಒಂದು ಮಗುವಿನ ಬೆಳವಣಿಗೆ ಇರ್ಬೋದು ಮತ್ತು ತಾಯಿಯ ಹಾಲಿನ ಒಂದು ಗುಣಮಟ್ಟವನ್ನು ಹೇಗೆ ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪರಿಣಾಮವನ್ನು ಬೀರುತ್ತೆ ಮೇಡಮ್?
0: ತಾಯಿ ಈಗ ಆಹಾರ ಅವರು ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಅಂತಂದ್ರೆ ದೇಹದಲ್ಲಿ ಎಲ್ಲಾ ಚಟುವಟಿಕೆಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ, ಹಂಗಾಗಿ ಅವ್ರಿಗೆ ಹಾಲಿನ ಉತ್ಪಾದನೆ ಕೂಡ ಚೆನ್ನಾಗಿ ಆಗುತ್ತೆ. ಸೊ ಹಾಲು ಉತ್ಪಾದನೆ ಚೆನ್ನಾಗಿ ಆಗ್ತಿದೆ ಅಂತ ಹೇಳಿದ್ರೆ ಮಗುಗೆ ಕೂಡ ಹಾಲು ಚೆನ್ನಾಗಿ ಸಿಗುತ್ತೆ. ಸೊ ಮಗುಲ್ಲಿ ಕೂಡ ಏನು ಕೊರತೆ ಇರಲ್ಲ. ಸೊ ಈಗ ತಾಯಿಯಲ್ಲಿ ಏನೆಲ್ಲ ಈಗ ಮಗುವಲ್ಲಿ ಕೂಡ ಸಣ್ಣ ಪುಟ್ಟ ಪೌಷ್ಟಿಕಾಂಶ ಕೊರತೆಗಳಿರುತ್ತೆ, ಯಾಕಂದ್ರೆ ಮಗು ಹುಟ್ಟಿದ ತಕ್ಷಣ ದೇಹದಲ್ಲಿ ಎಲ್ಲಾ ಅಂಗಾಂಗಗಳನ್ನು ದೊಡ್ಡವರಲ್ಲಿ ಹೆಂಗೆ ವರ್ಕ್ ಮಾಡ್ತಿರುತ್ತೋ ಆ ತರ ಅದರಲ್ಲಿ ವರ್ಕ್ ಮಾಡ್ತಿರಲ್ಲ. ಸೊ ಹಂಗಾಗಿ ಸಣ್ಣ ಪುಟ್ಟ ಎಲ್ಲ ಏನು ಅದಕ್ಕೆ ಬೇಕಾಗಿರುತ್ತೋ ಪೌಷ್ಟಿಕಾಂಶತೆ ಅದು ತಾಯಿಯಿಂದನೇ ಸಿಗುವಂಥದ್ದು. ಸೊ ತಾಯಿ ಏನೆಲ್ಲ ಚೆನ್ನಾಗಿ ಆಹಾರ ತಿಂತಾರೆ ಅದು ಮಗುವಿನ ಬುದ್ಧಿ ಬೆಳವಣಿಗೆಗಾಗಿ ಅಥವಾ ದೈಹಿಕ ಬೆಳವಣಿಗೆ ಅಥವಾ ನರಗಳು ಬೆಳವಣಿಗೆ ಆಗೋದಿಕ್ಕೆ ಅಥವಾ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಮಗುವಲ್ಲಿ ಉತ್ಪಾದನೆ ಆಗೋದಿಕ್ಕೆ ಮತ್ತೆ ಇದೆಲ್ಲ ಚೆನ್ನಾಗಿ ಮಗುವಲ್ಲಿ ಯಾವಾಗ ಇವೆಲ್ಲ ಅಂಗ ಚೆನ್ನಾಗಿರುತ್ತೋ ಆವಾಗ ಸಣ್ಣ ಸಣ್ಣ ಸೋಂಕುಗಳು ಬರುವಂಥದ್ದು ಇವನ್ನೆಲ್ಲವೂ ತಡೆಗಟ್ಟುತ್ತೆ. ಸೊ ಇದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ತಾಯಿಗೂ ಕೂಡ ಇವೆಲ್ಲ ತುಂಬಾ ಉಪಯುಕ್ತವಾಗಿರುತ್ತೆ, ಯಾಕಂದ್ರೆ ತಾಯಿಯಲ್ಲಿ ಆಗ್ಲೇ ಹೇಳ್ದಂಗೆ ಸಣ್ಣ ಪುಟ್ಟ ಪೌಷ್ಟಿಕಾಂಶ ಕೊರತೆಗಳಿರುತ್ತೆ. ಈ ಕೊರತೆಗಳು ಪ್ರೆಗ್ನೆನ್ಸಿಯಿಂದನೂ ಕೂಡ ಬಂದಿರುತ್ತೆ, ಆಲ್ರೆಡಿ ಅವ್ರಿಗೆ ದೇಹದಲ್ಲಿ ಸ್ವಲ್ಪ ಕೊರತೆ ಇದ್ದು ಪ್ರೆಗ್ನೆನ್ಸಿ ಆಗಿ ಇನ್ನೂ ಅದು ಜಾಸ್ತಿ ಆಗಿರುತ್ತೆ. ಸೊ ಅದನ್ನೆಲ್ಲ ಅವರು ಏನ್ ಮಾಡ್ಬೇಕಂದ್ರೆ ಮತ್ತೆ ಅದು ಮೊದಲು ಪ್ರೆಗ್ನೆಂಟ್ ಮುಂಚೆ ಇರೋ ಪರಿಸ್ಥಿತಿಗೆ ಹೋಗ್ಬೇಕು. ಸೊ ಹಂಗಾಗಿ ಆ ಪೌಷ್ಟಿಕಾಂಶದ ಕೊರತೆನೆಲ್ಲ ಅವರು ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಚೆನ್ನಾಗಿ ಆಹಾರ ತಿನ್ಬೇಕು. ಮನೆಯಲ್ಲಿನೂ ಕೂಡ ಯಾರನ್ನು ಹತ್ರ ಇಂಥದ್ ಕೊಡಲ್ಲ, ಕೊಡಬಾರ್ದು ಅಂತ ಏನು ಇದು ಮಾಡದಿರೋ ತರ ಅವ್ರಿಗೆ ಚೆನ್ನಾಗಿ ಆಹಾರ ಕೊಡ್ಬೇಕು.
1: ಈಗ ತಾವು ಹೇಳಿದಂಗೆ ಮೇಡಮ್, ಈಗ ಸ್ತನ್ಯಪಾನ ಮಾಡುವಂತಹ ತಾಯಿಂದರಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಪೌಷ್ಟಿಕಾಂಶಗಳ ಕೊರತೆಗಳು ಯಾವುವು, ಆ ಥರ ಒಂದು ಒಳ್ಳೆ ಕೊರತೆಗಳು ಕಂಡು ಬಂದಾಗ ಹೇಗೆ ಅವುಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಮೇಡಮ್?
0: ಸಾಮಾನ್ಯವಾಗಿ ನಾವು ಪೌಷ್ಟಿಕಾಂಶದ ಕೊರತೆ ಅಂದರೆ ನಮ್ಮ ದೇಶದಲ್ಲಿ ರಕ್ತಹೀನತೆ ಅಂತ ಹೇಳ್ತೀವಿ. ಅದರಲ್ಲಿ ಏನೋ ರಕ್ತಹೀನತೆ ಅಂತ ಹೇಳಿದ್ರೆ ಐರನ್ ಡಿಫಿಷಿಯನ್ಸಿ ಅನೀಮಿಯಾ ಅಂದರೆ ಕಬ್ಬಿಣದ ಕೊರತೆ ಅಂತ ಹೇಳ್ತೀವಿ. ಸೊ ಅದು ನಮ್ಮ ದೇಶದಲ್ಲಿ ತುಂಬ ಸಾಮಾನ್ಯವಾಗಿ ಮತ್ತೆ ಪ್ರಾಮುಖ್ಯತವಾಗಿ ಕಂಡು ಬರುತ್ತದೆ. ಸೊ ಅದನ್ನ ನಾವು ಹೇಗೆ ತಡಿಬೇಕು ಅಂತ ಹೇಳಿದ್ರೆ, ಒಂದು ತಾಯಿಗೆ ನಾವು ಮುಂಚೆನೆ ಡೆಲಿವರಿ ಆದಾಗ್ಲೇನೆ ಐರನ್ ಮತ್ತೆ ಕ್ಯಾಲ್ಸಿಯಂ ಮಾತ್ರೆಗಳಂತ ಕೊಟ್ಟಿರ್ತೀವಿ. ಆ ಮಾತ್ರೆಗಳನ್ನ 180 ದಿನ ಅಂದ್ರೆ ಡೆಲಿವರಿಗೆ ಆದ್ಮೇಲೆ 180 ದಿನ ಮತ್ತು ಪ್ರೆಗ್ನೆನ್ಸಿಯಲ್ಲಿ 180 ದಿನ ತಗೊಳ್ಬೇಕು ಅಂತ ನಮ್ಮ ಸರ್ಕಾರದಿಂದ ಆರೋಗ್ಯದ್ದು ಇದೆಲ್ಲ ಏನು ಇಲಾಖೆ ಏನಿದೆ ಅದರಿಂದ ಅದು ಇದು ಮಾಡಿದ್ದಾರೆ. ಸೊ ಹಂಗಾಗಿ ಅದನ್ನ ಕಂಟಿನ್ಯೂ ಮಾಡ್ಬೇಕು. 180 ದಿನ ಅಂದ್ರೆ 3 ತಿಂಗಳ ತನಕ ತಗೊಳ್ಬೇಕಾಗತ್ತೆ. ಸೊ ಕೆಲವು ಇದ್ರಲ್ಲೇನೆ ಆ ಕೊರತೆ ಆಲ್ಮೋಸ್ಟ್ ಕಡಿಮೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಆಹಾರದಲ್ಲಿನೂ ಕೂಡ, ಆಹಾರದಲ್ಲಿ ಏನೆಲ್ಲ ತಗೋಬೇಕು, ಬೀಟ್ರೋಟ್ ತಗೊಳ್ಬೇಕು, ದಾಳಿಂಬೆ ಹಣ್ಣು ತಗೊಳ್ಬೇಕು, ಮತ್ತೆ ಪಾಲಕ್ ಸೊಪ್ಪು ತಗೊಳ್ಬೇಕು, ಬದನೆಕಾಯಿ, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಇವರಲ್ಲಿ, ಮತ್ತೆ ಇದು ಏನು ಬೆಲ್ಲ ಅಂತ ಹೇಳ್ತೇವೆ ಇವರಲ್ಲಿ ಎಲ್ಲ ರಾಗಿ ಇವರಲ್ಲೆಲ್ಲ ಜಾಸ್ತಿ ಇರುತ್ತೆ ಕಬ್ಬಿಣದ ಅಂಶ. ಸೊ ಇದನ್ನೆಲ್ಲ ಅವರು ಎಷ್ಟೊಂದೇ ಸಮತೋಲನದಿಂದ ಅಂದ್ರೆ ಹೇಳಿದ್ರಂತೇಳಿ ಬರೀ ಅದನ್ನೇ ತಿನ್ನೋದಲ್ಲ, ಬರೀ ಅದನ್ನೇ ತಿಂದ್ರೆ ಏನಾಗುತ್ತೆ, ಹೊಟ್ಟೆ ಉಬ್ರಣೆ ಆಗುತ್ತೆ, ಮತ್ತೆ ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಏನೇ ತಿಂದ್ರು ಅದು ಬ್ಯಾಲೆನ್ಸ್ಡ್ ಅಂದ್ರೆ ಕರೆಕ್ಟ್ ಆಗಿ ತಿನ್ಬೇಕು, ಇಷ್ಟ ಅಂಶನೇ ತಗೊಳ್ಬೇಕು ಅಂತ, ಸುಮ್ಮನೆ ಎಕ್ಸೆಸಿವ್ ಆಗಿ ತಿನ್ನೋದಲ್ಲ ಹೇಳಿದ್ರು ಅಂತ ಹೇಳಿ. ಸೊ ಇದೊಂದು ಕಬ್ಬಿಣದ ಕೊರತೆ. ಇನ್ನೊಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಗೂ ಕೂಡ ನಾವು ಆಲ್ರೆಡಿ ಅದು ಇರುತ್ತೆ ಅಂತ ಗೊತ್ತಿರೋದಕ್ಕೆ ಕೊಟ್ಟಿರ್ತೀವಿ ಕ್ಯಾಲ್ಸಿಯಂ ಮಾತ್ರೆಗಳೆಲ್ಲ ಕಂಟಿನ್ಯೂ ಮಾಡಿ ಅಂತ. ಕೆಲವೊಮ್ಮೆ ಏನಾಗಿರುತ್ತೆ, ಹಾಸ್ಪಿಟಲಲ್ಲಿ ಅವರು ಬರೀ 1 ತಿಂಗಳಿಗಷ್ಟೇ ಕೊಟ್ಟಿರ್ತಾರೆ, ಇದು ತುಂಬಾ ಜನಗಳಿಗೆ ಗೊತ್ತಿರಲ್ಲ. ಆ ತಗೊಂಡು ಕೊಟ್ಟಿದ್ದಾರೆ, ಇವತ್ತು ಕೊಟ್ಟಿದ್ದಾರೆ ಇಷ್ಟು ದಿನಕ್ಕೆ ಅಂತೇಳಿ ನಿಲ್ಲಿಸ್ಬಿಟ್ಟಿರ್ತಾರೆ. ಬಟ್ ಅದು ಅಲ್ಲಿಗೆ ನಿಲ್ಸೋ ತಕ್ಕಂಗಿಲ್ಲ, ಅದನ್ನ 3 ತಿಂಗಳ ತನಕ ಕಂಟಿನ್ಯೂ ಮಾಡಬೇಕು. ಸೊ ಮನೆಯಲ್ಲಿ ನೀನು ಹಾಲಿನಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ, ಮೊಸರಿನಲ್ಲಿ ಇರುತ್ತೆ ಕ್ಯಾಲ್ಸಿಯಂ ಅಂಶ, ಮೊಟ್ಟೆಯಲ್ಲಿ ಇರುತ್ತೆ, ಮತ್ತೆ

0: ಎಲ್ಲಾ ತರ ಹಸಿರು ತರಕಾರಿಗಳು ಮತ್ತೆ ಸೊಪ್ಪಿನಲ್ಲಿ ಇರುತ್ತೆ. ಅದು ಬಿಟ್ರೆ ಇದರಲ್ಲಿ ಸಿಗುತ್ತೆ ಪನ್ನೀರು ಅಥವಾ ಬೇರೆ ಇನ್ನು ಮಾಂಸ ಅದರಲ್ಲಿ ಸಿಗುತ್ತೆ, ಮೀನಿನಲ್ಲಿ ಸಿಗುತ್ತೆ. ಸೊ ಇಂಥದ್ದೆಲ್ಲ ಮಾಂಸ ಎಲ್ಲ ತಿನ್ನೋರು ಮೀನು ಚಿಕನ್ನು ಅಂಥದ್ದೆಲ್ಲ ತಿನ್ಬೋದು, ಅದರಲ್ಲಿನೂ ಕೂಡ ಕ್ಯಾಲ್ಶಿಯಂ ಅಂಶ ಇರುತ್ತೆ. ಮತ್ತೆ ಅದನ್ನ ಬಿಟ್ಟರೆ ಇನ್ನು ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ, ಅದು ಸಾಮಾನ್ಯವಾಗಿ ಅಷ್ಟು ಪ್ರಾಮುಖ್ಯವಾಗಿ ಕಂಡು ಬರಲ್ಲ, ಬಟ್ ಆದರೂ ಕೂಡ ಯಾಕಂದ್ರೆ ಅದು ದೇಹದಲ್ಲೇನೆ ಫೋಲಿಕ್ ಆಸಿಡ್ ಸ್ಟೋರ್ಸ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದು ತಕ್ಷಣಕ್ಕೆ ಕಾಣಿಸೋದಿಲ್ಲ. ಸೊ ಬಟ್ ಅದನ್ನು ಕೂಡ ತಗೊಳ್ಬೇಕು. ಎಲ್ಲಾ ತರ ಹಸಿರು ತರಕಾರಿಗಳಲ್ಲೂ ಇರುತ್ತೆ ಫೋಲಿಕ್ ಆಸಿಡ್ ಅಂಶ. ಸೊ ಹಂಗಾಗಿ ಅದು ತುಂಬಾ ಎಲ್ಲಾರ್ಗೂ ಅಂತ ಸಾಮಾನ್ಯವಾಗಿ ಕಾಣಿಸೋಲ್ಲ, ಲಕ್ಷಣಗಳು ಕಾಣಿಸೋದಿಲ್ಲ ಅದ್ರದ್ದು. ಮತ್ತೆ ಅದನ್ನ ಬಿಟ್ಟರೆ ಇನ್ನೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ವೈಟಮಿನ್ ಡಿ ಡಿಫಿಷಿಯನ್ಸಿ ಇರ್ಬೋದು, ಮೆಗ್ನೀಷಿಯಂ ಅಂತ ಹೇಳ್ತೀವಿ, ಪೊಟ್ಯಾಷಿಯಂ ಅಂತ ಹೇಳ್ತೀವಿ. ಇವೆಲ್ಲ ಈಗ ಎಲ್ಲ ತುಂಬಾ ಜನ ಬರ್ತಾರೆ ಪ್ರೆಗ್ನೆನ್ಸಿ, ಮೇಡಮ್ ನನಗೆ ಮೊಣಕಾಲು ನೋವಿದೆ ಮತ್ತೆ ಕಾಲಿನ ಹಿಂದಿನ ಭಾಗ ನೋವಿದೆ, ಸ್ವಲ್ಪ ಕಾಲೆಲ್ಲ ಮಲಗಬೇಕಾದ್ರೆ ಜುಮ್ ಜುಮ್ ಅನ್ನತ್ತೆ. ಮತ್ತೆ ಪ್ರೆಗ್ನೆಂಟ್ ಬಾಣಂತಿಯರಲ್ಲೂ ಬರ್ತಾರೆ, ನಂಗೆ ಕುತ್ಕೊಂಡ್ರೆ ಬೆನ್ನೆ ನೋವು ಬರುತ್ತೆ ಮೇಡಮ್, ಕೈ ಕಾಲೆಲ್ಲ ನೋವು ಬರುತ್ತೆ, ಚುಚ್ಚಿದಂಗ. ಇವೆಲ್ಲ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿಯಿಂದ ಆಗುವಂಥದ್ದು. ಇವನ್ನೆಲ್ಲ ಸರಿಪಡಿಸ್ಕೋಬೇಕು ಅಂದ್ರೆ ಅದೇನೆ ನಾನು ಹೇಳ್ದಂಗೆ, ಎಲ್ಲಾ ತರದ ಕಾಳುಗಳು, ಯಾವ ಕಾಳುಗಳು ಇಲ್ಲ ಅಂತ ಇಲ್ಲಂಗಿಲ್ಲ, ಎಲ್ಲಾ ತರ ಕಾಳುಗಳು, ಬೇಳೆ ಕಾಳಿರ್ಬೋದು, ತೊಗರಿ ಕಾಳಿರ್ಬೋದು, ಎಲ್ಲಾ ತರ ಕಾಳುಗಳನ್ನ ಮೊಳಕೆ ಕಟ್ಟಿ ತಿನ್ಬೋದು, ಅಥವಾ ಹಾಗೇನೆ ಸಾಂಬಾರ್ ಮಾಡಿ ತಿನ್ಬೋದು, ಅಥವಾ ಬೇರೆ ಈಗ ಪಿಸ್ತಾ ಸಣ್ಣ ಡ್ರೈ ಫ್ರೂಟ್ಸ್ ಅಂತ ಇದೆ, ಇವರಲ್ಲೆಲ್ಲ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ, ಇವೆಲ್ಲ ನಮ್ಮ ದೇಹದಲ್ಲಿ ಬೇಡದೆ ಅಂತ ಏನು ಅಂಶಗಳಿರುತ್ತೋ ಅದನ್ನು ಕಡಿಮೆ ಮಾಡಿ ಇನ್ಫ್ಲಮೇಟ್ರಿ ಇದು ಅಂತ ಹೇಳ್ತೀವಿ, ಅವೆಲ್ಲಕ್ಕನ್ನ ಕಡಿಮೆ ಮಾಡಿ ಇದು ಒಳ್ಳೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಪಡಿಸುತ್ತೆ. ಮತ್ತು ನೀರು, ಅದನ್ನು ಕೂಡ ಇಂಪಾರ್ಟೆಂಟ್, ನೀರು ದ್ರವ ಪದಾರ್ಥಗಳು ಅವನ್ನು ಕೂಡ ಸೇವಿಸಬೇಕಾಗುತ್ತೆ.
1: ಮೇಡಮ್, ನೀವು ಮೊದಲೇ ಮಾತನಾಡ್ತಾ ಹೇಳಿದ್ರಿ, ಈಗ ಸಾಮಾನ್ಯವಾಗಿ ಬಾಣಂತಿ ಸಂದರ್ಭದಲ್ಲಿ ಅವ್ರ ಮನೆಗಳಲ್ಲಿ ಹೆಚ್ಚಾಗಿ ನೀರು ಮತ್ತು ದ್ರವ ಪದಾರ್ಥಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ರಿ. ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ತಾಯಿಯು ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಮತ್ತು ಇತರೆ ದ್ರವ ಪದಾರ್ಥಗಳನ್ನು ಅವ್ರು ಸೇವಿಸಬೇಕು ಮೇಡಮ್?
0: ಇಷ್ಟು ಅಂದರೆ ಅದು ಬಾಡಿ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ನಾರ್ಮಲ್ ಆಗಿ ಹೇಳೋದು 90% ಆಫ್ ದ ಬಾಡಿ ವೆಯ್ಟ್ ಅಂದರೆ 90% ದೇಹದಲ್ಲಿ ಇರುವಂಥದ್ದೆಲ್ಲ ನೀರಿನ ಅಂಶ ಅಂತಾನೆ. ಸೊ ಒಬ್ಬೊಬ್ರು ದೇಹ ಕಟ್ಟು ಡಿಫ್ರೆಂಟ್ ಇರುತ್ತೆ. ಸೊ ನಾವು ಆವ್ರೇಜ್ ಪರ್ಸನ್ ಅಂತ ಹೇಳಿದ್ರೆ 2-2.5 liters ಅಂತ ಹೇಳ್ತೀವಿ, ಅದು ಮಿನಿಮಮ್ ನಾವು ಹೇಳಂತದ್ದು. ಕೆಲವ್ರದ್ದು ಸ್ವಲ್ಪ ದಷ್ಟ ಪುಷ್ಟವಾಗಿ ಇರ್ತಾರೆ, ಅವರಿಗೆಲ್ಲ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೀರಿನ ಅಂಶ, ಅವರೆಲ್ಲ 3 liters ತನಕನು ಕೂಡ ನೀರು ಕುಡಿಬಹುದು. ಯಾವಾಗೆಲ್ಲ ಕುಡಿಬೇಕು ನಿಮ್ ಈಗ ಕೆಲವರಿಗೆ ಏನಂದ್ರೆ ಬರೀ ಅವ್ರದ್ದು ಅಭ್ಯಾಸ ಹೆಂಗಿರುತ್ತಂದ್ರೆ ನಾನು ಊಟ ಮಾಡ್ತೀನಿ ಅವಾಗ ಒಂದ್ ಗ್ಲಾಸ್ ನೀರು ಕುಡಿತೀನಿ, ಸೊ ಆಗ ಮಾಡಿದಾಗ ಏನಾಗುತ್ತೆ ಅದು ನಿಮ್ಗೆ ಬರೀ ಇಲ್ಲ ಬಾಯಾರಿಕೆ ಆದಾಗ ನೀರು ಕುಡಿ. ಸೊ ಆ ಥರ ಮಾಡೋದ್ ಬದಲು ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು ಅವ್ರದ್ದೇನು ದಿನ ದೈನಂದಿನ ಕ್ರಿಯೆಗಳಿರುತ್ತೋ ಅದನ್ನೆಲ್ಲ ಮುಗಿಸಿ ಒಂದು ಕಾಯಿಸಿ ಆರಿಸಿರೋ ಒಂದು 1/2 liter ಅಟ್ಲೀಸ್ಟ್ 300-500 ml 300-500 ml ಅಂತ ಹೇಳ್ತೀವಿ, ಅದನ್ನು ನೀರನ್ನು ಸೇವಿಸೋದು ಇದು ತುಂಬ ಒಳ್ಳೇದು. ಯಾಕಂದ್ರೆ ನೀವು ಮಲಗಿದ್ದು ಎದ್ದಾಗ ನಿಮ್ಮ ದೇಹದ ಎಲ್ಲ ಚಟುವಟಿಕೆಗಳನ್ನು ಆದಷ್ಟು ಸ್ಟಾಪ್ ಆಗಿರುತ್ತೆ ಅಂತ ಹೇಳಲ್ಲ, ಅಂದರೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ನೀವು ಬೆಳಿಗ್ಗೆ ಎದ್ದಾಗಕ್ಕಿಂತ ಡೇ ಟೈಮಲ್ಲಿ ಇರೋದಕ್ಕಿಂತ ನೀವು ಮಲಗಿದ್ದು ಎದ್ದಾಗ ಅವೆಲ್ಲ ಚಟುವಟಿಕೆಗಳು ಕಡಿಮೆ ಇರುತ್ತೆ. ಸೊ ನೀವು ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಏನು ಕೆಮಿಕಲ್ಸ್ ಇರುತ್ತೋ ಅಥವಾ ಆ್ಯಸಿಡ್ ಅಂಶ ಇರುತ್ತೋ ಅದೆಲ್ಲ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದಮೇಲೆ ನೀವು ಊಟ ಮಾಡೋದ್ರಿಂದ ನಿಮಗೆ ನಿಮ್ಮ ಜೀರ್ಣ ಕ್ರಿಯೆ ಆಗಲಿ, ನಿಮ್ಗೆ ಆ ಒಂದು ಲವಲವಿಕೆ ಇರುತ್ತೆ ಕೆಲಸ ಮಾಡೋದ್ರಲ್ಲಿ. ಇಲ್ಲ ಕೆಲವ್ರು ಹೇಳ್ತಾರೆ ನಂಗೆ ಬೆಳಿಗ್ಗೆ ಎದ್ದ ತಕ್ಷಣನೇ ಒಂಥರ ಮೈಯೆಲ್ಲ ಭಾರ ಅನ್ಸುತ್ತೆ, ಒಂಥರ ತಲೆ ಭಾರ ಆದಂಗೆ ಅನ್ಸುತ್ತೆ, ಇವೆಲ್ಲ ಇರುತ್ತೆ. ಸೊ ಇವೆಲ್ಲ ಕೆಲವು ಸಮಸ್ಯೆಗಳೆಲ್ಲ ಅವರು ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ಅಂದರೆ ನೀರು ಸರಿಯಾಗಿ ತಗೊಳ್ದೇ ಇರೋದ್ರಿಂದ ಆಗುವಂಥದ್ದು. ಸೊ ಇದು ಬೆಳಗಿನ ಟೈಮಲ್ಲಿ, ಇನ್ನು ಮತ್ತೆ ಊಟ ಆದಮೇಲೆ ಮತ್ತೆ ಹಾಗೇನೆ ಒಂದು 250-500 ml ನೀರು ಕುಡಿಯುವಂಥದ್ದು, ಮತ್ತೆ ಮಧ್ಯಾಹ್ನ ರಾತ್ರಿ ಊಟ ಆದ್ಮೇಲೂ ಅಷ್ಟೇ ಅದನ್ನು ಇದು ಮಾಡುವಂಥದ್ದು. ಸೊ ಅದು ಒಂದು ಬಾಟಲ್ ಇಟ್ಕೊಂಡ್ಬಿಟ್ರೆ ಈಸಿ, 1 liter ಬಾಟಲ್ ಇಟ್ಕೊಬಿಟ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಾನು ಎಷ್ಟು ಕುಡಿತಿದ್ದೀನಿ ಎಷ್ಟು ಕುಡಿತಿಲ್ಲ ಅಂತ ಹೇಳಿ. ಮತ್ತೆ ಅದನ್ನ ಬಿಟ್ಟರೆ ಎಳ್ನೀರು ಕುಡಿಬೋದು, ಆವಾಗಲೇ ಹೇಳ್ದಂಗೆ ಮಜ್ಜಿಗೆ ಕುಡಿಬೋದು. ಈಗ ನಾನು ಜ್ಯೂಸ್ ಮಾಡಿ ಕುಡಿಬೋದು, ಕೆಲವ್ರಿಗೆ ಹಣ್ಣು ತಿನ್ನಕ್ ಆಗೋದೇ ಇಲ್ಲ ಅನ್ನೋರಿಗೆ ಜ್ಯೂಸ್ ಮಾಡಿ ಕುಡಿಬೋದು. ಆದ್ರೆ ಆದಷ್ಟು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ದಂಗೆ ಅಂದ್ರೆ ಬೇಕರಿ ಅಥವಾ ಅಂಗಡಿಗಳಲ್ಲಿ ಸಿಗುವಂತ ಜ್ಯೂಸಿನ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಫ್ರೆಶ್ ಫ್ರೂಟ್ ಜ್ಯೂಸ್ ಅಂದ್ರೆ ಅಲ್ಲೇ ಆ ಹಣ್ಣನ್ನ ತೆಗೆದು ಮಾಡಿ ಹಾಕಿರುವಂತ ಜ್ಯೂಸ್, ಮತ್ತೆ ಅದರಲ್ಲಿನು ಕೂಡ ಶುಗರ್ ಹಾಕಿ ಕುಡಿಬಾರ್ದು. ಯಾಕಂದ್ರೆ ಆಲ್ರೆಡಿ ನೀವು ಕುಡಿಯೋ ಹಣ್ಣಿನಲ್ಲೇನೆ ಸಕ್ಕರೆ ಅಂಶ ಇರುತ್ತೆ, ನೀವು ಅದಕ್ಕೆ ಹೆಚ್ಚು ಸಕ್ಕರೆ ಅಂಶ ಹಾಕಿದ್ರೆ ಏನಾಗುತ್ತೆ, ನೀವು ಅದನ್ನ ಕುಡಿದಾಗ ನಿಮ್ ಮತ್ತೆ ದಣಿವು ಜಾಸ್ತಿ ಆಗುತ್ತೆ, ಆಗ ನೀವು ಮತ್ತೆ ನೀರು ಕುಡಿಬೇಕಂತ ಅನ್ಸುತ್ತೆ. ಸೊ ಆದಷ್ಟು ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಈಗ ಅಭ್ಯಾಸ ಆಗಿರೋರ್ಗೆ, ಬಟ್ ಅದು ಅಭ್ಯಾಸ ಮಾಡ್ತಾ ಬಂದ್ರೆ ಅದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಅವ್ರಿಗೆ, ಸಕ್ಕರೆ ಹಾಕಿ ಕುಡಿಯೋಂತದ್ದು. ಸೊ ಅದನ್ನ ಒಂದನ್ನ ಪಾಲನೆ ಮಾಡ್ಬೇಕಾಗತ್ತೆ.
1: ಮೇಡಮ್, ಇದ್ರ ಜೊತೆಗೆ ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ತಾಯಂದರಿಗೆ ಅವರ ಕುಟುಂಬದಲ್ಲಿ ಇರ್ತಕ್ಕಂಥ ಪೋಷಕರು ಇರ್ಬೋದು, ಆ ಅಜ್ಜಿಯರು ಅಥವಾ ಇತರೆ ಸದಸ್ಯರುಗಳು ಹೇಗೆ ಅವ್ರಿಗೆ ಬೆಂಬಲವನ್ನು ಮತ್ತು ಸಹಕಾರವನ್ನು ನೀಡಬೇಕಾಗತ್ತೆ ಮೇಡಮ್?

0: ಈಗ ಏನಂತ ಅಂದ್ರೆ ಹೆಂಗಾಗ್ಬಿಟ್ಟಿರುತ್ತೆ ಮನೆಯಲ್ಲಿ ಅಂದ್ರೆ, ಹುಟ್ಟಿದ ತಕ್ಷಣ ಪಾಪು ಕಂಪ್ಲೀಟ್ ಆಗಿ ತಾಯಿದೇ ಜವಾಬ್ದಾರಿ, ಬೇರೆ ಇನ್ಯಾರು ಇಲ್ಲ, ಪಾಪು ಆಯ್ತು ತಾಯಿ ಆಯ್ತು. ಸೊ ಈ ತರ ಮಾಡುವಂತದ್ದು ತಪ್ಪು. ಯಾಕಂದ್ರೆ ಒಂದ್ ಮಗು ಹುಟ್ಟಿದೆ ಅಂತ ಹೇಳಿದ್ರೆ ಆ ಮಗುನ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ತಾಯಿದಷ್ಟೇ ಇರಲ್ಲ, ಅವ್ರದ್ದು ಅವರ ಅಜ್ಜ ಅಜ್ಜಿ ಮತ್ತೆ ತಂದೆದು ಕೂಡ ಅಷ್ಟೇ ಪಾತ್ರ ಇರುತ್ತೆ. ಯಾಕೆ ಈಗ ತಾಯಿ ಹುಟ್ಟಿದ ತಕ್ಷಣ ತಾಯಿಯಲ್ಲಿ ಎಷ್ಟೊಂದು ಆತಂಕ ಭಯ ಅವರಿಗೆ ಮೊದಲನೇ, ಈಗ ಇನ್ನೂ ಮೊದಲನೇ ತಾಯಂದಿರಲ್ಲಿ ಇದು ಹೆಚ್ಚು ಜಾಸ್ತಿಯಾಗಿ ಕಾಣಿಸುತ್ತೆ. ಈಗ ಅವ್ರಿಗೆ ಮೊದಲೇ ಮಗು ಹುಟ್ಟಿರುತ್ತೆ, ಈ ಮಗು ಅದು ಅದು ನೋಡಕ್ಕೆ ಸಣ್ಣದಿರುತ್ತೆ, ಈ ಪಾಪು ನಾನು ಹಿಂಗೆ ಎತ್ಕೊಳ್ಳೋದು, ಇದನ್ನ ಹಿಂಗೆ ನೋಡ್ಕೊಳ್ಳೋಂಥದ್ದು, ಇದಕ್ಕೆ ನಾನು ಚೆನ್ನಾಗಿ ಇದು ಎಲ್ಲ ನೋಡ್ಕೊಳ್ಳಿಕ್ಕೆ ಆಗುತ್ತಾ, ಅಥವಾ ನಾನು ಈಗ ನನಗೆ ಹಾಲು ಬರಲಿಲ್ಲ ಅಂದರೆ ನಾನು ಏನು ಮಾಡಲಿ, ನನಗೆ ಇದು ಹಾಲು ಈಗ ನಾನು ಕುಡಿಸ್ತಿರೋ ಹಾಲು ಪಾಪಕ್ಕೆ ಸಾಕಾಗ್ತಿದೆಯಾ, ಅವ್ರ ತಲೆಯಲ್ಲಿ ನಾನಾ ಏನು ಸಂದೇಹಗಳಿರುತ್ತೆ. ಸೊ ಆ ಎಲ್ಲನೂ ನೀವು ಅವ್ರಿಗೆ ಬಿಟ್ಬಿಟ್ಟಾಗ ಅವ್ರಿಗೆ ಏನು ಅವ್ರ ಮಾನಸಿಕ ಸ್ಥಿತಿ ಇನ್ನೂ ಕುಗ್ಗೋಗ್ಬಿಡುತ್ತೆ. ಸೊ ಇದು ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ತೊಗೊಳ್ಬೇಕು, ಜವಾಬ್ದಾರಿನ ಡಿವೈಡ್ ಮಾಡ್ಕೋಬೇಕು. ತಾಯಿಗೆ ಏನೆಲ್ಲ ಕೆಲಸ ಇರುತ್ತೋ ಅದನ್ನ ತಾಯಿ ಮಾಡ್ತಾರೆ. ಈಗ ಮನೆ ಕೆಲಸನೂ ಮಾಡ್ಬೇಕು, ಮಗುನೂ ನೋಡ್ಕೋಬೇಕು ಅಂದ್ರೆ ಅದು ಆಗಲ್ಲ. ಸೊ ಜೊತೆಯಲ್ಲಿರೋರು ಸಣ್ಣ ಏನೆಲ್ಲ ತಾಯಿಯಲ್ಲಿ ಮಾಡುವಂತ ಕೆಲಸಗಳು, ಈಗ ಅವರು ಅವ್ರ ದೈನಂದಿನ ಕ್ರಿಯೆ ಮಾಡ್ಕೋತಾರೆ, ಉಳಿದಿದ್ದೆಲ್ಲ ಕೆಲಸಗಳನ್ನ ಮನೆಯವ್ರು ನೋಡ್ಕೋಬೇಕು. ಈಗ ತಾಯಿಗೆ ಊಟ ಮಾಡೋ ಸಮಯದಲ್ಲಿ ಅವ್ರಿಗೆ ಕರೆಕ್ಟ್ ಆಗಿ ಊಟ ತಿನ್ನಕ್ಕೆ ಹಾಕ್ಬೇಕು. ಕೆಲವೊಮ್ಮೆ ಏನಾಗಿರುತ್ತೆ, ಅವರು ಮಗು ನೋಡ್ಕೊಳ್ಳೋದ್ರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ, ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ನಿದ್ದೆ ಮಾಡೋದಿಲ್ಲ, ವಿಶ್ರಾಂತಿ ಇರಲ್ಲ, ಇವೆಲ್ಲ ಅವ್ರ ಮಾನಸಿಕ ಒತ್ತಡನೇ ಇನ್ನ ಜಾಸ್ತಿ ಮಾಡುತ್ತೆ. ಸೊ ತಾಯಿ ಯಾವಾಗ ಊಟ ಮಾಡ್ತಿರ್ತಾರೆ ಅವಾಗ ಪಾಪು ಅಳುತ್ತೆ, ಅಥವಾ ಏನೋ ಪಾಪುಗೆ ಇನ್ನೇ ಏನೋ ಒಂದು ಬೇಕಾಗಿರುತ್ತೆ ಅಲ್ವಾ, ಆಟಾಡ್ತಿರುತ್ತೆ, ಅವಾಗ ತಂದೆ ಇರ್ತಾರಲ್ವಾ, ಅವರು ಸಹ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಮಗುನ ನೋಡ್ಕೊಳ್ಳೋದಿಕ್ಕೆ. ಅವಾಗ ತಾಯಿ ತಿಂಡಿ ಮಾಡ್ಬೋದು, ಸ್ವಲ್ಪ ವಿಶ್ರಾಂತಿಗೆ ಅವ್ರಿಗೆ ಇದು ಕೊಡ್ಬೋದು, ಪ್ರೋತ್ಸಾಹ ಮಾಡಬೇಕು, ಟೀಕೆ ಮಾಡಬಾರ್ದು. ಈಗ ನೀನು ನೀನು ಕರೆಕ್ಟಾಗಿ ನೋಡ್ಕೊಂತಿಲ್ಲ ಪಾಪುನ, ನೀನು ಕರೆಕ್ಟಾಗಿ ಪಾಪುಗೆ ಹಾಲು ಕುಡಿಸ್ತಿ ಆತರ ಹೇಳಿದ್ರೆ ಅವರಲ್ಲಿ ಆಲ್ರೆಡಿ ಇರೋವಂಥ ಭಯ ಇನ್ನ ತೀವ್ರತೆ ಜಾಸ್ತಿ ಆಗಿಬಿಡುತ್ತೆ. ಸೊ ನೀನು ಮಾಡ್ತಿಲ್ಲ ಅಂತ ಹೇಳೋದಕ್ಕಿಂತ ಅದನ್ನು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಹೇಳಬೇಕು, ತಾಳ್ಮೆ ಇರಬೇಕು. ತಾಯಿ ಮತ್ತು ಮಗು ಇಬ್ಬರು ಒಂದೇ ರೀತಿ ಇರ್ತಾರೆ ಬಾಣಂತಿ ಟೈಮಲ್ಲಿ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ, ಯಾಕಂದರೆ ಅದು ಅವ್ರದ್ದು ಹಾರ್ಮೋನ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ, ಅದರಿಂದನೂ ಆಗುತ್ತೆ, ಅವ್ರ ದೇಹದಲ್ಲಿ ಆ ಥರ ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಹೊರಗಡೆಯಿಂದ ಅವ್ರಿಗೆ ಅಷ್ಟು ಪ್ರೆಷರ್ ಇರುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ನಾವು ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು, ಇಲ್ಲ ನೀನು ಚೆನ್ನಾಗಿ ನೋಡ್ಕೋತಾ ಇದೆಯಾ, ನೀನೆಲ್ಲ ಚೆನ್ನಾಗಿ ಮಾಡ್ತಾ ಇದೆಯಾ, ನಿಂಗೇನಾದರೂ ತೊಂದರೆ ಆಗ್ತಿದೆಯಾ ನೀನು ಹೇಳು ನಮಗೆ, ನಾವು ನಿನಗೆ ಪರಿಹಾರಕ್ಕೆ ಇದು ಮಾಡ್ತೀವಿ, ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತೀವಿ, ಆ ಥರ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಸೊ ಆ ಥರ ಮಾಡೋದ್ರಿಂದ ಅವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಸೊ ಆವಾಗ ಅವರಲ್ಲಿ ಒಂದು ಸಂತೋಷದ ಭಾವ ಇರುತ್ತೆ. ಸೊ ಆ ಥರ ಅವ್ರು ಸಂತೋಷವಾಗಿದ್ದಾಗ ಅವರು ಮಗುನೂ ಕೂಡ ಸಂತೋಷವಾಗಿರುತ್ತೆ. ಮನೆಯಲ್ಲಿ ವಾತಾವರಣ ಹೆಂಗೆ ಬದಲಾವಣೆ ಆಗುತ್ತೋ ಅದು ತಾಯಿ ಮೇಲೆ ಮಗು ಮೇಲೆ ಇಬ್ಬರ ಮೇಲೂ ಈಕ್ವಲ್ ಆಗಿ ಪ್ರಭಾವ ಬೀರುತ್ತೆ. ಮತ್ತು ಈ ಥರ ಎಲ್ಲ ಸಂತೋಷವಾಗಿರೋದ್ರಿಂದ ಆ ಬಾಂಧವ್ಯ ಬೆಳೆಯುತ್ತೆ ತಾಯಿ ಮತ್ತು ಮಗು ಮಧ್ಯೆ. ಸೊ ಈ ಬಾಂಧವ್ಯ ಮಗುವಲ್ಲಿ ಕೂಡ ಒಂದು ಕಾನ್ಫಿಡೆನ್ಸ್ ಭದ್ರತೆ ಭಾವ ಸೇಫ್ಟಿನೆಸ್ ಅಂತ ಇರುತ್ತೆ. ಸೊ ಅದನ್ನ ಇದನ್ನೆಲ್ಲ ಅದು ಚೆನ್ನಾಗಿ ಇದು ಮಾಡುತ್ತೆ. ಸೊ ಹಂಗಾಗಿ ಇದು ಬರೀ ಮಗುನ ನೋಡ್ಕೊಳ್ಳೋಂಥದ್ದು ಬರೀ ಮನೆ ಒಬ್ಬರದಷ್ಟೇ ಇರಲ್ಲ, ಮನೆಯಲ್ಲಿರೋರು ಎಲ್ಲರೂ ಅಜ್ಜ ಅಜ್ಜಿ ಯಾರೆಲ್ಲ ಇರ್ತಾರೆ ಬೇರೆ, ಅಕ್ಕ ಇರ್ಬೋದು ತಮ್ಮ ಇರ್ಬೋದು ನಾದಿನಿ ಇರ್ಬೋದು ಯಾರು ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಬೇಕು ತಾಯಿಗೆ.
1: ಮೇಡಮ್, ಈಗ ಇದ್ರ ಜೊತೆಗೆ ಈ ಒಂದು ಸ್ತನ್ಯಪಾನವನ್ನ ಉತ್ತೇಜಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಇರ್ಬೋದು ಮತ್ತು ಸಮುದಾಯದ ಪಾತ್ರ ಜೊತೆಗೆ ಇದರಲ್ಲಿ ಜನರು ಹೇಗೆ ಭಾಗವಹಿಸಬೇಕಾಗುತ್ತೆ ಮೇಡಮ್?
0: ಈಗ ಅದೇ ಹೇಳ್ದಂಗೆ ಒಂದು ಮಗು ನೋಡ್ಕೊಳ್ಳೋಂಥದ್ದು ಅದೇನು ಒಂದು ಹಳೆ ಗಾದೆ ಇದೆ, ರಾಜ್ಯನೇ ಹಾಳ್ಬೋದಂತೆ, ಬಟ್ ಒಂದು ಮಗುನ ನೋಡ್ಕೊಳ್ಳೋದು ಅಷ್ಟು ಈಸಿ ಕೆಲಸ ಅಲ್ಲ ಅಂತ. ಸೊ ಇದು ಬರೀ ಮನೆಯದಷ್ಟೇ ಅಲ್ಲ, ಹೊರಗಡೆ ಈಗ ಅವ್ರು ಕೆಲಸ ಮಾಡುವಂಥದ್ದಾಗಿರ್ಬೋದು ಅಥವಾ ಸಮಾಜದಂತಾಗಿರ್ಬೋದು ಎಲ್ಲರದೂ ಕೂಡ ಅವ್ರ ಹೆಲ್ಪ್ ಬೇಕಾಗಿರುತ್ತೆ. ಸೊ ಈಗ ನಮ್ಮ ಸರ್ಕಾರ ಅಥವಾ ಸಮಾಜದಿಂದ ಏನ್ ಮಾಡ್ಬೋದು, ಒಂದು ಈಗ ಮೆಟರ್ನಿಟಿ ಲೀವ್ ಅಂತ ಇರುತ್ತೆ, ಅವ್ರಿಗೆ ಅದನ್ನ ಕೊಡ್ಬೇಕು. ಈಗ ಎಷ್ಟೊಂದ್ ಕಡೆ ಅವರು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅದನ್ನ ಕೊಡೋದಿಲ್ಲ, ಯಾಕಂದ್ರೆ ಸಂಸ್ಥೆಗೆ ಕೊರತೆ ಆಗುತ್ತೆ ಅಂತ ಹೇಳಿ ಆ ರಜೆನ ಕಡಿಮೆ ಮಾಡುವಂಥದ್ದು. ಈಗ ಗೌರ್ಮೆಂಟ್ ಕಡೆಯಿಂದ ಒಂದು ತಾಯಿಗೆ ಲೀವ್ ಅಂತ ಹೇಳಿದ್ರೆ 6.5 ತಿಂಗಳು ಅಂದ್ರೆ 20 ವಾರ ಲೀವ್ ಅಂತ ಇರುತ್ತೆ. ಸೊ ಅದನ್ನ ಅವರು ಅವ್ರದ್ದು ಡೆಲಿವರಿ ಟೈಮಲ್ಲಿ ಇಂದಾನು ತಗೊಳ್ಬಹುದು, ಒಂದು 8 ವಾರ ಮತ್ತೆ ಅದು ಉಳಿದಿದ್ದು ನೆಕ್ಸ್ಟ್ ಇನ್ನು ಉಳಿದಿದ್ದು ಇನ್ನು 18 ವಾರ ಡೆಲಿವರಿ ಆದ್ಮೇಲೆ ಸಹ ಕಂಟಿನ್ಯೂ ಮಾಡ್ಬೋದು. ಸೊ ಇದು ಅದು ಇದು ಒಂದು ಸರ್ಕಾರದ ಕಡೆಯಿಂದ. ಮತ್ತೆ ಈಗ ಕೆಲಸ ಮಾಡುವಂತ ತಾಯಂದಿರಿಗೆ ಅವ್ರು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ತಾಯಿಗೆ ಹಾಲು ಕುಡಿಸೋದಿಕ್ಕೆ ಅಂತ ಹೇಳಿ ಒಂದು ಸಪ್ರೇಟ್ ಆಗಿ ಒಂದು ಜಾಗ ಮಾಡಿ ಕೊಡ್ಬೇಕು. ಅದು ಜಾಗ ಅಂದ್ರೆ ಅವ್ರಿಗೆ ಈಗ ಅಂದ್ರೆ ಪ್ರೈವೇಸಿ ಕೊಡ್ಬೇಕು ಅವ್ರಿಗೆ, ಅವ್ರಿಗೆ ಮತ್ತೆ ಸೇಫ್ಟಿ ಸುರಕ್ಷತೆ ಇರಬೇಕು, ಅದು ಒಂದು ಮಾಡಿಕೊಡ್ಬೇಕು. ಮತ್ತೆ ಜನದಲ್ಲಿ ಜಾಗೃತಿ ಮೂಡಿಸ್ಬೇಕು, ಸ್ತನ್ಯಪಾನ ಎಷ್ಟು ಮುಖ್ಯ ಪ್ರಾಮುಖ್ಯತೆ ಇದೆ, ಮತ್ತೆ ಅದರಿಂದ ಏನೆಲ್ಲ ಮಗುಗೆ ತಾಯಿಗೆ ಏನೆಲ್ಲ ಸಹಾಯ ಆಗುತ್ತೆ, ಮತ್ತೆ ಅದರಲ್ಲಿ ಇರುವಂತ ಮೂಢನಂಬಿಕೆಗಳು ಅದನ್ನ ದೂರಪಡಿಸ್ಬೇಕು. ಇವೆಲ್ಲ ಮಾಡೋದ್ರಿಂದ ತಾಯಿ

0: ಅದೆಂಗಾಗುತ್ತೆ ಅಂದ್ರೆ ಎಲ್ಲ ವರ್ಕ್ ಡಿವೈಡ್ ಆಗುತ್ತೆ. ಸೊ ಅವಾಗ ತಾಯಿ ಮೇಲೆ ಬೀರುವಂತ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈಗ ಅಕ್ಕಪಕ್ಕ ಜನಗಳು, ಮನೆ ಜನಗಳೆಲ್ಲ ಹೇಳುವಂಥದ್ದು, ಇಲ್ಲ ನಿಮ್ಮ ಸೊಸೆ ಚೆನ್ನಾಗಿ ನೋಡ್ಕೋತಿಲ್ಲ ಮಗುನ, ಇವ್ರು ಹಿಂಗ್ ಮಾಡ್ತಿದ್ದಾರೆ, ನಾವ್ ಹಂಗ್ ಮಾಡಿದ್ವಿ, ನಿಮ್ಮ ಸೊಸೆ ಎಲ್ಲಾನು ತಿಂತಾರೆ, ಆತರ ಜನಗಳ ಟೀಕೆನ ಕೇಳ್ಬಾರ್ದು. ಅವ್ರ ಈಗ ಜನಗಳಲ್ಲೂ ಜಾಗೃತಿ ಮೂಡಿಸ್ಬೇಕು, ಅವ್ರಿಗೆ ಯಾವ ತರ ಪೌಷ್ಟಿಕವಾದ ಆಹಾರ ಕೊಡ್ಬೇಕು, ಯಾವ ರೀತಿ ಹಾಲ್ನ ಕುಡಿಸೋಂಥದ್ದು, ಸ್ತನ್ಯಪಾನ ಮಾಡುವಂಥದ್ದು, ಅದರೆಲ್ಲ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರಿಂದ ಅವರು ಅದನ್ನ ಇನ್ನೊಬ್ರಿಗೆ ಹೇಳ್ತಾರೆ. ಸೊ ಅದು ಇನ್ನೊಬ್ರಿಂದ ಇನ್ನೊಬ್ರಿಗೆ ಹರಡುತ್ತೆ. ಹೀಗೆ ಹರಡ್ತಾ ಹರಡ್ತಾ ಈಗ ಅಂತ ಈಗಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇದೆ ಅಂದ್ರೆ ಎಲ್ಲ ಕಡೆ ಟಿವಿ ಇರ್ಬೋದು, ರೇಡಿಯೋ ಇರ್ಬೋದು, ಎಲ್ಲಾ ತರ ಫೇಸ್ಬುಕ್ ಎಲ್ಲಾ ಕಡೆ, ಈಗ ಒಂದ್ ಕಡೆ ನಾವು ಈ ತರ ಮಾಹಿತಿ ಇದೆ ಅಂತ ಹರಡಿದ್ರೆ ಅದ್ ಎಲ್ಲಾ ಜನಗಳಿಗೂ ವಿದಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲರಿಗೂ ತಲುಪಿರುತ್ತೆ. ಬರೀ ತಲುಪೋದಷ್ಟೇ ಅಲ್ಲ, ಕೇಳಿ ಬಿಡಬಾರ್ದು, ಅದನ್ನ ನಾವು ಅರ್ಥ ಮಾಡಿಕೊಂಡು ಅದರಿಂದ ಬೇರೆಯವ್ರಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಇದು ಮಾಡ್ಬೇಕಾಗತ್ತೆ. ಮತ್ತೆ ಅದ್ ಬಿಟ್ರೆ ಈಗ ಬೇರೆ ನ್ಯಾಷನಲ್ ಪ್ರೋಗ್ರಾಮ್ಸ್ ಅಲ್ಲೂ ಕೂಡ ಇದೆ, ಮಾ ಅಂತ ಒಂದು ಪ್ರೋಗ್ರಾಮ್ ಇದೆ, ಮದರ್ ಅಫೆಕ್ಷನ್ ಅಸೋಸಿಯೇಷನ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಅದ್ರ ಕಡೆಯಿಂದ ಅದೇ ಹೇಳ್ದಂಗೆ ಒನ್ ಅವರ್ ಒಳಗಡೆ ತಾಯಿಗೆ ಹಾಲು ಕೊಡ್ ಅಂದ್ರೆ ತಾಯಿ ಮಗುಗೆ ಹಾಲ್ನ ಇದ್ ಮಾಡ್ಬೇಕು ವಿದಿನ್ ಒನ್ ಅವರ್ ಆಫ್ ಬರ್ತ್ ಅಂತ ಹೇಳಿ. ಮತ್ತೆ ಅದು 6 ಮಂತ್ಸ್ ತನಕ ತಾಯಿ ಎದೆ ಹಾಲಷ್ಟೇ ಕೊಡ್ಬೇಕು, ಹೊರಗಡೆ ಏನೂ ಕೊಡ್ಬಾರ್ದು. ಮತ್ತೆ ತಾಯಿದು ಫಸ್ಟ್ ಬರುತ್ತಲ್ಲ ಹಾಲು, ಗಿನ್ನಾಲು ಅಂತ ಹೇಳ್ತೀವಿ ಅದನ್ನ. ಸೊ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅಂಶ, ಅದನ್ನ ಸಹ ಕೊಡ್ಬೇಕು, ಯಾಕಂದ್ರೆ ಅದರಲ್ಲಿ ಎಲ್ಲ ರೋಗ ನಿರೋಧಕ ಶಕ್ತಿ ಮಗುಗೆ ಸಿಗೋ ಅಂತ ಆಂಟಿಬಾಡೀಸ್ ಅಂತ ಹೇಳ್ತೀವಿ ಅದೆಲ್ಲ ಇರುತ್ತೆ ಅದರಲ್ಲಿ. ಸೊ ಅದನ್ನ ಕೊಡ್ಬೇಕು ಅಂತ ಇದೆ. ಮತ್ತೆ ಎಲ್ಲಾ ತರ ಅದು ಖಾಸಗಿ ಆಗಿರ್ಬೋದು ಅಥವಾ ಅದು ಗೌರ್ಮೆಂಟ್ ಆಗಿರ್ಬೋದು, ಆ ಎಲ್ಲಾ ಇದಿರುತ್ತೋ ವ್ಯವಸ್ಥೆಗಳು ಅಲ್ಲಿ ಎಲ್ಲ ತಾಯಿಗೆ ಸುರಕ್ಷಿತವಾಗಿ ಹಾಲು ಉಣಿಸಿಕೆ ಇರ್ಬೋದು ಅಥವಾ ಹಾಲು ಸಂಗ್ರಹ ಮಾಡೋದಕ್ಕೆ ಅದಕ್ಕೆಲ್ಲ ಅವರು ವ್ಯವಸ್ಥೆ ಮಾಡಿ ಕೊಡ್ಬೇಕು ಅಂತ ಗೌರ್ಮೆಂಟ್ ಕಡೆಯಿಂದನೂ ಇದೆ. ಬಟ್ ಅದು ಕೆಲವು ಕಡೆ ಅಷ್ಟೇ ಇದಾಗ್ತಿರುತ್ತೆ, ಮತ್ತೆ ಅದು ಜನಗಳಿಗೆ ಗೊತ್ತಿರೋದು ಇಲ್ಲ ಈ ತರ ಇದೆ, ನಾವು ಕೇಳ್ಬೋದು. ಈಗ ಭಯ ಇರುತ್ತೆ, ನಾವು ಕೇಳಿದ್ರೆ ನಮ್ಮನ್ನ ಎಲ್ಲಿ ಕೆಲ್ಸದಿಂದ ಇದ್ ಮಾಡ್ತಾರೆ, ಆ ತರದೆಲ್ಲ ಒಂದು ಸಣ್ಣ ಪುಟ್ಟ ಭಯಗಳಿರುತ್ತೆ. ಬಟ್ ಆದ್ರೆ ಯಾಕಂದ್ರೆ ಅದು ಗೌರ್ಮೆಂಟ್ ಕಡೆಯಿಂದಾನೆ ಮಾಡಿದ್ದಾರೆ ತಾಯಿಗೆ ಎಲ್ಲಾ ಕಡೆಯಿಂದ ಅನುಕೂಲ ಆಗ್ಲಿ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಅವ್ರಿಗೆ ಜಾಗೃತಿ ಮೂಡಿಸುವಂತದ್ದು, ಮತ್ತೆ ಈ ಸಣ್ಣ ಪುಟ್ಟ ಜಾಗೃತಿ ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡುವಂತದ್ದು, ಅದು ಈಗ ಪೋಸ್ಟರ್ ಹಾಕುವಂತದ್ದು ಇರ್ಬೋದು ಅಥವಾ ಟಿವಿಯಲ್ಲಿ ಏನೋ ಒಂದು ಪ್ರಕಟಣೆ ಮೂಡಿಸುವಂತದ್ದು ಅಥವಾ ಅಡ್ವರ್ಟೈಸ್ಮೆಂಟ್ ಕೊಡುವಂತ ಈ ತರ ಎಲ್ಲಾದ್ರ ಮೂಲಕ ಜನಗಳಲ್ಲಿ ಇದ್ರ ಸ್ತನ್ಯಪಾನದ್ರ ಬಗ್ಗೆ ಅವ್ರಿಗೆ ಮಾಹಿತಿ ತಿಳಿಸಿ, ಮತ್ತೆ ಅದರಿಂದ ಏನೆಲ್ಲ ಮೂಢನಂಬಿಕೆಗಳಿದೆಯೋ ಅದನ್ನ ದೂರ ಪಡಿಸಿ ಇದು ಮಾಡಬೇಕು ಅಂತ.
1: ಮೇಡಮ್, ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ಸ್ತನ್ಯಪಾನ ಮಾಡ್ತಕ್ಕಂಥ ತಾಯಿಂದರಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳೇನು ಮೇಡಮ್?
0: ಈಗ ಅವರಲ್ಲಿ ಅಂದರೆ ಏನು ತಪ್ಪು ಕಲ್ಪನೆಗಳಿರುತ್ತೆ ಅಂತ ಹೇಳಿದರೆ, ಒಂದು ಈಗ ಬರೀ ತಾಯಿ ಹಾಲಷ್ಟೇ ಸಾಕ ಮಗುಗೆ, ಈಗ ನಾವು ನೀರೆಲ್ಲ ಕುಡಿತೀವಿ ಮಗುಗೆ ನೀರು ಬೇಡವಾ ಅಂತ ಇರುತ್ತೆ. ಅದಕ್ಕೆ ಅವರು ನೀರು ಕುಡಿಸ್ಬೋದಾ ಪಾಪುಗೆ ಅಂತ ಕೇಳ್ತಾರೆ, ಇಲ್ಲ ಏನೂ ಬೇಡ, ಯಾಕಂದರೆ ನೀವು ಏನೆಲ್ಲ ಬೇಕಾಗಿರುತ್ತೋ ಮಗುಗೆ ಅಂಶ ಅದು ತಾಯಿ ಹಾಲಿನಲ್ಲಿದೆ. ಸೊ ಬರೀ ಅದಷ್ಟೇ ಸಾಕ, ನಾವು ಹಸು ಹಾಲು ಕೊಡೋದು ಬೇಡವಾ ಅಥವಾ ಬೇರೆ ಏನಾದರೂ ಜೇನುತುಪ್ಪ ತಿನ್ಸೋದು ಬೇಡವಾ ಅಥವಾ ಹೊರಗಡೆಯಿಂದ ಈಗ ಬೇರೆ ಏನೋ ಪೂಜೆ ಮಾಡಿ ಏನೋ ತೀರ್ಥ ತಂದು ಅದನ್ನೆಲ್ಲ ಕೊಡಬಾರ್ದಾ? ಸೊ ಅದೊಂದಿರುತ್ತೆ. ಮತ್ತು ಇನ್ನೊಂದೇನು ಅಂತಂದ್ರೆ, ಅದು ನಮ್ಮ ಮನೆಯಲ್ಲಿ ಆಗಿನ ಕಾಲದಿಂದ ಹಂಗೆ ಮಾಡ್ಕೊಂಡು ಬಂದಿದ್ದಾರೆ, ನಾನು ಈಗ ನಾನು ಅದೇ ತರ ಊಟ ಮಾಡ್ತೀನಿ, ಇದನ್ನ ಏನದು ಜಾಸ್ತಿ ಅನ್ನ ತಿನ್ನೋದು ಅಥವಾ ತರಕಾರಿ ತಿನ್ನೋದು ಇದೆಲ್ಲ ಮೈಯಲ್ಲಿ ನೀರು ತುಂಬ್ಕೊಬಿಡುತ್ತೆ, ನೀರು ತುಂಬಿದ್ರೆ ನಾನು ದಪ್ಪ ಆಗ್ಬಿಡ್ತೀನಿ, ಗರ್ಭಕೋಶ ನಂದು ಕೆಲ ಮೇಲೇನೆ ಇರುತ್ತೆ, ಹೊಟ್ಟೆ ಕರ್ಗೋದಿಲ್ಲ, ಈ ತರ ಎಲ್ಲ ಒಂದು ತಪ್ಪು ನಂಬಿಕೆಗಳೇ. ನೀವು ಯಾವ ಊಟ ಮಾಡುವಂಥದ್ದು, ನೀರು ಕುಡಿಯುವಂಥದ್ದಾಗ್ಲಿ, ಅದು ಯಾವುದು ಕೂಡ ನಿಮ್ಮ ಗರ್ಭಕೋಶ ಕರ್ಗದಿಕ್ಕಾಗ್ಲಿ ನಿಮ್ಮ ಹೊಟ್ಟೆ ಕರ್ಗದಿಕ್ಕಾಗ್ಲಿ ಅದು ಯಾವ್ದ್ರ ಮೇಲೂ ಅದು ಪ್ರಭಾವ ಬೀರಲ್ಲ. ಅವೆಲ್ಲ ದೇಹದಲ್ಲಿ ಆಗಿರುವಂತ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರುವಂತ ಬದಲಾವಣೆಗಳು, ನೀವು ಪ್ರೆಗ್ನೆನ್ಸಿ ಮುಗಿತಾ ಬಂದಂಗೆ ಅವೆಲ್ಲ 6 ತಿಂಗಳಿಂದ 1 ವರ್ಷದ ಒಳಗೆ ಅವೆಲ್ಲ ಅದ್ರ ಮೊದಲಿನ ಪರಿಸ್ಥಿತಿಗೆ ತಾನಾಗೇನೆ ಬದಲಾವಣೆ ಆಗುತ್ತೆ. ಮತ್ತೆ ಅದನ್ನ ಬಿಟ್ಟರೆ ಇನ್ನ ಮೂಢನಂಬಿಕೆ ಏನು ಅಂತ ಹೇಳಿದ್ರೆ, ಮೂಢನಂಬಿಕೆಗಿಂತ ಭಯ ಅವರಲ್ಲಿ. ಈಗ ಮನೆಯಲ್ಲಿ ಏನಾದ್ರು ನಾನು ಹೇಳಿದ್ರೆ ಅದನ್ನ ಕೇಳ್ತಾರ, ಯಾಕಂದ್ರೆ ಅವ್ರು ಮುಂಚೆಯಿಂದ ಹಂಗೆ ಮಾಡ್ತಿದ್ದಾರೆ, ನಾನೇನಾದ್ರು ಹೇಳಕ್ ಹೋದ್ರೆ ನಂಗೆ ಬೈತಾರೆ, ಇಲ್ಲ ನಿನಗೆ ಗೊತ್ತಿಲ್ಲ ನೀನ್ ನಾವ್ ಹೇಳ್ದಂಗೆ ಕೇಳು ಆ ತರ ಮಾಡ್ತಾರೆ. ಸೊ ಆ ತರ ಮಾಡಬಾರ್ದು ಅವ್ರಿಗೆ. ಆದಷ್ಟು ನೀವು ಎಷ್ಟು ಪ್ರೋತ್ಸಾಹ ಕೊಡ್ತಿರೋ ಅಷ್ಟು ಅವರು ಅಂದ್ರೆ ಅವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ.
1: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಮೇಡಮ್, ಕೊನೆಯದಾಗಿ ಈ ಸ್ತನ್ಯಪಾನ ಮಾಡುವ ತಾಯಂದರಿಗೆ ಮತ್ತು ಅವರ ಕುಟುಂಬದವರಿಗೆ ತಮ್ಮ ಕೊನೆಯ ಸಂದೇಶ ಮತ್ತು ಸಲಹೆ ಏನು ಮೇಡಮ್?
0: ಸಲಹೆ ಸಂದೇಶ ಒಂದೇನಂತ ಅಂದರೆ, ಈ ರೆಸ್ಪಾನ್ಸಿಬಿಲಿಟಿನ ಡಿವೈಡ್ ಮಾಡಿ, ತಾಯಿ ಮೇಲೆ ಅಷ್ಟೇ ಬಿಡಬೇಡಿ ಆ ಬಾಧ್ಯತೆನ. ಮಗುನ ಸಾಕುವಂಥ ಬಾಧ್ಯತೆ ತಾಯಿ ಜೊತೆಗೆ ತಂದೆ ಅಜ್ಜ ಅಜ್ಜಿ ಮನೆಯಲ್ಲಿ ಯಾರಿರ್ತಾರೆ ಎಲ್ಲಾರ್ದೂ ಕೂಡ ಇರುತ್ತೆ. ಮತ್ತೆ ಆದಷ್ಟು ತಾಯಿನ ಟೀಕೆ ಮಾಡೋದಕ್ಕಿಂತ ಅವರಲ್ಲಿ ಆತ್ಮವಿಶ್ವಾಸನ ಜಾಸ್ತಿ ಮಾಡಿ, ಮತ್ತೆ ಅವ್ರಿಗೆ ಪೌಷ್ಟಿಕವಾದ ಆಹಾರಗಳು, ಮತ್ತೆ ಅವ್ರಿಗೆ ಒಂದು ಮನೆಯಲ್ಲಿ ಶಾಂತಿಯುತ ವಾತಾವರಣ ಕಲ್ಪಿಸ್ಕೊಡ್ಬೇಕು, ಮತ್ತೆ ಅವ್ರಿಗೆ ವರ್ಕಿಂಗ್ ಪ್ಲೇಸಲ್ಲಿ

0: ಇದ್ರೆ ಅಂದ್ರೆ ಅಲ್ಲಿನೂ ಕೂಡ ಸ್ವಲ್ಪ ಅವ್ರಿಗೆ ಎಷ್ಟು ಕೆಲಸ ಆಗುತ್ತೋ, ಅಂದ್ರೆ ಕೆಲಸನ ಕಡಿಮೆ ಮಾಡಿ ಅಂತ ಹೇಳ್ತಿಲ್ಲ, ಬಟ್ ಎಷ್ಟು ಆಗುತ್ತೋ ಅವ್ರಿಗೆ ಎಷ್ಟು ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಅಷ್ಟು ವರ್ಕ್ ಅಷ್ಟೇ ಕೊಡಿ. ಅವ್ರ ಜೊತೆ ಇರೋ ಸಹೋದ್ಯೋಗಿಗಳು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕು ಅವ್ರಿಗೆ, ಮತ್ತೆ ಮನೆ ಸುತ್ತಮುತ್ತ ಇರೋರು ಅಷ್ಟೇ, ಅವ್ರನ್ನ ಹಾಡ್ಕೊಳ್ಳೋದಾಗ್ಲಿ ಅವ್ರಿಗೆ ಏನೋ ಭಯ ಪಡಿಸೋದಕ್ಕಿಂತ ಅವ್ರಿಗೆ ಏನನ್ನ ಗೊತ್ತಾಗ್ತಿಲ್ವೋ ಅದನ್ನ ಅವ್ರು ಅರ್ಥ ಮಾಡಿಸಿ ತಿಳಿಸ್ಬೇಕು ಬಯೋದಕ್ಕಿಂತ. ಮತ್ತೆ ತಾಳ್ಮೆ ತುಂಬಾ ಮುಖ್ಯ. ಈಗ ಅವರನ್ನು ಕೂಡ ನಾನು ನನ್ನ ಪೇಷೆಂಟ್ಸ್ ಕೇಳೋದಾಗೆ, ನೀವು ಬಾಣಂತಿಯರ್ನ ಮಗುನ ಹೇಗೆ ನೋಡ್ಕೊಂತಿರೋ ಬಾಣಂತಿಯರ್ನೂ ಅದೇ ರೀತಿ ಟ್ರೀಟ್ ಮಾಡಿ, ಅವ್ರನ್ನ ದೊಡ್ಡವರು ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅಂತ ಟ್ರೀಟ್ ಮಾಡಿ. ಆ ಒಂದು 3 ಮಂತ್ಸ್ ಅವ್ರ ಮೈಂಡ್ ಕೂಡ ಅದೇ ಮಗು ಥರನೇ ಇರುತ್ತೆ. ಸೊ ಇವ್ರನ್ನ ಎಷ್ಟು ತಾಳ್ಮೆಯಿಂದ ನೋಡ್ಕೋತೀರೋ ಅವ್ರನ್ನು ಅಷ್ಟೇ ತಾಳ್ಮೆಯಿಂದ ನೋಡ್ಕೊಳ್ಳಿ. ನೀವು ಒಂದು ಆ ಥರ ಮಾಡಿ ನೋಡಿ, ವಿದಿನ್ 1-1.5 ಮಂತ್ 2 ಮಂತ್ಸ್ ಅಷ್ಟರಲ್ಲಿ ಅವರು ಫುಲ್ ನಗ್ನಗ್ತಾ ಆತ್ಮವಿಶ್ವಾಸದಿಂದ ಬರ್ತಾರೆ. ಒಂದು ಆ ಥರ ಒಂದು 2-3 ಪೇಷಂಟ್ಸ್ ಬಂದು ಕೂಡ ಆ ಥರ ಮಾತಾಡಿ ಹೇಳಿದ್ದಾರೆ, ಮೇಡಮ್ ಹಂಗಾಗಿ ಹಂಗೆಲ್ಲ ಹೇಳಿದ್ಮೇಲೆ ಇವಾಗ ನಾನು ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಮತ್ತು ಅವ್ರನ್ನ ತಕ್ಷಣಕ್ಕೆ ಅವ್ರಿಗೇನಾದರೂ ತೊಂದರೆ ಆಗ್ತದೆ ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು. ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಈಗ ಮನೆ ಪಕ್ಕದವ್ರು ಅಥವಾ ಮನೆಯಲ್ಲಿ ಅಜ್ಜ ಅಜ್ಜಿ ಯಾರೋ ಏನೋ ಹೇಳಿದರು, ಅದೆಲ್ಲ ನಾರ್ಮಲ್ ಇದೆ, ಅದೇನು ತೊಂದರೆ ಇಲ್ಲ ಅಂತೇಳಿ ಆ ಥರ ನೆಗ್ಲೆಕ್ಟ್ ಮಾಡಬೇಡಿ. ಒಂದ್ಸತಿ ಆಸ್ಪತ್ರೆಗೆ ಕರ್ಕೊಂಡು ಬಂದು ತೋರಿಸಿ, ಈಗ ಅವ್ರಿಗೂ ಆಗ ಮನಃಶಾಂತಿ ಆಗುತ್ತೆ. ಸೊ ಏನೂ ಇಲ್ಲ, ಈಗ ನಾನು ಆರಾಮಿದ್ದೀನಿ ಅಂತ ಒಂದಿರುತ್ತೆ.
1: ತುಂಬ ಧನ್ಯವಾದಗಳು ಮೇಡಮ್, ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮಾಜದ ಬೆಂಬಲ ಕುರಿತು ಸಾಕಷ್ಟು ಮಾಹಿತಿಗಳು ಮತ್ತು ಒಂದು ಉಪಯುಕ್ತವಾದ ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
0: ನಮಸ್ತೆ.

0: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮಾಜದ ಬೆಂಬಲವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರವರು. ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
0: ಪ್ರಿಯ ಕೇಳುಗರೆ, ಇದುವರೆಗೂ ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮುದಾಯದ ಬೆಂಬಲ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗ ಟೀರ್ ಅವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ಹತ್ತರಿಂದ 19 ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
3: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
4: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಪ್ರಸ್ತುತ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ ಕುರಿತು ಬೆಂಗಳೂರಿನ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶ್ರೀಯುತ ವಿವೇಕಾನಂದ ಎಚ್ ಕೇರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಮೊದಲ ಸಮುದಾಯ ರೇಡಿಯೋ, ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗುರು. ಕೇಳುಗರೆ, ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೈಯಲ್ಲಿ ಮೊಬೈಲ್, ತಲೆಯಲ್ಲಿ ಹೊಸ ಕನಸುಗಳು, ಹೃದಯದಲ್ಲಿ ದೇಶಪ್ರೇಮ ಒತ್ತ ಇಂದಿನ ಯುವಕರಿಗೆ ಈ ಸ್ವಾತಂತ್ರ್ಯದ ನಿಜವಾದ ಅರ್ಥ ಹಾಗೂ ಭಾರತದ ಭವಿಷ್ಯವನ್ನು ಬರೆಯುವಲ್ಲಿ ನಮ್ಮ ಯುವಶಕ್ತಿಯ ಪಾತ್ರ ಏನು ಎಂಬುದರ ಕುರಿತ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ನಿಮಗಾಗಿ. ಹೌದು ಕೇಳಿದರೆ, ಈ ದಿನದ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ, ಈ ಮುಖ್ಯವಾದ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಲೇಖಕರು, ಅಂಕಣ ಬರಹಗಾರರು ಹಾಗೂ ಪ್ರಗತಿಪರ ಚಿಂತಕರೂ ಆದಂತಹ ಬೆಂಗಳೂರಿನ ಶ್ರೀಯುತ ಎಚ್ ಕೆ ವಿವೇಕಾನಂದರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ನಮಸ್ಕಾರ
0: ಸರ್. ಮೊದಲಿಗೆ ತಮಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್.
1: ಧನ್ಯವಾದಗಳು, ಮತ್ತು ಎಲ್ಲ ಕೇಳುಗರಿಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.
0: ಸರ್, ಮೊದಲಿಗೆ ಸ್ವಾತಂತ್ರ್ಯೋತ್ಸವ, ಸ್ವತಂತ್ರ ದಿನಾಚರಣೆ ಅಂತ ಬಂದಂತ ಸಂದರ್ಭದಲ್ಲಿ, ಆಗಸ್ಟ್ 15 ಅಂತ ನಿಮಗೆ ನೆನಪಿಗೆ ಬಂದಂತ ಸಂದರ್ಭದಲ್ಲಿ ನಮಗೆ ಒಂದು ಸಂಭ್ರಮದ ವಾತಾವರಣ ಇರುತ್ತೆ ಸರ್. ಆ ಸಂಭ್ರಮದ ವಾತಾವರಣದ ಹಿಂದೆ ಬಹಳಷ್ಟು ತ್ಯಾಗ ಬಲಿದಾನಗಳಾಗಿದೆ, ಬಹಳಷ್ಟು ಹೋರಾಟಗಳಾಗಿದೆ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಎಂದರೆ ಬರೀ ಸಂಭ್ರಮಾಚರಣೆ ಅಲ್ಲ, ಇದರ ಆಳವಾದ ಅರ್ಥವನ್ನು ತಾವು ಯಾವ ರೀತಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ ಸರ್?
1: ವಿಶ್ವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ದೇಶಗಳು ಅಸ್ತಿತ್ವದಲ್ಲಿದ್ದಾವೆ ವಿಶ್ವಸಂಸ್ಥೆಯ ಪ್ರಕಾರ. ಇನ್ನೊಂದಷ್ಟು, ಇನ್ನ 8-10 ಅದು ಅಧಿಕೃತವಾಗಿಲ್ಲ. ಸೊ ಅದರಲ್ಲಿ ಭಾರತ ಅನ್ನುವುದು ಒಂದು ದೇಶ. ಜನಸಂಖ್ಯೆಯಲ್ಲಿ ಇಡೀ ವಿಶ್ವದಲ್ಲಿಯೇ ನಂಬರ್ 1 ಅಂದ್ರೆ ಮೊದಲನೆಯ ಸ್ಥಾನದಲ್ಲಿದೆ. ಭೌಗೋಳಿಕವಾಗಿ 7ನೆಯ ಸ್ಥಾನದಲ್ಲಿ ಇದೆ. ಆರ್ಥಿಕವಾಗಿ ಬಹುತೇಕ 4ನೆಯ ಸ್ಥಾನದಲ್ಲಿ ಇದೆ. ಸೊ ಅಂದ್ರೆ ಈ ವಿಶ್ವದಲ್ಲಿ ಭಾರತವನ್ನ ಕಡೆಗಣಿಸಲು ಸಾಧ್ಯವಿಲ್ಲದಂತಹ ಸ್ಥಿತಿಯಲ್ಲಿ ಒಂದು ಭಾರತ ಅನ್ನೋದು ವಿಶ್ವದ ಭೂಪಟದಲ್ಲಿ ಮಹತ್ವದ ಸ್ಥಾನವನ್ನ ಪಡೆದಿದೆ. ಸೊ ಅದು ಭಾರತದ ಬಗ್ಗೆ ಇರುವ ಹೆಮ್ಮೆ. ಎರಡನೇದಾಗಿ, ಬೇರೆ ಬೇರೆ ದೇಶಗಳ ಇತಿಹಾಸ ಏನೇನಿದೆಯೋ, ಆದ್ರೆ ಭಾರತ ದೇಶದ ಇತಿಹಾಸ ಪ್ರಾರಂಭ ಆಗೋದು ಹರಪ್ಪ ಮತ್ತು ಮಹೇಂಜೋದಾರೋ, ಅಂದ್ರೆ ಸಿಂಧು ನದಿಯ ತೀರದಲ್ಲಿ ಪ್ರಾರಂಭವಾದ ಹರಪ್ಪ ಮತ್ತು ಮಹೇಂಜೋದಾರೋ ಏನು ಸಂಸ್ಕೃತಿಗಳ ಇತಿಹಾಸ ಏನಿದೆ, ಅಲ್ಲಿಂದ ಭಾರತದ ಇತಿಹಾಸ ಅಧಿಕೃತವಾಗಿ ಪ್ರಾರಂಭವಾಗಿ ಇಲ್ಲಿವರೆಗೂ 2026ವರೆಗೂ ಈ ದೇಶ ಬೆಳ್ಕೊಂಡು ಬಂದಿದೆ. ಹೇಗಿದ್ರೆ ಎಲ್ಲಾ ದೇಶಗಳು ತರೋರು ಪ್ರಾರಂಭದಲ್ಲಿ ಮನುಷ್ಯ ಅನಾಗರಿಕನಾಗಿದ್ದ, ಆಮೇಲೆ ನಾಗರಿಕ ಪ್ರಪಂಚಕ್ಕೆ ಬಂದ, ಅದಾದ್ಮೇಲೆ ಸಾಮಂತ ರಾಜರುಗಳಿರ್ತಾ ಇದ್ರು, ಅದಾದ್ಮೇಲೆ ರಾಜಪ್ರಭುತ್ವ ಬಂತು, ರಾಜಪ್ರಭುತ್ವ ಆದ್ಮೇಲೆ ಭಾರತದ ಮೇಲೆ ಬೇರೆ ಬೇರೆ ಚಂಗೇಸ್ ಖಾನ್ ಇಂದ ಹಿಡಿದು ಗಜ್ನಿ ಗೋರಿ ಮೊಹಮ್ಮದ್ಗಳೆಲ್ಲ ಆಕ್ರಮಣಗಳೆಲ್ಲ ಆಗ್ತವೆ. ಅದಾದ್ಮೇಲೆ ಇಲ್ಲಿ ಇನ್ನೊಂದಷ್ಟು ಬೇರೆ ಬೇರೆ ಅರಬ್ ಮತ್ತು ಪರ್ಷಿಯನ್ ರಾಜರುಗಳ ಆಡಳಿತ ಆಗುತ್ತೆ. ಅದಾದ್ಮೇಲೆ ಫ್ರೆಂಚರು, ಡಚ್ಚರು, ಕೊನೆಗೆ ಇಂಗ್ಲಿಷರ ಆಡಳಿತವ ಆಗುತ್ತೆ. ಇಲ್ಲಿವರೆಗೂ ಕೂಡ ನಿಮಗೆ ಈ ಸ್ವಾತಂತ್ರ್ಯ ಅನ್ನುವುದು ಏನಿದೆಯಲ್ಲ ಭಾರತೀಯರಿಗೆ, ಅದು ಗಗನ ಕುಸುಮವಾಗಿತ್ತು. ಸ್ವಾತಂತ್ರ್ಯ ಅನ್ನೋದು ಏನೂ ಇರಲಿಲ್ಲ, ಅದು ರಾಜನೇ ದೈವತ್ವ ಅಂತೇಳಿ, ಅಥವಾ ಆಗ ಯಾರು ಸರ್ವಾಧಿಕಾರಿನೋ, ಹೆಡ್ ಆಫ್ ದ ಪ್ರಾಂತ್ಯದಲ್ಲಿ ಇರ್ತಾನೋ ಆತನೇ ಮುಖ್ಯಸ್ಥನಾಗ್ತಾ ಇದ್ದ. ಆದ್ರೆ ಬ್ರಿಟಿಷರು ಬಂದು ಅವರ ವಿರುದ್ಧ, ಅಲ್ಲಿ ಬ್ರಿಟಿಷರದು ಕೂಡ ಸರ್ಕಾರದ ಆಡಳಿತಕ್ಕೆ, ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಅನಂತರ ಇಂಗ್ಲೆಂಡಿನ ಆಡಳಿತಕ್ಕೆ, ರಾಣಿಯ ಆಡಳಿತಕ್ಕೆ ಒಳಪಟ್ಟಾಗ್ಲೂ ಕೂಡ ಭಾರತೀಯರಿಗೆ ಸ್ವಾತಂತ್ರ್ಯ ಅನ್ನೋದು ಇರಲೇ ಇಲ್ಲ. ಯಾವ ಸ್ವಾತಂತ್ರ್ಯ ಇರಲಿಲ್ಲ? ಊಟ, ತಿಂಡಿ, ಬಟ್ಟೆ, ಆ ಸ್ವಾತಂತ್ರ್ಯಗಳು ಸಾಮಾನ್ಯವಾಗಿ ಇರುತ್ತೆ, ಕೆಲವು ಸಾರಿ ಅದಕ್ಕೂ ಗೊತ್ತಾಗಬಹುದು. ಆದ್ರೆ ವ್ಯಕ್ತಿ ಸ್ವಾತಂತ್ರ್ಯ, ತನ್ನ ಹಕ್ಕುಗಳನ್ನು ಚಲಾಯಿಸುವ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ನೀತಿ ನಿರೂಪಣ ಸ್ವಾತಂತ್ರ್ಯ ಇದೆಯಲ್ಲ, ಅದು ಭಾರತೀಯರಿಗೆ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರಾರಂಭವಾಗಿದ್ದೇ ನಿಜವಾದ ಸ್ವಾತಂತ್ರ್ಯದ ಹೋರಾಟ. ನಿಜವಾದ ಸ್ವಾತಂತ್ರ್ಯದ ಹೋರಾಟ ಬ್ರಿಟಿಷರ ವಿರುದ್ಧ ಪ್ರಾರಂಭ ಆಯ್ತಲ್ಲ, ಅದೇ ಸ್ವಾತಂತ್ರ್ಯ ಹೋರಾಟ. ಯಾವ ಸ್ವಾತಂತ್ರ್ಯಕ್ಕಾಗಿ ಅಂದ್ರೆ, ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ, ನಮ್ಮನ್ನ ನಾವು ಆಳುವ ಸ್ವಾತಂತ್ರ್ಯಕ್ಕಾಗಿ ಪ್ರಾರಂಭವಾಗಿದ್ದೇ ಈ ಸ್ವಾತಂತ್ರ್ಯ ಹೋರಾಟ. ಅದು ಅಂತಿಮವಾಗಿ ಅನೇಕ ಘಟ್ಟೆಗಳನ್ನ ಮಾಡಿ, ಮೊದಲನೇ 1857ರ ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮದಿಂದ ಅನೇಕ, ನೀವು ಹೇಳ್ದಂಗೆ ತ್ಯಾಗ ಬಲಿದಾನಗಳು, ಬೇರೆ ಬೇರೆ ಎಲ್ಲಾ ತರದು ಹೋರಾಟಗಳು ಮಾಡಿ, ಅನಂತರ ಹೆಚ್ಚು ಕಡಿಮೆ ಮಹಾತ್ಮ ಗಾಂಧಿಯವರು ಅದರ 1919ರ ವೇಳೆಗೆ, ಅದಕ್ಕೆ ಮೊದಲಿನೂ 11ರಿಂದನೂ ಇರ್ತಾರೆ, ಆದರೆ 19ರ ವೇಳೆಗೆ ಹೆಚ್ಚು ಕಡಿಮೆ ಭಾರತದ ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧಿಯವರ ನೇತೃತ್ವ ಸಿಗುತ್ತೆ. ಅದರಲ್ಲಿ ಅನೇಕರು ಮಂದಗಾಮಿಗಳು ಅಂತಿರ್ತಾರೆ, ಕೆಲವರು ಹಾರ್ಡ್ಕೋರ್ ಉಗ್ರಗಾಮಿಗಳು ಅಂತಿರ್ತಾರೆ. ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲರನ್ನು ಹೇಗೋ ಹಾಗೆ ಹೀಗೆ ಬ್ಯಾಲೆನ್ಸ್ ಮಾಡಿ ಅದು ಇತಿಹಾಸ ಮಾಡಿ 1947 ಆಗಸ್ಟ್ 15 ರಂದು ಮಧ್ಯರಾತ್ರಿ ಭಾರತಕ್ಕೆ

0: ಸ್ವಾತಂತ್ರ್ಯ ಲಭಿಸುತ್ತೆ. ಯಾವ ಸ್ವಾತಂತ್ರ್ಯ ಲಭಿಸ್ತು ಅಂದ್ರೆ ಅದು ರಾಜಕೀಯ ಸ್ವಾತಂತ್ರ್ಯ, ಆಡಳಿತಾತ್ಮಕ ಸ್ವಾತಂತ್ರ್ಯ. ಸೊ ಅಂದ್ರೆ ನಮ್ಮ ದೇಶಕ್ಕೆ ಯಾರೋ ಒಬ್ರು, ಈಗ ಮೊದಲು ಅರಬ್ಬರು, ಪರ್ಷಿಯನ್ನರು ಇನ್ನರ ಇದ್ರು, ಆಮೇಲೆ ಬ್ರಿಟಿಷರು, ಫ್ರೆಂಚರು, ಅವರಲ್ಲದೆ ಭಾರತವನ್ನ ಭಾರತೀಯರೇ ಆಡಳಿತ ಮಾಡುವ ಸ್ವಾತಂತ್ರ್ಯ ಸಿಕ್ಕಿದ್ದು 1947 August 15. ಸೊ ಅದು ಇಡೀ ಭಾರತದ ಎಷ್ಟು ವರ್ಷಗಳ ಇತಿಹಾಸ ಇದೆಯೋ, ಹಿಂದೆ ಎಷ್ಟಿತ್ತೋ ಏನೋ ಗೊತ್ತಿಲ್ಲ, ಹರಪ್ಪ ಮತ್ತು ಮಹೇಂಜೊದಾರದಿಂದ ಇಲ್ಲಿಗೂ ತಗೊಂಡ್ರು ಕೂಡ 2000, 3000, 4000 ವರ್ಷಗಳಿಂದ ಇದ್ದಂತಹ ಒಂದು ಗುಲಾಮಿ ಮನಸ್ಥಿತಿಯೋ, ಅದು ಎಲ್ಲದರಿಂದ ಮುಕ್ತವಾಗಿ ನಿಜವಾದ ಭಾರತ ಅಸ್ತಿತ್ವಕ್ಕೆ ಬಂದಿದ್ದು ಒಟ್ಟಾರೆಯಾಗಿ 1947. ಮತ್ತು ಅದರಿಂದ ಆ ಸ್ವಾತಂತ್ರ್ಯವನ್ನ ಖಂಡಿತವಾಗ್ಲೂ ಸಂಭ್ರಮಿಸಬೇಕು. ಸಂಭ್ರಮಿಸಕ್ಕೆ ಬಹಳಷ್ಟು ಅರ್ಥ ಇದೆ. ಆ ಸ್ವಾತಂತ್ರ್ಯ ನಾವು ಗಳಿಸಿಕೊಂಡ ಶ್ರಮದಿಂದ, ಅಂದ್ರೆ ಅನೇಕ ತ್ಯಾಗ ಬಲಿದಾನಗಳಿಂದ ಗಳಿಸಿಕೊಟ್ಟ ಸ್ವಾತಂತ್ರ್ಯ ಇದೆಯಲ್ಲ, ಇದು ಅತ್ಯಮೂಲ್ಯವಾದದ್ದು. ಈ 80 ವರ್ಷಗಳ ನಮ್ಮ ಸ್ವಾತಂತ್ರ್ಯ ಇದೆಯಲ್ಲ, ಇದು ನಮ್ಮ ಹಿಂದಿನ ಯಾವುದೇ ತಲೆಮಾರುಗಳಿಗೆ ಯಾರಿಗೂ ಸಿಗದಂತಹ ಅತ್ಯದ್ಭುತವಾದ ಸ್ವಾತಂತ್ರ್ಯವನ್ನ ನಮ್ಮ ದೇಶ ಸಿಕ್ಕಿ ನಮ್ಮನ್ನ ನಾವೇ ಆಡಳಿತ ಮಾಡಿಕೊಂಡು, ಆಮೇಲೆ ಪ್ರಜಾಪ್ರಭುತ್ವ, ಅದೇ ಇನ್ನೊಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಆದ್ರೆ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ತಲ್ಲ, ಈ ಸ್ವಾತಂತ್ರ್ಯದ ಬಗ್ಗೆ ಪ್ರತಿಯೊಬ್ಬರು ಕೃತಜ್ಞತೆಯನ್ನ ಅರ್ಪಿಸುವಂತಹ, ಸಂಭ್ರಮಿಸುವಂತಹ ನಮ್ಮ ಈ ಸ್ವಾತಂತ್ರ್ಯಕ್ಕೆ ಖಂಡಿತವಾಗ್ಲೂ ಬಹುದೊಡ್ಡ ಅರ್ಥ ಇದೆ. ಅದು ಭಾರತಕ್ಕೆ ವಿಶಿಷ್ಟವಾದ ಸ್ಥಾನವನ್ನು ಕಲ್ಪಿಸಿದೆ
1: ಸರ್. ಹಾಗೇನೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇನ್ನೇನು ಶತಮಾನದ ಸನಿಹಕ್ಕೆ ನಾವು ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಯುವಕರಲ್ಲಿ ಯಾವ ರೀತಿಯಾದಂಥ ದೃಷ್ಟಿಕೋನ ಇರಬೇಕು, ಅದು ಕೇವಲ ಹಕ್ಕಲ್ಲ, ಅದು ನಮ್ಮ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತ ಯುವಕರು ತಮ್ಮ ಪಾತ್ರವನ್ನು ವಹಿಸಬೇಕಾಗಿದೆ ಸರ್.
0: ಖಂಡಿತವಾಗ್ಲೂ ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಈಗ ಯುವಕರು ಅಂದ್ರೆ ನಾವು ಸಾಮಾನ್ಯವಾಗಿ 15 ವರ್ಷದಿಂದ 35-40 ವರ್ಷದವರೆಗೂ ತಗೊಂಡೋಣ, ಹೆಚ್ಚು ಕಡಿಮೆ, ಅದೇನು ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತೇನಿಲ್ಲ, ಸಾಮಾನ್ಯವಾಗಿ ನಾವು ಅದನ್ನ 15 ವರ್ಷ ಆಗ್ತಾ ಇದ್ದಂಗೆ ಒಂದು ಒಂದು ಯುವಕರು ಅಲ್ಲಿಂದ 30-35-40 ವರ್ಗೂ ತಗೊಂಡ್ರು ಪ್ರಾಬ್ಲಮ್ ಇಲ್ಲ. ಸೊ ಈ ಯುವಕರಿಗೆ ಇದು ಬಹಳ ಮಹತ್ವದ್ದು, ಯಾಕೆಂದ್ರೆ ಒಂದು ದೇಶದ ನಿಜವಾದ ಭವಿಷ್ಯವೇ ಯುವಶಕ್ತಿ. ಯಾಕೆಂದ್ರೆ ಸೀನಿಯಾರಿಟಿ ಎಲ್ಲರೂ, ಅಂದ್ರೆ ನಾವು ಒಂದ್ ಕಾಲದಲ್ಲಿ ಯುವಕರಾಗಿದ್ರೆ ಇಲ್ಲ ಅಂತಲ್ಲ, ಅಂದ್ರೆ ಸೀನಿಯಾರಿಟಿ ಬರ್ತಾ ಇದ್ದಂಗೆ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗೋದು ಯಾವಾಗ್ಲೂ ಯುವಕರಿಗೆ, ಕಾಲಕಾಲಕ್ಕೂ ಯುವಕರನ್ನೇ ಮುಖ್ಯ ಮಾನದಂಡಗಳಾಗಿ ಇಟ್ಕೊಂಡು ಎಲ್ಲವೂ. ಅವರು ಮೊದಲು ಪ್ರಜಾಪ್ರಭುತ್ವ ಅನ್ನುವುದನ್ನ ಅರ್ಥ ಮಾಡ್ಕೋಬೇಕು ಯುವಕರು. ಯಾಕೆ ಅಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವ ಅನ್ನೋದು ಅನೇಕ ಆಡಳಿತ ಕ್ರಮಗಳು ಬಂದಿದ್ದಾವೆ ಇಡೀ ಜಗತ್ತಿನಲ್ಲಿ, ರಾಜಪ್ರಭುತ್ವದಿಂದ ಹಿಡಿದು ಸರ್ವಾಧಿಕಾರದಿಂದ ಹಿಡಿದು ಕಮ್ಯುನಿಸ್ಟ್ ಆಡಳಿತದಿಂದ ಹಿಡಿದು ಬೇರೆ ಬೇರೆ ಅನೇಕ ಆಡಳಿತಗಳೆಲ್ಲ ನೋಡಿದ ನಂತರ ಈ ಜಗತ್ತು ನಿಜವಾಗ್ಲೂ ಒಪ್ಕೊಂಡಿರೋದು ಪ್ರಜಾಪ್ರಭುತ್ವವನ್ನ, ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ನಡೆಯುವಂತಹ ಆಡಳಿತ. ಇದು ಗ್ರೀಸಿನ ಅಥೆನ್ಸ್ನಲ್ಲಿ ಪ್ರಾರಂಭ ಆಯ್ತು, ಅದು ಭಾರತದಲ್ಲಿ ಈಗ ಅಸ್ತಿತ್ವದಲ್ಲಿದೆ. ಇದು ಅತ್ಯದ್ಭುತವಾದದ್ದು, ಅಂದ್ರೆ ನೀವೇ ಪ್ರಜೆಗಳು, ನೀವೇ ಪ್ರಭುಗಳು. ಸೊ ಇದನ್ನ ಯುವಕರು ಮೊದಲನೇದಾಗಿ ಮನವರಿಕೆ ಮಾಡ್ಕೊಳ್ಬೇಕು. ಒಂದು ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ನಾವೇ ಬಾಸ್, ನಾವೇ ನಮ್ಮ ಪ್ರತಿನಿಧಿಯನ್ನ, ನಾವು ಯಾಕೆ ಎಲ್ಲರೂ ಹೋಗಕ್ಕಾಗೋದಿಲ್ಲ ಅಂದ್ಬಿಟ್ಟು ನಮ್ಮ ಪ್ರತಿನಿಧಿಯನ್ನ ಒಬ್ಬ ಶಾಸಕನಾಗಿನೋ ಅಥವಾ ಸಂಸದನಾಗಿನೋ, ಮಂತ್ರಿಯಾಗಿಯೋ, ಪ್ರಧಾನ ಮಂತ್ರಿಯಾಗಿಯೋ ಏನೋ ಒಂದು ಆಡಳಿತದಲ್ಲಿ ನಾವು ಮಾಡ್ತೀವಿ, ಅದಕ್ಕೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲ ಇದೆ. ಸೊ ಇದನ್ನ ಮೊದಲು ಯುವಕರು ಅರ್ಥ ಮಾಡ್ಕೊಂಡ್ರೆ ಅದರನ್ನ ಹೇಗೆ ಉಳಿಸ್ಬೇಕು. ನೀವ್ ಹೇಳಿದ್ರೆ ಹಕ್ಕು ಮತ್ತು ಬರೀ ಕರ್ತವ್ಯಗಳು, ಹಕ್ಕು ಮಾತ್ರನೇ ಅಂತಲ್ಲ, ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಹಕ್ಕು ಮತ್ತು ಕರ್ತವ್ಯಗಳು ಅತ್ಯಂತ ಸಮಪ್ರಮಾಣದಲ್ಲೇ ಇದೆ. ನಮ್ಮ ಸಂವಿಧಾನವನ್ನ ರಚಿಸಿದ ಸಂವಿಧಾನ ಕರಡು ಸಮಿತಿಯ ನೇತೃತ್ವ ವಹಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ಅತ್ಯಂತ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಯಾವ ರೀತಿ, ನನಗೆ ಆ ಹಕ್ಕು ಬೇಕು, ನನಗೆ ಶಿಕ್ಷಣದ ಹಕ್ಕು ಬೇಕು, ನನಗೆ ಆರೋಗ್ಯದ ಹಕ್ಕು ಬೇಕು, ನನಗೆ ಉದ್ಯೋಗದ ಹಕ್ಕು ಬೇಕು, ನನಗೆ ಬದುಕುವ ಹಕ್ಕು ಬೇಕು, ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಬೇಕು, ಈ ಎಲ್ಲ ಹಕ್ಕುಗಳ ನಡುವೆ ಈ ದೇಶಕ್ಕಾಗಿ ನಾನು ಯಾವ ರೀತಿಯ ಕರ್ತವ್ಯವನ್ನ ಮಾಡಬೇಕು, ನಾನು ಹೇಗೆ ಪ್ರಾಮಾಣಿಕವಾಗಿರ್ಬೇಕು, ದೇಶದ ವಿಷಯದಲ್ಲಿ ದೇಶಭಕ್ತಿ ಇರ್ಬೋದು, ದೇಶದ ಯಾವುದೇ ಸಂಪನ್ಮೂಲಗಳಿರ್ಬೋದು, ದೇಶದ ಮೌಲ್ಯಗಳನ್ನ ಕಾಪಾಡಿಕೊಳ್ಳುವಂತಹ ಕರ್ತವ್ಯಗಳಿದಾವಲ್ಲ, ಈ ಕರ್ತವ್ಯಗಳನ್ನ, ಹಕ್ಕು ಮತ್ತು ಕರ್ತವ್ಯಗಳನ್ನ, ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಕ್ಕನ್ನ ಕೇಳುವುದೇ ಜಾಸ್ತಿ ಆಗಿದೆ. ಹಕ್ಕು ಖಂಡಿತ ಕೇಳಲಿ, ಅದ್ರ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇಲ್ಲ, ಹಕ್ಕಿನ ಜೊತೆ ಕರ್ತವ್ಯ ಪ್ರಜ್ಞೆನೂ ಕೂಡ ಸದಾ ನಮ್ಮ ಜೊತೆ ಇರಬೇಕು. ಜೊತೆಗೆ ಹಕ್ಕನ್ನ ಕೇಳುವ ಪಡೆಯುವ ನೈತಿಕತೆ ಬರೋದು ಯಾವಾಗ ಅಂದ್ರೆ ನಾವು ನಮ್ಮ ಕರ್ತವ್ಯವನ್ನ ಪೂರೈಸಿದಾಗ. ಅದನ್ನ ಈ ಯುವ ಜನಾಂಗ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಸುಮಾರು ಈಗ ನಾನು ಹೇಳದೆ ಆಗ್ಲೇ ಯುವಕರು ಅಂದ್ರೆ ಯಾರು, ಅದೇ 90 ನಂತರ ಹುಟ್ಟಿದವ್ರನ್ನ ಯುವಕರು ಅನ್ಬೋದು, ಅಥವಾ 80, 85, 90 ಇಸ್ವಿ ನಂತರ ಹುಟ್ಟಿದವರು, ಅವ್ರಿಗೆ ಈಗ 25, 26, 30, 35 ಇರುತ್ತೆ. ಸೊ ಇವರಿಗೆ ಸ್ವಾತಂತ್ರ್ಯದ 50 ವರ್ಷಗಳ ಹಿಂದಿನ ಅಥವಾ 40 ವರ್ಷಗಳ ಹಿಂದಿನ ತ್ಯಾಗ ಬಲಿದಾನಗಳು

ನಿಧಾನವಾಗಿ ಮರಿತಾ ಇದ್ದಾರೆ. ಮಾಹಿತಿ ಇರ್ಬೋದು ಅವ್ರಿಗೆ, ಗೂಗಲ್ ಅಲ್ಲಿ ಹೋದ್ರೆ ಅಥವಾ ಇನ್ನೆಲ್ಲ ಹೋದ್ರೆ ಸ್ವಾತಂತ್ರ್ಯಕ್ಕೆ ಯಾರ್ಯಾರು ಹೋರಾಡಿದ್ರು, ಭಗತ್ ಸಿಂಗ್ ಏನು, ಚಂದ್ರಶೇಖರ್ ಆಜಾದ್ ಏನು, ಮಹಾತ್ಮ ಗಾಂಧಿ ಏನು, ಅಂಬೇಡ್ಕರ್, ಈ ಮಾಹಿತಿ ಇರ್ಬೋದು. ಆದ್ರೆ ಅವರು ನಿಜವಾದ ಅದಕ್ಕೆ ಸಾಕ್ಷಿದಾರರಾಗಿಲ್ಲ. ಈಗ ನಾವು ನಮ್ಮ ಅಪ್ಪ ಅಮ್ಮ ಕಾಲದಲ್ಲಿ ಸ್ವತಂತ್ರ ಹೋರಾಟಗಳ ಪ್ರಾರಂಭ ಆಗಿ ಅದರ ಒಂದಷ್ಟು ನೆನಪುಗಳು ಅವ್ರಿಗೆ ಇರ್ತಾ ಇತ್ತು, ಪಠ್ಯ ಪುಸ್ತಕದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಅದ್ರ ಬಗ್ಗೆ ಸಂಭ್ರಮ ಇರ್ತಾ ಇತ್ತು. ಆದ್ರೆ ಈಗಾಗಿಲ್ಲ. ಈಗಿನ ಯುವಶಕ್ತಿ ಈ ಸ್ವಾತಂತ್ರ್ಯ ನಮ್ಗೆ ತಾನೇ ತಾನಾಗಿ ಬಂದಿರೋದು, ಈ ದೇಶ ಪ್ರಾರಂಭದಿಂದಲೂ ಅಸ್ತಿತ್ವದಲ್ಲಿ ಇರೋದೇ ಈ ಸ್ವಾತಂತ್ರ್ಯ ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಅಥವಾ ನಿರ್ಲಕ್ಷ್ಯ ಕಲ್ಪನೆ ಅವರಲ್ಲಿದೆ. ಇದನ್ನ ಬಹಳ ಕಷ್ಟಪಟ್ಟು ಗಳಿಸಿರೋದು, ಉಳಿಸಿಕೊಳ್ಳುವ ಜವಾಬ್ದಾರಿ ಇದೆ, ಅದು ಅಷ್ಟು ಸುಲಭ ಅಲ್ಲ. ಇತ್ತೀಚೆಗೆ ಸಂಘರ್ಷಗಳಿಂದಿದ್ದಾವೆ. ಯಾರು ಯಾವಾಗ ಬೇಕಾದ್ರೂ ನಾವು ಏನಾದ್ರೂ ದುರ್ಬಲರಾದ್ರೆ ನಮ್ಮನ್ನ ಆಕ್ರಮಿಸಿಕೊಳ್ಳಲಿಕ್ಕೆ ಬೇರೆ ಬೇರೆ ದೇಶಗಳು ಈಗಲೂ ಕಾಯ್ತಾ ಇರ್ತವೆ. ಅಂದ್ರೆ ದೇಶದ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳೋದು ಏನು ಅಂದ್ರೆ ನಮ್ಮ ಹಕ್ಕುಗಳ ಜೊತೆ ನಮ್ಮ ಕರ್ತವ್ಯವನ್ನ ನಿಭಾಯಿಸಿದಾಗ. ಮುಖ್ಯವಾಗಿ ಯುವ ಜನಾಂಗ ಏನಿದೆ, ಯುವ ಜನಾಂಗ ಈ ಸ್ವಾತಂತ್ರ್ಯೋತ್ಸವ, ಈಗ ಏನ್ ಸುಮ್ಮನೆ ಇನ್ನ 80 ವರ್ಷ ಆಗಿದೆ, ಇನ್ನೊಂದು ಸ್ವಲ್ಪ ದಿನಕ್ಕೆ 20 ವರ್ಷಕ್ಕೆ 100 ವರ್ಷ ಆಗುತ್ತೆ. 100 ವರ್ಷದಲ್ಲೂ ಕೂಡ ಭಾರತ ವಿಶ್ವದಲ್ಲಿ ಈಗಿನಂತೆ ಪ್ರಮುಖ ಸ್ಥಾನವನ್ನ ಪಡೆದು ಇನ್ನೂ ಒಂದು ಎಲ್ಲ ಕೆಲವರು ಹೇಳ್ತಾರೆ ವಿಶ್ವಗುರು ಆಗೋದು ಅಥವಾ ವಿಶ್ವದ ನಾಯಕತ್ವ ವಹಿಸೋದು ಅಥವಾ 21ನೇ ಶತಮಾನದ ಎರಡನೆಯ ಭಾಗವನ್ನ ಭಾರತ ವಿಶ್ವದಲ್ಲಿ ಲೀಡ್ ಮಾಡಬೇಕು ಅನ್ನೋದಾದ್ರೆ ಯುವಕರು ಅತ್ಯಂತ ಮಹತ್ವವನ್ನ ಮಾಡಬೇಕಾಗುತ್ತೆ, ಪ್ರಜಾಪ್ರಭುತ್ವವನ್ನ ಉಳಿಸ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆ ಹಕ್ಕು ಮತ್ತು ಕರ್ತವ್ಯಗಳನ್ನ ಎರಡನ್ನು ಸಮ ಪ್ರಮಾಣದಲ್ಲಿ ಅವರು ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗುತ್ತೆ. ಆಗ ಮಾತ್ರ ಯುವಕ ಶಕ್ತಿಯೇ ಈ ದೇಶಕ್ಕೆ ಒಂದು ಲಾಭ ಆಗುತ್ತೆ. ಹೊರತು ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಸ್ವಾಮಿ ವಿವೇಕಾನಂದರು ಏನ್ ಕನಸು ಕಂಡಿದ್ರು, ಯುವಕರು ಅಂದ್ರೆ ಅವರ ಉಕ್ಕಿನ ನರಮಂಡಲ, ಕಬ್ಬಿಣದ ಮಾಂಸ ಖಂಡಗಳು ಇದೆಯಲ್ಲ, ಅದನ್ನ ಉಳಿಸ್ಕೊಬೇಕೆ ಹೊರತು ಸೀಡ್ಲೆಸ್ ಯುವಕರು ಆದ್ರೆ ಈ ದೇಶಕ್ಕೆ ಬಹಳ ಅಪಾಯಕಾರಿಯಾಗಿದೆ. 100 ವರ್ಷದ ಸಂಭ್ರಮದಲ್ಲಿ ಯುವಕರು ಹಕ್ಕಿನ ಜೊತೆ ಕರ್ತವ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಕೊಡಬೇಕು ಅಂತೇಳಿ ನನಗೆ ಅನ್ಸುತ್ತೆ.

0: ಸರ್ ಹಾಗೇನೆ ಪ್ರಸ್ತುತವಾಗಿ ನಾವು ನೋಡ್ತೀವಿ ಅಂದರೆ ನಮಗೆ ಸಂವಿಧಾನ ಭಾಳಷ್ಟು ಸ್ವಾತಂತ್ರ್ಯ ಕೊಟ್ಟಿದೆ. ನಾವು ಯಾವುದೇ ಒಂದು ಅಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡುವಂಥ ಅದಕ್ಕೆ ಹೋರಾಟವನ್ನು ಮಾಡುವಂಥ ಸ್ವಾತಂತ್ರ್ಯದ ಒಂದು ಅರಿವಿನಿಂದ ಭಾಳಷ್ಟು ಕಡೆಗಳಲ್ಲಿ ನಾವು ನೋಡ್ತೀವಿ ಸರ್ಕಾರದ ವೈಫಲ್ಯದಿಂದ ಆಗಿರ್ಬೋದು ಅಥವಾ ದೇಶದಲ್ಲಾಗುವಂಥ ಒಂದು ಅರಾಜಕತೆಗಳನ್ನು ವಿರೋಧಿಸುವ ನಿಟ್ಟಿನಲ್ಲಿ ಯುವಕರು ಹಾಗೂ ವಿದ್ಯಾರ್ಥಿಗಳು ಮುಂದೆ ಬರ್ತಾ ಇದ್ದಾರೆ, ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೋರಾಟಗಳ ಮುಖಾಂತರ ಅದನ್ನು ಬಯಲಿಗೆಳಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ನಮಗೆ ಸಿಗಬೇಕಾದಂಥ ಹಕ್ಕಾಗಿರ್ಬೋದು ನ್ಯಾಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಸರ್?
1: ಇದು ಕೂಡ ಒಳ್ಳೆಯ ಉತ್ತಮ ಪ್ರಶ್ನೆ. ಯಾಕೆಂದ್ರೆ ಇತ್ತೀಚೆಗೆ ಜಂತರ್ ಮಂತರ್ ನಲ್ಲಿ ನಡೆದ ಒಂದು ಜಂಜಿ ಹೋರಾಟ ಇದೆಯಲ್ಲ, ಇಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಶ್ನೆ ಹೆಚ್ಚು ಪ್ರಸ್ತುತವಾಗುತ್ತೆ. ಯಾಕೆಂದ್ರೆ ನಾವು ಪ್ರಶ್ನಿಸುವ, ನಾನಾಗ್ಲೇ ಹೇಳಿದೆ, ನೈತಿಕತೆ ಬರೋದು ಯಾವಾಗ ಅಂದ್ರೆ ನಾವು ಪ್ರಾಮಾಣಿಕವಾಗಿದ್ದಾಗ, ಅದು ಯುವಕರಾಗ್ಲಿ ಮಹಿಳೆಯರಾಗ್ಲಿ ಬೇರೆ ಯಾರೇ ಆಗಿರ್ಲಿ, ಆ ಒಂದು ಉದ್ದೇಶದಲ್ಲಿ ನಾವು ಪ್ರಾಮಾಣಿಕತೆ ಹೋಗಿ ಇರ್ಬೇಕಾಗುತ್ತೆ. ಈಗ ಒಂದು, ಎರಡನೇದಾಗಿ ನೀವು ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛೆಯಲ್ಲ, ಇದನ್ನು ಕೂಡ ಯುವ ಜನಾಂಗ ಮಾಡಬೇಕು. ಸ್ವಾತಂತ್ರ್ಯ ಅನ್ನೋದು ಮಿತಿಗೆ ಒಳಪಟ್ಟದ್ದು. ನಿಮ್ಗೆ ಸ್ವಾತಂತ್ರ್ಯ ಅಂದಿದ್ದ ತಕ್ಷಣ ನಾನು ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ಕಾನೂನಿನ ವ್ಯಾಪ್ತಿಯಲ್ಲಿ ನನ್ನನ್ನ ನಾನು ಅನುಭವಿಸುವ ಸ್ವಾತಂತ್ರ್ಯವೇ ಹೊರತು ಅದು ಸ್ವೇಚ್ಛೆ ಅಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡೋದಲ್ಲ. ಜನ್ಜಿ ಅಥವಾ ಯುವಕರಲ್ಲಿ ಹೇಳದೇನಂದ್ರೆ, ಈಗ ರಾಜಕೀಯ ಸ್ವಾತಂತ್ರ್ಯದ ಬಗ್ಗೆ ಎಲ್ರಿಗೂ ಅರಿವಿದೆ, ಆದ್ರೆ ಆರ್ಥಿಕ ಸ್ವಾತಂತ್ರ್ಯ ಇದೆಯಲ್ಲ, ಇದು ಕಾರ್ಲ್ ಮಾರ್ಕ್ಸ್ ಒಮ್ಮೆ ಹೇಳ್ತಾರೆ ಏನು ಅಂದ್ರೆ, ಆರ್ಥಿಕ ಸ್ವಾತಂತ್ರ್ಯವಿಲ್ಲದ ಯಾವ ಸ್ವಾತಂತ್ರ್ಯವು ಕೂಡ ನಿಷ್ಫಲ ಅಂತೇಳಿ. ಅದು ಈ ಅದರಲ್ಲೂ ಈಗ ಹಣ ಕೇಂದ್ರೀಕೃತ ಸಮಾಜ ನಿರ್ಮಾಣ ಆಗಿದೆ, ಜಾಗತೀಕರಣಕ್ಕೆ ಮುಕ್ತ ಮಾರುಕಟ್ಟೆಗೆ ಭಾರತ ಸಹಿ ಹಾಕಿದ ನಂತರ ಇಡೀ ಸಮಾಜ ಅರ್ಥವ್ಯವಸ್ಥೆಯಲ್ಲಿ ಅಂದ್ರೆ ಹಣ ಕೇಂದ್ರೀಕೃತವಾಗಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಯುವಕರು ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ನಡುವಿನ ಒಂದು ಗೆರೆಯನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಏನಾದ್ರೂ ತಪ್ಪು, ಯಾಕಂದ್ರೆ ಎಲ್ಲ ಹಿರಿಯರು ಹೇಳೋದು ಅಂದ್ರೆ ಈಗಿನ ಹುಡುಗರು ಸ್ವಾತಂತ್ರ್ಯಕ್ಕಿಂತ ಹೆಚ್ಚಾಗಿ ಸ್ವೇಚ್ಛೆಯನ್ನ ಮಾಡ್ತಿದ್ದಾರೆ ಅನ್ನುವ ಆರೋಪಿಸ್ತಾರೆ. ಅದರಲ್ಲಿ ಒಂದಷ್ಟು ಸತ್ಯವೂ ಇದೆ, ಆದ್ರೆ ಅದು ಸ್ವೇಚ್ಛೆಯಾಗಬಾರದು. ಆಮೇಲೆ ಪ್ರಶ್ನಿಸುವ ಹಕ್ಕು ಈಗ ಎಲ್ಲರಲ್ಲೂ ಬರ್ತಾ ಇದೆ, ಅದರಲ್ಲೂ ಸಾಮಾಜಿಕ ಜಾಲತಾಣಗಳ ಕ್ರಾಂತಿಯೊಂದಿಗೆ ಪ್ರತಿಯೊಬ್ಬ ಭಾರತೀಯನು, ಬಹುಶಃ 100 ಕೋಟಿಯನ್ನು ಮೊಬೈಲ್ ಇದೆ ಅಂತ ಕೇಳಿದೆ, ಅದು ಕನೆಕ್ಷನ್ ಎಷ್ಟಿದೆಯೋ ಏನಿದೆಯೋ, ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಹೆಚ್ಚು ಜನ ಈ ಪ್ರಶ್ನಿಸುವ ಆ ಒಂದು ಮನೋಭಾವವನ್ನ ಬೆಳೆಸ್ಕೋತಿದ್ದಾರೆ. ಆದ್ರೆ ಪ್ರಶ್ನಿಸಲು ನಿಮಗೆ ಬೇಕಾಗಿರುವಂತಹದು ಒಂದು ಜ್ಞಾನ. ನೀವು ಸುಮ್ಮನೆ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ, ಯಾಕೆಂದ್ರೆ ನಾನು ಪ್ರಶ್ನೆ ಮಾಡ್ತೀನಿ ಅಂತೇಳಿ ಏನೇನೋ ಪ್ರಶ್ನೆ ಮಾಡಿದ್ರೆ ಅದು ಅದಕ್ಕೆ ಅರ್ಥವೇ ಇರೋದಿಲ್ಲ. ಎಲ್ಲರಿಗೂ ಅಧಿಕ ನಿಮಗೆ ಆ ಸಬ್ಜೆಕ್ಟ್ ಬಗ್ಗೆ, ಆ ವಿಷಯದ ಬಗ್ಗೆ ಮಾಹಿತಿ ಇರಬೇಕಲ್ಲ, ಅದು ಯುವಕರಲ್ಲಿ ಕೊರತೆ ಇದೆ, ಅದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಪ್ರಶ್ನಿಸೋದು ಯಾವಾಗ ನಿಮಗೆ

0: ಆ ವಿಷಯದ ಅರಿವಿದ್ದಾಗ ಅಥವಾ ನಿಮಗೆ ಒಂದು ಸಮಸ್ಯೆಯಾದಾಗ ಅದರ ಅರಿವು ನಿಮಗಿದ್ದಾಗ ಮಾತ್ರ ಯಾರನ್ನ ಪ್ರಶ್ನಿಸಬೇಕು, ಯಾವಾಗ ಪ್ರಶ್ನಿಸಬೇಕು, ಯಾವ ರೀತಿ ಪ್ರಶ್ನಿಸಬೇಕು. ನೀವಾಗಲೇ ಹೇಳ್ತಾ ಇದ್ರಿ, ಪ್ರಜಾಸತ್ತಾತ್ಮಕವಾಗಿ, ಕಾನೂನಾತ್ಮಕವಾಗಿ, ಜೊತೆಗೆ ಅಹಿಂಸಾತ್ಮಕವಾಗಿ ನಾವು ಪ್ರಶ್ನೆ ಮಾಡಬೇಕು. ಯಾಕೆಂದ್ರೆ ನೋಡಿ, ಆಗ ಸ್ವತಂತ್ರ ಕಾಲದ ಈ ಅಹಿಂಸಾ ಸತ್ಯಾಗ್ರಹ ಏನಿದೆ ಅದು ಕೂಡ ಈಗ ಅಣ್ಣಾ ಹಜಾರೆ ಮೂಮೆಂಟ್ ಅಲ್ಲಿ ಇರ್ಬೋದು ಭ್ರಷ್ಟಾಚಾರದ ವಿರುದ್ಧ, ಅಥವಾ ಮೊನ್ನೆ ನೀಟ್ ಪರೀಕ್ಷೆಯ ವಿರುದ್ಧ ಆದದ್ದು, ಅಲ್ಲೂ ಕೂಡ ಸತ್ಯಾಗ್ರಹವೇ ಅತಿ ಹೆಚ್ಚು. ನೀವು ಎಷ್ಟೆಷ್ಟೋ ಕಡೆ ಗೋಲಿಬಾರಗಳಾಗಿರ್ಬೋದು, ಎಷ್ಟೆಷ್ಟೋ ಕಡೆ ಹುಡುಗರು ಬೆಂಕಿ ಹಚ್ಚಿರ್ಬೋದು, ಅವ್ಯಾವುದು ಅಲ್ಲಿ ಮುಖ್ಯ ಆಗಲೇ ಇಲ್ಲ. ಸೋನಂ ವಾಂಗ್ಚುಕ್ ಅವರ ಸತ್ಯಾಗ್ರಹ ಇದೆಯಲ್ಲ, ಅದು ಇಡೀ ದೇಶದ ಗಮನ ಸೆಳೆಯಿತು. ಅದ್ರ ಮುಖಾಂತರ ಒಂದಷ್ಟು ಆಯ್ತು, ಒಂದು ಸಣ್ಣ ಪುಟ್ಟ ಗಲಾಟೆಗಳು ಆಯ್ತು ಇಲ್ಲ ಅಂತಲ್ಲ. ಆದ್ರೆ ಸತ್ಯಾಗ್ರಹ ಅನ್ನೋದು ಅಂದ್ರೆ ಪ್ರಶ್ನಿಸುವುದು ಕಾನೂನಾತ್ಮಕವಾಗಿರ್ಬೇಕು, ಅಹಿಂಸಾತ್ಮಕವಾಗಿರ್ಬೇಕು, ಮತ್ತು ಜ್ಞಾನ ತಿಳುವಳಿಕೆಯ ಆಧಾರದ ಮೇಲೆ ಇರಬೇಕು. ಅದನ್ನ ನಮ್ಮ ಯುವಶಕ್ತಿ ಹೆಚ್ಚು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಅದನ್ನ ಹೊರತುಪಡಿಸಿ ಪ್ರಶ್ನೆಗಳೇ ಪ್ರಶ್ನೆಗಳಾಗ್ತಾ ಸ್ವೇಚ್ಛೆ ಆಗಬಾರದು. ಸ್ವೇಚ್ಛೆ ಮತ್ತು ಸ್ವಾತಂತ್ರ್ಯದ ನಡುವಿನ ಗೆರೆಯನ್ನ ಅರ್ಥ ಮಾಡಿಕೊಂಡು ಯುವಶಕ್ತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಈ ದೇಶಕ್ಕೆ ಭವಿಷ್ಯ ಇದೆ. ಯುವಕರನ್ನ ಹೌದು ಒಂದಷ್ಟು ಸಣ್ಣ ದಾರಿ ತಪ್ಪೋದು ಅದೆಲ್ಲ ಇರುತ್ತೆ, ಅವರನ್ನ ಸರಿಪಡಿಸಿಕೊಂಡು ಮುಂದಿನ ನಿಟ್ಟಿನಲ್ಲಿ ನಾವು ಮಾಡಿದ್ರೆ ಈ ಯುವಶಕ್ತಿ ಈ ದೇಶಕ್ಕೆ ಬಹುದೊಡ್ಡ ಆಸ್ತಿಯಾಗುತ್ತೆ. ಯಾವಾಗ ಅವರ ಅರಿವಿನ ಪ್ರಮಾಣವನ್ನು ಹೆಚ್ಚಿಸಬೇಕು, ಆ ಅರಿವಿನ ಪ್ರಮಾಣ ನಾವು ಟ್ರಾನ್ಸ್ಫಾರ್ಮೇಶನ್ ಏನಿದೆ ಹಣ ಕೇಂದ್ರೀಕೃತ ಸಮಾಜದಲ್ಲಿ ಆರ್ಥಿಕತೆಯೇ ಮುಖ್ಯ ಉದ್ದೇಶ ಆಗಬಾರದು. ಹಣ ಇರಬೇಕು, ಆದರೆ ಹಣಕ್ಕಿಂತ ಹೆಚ್ಚಾಗಿ ಮೌಲ್ಯಗಳು, ಕರ್ತವ್ಯ ಬಹಳ ಮುಖ್ಯ ಆಗಬೇಕು. ಆಗ ಮಾತ್ರ ಈ ಯುವಶಕ್ತಿಗೆ ನಿಜವಾದ ಅರ್ಥ ಬರುತ್ತೆ. ಹಣ ಕೇಂದ್ರೀಕೃತ ಆದಾಗ ಮೌಲ್ಯಗಳು ಡಿಕ್ರೀಸ್ ಆಗುತ್ತೆ. ಆ ಬಗ್ಗೆ ಯುವಶಕ್ತಿ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಈ ಸ್ವತಂತ್ರದ 80ನೇ ದಿನಾಚರಣೆ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ.
1: ಸರ್, ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ದೇಶದ ಯುವಕರಲ್ಲಿ ಕಾಡ್ತಿರೋಂಥ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಮತ್ತು ದುಶ್ಚಟಗಳಿಗೆ ಬಲಿಯಾಗ್ತಿರೋದಾಗಿರ್ಬೋದು, ಇದೆಲ್ಲವೂ ಕೂಡ ದೇಶದ ಪ್ರಗತಿಗೆ ಒಂದು ಮಾರಕ ಅಂತ ನಾನು ಭಾವಿಸ್ತೀನಿ ಸರ್. ಈ ನಿಟ್ಟಿನಲ್ಲಿ ಯುವಕರು ನಿರುದ್ಯೋಗದಿಂದ ಹೊರಬರೋ ನಿಟ್ಟಿನಲ್ಲಿ ಆಗಿರ್ಬೋದು, ಅಥವಾ ದುಶ್ಚಟಗಳಿಗೆ ಬಲಿಯಾಗದಿರೋ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಸೂಕ್ತ ಕ್ರಮಗಳನ್ನು ವಹಿಸಿ ದೇಶದ ಪ್ರಗತಿಗೆ ಅವರು ಪಾತ್ರವನ್ನು ವಹಿಸಬೇಕಾಗಿದೆ ಸರ್?
0: ಇಲ್ಲಿ ಎರಡು ರೀತಿಯಲ್ಲಿ ಪ್ರಶ್ನೆ ಕೇಳಿದ್ದೀರಿ ನೀವು. ಒಂದು ನಿರುದ್ಯೋಗ, ಇನ್ನೊಂದು ದುಶ್ಚಟ. ಅವು ಎರಡು ವಿಭಿನ್ನವಾದದ್ದು. ಯಾಕೆಂದ್ರೆ ನಿರುದ್ಯೋಗ ಅನ್ನೋದೇನಿದೆ ಅದು ಆಗಾಗ ಯುವಕರನ್ನ ಕಾಡ್ತಾ ಇರುತ್ತೆ, ನಮ್ಮ ದೇಶನೇ ಅಲ್ಲ ಜಗತ್ತಿನ ಎಲ್ಲ ದೇಶಗಳಲ್ಲೂ ಕಾಡ್ತಾ ಇರುತ್ತವೆ. ಅದು ಸಮಸ್ಯೆ, ಅದನ್ನ ಪರಿಹಾರನೂ ಇದೆ, ಅದಕ್ಕೆ ಕೆಲವು ಸರಿ ಸಮಸ್ಯೆ ಪರಿಹಾರ. ಆದ್ರೆ ದುಶ್ಚಟಗಳು ಇದೆಯಲ್ಲ, ಇದು ತುಂಬಾ ಭಿನ್ನವಾದದ್ದು. ಇದಂತೂ ತೀರಾ ಅಪಾಯಕಾರಿ. ಈ ದುಶ್ಚಟಗಳು ಅಂತಿದೆಯಲ್ಲ, ಅದು ರೀತಿಯಲ್ಲಿ ಈ ಸಮಾಜವನ್ನು ಆಕ್ರಮಿಸ್ಕೊಡ್ತಾ ಇದೆ. ಕೇವಲ ನಾವು ಮೊದಲು ಎಲ್ಲ ಹೇಳ್ತಾ ಇದ್ದಿದ್ದು ಈ ಮದ್ಯಪಾನ ಅಥವಾ ಧೂಮಪಾನ ಇವೆರಡನ್ನೇ ನಾವು, ಅಥವಾ ಜೂಜಾಟ, ಇದನ್ನಷ್ಟೇ ನಾವು ದುಶ್ಚಟಗಳು ಅಂತ ಇದ್ವಿ. ಈಗ ಆ ದುಶ್ಚಟಗಳನ್ನ ಮೀರಿ ಅದು ಕೂಡ ಎಲ್ಲೋ ಕೆಲವರು ಮಾತ್ರ ಅದನ್ನು ಮಾಡ್ತಾ ಇದ್ರು, ಈಗ ಸಮಾಜದ ಮುಖ್ಯವಾಹಿನಿಯ ಅನೇಕ ಜನ ಇದಕ್ಕೆ ಬಲಿಯಾಗಿದ್ದಾರೆ. ಅದು ಯಾವ್ಯಾವ ಹಂತಕ್ಕೆ ಹೋಗುತ್ತೆ? ಡ್ರಗ್ಸ್, ನಾವೇನು ಹೇಳ್ತೀವಿ ಆ ಡ್ರಗ್ಸ್ ಅನ್ನೋದು ಇದೆಯಲ್ಲ, ಅದು ಮಾದಕ ವ್ಯಸನ ಇದೆಯಲ್ಲ, ಅದು ಆಕ್ರಮಿಸ್ಕೋತಾ ಇದೆ. ಕೇವಲ ಈ ವಸ್ತು, ಈ ಮಾದಕ ದ್ರವ್ಯಗಳು, ಧೂಮಪಾನ ಅಷ್ಟೇ ಅಲ್ಲ, ಈ ವಿಡಿಯೋ ಗೇಮ್ ಅನ್ನುವ ಮೊಬೈಲು ಅಥವಾ ಬೆಟ್ಟಿಂಗು ಈ ಥರದ್ದು, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ದುಶ್ಚಟಗಳು ಯುವಕರನ್ನ ಬಹುತೇಕ, ಅದ್ರ ಜೊತೆ ಈ ಗುಟ್ಕಾ ಅನ್ನೋದು ಬೇರೆ ಏನೇನೋ ಬಂದಿದೆಯಲ್ಲ ಈ ಥರದ್ದು, ಅಂದರೆ ದುಶ್ಚಟಗಳು ಒಂದಕ್ಕಿಂತ ಒಂದು, ಒಂದಕ್ಕಿಂತ ಇನ್ನು ವೀಲಿಂಗು, ಅದು ದುಶ್ಚಟವೇ. ಯಾಕಂದ್ರೆ ಅದು ಕೂಡ ಕಾನೂನುಬಾಹಿರ ಮತ್ತು ಅತ್ಯಂತ ಅಪಾಯಕಾರಿಯಾದದ್ದು. ಹಾಗೆ ಈ ಯುವಶಕ್ತಿ ಇದೆಯಲ್ಲ, ಅದು ದುಶ್ಚಟಗಳಿಗೆ ದಾಸರಾಗಿ ಅತ್ಯಂತ ಕೆಟ್ಟ ಪರಿಣಾಮವನ್ನು ಈ ಸಮಾಜದ ಮೇಲೆ ಬೀರ್ತಾ ಇದೆ. ಅದರಿಂದ ದುಶ್ಚಟಗಳು ಹೊರಗಡೆ ಬರಲೇಬೇಕು. ಅದು ಹೇಳ್ತಾರಲ್ಲ, ನಶೆ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಲಿಲ್ಲ ಅಂದರೆ ಈ ದೇಶಕ್ಕೆ ಭವಿಷ್ಯನೇ ಇಲ್ಲ. ಯಾಕೆಂದರೆ ಅದು ಯುದ್ಧೋಪಾದಿಯಲ್ಲಿ ನೀವು ಅದನ್ನ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ವ್ಯಾಪಕವಾಗಿ ವೇಗವಾಗಿ ಹರಡ್ತಾ ಇದೆ. ಅದು ಒಂದು ಭಾಗ. ಎರಡನೇದಾಗಿ ನಿರುದ್ಯೋಗ, ನಿರುದ್ಯೋಗ ಸಮಸ್ಯೆ ಇದೆಯಲ್ಲ, ಇದು ವ್ಯಾಪಾರೀಕರಣದಲ್ಲಿ ಸಮಾಜದಲ್ಲಿ ಆ ಥರ ಆಗುತ್ತೆ. ಯಾಕೆಂದರೆ ಈ ಬಂಡವಾಳಶಾಹಿ ವ್ಯವಸ್ಥೆ ಯಾವಾಗಲೂ ಏನು ಮಾಡುತ್ತೆ, ತನಗೆ ಅನುಕೂಲಕರವಾಗಿರುವಂಥ ಮಾರ್ಕೆಟ್ ಟೈಮಲ್ಲಿ ಉದ್ಯೋಗ ಕೊಡುತ್ತೆ, ತನಗೆ ಬೇಡ ಅನ್ನಿಸಿದಾಗ ಅದನ್ನು ಅವರಿಂದ ತೆಗೆದುಬಿಟ್ಟು ಮತ್ತೆ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಿದೆ. ಇದನ್ನ ಸರ್ಕಾರ ನಿಯಂತ್ರಿಸಬೇಕು. ಯಾಕಂದ್ರೆ ಸರ್ಕಾರಿ ಉದ್ಯೋಗಗಳಾದ್ರೆ ಕನಿಷ್ಠ 30 ವರ್ಷನಾದರೂ ಅವ್ರು ಕೆಲಸ ಮಾಡ್ತಾರೆ. ಆದರೆ ಈ ಸಾಫ್ಟ್ವೇರ್ ಅವ್ರು ಇರ್ಬೋದು ಅಥವಾ ಅಮೆಜಾನ್ ಸ್ವಿಗ್ಗಿ ಅಂತವ್ರು, ಅವರೆಲ್ಲ ಹೇಗೆ ಅಂದರೆ ತಮಗೆ ಅವಶ್ಯಕತೆ ಇದ್ದಾಗ ಕೆಲಸಕ್ಕೆ ತಗೋತಾರೆ. ಆಗಿಲ್ಲ ಅಂದರೆ ಯಾವುದೇ ನೋಟಿಸ್ ಏನು ಕೊಡೋದಿಲ್ಲ, ಅಥವಾ ನೋಟಿಸ್ ಕೊಟ್ಟರು ಒಂದೇ ತಿಂಗಳಲ್ಲಿ ನಿನ್ಪಾಡಿಗೆ ನೀನು ಆಚೆ ಹೋಗು ಅಂತ ಹೇಳ್ಬಿಡ್ತಾರೆ. ಸೊ ಇದು ನಿರುದ್ಯೋಗ ಸಮಸ್ಯೆಗೆ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಅದು ಒಂದು. ಎರಡನೇದಾಗಿ ಸ್ವಯಂ ಉದ್ಯೋಗಗಳನ್ನು ಹೆಚ್ಚು ಹೆಚ್ಚು ಸೃಷ್ಟಿ ಮಾಡಬೇಕು, ರಫ್ತುಗಳನ್ನು ಪ್ರೋತ್ಸಾಹಿಸಬೇಕು, ಆಮೇಲೆ ಬದುಕನ್ನ ಸರಳವಾಗಿ ಬದುಕೋದನ್ನ ಕಲಿಸಬೇಕು. ಸಿ, ನಿರುದ್ಯೋಗ ಸಮಸ್ಯೆಗೆ ಇನ್ನೊಂದು ಕಾರಣ ಏನು ಅಂದ್ರೆ, ನಿಮಗೆ ನೀವು ನನಗೂ 50,000 ಬೇಕು ಬದುಕಕ್ಕೆ, 80,000 ಬೇಕು, 1,00,000 ಬೇಕು ಅಂತಂದಾಗ ನಿಮ್ಗೆ ನಿರುದ್ಯೋಗ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಸರ್ಕಾರದ ಪ್ರಕಾರನೇ ಮಿನಿಮಮ್ ವೇಜಸ್ ಏನಿದೆ ಅದನ್ನ ನಿಮ್ಮ ಬದುಕು

0: ಆಫ್ರಿಕನ್ ದೇಶಗಳಿರ್ಬೋದು, ದಕ್ಷಿಣ ಅಮೆರಿಕಾದ ಬಡ ದೇಶಗಳಿರ್ಬೋದು, ಕೆಲವು ಏಷ್ಯಾ ಕಂಟ್ರಿಯಲ್ಲಿ ಇರುವಂತಹ ಬಡ ದೇಶಗಳು, ಅಲ್ಲಿ ಏನು ವಸ್ತುಗಳ ಕೊರತೆ ಇದೆ ಅದನ್ನ ಈಗ ಚೀನಾ ನೋಡಿ ಆ ರೀತಿಯ ಮಾರುಕಟ್ಟೆಯನ್ನ ಮಾಡ್ಕೊಂಡಿದೆ. ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಏನೇನು ಕೊರತೆ ಇದೆ ಅದನ್ನ ಕಡಿಮೆ ರೇಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರಿಗೆ ಕೊಡ್ತಾ ಇದೆ. ಈ ನೀತಿಯನ್ನ ಭಾರತವು ಮಾಡ್ಕೋಬೇಕು. ಯಾಕಂದ್ರೆ ಭಾರತದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇರೋದ್ರಿಂದ ಹೆಚ್ಚು ದುಡ್ಡು ಕಾಸ್ಟ್ಲಿ ಆಗುತ್ತೆ. 10 ರೂಪಾಯಿಗೊಂದು ಬಕೆಟು, 10 ರೂಪಾಯಿಗೊಂದು ಜಗ್ಗು ಕೊಡೋದು ಚೈನೀರಿಗೆ ಸಾಧ್ಯ ಆಗುತ್ತೆ, ನಮಗೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ನಮ್ಮಲ್ಲಿ ಭ್ರಷ್ಟಾಚಾರ ಮತ್ತು ಬೇರೆ ಬೇರೆ ಕಾನೂನುಗಳ ವ್ಯಾಪ್ತಿ ಇರೋದ್ರಿಂದ ಹೆಚ್ಚು ದುಡ್ಡು ಖರ್ಚಾಗೋಗ್ಬಿಟ್ಟು ಆ ವಸ್ತುವಿನ ಜಾಸ್ತಿ ಬೆಲೆ ಆಗ್ತಿದೆ. ಸೊ ಅಲ್ಲಿ ಒಂದು ಈ ತರದ ಅನೇಕ ಕ್ರಮಗಳನ್ನು ಕೈಗೊಂಡು ಕೆಲಸಗಳಿಗೆ ಮಿನಿಮಮ್ ವೇಜಸ್ ಅಲ್ಲೇ ಕೂಡ ಮನುಷ್ಯನ ಬದುಕು ರೂಪಿಸುವ ಒಂದು ಸಾಮಾಜಿಕ ವ್ಯವಸ್ಥೆ ಮತ್ತು ಆರ್ಥಿಕ ವ್ಯವಸ್ಥೆ ರೂಪುಗೊಂಡ್ರೆ ಖಂಡಿತವಾಗ್ಲೂ ಈ ದೇಶದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ತುಂಬಾ ಕಡಿಮೆ ಬರುತ್ತೆ. ಅಂದ್ರೆ ಜಗತ್ತಲ್ಲಿ ಸದಾಕಾಲ ಇರುತ್ತೆ. ಆಮೇಲೆ ನಮ್ಮ ದೇಶ ಕೃಷಿ ಆಧಾರಿತ ದೇಶ, ಸೊ ಕೃಷಿಗೆ ಹೆಚ್ಚು ಮಹತ್ವವನ್ನ ಕೊಡಬೇಕು. ಹಾಗನ್ಬಿಟ್ಟು ಕೃಷಿಯನ್ನ ಕಮರ್ಷಿಯಲೈಸ್ಡ್ ಮಾಡಿ ಕಾರ್ಪೊರೇಟ್ ಮಾಡಿ ಅಲ್ಲೂ ನಮಗೆ ಲಕ್ಷಾಂತರ ಆದಾಯ ಬರಬೇಕು ಅಂದ್ರೆ ಆಗಲ್ಲ. ಆದಾಯ ಜಾಸ್ತಿ ಆಗ್ಬೇಕು ಅನ್ನೋದಾದ್ರೆ ನಿಮಗೆ ನಿರುದ್ಯೋಗ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಬರುವ ಆದಾಯದಲ್ಲಿ ಅಂದ್ರೆ ಮಿನಿಮಮ್ ವೇಜಸ್ ಅಲ್ಲಿ ಮಿನಿಮಮ್ ಹಣದಲ್ಲಿ ನಾವು ಬದುಕೋದನ್ನ ಕಲ್ತ್ರೆ ಖಂಡಿತವಾಗ್ಲೂ ಆಗ ನಿರುದ್ಯೋಗ ಸಮಸ್ಯೆ ತುಂಬಾ ಕಡಿಮೆ ಆಗುತ್ತೆ, ತೀವ್ರವಾಗಿ ಕಡಿಮೆ ಆಗುತ್ತೆ. ದುರಾಸೆಗೆ ನಾವು ಒಳಪಟ್ಟರೆ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮತ್ತು ಯುವಕರು ಯೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ.
1: ಸರ್, ಆಗಿದ್ರೆ ನಮ್ಮ ದೇಶದ ಯುವ ಪೀಳಿಗೆ ಸಂವಿಧಾನ ಕೊಟ್ಟಿರುವಂತಹ ಸ್ವಾತಂತ್ರ್ಯದ ಚೌಕಟ್ಟಿನಲ್ಲಿ ನಮ್ಮ ಹಕ್ಕು ಹಾಗೂ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ನಮ್ಮದೇ ಆದಂತಹ ಒಂದು ಕೌಶಲ್ಯ ಹಾಗೂ ಜ್ಞಾನದ ಮುಖಾಂತರ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಯುವ ಜನರು ದೇಶದ ಪ್ರಗತಿಗೆ ಹೇಗೆ ಅವರು ಪಾತ್ರಗಳನ್ನು ವಹಿಸಬೇಕು ಅನ್ನೋದು ಕುರಿತು ಕಾರ್ಯಕ್ರಮದ ಕೊನೆಯದಾಗಿ ಏನು ಸಲಹೆ ಅಥವಾ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಖಂಡಿತವಾಗ್ಲೂ ಇದನ್ನು ಸಲಹೆ ಕಿವಿ ಮಾತು ಅಂತೇನಿಲ್ಲ ಅದು. ಯಾಕೆಂದ್ರೆ ಯುವಶಕ್ತಿ ಒಂದು ದೇಶದ ನಿಜವಾದ ಆಸ್ತಿ, ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅಂತ. ಸೊ ದೇಶ ಕ್ರಮಬದ್ಧವಾಗಿ ನಿಮ್ಮ ಜೀವನ ಮಟ್ಟ ಖುಷಿಯಾಗ ಇರಬೇಕು, ನೆಮ್ಮದಿಯಾಗಿರ್ಬೇಕು ಅನ್ನೋದಾದ್ರೆ ಯುವಕರು ಈಗ ಪ್ರಜ್ಞಾಪೂರ್ವಕವಾಗಿ ನಮ್ಮಲ್ಲಿರುವ ಶ್ರಮ ಸಂಸ್ಕೃತಿಯ ಮೇಲೆ ಡಿಪೆಂಡ್ ಆಗಬೇಕು. ಈ ದೇಶದಲ್ಲಿ ಬರೀ ಸರ್ವಿಸ್ ಓರಿಯೆಂಟೆಡ್ ಜಾಸ್ತಿ ಆಗಿದೆ. ಅಮೆಜಾನ್ ಅವ್ರು ಏನೋ ಬಂದ್ರು, ಗಾಡಿ ತಗೊಂಡು ಹೋಗು, ಅವ್ರಿಗೆ ಇದ್ಕೊಂಡು ಈ ತರ ಸರ್ವಿಸ್ ಓರಿಯೆಂಟೆಡ್ ಶಾಶ್ವತವಲ್ಲ. ಅಥವಾ ಸ್ವಿಗ್ಗಿ ಅವು ಇವು ಇವೆಲ್ಲ ಇದಾವಲ್ಲ, ಜೊಮ್ಯಾಟೊ ಇವೆಲ್ಲ, ಇವು ತಾತ್ಕಾಲಿಕ ಕೆಲಸಗಳು. ಯಾವುದೋ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಬೇಕಾ ಬೇಡ, ಅಥವಾ ಇನ್ನೇನೋ ಒಂದು ದುರ್ಘಟನೆ ನಡೀತು, ನಾವು ಯಾರೋ ಊಟ ಕೊಟ್ಟರು, ಅದರಲ್ಲಿ ವಿಷ ಹಾಕಿದ್ರು, ಅದರಿಂದ ಏನೋ ತೊಂದರೆ ಆಯಿತು, ಈ ಥರದ್ದಾದಾಗ ಈ ವ್ಯವಸ್ಥೆ ತಕ್ಕಂತ ಕುಸಿದ್ಬಿಡುತ್ತೆ. ಸೊ ಅಂದ್ರೆ ಉತ್ಪಾದನಾ ಕ್ಷೇತ್ರದಲ್ಲಿ ಯುವಕರು ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು. ಪ್ರಾಮಾಣಿಕತೆ ಮತ್ತು ದಕ್ಷತೆ ಅನ್ನೋದಿದೆಯಲ್ಲ, ಅವು ಎರಡು ಕೌಶಲ್ಯದ ಜೊತೆ, ಮೊದಲನೇದಾಗಿ ಕೌಶಲ್ಯ ಬೆಳೆಸ್ಕೊಂಡ್ರೆ ಆ ಕೌಶಲ್ಯದಿಂದ ಮಾತ್ರನೇ ನೀವು ಗೆಲ್ಲಕ್ಕೆ ಸಾಧ್ಯತೆ ಇಲ್ಲ. ಪ್ರಾಮಾಣಿಕತೆ ಮತ್ತು ದಕ್ಷತೆ ಇರಬೇಕು, ಜೊತೆಗೆ ದೇಶಭಕ್ತಿ ಕೂಡ. ಯಾಕೆಂದ್ರೆ ಇವತ್ತು ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅವೆಲ್ಲ ಏನಾದ್ರೂ ಒಂದಷ್ಟು ಪ್ರಗತಿಯನ್ನ ಸಾಧಿಸಿದ್ರೆ ಕಾರಣ ಆ ಹುಡುಗರು ವ್ಯಕ್ತಿಗತವಾಗಿಯೇ ದೇಶಭಕ್ತಿಯನ್ನ ಪ್ರದರ್ಶಿಸ್ತಾರೆ. ಅಂದ್ರೆ ನಾನು ಈ ದೇಶದ ಪ್ರಜೆ, ನಾನು ನನ್ನ ಕಸ ಹಾಕಬೇಕು ಅಂದ್ರೆ ಅಯ್ಯೋ ನನ್ನ ಮನೆ ಅಲ್ಲ ಬೇರೆಯವ್ರ ಮನೆ ಮುಂದೆ ಹಾಕಬೇಕು ಅಂದ್ರು, ಎಲ್ಲೋ ರಸ್ತೆಯಲ್ಲಿ ಬಿಸಾಕ್ಬೇಕು ಅಂದ್ರು, ಅಯ್ಯೋ ಇದು ನನ್ನ ದೇಶದ್ದು, ನನ್ನ ದೇಶ ಗಲೀಜಾಗುತ್ತೆ, ನನ್ನ ದೇಶದ ಮಾಡ್ತೀವಿ. ಯಾವುದೇ ಒಂದು ಪರಿಸರವನ್ನ ಉಳಿಸೋದು, ಎಲ್ಲೋ ಈಗ ಎಲ್ಲೋ ನಾವು ಪ್ರವಾಸಕ್ಕೆ ಹೋಗ್ತೀವಿ, ಅಲ್ಲಿ ನಾವೊಂದು ಬ್ಯಾಗ್ ತಗೊಂಡೋಗಿ ವಾಟರ್ ಬಾಟ್ಲನ್ನೋ ಅಥವಾ ಬೇರೆ ಕಸದನ್ನ ತಂದು ನಾವೇ ಮತ್ತೆ ಇನ್ನೆಲ್ಲ ಹಾಕೋದು, ಈ ತರದ ಒಂದು ಸಂಸ್ಕಾರ ನಡೆ ಅಥವಾ ನಾಗರಿಕ ನಡುವೆ ಅಥವಾ ಶಿಷ್ಟಾಚಾರ ಅಥವಾ ಸಿವಿಕ್ ಸೆನ್ಸ್ ಅಂತ ಏನ್ ಹೇಳ್ತೀವಿ, ಇದನ್ನ ಮುಖ್ಯವಾಗಿ ಕಲ್ತ್ಕೋಬೇಕಾಗಿದೆ ನಮ್ಮ ಯುವಕರು. ಇದ್ರ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಿ, ಇದೇನಾದ್ರೂ ನಿಮಗೆ ಒಳದಿದ್ದೆ ಆದ್ರೆ ಖಂಡಿತವಾಗ್ಲೂ ಈ ದೇಶದ ಪ್ರಗತಿಗೆ ನಿಮ್ಮ ಕೊಡುಗೆ ಇರುತ್ತೆ. ನಿಮ್ಮ ಕೊಡುಗೆ ಅಂದಿದ ತಕ್ಷಣ ಬೇರೆ ಇನ್ನೇನೋ ಮಾಡ್ಬೇಕು, ನಾನು ಒಲಿಂಪಿಕ್ ಅಲ್ಲಿ ಗೆಲ್ಲಬೇಕು ಅಥವಾ ನಾನು ಆಸ್ಕರ್ ಅವಾರ್ಡ್ ಪಡ್ಬೇಕು, ಹಂಗಾಗೋದಿಲ್ಲ. ಯಾರೋ ಕೆಲವರು ಮಾಡ್ತಾರೆ, ಮಾಡ್ಲಿ, ಸಂತೋಷ. ಸಾಮಾನ್ಯ ಜನ ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸ್ಕೋಬೇಕು, ಅದ್ರ ಜೊತೆ ಪ್ರಾಮಾಣಿಕತೆ ಮತ್ತು ದಕ್ಷತೆಯನ್ನ ಮಾಡ್ಕೋಬೇಕು. ಇವೆಲ್ಲಕ್ಕೂ ದೇಶಭಕ್ತಿ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ, ವಿಶ್ವ ಮಾನವ ಪ್ರಜ್ಞೆ ಇಷ್ಟನ್ನ ಬೆಳೆಸ್ಕೊಂಡಾಗ ಖಂಡಿತವಾಗ್ಲೂ ಈ ದೇಶ ಮುಂದೆ ಬರುತ್ತೆ. ಇನ್ನ 20 ವರ್ಷ ಇದೆ, 100 ವರ್ಷಗಳನ್ನ ನಾವೆಲ್ಲರೂ ನೋಡ್ತೀವಿ. ಅಂತ ಸಂದರ್ಭದಲ್ಲಿ ಯುವಕರು ದಯವಿಟ್ಟು, ಯಾಕೆಂದ್ರೆ ಈಗ ನಾವು ವಯಸ್ಸಾಗಿರುತ್ತೆ, ಆದ್ರೆ ಯುವಕರು ಇದಾರಲ್ಲ, ಯುವಕರಿಗೆ ಸ್ವಾತಂತ್ರ್ಯದ 100ನೇ ವರ್ಷ ಸಂಭ್ರಮ ಮಾಡಬೇಕು ಅಂದ್ರೆ ಈ ದೇಶ ಅಭಿವೃದ್ಧಿಯ ಪಥದಲ್ಲಿ ಇರಬೇಕು, ಪರಿಸರ ಉಳಿಬೇಕು, ಆರೋಗ್ಯ ಉಳಿಬೇಕು, ಶಿಕ್ಷಣ ಇದಾಗಬೇಕು, ಅದೆಲ್ಲಕ್ಕೂ ಯುವಕರ ಕೊಡುಗೆಯ ಮಹತ್ವ. ಅವರು ಅದನ್ನ ಪ್ರಜ್ಞಾಪೂರ್ವಕವಾಗಿ ಬದುಕೋದನ್ನ ಕಲ್ತ್ರೆ ಖಂಡಿತವಾಗ್ಲೂ ಈ ದೇಶ ಮುಂದುವರಿಯುತ್ತೆ. ಆ ರೀತಿ ನೀವೆಲ್ಲರೂ ಕಲ್ತ್ಕೊಳ್ಳಿ ಅಂತೇಳಿ ನಾನೊಂದು ಒಂದೊಂದು ಸಣ್ಣ ಸಲಹೆಯನ್ನ ಕೊಡ್ತೀನಿ.
1: ಬಹಳ ಸಂತೋಷ್ ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಏನು ನಿಜವಾದ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಅಂದರೆ ಏನು, ಈ ಸಂಭ್ರಮಾಚರಣೆಯ ಹಿಂದೆ ಏನೆಲ್ಲ ಹೋರಾಟಗಳು ತ್ಯಾಗ ಬಲಿದಾನಗಳು ನಡೆದಿದೆ, ಸ್ವಾತಂತ್ರ್ಯ ದೊರೆತು ಶತಮಾನಗಳ ಸನಿಹದಲ್ಲಿ ಇದ್ದರೂ ಯುವಕರಲ್ಲಿ ಈ ಸ್ವಾತಂತ್ರ್ಯದ ಬಗ್ಗೆ ಏನೆಲ್ಲ ದೃಷ್ಟಿಕೋನಗಳನ್ನು ಒಳಗೊಂಡಿದ್ದಾರೆ, ಹಾಗೆಯೇ ಅವರು ಈ ಸಂವಿಧಾನದ ಅಡಿಯಲ್ಲಿ ಸಿಕ್ಕಿರುವಂಥ

0: ಸಾಮಾಜಿಕ ಅಭಿವ್ಯಕ್ತಿ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಳ್ತೇನೆ, ದೇಶದ ಪ್ರಗತಿಗೆ ಹಾಗೂ ಅವರ ಒಂದು ವೈಯಕ್ತಿಕ ಬೆಳವಣಿಗೆಗೆ ಅದನ್ನು ಬಳಸ್ಕೊಂಡು ದೇಶದ ಪ್ರಗತಿಗೂ ಕೂಡ ಅವರು ಒಂದು ಪೂರಕವಾದ ಒಂದು ಪಾತ್ರವನ್ನು ವಹಿಸ್ಬೋದು ಅನ್ನೋದು ಕುರಿತು, ಹಾಗೆಯೇ ಯುವಕರಲ್ಲಿ ಕಾಡ್ತಿರುವಂಥ ಸಮಸ್ಯೆಗಳನ್ನು ಆ ಸಮಸ್ಯೆಗಳಿಂದ ಯಾವ ರೀತಿಯೆಲ್ಲ ಹೊರಗಡೆ ಬಂದು ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ಅಥವಾ ನಮ್ಮ ಒಂದು ಕೌಶಲ್ಯಾಧಾರಿತ ಚಟುವಟಿಕೆಗಳನ್ನು ಮಾಡೋ ಮುಖಾಂತರ ಒಂದಷ್ಟು ಕರ್ತವ್ಯಗಳನ್ನು ನಿರ್ವಹಿಸುವ ಮುಖಾಂತರ ದೇಶದ ಪ್ರಗತಿಗಳಿಗೆ ಪಾತ್ರವನ್ನು ವಹಿಸ್ಬೋದು ಅನ್ನೋದು ಕುರಿತು ಬಹಳ ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ಒಳಗೊಂಡಂತೆ ಒಂದಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
1: ಧನ್ಯವಾದಗಳು, ನಮಸ್ಕಾರ ನಿಮಗೂ ಕೂಡ.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ದರ್ಶನ ಕಾರ್ಯಕ್ರಮದಲ್ಲಿ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವರು ಲೇಖಕರು, ಅಂಕಣ ಬರಹಗಾರರು ಹಾಗೂ ಪ್ರಗತಿಪರ ಚಿಂತಕರರು ಆದಂತಹ ಬೆಂಗಳೂರಿನ ಶ್ರೀಯುತ ಎಚ್ ಕೆ ವಿವೇಕಾನಂದರವರು. ಇದಾಗಿತ್ತು ಇವತ್ತಿನ ನಮ್ಮ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ದರ್ಶನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ ಪ್ರಸ್ತುತ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ ಕುರಿತು ಬೆಂಗಳೂರಿನ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶ್ರೀಯುತ ವಿವೇಕಾನಂದ ಎಚ್ಕೇರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
1: ಇಮೇಲ್ ವಿಳಾಸ covord.genext@svym.org.in. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ. ಶ್ರೀಮತಿ ಪವಿತ್ರ ಕೆಎನ್ ರವರು ನಡೆಸಿಕೊಡುವ ಶ್ರಾವಣ ಮಾಸದ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜೆಗಳ ಮಹತ್ವ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಮಾನ್ಯ ಕೇಳುಗರೆ, ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ನಾನು ಪವಿತ್ರ ಕೇನ್. ಇಂದು ನನ್ನೊಂದಿಗೆ ಇದ್ದಾರೆ ಶ್ರೀಯುತರಾದ ಜಿ ಎಸ್ ಗಣೇಶ್ ರವರು. ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು, ಮೈಸೂರು.
1: ಧನ್ಯವಾದಗಳು. ನಿಮಗೂ ಕೂಡ ಈ ಸಂದರ್ಶನಕ್ಕೆ ಸ್ವಾಗತವನ್ನು ಕೋರುತ್ತೇನೆ.
0: ಕಳೆದ ತಿಂಗಳು ಆಷಾಢ ಮಾಸದ ವಿಶೇಷತೆಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡೆವು. ಇಂದು ಶ್ರಾವಣ ಮಾಸದ ವಿಶೇಷತೆಯ ಬಗ್ಗೆ ನಮಗೆ ತಿಳಿದಿರುವ ಮಾಹಿತಿ ಹಂಚಿಕೊಳ್ಳುತ್ತಿದ್ದೇವೆ ಅಲ್ಲವೇ? ಶ್ರಾವಣ ಮಾಸ ಎಂದಾಗ ಇದು ಹಬ್ಬಗಳ ಸಾಲು ಸಾಲು. ಆಷಾಢದಲ್ಲಿ ಮಳೆ ಬಂದು ಎಲ್ಲ ಕಡೆ ನೀರಿನಿಂದ ಕೂಡಿದ ವಾತಾವರಣ ಇರುತ್ತದೆ. ಈ ಮಾಸದಲ್ಲಿ ನಾವು ಯಾವ ಯಾವ ದೇವರನ್ನು, ಯಾವ ಯಾವ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ನಮ್ಮ ನಮ್ಮ ಬದುಕನ್ನು ಹಸನುಗೊಳಿಸಲು ಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣವೇ? ಅದಕ್ಕೆ ಮೊದಲು ಒಂದು ಹಾಡನ್ನು ನೆನಪಿಸಿಕೊಳ್ಳೋಣ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಓ ಬಂತು ಶ್ರಾವಣ ಎಂಬ ಹಾಡನ್ನು ಪ್ರಸಿದ್ಧ ಕವಿಗಳಾದ ಶ್ರೀ ದ ರಾ ಬೇಂದ್ರೆಯವರು ರಚಿಸಿದ್ದಾರೆ. ಅದನ್ನು ಅಷ್ಟೇ ಸುಮಧುರವಾಗಿ ಡಾಕ್ಟರ್ ಸಿ ಅಶ್ವಥ್ರವರು ಹಾಡಿದ್ದಾರೆ. ಹಾಗಾಗಿ ಶ್ರಾವಣ ಮಾಸದ ಮಹತ್ವದ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋಣ.
1: ಶ್ರಾವಣ ಮಾಸವನ್ನು ಹಬ್ಬಗಳ ಮಾಸ ಎಂದು ಕರೆಯಲಾಗಿದೆ. ಪಾರಮಾರ್ಥ ತತ್ವಧಾರೆಯನ್ನು ಶ್ರವಣ ಮಾಡಿಸುವ ಮಾಸವೇ ಶ್ರಾವಣ ಮಾಸ. ಈ ಮಾಸದಲ್ಲಿ ಬರುವ ಹಬ್ಬ ವ್ರತಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರೆ ಅವರವರ ಜಾತಕದಲ್ಲಿರುವ ಗ್ರಹ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಸನಾತನ ಸಂಸ್ಕೃತಿ ಅಥವಾ ಹಿಂದೂ ಕಾಲಮಾನದ ಪ್ರಕಾರ ಶ್ರಾವಣ ಮಾಸ ಐದನೆಯ ಮಾಸವಾಗಿರುತ್ತದೆ. ಈ ಮಾಸದಲ್ಲಿ ಬಹುಪಾಲು ಕುಟುಂಬಗಳು ಸಾತ್ವಿಕ ಆಹಾರ ಪದ್ಧತಿಯನ್ನು ಅನುಸರಿಸುತ್ತಾರೆ. ಇಂತಹ ಶ್ರಾವಣ ಮಾಸದಲ್ಲಿ ಬರುವ ವಿಶೇಷ ದಿನಗಳು ಅಂದರೆ 4 ಅಥವಾ 5 ಶ್ರಾವಣ ಶನಿವಾರಗಳು, 4 ಅಥವಾ 5 ಮಂಗಳವಾರಗಳು, ಮಂಗಳಗೌರಿ ವ್ರತ, ಶ್ರಾವಣ ಶುಕ್ಲ ಪಂಚಮಿ ಅಂದರೆ ನಾಗರ ಪಂಚಮಿ ಅಥವಾ ಗರುಡ ಪಂಚಮಿ, ಹಾಗೂ ಅಣ್ಣ ತಂಗಿಯರ ಹಬ್ಬ, ಶ್ರಾವಣ ಶುಕ್ಲ ಷಷ್ಠಿ ದಿನದಂದು ಶಿರಿಯಾಳ ಷಷ್ಠಿ, ಶ್ರಾವಣ ಶುದ್ಧ ಸಪ್ತಮಿಯಂದು ತುಳಸಿದಾಸರ ಜಯಂತಿ, ಶ್ರಾವಣ ಹುಣ್ಣಿಮೆಯ ದಿನದಂದು ಸಂಸ್ಕೃತ ದಿನ, ಋಗು ಹಾಗೂ ಯಜುರ್ ಉಪಾಕರ್ಮ, ರಕ್ಷಾಬಂಧನ, ಬಲರಾಮ ಜಯಂತಿ ಆಚರಣೆ, ಶ್ರಾವಣ ಹುಣ್ಣಿಮೆಯ ನಂತರ ಬರುವ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತಾಚರಣೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ, ಶ್ರಾವಣ ಬಹುಳ ದ್ವಿತೀಯದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಶ್ರಾವಣ ಮಾಸದ ಕಡೆಯ ದಿನ ಮಣ್ಣೆತ್ತಿನ ಅಮಾವಾಸ್ಯೆ. ಹೀಗೆ ಈ ಎಲ್ಲ ಹಬ್ಬ ಹರಿದಿನಗಳು ಈ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳು. ಈ ಹಬ್ಬಗಳನ್ನು ಒಂದೊಂದಾಗಿ ವಿವರವಾಗಿ ನೋಡೋಣ.

0: ಹೇಳಿದ ಒಂದು ಹಾಡು ಪ್ರಮುಖವಾದರೆ ಮತ್ತೊಂದು ಹಾಡು ಕೂಡ ಈ ಮಾಸದೊಂದಿಗೆ ಜೊತೆಗೂಡಿದೆ. ಆ ಹಾಡು ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ಎಂಬ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶ್ರೀಮತಿ ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಇದನ್ನು ಶ್ರೀ ಚಿ ಉದಯಶಂಕರ್ ರವರು ರಚಿಸಿದ್ದಾರೆ. ಈ ಹಾಡಿನಲ್ಲಿ ಶ್ರಾವಣದಲ್ಲಿ ಆಗುವ ಬದಲಾವಣೆ ಬಗ್ಗೆ ವಿವರಿಸಲಾಗಿದೆ. ಈಗ ನಾವು ಯಾವ ಹಬ್ಬದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ ತಿಳಿಯಿತೆ?
1: ನಾವು ನಾಗರ ಪಂಚಮಿ ಬಗ್ಗೆ ಮೊದಲಿಗೆ ಪ್ರಾರಂಭಿಸೋಣ. ನಾಗಾರಾಧನೆ ಸನಾತನ ಭಾರತದಲ್ಲಿ ತಲೆ ತಲೆಮಾರುಗಳಿಂದ ಆಚರಿಸಿಕೊಂಡು ಬಂದಿರುವ ಹಬ್ಬ. ಈ ಹಬ್ಬದ ವಿಶೇಷತೆಯೇ ಮನುಷ್ಯ ತನ್ನ ಪರಿಸರದಲ್ಲಿರುವ ಉಳಿದ ಜೀವಿಗಳನ್ನು ಪ್ರೀತಿಸಿ ಗೌರವಿಸಿಕೊಂಡು ಬಂದಿರುವುದಕ್ಕೆ ಶ್ರೇಷ್ಠ ಉದಾಹರಣೆ. ನಾಗಪ್ಪ ಅಥವಾ ಹಾವು ಕಡಿದರೆ ಸಾವು ನಿಶ್ಚಿತ ಎಂದು ತಿಳಿದಿದ್ದರೂ ನಾಗಾರಾಧನೆ ನಮ್ಮ ದೇಶದಲ್ಲಿ ನಡೆದು ಬಂದಿರುವ ಹಲವು ಆರಾಧನೆಗಳಲ್ಲಿ ಒಂದು. ಅಕ್ಷಯ ತೃತೀಯದ ಬದಲಿಗೆ ನಾಗರ ಪಂಚಮಿಯನ್ನು ಮಹತ್ವದ ಪರ್ವ ಎಂದು ಪರಿಗಣಿಸಲಾಗಿದೆ. ಈ ದಿನದ ಆರಾಧ್ಯ ದೈವ ನಾಗದೇವತೆ. ನಮಗೆ ತಿಳಿದಂತೆ ಅಷ್ಟನಾಗಗಳ ಹಾಗೂ ನವನಾಗರ ಹೆಸರುಗಳನ್ನು ಕೇಳಿದ್ದೇವೆ. ಅಷ್ಟನಾಗಗಳು ಎಂದಾಗ ವಾಸುಕಿ, ತಕ್ಷಕ, ಕಾಲಿಯ, ಮಣಿಭದ್ರಕ, ಐರಾವತ, ಧೃತರಾಷ್ಟ್ರ, ಕಾರ್ಕೋಟಕ, ಧನಂಜಯ ಎಂತಲೂ ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಕಪಾಲ, ಧಾತೃರಾಷ್ಟ್ರ, ತಕ್ಷಕ, ಕಾಲಿಯ ಎಂದ ನವನಾಗರು ಇದ್ದಾರೆ. ಕಶ್ಯಪರ ಮಾನಸಪುತ್ರಿ ಸರ್ಪದೇವಿ ಮನಸಾದೇವಿಯನ್ನು ಪೂಜಿಸುವ ಪದ್ಧತಿ ಕೂಡ ಇದೆ. ಈ ನಾಗಾರಾಧನೆಯ ಉದ್ದೇಶವೇ ಸರ್ಪಗಳು ನಮ್ಮನ್ನು ಕಚ್ಚದಿರಲಿ, ವಿಷಬಾಧೆ

ಉಂಟಾಗದಿರಲಿ, ಸಂತಾನ ಪ್ರಾಪ್ತಿಯಾಗಲಿ, ಧನಪ್ರಾಪ್ತಿಯಾಗಲಿ, ಚರ್ಮ ರೋಗಗಳು ದೂರಾಗಲಿ, ಪರಿಸರ ಕ್ಷೇಮವಾಗಿರಲಿ ಹಾಗೂ ಅಂತಿಮವಾಗಿ ಮೋಕ್ಷ ಪ್ರಾಪ್ತಿ ಉಂಟಾಗಲಿ ಎಂಬುದೇ ಮೂಲ ಉದ್ದೇಶವು. ಈ ದಿನದಂದು ಮನೆಯಲ್ಲಿ ಅಥವಾ ಹೊರಗಡೆ ನಾಗರಕಲ್ಲು ಇರುವ ಪ್ರದೇಶಗಳಲ್ಲಿ ನಾಗಶಿಲೆಗಳಿಗೆ ಕ್ಷೀರಾಭಿಷೇಕ ಮಾಡುವುದು ಹಾಗೂ ಉಪ್ಪು ಇಲ್ಲದ ತಿನಿಸುಗಳನ್ನು ನೈವೇದ್ಯಕ್ಕೆ ಇಡುವ ಕ್ರಮವಿದೆ.

0: ನಾಗರ ಪಂಚಮಿ ಹಬ್ಬದ ಮಾಹಿತಿ ಏನೆಲ್ಲ ವಿಶೇಷತೆಗಳಿದೆ ಎಂದು ತಿಳಿದಂತಾಯಿತು. ಮಾನವ ತಾನು ಬದುಕುವುದರೊಂದಿಗೆ ತನ್ನ ಸುತ್ತಲಿರುವ ಪ್ರಾಣಿ ಪಕ್ಷಿಗಳನ್ನು ಪರಿಸರವನ್ನು ಕಾಪಾಡಿಕೊಳ್ಳಬೇಕು ಎಂಬ ಸಂದೇಶ ಈ ಹಬ್ಬದ ಮೂಲಕ ಎಲ್ಲರಿಗೂ ತಿಳಿಯಿತು. ಇನ್ನು ಮುಂದಿನ ಹಬ್ಬ ಯಾವುದು, ಅದರ ವಿಶೇಷತೆಗಳೇನು?
1: ಮುಂದಿನದು ಸಿರಿಯಾಳ ಷಷ್ಠಿ ಎಂಬ ಹಬ್ಬ. ನಾಗರ ಪಂಚಮಿಯ ಮಾರನೆಯ ದಿನದಂದು ಬರುತ್ತದೆ. ಇದನ್ನು ಗಂಡು ಮಕ್ಕಳು ಇರುವ ತಾಯಂದಿರು ಆಚರಿಸುತ್ತಾರೆ. ಗಂಡು ಮಕ್ಕಳ ಸಂತತಿಗೆ ದೋಷವಿದ್ದರೆ, ಗಂಡು ಮಕ್ಕಳು ಹುಟ್ಟಿ ಮರಣ ಹೊಂದುತ್ತಿದ್ದರೆ ಅಂಥವರು ಸಿರಿಯಾಳ ಷಷ್ಠಿ ದಿನ ಭಕ್ತ ಸಿರಿಯಾಳನ ಪೂಜೆ ಮಾಡುವುದರಿಂದ ಗಂಡು ಮಕ್ಕಳನ್ನು ಪಡೆಯುವರು ಎಂಬ ಪ್ರತೀತಿ ಇದೆ.
0: ಸಿರಿಯಾಳ ಷಷ್ಠಿಯ ಬಗ್ಗೆ ತಿಳಿದಂತಾಯಿತು. ಮುಂದಿನ ವ್ರತ ಅಥವಾ ಹಬ್ಬ ಯಾವುದು ತಿಳಿಸಿ, ನನಗೆ ಕುತೂಹಲ ಉಂಟಾಗುತ್ತಿದೆ.
1: ಈಗ ಮರಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸಿಕೊಡೋಣ. ಶ್ರಾವಣ ಮಾಸದಲ್ಲಿ ಬರುವ ಪ್ರಸಿದ್ಧ ಪರ್ವಗಳಲ್ಲಿ ಮರಮಹಾಲಕ್ಷ್ಮಿ ವ್ರತವೂ ಒಂದು. ಈ ವ್ರತವನ್ನು ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಪ್ರಸನ್ನತೆಗೊಳಿಸಲು ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಆಚರಿಸುತ್ತಾ ಬಂದಿದ್ದಾರೆ. ಲಕ್ಷ್ಮಿಗೆ ಶುಕ್ರಗ್ರಹ ಅಧಿಪತಿ. ಶುಕ್ರಗ್ರಹವು ನೀಚನಾಗಿದ್ದರೆ, ಶುಕ್ರನಿಗೆ ಪಾಪಗ್ರಹಗಳ ದೃಷ್ಟಿಯಿದ್ದರೆ ಈ ವ್ರತವನ್ನು ಆಚರಿಸಿ ಶುಕ್ರನ ಹಾಗೂ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು. ದೇವಿಯು ತನ್ನ ಭಕ್ತರನ್ನು ಅನುಗ್ರಹಿಸಲು ವರವನ್ನು ನೀಡುತ್ತಾಳೆ. ಆದುದರಿಂದ ಇವಳನ್ನು ವರಮಹಾಲಕ್ಷ್ಮಿ ಎಂದು ಪೂಜಿಸಿಕೊಂಡು ಬರಲಾಗುತ್ತಿದೆ. ಲಕ್ಷೇತಿ ಸರ್ವಂ ಸದಾ ಇತಿ ಲಕ್ಷ್ಮೀ, ಅಂದರೆ ಎಲ್ಲರನ್ನೂ ನೋಡುತ್ತಿರುತ್ತಾಳೆ ಎಂದು ಅರ್ಥೈಸಬಹುದು. ವ್ರತಾಚರಣೆ ಮಾಡುವವರು ಕಲಶವನ್ನು ಇಟ್ಟು ಷೋಡಶೋಪಚಾರ ಪೂಜೆ ಮಾಡಿ ಅಂದು ದೇವಿಯನ್ನು ಆರಾಧಿಸುತ್ತಾರೆ. ಈ ದಿನದಂದು 12 ಗ್ರಂಥಿಗಳುಳ್ಳ ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಈ ವ್ರತವನ್ನು ಆಚರಿಸುವುದರಿಂದ ಭವಿಷ್ಯೋತ್ತರ ಪುರಾಣದ ಪ್ರಯುಕ್ತ ಆಯುಷ್ಯ, ಆರೋಗ್ಯ, ಸಂತಾನ, ಐಶ್ವರ್ಯಗಳು ಲಭಿಸುತ್ತದೆ. ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಆರಾಧಿಸಲು ಪ್ರಮುಖ ಕಾರಣವೆಂದರೆ ಶುಕ್ರನಾಡಿಯು ಭೂಮಧ್ಯದ ಬಳಿ ಇರುವ ಶ್ರೀಗ್ರಂಥಿಗೆ ಸಂಬಂಧಿಸಿದೆ ಎಂಬ ತತ್ವವು. ಇವಳ ಅವತಾರಗಳಲ್ಲಿ ಭಾರ್ಗವಿ ಅವತಾರವೂ ಒಂದು. ಶುಕ್ರವಾರವನ್ನು ಭಾರ್ಗವಾಸರ ಎಂದು ಕೂಡ ಕರೆಯಲಾಗಿದೆ. ಹೀಗೆ ವರಮಹಾಲಕ್ಷ್ಮಿ ದೇವಿಯನ್ನು ಶ್ರಾವಣ ಮಾಸದ ಈ ದಿನದಂದು ಪೂಜಿಸಿ ಅವಳ ಸಂಪೂರ್ಣ ಕೃಪೆಗೆ ಪಾತ್ರರಾಗೋಣ.

0: ಇಂದಿನ ಬದುಕಿನಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ದುಡ್ಡೇ ಎಲ್ಲದಕ್ಕೂ ಮೂಲ ಎಂಬಂತಾಗಿದೆ. ಹಾಗಾಗಿ ಲಕ್ಷ್ಮಿಯನ್ನು ಆರಾಧಿಸುವುದರಿಂದ ಅವಳು ನಮಗೆಲ್ಲ ಅಷ್ಟೈಶ್ವರ್ಯ ನೀಡುತ್ತಾಳೆ ಎಂದು ಪೂಜಿಸಿಕೊಂಡು ಬಂದಿದ್ದೇವೆ. ಈಗ ಮುಂದಿನ ಹಬ್ಬ ಯಾವುದು? ಈ ಶ್ರಾವಣ ಮಾಸದಲ್ಲಿ ಆಚರಿಸುವ ಇನ್ನೊಂದು ಪ್ರಮುಖ ಆಚರಣೆಯ ಬಗ್ಗೆ ತಿಳಿಸಿಕೊಡುವಿರಾ?
1: ಈ ಶ್ರಾವಣ ಮಾಸದಲ್ಲಿ ಮತ್ತೊಂದು ಋಗ್ವೇದ ಹಾಗೂ ಯಜುರ್ವೇದಿಯರು ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಉಪಾಕರ್ಮವನ್ನು ಆಚರಿಸಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಈ ಹಬ್ಬದ ಆಚರಣೆಯನ್ನು ಉಪನೀತರಾದವರು ಅಂದರೆ ಯಜ್ಞೋಪವೀತವನ್ನು ಧರಿಸುವವರು ಆಚರಿಸುತ್ತಾರೆ. ತಾವು ವರ್ಷವಿಡೀ ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪನ್ನು ಆಚರಿಸಿಕೊಂಡು ಬಂದಿರುತ್ತಾರೆ. ಇದರ ಪ್ರಾಯಶ್ಚಿತ್ತಕ್ಕಾಗಿ ಹಾಗೂ ನೂತನ ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಳ್ಳುವುದು ಈ ದಿನದ ವಿಶೇಷ. ಈ ದಿನದಂದು ವೇದಾಧ್ಯಯನವನ್ನು ಮತ್ತೆ ಪ್ರಾರಂಭಿಸುತ್ತಾರೆ. ಎಲ್ಲದಕ್ಕಿಂತ ವಿಶೇಷವಾಗಿ ಕಾಯ ವಾಚ ಮನಸ ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಈ ಉಪಕರ್ಮ ಸಹಕಾರಿಯಾಗಿದೆ. ಇದನ್ನು ನೂಲು ಹುಣ್ಣಿಮೆ ಎಂದು ಕೂಡ ಕರೆಯಲಾಗುತ್ತದೆ. ಈ ದಿನದಂದು ಸಪ್ತ ಋಷಿಗಳನ್ನು

0: ಈ ಪರಂಪರೆಯನ್ನು ಪೂಜಿಸುವ ದಿನವಾಗಿದೆ. ಉಪಾಕರ್ಮದ ಮಾರನೆಯ ದಿವಸ ಅಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರಥಮ ದಿನದಂದು ಗಾಯತ್ರಿ ಪ್ರತಿಪತ್ ಆಚರಿಸುತ್ತಾರೆ. ಈ ದಿನದಂದು ಗಾಯತ್ರಿ ದೇವಿಯನ್ನು ಪೂಜಿಸಿ ಜಪವನ್ನು ಹೋಮವನ್ನು ಆಚರಿಸುತ್ತಾರೆ. ಗಾಯತ್ರಿ ದೇವಿಯು ನಮ್ಮ ಜ್ಞಾನ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ವರ್ಧನೆ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ. ಈ ಎರಡೂ ದಿನ ಹೋಮ ಹವನ ಪೂಜೆಗಳಿಂದ ಉಪಾಕರ್ಮ ಹಾಗೂ ಗಾಯತ್ರಿ ಪ್ರತಿಪತ್ತನ್ನು ಆಚರಿಸಿಕೊಂಡು ಬರುತ್ತಾರೆ.
1: ಉಪಾಕರ್ಮದೊಂದಿಗೆ ಜೊತೆ ಜೊತೆಯಾಗಿಯೇ ಬರುವ ಮತ್ತೊಂದು ಪರ್ವ ರಕ್ಷಾಬಂಧನ. ಸೋದರನಿಗೆ ಸೋದರಿಯು ರಕ್ಷೆಯನ್ನು ಅಥವಾ ರಾಖಿಯನ್ನು ಕಟ್ಟಿ ತನ್ನ ಕ್ಷೇಮವನ್ನು ಬಯಸುವ ದಿನವಾಗಿದೆ. ಹಾಗಾಗಿ ರಕ್ಷಾಬಂಧನದ ವಿಶೇಷತೆಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡರೆ ಚೆನ್ನ ಅಲ್ಲವೇ?
0: ರಕ್ಷಾಬಂಧನ ಪರ್ವ ಎಂದೊಡನೆ ನಮಗೆ ಕೃಷ್ಣ ಕುಚೇಲರ ಗೆಳೆತನ, ಕೃಷ್ಣ ದ್ರೌಪದಿಯರ ಸಹೋದರತ್ವ, ರಾಮ ಶಬರಿಯರ ಭಕ್ತಿ, ಚಾಣಕ್ಯ ಚಂದ್ರಗುಪ್ತರ ಗುರು ಶಿಷ್ಯ ಸಂಬಂಧ ಮುಂತಾದವು ನಮ್ಮ ನೆನಪಿನ ಪುಟದಲ್ಲಿ ಬರುತ್ತದೆ. ಇಂತಹ ಸ್ನೇಹ ಸಾಮರಸ್ಯ ಸಂಬಂಧಗಳನ್ನು ಗಟ್ಟಿಗೊಳಿಸಬೇಕಾದ ಸಂದರ್ಭವಿದು. ನಾವು ಭಾರತೀಯರು ವಸುದೈವ ಕುಟುಂಬಕಂ ಎಂದು ಸಾರಿದವರು. ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವ ರಾಷ್ಟ್ರ. ನಮ್ಮ ಬದುಕು ಹೇಗೆ ಇರುತ್ತದೆಯೋ ಹಾಗೆಯೇ ನಮ್ಮ ದೇಶ ಎಂಬ ಭಾವನೆ ನಮ್ಮದಾಗಬೇಕು. ಇದಕ್ಕೆ ನಾವೆಲ್ಲರೂ ಸಂಘಟಿತರಾಗಬೇಕು. ಸಂಘಟನೆಯು ಮೌಲ್ಯಾಧಾರಿತವಾಗಿರಬೇಕು. ಭಾರತ ಅತಿ ಪುರಾತನ, ನಿತ್ಯ ನೂತನ ಕೂಡ. ಈ ದೇಶದಲ್ಲಿ ಸನಾತನ ಕಾಲದಿಂದ ಮೌಲ್ಯಗಳು ರೂಪಿತಗೊಂಡಿವೆ. ಸರ್ವೇ ಜನಾಃ ಸುಖಿನೋ ಭವಂತು, ಅಂದರೆ ಎಲ್ಲರೂ ಸುಖದಿಂದಿರಲಿ ಎಂಬುದೇ ಮೂಲಮಂತ್ರ. ಮೌಲ್ಯ ಎಂದೊಡನೆ ಅದು ಪ್ರೀತಿ, ಪ್ರೇಮ, ದಯೆ, ಕರುಣೆ, ಕ್ಷಮೆ ಮುಂತಾದವುಗಳು. ಈ ಉದ್ದೇಶದಿಂದಲೇ ಮೂಡಿಬಂದ ಒಂದು ಅದ್ಭುತ ಪರಿಕಲ್ಪನೆಯೇ ರಕ್ಷಾಬಂಧನ ಉತ್ಸವ. ರಕ್ಷಾಬಂಧನದ ಉದ್ದೇಶವೇ ವ್ಯಕ್ತಿ ವ್ಯಕ್ತಿಗಳ ನಡುವೆ ಸಾಮರಸ್ಯವನ್ನು ಉಂಟು ಮಾಡುವುದು. ಸಮಾಜದಲ್ಲಿ ಇರುವ ಎಲ್ಲರೂ ಪರಸ್ಪರ ಪ್ರೀತಿ ಸೌಹಾರ್ದದಿಂದ ಬದುಕುವುದು. ಇದಕ್ಕೆ ಇರುವ ಒಂದು ಉತ್ಸವವೇ ರಕ್ಷಾಬಂಧನ. ವ್ಯಕ್ತಿ ಕುಟುಂಬ ಸಮಾಜದಲ್ಲಿ ಪರಸ್ಪರ ಬಾಂಧವ್ಯಗಳನ್ನು ಬಲಪಡಿಸಲು ಸಂಕಲ್ಪವನ್ನು ಪುನರುಚ್ಚರಿಸುವ ಸಂಕೇತವಾದ ರಕ್ಷಾಬಂಧನ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಪುನಃ ಬಂದಿದೆ. ಪುರಾಣ ಕಾಲದಿಂದಲೂ ಪ್ರಚಲಿತವಾಗಿದ್ದ ಈ ವ್ರತ ಯಜ್ಞ ಯಾಗಾದಿಗಳಲ್ಲಿನ ಕಂಕಣ ಸತ್ಕಾರ್ಯಗಳಲ್ಲಿ ಸಂಕಲ್ಪ ಸೂತ್ರವಾಯಿತು. ವಿದೇಶಿ ಆಕ್ರಮಣ ಸಂದರ್ಭದಲ್ಲಿ ಮಾನಿನಿಯರ ಮಾನ ಕಾಪಾಡುವ ಕ್ಷಾತ್ರ ಭಾವವನ್ನು ಪುರುಷರಲ್ಲಿ ಜಾಗೃತಿಗೊಳಿಸುವ ಚಿಹ್ನೆಯಾಯಿತು. ಮುಂದೆ ಸಹೋದರ ಸಹೋದರಿಗಳ ನಡುವಿನ ಹಬ್ಬವಾಯಿತು. ಅನಂತರ ಇದು ಸಾರ್ವಜನಿಕ ಹಬ್ಬವಾಗಿ ಪರಿವರ್ತನೆಯಾಯಿತು. ರಕ್ಷಾಬಂಧನ ಉತ್ಸವದಲ್ಲಿ ಸಹೋದರ ಸಹೋದರಿಯರ ಭಾವನೆಯನ್ನು ಜಾಗೃತಗೊಳಿಸುವ ಹಬ್ಬ. ಈ ಹಬ್ಬದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ರಕ್ಷೆ ಕಟ್ಟುವ ಮೂಲಕ ಪರಸ್ಪರರ ಸುರಕ್ಷತೆಯ ಹೊಣೆಯನ್ನು ಹೊರುವುದಾಗಿದೆ. ಈ ಉತ್ಸವ ಮಹೋನ್ನತ ಹಾಗೂ ಉದಾತ್ತ ಭಾವನೆಯಿಂದ ಕೂಡಿರುವುದು. ಇದನ್ನು ಶತಮಾನಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಪ್ರತಿಯೊಬ್ಬ ಸ್ತ್ರೀಗೆ ಅಪಾರ ಗೌರವ ಮತ್ತು ಪ್ರೀತಿಯನ್ನು ಉಂಟು ಮಾಡುವ ದಿನವೇ ರಕ್ಷಾಬಂಧನದ ದಿನ. ರಕ್ಷೆಯ ಪವಿತ್ರತೆಯನ್ನು ಉಳಿಸುವುದಕ್ಕಾಗಿ ಪ್ರಾಣ ಕೊಟ್ಟ ವೀರರು, ರಾಜ್ಯವನ್ನೇ ತ್ಯಜಿಸಿದ ಮಹನೀಯರು ಆಗಿ ಹೋಗಿದ್ದಾರೆ. ಎಲ್ಲ ಭೇದಗಳನ್ನು ಬದಿಗೊತ್ತಿ ಸಮಾಜ ಬಂಧುಗಳಾದ ನಾವೆಲ್ಲ ಒಂದೇ ಎಂಬ ಭಾವನೆ ಇಂದಿನ ಪರಿಸ್ಥಿತಿಯಲ್ಲಿ ಅತಿ ಮಹತ್ವದ್ದೆನಿಸಿದೆ. ಸಾಮೂಹಿಕ ರಕ್ಷಾಬಂಧನದ ಆಚರಣೆ ಇದಕ್ಕೆ ಪೂರಕ. ಪರಸ್ಪರ ರಕ್ಷೆ ಕಟ್ಟುವುದರ ಮೂಲಕ ಭಾರತೀಯರಾದ ನಾವೆಲ್ಲ ಪ್ರತಿಯೊಬ್ಬನ ಹಿತಕ್ಕಾಗಿ ಕಟಿಬದ್ಧರಾಗುವ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡಬೇಕಾಗಿದೆ. ಈ ದೇಶದ ನೆಲ, ಜಲ, ಸಂಸ್ಕೃತಿ, ಶ್ರದ್ಧಾಬಿಂದುಗಳ ಗೌರವವನ್ನು ಸಂರಕ್ಷಿಸುವ ಸಂಕಲ್ಪವನ್ನು ದೃಢಗೊಳಿಸಲು ಹಾಗೂ ವಿಶ್ವದಲ್ಲಿ ಶಾಂತಿ ನೆಲೆಸಲು ಈ ರಕ್ಷಾಬಂಧನ ಪೂರಕವಾಗಿದೆ.

ಕಲಿಯುಗದ ದೇವರು ಎಂದೇ ಖ್ಯಾತರಾದ ಮಂತ್ರಾಲಯ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಸೇರಿದ ದಿನವೂ ಕೂಡ ಈ ಶ್ರಾವಣ ಮಾಸದಲ್ಲಿ ಬರುತ್ತದೆ. ಹಾಗಾಗಿ ಶ್ರೀ ರಾಘವೇಂದ್ರ ಗುರುಗಳ ಆರಾಧನೆ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದರೆ ನಮ್ಮ

0: ಕೇಳುಗರು ಸಂತಸ ಪಡುವರು ಎಂದು ನನ್ನ ನಂಬಿಕೆ.
1: ಶ್ರೀ ಮಧ್ವಾಚಾರ್ಯರ ದ್ವೈತ ಶಾಸ್ತ್ರವನ್ನು 16ನೇ ಶತಮಾನದಲ್ಲಿ ಪ್ರಚಾರಗೊಳಿಸಿದ ಪ್ರಭಾವಿ ಹಿಂದೂ ಸಂತರು ಎಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಇವರ ಬೃಂದಾವನ ಇಂದಿನ ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿದೆ. ಶ್ರೀ ರಾಘವೇಂದ್ರ ಗುರುಗಳು ಭಕ್ತರ ಭೌತಿಕ ಹಾಗೂ ಆಧ್ಯಾತ್ಮಿಕ ನೆಮ್ಮದಿಗೆ ಕಾರಣೀಭೂತರಾಗಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕಲಿಯುಗದ ಪ್ರತ್ಯಕ್ಷ ದೇವರೆಂದು ನಂಬಲಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಜೀವ ಸಮಾಧಿ ಹೊಂದಿರುವ ವಿಷಯ ಎಲ್ಲ ಭಕ್ತರಿಗೂ ತಿಳಿದಿರುವ ಸಂಗತಿ. ಇವರು ಸಹಸ್ರಾರು ಲಕ್ಷಾಂತರ ಭಕ್ತರ ಸಂಜೀವಿನಿಯಾಗಿದ್ದಾರೆ. ಇವರನ್ನು ಹರಸಿ ಬಂದವರಿಗೆ ಅನುಗ್ರಹ ನೀಡಿದ್ದಾರೆ. ಇಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪಾಡ್ಯಮಿ, ಬಿದಿಗೆ ಹಾಗೂ ತದಿಗೆ ಎಂದು 3 ದಿನಗಳ ಕಾಲ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆಯೊಂದಿಗೆ ವಿಶೇಷವಾಗಿ ಮಂತ್ರಾಲಯದಲ್ಲಿ ಉಳಿದಂತೆ ಎಲ್ಲ ನಗರ ಗ್ರಾಮ ಪ್ರದೇಶಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ.

0: ಇನ್ನು ಸುಮಂಗಲಿಯರು, ಅದರಲ್ಲೂ ವಿಶೇಷವಾಗಿ ನೂತನವಾಗಿ ವಿವಾಹಿತರು, ಶ್ರಾವಣ ಮಾಸದ ಮಂಗಳವಾರಗಳಲ್ಲಿ ಮಂಗಳಗೌರಿ ವ್ರತವನ್ನು ಆಚರಿಸಿಕೊಂಡು ಬರುತ್ತಾರೆ. ಹಾಗಾಗಿ ಮಂಗಳಗೌರಿ ವ್ರತದ ಹಿನ್ನೆಲೆ ಮಹಿಮೆಯನ್ನು ತಿಳಿಸಿಕೊಟ್ಟರೆ ನಮಗೆ ಮತ್ತಷ್ಟು ಮಾಹಿತಿ ದೊರೆಯುತ್ತದೆ.
1: ಶ್ರಾವಣ ಮಾಸದಲ್ಲಿ ಬರುವ 4 ಅಥವಾ 5 ಮಂಗಳವಾರದಂದು ಮಂಗಳಗೌರಿ ವ್ರತವನ್ನು ನೂತನವಾಗಿ ವಿವಾಹಿತರಾದ ಸುಮಂಗಲಿಯರು ಆಚರಿಸುವುದು ವಾಡಿಕೆ. ಈ ವ್ರತವನ್ನು 5 ವರ್ಷಗಳ ಕಾಲ ಆಚರಿಸಿ ಅನಂತರ ಉದ್ಯಾಪನೆಯನ್ನು ಮಾಡಿ ತನ್ನ ತಾಯಿಗೆ ಬಾಗಿನ ಕೊಡುವುದು ವಿಶೇಷವೇ ಸರಿ. ಶಿವನಿಗೆ ಪ್ರಿಯವಾದ ಶ್ರಾವಣ ಮಾಸದಲ್ಲಿ ಶಿವನ ಪತ್ನಿ ಗೌರಿಯನ್ನು ಆರಾಧಿಸುವುದು ವಿಶೇಷ. ಈ ದಿನ ಮಂಗಳ ಸ್ನಾನ ಮಾಡಿ ಮಂಗಳಗೌರಿಯ ಕಲಶ, ವಿಗ್ರಹ, ಚಿತ್ರಪಟವನ್ನು ಇಟ್ಟು ಷೋಡಶೋಪಚಾರ ಪೂಜೆ ಮಾಡಬೇಕು. ಅನಂತರ ಈ ವ್ರತದ ಹಿನ್ನೆಲೆಯ ಕಥೆಯನ್ನು ಓದುತ್ತಾ ಕೇಳುತ್ತಾ 16 ಅಕ್ಕಿ ಅಥವಾ ಗೋಧಿ ಹಿಟ್ಟಿನ ತಂಬಿಟ್ಟನ್ನು ಮಾಡಿ ಅದರಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ ಅದರಿಂದ ಬರುವ ಕಾಡಿಗೆಯನ್ನು ಧರಿಸಬೇಕು. ಇದನ್ನು ಇನ್ನಿತರ ಸುಮಂಗಲಿಯರಿಗೆ ತಾಂಬೂಲ ರೀತಿಯಲ್ಲಿ ಕೊಡಬೇಕು. ಕುಂಕುಮಾಗರ್ ಲಿಪ್ತಾಂಗ ಸರ್ವಾಭರಣ ಭೂಷಿತಂ ನೀಲಕಂಠ ಪ್ರಿಯಾಂ ಗೌರಿಂ ವಂದೇಹಂ ಮಂಗಳಾಂಗ್ವಯಂ ಎಂದು ಈ ಮಂತ್ರವನ್ನು ಪಠಿಸುತ್ತಾರೆ. ಈ ವ್ರತದ ಪ್ರಕಾರ ತನ್ನ ಗಂಡನ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳಲು ಪೂರ್ವದಲ್ಲಿ ಈ ವ್ರತವನ್ನು ಆಚರಿಸಿ ತಮ್ಮ ದಾಂಪತ್ಯ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನು ಪಡೆದರು ಎಂದು ತಿಳಿದಿದೆ.
0: ಶ್ರಾವಣ ಸೋಮವಾರ ಹಾಗೂ ಶನಿವಾರಗಳಂದು ಕೂಡ ವಿಶೇಷ ಎಂದು ತಿಳಿದಿದ್ದೇವೆ. ಈ ಎರಡೂ ದಿನಗಳ ಬಗ್ಗೆ ಬೆಳಕು ಚೆಲ್ಲಬೇಕೆಂದು ನನ್ನ ಮನವಿ.
1: ಶ್ರಾವಣ ಮಾಸದ ಸೋಮವಾರಗಳು ಶಿವನನ್ನು ಆರಾಧಿಸುವುದು ಚಾಲ್ತಿಯಲ್ಲಿದೆ. ಶ್ರಾವಣ ಮಾಸವು ಶಿವನಿಗೂ ಕೂಡ ಶ್ರೇಷ್ಠವಾದ ಮಾಸವು. ದೇವತೆಗಳು ಹಾಗೂ ದಾನವರು ಅಮೃತಕ್ಕೋಸ್ಕರ ಸಮುದ್ರ ಮಥನ ಮಾಡುವಾಗ 14 ಅನರ್ಘ್ಯ ರತ್ನಗಳು ಹೊರಬಂದವು. ಅದರೊಂದಿಗೆ ಹೊರಬಂದ ಕಾರ್ಕೋಟಕ ವಿಷವನ್ನು ಯಾರು ಸೇವಿಸುತ್ತಾರೆ ಎಂದಾಗ ಶಿವನು ಮುಂದೆ ಬಂದು ಸೇವನೆ ಮಾಡಿದನು. ಇದನ್ನು ಕಂಡ ಪಾರ್ವತಿಯು ಆ ವಿಷವು ಶಿವನ ಕಂಠದಲ್ಲಿಯೇ ಉಳಿಯುವಂತೆ ಮಾಡಿದಳು ಈ ಮಾಸದಲ್ಲಿ. ಹಾಗಾಗಿ ಶಿವನನ್ನು ವಿಷಕಂಠ, ನೀಲಕಂಠ ಎಂದೂ ಕರೆಯಲಾಗಿದೆ. ಶ್ರಾವಣ ಮಾಸದ ಶನಿವಾರಗಳಂದು ವಿಷ್ಣುವಿನ ಆರಾಧನೆಯನ್ನು ಮಾಡುತ್ತಾರೆ. ವಿಷ್ಣುವಿಗೆ ಸಂಬಂಧಪಟ್ಟ ಎಲ್ಲ ಮಂದಿರಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ ಇರುತ್ತದೆ. ಅಲ್ಲದೆ ಶನಿದೇವರ ಪೂಜೆಯನ್ನು ಮಾಡಿ ಕಥೆಯನ್ನು ಕೇಳುವವರು ಕೂಡ ಇದ್ದಾರೆ. ಕೆಲವರು ವೆಂಕಟರಮಣನ ಒಕ್ಕಲಿನವರು ಪಡಿಬೇಡುವ ಪದ್ಧತಿ ಕೂಡ ಇದೆ. ಈ ದಿನದಂದು ಅಕ್ಕಪಕ್ಕದ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅದರಿಂದಲೇ ಅದನ್ನು ಪ್ರಸಾದವಾಗಿ ಬಳಸುತ್ತಾರೆ. ಈ ಆಚರಣೆಯ ಹಿನ್ನೆಲೆಯನ್ನು ನೋಡಿದಾಗ ನಾವು ಎಷ್ಟೇ ಶ್ರೀಮಂತರಾದರೂ ಪಡಿ ಕೇಳುವುದರಿಂದ ನಮ್ಮಲ್ಲಿನ ಅಹಮಿಕೆ ದೂರವಾಗುತ್ತದೆ, ಕೋಪ ತಾಪ ಇಲ್ಲವಾಗುತ್ತದೆ, ನಮ್ಮಲ್ಲಿನ ಗುಣದೋಷಗಳು ನಿವಾರಣೆಯಾಗುತ್ತದೆ.

ಅವರಿಗೆ ಹಲವಾರು ವಿಷಯಗಳು ತಿಳಿದಂತಾಯಿತು. ಆದರೂ ಇನ್ನೂ ಒಂದಷ್ಟು ಮಾಹಿತಿ ಇರಬಹುದು ಎಂದು ನನ್ನ ಅನಿಸಿಕೆ. ಕಾರಣ, ಇದೇ ಮಾಸದಲ್ಲಿ ನಿಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಶ್ರೀ ಕೃಷ್ಣನ

0: ಪೂಜೆ ಕೂಡ ಸಾಗುತ್ತದೆ. ಹಾಗಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ವಿಷಯವನ್ನು ಹಂಚಿಕೊಳ್ಳಬೇಕೆಂದು ಕೋರುತ್ತೇನೆ.
1: ಯಾವಾಗ ಯಾವಾಗ ಧರ್ಮದ ಅವನತಿ ಉಂಟಾಗುತ್ತದೆಯೋ ಆ ಸಂದರ್ಭದಲ್ಲಿ ಭಗವಂತನ ಯಾವುದಾದರೂ ಒಂದು ರೂಪದಲ್ಲಿ ಜನಿಸಿ ಧರ್ಮವನ್ನು ರಕ್ಷಿಸುತ್ತಾನೆ ಎಂದು ನಂಬಿರುವವರು ನಾವು. ಅಂತೆಯೇ ವಿಷ್ಣುವಿನ 10 ಅವತಾರಗಳಲ್ಲಿ 8ನೇ ಅವತಾರವಾಗಿ ಶ್ರೀಕೃಷ್ಣನು ಜನಿಸಿದನು. ಶ್ರೀಕೃಷ್ಣನು ಶ್ರಾವಣ ಮಾಸದ ಅಷ್ಟಮಿಯಂದು ರೋಹಿಣಿ ನಕ್ಷತ್ರದ ದಿನದಂದು ಜನಿಸಿದನು. ಶ್ರೀಕೃಷ್ಣನ ಜನನದ ಬಗ್ಗೆ ಅವನ ಲೀಲೆಯ ಬಗ್ಗೆ ನಮ್ಮ ಎಲ್ಲ ಕೇಳುಗರು ಚೆನ್ನಾಗಿ ಬಲ್ಲರು. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಹೇಳದೆ ಈ ದಿನದ ವಿಶೇಷವನ್ನು ಹಂಚಿಕೊಳ್ಳುತ್ತೇನೆ. ಅಧರ್ಮವನ್ನು ನಾಶ ಮಾಡಿ ಭಕ್ತಿ ಪ್ರೀತಿಯನ್ನು ಸ್ಥಾಪಿಸಿದವನು ಶ್ರೀಕೃಷ್ಣ. ದುಷ್ಟ ಶಿಕ್ಷಣ ಶಿಷ್ಟರಕ್ಷಣಾ ಎಂಬ ಸಂದೇಶವನ್ನು ಜಗತ್ತಿಗೆ ಸಾರಿದವನು ಶ್ರೀಕೃಷ್ಣ. ಶ್ರೀಕೃಷ್ಣನ ಜನನ ಜೀವನದ ಬಗ್ಗೆ ನಾವು ಮಹಾಭಾರತ ಹಾಗೂ ಭಾಗವತದಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳಬಹುದು. ಮಹಾಭಾರತ ಯುದ್ಧದ ಅಂಗಳದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶ ಮಾಡಿದವನು ಶ್ರೀಕೃಷ್ಣ. ನಾವು ದ್ವಂದ್ವದಲ್ಲಿದ್ದಾಗ ನಮಗೆ ಯಾವುದು ಸರಿ ಯಾವುದು ತಪ್ಪು ಎಂಬ ಜಿಜ್ಞಾಸೆ ಉಂಟಾದಾಗ ಶ್ರೀಕೃಷ್ಣನು ತಿಳಿಸಿಕೊಟ್ಟ ಭಗವದ್ಗೀತೆಯನ್ನು ಓದಿದರೆ ನಮಗೆ ಉತ್ತರ ದೊರಕುತ್ತದೆ. ಶ್ರೀಕೃಷ್ಣನನ್ನು ಮೊಟ್ಟ ಮೊದಲ ತತ್ವಜ್ಞಾನಿ ಎಂದು ವಿಶ್ವದಾದ್ಯಂತ ಇರುವ ವೈದ್ಯರು ತತ್ವಜ್ಞಾನಿಗಳು ಒಪ್ಪಿದ್ದಾರೆ.

0: ಮಾಸದಲ್ಲಿ ಹಲವು ಹಬ್ಬಗಳು ವ್ರತಗಳು ಬಂದಿದೆ. ಇನ್ನು ಯಾವುದಾದರೂ ಆಚರಣೆಯ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸುವುದಿದ್ದರೆ ತಿಳಿಸಿ. ಹೆಚ್ಚಿನ ಆಸಕ್ತಿ ಇರುವವರು ಅದರ ಬಗ್ಗೆ ಗಮನ ಹರಿಸುತ್ತಾರೆ.
1: ಈ ಶ್ರಾವಣ ಮಾಸದಲ್ಲಿ ಬರುವ ಎರಡು ಏಕಾದಶಿಯನ್ನು ಈ ರೀತಿಯಲ್ಲಿ ಕರೆಯಲಾಗಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು, ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಅಜ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ಇದೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಎಂದು ಕೆಲವರು, ದ್ವಾದಶಿ ಎಂದು ಕೆಲವರು ಹೇಳಿದ್ದಾರೆ. ಈ ದಿನದಂದು ವಿಷ್ಣುವಿನ ದಶಾವತಾರದ ಹತ್ತನೆಯ ಹಾಗೂ ಅಂತಿಮ ಅವತಾರವಾದ ಶ್ರೀ ಕಲ್ಕಿಯ ಜಯಂತಿಯನ್ನು ಆಚರಿಸಲಾಗುತ್ತದೆ. ಕಲಿಯುಗದಲ್ಲಿ ಉಂಟಾಗುತ್ತಿರುವ ಅಧರ್ಮ ಮತ್ತು ದುಷ್ಟತನವನ್ನು ನಾಶ ಮಾಡಲು ಭಗವಾನ್ ಕಲ್ಕಿಯ ರೂಪದಲ್ಲಿ ವಿಷ್ಣುವು ಬರುತ್ತಾನೆ ಎಂದು ನಂಬಿದೆ. ಹೀಗೆ ನಮ್ಮ ದೇಶದಲ್ಲಿ ಹಲವಾರು ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬರಲಾಗಿದೆ.
0: ಹಾಗಾದರೆ ಈ ಶ್ರಾವಣ ಮಾಸದಲ್ಲಿ ಎಷ್ಟೊಂದು ಹಬ್ಬಗಳು ಬರುತ್ತದೆ ಎಂದು ತಿಳಿಯಿತು. ಈ ಹಬ್ಬಗಳನ್ನು ಆಚರಿಸುವ ಬಗ್ಗೆ, ಪೂಜೆಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡವು. ಇದು ನಮ್ಮ ಕೇಳುಗರಿಗೂ ಹಲವು ಮಾಹಿತಿ ದೊರಕಿದೆ ಎಂದು ನಂಬಿದ್ದೇನೆ. ಹಾಗಾಗಿ ನಾವು ಈ ಸಂದರ್ಶನವನ್ನು ಮುಕ್ತಾಯಗೊಳಿಸುವ ಸಮಯ ಬಂದಿದೆ.
1: ಈ ಸಂದರ್ಶನದಲ್ಲಿ ನೀವು ಕೇಳಿದ ಒಳ್ಳೆಯ ಪ್ರಶ್ನೆಗಳ ಮೂಲಕ ನನಗೂ ಈ ವಿಷಯಗಳ ಬಗ್ಗೆ ಅಧ್ಯಯನ ನಡೆಸಲು ಅವಕಾಶವಾಯಿತು. ಇನ್ನೂ ಅನೇಕ ವಿಷಯಗಳು ನಮಗೂ ತಿಳಿದಿಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ನಮಗೆ ತಿಳಿದ ಇಂತಹ ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳೋಣ. ಈ ಸಂದರ್ಶನದಲ್ಲಿ ಹಲವು ಮಾಹಿತಿ ತಿಳಿಯಿತು ಎಂದಾದರೆ ನಮ್ಮ ಕೇಳುಗರು ತಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಲಿ ಎಂಬುದೇ ನಮ್ಮ ಆಶಯ. ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸುವ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ತಿಳಿಸುತ್ತಾ, ಸಂದರ್ಶನ ನಡೆಸಿದ ನಿಮಗೂ ಕೇಳಿದ ಎಲ್ಲ ಕೇಳುಗರಿಗೂ ಜನಧ್ವನಿಯ ಆಡಳಿತ ಮಂಡಳಿ ಹಾಗೂ ಇಡೀ ತಂಡಕ್ಕೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು.
0: ಧನ್ಯವಾದಗಳು.

0: ಪ್ರಿಯ ಕೇಳುಗರೇ, ಇದುವರೆಗೂ ಶ್ರೀಮತಿ ಪವಿತ್ರ ಕೆಎನ್ ರವರು ನಡೆಸಿಕೊಟ್ಟ ಶ್ರಾವಣ ಮಾಸದ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜೆಗಳ ಮಹತ್ವ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ರವರ ಜೊತೆಗಿನ ಶ್ರಾವಣ ಮಾಸದ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ

0: ರೆಸರ್ವ್ ಆಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು, ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ, ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 103ರ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು

0: ಕಾರ್ಯಕ್ರಮವನ್ನ ಇವತ್ತು ಮುಂದುವರಿಸೋಣ.
1: ಸ್ಥಾಪಿತವೇ ಜೀವ,
2: ಸ್ಥಾಪಿತವೇ ಜೀವ,
1: ನಿನ್ನ ಒಡಲಿನ ಒಂದು ಅಂಗದಲ್ಲಿ,
2: ನಿನ್ನ ಒಡಲಿನ ಒಂದು ಅಂಗದಲ್ಲಿ,
1: ಆಪಾದ ಶಿರವುಂ ಅದು,
2: ಆಪಾದ ಶಿರವುಂ ಅದು,
1: ತುಂಬಿರುವುದಲ್ತೆ,
2: ತುಂಬಿರುವುದಲ್ತೆ,
1: ವ್ಯಾಪಿಸಿಹುದು ಅಂತೊಂದು,
2: ವ್ಯಾಪಿಸಿಹುದು ಅಂತೊಂದು,
1: ಚೈತನ್ಯ ವಿಶ್ವದಲ್ಲಿ,
2: ಚೈತನ್ಯ ವಿಶ್ವದಲ್ಲಿ,
1: ಲೇಪಗೊಳ್ಳದ ಸತ್ವ ಮಂಕುತಿಮ್ಮ,
2: ಲೇಪಗೊಳ್ಳದ ಸತ್ವ ಮಂಕುತಿಮ್ಮ.
0: ಹಿಂದಿನ ಮುಕ್ತಕದಲ್ಲಿ ನಾವು ಜೀವ ಅನ್ನುವಂತಹ ಒಂದು ವಿಶೇಷ ಚೈತನ್ಯ ಎಲ್ಲ ಜೀವಿಗಳಲ್ಲಿ ಅಡಕವಾಗಿದ್ದು, ಆ ಚೈತನ್ಯದ ಒಂದು ಶಕ್ತಿಯಿಂದ, ಆ ಚೈತನ್ಯದ ಒಂದು ಪ್ರೇರಣೆಯಿಂದ ಎಲ್ಲ ಲೀಲೆಗಳು ಚಟುವಟಿಕೆಗಳು ನಡೀತವೆ ಅಂತ ನಾವು ನೋಡಿದ್ವಿ. ಈಗ ಆ ಜೀವ ಅನ್ನುವಂಥ ಒಂದು ಶಕ್ತಿ ಅದು ಎಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ಈಗ ನನ್ನ ದೇಹ ಇದೆ, ನನ್ನ ದೇಹದಲ್ಲಿ ಏನೇನೋ ಅಂಗಗಳಿದೆ, ತಲೆ ಕೈ ಕಾಲು ಹೊರಗಡೆಯಿಂದ ಕಾಣಿಸ್ತಾ ಇದೆ, ಎದೆ ಹೊಟ್ಟೆ ಬಗೆದು ನೋಡಿದ್ರೆ ಬೇರೆ ಇನ್ನೇನೋ ಕಾಣಿಸುತ್ತೆ, ತಲೆಯಲ್ಲಿ ಮೆದುಳಿದೆ, ಬಾಯಿನ ಹಿಂದೆ ಹಲ್ಲುಗಳು, ಅದರ ಹಿಂದೆ ಇನ್ನೇನೋ ಇದೆ, ಮೂಗಿನ ಹಿಂದೆ ಬೇರೆ ಏನೋ ಇದೆ, ಎದೆಯ ಒಳಗಡೆ ಎರಡು ಶ್ವಾಸಕೋಶಗಳಿವೆ, ಅದರೊಳಗಡೆನೆ ಹೃದಯ ಇದೆ ಅಂತಂತೀವಿ. ಸೊ ಹೀಗೆ ನಮಗೆ ಸ್ಥೂಲವಾಗಿ ಗೊತ್ತಾಗುವಂಥ ಅಂಗಗಳು ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಪ್ರತಿಯೊಂದು ಅಂಗಕ್ಕೂ ತನ್ನದೇ ಆದಂತಹ ಒಂದು ಕ್ರಮ ವಿವರ ಇದೆ. ನಾವು ಮುಂಚೆನೂ ನೋಡಿದ್ವಿ, ಏನೋ ಒಂದು ಕ್ರಮವೇ ಇಲ್ಲವೇನೋ ಅನ್ನೋಂಥ ಒಂದು ವಿಶ್ವದ ಸೃಷ್ಟಿಯಲ್ಲಿ ತನ್ನದೇ ಆದಂಥ ಒಂದು ಕ್ರಮ ವಿಶೇಷ ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಹೃದಯ ತನ್ನ ರೀತಿಯಲ್ಲಿ ತಾನು ಕೆಲಸ ಮಾಡ್ತಾನೆ ಇರುತ್ತೆ, ಅದೇ ರೀತಿ ಜಠರ ಕೋಶ, ಅದೇ ರೀತಿಯಲ್ಲಿ ತೊಡೆಯ ಒಳಗಿರುವಂಥ ಮೂಳೆಗಳು, ರಕ್ತನಾಳಗಳು ಇವೆಲ್ಲ ಇವೆ ಅಂತ ನಮಗೆ ಗೊತ್ತು. ಈಗ ಪ್ರಶ್ನೆ, ಹೌದಪ್ಪ ಅದೆಲ್ಲ ಇದೆ, ಇದಿಷ್ಟರಲ್ಲಿ ಜೀವ ಅಂತೇನೋ ನೀವು ಹೇಳಿದ್ರಲ್ಲ, ಅದು ಎಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ಸೊ ಅದು ಎಲ್ಲಿದೆ ಈ ಪ್ರಶ್ನೆ ಅನೇಕ ಶತಮಾನಗಳಿಂದ ಅಥವಾ ಸಹಸ್ರಮಾನಗಳಿಂದ ಮನುಷ್ಯರನ್ನು ಕಾಡ್ತಾ ಬಂದಿದೆ. ಎಲ್ಲಿದೆ ಜೀವ ಅಂತ. ಸೊ ಎಲ್ಲೋ ಹೃದಯದಲ್ಲಿದೆ ಅಂತ ಕೆಲವು ಒಂದು ವದಂತಿಗಳು ಹೇಳ್ತವೆ, ಇಲ್ಲ ಎಲ್ಲ ಮೆದುಳೆ ಮುಖ್ಯ ಅಂತ ಕೆಲವು ಹೇಳ್ತವೆ. ಸೊ ಹೀಗೆ ನೋಡಿದಾಗ ನಮಗೆ ಒಂದು ಅಂಶ ಏನು ಗೊತ್ತಾಗುತ್ತಪ್ಪ ಅಂತಂದರೆ, ತಲೆ ನೋವು ಬಂದಾಗ ನಾವು ಒದ್ದಾಡ್ತೀವಿ, ಸೊ ತಲೆ ಮುಖ್ಯ ಅಂತ ಅವಾಗ ಅನಿಸ್ತಾ ಇರುತ್ತೆ. ತಲೆನೋವೆಲ್ಲ ಹೋಯಿತು, ಕಾಲಿನ ಚಿಕ್ಕ ಬೆರಳಿನ ಉಗುರಿನ ಕೆಳಗಡೆ ಒಂದು ಸಣ್ಣ ಗಾಯ ಆಯಿತು ಅಂತ ಅಂದ್ಕೊಳ್ಳೋಣ, ಆಗಲೂ ನಮಗೆ ನೋವಾಗುತ್ತೆ. ಆ ನೋವು ಅನುಭವಿಸ್ತಾ ಇರೋವಂಥವ್ರನ್ನ ನೀವು ಹೋಗ್ಬಿಟ್ಟು ಕೇಳಿದರೆ ತಲೆನೋವು ಜಾಸ್ತಿನೋ ಇದು ಜಾಸ್ತಿನೋ ಅಂತ, ಅವರೇನು ಹೇಳಿದಾರು, ಈ ನೋವು ಇವತ್ತಿಗೆ ಇದೇ ಜಾಸ್ತಿ, ಅವತ್ತಿಗೆ ಆ ನೋವು ಜಾಸ್ತಿ ಇತ್ತು. ಸೊ ನಮ್ಮ ಶರೀರದ ಯಾವ ಭಾಗವನ್ನು ನಾವು ತಗೊಂಡ್ರೂ ಕೂಡ, ಯಾವ ಭಾಗಕ್ಕೆ ಏನು ತೊಂದರೆ ಆದರೂ ಕೂಡ, ಆ ವೇದನೆಯ ಸಂವೇದನೆ, ವೇದನೆ ಆಗ್ತಾ ಇದೆ ಅಂತ ತಿಳುವಳಿಕೆ ನಮಗೆ ಏಕರೂಪವಾಗುತ್ತೆ. ಸೊ ಯಾವುದೋ ಒಂದು ಭಾಗದಲ್ಲಿ ಜಾಸ್ತಿ ಜೀವ ಇದೆ, ಇನ್ನೊಂದು ಭಾಗದಲ್ಲಿ ಕಡಿಮೆ ಜೀವ ಇದೆ ಅಂತ ಅಲ್ಲ. ಆ ಪಾದದಿಂದ ತಗೊಂಡು ಶಿರದವರೆಗೂ, ತಲೆಯವರೆಗೂ ಏಕರೂಪದಲ್ಲಿ ತುಂಬಿದೆ ಆ ಜೀವ. ಅದಕ್ಕೆ ನಮ್ಮ ಒಡಲು, ನಮ್ಮ ಶರೀರದ ಪ್ರತಿಯೊಂದು ಅಂಗವೂ ಕೂಡ ನಿರ್ದಿಷ್ಟವಾದಂತಹ ರೀತಿಯಲ್ಲಿ ತನ್ನ ಕೆಲಸವನ್ನು ಕ್ರಮಬದ್ಧವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಅಕಸ್ಮಾತ್ ಆ ಚೈತನ್ಯ ಅನ್ನೋದು ಕಡಿಮೆ ಆಯಿತು ಅಂತ ಅಂದ್ಕೊಳ್ಳೋಣ. ಏನು ವೈದ್ಯಕೀಯ ಇದರಲ್ಲಿ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ನಾವು ಕೆಲವು ಸರ್ತಿ ಈ ಪದವನ್ನು ನಾವು ಕೇಳಿರ್ತೀವಿ, ಗ್ಯಾಂಗ್ರೀನ್ ಅಂತ ಪದವನ್ನು ಕೇಳಿರ್ತೀವಿ. ಗ್ಯಾಂಗ್ರೀನ್ ಅಂದರೆ ಏನು, ಕೈನ ಅಥವಾ ಕಾಲಿನ ಅಥವಾ ಯಾವುದೋ ಒಂದು ಭಾಗದ ರಕ್ತ ಸಂಚಾರ ನಿಂತೋಯ್ತು, ಸೊ ಹಾಗಾಗಿ ಅದರಲ್ಲಿ ಜೀವ ಇಲ್ಲ ಅಂತ. ಅದನ್ನು ನಾವು ಶಸ್ತ್ರಚಿಕಿತ್ಸೆ ಮಾಡ್ತಾ ಅದನ್ನು ನಾವು ತೆಗೆದಿರ್ತೀವಿ. ನಾವು ಎಷ್ಟೋ ಸರ್ತಿ ನಾವು ನೋಡಿರ್ಬೋದು, ಒಂದು ಕಾಲಿನ ಪಾದದ ಭಾಗವನ್ನು ನಾವು ತೆಗೆದುಬಿಟ್ಟಿದ್ದೀವಿ, ಕಾಲೋರ್ ಕೃತಕ ಅಂಗ ಜೋಡಿಸ್ಕೊಂಡಿದ್ದಾರೆ, ಅದನ್ನು ಆ್ಯಂಪ್ಯುಟೇಷನ್ ಅಂತ ಕರಿತೀವಿ. ಸೊ ಯಾವ ಭಾಗವನ್ನು ನಾವು ಜೀವ ಇಲ್ಲ ಅಂತ ಅಂತೀವೋ ಅದು ನಮ್ಮ ಒಡಲಿನ ಭಾಗವಾಗಿ ಮುಂದುವರಿಯಕ್ಕೆ ಸಾಧ್ಯ ಆಗಲ್ಲ. ಆದರೆ ಎಲ್ಲಿಯವರೆಗೆ ಜೀವ ಅನ್ನೋದು ನಮ್ಮ ಒಡಲಿನ ಎಲ್ಲ ಭಾಗಗಳಲ್ಲೂ ತುಂಬಿರುತ್ತೋ ಅಲ್ಲಿವರೆಗೂ ಎಲ್ಲ ಭಾಗಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತವೆ. ಜೀವದ ಒಂದು ಪ್ರಕಟೀಕರಣ ಯಾವ ಭಾಗದಲ್ಲಿ ನಿಂತು ಹೋಯ್ತೋ ಅದು ಕ್ರಿಯಾತ್ಮಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ, ಅದು ಗ್ಯಾಂಗ್ರೀನ್ ಆಯಿತು, ಹಾಗಾಗಿ ಅದನ್ನು ನಾವು ತೆಗೆದುಬಿಟ್ವಿ. ಇನ್ನು ಉಳಿದ ಭಾಗದಲ್ಲಿ ಜೀವ ಇದೆಯಾ ಅಂದರೆ ಜೀವ ಇದೆ, ಇನ್ನು ಉಳಿದ ಎಲ್ಲ ಭಾಗಗಳಲ್ಲಿ ಜೀವ ಇದೆ.

ಭಾಗವನ್ನು ಮಾತ್ರ ನಾವು ತೆಗೆಯೋದಕ್ಕೆ ಸಾಧ್ಯ ಆಯಿತು. ಈಗ ಮುಂಚೆ ಕೂಡ ನಾವು ಒಂದು ಪರಿಕಲ್ಪನೆಯನ್ನು ಕುರಿತು ಚರ್ಚೆ ಮಾಡಿದ್ವಿ, ವಿರಾಟ್ ಪುರುಷ ಅನ್ನುವಂಥ ಒಂದು ಪರಿಕಲ್ಪನೆ. ನಮ್ಮ ಶರೀರದಲ್ಲಿ ಹೇಗೆ ಪ್ರತಿಯೊಂದು ಕಣ ಕಣದಲ್ಲಿಯೂ ಏಕರೂಪವಾಗಿ ಈ ಜೀವ ಅನ್ನುವಂಥ ಶಕ್ತಿ ತುಂಬಿದೆ ಅಂತ ಈಗ ತಾನೇ ನಾವು ಅಂದ್ಕೊಂಡ್ವೋ, ಹಾಗೆ ಇಡೀ ವಿಶ್ವವನ್ನು, ಇಡೀ ಸೃಷ್ಟಿಯನ್ನು ನಾವು ಪರಿಕಲ್ಪನೆ ಮಾಡ್ಕೊಳ್ಳೋಣ, ಅದೇ ಒಂದು ಶರೀರ ಅಂತ ಅಂದ್ಕೊಂಡ್ರೆ ಆ ಶರೀರದಲ್ಲೂ ಕೂಡ, ಆ ವಿರಾಟ್ ಶರೀರದಲ್ಲೂ ಕೂಡ ನಮ್ಮ ದೇಹದ ಒಳಗಡೆ ಇರೋ ರೀತಿಯ ಬೇರೆ ಬೇರೆ ಭಾಗಗಳಿವೆ. ನಮ್ಮದರಲ್ಲಿ ಹೆಂಗೆ ಹೃದಯನೋ ಅಥವಾ ಜಠರ ಕೋಶನೋ ಕಣ್ಣೋ ಏನೋ ಇದೆ ಅಂತ ಅಂದ್ಕೊಳ್ತೀವೋ, ಹಾಗೆ ವಿಶ್ವದಲ್ಲಿ ಅಲ್ಲೆಲ್ಲೋ ಒಂದು ಸೂರ್ಯ, ಇನ್ನೆಲ್ಲೋ ಒಂದು ನಕ್ಷತ್ರ, ಮತ್ತೆಲ್ಲೋ ಒಂದು ಬ್ಲ್ಯಾಕ್ ಹೋಲ್ ಏನೇನೋ ಇದೆ ಅಲ್ವೋ. ಸೊ ಅವೆಲ್ಲವೂ ಕೂಡ ಚಾಲನೆಯಲ್ಲಿವೆ, ಅವೆಲ್ಲವೂ ಕೂಡ ಸಕ್ರಿಯವಾಗಿವೆ. ಹಾಗೆಯೇ ಅವೆಲ್ಲಕ್ಕೂ ಚೈತನ್ಯ ಕೂಡ ಇದೆ. ನಮ್ಮ ಶರೀರವನ್ನು ಹೇಗೆ ಒಂದು ಜೀವ ಅನ್ನೋಂಥ ಸತ್ವ ಏಕರೂಪವಾಗಿ ವ್ಯಾಪಿಸಿದೆಯೋ, ಈ ವಿರಾಟ್ ವ್ಯಕ್ತಿಯ ಶರೀರದಲ್ಲೂ ಕೂಡ ಆ ಜೀವ ಅನ್ನುವಂಥದ್ದು ವ್ಯಾಪಿಸಿದೆ. ಆ ಚೈತನ್ಯದ ಒಂದು ತುಣುಕು ನಮ್ಮ ಶರೀರದಲ್ಲೂ ಕೂಡ ಇದೆ. ಈಗ ನಮ್ಮ ಶರೀರದ ಉದಾಹರಣೆ ನಾನು ಕೊಟ್ಟೆ, ಏನು ಗ್ಯಾಂಗ್ರೀನ್ ಆಯಿತು, ಅಲ್ಲಿ ಜೀವ ಇಲ್ಲ ಅಂತ, ಅದನ್ನು ನಾನು ಆಪರೇಷನ್ ಮಾಡಿ ತೆಗೆದು ಹಾಕ್ತೀನಿ ಅಂತ ಅನ್ಕೋಣ. ತೆಗೆದು ಎಲ್ಲಿಗೆ ಹಾಕ್ತೀನಿ ಅಂತ ಪ್ರಶ್ನೆ. ನಾನು ತೆಗೆದಾಗ ಏನಾಯಿತು, ಪೇಷಂಟಿನ ಉಳಿದ ಭಾಗಕ್ಕೂ ತೆಗೆದಂತಹ ಗ್ಯಾಂಗ್ರೀನ್ ಭಾಗಕ್ಕೂ ಒಂದು ಬೇರ್ಪಡಿಸುವಿಕೆ ಬಂತು, ಇದು ಬೇರೆ ಅದು ಬೇರೆ ಅಂತ ಬಂತು. ಅದನ್ನು ನಾನು ಎಲ್ಲೋ ಪಕ್ಕಕ್ಕೆ ಹಾಕ್ತೀನಿ ಅಂತ ಅನ್ಕೊಳ್ಳೋಣ. ಆ ಹಾಕಿದಂತಹ ಜಾಗ ಸೀಮಿತವಾದಂತಹ ದೃಷ್ಟಿಯಲ್ಲಿ ನನ್ನ ಒಡಲು, ನನ್ನ ಶರೀರದಿಂದ ಬೇರೆ ಇದೆ. ಆದರೆ ಈ ವಿರಾಟ್ ಪರಿಕಲ್ಪನೆಯಲ್ಲಿ ನಾನೂ ಕೂಡ ಆ ವಿರಾಟ್ ಪರಿಕಲ್ಪನೆಯ ಒಂದು ಭಾಗ. ನಾನು ಆ ತೆಗೆದಂತಹ ಭಾಗವನ್ನು ಬೇರೊಂದು ಕೊಠಡಿಯಲ್ಲಿಟ್ಟರೆ ಆ ಕೊಠಡಿಯೂ ಕೂಡ ಆ ವಿರಾಟ್ ಪರಿಕಲ್ಪನೆಯ ಭಾಗವೇ. ಸೊ ಎಲ್ಲಿಂದ ಎಲ್ಲಿಗಿಟ್ಟೆ ನಾನು? ಈಗ ನನ್ನ ಹತ್ರ ಒಂದು ಮೊಬೈಲ್ ಫೋನ್ ಇದೆ, ಮತ್ತು ಇನ್ನೊಂದೇನೋ ಪರ್ಸ್ ಇದೆ ಅಂತೆಲ್ಲ ಅಂದ್ಕೊಳ್ಳೋಣ. ನನ್ನ ಪರ್ಸನ್ನು ಪ್ಯಾಂಟ್ ಜೋಬಲ್ಲಿ ಇಟ್ಕೊಂಡಿದ್ದೀನಿ, ಮೊಬೈಲ್ ಫೋನ್ನ ಇದು ಶರ್ಟ್ ಪಾಕೆಟಲ್ಲಿ ಇಟ್ಕೊಂಡಿದ್ದೀನಿ ಅಂದ್ಕೊಳ್ಳೋಣ. ಶರ್ಟ್ ಪಾಕೆಟ್ಗೆ ಭಾರ ಆಯಿತು, ಶರ್ಟ್ ಪಾಕೆಟಿಂದ ನಾನು ಆ ಮೊಬೈಲ್ ಫೋನ್ನ ತೆಗೆದುಬಿಟ್ಟು ಪ್ಯಾಂಟ್ ಪಾಕೆಟಲ್ಲಿ ಇಟ್ಕೊಂಡೆ. ಎಲ್ಲಿಟ್ಕೊಂಡಂಗಾಯಿತು? ಈಗ ನನ್ನ ಶರೀರದಲ್ಲೇ ಇದೆ ಅದು, ನನ್ನದು ಅಂತ ನಾನು ಏನು ಅಂದ್ಕೊಳ್ತಾ ಇದ್ದೀನೋ ಆ ಒಂದು ಒಂದು ಪರಿಕಲ್ಪನೆಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನಾನು ಅದನ್ನು ಹಸ್ತಾಂತರ ವರ್ಗಾವಣೆ ಮಾಡಿದ್ನೇ ಹೊರತು ಅದನ್ನೆಲ್ಲೋ ತೆಗೆದು ನಾನು ಬೇರೆ ಕಡೆ ಹಾಕಿದೆ ಅಂತ ಅಲ್ಲ. ಈ ಪರಿಕಲ್ಪನೆ ನಮಗೆ ಯಾಕೆ ಸುಲಭ ಅಂತಂದರೆ, ನಾನು, ನನ್ನ ಶರೀರ, ನನ್ನ ತಲೆ, ನನ್ನ ಕೂದಲು, ನನ್ನ ಶರ್ಟು ಅಂತ ನಾವು ಪದೇ ಪದೇ ಆಲೋಚನೆ ಮಾಡ್ತಾ ಮಾಡ್ತಾ ಇದು ನನ್ನದು ಅನ್ನೋಂಥದ್ದನ್ನು ನಾವು ಕಲ್ಪನೆ ಸುಲಭವಾಗಿ ಮಾಡ್ಕೊಂಬಿಡ್ತೀವಿ. ಸೊ ಹಾಗೆ ಸ್ವಲ್ಪ ವಿಸ್ತರಿಸ್ತಾ ಈ ನನ್ನದು ಅನ್ನೋದನ್ನು ದಾಟಿ ಇನ್ನೊಂದಷ್ಟು ಇದೆಯಾ ಅಂತ ನಾವು ನೋಡೋದಾದರೆ ಅದನ್ನು ನಾವು ಭೌತಿಕವಾಗಿ ಅಂದರೆ ಸ್ಥೂಲವಾಗಿ ನೋಡೋಕ್ಕಾಗಲ್ಲ. ನನ್ನ ಶರೀರ ಇಲ್ಲಿಗೆ ನಿಲ್ಲಿತು, ನನ್ನ ಕೈ ಇಲ್ಲಿಗೆ ನಿಲ್ತು, ಅದರ ಮುಂದಿಂದು ಇನ್ಯಾರದ್ದೋ ಶರೀರ. ಸೊ ಆ ಥರದ ಬೇರ್ಪಡಿಸುವಿಕೆ ಭೌತಿಕವಾಗಿ ಫಿಸಿಕಲ್ ಕಾನ್ಸೆಪ್ಟ್ಸಲ್ಲಿರುತ್ತೆ. ಆ ಥರ ವಿಸ್ತಾರಗೊಳ್ಳೋದಕ್ಕೆ ಸಾಧ್ಯವಾ ಅಂತಂದರೆ ಭಾವನಾತ್ಮಕವಾಗಿ ಖಂಡಿತ ವಿಸ್ತಾರಗೊಳ್ಳೋದಕ್ಕೆ ಸಾಧ್ಯ. ಅದು ಯಾವಾಗ? ನಾನು, ನನ್ನ ಶರೀರ, ಅದು ಸೀಮಿತವಾದಂಥ ಒಂದು ಪರಿಕಲ್ಪನೆ. ಆದರೆ ನನ್ನವರು ಅಂತ ಇದ್ದಾರೆ ಯಾರು? ನಮ್ಮ ತಂದೆ ತಾಯಿ ಇರ್ಬೋದು, ನನ್ನ ಹೆಂಡತಿ ಮಕ್ಕಳಿರ್ಬೋದು, ನನ್ನ ಸ್ನೇಹಿತ ವರ್ಗ ಇರ್ಬೋದು. ಸೊ ಹೀಗೆ ಭಾವನಾತ್ಮಕವಾಗಿ ನಾನು ಅನ್ನೋಂಥ ಪರಿಕಲ್ಪನೆಯನ್ನು ನಾನು ವಿಸ್ತರಿಸ್ಕೊಂಡು ನಾವು ಅಂತ ಅಂದ್ಕೊಳ್ಳೋದಕ್ಕೆ ಸಾಧ್ಯ. ಆ ನಾವು ಅಂತ ಅಂದ್ಕೊಂಡಾಗ ಅದೇನೋ ಒಂದು ಶಕ್ತಿ ನನ್ನನ್ನು ಮತ್ತು ಆ ಗುಂಪಿನಲ್ಲಿರುವಂತಹ ನಾವುಗಳನ್ನು ಬಂಧಿಸಿಟ್ಟಿರುತ್ತೆ. ಒಂದು ರೀತಿಯ ವಿಶೇಷವಾದಂತಹ ಸಂಬಂಧ ಕೊಂಡಿ ನಮ್ಮೆಲ್ಲರಲ್ಲೂ ವ್ಯಾಪಿಸಿರುತ್ತೆ. ಆ ನಾವು ಅನ್ನೋದನ್ನು ಇನ್ನಷ್ಟು ವಿಸ್ತರಿಸಕ್ಕೆ ಸಾಧ್ಯವಾ? ನಮ್ಮ ಸ್ನೇಹಿತ ವರ್ಗವನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸಾಧ್ಯವಾ? ಇಡೀ ವಿಶ್ವಕ್ಕೆ ಈ ಒಂದು ಪರಿಕಲ್ಪನೆಯನ್ನು ನಾವು ವ್ಯಾಪಿಸ್ಕೊಳ್ಳೋದಕ್ಕೆ ಸಾಧ್ಯವಾ? ಆ ತರಹ ನಾವು ವ್ಯಾಪಿಸ್ಕೊಂಡಾಗ ಇಡೀ ವಿಶ್ವದಲ್ಲಿರುವಂತಹ ಚೈತನ್ಯದ ಸ್ವರೂಪ ನಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಚೈತನ್ಯಕ್ಕೆ ಯಾವುದೇ ಲೇಪವಿಲ್ಲ. ನಾನು, ನೀನು ಅನ್ನೋಂತಹ ಒಂದು ಭಿನ್ನ

0: ವಿಚಾರಗಳ ಆ ಒಂದು ವ್ಯತ್ಯಾಸದ ಲೇಪವೇ ಇಲ್ಲ, ಅದೆಲ್ಲವೂ ಒಂದೇ ಅನ್ನುವಂಥ ಒಂದು ವಿಸ್ತಾರವಾದಂತಹ ಪರಿಕಲ್ಪನೆ. ಸೊ ಆ ಶಕ್ತಿ ಇದೆ ಅನ್ನುವಂಥ ನಂಬಿಕೆ ನಮಗೆ ಬಂದಾಗ ನಮ್ಮ ಆತ್ಮವಿಸ್ತಾರಕ್ಕೆ ನಾವು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 103 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಕಿ ಅಮ್ಮ ಕೇರಳದ ವನಮಾತೆಯ ಸ್ಫೂರ್ತಿದಾಯಕ ಕಥೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ದೇವಕಿ ಅಮ್ಮ ಕೇರಳದ ವನಮಾತೆಯ ಸ್ಫೂರ್ತಿದಾಯಕ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ತೊಂಬತ್ತೆರಡು ವರ್ಷದ ದೇವಕಿ ಅಮ್ಮನವರು ಕೇವಲ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಜಗತ್ತಿನಲ್ಲಿ ಎಂತಹ ಅದ್ಭುತ ಮತ್ತು ಶಾಶ್ವತ ಬದಲಾವಣೆಯನ್ನು ತರಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆಯಾಗಿದ್ದಾರೆ. ಕೇರಳದ ಆಲಪ್ಪುಳ ಜಿಲ್ಲೆಯ ಮುತ್ತುಕುಲಂ ಎಂಬ ಪುಟ್ಟಹಳ್ಳಿಯ ಈ ಅಜ್ಜಿ ಇಂದು ಕೇರಳದ ಅರಣ್ಯ ಮಾತೆಯೆಂದೇ ಪ್ರಸಿದ್ಧರಾಗಿದ್ದಾರೆ. ಒಂದು ಕಾಲದಲ್ಲಿ ಸಂಪೂರ್ಣ ಬಂಜರಾಗಿದ್ದ ಭೂಮಿಯನ್ನು ತಮ್ಮ ದಶಕಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣ ಭಾವದಿಂದ ಒಂದು ದಟ್ಟವಾದ ಹಾಗೂ ಸಮೃದ್ಧವಾದ ಕಾಡಾಗಿ ಪರಿವರ್ತಿಸಿದ ಹೆಗ್ಗಳಿಕೆ ಇವರದ್ದು. ಕೃಷಿ ಹಿನ್ನೆಲೆಯುಳ್ಳ ಕುಟುಂಬದಿಂದ ಬಂದ ದೇವಿಕೆಯವರು ಅಮ್ಮನಿಗೆ ಬಾಲ್ಯದಿಂದಲೇ ಗಿಡ ಮರಗಳ ಬಗ್ಗೆ ಅಪಾರ ಒಲವಿತ್ತು. ಆದರೆ ಕಾಲಿಗೆ ತೀವ್ರವಾಗಿ ಪೆಟ್ಟಾದ ಕಾರಣ ಅವರಿಗೆ ಕೃಷಿ ಕೆಲಸಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ. ಈ ನಿರಾಶೆಯನ್ನು ಮೆಟ್ಟಿ ನಿಲ್ಲಲು ಅವರು 1981 ದಶಕದಲ್ಲಿ ತಮ್ಮ ಮನೆಯ ಹಿತ್ತಲಿನಲ್ಲಿದ್ದ 5 ಎಕರೆ ಬಂಜರು ಭೂಮಿಯಲ್ಲಿ ಒಂದೊಂದೇ ಸಸಿಗಳನ್ನು ನೆಡಲು ಪ್ರಾರಂಭಿಸಿದರು. ಅಂದು ಅವರು ನೆಟ್ಟ ಆ ಮೊದಲ ಸಸಿಗಳು ಇಂದು ಒಂದು ಬೃಹತ್ ಹಸಿರು ಸಾಮ್ರಾಜ್ಯವಾಗಿ ಬೆಳೆದು ನಿಂತಿವೆ. ಕೇವಲ ಒಂದು ವೈಯಕ್ತಿಕ ಆಸಕ್ತಿಯಾಗಿ ಶುರುವಾದ ಈ ಕೆಲಸ ವರ್ಷಗಳುರುಳಿದಂತೆ ಒಂದು ಬೃಹತ್ ಪರಿಸರದ ವ್ಯವಸ್ಥೆಯಾಗಿ ಮಾರ್ಪಟ್ಟಿತ್ತು. ಇಂದು ದೇವಿಕೆ ಅಮ್ಮನವರ ಈ ಕಾಡಿನಲ್ಲಿ 3000 ಹೆಚ್ಚು ಮರಗಳಿವೆ. ಇಲ್ಲಿ ತೇಗ, ಮಹಾಗನಿ, ಮಾವು, ಹಲಸು ಮತ್ತು ಪೈನ್ ಮರಗಳಷ್ಟೇ ಅಲ್ಲದೆ ಔಷಧೀಯ ಗಿಡ ಮೂಲಿಕೆಗಳು ಹಾಗೂ ಅಳಿವಿನಂಚಿನಲ್ಲಿರುವ ಅನೇಕ ಅಪರೂಪದ ಸಸ್ಯ ಪ್ರಭೇದಗಳಿವೆ. ಇದು ಕೇವಲ ಮರಗಳ ತೋಪಲ್ಲ. 100 ಜಾತಿಯ ಪಕ್ಷಿಗಳು, ಚಿಟ್ಟೆಗಳು, ಕೀಟಗಳು ಮತ್ತು ಸಣ್ಣ ಪುಟ್ಟ ವನ್ಯಜೀವಿಗಳಿಗೆ ಆಶ್ರಯ ನೀಡುವ ಸುರಕ್ಷಿತ ತಾಣವಾಗಿದೆ. ಪರಿಸರ ಸಂರಕ್ಷಣೆ ಎಂದರೆ ಕೇವಲ ಸರಕಾರ ಅಥವಾ ದೊಡ್ಡ ಸಂಸ್ಥೆಗಳ ಜವಾಬ್ದಾರಿಯಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಎಂಬುದನ್ನು ದೇವಿಕೆ ಅಮ್ಮ ನಿರೂಪಿಸಿದ್ದಾರೆ. ಯಾವುದೇ ಸರಕಾರದ ನೆರವು, ಯಂತ್ರೋಪಕರಣಗಳು ಅಥವಾ ದೊಡ್ಡ ಸಂಸ್ಥೆಗಳ ಆರ್ಥಿಕ ಸಹಾಯವಿಲ್ಲದೆ ಕೇವಲ ತಮ್ಮ ಸ್ವಂತ ಕೈಯಿಂದ ಪ್ರತಿದಿನ ಗಿಡಗಳಿಗೆ ನೀರು ಹಾಕಿ ಪೋಷಿಸಿ ಈ ಸಾಧನೆ ಮಾಡಿದ್ದಾರೆ. ಈಗ ಅವರಿಗೆ 92 ವಯಸ್ಸಾಗಿದ್ದರೂ ಅವರ ಉತ್ಸಾಹ ಮತ್ತು ಪ್ರಕೃತಿಯ ಮೇಲಿನ ಪ್ರೇಮ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಅವರ ಈ ನಿಸ್ವಾರ್ಥ ಪರಿಸರ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು ಅವರಿಗೆ ನಾರಿಶಕ್ತಿ ಪುರಸ್ಕಾರ ಸೇರಿದಂತೆ ಅನೇಕ ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ದೇವಕಿ ಅಮ್ಮನವರ ಪರಂಪರೆಯು ಅವರು ನೆಟ್ಟ ಪ್ರತಿಯೊಂದು ಮರದಲ್ಲೂ ಎದ್ದು ಕಾಣುತ್ತದೆ. ಅವರು ಸೃಷ್ಟಿಸಿದ ಈ ಕಾಡು ಮುಂಬರುವ ಅನೇಕ ತಲೆಮಾರುಗಳಿಗೆ ಶುದ್ಧ ಗಾಳಿ, ನೆರಳು ಮತ್ತು ಜೀವ ಸಂಕುಲಕ್ಕೆ ಆಶ್ರಯವನ್ನು ನೀಡುತ್ತದೆ. ಪರಿಸರದ ನಾಶದ ಬಗ್ಗೆ ಕೇವಲ ಮಾತನಾಡುತ್ತಾ ಕೋರುವ ಬದಲು ಕಾರ್ಯರೂಪಕ್ಕೆ ಇಳಿದರೆ ಏನನ್ನು ಸಾಧಿಸಬಹುದು ಎನ್ನುವುದಕ್ಕೆ ದೇವಿಕೆ ಅಮ್ಮನವರ ಈ ಸಾಧನೆಯೇ ಸಾಕ್ಷಿ.

ಮನೆಯಲ್ಲಿ ನಾಲ್ಕು ರೀತಿಯ ಹಿಂದಿನ ಗಿಡಗಳನ್ನು ಅಥವಾ ಅಲಂಕಾರಿಕ ಗಿಡಗಳನ್ನು ಬೆಳೆಸಿ ನಾವು ಪರಿಸರವಾದಿಗಳು ಎಂದು ಭ್ರಮೆಯಲ್ಲಿರುತ್ತೇವೆ. ಪರಿಸರದ ಸಂರಕ್ಷಣೆಗೆ ನಿಜವಾದ ಕಾಳಜಿ ಇದ್ದಾಗ ನಮಗೆ ನಾವು ಹೋಗುವ ಪ್ರತಿ ತಳದಲ್ಲಿ, ಬದುಕುವ ಪ್ರತಿ ಊರಿನಲ್ಲೂ ಪರಿಸರವನ್ನು ಕಾಯ್ದುಕೊಳ್ಳುವ ನೂರೊಂದು ದಾರಿಗಳು ಕಾಣುತ್ತವೆ. ಕಾರಿನಲ್ಲಿ, ಮನೆಗಳಲ್ಲಿ ನಿರಂತರವಾಗಿ ಏರ್ ಕಂಡೀಷನ್ನಲ್ಲಿ ಕುಳಿತು ಪರಿಸರ ಸಂರಕ್ಷಣೆಯ ಬಗ್ಗೆ ಮಾತನಾಡುವುದು ಡಾಂಭಿಕತೆ ಎನಿಸುತ್ತದೆ. ಪರಿಸರದ ಬಗ್ಗೆ ಕಾಳಜಿ ಇದ್ದರೆ ನಾವು ಮಾಡುವ ಪ್ರತಿ ಕೆಲಸದಲ್ಲೂ, ನೋಡುವ ಪ್ರತಿ ನೋಟದಲ್ಲೂ, ಯೋಚನೆಯಲ್ಲೂ ಬದಲಾವಣೆಯಾಗಬೇಕು. ಚಿಕ್ಕ ಚಿಕ್ಕ ಹೆಜ್ಜೆಗಳು ದೊಡ್ಡ ಬದಲಾವಣೆ ತರುತ್ತವೆ. ಪರಿಸರ ಬದಲಾವಣೆಯು ನಮ್ಮಿಂದಲೇ, ಒಂದು ಸಣ್ಣ ಹೆಜ್ಜೆಯಿಂದಲೇ ಆರಂಭವಾಗಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ದೇವಕಿ ಅಮ್ಮ ಕೇರಳದ ವನಮಾತೆಯ ಸ್ಫೂರ್ತಿದಾಯಕ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ದೇವಕಿ ಅಮ್ಮ ಕೇರಳದ ವನಮಾತೆಯ ಸ್ಫೂರ್ತಿದಾಯಕ ಕತೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.

0: ಓವಿಇ.ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ.
1: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಹರಡುವ ಏಡಿಸ್ ಸೊಳ್ಳೆಗಳು.
4: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
2: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
5: ನಮ್ಗೆ
2: ಜಾಗ ಖಂಡಿತ ಸಿಗುತ್ತೆ.
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈಯ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
7: ಡೆಂಗುವಿನೊಂದಿಗೆ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
8: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
9: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
10: ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲ್ಯಾಣ ಕಾರ್ಯಕ್ರಮದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಪಾರ್ಸ್ಪೆಟ್ ಪರಿಚಯ ಭಾಗ ಕುರಿತು ಹುಣಸೂರು ಬಾಲಕಿಯ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಹಾಗೂ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಕೇಳಿದಾಗ ಆ ಭಾಷೆಯ ಬಳಕೆಯನ್ನು ಅಭ್ಯಾಸ ಮಾಡಿಕೊಳ್ಳೋದು ಅಂತ ಹೇಳಿ ನಾನು ನಿಮಗೆ ಈ ತರಗತಿಗಳಲ್ಲಿ ಹೇಳ್ತಾ ಬಂದಿದ್ದೇನೆ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮೇಕ್ಸ್ ಹ್ಯೂಮನ್ ಪರ್ಫೆಕ್ಟ್. ಯಾರೇ ಆಗಲಿ ಅಭ್ಯಾಸ ಮಾಡ್ತಾ ಇದ್ರೆ ಅವರು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಒಂದು ಮಾತಿದೆ. ಮುಖ್ಯ ಇವತ್ತಿನ ಈ ತರಗತಿಯಲ್ಲಿ ನಾನು ದ್ವಿತೀಯ ಪಿ ಯು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಕಿನ ಪಾಠವೊಂದನ್ನು ಪರಿಚಯ ಮಾಡಿಸ್ತಾ ಇದ್ದೇನೆ. ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಟೆಕ್ಸ್ಟ್ ಬುಕ್. ಇಂಗ್ಲಿಷ್ನಲ್ಲಿ ಎರಡು ಪುಸ್ತಕಗಳು ಇದ್ದಾವೆ. ಒಂದು ಸ್ಪ್ರಿಂಗ್ಸ್ ನೆನಪಿರಬೇಕು, ಇದರಲ್ಲಿ ಪಾಠಗಳು ಇದ್ದಾವೆ. ಈ ಪಾಠಗಳಲ್ಲಿ ನಾಲ್ಕನೇ ಪಾಠ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ವಂದನಾ ಶಿವ ಅವರು ಬರೆದಿರುವಂತಹ ಒಂದು ಪ್ರಬಂಧ. ಸಾಮಾನ್ಯವಾಗಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇರುವಂತಹ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ಈ ಪಾಠ ಸ್ವಲ್ಪ ಕಷ್ಟ, ಓದೋದು ಅರ್ಥ ಮಾಡ್ಕೊಳ್ಳೋದು ಕೂಡ ಕಷ್ಟ ಇದೆ ಅಂತ ಹೇಳಿ ಒಂದು ಸಾಮಾನ್ಯವಾದಂತಹ ಅಭಿಪ್ರಾಯನ ಕೊಡ್ತಾರೆ. ಆದರೆ ಈ ಪಾಠ ಒಂದು ಎರಡು ಹಂತದಲ್ಲಿ ಬಹಳ ಮುಖ್ಯವಾದಂತಹ ಪಾಠ ಆಗತ್ತೆ. ಒಂದು, ಈ ಪಾಠ ಇವತ್ತು ನಾವು ಫೇಸ್ ಮಾಡ್ತಾ ಇರುವಂತ ಎದುರಿಸ್ತಾ ಇರುವಂತ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇವತ್ತೇನು ಹವಾಮಾನ ವೈಪರೀತ್ಯ ಅಂತ ಹೇಳ್ತೀವಿ, ಜಾಗತಿಕ ತಾಪಮಾನ ಏರಿಕೆ ಅಂತ ಹೇಳ್ತೇವೆ, ಕ್ಲೈಮೇಟ್ ಚೇಂಜ್, ಹಾಗೆ ಕ್ಲೈಮೇಟ್ ವೇರಿಯೇಷನ್ಸ್ ಅಂತ ಹೇಳ್ತೇವೆ. ಕ್ಲೈಮೇಟ್ ಅನ್ನೋ ಪದ ನಿಮ್ಗೆಲ್ರಿಗೂ ಪರಿಚಯ ಇದೆ. ಈ ಕ್ಲೈಮೇಟ್ ಅಂತ ಹೇಳಿದಾಗ ಕನ್ನಡದಲ್ಲಿ ಹವಾಮಾನ ಅಂತ ಹೇಳ್ತೇವೆ. ಈ ಹವಾಮಾನದ ವೈಪರೀತ್ಯಗಳು ಏನಿದ್ದಾವೆ, ಅದರಿಂದ ಏನು ನಾವು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ, ಅದನ್ನ ಈ ಪಾಠ ಚರ್ಚೆ ಮಾಡುತ್ತೆ. ಇದು ಒಂದು ಭಾಗ. ಇನ್ನೊಂದು ಭಾಗ, ಈ ಪಾಠದಲ್ಲಿ ಒಂದು ಪದ ಹೇಗೆ ಕಟ್ಕೊಳ್ತಾರೆ, ಒಂದು ಪದವನ್ನ ಜನ ಹೇಗೆ ಬಳಕೆಗೆ ತರ್ತಾರೆ, ಒಂದು ವರ್ಡ್ ವರ್ಡ್ ಅನ್ನೋದು ಹೇಗೆ ಫಾರ್ಮ್ ಆಗತ್ತೆ, ಹೊಸ ಸಂದರ್ಭ ಬಂದಾಗ ಹೊಸ ವಿಷಯವನ್ನ ವಿವರಿಸುವಂತಹ ಸಂದರ್ಭ ಬಂದಾಗ ಹೊಸ ಪದಗಳನ್ನ ನಾವು ಹೇಗೆ ಕಟ್ತೀವಿ, ಮತ್ತೆ ಹೊಸ ಸಮಸ್ಯೆಗಳಿಗೆ ಹೊಸ ಸಂದರ್ಭಗಳನ್ನ ವಿವರಿಸಲಿಕ್ಕೆ ಹಳೆಯ ಪದಗಳನ್ನ ನಾವು ಹೇಗೆ ಬಳಕೆ ಮಾಡ್ತೀವಿ ಅನ್ನುವ ಒಂದು ಉದಾಹರಣೆ ಈ ಪಾಠದಲ್ಲಿ ಸಿಗತ್ತೆ. ಸೊ ಹಾಗಾಗಿ ಒಂದು ಭಾಷೆಯನ್ನ ಕಲಿಯುವ ದೃಷ್ಟಿಯಿಂದ ಇಂಗ್ಲಿಷ್ ಲ್ಯಾಂಗ್ವೇಜ್ ಹೇಗೆ ಬಳಕೆ ಮಾಡ್ತೇವೆ, ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ ಹೇಗೆ ಎಕ್ಸ್ಪ್ರೆಸ್ ಮಾಡುತ್ತೆ, ಹೇಗೆ ಅದನ್ನ ನಮಗೆ ಹೇಳ್ಕೊಡುತ್ತೆ, ಯಾವ ಯಾವ ಪದಗಳನ್ನು ನಾವು ಬಳಸ್ತೇವೆ, ಇದು ಈ ಪಾಠದಲ್ಲಿ ನಮಗೆ ಅರ್ಥ ಆಗಬೇಕು. ಹಾಗಾಗಿ ಈ ಪಾಠ ಏನಿದೆ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಈ ಪಾಠ ಒಂದು ವಿಷಯದ ಕಾರಣದಿಂದ, ಕಾಂಟೆಂಟ್ ಅದರ ಕಾರಣದಿಂದ, ಇನ್ನೊಂದು ಅದರ ಲ್ಯಾಂಗ್ವೇಜ್ ಯುಟಿಲಿಟಿ ಭಾಷೆಯನ್ನ ಕಲಿಯುವುದಕ್ಕೆ ಅದು ನೀಡುವಂತಹ ಸಹಾಯ, ಈ ಎರಡೂ ಕಾರಣಗಳಿಂದ ನಮಗೆ ಮುಖ್ಯ ಆಗತ್ತೆ. ವಂದನಾ ಶಿವ ಅವರ ಬಗ್ಗೆ ಪಾಠದ ಕೊನೆಯ ಭಾಗದಲ್ಲಿ ಒಂದು ಪರಿಚಯವನ್ನ ಕೊಟ್ಟಿದ್ದಾರೆ. ವಂದನಾ ಶಿವ ಭಾರತ ದೇಶದಲ್ಲಿ ಪರಿಸರದ ರಕ್ಷಣೆಗೆ ಹೋರಾಡ್ತಾ ಇರುವಂತ ಹೋರಾಟಗಾರರಲ್ಲಿ ಒಬ್ರು. ಈ ವಂದನಾ ಶಿವ ಅವರು ಬೀಜಗಳ ಸಂರಕ್ಷಣೆ ಅಂದ್ರೆ ದೇಸಿ ಬೀಜಗಳ ಸಂರಕ್ಷಣೆ ಅಥವಾ ನಾಟಿ ಬೀಜಗಳ ಸಂರಕ್ಷಣೆ ಈ ವಿಚಾರದಲ್ಲಿ ಅವರು ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಒಂದು ರಾಸಾಯನಿಕಗಳ ಬಳಕೆ ಮಾಡದೆ, ಕೀಟನಾಶಕಗಳ ಬಳಕೆ ಮಾಡದೆ ಹೇಗೆ ನಾವು ವ್ಯವಸಾಯವನ್ನು ಮಾಡಬಹುದು, ಕೃಷಿ ಕೆಲಸವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಮತ್ತೆ ಈ ಪಾಠವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ ಒಂದು ಪದದ ಪರಿಚಯ ಆಗಬೇಕಾಗತ್ತೆ. ಅದನ್ನ ಸಸ್ಟೈನಬಲ್ ಅಂತ ಹೇಳಿ ಹೇಳ್ತೇವೆ. ಸಸ್ಟೈನಬಲ್, ಸಸ್ಟೈನಬಲಿಟಿ. ಈ ಸಸ್ಟೈನಬಲ್ ಅಂದ್ರೆ ಸುಸ್ಥಿರ, ಒಂದು ಸ್ಥಿರ ಆದ್ರೆ ಅದು ಸುಸ್ಥಿರವಾಗಿರಬೇಕು, ಸಸ್ಟೈನಬಲ್ ಅಂತ ಹೇಳಿ ಹೇಳ್ತೇವೆ. ಇಡೀ ಪಾಠದಲ್ಲಿ ಈ

ಸಸ್ಟೈನಬಲ್ ಅನ್ನುವ ಪದ ನಮಗೆ ನೇರವಾಗಿ ಇನ್ನು ಕೆಲವು ಸಾರಿ ಪರೋಕ್ಷವಾಗಿ ಪಾಠದಲ್ಲಿ ಸಿಗತ್ತೆ. ಆದರೆ ಇಡೀ ಪಾಠವನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಸಸ್ಟೈನಬಲ್ ಅನ್ನುವಂಥ ಹಿನ್ನೆಲೆಯಿಂದ. ವಂದನಾ ಶಿವ, ನಾವು ಏನೆಲ್ಲ ಭೂಮಿಯ ಮೇಲೆ ಬದಲಾವಣೆಗಳನ್ನು ತರ್ತಾ ಇದ್ದೇವೆ, ಅದು ಕೃಷಿಯ ಹೆಸರಲ್ಲಿ, ಕೈಗಾರಿಕೆಯ ಹೆಸರಲ್ಲಿ, ಮತ್ತೊಂದು ಅಭಿವೃದ್ಧಿ ಅನ್ನೋ ಹೆಸರಲ್ಲಿ, ಈ ಯಾವುದೇ ಕೆಲಸ ಸಸ್ಟೈನಬಲ್ ಆಗಿರಬೇಕು, ಸುಸ್ಥಿರವಾಗಿರಬೇಕು ಅನ್ನುವಂಥ ಆಲೋಚನೆಯನ್ನ ಪಾಠದಲ್ಲಿ ಕೊಡ್ತಾರೆ. ಮತ್ತವರು ಬರೀ ಒಂದು ವಿಚಾರವನ್ನ ಹೇಳ್ತಾ ಇಲ್ಲ, ಅವರು ಹೇಳುವಂಥ ವಿಚಾರವನ್ನು ಪ್ರಾಕ್ಟೀಸ್ ಮಾಡಿ, ಅಂದರೆ ಜಾರಿಗೆ ತಂದು ಪ್ರಯೋಗ ಮಾಡಿ ನೋಡಿ, ನಾಲ್ಕಾರು ಜನಕ್ಕೆ ಅದನ್ನು ಅರ್ಥ ಮಾಡಿಸಿ ಅವು ಕೂಡ ಅದರಲ್ಲಿ ತೊಡಗುವಂತೆ ಮಾಡಿ, ಆನಂತರ ನಮಗೆ ವಂದನಾ ಶಿವ ಸಸ್ಟೈನಬಲ್ ಅಂತ ಆಗಬೇಕಾದ್ರೆ ನಾವು ಹಾಡಿನಿಂದ ನೋಡಿ ಕಲಿಯುವಂತಹ ಪಾಠಗಳು ಸಾಕಷ್ಟು ಇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಏನು ಹೇಳುತ್ತೆ, ನಾನು ಏನೆಲ್ಲ ತಿಳಿಯಬೇಕಾಗಿತ್ತೆ, ಎವ್ರಿಥಿಂಗ್ ಏನೆಲ್ಲ ಯಾವುದನ್ನೆಲ್ಲ ನಾನು ತಿಳಿಯಬೇಕಾಗಿತ್ತೋ ನೋ ಅದೆಲ್ಲವನ್ನು ನಾನು ಕಾಡಿನಿಂದ ಕಲಿತೆ. ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಕಾಡಿನಲ್ಲಿ ಕಲಿತೆ, ಕಾಡಿನಿಂದ ಕಲಿತೆ. ಇದು ಪಾಠದ ಶೀರ್ಷಿಕೆ. ಈ ಪಾಠದಲ್ಲಿ ಒಂದು ಅನೇಕ ಭಾಗಗಳು ಇದ್ದಾವೆ. ಮೊದಲ ಭಾಗ ಕೋ ಚಳುವಳಿಯಿಂದ ಆರಂಭ ಆಗತ್ತೆ. ಕೋ ಚಳುವಳಿ, ಇದು ನೀವು ಹೈಸ್ಕೂಲ್ ಹಂತದ ವಿದ್ಯಾರ್ಥಿಗಳಿಗೂ ಕೂಡ ಈ ಪದದ ಪರಿಚಯ ಇರುತ್ತೆ. ಚಿಪ್ಕೋ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಚಿಪ್ಕೋ, ಕನ್ನಡದಲ್ಲಿ ಅಪ್ಪಿಕೋ ಅಂತ ಆಗತ್ತೆ. ಈ ಚಿಪ್ಕೋ ಚಳುವಳಿಯ ಬಗ್ಗೆ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಾನು ಈ ಪರಿಸರದ ಚಳುವಳಿಯಲ್ಲಿ, ಪರಿಸರದ ಕುರಿತು ನಾನು ಹೆಚ್ಚು ಅರ್ಥ ಮಾಡಿಕೊಂಡಿದ್ದು ಈ ಚಿಕ್ಕೋ ಚಳುವಳಿಯಿಂದ ಅಂತ ಹೇಳಿ ಹೇಳ್ತಾರೆ. ಇನ್ನು ಒಂದು ಪದ ನಮಗೆ ಅರ್ಥ ಆಗಬೇಕಾಗತ್ತೆ, ಇಕೋಸಿಸ್ಟಮ್. ಹಾಗೆ ಅದ್ರ ಜೊತೆಗೆ ಬರುವಂತ ಇಕಾಲಜಿ. ಇಕೋಸಿಸ್ಟಮ್ ಅಂದ್ರೆ ಪರಿಸರ ವ್ಯವಸ್ಥೆ. ಪರಿಸರದಲ್ಲಿ ಇಕೋ, ಇಕಾಲಜಿ ಎನ್ವೈರನ್ಮೆಂಟ್ ಪರಿಸರ, ಇಕಾಲಜಿ ಪರಿಸರ ಶಾಸ್ತ್ರ, ಇಕೋಸಿಸ್ಟಮ್ ಪರಿಸರ ವ್ಯವಸ್ಥೆ. ಈ ಪರಿಸರ ಅಂತ ಹೇಳಿದಾಗ ಭೂಮಿಯ ಮೇಲೆ ಜೀವಿಗಳು ವಾಸಿಸಲಿಕ್ಕೆ ಇರುವಂತಹ ವಾತಾವರಣ ಏನಿದೆ, ಇದನ್ನ ನೀವು ಪರಿಸರ ಅಂತ ತಗೊಳ್ತೀರಿ. ಪರಿಸರದಲ್ಲಿ ಜೀವ ಇರುವಂತಹ, ಜೀವ ಇಲ್ಲದೇ ಇರುವಂತಹ ಅಂಶಗಳು ಏನಿದ್ದಾವೆ ಅವೆಲ್ಲವೂ ಸೇರಿ ಒಂದು ಇಕೋಸಿಸ್ಟಮ್ ಅಂತ ಹೇಳಿ ಹೇಳ್ತೇವೆ. ಹಾಗಾಗಿ ಪರಿಸರ ವ್ಯವಸ್ಥೆ ಅಂತ ಹೇಳಿದ್ರೆ ಬರೀ ಮರ, ಗಿಡ, ಪ್ರಾಣಿ, ಪಕ್ಷಿ ಅಷ್ಟೇ ಅಲ್ಲ, ಎಲ್ಲವೂ ಕೂಡ ಗಾಳಿ, ಮಣ್ಣು, ನೀರು, ಕಲ್ಲು, ಮರಳು, ಎಲ್ಲವೂ ಇವೆಲ್ಲವೂ ಸೇರಿ ಜೀವವಿರುವ, ಜೀವ ಇಲ್ಲದೆ ಇರುವಂತ, ನಿರ್ಜೀವ ಮತ್ತು ಜೀವ, ಈ ಎರಡೂ ಭೂಮಿಯ ಮೇಲೆ ಏನು ಒಟ್ಟಿಗೆ ನಾವು ಇದ್ದೇವೆ, ಬದುಕ್ತಾ ಇದ್ದೇವೆ, ಅದನ್ನ ಅವರು ಇಕೋಸಿಸ್ಟಮ್ ಅಂತ ಹೇಳಿ ಹೇಳ್ತಾರೆ. ಈ ಪರಿಸರವನ್ನ ರಕ್ಷಿಸಿಕೊಳ್ಬೇಕು. ಈ ಪರಿಸರದ ಮೇಲೆ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ, ಆ ಬದಲಾವಣೆಗಳು ಸಸ್ಟೈನಬಲ್ ಅಲ್ಲ, ಅನ್ಸಸ್ಟೈನಬಲ್. ಆ ಅನ್ಸಸ್ಟೈನಬಲ್ ಇಕೋಸಿಸ್ಟಮ್ ಅನ್ನ ನಾವು ಸಸ್ಟೈನಬಲ್ ಇಕೋಸಿಸ್ಟಮ್ ಆಗಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಜನರನ್ನ ಎಚ್ಚರಿಸೋದಕ್ಕೆ ನಡೆದಂತ ಹೋರಾಟ, ಅದನ್ನ ಇಕೋಲಾಜಿಕಲ್ ಮೂವ್ಮೆಂಟ್ ಅಥವಾ ಇಕಾಲಜಿ ಮೂವ್ಮೆಂಟ್ ಅಂತ ಹೇಳಿ ಹೇಳ್ತಾರೆ. ಮೂವ್ಮೆಂಟ್ ಅಂತ ಹೇಳಿದ್ರೆ ಚಳುವಳಿ. ಈ ಚಳುವಳಿಗಳಲ್ಲಿ ಒಂದು ಮುಖ್ಯವಾದಂತಹ ಚಳುವಳಿ ವಂದನಾ ಶಿವ ಅವರ ಬದುಕಿನಲ್ಲಿ ಯಾವುದು ಅಂತ ಹೇಳಿದ್ರೆ ಚಿಪ್ಕೋ. ಚಿಪ್ಕೋ ಚಳುವಳಿ, ಚಿಪ್ಕೋ ಮೂವ್ಮೆಂಟ್ ಏನದು, ಏನಪ್ಪಾ ಅಂತ ಹೇಳಿದ್ರೆ, ಹಿಮಾಲಯದ ಪ್ರದೇಶದಲ್ಲಿ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಹಿಮಾಲಯ ಪರ್ವತ ಶ್ರೇಣಿ, ಈ ಪರ್ವತ ಶ್ರೇಣಿಯ ಪ್ರದೇಶದಲ್ಲಿ ಬೃಹತ್ ಪ್ರಮಾಣದಲ್ಲಿ ನಡೀತಾ ಇದ್ದಂತ ಅರಣ್ಯ ನಾಶ, ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್. ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಅನ್ನ ತಡಿಲಿಕ್ಕೆ, ಅದನ್ನ ವಿರೋಧಿಸ್ಲಿಕ್ಕೆ ಆರಂಭಗೊಂಡಂತಹ ಅಹಿಂಸಾ ಚಳುವಳಿನೇ ಚಿಕ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೇವೆ.
ಈ ಅಪ್ಪಿಕೋ ಚಳುವಳಿ, ಚಿಕ್ಕೋ ಚಳುವಳಿ ಏನು ಅಂತ ಹೇಳಿ

ಆದ್ರೆ ಮರಗಳನ್ನ ಕಡಿಲಿಕ್ಕೆ, ಕಾಡಿನ ಮರಗಳನ್ನ ಕಡಿಲಿಕ್ಕೆ ಜನ ಬಂದಾಗ ಅಲ್ಲಿನ ಸ್ಥಳೀಯರು ಅಥವಾ ಮರದ ಕಾಡಿನ ನಾಶ ಮಾಡೋದನ್ನ ವಿರೋಧಿಸುವಂತಹ ಜನರು ಮರಗಳನ್ನ ಅಪ್ಪಿಕೊಂಡು ಅಪ್ಪಿಕೊಂಡು ನಿಂತ್ಕೊಂಡ್ಬಿಡ್ತಾ ಇದ್ರು. ಮೊದಲು ನಮ್ಮನ್ನ ಕಡೀರಿ, ನಂತರ ನೀವು ಮರವನ್ನ ಕಡೀರಿ ಅಂತ ಹೇಳಿ ಅವರು ಸವಾಲನ್ನ ಹಾಕ್ತಾ ಇದ್ರು. ಸೊ ಯಾವಾಗ ಮನುಷ್ಯರು ಮರಗಳನ್ನ ತಬ್ಬಿಕೊಂಡು ನಿಂತರು, ಈಗ ಮರ ಕಡಿಯಕ್ಕೆ ಬಂದವರಿಗೆ ಸಮಸ್ಯೆ ಆಯಿತು. ಅವರೀಗ ಮನುಷ್ಯರನ್ನ ಸಾಯಿಸಿ ಕಡಿದು ಆಮೇಲೆ ಮರವನ್ನ ಕಡಿಬೇಕಾಯ್ತು. ಆದರೆ ಈ ಜನ ಯಾವುದೇ ಅಸ್ತ್ರಗಳನ್ನ ಹಿಡ್ಕೊಂಡಿರ್ತಿರ್ಲಿಲ್ಲ, ಬರೀ ಕೈನಲ್ಲಿ ಮರಗಳನ್ನ ತಬ್ಬಿಕೊಂಡು ನಿಂತಿರ್ತಾ ಇದ್ರು. ಹಾಗಾಗಿ ಇದನ್ನ ಅಹಿಂಸಾ ಚಳುವಳಿ, ನಾನ್ ವಯಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಅಂತ ಹೇಳಿ ಹೇಳ್ತಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, 1970s ಅಲ್ಲಿ ಈ ಕೆಲಸ ನಡೆಯಿತು. ಈ ಕೆಲಸದ ಮುಂದಾಳನ್ನ, ಅಂದ್ರೆ ಈ ಕೆಲಸದ ಮುಂದಾಳತ್ವ ಅಥವಾ ಈ ಕೆಲಸದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದಂತವರು ಹೆಣ್ಮಕ್ಳು, ಮಹಿಳೆಯರಾಗಿದ್ರು. ಯಾಕೆ ಮಹಿಳೆಯರು ಕಾಡಿನ ರಕ್ಷಣೆಗೆ ಇಳಿದ್ರು, ಯಾಕೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ್ರು, ಮತ್ತೆ ಅವರು ಹೆಚ್ಚಿನ ಸವಾಲನ್ನ ಸರ್ಕಾರಕ್ಕೆ ಒಡ್ಡಿದ್ರು, ಲೀಡಿಂಗ್ ಪೊಸಿಷನ್ ಅಲ್ಲಿ ಇದ್ರು ಅನ್ನೋದಕ್ಕೆ ವಂದನಾ ಶಿವ ಕಾರಣಗಳನ್ನು ಪಟ್ಟಿ ಮಾಡ್ತಾರೆ. ಈ ಅರಣ್ಯದ ನಾಶದಿಂದ ಡಿಫಾರೆಸ್ಟೇಷನ್, ಫಾರೆಸ್ಟ್ ಅನ್ನೋ ಪದ ನಿಮಗೆ ಪರಿಚಯ ಇದೆ, ಡಿಫಾರೆಸ್ಟೇಷನ್ ಈ ಪದವನ್ನು ಒಂದ್ ಕಡೆಗೆ ಬರ್ಕೊಳ್ಳಿ. ಡಿಫಾರೆಸ್ಟೇಷನ್ ಆದಾಗ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಭೂಕುಸಿತಗಳು, ಲ್ಯಾಂಡ್ ಸ್ಲೈಡ್ಸ್ ಆಗತ್ತೆ, ಫ್ಲಡ್ಸ್ ಆಗತ್ತೆ, ಫ್ಲಡ್ಸ್ ಅಂದ್ರೆ ಪ್ರವಾಹ. ಮತ್ತೆ ಇನ್ನೂ ಒಂದು ಸಮಸ್ಯೆಯನ್ನ ಇದು ತಂದ್ಕೊಡುತ್ತೆ, ಏನಪ್ಪಾ ಅಂತ ಹೇಳಿದ್ರೆ, ಸ್ಕೇರ್ಸಿಟಿ ಆಫ್ ವಾಟರ್, ಫಾಡರ್ ಅಂಡ್ ಫ್ಯೂವಲ್. ಸ್ಕೇರ್ಸಿಟಿ ಅಂತ ಹೇಳಿದ್ರೆ ಕೊರತೆ. ಯಾವುದರ ಸ್ಕೇರ್ಸಿಟಿ? ನೀರಿನ ಸ್ಕೇರ್ಸಿಟಿ, ಮೇವಿನ ಸ್ಕೇರ್ಸಿಟಿ, ಮತ್ತೆ ಸೌದೆಯ ಸ್ಕೇರ್ಸಿಟಿ. ಫ್ಯೂವಲ್ ಅಂತ ಹೇಳಿದ್ರೆ ಒಣಗಿದ ಸೌದೆ, ಕಟ್ಟಿಗೆ ಅಂತ ಹೇಳ್ತೇವೆ. ಸೊ ಇಲ್ಲಿ ವಂದನಾ ಶಿವ ಏನನ್ನ ಗುರುತಿಸ್ತಾರಪ್ಪ ಅಂತ ಹೇಳಿದ್ರೆ, ಅರಣ್ಯದ ನಾಶದಿಂದ ಹಿಮಾಲಯದ ಪ್ರದೇಶದಲ್ಲಿ ಏನಾಗ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಲ್ಯಾಂಡ್ ಸ್ಲೈಡ್ಸ್, ಭೂಕುಸಿತಗಳು. ಹಿಮಾಲಯ ಅಂತ ಹೇಳಿದ್ರೆ ಅದು ಬೆಟ್ಟ ಗುಡ್ಡಗಳ ಪ್ರದೇಶ, ಭೂಕುಸಿತಗಳು ಆಗ್ಲಿಕ್ಕೆ ಶುರುವಾಯಿತು, ಪ್ರವಾಹ ಹೆಚ್ಚಾಗ್ಲಿಕ್ಕೆ ಶುರುವಾಯಿತು. ಒಂದ್ ಕಡೆ ನೀರು ಕೊಚ್ಚಿ ಹೋಗ್ತಿತ್ತು, ಬೆಟ್ಟ ಗುಡ್ಡಗಳು ಕುಸಿದು ಹೋಗ್ತಾ ಇದ್ದವು. ಇದರ ಇನ್ನೊಂದು ಕಡೆ ಏನಾಗಕ್ಕೆ ಶುರುವಾಯ್ತಪ್ಪ ಅಂತ ಹೇಳಿದ್ರೆ, ನೀರಿಗೆ ಕೊರತೆ ಆಗ್ಲಿಕ್ಕೆ ಶುರುವಾಯ್ತು. ಮೇವಿಗೆ, ಅವರು ಮಹಿಳೆಯರು ಅಥವಾ ಮನೆಯಲ್ಲಿ ಸಾಕಿದ್ದಂತಹ ಏನು ಪ್ರಾಣಿಗಳಿತ್ತು, ಆ ಪ್ರಾಣಿಗಳಿಗೆ ಮೇವನ್ನ ಒದಗಿಸುವುದು ಕಷ್ಟ ಆಯ್ತು. ಮತ್ತೆ ಒಣಗಿದ ಸೌದೆ, ಅವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಏನು ಸೌದೆ ಬೇಕಾಗಿತ್ತು, ಫ್ಯೂವಲ್, ಅದು ಕೂಡ ಉರುವಲು ಅಂತನೂ ಕೂಡ ನಾವು ಹೇಳ್ಬೋದು, ಅದು ಕೂಡ ಅವ್ರಿಗೆ ಸಿಕ್ಕಲಿಲ್ಲ. ಆದ್ರೆ ಈ ಎಲ್ಲ ಕೆಲಸಗಳನ್ನ ಮಾಡಬೇಕಾಗಿದ್ದ ಯಾರು? ಮಹಿಳೆಯರೇ. ಮೇವನ್ನ ಸಂಗ್ರಹಿಸೋ ಕೆಲಸ, ನೀರನ್ನ ತರೋ ಕೆಲಸ, ಹಾಗೆ ಕಟ್ಟಿಗೆಯನ್ನ, ಒಣಗಿದ ಸೌದೆಯನ್ನ ಸಂಗ್ರಹಿಸೋ ಕೆಲಸ, ಈ ಮೂರು ಕೆಲಸಗಳು ಮಹಿಳೆಯರ ಜವಾಬ್ದಾರಿ ಆಗಿತ್ತು. ಹಾಗಾಗಿ ಮಹಿಳೆಯರಿಗೆ ಕಾಡು ಕಡಿಯೋದ್ರಿಂದ ಏನು ನಷ್ಟ ಆಗ್ತಾ ಇದೆ ಅನ್ನೋದು ಅನುಭವಕ್ಕೆ ಬಂತು. ಅದರಿಂದ ಅವರಿಗೆ ಬದುಕು ಕಷ್ಟ ಆಗ್ತಾ ಇದೆ, ತುಂಬಾ ದೂರ ಹೋಗಿ ನೀರನ್ನ ತರಬೇಕಾಗ್ತಾ ಇದೆ ಅನ್ನೋದು ಅವರಿಗೆ ಅರ್ಥ ಆಯ್ತು. ಮತ್ತೆ ಹಿಮಾಲಯದ ಪ್ರದೇಶ ಅಂದ್ರೆ ಬೆಟ್ಟ ಗುಡ್ಡಗಳ ಪ್ರದೇಶ, ಅತ್ತಿ ಹಿಡಿದು ಶ್ರಮ ಕೂಡ ಜಾಸ್ತಿ, ನಮ್ಮ ತರದ ಬಯಲು ಪ್ರದೇಶ ಅಲ್ಲ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಕಾಡಿನ ನಿಜವಾದಂತಹ ಮೌಲ್ಯ, ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ಸ್, ಕಾಡಿನಿಂದ ನಮಗೆ ಏನು ದೊರೆಯುತ್ತೆ ಅಂತ ಹೇಳಿದ್ರೆ, ಒಳ್ಳೆ ಮರ ಸಿಗತ್ತೆ, ಆ ಮರವನ್ನ ಮಾರಾಟ ಮಾಡಬಹುದು, ಆ ಮರದಿಂದ ಮೇಜು, ಕುರ್ಚಿ, ಮಂಚ ಇಂಥವುಗಳನ್ನ ಸಿದ್ಧ ಮಾಡಬಹುದು ಅಂತ ನೀವು ಯೋಚನೆ ಮಾಡಿದ್ರೆ ತಪ್ಪು. ಫಾರೆಸ್ಟ್ ಅಥವಾ ಮರಗಳೇನಿದಾವಲ್ಲ, ಆ ಮರ ನಮಗೆ ನೀರನ್ನ ಕೊಡ್ತದೆ, ಗಾಳಿಯನ್ನ ಕೊಡುತ್ತೆ, ಮತ್ತೆ ಮಣ್ಣನ್ನ ಕೂಡ ನಮಗೆ ಸಿದ್ಧ ಮಾಡಿ ಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬದುಕೋದಿಕ್ಕೆ ಅವಕಾಶ ಕೊಡುತ್ತೆ ಅಂತ ಹೇಳಿ ಈ ಮಹಿಳೆಯರು ಅರ್ಥ ಮಾಡಿಕೊಂಡ್ರು. ಹಾಗಾಗಿ ಅವರು ಈ ಚಳುವಳಿಯಲ್ಲಿ ನೇರವಾಗಿ ಭಾಗವಹಿಸಿದ್ರು ಅಂತ ಹೇಳಿ ಹೇಳ್ತಾರೆ.
ಮತ್ತೆ

ಕಾಡಿನ ನಾಶದಿಂದ ಬೇಸಿಗೆಯ ಸಂದರ್ಭದಲ್ಲಿ ನೀರು ಸಿಗೋದು ಕಷ್ಟ ಆಗ್ತಿತ್ತು. ಹಾಗೆ ಮಳೆಗಾಲದಲ್ಲಿ ಗುಡ್ಡ ಪ್ರದೇಶದ ಮೇಲೆ, ಬೆಟ್ಟ ಪ್ರದೇಶದ ಮೇಲೆ ಮರಗಳು ಇಲ್ಲದೆ ಇದ್ದದ್ರಿಂದ ನೇರವಾಗಿ ಮಳೆಯ ನೀರು ಆ ಬೆಟ್ಟದ ಮೇಲೆ, ಆ ಗುಡ್ಡದ ಮೇಲೆ ಬೀಳ್ತಾ ಇದ್ದದ್ರಿಂದ ಆ ಮಣ್ಣನ್ನು ಕೊಚ್ಚಿಕೊಂಡು ಹೋಗೋದಿಕ್ಕೆ ಅವಕಾಶ ಆಗ್ತಾ ಇತ್ತು. ಇದರಿಂದಾಗಿ ಏನಾಗ್ತಿತ್ತು, ಭೂಕುಸಿತ ಅಂದ್ರೆ ಮಣ್ಣು ಸಿಯುವಂಥದ್ದು. ಒಂದು ಹಗಲು ಒಂದು ರಾತ್ರಿನಲ್ಲಿ ಮಳೆ ಜೋರಾಗಿ ಬಂತು ಅಂತ ಹೇಳಿದ್ರೆ ಇಡೀ ಗುಡ್ಡ ಕುಸಿದು ಬೀಳ್ತಾ ಇತ್ತು. ಆಗ ಜನಗಳಿಗೆ ಓಡಾಟ ತೊಂದರೆ ಆಗ್ತಿತ್ತು, ಜೀವಕ್ಕೂ ಕೂಡ ಹಾನಿ ಆಗ್ತಾ ಇತ್ತು. ಹಾಗೆ ಮರಗಳು ಇಲ್ಲದೆ ಇರೋದ್ರಿಂದ ಮಳೆ ಹನಿ ನೇರವಾಗಿ ಭೂಮಿಯನ್ನ ತಲುಪಿ ರಭಸದಿಂದ ಹರಿಯೋದಕ್ಕೆ ಶುರುವಾಗ್ತಿತ್ತು. ಅದನ್ನ ಪ್ರವಾಹ, ಫ್ಲಡ್ಸ್ ಅಂತ ಹೇಳಿ ಹೇಳ್ತಾರೆ. ಈ ಸಮಸ್ಯೆಯನ್ನ ಪಕ್ಕದ ಕೇರಳದಲ್ಲಿ ಜನ ಇವತ್ತಿಗೂ ಈಗಲೂ ಈ ಕ್ಷಣದಲ್ಲೂ ಎದುರಿಸ್ತಾ ಇದ್ದಾರೆ. ವಯನಾಡು ಪ್ರದೇಶದಲ್ಲಿ ಕಳೆದ ಒಂದೆರಡು ವಾರದಲ್ಲಿ ಮಳೆ ಸ್ವಲ್ಪ ಮಟ್ಟಿಗೆ ಬಿರುಸಾಗಿ ಬಿದ್ದದ್ರಿಂದ, ಜೋರಾಗಿ ಬಿದ್ದದ್ರಿಂದ ಭೂಕುಸಿತ ಆಗಿ ಅನೇಕ ಹಳ್ಳಿಗಳೇ ನಾಪತ್ತೆ ಆಗಿರುವಂತ ಉದಾಹರಣೆಯನ್ನ ನೀವು ಕೇಳಿದ್ದೀರಿ, ಪೇಪರ್ನಲ್ಲಿ ಓದಿದ್ದೀರಿ, ಅಥವಾ ಟಿವಿ ರೇಡಿಯೋ ನ್ಯೂಸ್ ಅಲ್ಲಿ ಕೇಳಿದ್ದೀರಿ ಅಂತ ಹೇಳಿ ಅನ್ಕೊಳ್ತೇನೆ. ಪಕ್ಕದ ವಯನಾಡಿನಲ್ಲಿ ಕೂಡ ಈ ಸಮಸ್ಯೆ ಆಗ್ತಾ ಇದೆ, ಹಾಗೆ ನಮ್ಮ ಕರಾವಳಿ ಪ್ರದೇಶದಲ್ಲೂ ಈ ಸಮಸ್ಯೆ ಆಗ್ತಾ ಇದೆ. ಇದನ್ನ ಇವತ್ತಿಗೆ 50 ವರ್ಷದ ಹಿಂದೆ 1970ರ ಹಂತದಲ್ಲೇನೆ ಹಿಮಾಲಯ ಪ್ರದೇಶದಲ್ಲಿ ವಾಸ ಮಾಡುವಂತ ಹೆಣ್ಮಕ್ಳು, ಮಹಿಳೆಯರು ಇದನ್ನ ಗುರುತಿಸಿ ಅದರ ವಿರುದ್ಧ ತಮ್ಮ ಪ್ರತಿಭಟನೆಯನ್ನ ಶುರು ಮಾಡಿದ್ರು. ಆದ್ರೆ ಇವರ ಪ್ರತಿಭಟನೆಯ ಬಹಳ ಮುಖ್ಯವಾದಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಹಿಂಸೆ ಇರಲಿಲ್ಲ, ಅಲ್ಲಿದ್ದದ್ದು ಅಹಿಂಸೆ, ನಾನ್ ವಯಲೆನ್ಸ್. ಹಿಂಸೆಗೆ ತೊಡಗದೆ ಅಹಿಂಸೆಯ ಮೂಲಕ, ಯಾವುದೇ ಹಿಂಸೆಯನ್ನ ಮಾಡದೆ ನಮಗೆ ಈ ಕೆಲಸ ಇಷ್ಟ ಆಗ್ತಾ ಇಲ್ಲ, ನಾವು ಇದನ್ನ ವಿರೋಧಿಸುತ್ತೇವೆ ಅಂತ ಹೇಳಿ ಜನ ಒಂದು ಕಡೆ ಕೂತು ತಮ್ಮ ವಿರೋಧವನ್ನ ವ್ಯಕ್ತಪಡಿಸುವಂತದ್ದು ನಾನ್ ವಯಲೆಂಟ್ ರೆಸ್ಪಾನ್ಸ್ ಟು ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಈಸ್ ಆರ್ ವಾಸ್ ಚಿಪ್ಕೊ ಮೂಮೆಂಟ್. ಇದು ನಿಮ್ಮ ಗಮನದಲ್ಲಿರ್ಬೇಕು. ಹಾಗೆ ಈ ಪಾಠದಲ್ಲಿ 1977ನಲ್ಲಿ ಒಂದು ವಿಶೇಷವಾದಂತಹ ಘಟನೆ ನಡೆದಿತ್ತು, ಡ್ರಾಮ್ಯಾಟಿಕ್ ಆಕ್ಷನ್ ನಡೆದಿತ್ತು. ಏನಪ್ಪಾ ಅಂತ ಹೇಳಿದ್ರೆ ಅದ್ವನಿ ಅನ್ನುವಂತ ಒಂದು ಹಳ್ಳಿಯಲ್ಲಿ, ಹಿಮಾಲಯದ ಪ್ರದೇಶದಲ್ಲಿ ಬರುವಂತ ಅದ್ವನಿ ಅನ್ನುವಂತ ಒಂದು ಹಳ್ಳಿಯಲ್ಲಿ 1977ನಲ್ಲಿ ಭಜ್ನಿ ದೇವಿ ಅನ್ನುವಂತ ಒಬ್ಬ ಮಹಿಳೆ ಊರಿನ ಮಹಿಳೆಯರನ್ನ ಸೇರಿಸಿಕೊಂಡು ಮರ ಕಡಿಯೋದ್ರ ವಿರುದ್ಧ, ಅದನ್ನ ಪಾಠದಲ್ಲಿ ಲಾಗಿಂಗ್ ಅಂತ ಕರೀತಾರೆ, LOGGING ಲಾಗಿಂಗ್. ಲಾಗಿಂಗ್ ಅಂದ್ರೆ ಮರವನ್ನು ಕಡಿದು ಅದನ್ನ ಹೊರಗಡೆ ಸಾಗಿಸುವಂತಹ ಕ್ರಿಯೆಗೆ ಲಾಗಿಂಗ್ ಅಂತ ಹೇಳ್ತಾರೆ. ಈ ಮರ ಕಡಿಯುವಿಕೆಯನ್ನ ವಿರೋಧಿಸಿ ಅದ್ವನಿ ಹಳ್ಳಿಯ ಭಜ್ನಿ ದೇವಿ ಅನ್ನುವಂತಹ ಮಹಿಳೆ ಇತರ ಮಹಿಳೆಯರನ್ನ ಸೇರಿಸಿಕೊಂಡು ಪ್ರತಿಭಟಿಸಿದ್ರು. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಅವರ ಪ್ರತಿಭಟನೆ ಅವರ ಗಂಡನ ವಿರುದ್ಧ, ಅವರ ಪತಿಯ ವಿರುದ್ಧವೇ ನಡೆದಿತ್ತು. ಯಾಕಂದ್ರೆ ಅವರ ಪತಿ ಆ ಭಾಗದ ಕಾಡನ್ನ ಕಡಿಲಿಕ್ಕೆ ಸರ್ಕಾರಕ್ಕೆ ಹಣವನ್ನು ಕೊಟ್ಟು ಸರ್ಕಾರದಿಂದ ಪರವಾನಗಿ, ಲೈಸೆನ್ಸ್ ಅನ್ನ ಪಡ್ಕೊಂಡು ಬಂದಿದ್ರು. ಭಜ್ನಿ ದೇವಿಯ ಪತಿ ಗಂಡ ಆ ಮರವನ್ನ ಕಡಿದು, ಕಾಡನ್ನ ಕಡಿದು ಅದರಿಂದ ಬರುವ ಲಾಭ ಹಣದ ದೃಷ್ಟಿಯಿಂದ ಲಾಭ ಆಗತ್ತೆ ಅಂತ ಯೋಚನೆ ಮಾಡಿದ್ರೆ ಭಜ್ನಿ ದೇವಿ, ಈ ಕಾಡು ಉಳಿದ್ರೆ ನಮ್ಗೆ ನೀರು, ಒಳ್ಳೆ ಗಾಳಿ, ಮತ್ತೆ ನಮ್ಮ ಪ್ರಾಣಿಗಳಿಗೆ ಬೇಕಾಗಿರುವಂತ ಮೇವು, ನಮಗ್ ಬೇಕಾಗಿರುವಂತ ನೀರು, ನಮಗ್ ಬೇಕಾಗಿರುವಂತ ಒಣಕಟ್ಟಿಗೆ ಸಿಗುತ್ತೆ ಅಂತ ಹೇಳಿ ಭಜ್ನಿ ದೇವಿ ಯೋಚನೆ ಮಾಡಿದ್ರು. ಹೀಗೆ ಪತ್ನಿಯೇ ಪತಿಯ ವಿರುದ್ಧ ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡುವಂತಹ ಒಂದು ಕೆಲಸ ಇಲ್ಲಿ ನಡೆದಿತ್ತು. ಸೊ ಚಿಪ್ಕೋ ಚಳುವಳಿಯಲ್ಲಿ ನಾವು ಇಂತಹ ಅನೇಕ ಘಟನೆಗಳನ್ನು ಕಾಣ್ತೇವೆ. ಮಕ್ಕಳೇ ಪೋಷಕರ ವಿರುದ್ಧ, ಕೆಲವು ಸಾರಿ ಸಹೋದರರು ಸಹೋದರಿಯರು ಇವರು ಅವರ ವಿರುದ್ಧ, ಇನ್ನು ಕುಟುಂಬದ ಸದಸ್ಯರ ವಿರುದ್ಧವೇ ಪ್ರತಿಭಟನೆ ಮಾಡಿದಂತಹ ಉದಾಹರಣೆಗಳು ನಮಗಿಲ್ಲಿ ಸಿಗತ್ತೆ. ಹಾಗಾಗಿ ವಂದನಾ ಶಿವ ಏನ್ ಹೇಳ್ತಾರೆ ಅಂದ್ರೆ, ಪತ್ನಿ ಪತಿಯ ವಿರುದ್ಧ ಊರಿನ ಮಹಿಳೆಯರನ್ನ ಸಂಘಟಿಸಿ ಪ್ರತಿಭಟನೆ ಮಾಡಿದಂತಹ ಒಂದು ವಿಶೇಷವಾದಂತಹ ಪ್ರಕರಣ ಅದ್ವನಿ ಹಳ್ಳಿನಲ್ಲಿ ನಡೀತು. ಅದನ್ನ ಅವ್ರೇನ್ ಹೇಳ್ತಾರೆ, ಒನ್ ಆಫ್

ಡ್ರಮ್ಯಾಟಿಕ್ ಚಿಪ್ಕೋ ಆಕ್ಷನ್ಸ್ ಅಂತ ಹೇಳ್ತಾರೆ. ಬಹಳ ವಿಶೇಷವಾದಂತಹ ಘಟನೆ ಇಲ್ಲಿ ನಡೀತು ಅಂತ ಹೇಳಿ. ಈ ಸಂದರ್ಭದಲ್ಲಿ ಮುಂದುವರಿಸಿ ಅವರು ಹೇಳ್ತಾರೆ, ಹೀಗೆ ಬಚ್ನಿ ದೇವಿ ಮರವನ್ನ ಆ ಭಾಗದ ಅದ್ವನಿ ಹಳ್ಳಿಯ ಭಾಗದ ಕಾಡನ್ನ ಕಡಿಲಿಕ್ಕೆ ಆಕೆಯ ಪತಿ ಪರವಾನಿಗೆ ಲೈಸೆನ್ಸ್ ಅನ್ನ ಪಡ್ಕೊಂಡು ಬಂದಾಗ ಬಚ್ನಿ ದೇವಿ ಮತ್ತೆ ಮಹಿಳೆಯರು, ಇತರ ಊರಿನ ಮಹಿಳೆಯರು ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾಗ ಅರಣ್ಯಾಧಿಕಾರಿಗಳು ಬರ್ತಾರೆ, ಫಾರೆಸ್ಟ್ ಆಫೀಸರ್ಸ್ ಬರ್ತಾರೆ. ಅವರು ಹೇಳ್ತಾರೆ, ಅಯ್ಯೋ ಮೂರ್ತ ಹೆಂಗಸರೇ, ಈ ಕಾಡನ್ನ ಕಡಿದು ಮಾಡಿದ್ರೆ ಎಷ್ಟು ಲಾಭ ಸಿಗತ್ತೆ ಅಂತ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೂ ಮೊದಲು ಈ ಮಹಿಳೆಯರು ಲಾಟಿನ್ಗಳನ್ನ ಹಿಡ್ಕೊಂಡು ನಿಂತಿರ್ತಾರೆ, ರಾತ್ರಿ ಹೊತ್ತು ಬಳಸುವಂತ ದೀಪಗಳನ್ನ ಹಗಲು ಹೊತ್ತು ಹಿಡ್ಕೊಂಡು ನಿಂತಿರ್ತಾರೆ. ಏನ್ ಹೇಳ್ತಾ ಇದ್ದೀರಿ, ಯಾಕೆ ಹಿಂಗ್ ಲಾಟಿನ್ ಹಿಡ್ಕೊಂಡಿದ್ದೀರಿ ಅಂತ ಹೇಳಿದಾಗ ಮಹಿಳೆಯರು ಹೇಳ್ತಾರೆ, ನಿಮಗೆ ವಿಷಯ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಈ ಕಾಡಿಂದ ಏನ್ ಅನುಕೂಲ ಆಗತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಅವಾಗ ಅಧಿಕಾರಿಗಳು ಹೇಳ್ತಾರೆ, ನಾವು ಫಾರೆಸ್ಟ್ ಸೈನ್ಸ್ ಓದಿರೋರು, ನಮಗ್ ಗೊತ್ತು ಈ ಮರದ ಬೆಲೆ ಎಷ್ಟು ಅಂತ ಹೇಳಿ, ಈ ಮರದಿಂದ ಸಿಗುವಂತ ಅಂಟು ಇದೆಯಲ್ಲ, ಆ ಅಂಟಿಗೆ ಕೆಜಿಗೆ ಎಷ್ಟು ಬೆಲೆ ಗೊತ್ತಾ, ಒಂದು ಕೆಜಿ ಅಂಟಿಗೆ ಇಷ್ಟು ದುಡ್ಡು ಸಿಗತ್ತೆ ಗೊತ್ತಾ, ಈ ಮರವನ್ನ ಕಡಿದು ಸಾಮಿಲ್ಗೆ ಕೊಟ್ರೆ ಅದರಿಂದ ಎಂಥ ಫರ್ನಿಚರ್ ಆಗತ್ತೆ ಗೊತ್ತಾ, ಎಂಥ ಕುರ್ಚಿ ಆಗತ್ತೆ ಗೊತ್ತಾ, ಎಂಥ ಬಾಗಿಲಾಗತ್ತೆ ಗೊತ್ತಾ, ನಿಮ್ಗೇನ್ ಗೊತ್ತು ಈ ಮರದ ಬೆಲೆ ಅಂತ ಹೇಳಿ ಆ ಅರಣ್ಯಾಧಿಕಾರಿಗಳು ಮಹಿಳೆಯರ ಮೇಲೆ ಜೋರ್ ಮಾಡ್ತಾರೆ. ಅವಾಗ ಮಹಿಳೆಯರು ಹೇಳ್ತಾರೆ, ಅರಣ್ಯ ನಮ್ಗೇನ್ ಕೊಡುತ್ತೆ ಗೊತ್ತಾ, ಏನ್ ಕೊಡುತ್ತೆ, ನಿಮ್ಗೇನಾದ್ರೂ ಅರ್ಥ ಆಗಿದೆಯಾ ಅಂತ ಹೇಳಿ ಹೇಳ್ತಾರೆ. ಆಗ ಅವರು ಮಹಿಳೆಯರು ಏನ್ ಹೇಳಿದ್ರು ಅನ್ನೋದನ್ನ ವಂದನಾ ಶಿವ ಹೀಗೆ ಬರೀತಾರೆ, ವಾಟ್ ಡೂ ದ ಫಾರೆಸ್ಟ್ ಬೇರ್, ಸಾಯಿಲ್ ವಾಟರ್ ಅಂಡ್ ಪ್ಯೂರ್ ಏರ್, ಸಾಯಿಲ್ ವಾಟರ್ ಅಂಡ್ ಪ್ಯೂರ್ ಏರ್ ಸಸ್ಟೈನ್ ದಿ ಅರ್ತ್ ಅಂಡ್ ಆಲ್ ಶಿ ಬೇರ್ಸ್. ಮತ್ತೆ ಹೇಳ್ತೇನೆ, ವಾಟ್ ಡೂ ದ ಫಾರೆಸ್ಟ್ ಬೇರ್, ಸಾಯಿಲ್ ವಾಟರ್ ಅಂಡ್ ಪ್ಯೂರ್ ಏರ್, ಸಾಯಿಲ್ ವಾಟರ್ ಅಂಡ್ ಪ್ಯೂರ್ ಏರ್ ಸಸ್ಟೈನ್ ದಿ ಅರ್ತ್ ಅಂಡ್ ಆಲ್ ಶಿ ಬೇರ್ಸ್. ಮತ್ತೆ ಈ ಸಸ್ಟೈನ್ ಅನ್ನೋ ಪದ ಈ ಪದ್ಯ ಭಾಗದಲ್ಲಿ ಬರ್ತಾ ಇದೆ. ಇನ್ನೊಂದು ಸಣ್ಣ ಪದ್ಯವನ್ನ ವಂದನಾ ಶಿವ ಪಾಠದಲ್ಲಿ ಕೊಡ್ತಾರೆ. ಮಹಿಳೆಯರು ಯಾವ ಹಾಡನ್ನ ಹೇಳಿದ್ರಪ್ಪ ಅಂತ ಹೇಳಿದ್ರೆ, ವಾಟ್ ಡೂ ದ ಫಾರೆಸ್ಟ್ ಬೇರ್, ಅರಣ್ಯಗಳು ಏನನ್ನ ಕೊಡ್ತಾವೆ, ಬೇರ್ ಅಂದ್ರೆ ಏನನ್ನ ಇಟ್ಕೊಂಡು ಕೊಡುತ್ತವೆ, ಏನನ್ನ ನಮಗೆ ಕೊಡುತ್ತವೆ, ಏನನ್ನ ಕೊಡುತ್ತಪ್ಪ ಅಂತ ಹೇಳಿದ್ರೆ, ಸಾಯಿಲ್ ವಾಟರ್ ಪ್ಯೂರ್ ಏರ್, ಸಾಯಿಲ್ ಮಣ್ಣು, ವಾಟರ್ ನೀರು, ಮತ್ತೆ ಪ್ಯೂರ್ ಏರ್ ಸ್ವಚ್ಛವಾದಂತ ಗಾಳಿಯನ್ನ ಕೊಡುತ್ತವೆ, ಮತ್ತೆ ಭೂಮಿ ಭೂಮಿಯಾಗಿರೋದು, ಭೂಮಿ ಭೂಮಿಯಾಗಿ ಇರೋದು, ಅರ್ತ್ ಅರ್ತ್ ಆಗಿ ಇರೋದು. ಇವತ್ತು ಭೂಮಿಯ ಮೇಲೆ ನಮ್ಗೆ ಏನೆಲ್ಲ ಸಿಗತ್ತೆ, ನಾವು ಮನುಷ್ಯರು, ಪ್ರಾಣಿಗಳು, ಮರ ಗಿಡ, ಕ್ಷಿ ಮೀನು, ಜಲಚರಗಳು ಅಂತ ಹೇಳ್ತೀವಲ್ಲ, ನಾವೆಲ್ಲರೂ ಈ ಭೂಮಿಯ ಮೇಲೆ ಇರಲಿಕ್ಕೆ ಸಾಧ್ಯ ಏನಾಗಿದೆ, ಈ ವಾತಾವರಣ ಏನಿದೆ, ಇದೆಲ್ಲವನ್ನೂ ಕೂಡ ಹೀಗೆ ಇರುವಂತೆ ಮಾಡಿರೋದು ಫಾರೆಸ್ಟ್. ಹಾಗಾಗಿ ಸಸ್ಟೈನ್ ದಿ ಅರ್ತ್, ಈ ಭೂಮಿ ಏನಿದೆಯೋ ಅದನ್ನ ಹಾಗೆ, ಈ ಭೂಮಿ ಹೇಗಿರಬೇಕೋ ಹಾಗೆ ಉಳಿಸಿಕೊಂಡಿರುವ, ಉಳಿಸಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇರೋದು, ಸಸ್ಟೈನ್ ಮಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಫಾರೆಸ್ಟ್. ಮತ್ತೆ ಭೂಮಿಯಾಗಿ ಈ ಗ್ರಹ ಏನನ್ನೆಲ್ಲ ಪಡ್ಕೊಂಡಿದೆಯೋ, ಏನನ್ನೆಲ್ಲ ಕೊಡ್ತಾ ಇದೆಯೋ ಅದೆಲ್ಲವನ್ನೂ ಕೂಡ ಹಾಗೆ ಕೊಡುವಂತೆ, ಹಾಗೆ ಇರುವಂತೆ ನೋಡ್ಕೊಂಡಿರುವ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ ಫಾರೆಸ್ಟ್, ಕಾಡು ಅಂತ ಹೇಳಿ ಈ ಮಹಿಳೆಯರು ಹೇಳ್ತಾರೆ. ಹಾಗೆ ಈ ಸಸ್ಟೈನ್ ದಿ ಅರ್ತ್ ಅಂಡ್ ಆಲ್ ಶಿ ಬೇರ್ಸ್ ಅನ್ನೋ ಭಾಗ ಇದೆಯಲ್ಲ, ಇದು ಬಹಳ ಮುಖ್ಯವಾದಂಥದ್ದು. ನಿಮ್ಮ ಶಾಲೆಯ ವಿಜ್ಞಾನದ ಶಿಕ್ಷಕರ ಜೊತೆ ಇದನ್ನ ಮಾತಾಡ್ಬೋದು. ಹಾಗೆ ಸೆಕೆಂಡ್ ಪಿ ಯು ಸಿ ಮಕ್ಕಳು, ಈ ಪಾಠವನ್ನ ನೀವೇನು ಕೇಳ್ತಾ ಇದ್ದೀರಿ, ಈ ಪಾಠನ ಕಷ್ಟ ಅಂತ ಯೋಚನೆ ಮಾಡಬೇಡಿ. ಸ್ವಲ್ಪ ಪದಗಳು ಚಾಲೆಂಜಿಂಗ್ ಆಗಿರುವಂತಹ ಪದಗಳಿದ್ದಾವೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಇದು ಬಹಳ ಮುಖ್ಯವಾದಂತ ಪಾಠ. ಯಾಕಂದ್ರೆ ನಾನು ಈ ಪಾಠ ಮಾಡ್ತಾ ಇರುವ ಸಂದರ್ಭದಲ್ಲಿ ಮಳೆ ಇಲ್ಲದೆ ಬರವನ್ನ ನಾವು ಎದುರಿಸ್ತಾ ಇದ್ದೀವಿ. ಈ ಬರ ಯಾಕೆ, ಈ ವರ್ಷ ಮಳೆ ಯಾಕೆ ವ್ಯತ್ಯಾಸ ಆಗ್ತಾ ಇದೆ

ಅಂತ ಹೇಳಿದ್ರೆ ಅದಕ್ಕೆ ಎಲ್ ನೀನೋ ಕಾರಣ ಅಂತ ಹೇಳಿ ಹೇಳ್ತಾರೆ. ಅದನ್ನ ನೀವು ಈಗಾಗಲೇ ಆ ಪದವನ್ನ ನೀವು ಕೇಳಿದ್ದೀರಿ ಅಂತ ಅನ್ಕೊಳ್ತೀನಿ. ಎಲ್ ನೀನೋ ಎಲ್ ನಿನ್ಯೋ ಅಂತ ಕೂಡ ಅದನ್ನ ಹೇಳ್ತಾರೆ. ಇದರ ಬಗ್ಗೆ ನಿಮ್ಮ ಕಾಲೇಜಿನಲ್ಲಿರುವಂತಹ ಸೈನ್ಸ್ ಟೀಚರ್ಗಳನ್ನ ಕೇಳಿ ಹೆಚ್ಚಿನ ವಿವರವನ್ನ ಪಡ್ಕೊಳ್ಳಿ. ಮತ್ತೆ ಈ ಪಾಠದ ಉಳಿದ ಭಾಗವನ್ನು ಮುಂದಿನ ತರಗತಿನಲ್ಲಿ ವಿವರಿಸ್ತೇನೆ. ಅಲ್ಲಿವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಇದುವರೆಗೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಪಾರ್ಸ್ಪೆಕ್ಟ್ ಪರಿಚಯ ಭಾಗ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕರು ಹಾಗೂ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರೂ ಆದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಾರುವ ಹಾವುಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಾರುವ ಹಾವುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನೀವೆಲ್ಲರೂ ನಿಮ್ಮ ಮನೆಯ ಸುತ್ತಮುತ್ತ ಪರಿಸರದಲ್ಲಿ ವಿಷಕಾರಿ ಮತ್ತು ವಿಷಕಾರಿ ಅಲ್ಲದ ಹಾವುಗಳನ್ನು ನೋಡಿದ್ದೀರಿ ಮತ್ತು ಅವುಗಳ ಬಗ್ಗೆ ಕೇಳಿದ್ದೀರಿ. ಆದರೆ ನೀವು ಹಾರುವ ಹಾವುಗಳನ್ನು ನೋಡಿದ್ದೀರಾ? ಖಂಡಿತ ಇಲ್ಲ, ಇವುಗಳ ಬಗ್ಗೆ ಕೇಳಿಯೂ ಇರಲಿಲ್ಲ. ಹಾಗಾದರೆ ಇವತ್ತು ಹಾರುವ ಬಗ್ಗೆ ಮಾಹಿತಿಯನ್ನು ನೋಡುವುದಾದರೆ, ಹಾರುವ ಹಾವು ವೈಜ್ಞಾನಿಕ ಹೆಸರು ಕ್ರೈಸೋಫೇಲಿಯಾ ವರ್ಟಾನ. ಇದನ್ನು ಸಾಮಾನ್ಯವಾಗಿ ಜಾರುವ ಹಾವು ಎನ್ನುವರು. ಅಲಂಕೃತ ಹಾರುವ ಹಾವು, ಚಿನ್ನದ ಹಾರುವ ಹಾವು, ಚಿನ್ನ ಮತ್ತು ಕಪ್ಪು ಮರದ ಹಾವು, ಹಾರುವ ಮರದ ಹಾವು ಎಂದು ಕರೆಯುತ್ತಾರೆ. ದಕ್ಷಿಣ ಮತ್ತು ಆಗ್ನೇಷ್ಯಾ ಏಷ್ಯಾ ಎರಡರಲ್ಲೂ ಈ ಹಾವುಗಳು ಕಂಡುಬರುತ್ತವೆ. ಹಾರುವ ಹಾವುಗಳನ್ನು ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ, ಮಯನ್ಮಾರ್, ಥೈಲ್ಯಾಂಡ್, ಮಲೇಷಿಯಾ, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ, ಚೀನಾ ದೇಶಗಳಲ್ಲಿ ಕಾಣಬಹುದು. ಇವು ಮಳೆಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು, ಮಲೆನಾಡಿನ ಕಾಡುಗಳು, ಒಣ

0: ಇಲ್ಲಿ ಉದುರುವ ಕಾಡುಗಳು ಮತ್ತು ನಡುತೋಪುಗಳಲ್ಲಿ ವಾಸಿಸುತ್ತವೆ ಮತ್ತು ಮಾನವ ಆವಾಸ ಸ್ಥಾನಗಳಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ. ನಮ್ಮ ಇಡೀ ಪ್ರಪಂಚದಲ್ಲಿ 5 ತರಹದ ಆರುವ ಹಾವುಗಳಿವೆ. ಅವು ಯಾವುವು ಎಂದರೆ ಗೋಲ್ಡನ್ ಟ್ರೀಪ್ ಸ್ನೇಕ್, ಪ್ಯಾರಾಡೈಸ್ ಟ್ರೀ ಸ್ನೇಕ್, ಬ್ರ್ಯಾಂಡೆಡ್ ಫ್ಲೈಯಿಂಗ್ ಟ್ರೀ ಸ್ನೇಕ್, ಮೆಲುಕನ್ ಹಾರುವ ಹಾವು, ಶ್ರೀಲಂಕಾದ ಹಾರುವ ಹಾವು. ಹಾರುವ ಹಾವು ಒಂದು ರೀತಿಯ ತೆಳುವಾದ ಹಾರಾಟದ ಸಾಮರ್ಥ್ಯವನ್ನು ಹೊಂದಿರುವ ಅತ್ಯಂತ ಅಸಾಮಾನ್ಯವಾದ ಹಾವು. ಹಾವಿನ ಆಕರ್ಷಕ ನೋಟ ಮತ್ತು ತೆವಳುವ ಸಾಮರ್ಥ್ಯವು ಜನಪ್ರಿಯವಾಗಿದೆ. ಈ ಹಾರುವ ಹಾವು ಕೋಲೂಬ್ರಿಡ್ ಕುಟುಂಬಕ್ಕೆ ಸೇರಿದ ತೀಕ್ಷ್ಣವಲ್ಲದ ವಿಷಕಾರಿ ಹಾವಾಗಿದೆ. ಇದರ ಬಾಯಿ ಒಳಗಿನ ಹಿಂಭಾಗದಲ್ಲಿ ವಿಷಕಾರಿ ಕೋರೆ ಹಲ್ಲುಗಳಿವೆ. ಈ ಹಾರುವ ಹಾವುಗಳು 130 ಸೆಂಟಿಮೀಟರ್ ಅಂದರೆ 4 ಅಡಿ ಉದ್ದ ಇರತೊಡಗುತ್ತದೆ. ಅಪರೂಪವಾಗಿ ಇವು 7 ಅಡಿ ಉದ್ದ ತಲುಪಬಹುದು. ಇವುಗಳ ತೂಕ ಸಾಮಾನ್ಯವಾಗಿ 0.907 ಕಿಲೋಗ್ರಾಂ ಇಂದ 1 ಕೆಜಿ ಇರುತ್ತದೆ. ಇವು ತೆಳುವಾದ ದೇಹವನ್ನು ಹೊಂದಿದ್ದು ಸಂಕುಚಿತ ಕುತ್ತಿಗೆಯೊಂದಿಗೆ ಚಪ್ಪಟೆಯಾದ ತಲೆ, ಮುಂಡಾದ ಮೂಗು ಮತ್ತು ದುಂಡಗಿನ ದೊಡ್ಡ ಕಣ್ಣುಗಳನ್ನು ಹೊಂದಿವೆ. ಇವುಗಳ ಬೆನ್ನು ಕಪ್ಪು, ಅದರ ಮೇಲೆ ಹಳದಿ ಅಥವಾ ಬಿಳಿ ಪಟ್ಟಿಗಳು ಮತ್ತು ಚುಕ್ಕಿಗಳು ಅಥವಾ ಕೆಂಪು ದುಂಡು ಕಲೆಗಳಿಂದ ಕೂಡಿದೆ. ಹೊಟ್ಟೆ ಭಾಗ ಹಳದಿಯಾಗಿದೆ. ತಲೆಯ ಮೇಲೆ ಕಡುಕಪ್ಪಾದ ಅಡ್ಡ ಪಟ್ಟೆಗಳಿವೆ. ಇವುಗಳ ಹೊಟ್ಟೆ ಭಾಗದಲ್ಲಿ ಮರ ಹತ್ತಲು ಅನುಕೂಲವಾದ ಹುರುಪೆಗಳಿವೆ. ಹಾರುವ ಹಾವುಗಳು ಮಾಂಸಾಹಾರಿಗಳಾಗಿದ್ದು ಇವು ಹಲ್ಲಿಗಳು, ಕಪ್ಪೆಗಳು, ಬಾವಲಿಗಳು ಮತ್ತು ಸಣ್ಣ ದಂಶಕಗಳಂತಹ ಸಣ್ಣ ವೃಕ್ಷದ ಬೇಟೆಯನ್ನು ತಿನ್ನುತ್ತವೆ ಮತ್ತು ಪಕ್ಷಿ ಮೊಟ್ಟೆಗಳು, ಕೀಟಗಳು ಮತ್ತು ಸಾಂದರ್ಭಿಕವಾಗಿ ಹಾವುಗಳನ್ನು ತಿನ್ನಬಹುದು. ಹಾರುವ ಹಾವುಗಳು ದಿವಾಚಾರಿಗಳಾಗಿದ್ದು ಒಂಟಿಯಾಗಿ ಮರಗಳಲ್ಲಿ ವಾಸಿಸುತ್ತದೆ. ಇವು ಮರದಿಂದ ಮರಕ್ಕೆ ತುಲನಾತ್ಮಕವಾಗಿ ಸುಲಭವಾಗಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಹಾವುಗಳು ಅತ್ಯುತ್ತಮವಾಗಿ ಮರವನ್ನು ಹತ್ತುವ ಸಾಮರ್ಥ್ಯವನ್ನು ಹೊಂದಿವೆ. ಒರಟಾದ ತೊಗಟೆಯ ಅಂಚುಗಳನ್ನು ಬಳಸಿಕೊಂಡು ಚಿಕ್ಕದಾದ ಕೊಂಬೆಗಳ ಮೂಲಕ ಮರಗಳಲ್ಲಿ ನೇರವಾಗಿ ಚಲಿಸುತ್ತವೆ. ನೇರವಾಗಿ ಚಲಿಸುವ ಈ ಹಾವುಗಳು ತೊಂದರೆಯಾದರೆ ಓಡಿ ಹೋಗಲು ಪ್ರಯತ್ನಿಸುತ್ತವೆ. ಇವು ಸ್ವಲ್ಪ ವಿಷಪೂರಿತವಾಗಿದ್ದರೂ ಇವುಗಳ ವಿಷ ಮನುಷ್ಯರಿಗೆ ಅಪಾಯಕಾರಿ ಅಲ್ಲ. ಇವು ಹಗಲಿನಲ್ಲಿ ಬೇಟೆಯಾಡುತ್ತವೆ ಅಥವಾ ತಮ್ಮ ಬೇಟೆಯನ್ನು ಹಿಂಬಾಲಿಸುತ್ತವೆ ಮತ್ತು ಕುತ್ತಿಗೆಯಿಂದ ವಶಪಡಿಸಿಕೊಳ್ಳುತ್ತವೆ. ನಂತರ ಬೇಟೆಯನ್ನು ಅವುಗಳ ಬಲವಾದ ದವಡೆಗಳಲ್ಲಿ ಪುಡಿ ಮಾಡುತ್ತವೆ. ಬೇಟೆಯ ಅನ್ವೇಷಣೆಯಲ್ಲಿ ಈ ಹಾವುಗಳು ಮರದಿಂದ ತಳಕ್ಕೆ ಹಾರಿ ಜಿಗಿಯ ತೊಡಗುತ್ತವೆ. ಈ ಹಾರುವ ಹಾವುಗಳು ಮರದಿಂದ ಮರಕ್ಕೆ ಹಾರುವ ಮುನ್ನ ತಮ್ಮ ಹೊಟ್ಟೆಯನ್ನು ಒಳಗೆಳೆದುಕೊಂಡು ಟೊಳ್ಳು ಮಾಡಿ ಗಾಳಿ ತುಂಬಿಸಿಕೊಂಡು ಹಾರಲು ನೆರವಾಗುವಂತೆ ದೇಹದ ಭಾರವನ್ನು ಹಗುರ ಮಾಡಿಕೊಂಡು ಮತ್ತು ತಮ್ಮ ಪಕ್ಕೆಲುಬುಗಳನ್ನು ಪಕ್ಕಕ್ಕೆ ಚಾಚಿ ದೇಹವನ್ನು ಚಪ್ಪಟೆಯಾಗಿಸಿ ಗಾಳಿಯಲ್ಲಿ ಜಾರಿಸುತ್ತವೆ. ಇವು ಹಾರುವ ಮುನ್ನ ಮರದ ರೆಂಬೆಗಳಿಗೆ ತಲೆಕೆಳಗಾಗಿ ನೇತು ಬಿದ್ದು ದೇಹವನ್ನು ಎಸ್ ಆಕಾರ ಮಾಡಿಕೊಂಡು ಹಾರ ತೊಡಗುತ್ತವೆ. ಇವು ಒಮ್ಮೆಲೆ 100 ಮೀಟರ್ ದೂರ ಹಾರಬಹುದು. ಹೆಣ್ಣು ಹಾರುವ ಹಾವು ಮೇ ಮತ್ತು ಜೂನ್ ತಿಂಗಳಿನಲ್ಲಿ 6 ರಿಂದ 12 ಉದ್ದನೆಯ ದುಂಡಾಕಾರದ ಮೊಟ್ಟೆಗಳನ್ನು ಇಡುತ್ತವೆ. ಮರಿಗಳು ಮೊಟ್ಟೆಯಾದಾಗ 114 ರಿಂದ 150 ಮಿಲಿಮೀಟರ್ ಅಂದರೆ 4.5 ರಿಂದ 6 ಇಂಚು ಉದ್ದ ಇರುತ್ತವೆ. ಪ್ರಬುದ್ಧತೆಯಾದ ನಂತರ ಇವುಗಳ ದೇಹ ಸುಮಾರು 1 ಮೀಟರ್ನಿಂದ ಅಂದರೆ 3.3 ಅಡಿ ಉದ್ದ ತಲುಪಬಹುದು. ಹಾರುವ ಹಾವುಗಳನ್ನು ಪ್ರಸ್ತುತ ಅಳಿವಿನಂಚಿನಲ್ಲಿ ಪರಿಗಣಿಸಲಾಗಿಲ್ಲ. ಆದಾಗ್ಯೂ ಭಯದ ಕಾರಣ ಇವುಗಳನ್ನು ಸಾಮಾನ್ಯವಾಗಿ ವಿವೇಚನೆಯಲ್ಲದೆ ಕೊಲ್ಲಲಾಗುತ್ತದೆ ಮತ್ತು ಕೆಲವೊಮ್ಮೆ ಆಹಾರಕ್ಕಾಗಿ ಇವುಗಳನ್ನು ಬೇಯಿಸಿ ತಿನ್ನುತ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಹಾರುವ ಹಾವುಗಳು ಸಾಕುಪ್ರಾಣಿ ವ್ಯಾಪಾರದಲ್ಲಿ ಜನಪ್ರಿಯವಾಗಿವೆ ಮತ್ತು ಸೆರೆಯಲ್ಲಿನ ಒತ್ತಡದಿಂದಾಗಿ ಆಮದು ಮಾಡಿಕೊಳ್ಳುವಾಗ ಸಾಯುತ್ತವೆ. ಇವುಗಳ ಜೀವಿತಾವಧಿ 4 ರಿಂದ 12 ವರ್ಷ ಮಾತ್ರ. ಕೇಳಿದ್ರಲ್ಲ ಇಷ್ಟು ತುಳಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಾರುವ ಹಾವುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಾರುವ ಹಾವುಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮ

0: ಮೌನೆ ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವೆ ಕಣ್ರು, ಅದನ್ನು ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ ನಿಮ್ಗೆ ಬೀಡಿ ಸಿಗರೇಟ್ ಸೇತಾ ಇರೋ ನಿಮಗೆ ಬರ್ಬಾಯಿ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ ನೀ ಸೇವ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲ ಕುಮಾರ ಮಾತು ಅಂದ್ರೆ,
0: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಕರುನಾಳು ಬಾ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಗೆಲ್ಲಬೇಕು ಅನ್ನೋ ಛಲ ಅನನ್ಯವಾದಂಥದ್ದು. ಒಂದು ಬಾರಿ ಅವನ ಮನಸ್ಸಲ್ಲಿ ವಿಷಯ ಬಂತು ಅಂದರೆ ಅದು ಆಗೋ ತನಕ ಪ್ರಯತ್ನ ಬಿಡ್ತಿರಲಿಲ್ಲ ಅವನು. ಅದು ಬಾಲ್ಯದಿದ್ದ ಬದ್ಧತೆ ಹಾಗೆ ಆತ. ಓಟಗಾರ ಆಗಬೇಕು ಅಂತ ಕನಸು ಕಂಡ ಬಾಲಕನಾಗಿದ್ದಾಗ, ಪರಿಶ್ರಮ ಮಾಡಿದ, ಪ್ರಪಂಚದ ಅತ್ಯಂತ ವೇಗದ ಓಟಗಾರ ಅಂತ ಪ್ರಶಸ್ತಿ ಬರೋವರೆಗೂ ಪ್ರಯತ್ನ ನಿಲ್ಲಿಲ್ಲ. ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ, ಒಲಿಂಪಿಕ್ ಪಂದ್ಯಗಳಲ್ಲಿ 10 ಪದಕಗಳನ್ನು ಗೆದ್ದು ದಾಖಲೆ ಮಾಡಿದ್ದಾನೆ. ಅವುಗಳಲ್ಲಿ 9 ಬಂಗಾರದ ಪದಕಗಳು. 1984 ಒಲಿಂಪಿಕ್ 1ರಲ್ಲೇ 4 ಬಂಗಾರದ ಪದಕ ಗಳಿಸಿದಂಥ ದಾಖಲೆ ಕೂಡ ಅವಂದೇ ಇದೆ. ಪ್ರಪಂಚದ ಅತ್ಯಂತ ವೇಗವಾದ ಓಟ ಅಲ್ಲ 100 ಮೀಟರ್ ಓಟ ಅಂದರೆ, ಅದರಲ್ಲಿ ವಿಶ್ವ ದಾಖಲೆ ಮಾಡಿದ. ಅದರಂತೆ 200 ಮೀಟ್ರಲ್ಲಿ ದಾಖಲೆ ಮಾಡಿದ, 400 ಮೀಟ್ರಲ್ಲಿ ದಾಖಲೆ ಆಯಿತು, 800 ಮೀಟ್ರಲ್ಲಿ ದಾಖಲೆ ಮಾಡಿದ, ಬಂಗಾರದ ಪದಕ ಗಳಿಸಿದ, ಅಮೆರಿಕದ ಜನತೆಯ ಕಣ್ಮಣಿ ಆಗ್ಬಿಟ್ಟ. ಅವನ್ನೆಲ್ಲ ಅಮೆರಿಕದಲ್ಲಿ ನಾನು ಕೇಳಿದ್ದೇನೆ ಅವಾಗ, ಜನ ಎಲ್ಲ ಕೂಗಬೇಕು ಅವ್ನು ಬಂದರೆ, ಕಾರ್ಲ್ ದ ಕಿಂಗ್, ಕಾರ್ಲ್ ದ ಕಿಂಗ್ ಅಂತ, ರಾಜ ಕಾರ್ಲ್ ಅಂತ ಕರಿತಿದ್ರು. ಆದರೆ ಎಷ್ಟು ಚಂದ ಅಂದರೆ, ಕೆಲವು ಸ್ಪೋರ್ಟ್ಸ್ಮನ್ ಇರ್ತಾರೆ, ಒಂಚೂರು ತಲೆಗೇರಿದ ತಕ್ಷಣ ಎಲ್ಲೆಲ್ಲೂ ಹೋಗಿ ತಮ್ಮ ಮರ್ಯಾದೆ ಕಳ್ಕೊಂಡ್ಬಿಡ್ತಾರೆ, ವಿವಾದಕ್ಕೆ ಸಿಕ್ಕಾಕೊತಾರೆ. ಆದರೆ ಈ ಮನುಷ್ಯ ಯಾವ ವಿವಾದಕ್ಕೆ ಅವಕಾಶ ಕೊಡದೆ, ಉದ್ದಟತನ ತೋರದೆ, ವಿವೇಕದಿಂದ ಬದುಕ್ತಾ ಇದ್ದ. ಅವನ ಜೀವನದ ಒಂದು ಘಟನೆ ಎಲ್ರಿಗೂ ಪ್ರಯೋಜನಕಾರಿಯಾಗುವಂಥದ್ದು ಅಂತ ಅನಿಸುತ್ತೆ ನನಗೆ. ಕಾರ್ಲ್ ಲೆವಿಸ್ ಎಲ್ಲದರಲ್ಲೂ ಗೋಲ್ಡ್ ಮೆಡಲ್ ಬಂತು. ಅವನೀಗ ಹೈ ಜಂಪ್ ಎತ್ತರ ಜಿಗಿತ ಇದೆಯಲ್ಲ, ಅದ್ರಲ್ಲಿ ತರಬೇತಿ ತಗೋತಾ ಇದ್ದ. ಅವನದೇನು ಉದ್ದೇಶ ಅಂದರೆ, 1984 ಒಲಿಂಪಿಕ್ ಪಂದ್ಯದಲ್ಲಿ ಹೈ ಜಂಪಲ್ಲಿ ಕೂಡ ಬಂಗಾರದ ಪದಕ ಪಡಿಬೇಕು. ಅವನ ಗುರಿ ಇರೋದು ಕಂಚಿಂದು ಬೆಳ್ಳಿ ಪದಕ ಅಲ್ಲ, ಬಂಗಾರದ ಪದಕನೇ. ಎಲ್ಲ ತಯಾರಿ ಮಾಡ್ತಾ ಮಾಡ್ತಾ ಎಲ್ಲ ಪಂದ್ಯ ಯಶಸ್ಸು ಪಡಿತಾ ಬಂದ. ಒಲಿಂಪಿಕ್ ಪಂದ್ಯದಲ್ಲಿ ಹೈ ಜಂಪ್ ವಿಭಾಗದಲ್ಲಿ ಲೆವಿಸ್ ಅಮೆರಿಕನ ಪ್ರತಿನಿಧಿಸ್ತಾನೆ ಎಂದು ಪ್ರಕಟ ಆದಾಗ ತುಂಬ ಸಂತೋಷಪಟ್ಟ. ಪಂದ್ಯ ಹತ್ತಿರ ಬಂದ ಹಾಗೆ ಅವನ ಪ್ರಯತ್ನ ಇನ್ನೂ ತೀವ್ರ ಆಗ್ತಾ ಇತ್ತು. ಆದರೆ ಯಾವುದೋ ಒಂದು ಕ್ಷಣದಲ್ಲಿ ಮನಸ್ಸಿಗೆ ಬಂದ್ಬಿಡ್ತು, ಬಹುಶಃ ನನಗೆ ಈ ಸಲ ಗೆಲ್ಲೋಕೆ ಆಗಲ್ಲ ಅಂತ ಅನಿಸ್ಬಿಡ್ತು. ಆತ್ಮವಿಶ್ವಾಸ ಕಮ್ಮಿ ಆಗ್ತಾ ಇತ್ತು. 6 ಅಡಿ ಮೇಲೆ ಹಾರ್ತಿರುವಂತಹ ಈತ 5.5 ಅಡಿ ಎತ್ತರಕ್ಕೂ ಸೋಲೋಕ್ಕೆ ಶುರು ಮಾಡಿದೆ. ಇದು ಎಲ್ಲರ ಮನಸ್ಸಲ್ಲಿ ಆಗೋದೇ ಸ್ನೇಹಿತರೆ, ಒಂದು ಬಾರಿ ಮನಸ್ಸಿನಲ್ಲಿ ಸೋಲಿನ ಶಂಕೆ ಹೊಕ್ಕಿಬಿಟ್ರೆ ಆ ಮನುಷ್ಯನ ತಿಂದು ಪೊಳ್ಳೆ ಮಾಡಿಬಿಡ್ತದೆ. ಅವನು ತಾನು ಹೈ ಜಂಪಲ್ಲಿ ಪ್ರಶಸ್ತಿ ಗೆಲ್ಲೋ ಸಾಧ್ಯ ಇಲ್ಲ ಅನಿಸ್ಬಿಡ್ತು. ಈ ಆತಂಕನ ಆ ತರಬೇತುದಾರನಿಗೆ ಹೇಳಿದ. ತರಬೇತುದಾರ ಯೋಚನೆ ಮಾಡಿ ಒಂದು ಉಪಾಯ ಮಾಡಿದ. ಕಾರ್ಲ್, ನಾಳೆ ಬೆಳಿಗ್ಗೆ ನೀನು ಬಾ ಆ ಟ್ರೈನಿಂಗ್ ಸೆಂಟ್ರಿಗೆ ಬಾ. ಆದರೆ ಬರುವಾಗ ಅವತ್ತಿನ ದಿವಸ ಒಲಿಂಪಿಕ್ ಪಂದ್ಯದ ದಿವಸ ಯಾವ ಬಟ್ಟೆ ಹಾಕೋತಿಲ್ಲ ಅದೇ ಬಟ್ಟೆ ಹಾಕ್ಕೊಂಡು ಬಾ. ಅದೇ ಬಟ್ಟೆ ಹಾಕ್ಕೊಂಡು ಕಾರ್ಲ್ ಬಂದ. ಒಂದು ಕೋಣೆಯಲ್ಲಿ ಕುರ್ಚಿ ಮೇಲೆ ಅವನು ಕೂಡಿಸಿ, ಕಣ್ಣು ಮುಚ್ಕೋ ಕಾರ್ಲ್, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೋಬೇಕು, ಅದ್ರ ಧ್ಯಾನ ಮಾಡಬೇಕು, ನಾನು ಹೇಳೋದನ್ನ ನಿನ್ನ ಮನಸ್ಸಲ್ಲಿ ಇಳಿಸ್ಕೋ, ಪ್ರತಿ ಅಕ್ಷರ ನಿನ್ನ ಮನಸ್ಸಲ್ಲಿ ಹೋಗಬೇಕು. ಈಗ ನೋಡು ಕಾರ್ಲ್ ಲೆವಿಸ್, ನೀನು ಹೈ ಜಂಪ್ನ ಕೊನೆ ಹಂತದಲ್ಲಿದ್ದೀಯ, 3 ಜನ ಉಳಿದಿದ್ದಾರೆ, ಅದನ್ನು ಬಂಗಾರ ಬರಬೇಕು ನಿನಗೆ. ಅದರೊಳಗೆ ನೀನು ಮೈದಾನ ಪ್ರವೇಶ ಮಾಡಿದ ತಕ್ಷಣ ಸ್ಟೇಡಿಯಂ ತುಂಬಿ ತುಳುಕ್ತಾ ಇದೆ, 2 ಲಕ್ಷ ಜನ ಇದ್ದಾರೆ, ಎದ್ದಿಂತು ಚಪ್ಪಾಳಿ ತಟ್ಟಿ ಕಾರ್ಲ್ ಕಾರ್ಲ್ ಕಾರ್ಲ್ ಅಂತ ಕೂಗ್ತಾರೆ. ಇವರಿಷ್ಟೇ ಅಲ್ಲಯ್ಯ, ದೇಶ ವಿದೇಶಗಳಲ್ಲಿ ಟಿವಿ ಬಂದು ಕೂತಿದ್ದಾರಲ್ಲ ಕೋಟ್ಯಾಂತರ ಜನ, ಎದ್ದು ನಿನ್ನ ಚಪ್ಪಾಳೆ ತರ್ತಾರೆ. ಈಗ ನೀನು ಹಾರೋದಕ್ಕೆ ಸಿದ್ಧ ಆಗಿದ್ದೀಯ, ಗಮನ ಇರಲಿ. ಕಾರ್ಲ್ ಲೂಯಿಸ್ ನಾನು ಹೇಳೋದು, ಎಲ್ಲ ದೃಷ್ಟಿ ಕೂಡ ಎತ್ತರದ ಮೇಲೆ ಕೋಲ್ ಇದೆಯಲ್ಲ, ಕೋಲಿನ ಕಡೆನೇ ಇರಬೇಕು, ಬೇರೆ ಕಡೆ ಇರುವಂಗಿಲ್ಲ. ಈಗ ಉಸಿರು ತಗೋ, ಉಸಿರು ಬಿಗಿ ಹಿಡಿ, ಓಡೋಕೆ ಶುರು ಮಾಡು. ಓಡ್ತಾ ಇದೆಯಾ ನೀನೀಗ? ಓಡ್ತಾ ಇದೆಯಾ? ಎಲ್ಲರೂ ಉಸಿರು ಬಿಗಿ ಹಿಡಿದಿದ್ದಾರೆ ನಿನಗೋಸ್ಕರ. ಈಗ ಫೈನಲ್ ಜಂಪ್ ನಿಂದು, ನಿಧಾನಕ್ಕೆ ಕೋಲಿನ ಹತ್ತಿರ ಬಂದಿದ್ದೀಯಾ ನೀನು? ಆ ನೆಲದಲ್ಲಿ ಗುರುತು ಹಾಕ್ಕೊಂಡಿದೆಯಲ್ಲ ಎಲ್ಲಿ ಜಿಗಿಬೇಕು ಅಂತ ಹೇಳಿ, ಆ ಜಾಗಕ್ಕೆ ಒದ್ದು, ಮೇಲೆ ಹಾರ್ತಾ ಇದೆಯಾ ನೀನು? ನೋಡು ಮೇಲೆ ಹಾರ್ತಾ ಇದೆಯಾ ನೀನೀಗ? ಹಾರಿ, ಕೋಲಿದೆ, ಹುಷಾರಾಗಿರು. ಎಡಗಾಲು ಬಡದಿತ್ತು, ಎಡಗಾಲ ಮೇಲೆ ಎತ್ಕೋ, ಬಲಗೈ ಮೇಲೆ ಎತ್ಕೋ. ಈಗ ನೀ ಕೋಲನ್ನು ದಾಟ್ತಾ ಇದೆಯಾ ನೀನು? ನಿಧಾನ ಕೆಳಗಿಳಿತಾ ಇದೆಯಾ? ತಪ್ಪಂತ ಕೆಳಗಿತ ಮೇಲೆ ಬೀಳ್ತೀಯಾ ನೀನು? ಬಿದ್ದವನೆ ಮೇಲೆ ಪುಟದೆದ್ದು ಸಂತೋಷ ಉಕ್ಕಿ ಎರಡು ಕೈ ಮೇಲೆ ಎದ್ದು ಮೇಲೆ ಹಾರ್ತೀಯಾಗ. ಅದು ನೋಡ್ತಾ ಇದ್ದಾರಲ್ಲ ಪ್ರೇಕ್ಷಕರೆಲ್ಲ, ಅತ್ಯಂತ ಸಂತೋಷದಿಂದ ಕಿಂಗ್ ಕಾರ್ಲ್ ಕಿಂಗ್ ಕಾರ್ಲ್ ಅಂತ ಕೂಗ್ತಾ ಇದ್ದಾರೆ. ಆ ಕ್ಷಣ ನೆನೆಸ್ಕೋ, ಆನಂದ ಪಡು, ಅನುಭವಿಸೋದನ್ನ ಈ ಕಣ್ಣು ತೆಗೀಗ ಅಂತ ಹೇಳಿದಂತೆ. ನಾಳೆ ನೀ ಪಂದ್ಯದೊಳಗೆ ಹಾರೋದಕ್ಕಿಂತ ಮೊದಲು ದೀರ್ಘ ಶ್ವಾಸ ತಗೋ. ಈಗೇನು ನೋಡಿದೆಯಲ್ಲ ಕ್ಷಣ, ಗೆದ್ದುಬಿಟ್ಟಿದ್ದೀಗಾಗಲೇ ನೀನು, ಆ ಕ್ಷಣವನ್ನು ನೆನೆದು ಇನ್ನೊಮ್ಮೆ ಹಾರು, ಖಂಡಿತ ಜಯಶಾಲಿ ಆಗ್ತೀಯ ಅಂತ. ಮರುದಿನ ಕಾರ್ಲ್ ಹಾಗೆ ಮಾಡಿದ, ಬಂಗಾರದ ಪದಕ ಪಡೆದ. ಸ್ನೇಹಿತರೆ, ನಮ್ಮ ಮುಂದೆ ಸಮಸ್ಯೆಗಳು ಬಂದಾಗ ಎದೆ ಗುಂದದೆ, ಸಮಸ್ಯೆ ಪರಿಹಾರ ಆದಾಗ ಏನು ಸಂತೋಷ ಸಿಗ್ತದೆ ನೆನೆಸ್ಕೋಬೇಕು. ಇದನ್ನ ಮನಃಶಾಸ್ತ್ರದ ಆಟೋ ಸಜೆಷನ್ ಅಂತಾರೆ. ನಾನು ಸೋಲ್ತೀನಿ ಅಂತ ಹೋದ್ರೆ ಗ್ಯಾರಂಟಿ ಸೋಲ್ತೀರಿ ನೀವು. ನಾ ಗೆಲ್ತೀನಿ, ಮನಸ್ಸನ್ನು ತಯಾರು ಮಾಡ್ಕೊಂಡು ಗೆದ್ದಾಗ ಏನೇನಾಗ್ತದೆ, ಹೇಗಾಗ್ತದೆ ಅದು ಮಾಡ್ಕೋಬೇಕು. ಅದು ನಿಮ್ಮಿಂದ ಸಾಧ್ಯ ಅನ್ನೋದನ್ನು ಮನದಲ್ಲಿ ತಂದುಕೊಂಡು ಆತ್ಮವಿಶ್ವಾಸ ಹೆಚ್ಚಿಗೆ ಮಾಡಿಕೊಂಡಾಗ ಆಮೇಲೆ ಕಾರ್ಯ ಮಾಡಿ ಖಂಡಿತ ಯಶಸ್ಸು ಬರ್ತದೆ. ಆ ಕಾರ್ಲ್ ಯಶಸ್ಸು ಬಂತಲ್ಲ, ಹಾಗೆ ನಮಗೆ ನಮ್ಮ ಮಕ್ಕಳಿಗೆ ಬರಬೇಕಾದ್ರೆ
ತಪ್ಪಿಗೆ ಬೈಬೇಡಿ.

ನಾಳೆ ನೋಡು ನಿನ್ ಪರೀಕ್ಷೆ ಇದೆ, ನೀ ಫೇಲ್ ಆಗ್ತೀಯಾ ಅನ್ನೋದಿದ್ಯಾ? ಅದ್ರ ಬದಲು ನೋಡು ಮಗು, ನೀ ಚೆನ್ನಾಗಿ ಓದಿದ್ಯಾ, ಚಿಂತೆ ಮಾಡ್ಬೇಡ, ನಿನ್ ರ್ಯಾಂಕ್ ಬಂದೇ ಬರುತ್ತೆ. ನೋಡು ಕಣ್ಣು ಮುಚ್ಚಿ ಕುತ್ಕೊಂಡು ನೋಡು, ನೀನ್ ಫಸ್ಟ್ ರ್ಯಾಂಕ್ ಬಂದ ಪೇಪರ್ ಕೊಡ್ತಾರಲ್ಲ ಏನ್ ಖುಷಿ ಆಗತ್ತೆ ನೆನೆಸ್ಕೋ, ಅದನ್ನ ಖುಷಿ ಆಯ್ತೋ, ಆ ಖುಷಿ ನೆನ್ಪಿಟ್ಕೋ, ನಾಳೆ ಪರೀಕ್ಷೆ ಹೋಗು ಅನ್ನಿ, ಸಾಧನೆ ಆಗ್ತದೆ. ಆ ಸಾಧನೆ ಮಾಡೋ ಕೆಲಸ ನಮ್ದು.

0: ಇದುವರೆಗೂ ಕರುಣಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರವರು.
1: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಶ್ರೀಯುತ ಪ್ರವೀಣ್ ರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಶ್ರೀಯುತ ಪ್ರವೀಣ್ ರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
0: ಹಲೋ, ಯಾರು?
2: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.

0: ಸರಿ ಸರ್, ಈಗಲೇ ಹೇಳ್ತೀನಿ, ಓಟಿಪಿನ ತಗೊಳ್ಳಿ ಸರ್.
1: ಕೇಳಿದ್ರೆ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ ಓಟಿಪಿ ಪಿನ್ ಅಥವಾ ಪಾಸ್ವರ್ಡ್ ಅನ್ನ ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
2: ರವಿ, ನೀನು ಓಟಿಪಿ ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
0: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
2: ಯಾವಾಗ್ಲೂ ನೆನಪಿರ್ಲಿ, ಓಟಿಪಿ ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನ ಯಾರಿಗೂ ಶೇರ್ ಮಾಡಬೇಡಿ.
1: ನೋಡಿದ್ರಲ್ಲ ಕೇಳಿದ್ರೆ, ಓಟಿಪಿ ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ ವಾಟ್ಸಪ್ ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ, ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
2: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ನಲ್ಲಿ ದೂರು ದಾಖಲಿಸಿ.
1: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
4: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
3: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
5: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
6: ನಾನು ತಡೆಯುತ್ತೇನೆ. ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
7: ಮನೆಯಲ್ಲಿ ಎಷ್ಟೋ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
8: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
9: ಹೌದಾ ಪಂಡಿಂಗ್? ನಮಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
10: ಸಿಗೋದಿಲ್ಲ,
11: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
12: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
11: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
13: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವ

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ GTTC ಒಂದು ಪರಿಚಯ ಕುರಿತು ಧಾರವಾಡದ GTTC ಪ್ರಾಚಾರ್ಯರಾದ ಶ್ರೀ ಶಿವಬಣದ ಕುಂಬಾರರವರು ನಡೆಸಿಕೊಡುವ ಕಾರ್ಯಕ್ರಮ.

ಭಾರತದಲ್ಲಿ ನಮಗೆ ಇರುವಂತಹ ವಿಶೇಷತೆ ಏನು ಅಂತಂದ್ರೆ ಯುವಕರ ಸಂಖ್ಯೆ. ನಾವು ಜಗತ್ತಿನಾದ್ಯಂತ ಯುವಕರನ್ನ ಏನು ಅಂತಂದ್ರೆ ಕೆಲಸಕ್ಕೆ, ಇಂಜಿನಿಯರ್ಸ್ ಇರಬಹುದು, ಡಾಕ್ಟರ್ಸ್ ಇರಬಹುದು, MBA ಮಾಡಿದವರು ಇರಬಹುದು, ಅವ್ರನ್ನ ಕಳಿಸುವಂತ ಶಕ್ತಿ ನಮಗಿದೆ. ಆದರೆ ಪ್ರಾಬ್ಲಮ್ ಏನು ಅಂತಂದ್ರೆ ಈಗ ನಮ್ಮ ಯುವಕರಲ್ಲಿ ಈ ಜಗತ್ತಿಗೆ ಬೇಕಾಗುವಂತ ಅಥವಾ ಈ ಅಂದ್ರೆ ಈ ಹೊಸ ಹೊಸ ಟೆಕ್ನಾಲಜಿ ಏನ್ ಬರ್ತಾ ಇದೆ, ಹೊಸ ಹೊಸ ಕೌಶಲ್ಯಗಳು ಏನ್ ಬರ್ತಾ ಇದಾವೆ, ಅದನ್ನ ಕಲಿತಂತ ಏನು ಅಂದ್ರೆ ಯುವಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಓಕೆ, ಇದೇ ಪ್ರಶ್ನೆ ಈಗಷ್ಟೇ ಅಲ್ಲ, ಈಗ ಇದೆ ಅಂತಲ್ಲ, ಇದಕ್ಕಿಂತ ಮೊದಲು ಕೂಡ ಇತ್ತು. ಓಕೆ, ಇದನ್ನ GTTC ಅಂದ್ರೆ ನಮ್ಮ ಸಂಸ್ಥೆ GTTC ಗವರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಏನಿದೆಲ್ಲ, ಇದನ್ನ ರಿಕಗ್ನೈಸ್ ಮಾಡಿ 1972 ಯುವಕರಿಗೆ ಇಂಡಸ್ಟ್ರಿ ಒಳಗಡೆ ಕೆಲಸ ಮಾಡೋದಕ್ಕೆ ಇರಬಹುದು, ಸ್ವಂತ ಇಂಡಸ್ಟ್ರಿ ಮಾಡೋದಕ್ಕೆ ಇರಬಹುದು, ಬೇಕಾಗುವಂತ ಏನ್ ಸ್ಕಿಲ್ಸ್ ಇದಾವೆ ಅವನ್ನ ನಾವು ಆ ಸ್ಕಿಲ್ಸ್ ಅನ್ನ ಕೊಡುವಂತ ಕೆಲಸ 72 ಆರಂಭ ಮಾಡಿದ್ವಿ. ಸೊ ಈಗ ಸ್ಕಿಲ್ಸ್ ಅಂದ್ರೆ ಏನು ಅದು ನಿಮಗೆ ಗೊತ್ತಿರಬೇಕು. ಕೌಶಲ್ಯ ಅಂದ್ರೆ ಏನು? ಸೊ ನಾವೊಂದು 2-3 ಚಿಕ್ಕ ಚಿಕ್ಕ ಉದಾಹರಣೆಗಳನ್ನ, ನೀವೆಲ್ಲ ಸ್ಕೂಲಿಗೆ ಹೋಗೋ ವಿದ್ಯಾರ್ಥಿಗಳಿದ್ದೀರಲ್ಲ, ಒಂದ್ 2-3 ಉದಾಹರಣೆಗಳನ್ನ ಕೊಡ್ತೀನಿ. ಸೊ ನಿಮಗೆ ಅದ್ರ

ಗೊತ್ತಾಗ್ತದೆ ಸ್ಕಿಲ್ಸ್ ಅಂದ್ರೆ ಏನು ಅಂತ ಹೇಳಿ. ಈಗ ನೀವು ಮೊದಲು ಈಗ ಚಿಕ್ಕವರಿದ್ದೀರಿ, 4ನೇ 5ನೇ ಇದ್ದಾಗ ನೀವು ಸೈಕಲ್ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ, ಸೈಕಲ್ ಹೊಡೆಯೋದು ಕಲಿಬೇಕು ಅಂತ. ಸೊ ನೀವು ಇನಿಷಿಯಲ್ ಆಗಿ ಬಹಳಷ್ಟು ಪ್ರಯತ್ನ ಮಾಡ್ತಿರ್ತೀರಿ, ಬಹಳಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಿ, ಆಮೇಲೆ ಉತ್ಸಾಹದಿಂದನೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಿ, ಆದ್ರೂ ಹೊಡೆಯೋದಕ್ಕೆ ಬರಲ್ಲ, ಬೀಳ್ತೀರಿ, ಹೇಳ್ತೀರಿ, ಮತ್ತೆ ಇದು ಮಾಡ್ತಾರೆ, ಯಾರೋ ಹಿಡಿತಾರೆ, ಸಹಾಯ ಮಾಡ್ತಾರೆ ಇಷ್ಟೆಲ್ಲ. ಆದ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತೀರಿ, ಇವತ್ತು ಸ್ವಲ್ಪ ದೂರ, ನಾಳೆ ಇನ್ನೊಂದ್ಸಲ ಮತ್ತೆ ಅದೇ ಸೈಕಲ್ ತಗೊಂಬಂದು ಮತ್ತೆ ಪ್ರಯತ್ನ ಮಾಡ್ತೀರ, ಆಮೇಲೆ ನಾಳೆ ಸ್ವಲ್ಪ ಧೈರ್ಯ ಬರ್ತದೆ ನಿಮಗೆ, ಸ್ವಲ್ಪ ಬ್ಯಾಲೆನ್ಸಿಂಗ್ ಬರಕ್ ಶುರು ಆಗ್ತದೆ, ನಾಡಿದ್ದು ಇನ್ನೊಂದ್ಸಲ, ಅಚ್ಚಿ ನಾಡಿದ್ದು ಇನ್ನೊಂದ್ಸಲ, ಹೀಗೆ ಒಂದ್ 4-5 ದಿವಸ 6-7 ದಿವಸ ಹೋದ ತಕ್ಷಣ ನಿಮಗೆ ಆಮೇಲೆ ಸೈಕಲ್ ಅನ್ನ ಈಸಿಯಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಬರುತ್ತೆ. ಸೊ ಹೇಗ್ ಬಂತು, ಮೊದಲನೇ ದಿವಸ ನೀವು ಸಿಕ್ಕಾಪಟ್ಟೆ ಆಸಕ್ತಿಯಿಂದ ಮತ್ತು ಎಂಥೂಸಿಯಾಸಮ್ ಇಂದ ಇದನ್ನ ಮಾಡಿದ್ರು ಕೂಡ ನೀವು ಬಂದಿಲ್ಲ, ಆದ್ರೆ 6ನೇ ದಿವಸ 7ನೇ ದಿವಸ ಈಸಿಯಾಗಿ ಸೈಕಲ್ ಹೊಡೆಯೋದಕ್ಕೆ ಶುರು ಮಾಡ್ತೀರಿ. ಆಮೇಲೆ 6 ತಿಂಗಳು 1 ವರ್ಷ ಆದ್ಮೇಲೆ ಬೇಕಾದಷ್ಟು ನೋಡ್ರಿ, ಮಾರ್ಕೆಟ್ ಅಲ್ಲಿ ಕೂಡ ಸಿಕ್ಕಾಪಟ್ಟಿ ಫಾಸ್ಟ್ ಹೋಗ್ಬೋದು. ಎಷ್ಟೋ ವಿದ್ಯಾರ್ಥಿಗಳು ಚಿಕ್ಕವರಿದ್ದಾಗ ನೋಡ್ರಿ, ಮೊದಲು ಎಲ್ಲ ಸ್ಟಾರ್ಟಿಂಗ್ ನೀವೆಲ್ಲ ಕೈ ಹಿಡಿದು ಏನೇನೋ ಕಸರತ್ ಮಾಡಿದಾಗ ಬರದಂತಹ ವಿದ್ಯೆ ಅಥವಾ ಸ್ಕಿಲ್, ಆಮೇಲೆ ನೀವು ಕೈ ಬಿಟ್ಟು ಹೊಡಿತೀರಿ ಸೈಕಲ್ ಭಾರಿ ವಿಶ್ವಾಸದಿಂದ. ಏನಪ್ಪ ಅಂತಂದ್ರೆ ಎರಡು ಕೈ ಬಿಟ್ಟು ಹೊಡಿತಾರೆ, ನೋಡಿದಿರಲ್ಲ ನೀವೆಲ್ಲ. ಸೊ ಯಾವ್ದನ್ನ ಕೈ ಹಿಡ್ಕೊಂಡು, ಎರಡೂ ಕೈ ಹಿಡ್ಕೊಂಡು ಬಹಳ ಆಸಕ್ತಿಯಿಂದ ಇನಿಷಿಯಲ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಂತಹ ಏನು ಅಂತಂದ್ರೆ ಸ್ಕಿಲ್ ಅಥವಾ ಕೌಶಲ್ಯ, ನಂತರದ ದಿವಸಗಳಲ್ಲಿ ಬಹಳ ಈಸಿಯಾಗಿ ಬರುತ್ತೆ. ಆಮೇಲೆ ನೀವು ಡಬಲ್ ಸೀಟ್ ಹೊಡಿತೀರಿ, 3 ಜನ ಕುಂಡಿಸ್ಕೊಂಡು ಹೊಡಿತೀರಿ, ಓಕೆ, ಮತ್ತೇನೇನೋ ಕಸರತ್ತುಗಳನ್ನ ಮಾಡ್ತೀರಿ. ಸೊ ಇವೆಲ್ಲ ಹೆಂಗ್ ಪಾಸಿಬಲ್ ಆಯ್ತು ಅಂತಂದ್ರೆ, ಅದು ಬಿಕಾಸ್ ಆಫ್ ದ ಸ್ಕಿಲ್ಸ್. ಅಂದ್ರೆ ಸ್ಕಿಲ್ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ನಾವು ರಿಪೀಟೇಟಿವ್ ಆಗಿ ಉತ್ಸಾಹದಿಂದ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಅದನ್ನ ಗಳಿಸ್ಕೋಬಹುದು. ಸೊ ಅದನ್ನ ಸ್ಕಿಲ್ ಅಂತ ಹೇಳ್ತೀವಿ. ಓಕೆ, ಮಾಡಿದ್ದನ್ನೇ ಮಾಡೋದು, ಆ ಮಾಡಿದ್ದನ್ನೇ ಮಾಡ್ಬೇಕಾದ್ರೆ ಮೊದ್ಲೇ ಸಲ ಚೆನ್ನಾಗಿ ಬರಲ್ಲ. ನಾ ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳ್ಬೋದು. ನಿಮ್ಗೆಲ್ಲರಿಗೂ ಒಂದಿಷ್ಟು ನಾವು ಒಂದು ಮಣ್ಣು ಕೊಟ್ವಿ ಅಂತ ಹೇಳ್ಕೊ, ಒಂದಿಷ್ಟು ಮಣ್ಣು ಕೊಟ್ಟು ಇದನ್ನ ಒಂದು ಗಣಪತಿ ಮೂರ್ತಿ ಮಾಡ್ರಿ ಅಂತ. ಸೊ ಗಣಪತಿ ಮೂರ್ತಿ ಮಾಡೋದಕ್ಕೆ ನೀವು ಏನ್ ಮಾಡ್ತೀರಾ, ಪ್ರಯತ್ನ ಮಾಡ್ತೀರಾ ಮೊದಲನೆಯ ಸಲ. ಸೊ ಗಣಪತಿ ಆಗೋದ್ರ ಬದ್ಲಿ ಮತ್ತಿನ್ನೇನೋ ಆಗುತ್ತೆ. ಸೊ ನಿಮ್ಗೆ ಅನ್ಸುತ್ತೆ, ಓ ಈ ಸೊಂಡಿಲು ಸರಿ ಆಗ್ಲಿಲ್ಲ, ಕಾಲು ಸರಿ ಆಗ್ಲಿಲ್ಲ, ಕೈ ಸರಿ ಆಗ್ಲಿಲ್ಲ, ಕಣ್ಣು ಸರಿ ಆಗ್ಲಿಲ್ಲ, ನಿಮಗ್ ಗೊತ್ತಾಗ್ತದೆ. ಆಮೇಲೆ ಅದನ್ನೆಲ್ಲ ಏನ್ ಮಾಡ್ತೀವಿ ನಾವು, ಹೇಳ್ತೀವಿ ಅದನ್ನೆಲ್ಲ ಮಣ್ಣು ಇದನ್ನ ಮಾಡಿ, ಮತ್ತೆ 2ನೇ ಸಲ ಮಾಡಿ. ಮಾಡಿದಾಗ ಮೊದಲನೇ ಸಲದಕ್ಕಿಂತ ಚೆನ್ನಾಗಿ ನೀವು ಮಾಡ್ತೀರ, ಆಮೇಲೆ 3ನೇ ಸಲ 4ನೇ ಸಲ 5ನೇ ಸಲ. ಸೊ ಒಂದು 10-12ನೇ ಸಲ ಮಾಡಿದಾಗ ನಿಮಗ್ ಅನ್ಸುತ್ತೆ, ಓ ಇದು ತುಂಬಾ ಚೆನ್ನಾಗಿ ಬಂತು, ಈ ಗಣಪತಿ ತರ ಇದೆ ಅಂತ ಹೇಳಿ, ಹೌದಲ್ಲ, ಅವಾಗ ನಿಮಗ್ ಅನ್ಸುತ್ತೆ. ಸೊ ಯಾಕೆ ನೀವು ಮೊದ್ಲೇ ಸಲನು ಮಾಡಿದಾಗ ಅಷ್ಟೇ ಆಸಕ್ತಿಯಿಂದ ಅಷ್ಟೇ ಇದನ್ನ ಮಾಡಿದ್ರಿ, 10ನೇ ಸಲ ಮಾಡಿದಾಗ ಭಾರಿ ಚೆನ್ನಾಗಿ ಬಂತು. ಯಾಕೆ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ದ ಸ್ಕಿಲ್, ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಪ್ರತಿ ಸಲ ನೀವು ಒಂದು ಕೆಲಸ ಮಾಡಿದಾಗ ನಿಮ್ಮ ಸ್ಕಿಲ್, ನಿಮ್ಮ ಕೌಶಲ್ಯ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. 10ನೇ ಸಲನೋ 12ನೇ ಸಲನೋ ಮಾಡಿದಾಗ ನೀವು ಅದನ್ನ ಬಹಳ ಸ್ಪೀಡ್ ಆಗಿ ನೋಡಿ, 2-3 ಇದನ್ನ ಅಬ್ಸರ್ವ್ ಮಾಡ್ಬೋದು. ನೀವು ಮೊದಲನೇ ಸಲ ಬಹಳಷ್ಟು ಆಸಕ್ತಿ ಮತ್ತು ಸಮಯವನ್ನು ತಗೊಂಡಿದ್ದೀರಿ, 2ನೇ 3ನೇ 4ನೇ ಸಲಕ್ಕೆ ನಿಮ್ಮ ಸಮಯದ ಇದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ನಿಮ್ಮ ಸ್ಪೀಡ್ ಬರುತ್ತೆ ನಿಮ್ ಕೆಲಸಕ್ಕೆ, ಆಮೇಲೆ ಅಕ್ಯುರಸಿ ಬರಕ್ ಶುರು ಆಗ್ತದೆ, ಪ್ರಿಸಿಷನ್ ಬರುತ್ತೆ. ಸೊ ಇವು 3, ಓಕೆ, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ಆಮೇಲೆ ಸಮಯದ ಇದು ನೀವು ಸಮಯ ಏನ್ ತಗೊಳ್ತೀರಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನೀವು ಕಡಿಮೆ ಸಮಯದಲ್ಲಿ ಯಾವುದೇ ಒಂದು ಕೆಲಸವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರೆ ಅದನ್ನ ನಿಮಗೆ ಯು ಹೀ ಇಸ್ ವೆರಿ ಸ್ಕಿಲ್ಡ್ ಅಂತ ಹೇಳ್ಬೋದು. ಓಕೆ, ಅದೇ ವ್ಯಕ್ತಿ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಇದ್ನಂತಂದ್ರೆ ಅವನಿಗೆ ಸಮಯನು ಜಾಸ್ತಿ ತಗೋತಾನೆ, ಅದು ಅಕ್ಸೆಪ್ಟೇಬಲ್ ಆಗಲ್ಲ, ಕ್ವಾಲಿಟಿ ಅಕ್ಸೆಪ್ಟೇಬಲ್ ಆಗಲ್ಲ, ಸ್ಪೀಡ್ ಅಕ್ಸೆಪ್ಟೇಬಲ್ ಇರಲ್ಲ. ಆ ರೀತಿ ಆಯ್ತು ಅಂತಂದ್ರೆ ಅದಕ್ಕೆ ಸ್ಕಿಲ್ ಅನ್ನಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ಕೆಲಸ ಮನೆಯಲ್ಲಿ, ಇನ್ನೊಂದು ಉದಾಹರಣೆ ತಗೊಂಡು ಹೇಳ್ಬೋದು ಏನ್ ಸ್ಕಿಲ್ ಅಂತಂದ್ರೆ. ಸೊ ನೀವೆಲ್ಲ ಮನೆಯಲ್ಲಿ ನಿಮ್ ತಾಯಿ ರೊಟ್ಟಿ ಮಾಡೋದನ್ನ ಗಮನಿಸಿರ್ಬೋದು. ನಿಮ್ ತಾಯಿ ಏನು ಅಂತಂದ್ರೆ ಅವರೇನು ಭಾರಿ ಎಜುಕೇಟೆಡ್ ಇರ್ಲಿಕ್ಕಿಲ್ಲ, ಆಮೇಲೆ ಕ್ವಾಲಿಫೈಡ್ ಇರ್ಲಿಕ್ಕಿಲ್ಲ, ಬಿ ಎ ಡಿಗ್ರಿನೋ ಬಿಕಾಂ ಡಿಗ್ರಿನೋ ಅಥವಾ ಮತ್ತಿನ್ನೇನೋ ಡಿಗ್ರಿ. ಆದ್ರೆ ಸೊ ಬಿ ಎ ಡಿಗ್ರಿ ಮಾಡಿದಾರಂದ ತಕ್ಷಣ ಎಲ್ಲ ಬರುತ್ತಂತ ಏನಿಲ್ಲ. ಅವರು ನೋಡ್ರಿ, ನಿಮ್ ತಾಯಿ ಈಗ 2ನೇ ಇರ್ಬೋದು, 3ನೇ 5ನೇ ಓದಿರ್ಬೋದು ಆ ರೀತಿ. ಆದ್ರೆ ವೆನ್ ಶಿ ಕುಕ್ಸ್, ಆಯ್ತಾ, ಅವ್ರ ಅಡಿಗೆ ಕೋಣೆಯಲ್ಲಿ ಮಾಡುವಂತ ನೀವು ಕೆಲಸ ನೋಡಿದ್ರೆ, ಅವ್ರು ರೊಟ್ಟಿ ಮಾಡೋ ಉದಾಹರಣೆ ತಗೊಂಡ್ವಿ ಅಂತ ಕೊಡ್ರಿ, ಏಕ್ದಮ್ ಪರ್ಫೆಕ್ಟ್. ನೀವು ಅದ್ ರೊಟ್ಟಿ ಮಾಡಿದಾಗ ಬಹಳ ಚೆನ್ನಾಗಿ ಗೋಲಾಗಿ ಬಂದಿರುತ್ತೆ, ಅದನ್ನು ಸುಟ್ಟಾಗ ಕರೆಕ್ಟ್ ಆಗಿ ಸುಟ್ಟಿರುತ್ತೆ, ಇಲ್ಲದ್ರೂ ಹೊತ್ತಿರಲ್ಲ, ಹಿಂಗೆಲ್ಲ ನಾವು ಹೇಳ್ಬೋದು. ಮತ್ತೆ ಎಷ್ಟು ಫಾಸ್ಟ್ ಮಾಡ್ತಿರ್ತಾರೆ ನೋಡ್ರಿ, ಈ ಕಡೆ ರೊಟ್ಟಿ ಬಡಿತಿರ್ತಾರ, ಆ ಕಡೆ ಅದನ್ನ ಹಂಚ್ ಮೇಲೆ ಹಾಕ್ತಾರ, ಅದನ್ನ ಹಂಚ್ ಮೇಲೆ ಹಾಕಿ ಮೇಲೆ ನೀರ್ ಹಚ್ಚೋದು, ಇದು ಈ ರೀತಿಯಾದಂತ ಎಲ್ಲ ಮಲ್ಟಿಪಲ್ ಆಕ್ಟಿವಿಟೀಸ್ ಅನ್ನ ಅವರು ಮಾಡ್ತಾ ಇರ್ತಾರೆ. ದಟ್ ಈಸ್ ಆಲ್ ಪಾಸಿಬಲ್ ನಾಟ್ ಬಿಕಾಸ್ ಆಫ್ ದೇರ್ ಕ್ವಾಲಿಫಿಕೇಶನ್ ಬಟ್ ಬಿಕಾಸ್ ಆಫ್ ದೇರ್ ಸ್ಕಿಲ್. ಸೊ ಹಾಗಾಗಿ ನಾವು ಯಾವಾಗ ಹೇಳ್ತಾ ಇರ್ತೀವಿ,

ಮೊದಲೇ ಸಲ ನೀವೇ ರೊಟ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರಿ ಅಂತ ಹಿಡ್ಕೊಳ್ಳಿ. ಮೊದಲೇ ಸಲ ಸಾಧ್ಯನೇ ಇಲ್ಲ, ಬರುದೇ ಇಲ್ಲ, ಹರಿದು ಹೋಗುತ್ತೆ, ಮುರಿದು ಹೋಗುತ್ತೆ, ಓಕೆ ಸರಿ ಆಗಲ್ಲ. ಆಮೇಲೆ ನಿಮ್ ತಾಯಿ ಹೇಳ್ತಾರೆ ನೋಡಿ ಈ ರೀತಿಯಾಗಿ ಮಾಡ್ಬೇಕು, ಈ ರೀತಿ ಸ್ವಲ್ಪ ತಿದ್ದುತ್ತಾರೆ. ಸೊ ಎರಡನೇ ಸಲ ಮರು ದಿವಸ ನೀವು ಏನಾದ್ರು ಪ್ರಯತ್ನ ಮಾಡಿದಾಗ ಸ್ವಲ್ಪ ಅದು ಚೆನ್ನಾಗಿ ಬರ್ಬೋದು. ಮೂರನೇ ಸಲ ನಾಲ್ಕನೇ ಸಲ ಮಾಡಿದಾಗ ಅಥವಾ ಒಂದ್ ವಾರ 15 ದಿವಸ ಹೋಯ್ತು ಅಂತಂದ್ರೆ ನಿಮ್ಮ ರೊಟ್ಟಿ ಕೂಡ ನಿಮ್ ತಾಯಿ ಮಾಡ್ದಂಗೆ ಏನಾಗುತ್ತೆ, ಚೆನ್ನಾಗಿ ಬರಕ್ ಶುರು ಆಗುತ್ತೆ. ಸೊ ದಿಸ್ ಈಸ್ ಸ್ಕಿಲ್. ಅಂದ್ರೆ ಯಾವುದೇ ಒಂದು ನಾವು ಕೆಲಸವನ್ನ ಕಲಿಬೇಕು ಅಂದ್ರೆ ನಾವು ಮಾಡಿ ನೋಡಿ ಕಲಿತಾಗ ನಮ್ಮ ಸ್ಕಿಲ್ ಬರುತ್ತೆ. ಆದ್ರೆ ನಮ್ಮ ಎಜುಕೇಶನ್ ಅಲ್ಲಿ ಆ ರೀತಿಯಾದಂತಹ ವ್ಯವಸ್ಥೆಗಳು ಇಲ್ಲ. ಏನಿಲ್ಲ ಅಂದ್ರೆ ನಾವು ಬರೀ ಥಿಯರಿಯೋಟಿಕಲ್ ಓದ್ತೀವಿ, ಪ್ರಾಕ್ಟಿಕಲ್ಗಳನ್ನ ಹೆಚ್ಚು ಹೆಚ್ಚು ಮಾಡ್ಬೇಕು. ಅಥವಾ ನಾವು ಮುಂದೆ ಏನ್ ಕೆಲಸಗಳನ್ನ ಮಾಡ್ಬೇಕಂತಿದೀವಲ್ಲ ಅದನ್ನ ಇಲ್ಲೇನೆ ಚಿಕ್ಕವರಿದ್ದಾಗ ಅಥವಾ ಕಾಲೇಜ್ ನಲ್ಲಿ ಇದ್ದಾಗ ಅಥವಾ ಸ್ಕೂಲ್ ಅಲ್ಲಿ ಇದ್ದಾಗೆ ಕಲಿಬೇಕು. ಇತ್ತಿತ್ತಲಾಗಿ ನೀವೆಲ್ಲಾನು ಯೂಟ್ಯೂಬ್ ಅಲ್ಲಿ ಅಥವಾ ವಾಟ್ಸಪ್ ಅಲ್ಲಿ ಮತ್ತ ಈ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಚೈನಾದೊಳಗಡೆ 5 ವರ್ಷದ ಮಕ್ಕಳಿಗೆ 6 ವರ್ಷದ ಮಕ್ಕಳಿಗೆ ಎಷ್ಟೊಂದು ಸ್ಕಿಲ್ಸ್ ಕಲಿಸ್ತಾ ಇದ್ರು. ಅಡಿಗೆ ಮಾಡೋ ಸ್ಕಿಲ್ಸ್ ಇರಬಹುದು, ಮನೆ ಸರಿಯಾಗಿಡುವಂತ ಸ್ಕಿಲ್ಸ್ ಇರಬಹುದು, ಹೀಗೆ ಅಂದ್ರೆ ಪ್ರತಿಯೊಂದು ಇನ್ಕ್ಲೂಡಿಂಗ್ ಅವರಿಗೆ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ ಅನ್ನ ರಿಪೇರಿ ಮಾಡೋದು, ಅದನ್ನ ಅಸೆಂಬ್ಲಿ ಮಾಡೋದು. ಸುಮ್ನೆ 10, 12, 15 ವರ್ಷದ ಯುವಕರು ಅಲ್ಲಿ ಒಳ್ಳೊಳ್ಳೆ ಮೊಬೈಲ್ಗಳನ್ನ ತಯಾರ್ ಮಾಡಿ ಕೊಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಈಗ ಒಳ್ಳೊಳ್ಳೆ ಏನಪ್ಪಾ ಅಂತಂದ್ರೆ ರೋಬೋಟಿಕ್ಸ್ ಅನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಆಲ್ ಬಿಕಾಸ್ ದೇ ಹ್ಯಾವ್ ಇನ್ಕ್ಲೂಡೆಡ್ ಸ್ಕಿಲ್ ಇನ್ ದೇರ್ ಪ್ರೈಮರಿ ಸ್ಕೂಲ್ ಎಜುಕೇಶನ್ ಇಟ್ಸೆಲ್ಫ್. ಈಗ ದೇಶದಲ್ಲಿ ನಮ್ಮ ದೇಶದಲ್ಲಿ ಅಂತ ಒಂದು ಪ್ರಯತ್ನ ನಡೀತಾ ಇದೆ. ಆದ್ರೆ ಇದಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರೆ ಎಸ್ ಎಸ್ ಎಲ್ ಸಿ ವರೆಗೂ ಏನು ಹಚ್ಚಿದಾರೆ. ಈಗ ಸ್ಕೂಲ್ ಅಲ್ಲಿ ಸ್ಕಿಲ್ ಡೇ ಅಂತ ಮಾಡ್ತೀವಿ, ವಾರದಲ್ಲಿ ಒಂದ್ ದಿವಸ. ಏನು ಅಂತಂದ್ರೆ ಇವರಿಗೆ ಮಕ್ಕಳಿಗೆ ಅಭ್ಯಾಸವನ್ನ ಬಿಟ್ಟು ಹೊಸದನ್ನ ಏನಾದ್ರು ಕೈಯಿಂದ ಮಾಡುವಂತಹ ಏನಾದ್ರು ಕೆಲಸಗಳನ್ನ ಹಚ್ಚೋದು. ಓಕೆ, ಇದರಿಂದ ನಮ್ಗೆ ಏನಾಗುತ್ತೆ, ಸ್ಕಿಲ್ಸ್ ಬರಕ್ ಶುರು. ಈಗ ನಿಮಗೆ ಇತಿಹಾಸವನ್ನ ನೋಡಿದ್ರೆ ನಮ್ಮ ದೇಶದೊಳಗಡೆ ಈಗ 200 ವರ್ಷ ಈಗ ನೋಡ್ರಿ ಮೊದ್ಲು ಎಷ್ಟು ನಿಮಗೆಲ್ಲ ಗೊತ್ತಿದೆ. 1000 ವರ್ಷಗಳವರೆಗೆ ಭಾರತಕ್ಕೆ ಬೇರೆ ಬೇರೆ ವಿದೇಶದಿಂದ ಆಕ್ರಮಣಕಾರರು ಬಂದ್ರು, ವಿದೇಶಿಗರು ಬಂದ್ರು, ವ್ಯಾಪಾರ ವ್ಯವಹಾರ ಅಂತ ಹೇಳಿ ಬಂದ್ರು. ಓಕೆ, 1000 ವರ್ಷಗಳವರೆಗೆ, ಅದರಲ್ಲಿ ವಿಶೇಷವಾಗಿ 17, 18 ಶತಮಾನದೊಳಗೆ ಏನ್ ಯುರೋಪಿಯನ್ಸ್ ಬರೋದಕ್ ಶುರು ಮಾಡಿದ್ರಲ್ಲ. ಸೊ ಅವ್ರು ಸುಮ್ನೆ ನಮ್ಮ ದೇಶವನ್ನ ಉದ್ಧಾರ ಮಾಡಕ್ ಬಂದಿರಲ್ಲ, ಆದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಈ ಕೌಶಲ್ಯಗಳನ್ನ. ಸೊ ಅವಾಗ ನಿಮಗೆ ಗೊತ್ತಿದೆ ಭಾರತ ಜಗತ್ತಿನ 33% GDP ಅಂದ್ರೆ 1/3 ಅಂದ್ರೆ ಹತ್ತತ್ರ ಜಗತ್ತು ಏನು ವ್ಯಾಪಾರ ವ್ಯವಹಾರ ಮಾಡ್ತದಲ್ಲ, ಸೊ ಅದರಲ್ಲಿ ಏನು ಅಂತಂದ್ರೆ 1/3 ವ್ಯಾಪಾರ ವ್ಯವಹಾರ ನಮ್ಮ ದೇಶದಿಂದನೇ ಆಗ್ತಿತ್ತು. ಅಷ್ಟು ದೊಡ್ಡ GDP ಈಗ ನಮ್ದು ಬಹಳ ಕಡಿಮೆ ಆಗಿದೆ, 1%, 2% ಇಳಿದಿದೆ. ಓಕೆ, ನಾವು ಈಗ ಪ್ರಯತ್ನ ಮಾಡಿ ಮಾಡಿ ಈ ಸ್ಕಿಲ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ನಮ್ಮ GDP ಅನ್ನ ಹೆಚ್ಚು ಮಾಡ್ಬೋದು. $5 trillion GDP ಮಾಡಬೇಕು ಅಂತ ನಾವು ಬಹಳ ಕಷ್ಟ ಪಡ್ತಾ ಇದೀವಿ. ಅವಾಗ ನಾವು ಜಗತ್ತಿನ 3ನೇ ಅಥವಾ 4ನೇ ರಾಷ್ಟ್ರ, ಈಗ ಸದ್ಯಕ್ಕೆ 4-5ನೇ ರಾಷ್ಟ್ರದಲ್ಲಿ ಇದೀವಿ, ಆದ್ರೂ ಕೂಡ ಇಟ್ ಈಸ್ ನಾಟ್ ಇನಫ್. ಯಾಕೆ ಅಂತಂದ್ರೆ ನಾವು 5 trillion ಮುಟ್ಟಿದಾಗ ಚೈನಾ 20-22 trillion ಬಿಸ್ನೆಸ್ ಮಾಡ್ತಾ ಇದೆ GDP. 30 trillion ಅಮೇರಿಕ, 30 trillion. ಸೊ ಹೀಗಾಗಿ ಅವನ್ ಕಂಪ್ಯಾರಿಸನ್ ಮಾಡಿದ್ರೆ 145 crore ಜನಸಂಖ್ಯೆ ಇರುವಂತ ಭಾರತ, ನಾವು ಏನೇನು ಅಲ್ಲ. ನಾವು ಈಗ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಸ್ಕಿಲ್ಸ್ ಅನ್ನ ಹೆಚ್ಚು ಮಾಡ್ಬೇಕು. ಸೊ ಇಂಥ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ಲಿ ಅಂತ ಹೇಳಿ ಇವತ್ತು ನಾವು ವರ್ಲ್ಡ್ ಯೂತ್ ಸ್ಕಿಲ್ ಡೇ ಅನ್ನ ಮಾಡ್ತಾ ಇದೀವಿ. ಓಕೆ, ಆಮೇಲೆ ಅದ್ರ ಪ್ರಯತ್ನವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ದವರು ಕೂಡ ಅದನ್ನ ಸರಿಯಾಗಿ ರಿಕಗ್ನೈಸ್ ಮಾಡಿ ಮಕ್ಕಳಲ್ಲಿ ಸ್ಕಿಲ್ಸ್ ಇಲ್ಲ ಅಂತಂದ್ರೆ ಮುಂದೆ ಅವರಿಗೆ ಕೆಲಸ ದಕ್ಕುವುದಿಲ್ಲ. ಸೊ ನಮ್ಮ ಹತ್ರ ಬೇಕಾದಷ್ಟು ಕೆಲಸ ಇದೆ. GDTC ಒಳಗೆ ನಮ್ದೇ ಈಗ ನೋಡ್ರಿ ಉದಾಹರಣೆ ತಗೊಳ್ರಿ, ನಮ್ಮಲ್ಲಿ ಡಿಪ್ಲೊಮಾ ಆದಂತ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿ ಒಳಗಡೆ ಸಿಕ್ಕಾಪಟ್ಟಿ ಏನಂದ್ರೆ ಡಿಮಾಂಡ್ ಇದೆ. ಎಷ್ಟು ಡಿಮಾಂಡ್ ಇದೆ ಅಂತಂದ್ರೆ ನಮ್ಮದು ಈ ವರ್ಷ ನಮ್ಮಲ್ಲಿ 65 ನಾವು ಪಾಸ್ ಮಾಡಿದ್ವಿ, ಅಂದ್ರೆ ಪಾಸ್ ಆಗ್ಬಹುದು. ಆದ್ರೆ ಆ ಪಾಸ್ ಆಗಿ ಹೋದಂತ ವಿದ್ಯಾರ್ಥಿ 48 companies ಬಂದಿದ್ವು ನಮ್ಮ ಇದಕ್ಕೆ ಕ್ಯಾಂಪಸ್ಗೆ. ಅದ್ರೊಳಗೆ ನಾವು ಬರೀ 18 companies ಅಷ್ಟೇ ವಿದ್ಯಾರ್ಥಿಗಳನ್ನ ಕೊಟ್ವಿ, ಇನ್ನು 30 companies ನಮ್ಮ ಹತ್ರ ವಿದ್ಯಾರ್ಥಿಗಳು ಇಲ್ಲ ಅಂತ. ಸೊ ಅದ್ರೊಳಗೆ ಏನಿಲ್ಲ ಅಂದ್ರು ಕನಿಷ್ಠ 250-300 ವಿದ್ಯಾರ್ಥಿಗಳು ಬೇಕಾಗಿದ್ರು ಈ ವರ್ಷ ನಮಗೆ. ಬೇಕಾದ್ರೆ ನಮ್ಮ ಹತ್ರ ಇರೋದು ಬರೀ 65 ಹೀಗೆ ನೋಡಿದ್ರೆ ಈಗ ಪ್ರತಿ ದಿವಸ ನಮಗೆ ಸ್ಕಿಲ್ ಇರುವಂತ ಅಂದ್ರೆ ಪ್ರಾಕ್ಟಿಕಲಿ ಅವ್ರಿಗೆ ಏನಾದ್ರು ಬರ್ತಿರ್ಬೇಕು ಅಂತ ವಿದ್ಯಾರ್ಥಿಗಳನ್ನ ಕಳಿಸ್ಕೊಡಿ ಅಂತ ಹೇಳಿದ್ರೆ 100 companies ನಮ್ಮನ್ನು ಕೇಳ್ತವೆ. ಆದ್ರೆ ನಮ್ಮ ಹತ್ರ ಕಳಿಸ್ಕೊಡೋದಕ್ಕೆ ವಿದ್ಯಾರ್ಥಿಗಳಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ಸ್ಕಿಲ್ ಇರುವಂತ ಟ್ರೈನಿಂಗ್ ಕೋರ್ಸ್ಗಳನ್ನ ಅಥವಾ ಸ್ಕಿಲ್ಸ್
ಅಂದ್ರೆ ಬೇಗ ಜಾಬ್ ಆಗುತ್ತೆ, ನೀವೆಲ್ಲ ವಿದ್ಯಾರ್ಥಿಗಳು.

ಮಿಡ್ಲ್ ಕ್ಲಾಸು, ಲೋವರ್ ಮಿಡ್ಲ್ ಕ್ಲಾಸು, ಹಳ್ಳಿಯಿಂದ ಬಂದವರು, ನೀವೆಲ್ಲ ಏನ್ ಮಾಡ್ಬೇಕು ಯೋಚನೆ? ಓಕೆ, ನಾವ್ ಎಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈಗ SSLC ಮುಗಿದ ತಕ್ಷಣ ಆದಷ್ಟು ಬೇಗ ಸ್ಕಿಲ್ ಅನ್ನ, ಸ್ಕಿಲ್ ಸಿಗುವಂತ ಯಾವ್ದಾದ್ರು ಕೋರ್ಸ್ ಗಳನ್ನ ಮಾಡ್ಬೇಕು. ಅದ್ರ ಎಲ್ಲಕ್ಕಿಂತ ಬೆಸ್ಟ್ ಅಂತಂದ್ರೆ, ಯಾಕೆ ಅಂತಂದ್ರೆ 2015 ರೊಳಗಡೆ ನಾ ಹೇಳಿದೆ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಅಂತ ಒಂದು ಇಲಾಖೆಯನ್ನೇ ಮಾಡ್ಬಿಟ್ಟು. ಯುವಕರಿಗೆ ಒಂದು ಕೌಶಲ್ಯ ಬೇಕು, ಎರಡನೇದ್ದು ಅವರಿಗೆ ಎಂಟರ್ಪ್ರಿನರ್ಶಿಪ್, ಅವರಿಗೆ ಒಂದು ಉದ್ಯಮಶೀಲತೆ ಅವರಲ್ಲಿ ಹೆಚ್ಚಾಗಬೇಕು, ಅವ್ರಿಗೆ ಜೀವನೋಪಾಯ, ಅವರಿಗೆ ಲೈವ್ಲಿಹುಡ್ ಸಿಗಬೇಕು ಅನ್ನೋ ದೃಷ್ಟಿಯಿಂದ 2015 ರೊಳಗೆ ಒಂದು ವಿಶೇಷವಾದ ಒಂದು ಡಿಪಾರ್ಟ್ಮೆಂಟ್ ಅನ್ನೇ ಸರ್ಕಾರ ಸ್ಥಾಪನೆ ಮಾಡಿತು. ಓಕೆ, ಈಗ ಆ ಡಿಪಾರ್ಟ್ಮೆಂಟ್ ಕೆಲಸ ಏನಪ್ಪಾ ಅಂದ್ರೆ, ಎಲ್ಲ ಯುವಕರಲ್ಲಿ ಏನಪ್ಪ ಈ ಸ್ಕಿಲ್ಸ್ ಅನ್ನ ಜಾಸ್ತಿ ಮಾಡ್ಬೇಕು, ಅವರಲ್ಲಿ ಎಂಟರ್ಪ್ರಿನರ್ಶಿಪ್. ನೋಡಿ ಎಷ್ಟು ಸರ್ಕಾರಿ ಕೆಲಸಗಳು ಸಿಗಾಕ ಸಾಧ್ಯ ಇದೆ? ಸೊ ಹಾರ್ಡ್ಲಿ 1%, 2% ಮಾಡ್ತಾರೆ. ಸೊ ಇನ್ ಉಳಿದಾರೆಲ್ಲ ಯುವಕರು ಏನ್ ಮಾಡ್ಬೇಕು, ಅವರು ದೇ ಹ್ಯಾವ್ ಟು ಬಿಕಮ್ ಎಂಟರ್ಪ್ರಿನರ್ಸ್. ಅವರು ತಾವು ಕೆಲಸವನ್ನ ಮಾಡ್ಬೇಕು, ಇನ್ನೊಬ್ರಿಗೆ ಕೆಲಸ ಕೊಡುವಂಗ ಆಗ್ಬೇಕು. ಅದಕ್ಕೋಸ್ಕರ ಸರ್ಕಾರ ಬೇಕಾದಷ್ಟು ವ್ಯವಸ್ಥೆಗಳನ್ನ ಈಗ ಮಾಡ್ತಾ ಇದೆ. ಅದಕ್ಕೋಸ್ಕರ ಒಂದು ಹೊಸ ಡಿಪಾರ್ಟ್ಮೆಂಟ್ ನಾವೀಗ, ಸೊ ಈ ಸ್ಕಿಲ್ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ ದ ಮೇನ್ ಏನು ಅಂತಂದ್ರೆ ಟ್ರೈನಿಂಗ್ ಸೆಂಟರ್ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಆಗಿದೀವಿ, ಅದರ ಪಾರ್ಟ್ ಆಗಿದೀವಿ ನಾವು. ಸೊ ನಮ್ಮಲ್ಲಿ 6,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವೀಗ ಟ್ರೈನಿಂಗ್ ಮಾಡ್ತಾ ಇದೀವಿ. ಏನೇನು ಟ್ರೈನಿಂಗ್ ಮಾಡ್ತೀವಿ ಅಂದ್ರೆ, ಈಗ ನಾನು ಈಗ ಎಲ್ಲ ಸ್ಕಿಲ್ಸ್ ಅಂದ್ರೆ ಏನು, ಎದ್ರ ಅವಶ್ಯಕತೆ ಏನಿದೆ ಅಂತ ಹಿಂಗೆಲ್ಲ ಹೇಳಿದೆ. ಈಗ GDTC ಒಳಗಡೆ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಒಂದು ಪ್ರೆಸೆಂಟೇಷನ್ ಮಾಡ್ತೀನಿ. ನಿಮಗೇನಾದ್ರೂ ಅದಾದ್ಮೇಲೆ ನಿಮಗೆ ಬಹಳಷ್ಟು ವಿಷಯ GDTC ಬಗ್ಗೆ ಗೊತ್ತಾಗ್ತದೆ. ಸೊ ವಿ ಆರ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಟು ಟ್ರೈನ್ ಆರ್ ಟು ಗಿವ್ ಸ್ಕಿಲ್ಸ್ ಟು ದ ಯೂತ್ ಆಫ್ ದ ಕಂಟ್ರಿ ಆರ್ ಸ್ಟೇಟ್. ಓಕೆ, ನಾವೀಗ GDTC ಅಂದ್ರೆ ಏನು ಮತ್ತೆ GDTC ಏನ್ ಮಾಡ್ತಾ ಇದೆ ಅನ್ನೋದನ್ನ ನಿಮಗೆ ಒಂದ್ ಸ್ವಲ್ಪ ಅಂತ ಹೇಳ್ತೀನಿ. ಸೊ ಇದು ನಮ್ದು GDTC, ಇದು ಗವರ್ಮೆಂಟ್ ಆಫ್ ಕರ್ನಾಟಕದ್ದು ಒಂದು ವಿದ್ಯಾಸಂಸ್ಥೆ. ಯಾವ್ದು ಡಿಪಾರ್ಟ್ಮೆಂಟ್ ಅಂಡರ್ ಬರ್ತೀವಿ ನಾವು ಅಂದ್ರೆ, ನೋಡ್ರಿ ಈಗ ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್, ಎಂಟರ್ಪ್ರಿನರ್ಶಿಪ್ ಅಂಡ್ ಲೈವ್ಲಿಹುಡ್. ಓಕೆ, ಈ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ITIಗಳು, GDTCಗಳು ಮತ್ತೆ ಇನ್ನು ಹಲವಾರು ಸಂಸ್ಥೆಗಳು ಇದಾವೆ, ಟ್ರೈನಿಂಗ್ ಸೆಂಟರ್ಸ್ ಎಲ್ಲ ಇದಾವೆ. ಸೊ ಅವು ಆ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತವೆ. ನಿಮಗೆ ಯುವಕರಿಗೆ ಆದಷ್ಟು ಬೇಗ ಏನಪ್ಪಾ ಅಂತಂದ್ರೆ, ಸ್ಕಿಲ್ಸ್ ಅನ್ನ ಕಲಿಸಿ ಉದ್ಯೋಗವನ್ನ ನೀವು ಸೃಷ್ಟಿ ಮಾಡುವಂತವ್ರಾಗ್ಬೇಕು, ಮತ್ತೆ ನಿಮಗೆ ಉದ್ಯೋಗ ಆದಷ್ಟು ಬೇಗ ಸಿಕ್ಕು ನೀವು ನಿಮ್ಮ ಕಾಲ್ ಮೇಲೆ ನಿಂದಿರಬೇಕು, ಈ ಉದ್ದೇಶದಿಂದ ಈ ಡಿಪಾರ್ಟ್ಮೆಂಟ್ ಕೆಲಸ ಮಾಡ. ಬಹಳಷ್ಟು ಜನ ನೀವು SSLC ಮಾಡಿದಂತ ವಿದ್ಯಾರ್ಥಿಗಳು ಇರ್ತೀರಿ. ಓಕೆ, SSLC ಈ ವರ್ಷ ನೀವು ಮಾಡ್ತಾ ಇರುವಂತ ವಿದ್ಯಾರ್ಥಿಗಳು. ಹಾ ನೋಡಿ, ಇದು ನಾನು ಹೇಳಿದ GDTC, ಇದು 1972ರಲ್ಲಿ ಡ್ಯಾನಿಷ್ ಗವರ್ಮೆಂಟ್ ಅಂದ್ರೆ ಡೆನ್ಮಾರ್ಕ್. ಈಗ ಬಹಳಷ್ಟು ನಿಮಗೆ ವಿದ್ಯಾಸಂಸ್ಥೆಗಳು ಬೇರೆ ಬೇರೆ ವಿದೇಶದ ಒಂದು ಸಹಕಾರ ಸಹಯೋಗದಿಂದ ನಿರ್ಮಾಣ ಆಗ್ತವ. ಸೊ ನಮ್ಮದು ಕೂಡ GDTC ಇದು ಡೆನ್ಮಾರ್ಕ್ ಗವರ್ಮೆಂಟ್ ಸಹಯೋಗದಿಂದ 1972ರೊಳಗೆ ಶುರುವಾಯ್ತು. 1972 ಅಂದ್ರೆ ಈಗ ಆಲ್ರೆಡಿ ನಮ್ದು 54 ವರ್ಷದ ಒಂದು ಏನಪ್ಪಾ ಅಂತಂದ್ರೆ ಸೇವೆ ಮಾಡಿದಂತ ಒಂದು ವಿದ್ಯಾಸಂಸ್ಥೆ. ಸೊ ನಮ್ದು ಅಬ್ಜೆಕ್ಟಿವ್ ಏನಿತ್ತಪ್ಪ ಅಂತಂದ್ರೆ ನೋಡ್ರಿ, ಎಂಪ್ಲಾಯಬಲ್ ಸ್ಕಿಲ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಕೆಲಸ ದೊರಕಿಸಿಕೊಡುವಂತ ಕೌಶಲ್ಯಗಳನ್ನ ಕಲಿಸೋದು. ಸೊ ಇದರಿಂದ ಏನಾಗುತ್ತೆ ನೋಡ್ರಿ, ನಮ್ಗೆ ಕೌಶಲ್ಯ ಕೆಲಸ ದೊರಕಿಸಿಕೊಡುವಂತ ಕೌಶಲ್ಯ ನಮಗಿಂತ ಬೇಗ ಕೆಲಸ ಆಗುತ್ತೆ. ಸೊ ಬೇಗ ಕೆಲಸ ಆಗುತ್ತೆ ಅಂತಂದ್ರೆ ನಿಮಗೆ ನೀವು ಎಕನಾಮಿಕಲಿ ಫ್ರೀ ಆಗ್ತೀರಿ, ನೀವು ಯು ಕ್ಯಾನ್ ಸಪೋರ್ಟ್ ಯುವರ್ ಫ್ಯಾಮಿಲಿ, ನಿಮ್ಮ ಕುಟುಂಬವನ್ನು ಕೂಡ ನಾವು ಅದನ್ನ ಸಪೋರ್ಟ್ ಮಾಡಬಹುದು. ಆಮೇಲೆ ನಮಗೆ ಕೆಲಸ ಎಲ್ಲಿ ಸಿಗುತ್ತೆ, ಇಂಡಸ್ಟ್ರಿ ಸಿಗುತ್ತೆ, ಇಂಡಸ್ಟ್ರಿ ಒಳಗಡೆ ಪ್ರೊಡಕ್ಷನ್ ಆಗ್ತದೆ, ಪ್ರೊಡಕ್ಷನ್ ಆಗೋದ್ರಿಂದ ಟ್ಯಾಕ್ಸ್ ಹಿಂಗೆಲ್ಲ ನೋಡ್ತಾ ಹೋದ್ವಿ ಅಂತಂದ್ರೆ, ಒಂದು ದೇಶ ಬೆಳಿಬೇಕಾದ್ರೆ ಅಲ್ಲಿ ಬಹಳಷ್ಟು ಏನಿರಬೇಕು ಅಂತಂದ್ರೆ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಇರಬೇಕು. ಅಗ್ರಿಕಲ್ಚರ್ ನಂತರ ಅಂದ್ರೆ ನಾವು ಈಗ ಏನ್ ಕೃಷಿಯನ್ನ ಮಾಡ್ತೀವಲ್ಲ, ಕೃಷಿಯ ನಂತರ ಅತಿ ಹೆಚ್ಚು ಕೆಲಸವನ್ನ ದೊರಕಿಸಿ ಕೊಟ್ಟಂತದ್ದು ಅಂತಂದ್ರೆ ಇಂಡಸ್ಟ್ರಿ. ಮೀಡಿಯಂ ಸ್ಕೇಲು, ಸ್ಮಾಲ್ ಸ್ಕೇಲು, ಲಾರ್ಜ್ ಸ್ಕೇಲು ಇಂಡಸ್ಟ್ರಿ ಅಂತೆಲ್ಲ ಇದಾವೆ. ಸೊ ನಮ್ಮ ಅತಿ ಹೆಚ್ಚು ಅಂದ್ರೆ ಅಗ್ರಿಕಲ್ಚರ್ ನಂತರ ನಮಗ್ ಬೇಕಾಗಿರುವಂತ ಎಲ್ಲ ವಸ್ತುಗಳನ್ನ ತಯಾರು ಮಾಡಿಕೊಡುವಂತ ಇಂಡಸ್ಟ್ರಿಗಳು ಬೇಕಾಗ್ತವೆ. ಸೊ ಯಾವ ದೇಶದಲ್ಲಿ ಇಂಡಸ್ಟ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತವೆ, ಯಾವ ದೇಶದಲ್ಲಿ ಯುವಕರು ಹೈಲಿ ಸ್ಕಿಲ್ಡ್ ಇರ್ತಾರೆ, ಆ ದೇಶ ನೋಡಿ. ಜಪಾನ್ ಫಾರ್ ಎಕ್ಸಾಂಪಲ್, 8-10 ಕೋಟಿ ಜನಸಂಖ್ಯೆ ಇದೆ, 150 ಕೋಟಿ ನಾವಿದೀವಿ. ಜರ್ಮನಿ 8-10 ಕೋಟಿ ಜನಸಂಖ್ಯೆ, ಆದ್ರೆ ನಮಗಿಂತ ಹೆಚ್ಚು GDP ಅಥವಾ ಎಕನಾಮಿಕಲಿ ಸ್ಟ್ರಾಂಗ್ ಅವ್ರು ಇದಾರೆ. ಅಮೆರಿಕ ಬರೀ 40 ಕೋಟಿ ಜನಸಂಖ್ಯೆ. ಓಕೆ, ಈಗೇನು ಚೈನಾದವರು 140 ಕೋಟಿ ಇದಾರೆ, ಆದ್ರೂ ಅವ್ರಕ್ಕಿಂತ ಹೆಚ್ಚು ನಾವು 6-7 ಕೋಟಿ ಜನಸಂಖ್ಯೆ ಜಾಸ್ತಿ ಆಗಿದೀವಿ. ಸೊ ಇವ್ರದೆಲ್ಲ ನೋಡಿದ್ರೆ, ಸೊ ಯುವಕರಲ್ಲಿ ಕೌಶಲ್ಯ ಹೆಚ್ಚು ಆಗ್ತಾ ಆಗ್ತಾ ಆ ದೇಶಗಳು
ಎಕನಾಮಿಕ್

ದಲ್ಲಿ ಬಹಳ ಏನು ಅಂತಾರೆ ಫಾರ್ವರ್ಡ್ ಆಗ್ತವೆ ಅಥವಾ ಮುಂದೆ ಬರ್ತವೆ. ಸೊ ಇದು ಒಂದೇ ಒಂದು ನಮ್ಮಲ್ಲಿ ನಮ್ಮ ಎಜುಕೇಶನ್ ಅಲ್ಲಿ ಸ್ಕಿಲ್ಸ್ ಇಲ್ಲದೆ ಇರೋ ಕಾರಣಕ್ಕೆ ನಾವು ಹಿಂದಿದೀವಿ, ಅದನ್ನ ಈಗ ನಾವು ಹೆಚ್ಚು ಮಾಡ್ಕೋಬೇಕಾದಂತ ಸ್ಥಿತಿ ಇದೆ. ಸೊ ನಾವು ಟೆಕ್ನಿಕಲ್ ಕನ್ಸಲ್ಟೇಷನ್ ಮತ್ತು ಸರ್ವಿಸಸ್ ಕೊಡ್ತೀವಿ. ಅಂದ್ರೆ ಜಿ ಟಿ ಟಿ ಸಿ ಬೇರೆ ಬೇರೆ ಇಂಡಸ್ಟ್ರೀಸ್ಗೆ ಟೆಕ್ನಿಕಲ್ ಕನ್ಸಲ್ಟೇಷನ್ ಮತ್ತು ಸರ್ವಿಸ್ಗಳನ್ನ ಕೊಡುವಂತ ಏಕಮೇವ ವಿದ್ಯಾಸಂಸ್ಥೆ ಆಗಿದೆ. ನಾವು ಬೆಂಗಳೂರಲ್ಲಿ 72ರಲ್ಲಿ ಆರಂಭ ಆಯಿತು ನಮ್ಮ ವಿದ್ಯಾಸಂಸ್ಥೆ. 92 ಅಂದ್ರೆ 20 ವರ್ಷಗಳ ನಂತರ ಮೈಸೂರಲ್ಲಿ ಶುರು ಮಾಡಿದ್ವಿ. ಆಮೇಲೆ ಹಾಸನ, ಮಂಗಳೂರು, ಕಲಬುರಗಿ, ದಾಂಡೇಲಿ, ಹೊಸಪೇಟೆ, ಹುಬ್ಬಳ್ಳಿ, ಬೆಳಗಾವಿ, ಮದ್ದೂರು, ಕೂಡಲ ಸಂಗಮ, ಹೀಗೆ 2023 ಬರೋದ್ರೊಳಗೆ ಅಥವಾ ಈಗ ನಾವು 32 ವಿದ್ಯಾಸಂಸ್ಥೆಗಳನ್ನ ಅಂದ್ರೆ ಸ್ಕಿಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮ್ಮಲ್ಲಿ ಏನ್ ಮಾಡ್ತೀವಿ, ಡಿಪ್ಲೊಮಾ ತರಬೇತಿಗಳನ್ನ ಕೊಡ್ತೀವಿ. 4 ವರ್ಷದ ಡಿಪ್ಲೊಮಾ, 3 ವರ್ಷದ ಡಿಪ್ಲೊಮಾ, 1 ವರ್ಷದ ಕಂಪಲ್ಸರಿ ಇನ್ಪ್ಲಾಂಟ್ ಟ್ರೈನಿಂಗ್ ಅಂತ. ಅವಾಗ ನಾವು ವಿದ್ಯಾರ್ಥಿಗಳಿಗೆ 20-30 ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತೀವಿ. ಓಕೆ, ಬಹಳ ಕಡಿಮೆ ಫೀಸ್ ಕೂಡ ಬಹಳ ಕಡಿಮೆ ಇದೆ. ಆಮೇಲೆ ಎಲ್ಲ ನೀವು ಏನ್ ಫೀಸ್ಗಳನ್ನ ಕೊಡ್ತೀರಿ ಅದು ಸರ್ಕಾರದಿಂದ ಸ್ಕಾಲರ್ಶಿಪ್ ಆಗಿ ನಿಮಗೆ ವಾಪಸ್ ಬರುತ್ತೆ, ಅಂದ್ರೆ ಆಲ್ಮೋಸ್ಟ್ ಫ್ರೀ. ಓಕೆ, ನಿಮಗೆ ಫ್ರೀ ಟ್ರೈನಿಂಗ್ ಇರುತ್ತೆ, ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ 3 ವರ್ಷ ಕಲಿತ ಮೇಲೆ 4ನೇ ವರ್ಷ ನಾವು ನಿಮಗೆ 20-30 ಸಾವಿರ ರೂಪಾಯಿ ಸ್ಟೈಫಂಡ್ ಪ್ರತಿಯೊಬ್ಬ ವಿದ್ಯಾರ್ಥಿಗೆ. 1 ವರ್ಷ ಕಲ್ತ್ ಬಂದ ನಂತರ ಎಲ್ಲರಿಗೂ 100% ಜಾಬ್. ಓಕೆ, ನಮಗ್ 100% ಜಾಬ್ ಅಂತ ಹೇಳಕ್ ಆಗಲ್ಲ, ಜಿ ಡಿ ಟಿ ಸಿ ಒಳಗಡೆ 200%, 300%. ಯಾಕೆ ಅಂದ್ರೆ ಒಬ್ಬ ವಿದ್ಯಾರ್ಥಿ ನಾವು 2-3 ಕೆಲಸಗಳನ್ನ ಕೊಡಿಸ್ಕೊಡ್ತೀವಿ, ಅವನು ಚೂಸ್ ಮಾಡ್ತಾನೆ ಯಾವ್ದು ತಗೋಬೇಕು. ಸೊ ಈ ಕಂಪ್ನಿಗೆ ಹೋಗ್ಬೇಕಾ, ಈ ಕಂಪ್ನಿಗೆ ಹೋಗ್ಬೇಕಂತ ಅಂದ್ರೆ 19ರಿಂದ 20ನೇ ವಯಸ್ಸು, ಅಂದ್ರೆ ಆಲ್ಮೋಸ್ಟ್ 19ನೇ ವಯಸ್ಸು ನೀವು ಮುಗಿತಾನೆ ನೀವು ಯು ವಿಲ್ ಬಿ ಅರ್ನಿಂಗ್ 20-30,000 ರುಪೀಸ್. ಓಕೆ, ಆಮೇಲೆ ನೀವು ಒಳ್ಳೊಳ್ಳೆ ಕಂಪ್ನಿಗಳು, ನಾಟ್ ಓನ್ಲಿ ಕಂಪ್ನೀಸ್ ನಮ್ಮ ದೇಶದೊಳಗೆ ಅಷ್ಟೇ ಅಂತಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ನಮ್ಮ ವಿದ್ಯಾರ್ಥಿ ಹೋಗಿದ್ದಾರೆ. ಸೊ ಈಗ 32 ಡಿಪ್ಲೊಮಾ ಕೇಂದ್ರಗಳು ಇದಾವೆ ನಮ್ದು ಜಿ ಡಿ ಡಿ ಸಿ. ಮುಂದೆ ಸರ್, ಮುಂದಿನ ಸ್ಲೈಡ್. ಓಕೆ, ಸೊ 32 ನೀವು ಎಲ್ಲ ನೋಡಿದ್ರೆ 32 ಡಿಪ್ಲೊಮಾ ಕೇಂದ್ರಗಳು ಇದಾವೆ. ಎಂ ಎಸ್ ಡಿ ಸಿ ಅಂದ್ರೆ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ 6 ಇದೆ ನಮ್ಮಲ್ಲಿ. ಈಗ ಸ್ಕಿಲ್ ಪಾರ್ಕ್ ಕೂಡ ಮಾಡೋರಿದೀನಿ, ಬಳ್ಳಾರಿ ಒಳಗಡೆ ಒಂದು ಸ್ಕಿಲ್ ಪಾರ್ಕ್ ಕೂಡ ಮಾಡೋದು. ಒಟ್ಟು 38 ಸಂಸ್ಥೆಗಳಿದಾವೆ, ಹೊಸ ಸಂಸ್ಥೆಗಳು ಇನ್ನೂ 7 ಬರ್ತಾ ಇದಾವೆ. ಸೊ ಎಲ್ಲ ಸೇರಿ ಇನ್ನೊಂದು 2-3 ವರ್ಷದಲ್ಲಿ 52 ಸ್ಕಿಲ್ ಸೆಂಟರ್ಸ್ ಇರುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಸೊ ಈಗ ಏನು ಅಂತಂದ್ರೆ ಈ ಜಿ ಟಿ ಟಿ ಸಿ ವಿಶೇಷತೆ ಏನು ಅಂತ ನೀವು ನೋಡಿ. ಏನ್ ವಿಶೇಷತೆಪ್ಪ ಅಂತಂದ್ರೆ ನಮ್ಮಲ್ಲಿ ಈಗ ಸ್ಕಿಲ್ಸ್ ಕಲಿಸ್ಬೇಕು ಅಂದ್ರೆ ನೋಡ್ರಿ, ಪಾಠ ಮಾಡೋದಲ್ಲ, ಪಾಠ ಮಾಡೋದ್ರಿಂದ ಸ್ಕಿಲ್ಸ್ ಬರಲ್ಲ, ನಾವು ಪ್ರಾಕ್ಟಿಕಲ್ ಮಾಡಿಸ್ಬೇಕಾಗ್ತದೆ. ಅದಕ್ಕೋಸ್ಕರ 70% ಪ್ರಾಕ್ಟಿಕಲ್ಸ್ ಮತ್ತು 30% ಥಿಯರಿ, ಈ ಸಿಸ್ಟಮ್ ಮೇಲೆ ನಮ್ದು ಟ್ರೈನಿಂಗ್ ನಡೀತದೆ. ಅಂದ್ರೆ ನಿಮಗೆ ಹೆಚ್ಚು ಹೆಚ್ಚು ನಿಮ್ಮ ಕಲಿಕೆ ಪ್ರಾಕ್ಟಿಕಲ್ ಮಾಡ್ಕೊಳ್ಳೋದ್ರಿಂದ ಪ್ರಾಕ್ಟಿಕಲ್ ಮಾಡೋದ್ರಿಂದ ಆಗುತ್ತೆ ಹೊರತು ಥಿಯರಿ ಕ್ಲಾಸ್ ರೂಮ್ ನಲ್ಲಿ ಆಗಲ್ಲ. ಎರಡನೇದು, ಆಲ್ ಜಿ ಟಿ ಸಿ ಸೆಂಟರ್ಸ್ ಆರ್ ಇಕ್ವಿಪ್ಡ್ ವಿತ್ ಲೇಟೆಸ್ಟ್ ಟೆಕ್ನಾಲಜಿ ಅಂಡ್ ಲ್ಯಾಬ್ ಫೆಸಿಲಿಟೀಸ್. ನಮ್ಮ ಹತ್ರ 20 ಲಕ್ಷದಿಂದ 50 ಲಕ್ಷ 60 ಲಕ್ಷ, ಈಗಂತೂ 1-1 ಕೋಟಿ 2-2 ಕೋಟಿ ಮಷಿನರೀಸ್ ಇದೆ. ಆ ಮಷಿನರೀಸ್ ಎಲ್ಲ ವಿದ್ಯಾರ್ಥಿಗಳೇ ಆಪರೇಟ್ ಮಾಡ್ತಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಇನ್ಸ್ಟಿಟ್ಯೂಷನ್. ಮತ್ತೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಮಾಡಿದೀವಿ, ಇಲ್ಲಿ 15 ಸೆಂಟರ್ಸ್ ಇದೆ ನಮ್ಮ ರಾಜ್ಯದಲ್ಲಿ. ಓಕೆ, ಬೇರೆ ಬೇರೆ ಇಂಡಸ್ಟ್ರಿ ಪಾರ್ಟ್ನರ್ಸ್ ಇದಾರೆ. ಓಕೆ, ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ದೇಶದಲ್ಲಿ ಅಥವಾ ವಿದೇಶದಲ್ಲೂ ಇರುವಂತ ದೊಡ್ಡ ಕಂಪ್ನಿಗಳು ಜಿ ಟಿ ಟಿ ಸಿ ಜೊತೆ ಸೇರ್ಕೊಂಡು ನಮ್ಮ ಲ್ಯಾಬ್ ಗಳನ್ನ ಸೆಟಪ್ ಮಾಡಿದ್ದಾರೆ, ನಮಗೆ ಇಂಡಸ್ಟ್ರಿ ಪಾರ್ಟ್ನರ್ ಆಗಿದ್ದಾರೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಾವು ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಕಲಿಸ್ಕೊಡ್ತೀವಿ, ಕೌಶಲ್ಯಗಳನ್ನು ಕಲಿಸ್ಕೊಡ್ತೀವಿ. ಮತ್ತೆ ಮ್ಯಾಂಡೇಟರಿ 1 ವರ್ಷ ಟ್ರೈನಿಂಗ್ ಹೇಳ್ದಲ್ಲ, ಅದನ್ನ ಹಾಕ್ತೀವಿ. ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇನ್ ಇಂಡಿಯಾ ಅಂಡ್ ಅಬ್ರಾಡ್, ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಈ ವರ್ಷದಿಂದ ನೋಡಿ, ಈಗ ನಮ್ಗೆ 2-3 ವರ್ಷದಿಂದ ನಮ್ ಸುಮಾರಷ್ಟು ಜನ ವಿದ್ಯಾರ್ಥಿಗಳು 20-30% ಆಫ್ ಅವರ್ ಸ್ಟೂಡೆಂಟ್ಸ್ ಆರ್ ವರ್ಕಿಂಗ್ ಇನ್ ಅಬ್ರಾಡ್. ಯಾಕೆ ಅಂದ್ರೆ ಅಲ್ಲಿ ನಾನು ಹೇಳಿದೆ ನಿಮಗೆ, ಸ್ಕಿಲ್ಸ್ ಇರುವಂತಹ ವಿದ್ಯಾರ್ಥಿಗಳು ಅಥವಾ ಸ್ಕಿಲ್ಸ್ ಇರುವಂತಹ ಯುವಕರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ. ಹಾಗಾಗಿ ನೀವು ಸ್ಕಿಲ್ಸ್ ಕಲ್ತ್ ಬಿಟ್ರೆ ನೀವು ಭಾರತದೊಳಗೆ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೆಲಸ ಗಿಟ್ಟಿಸ್ಕೋಬಹುದು. ನಮ್ಮಲ್ಲಿಯೇ ವಿದ್ಯಾರ್ಥಿನಿಯರು ಸುಮಾರು ಜನ ಜರ್ಮನಿ ಒಳಗಿದ್ದಾರೆ, ಈಗ ಜಪಾನ್ ಒಳಗಿದ್ದಾರೆ. ಓಕೆ, ಆಮೇಲೆ ಬೇರೆ ಬೇರೆ ದೇಶದಲ್ಲಿ, ಯುರೋಪದ ಎಷ್ಟೋ ಕಂಟ್ರಿ ಒಳಗಿದೆ, ಆಸ್ಟ್ರೇಲಿಯಾದೊಳಗಿದ್ದಾರೆ. ಇದು 72ರಿಂದ ನಡೆದುಕೊಂಡು ಬಂದಂತದ್ದು. ಅಂದ್ರೆ ನಿಮಗೆ ಗೊತ್ತಿರಲಿ, ಇದು ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ನಾವು ನಿಮಗೆ ಕೆಲಸ ಗಿಟ್ಟಿಸ್ಕೊಡ್ತೀವಿ. ನಮ್ಮ ದೇಶದೊಳಗಡೆ ನೋಡಿ, ಎಚ್ ಎಲ್, ಇಸ್ರೋ, ಬಿ ಎಲ್, ಡಿ ಆರ್ ಡಿ ಒ, ಬಿ ಎಚ್ ಎಲ್ ಇಂತಹ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನಿಮಗೆ ಏನು ಕೆಲಸ ಸಿಗುತ್ತೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಹೇಳಿ ನಾವು ರಿಕಗ್ನೈಸ್ ಆಗಿದ್ದೀವಿ. ಜಿ ಡಿ ಡಿ ಸಿ ಅಲ್ಯೂಮಿನಿ ನೆಟ್ವರ್ಕ್ ಆಲ್ ಓವರ್ ದ ವರ್ಲ್ಡ್ ಇದೆ, ನಮ್ಮ ದೇಶದೊಳಗಷ್ಟೇ ಅಲ್ಲ, ಆಲ್ ಓವರ್ ದ ವರ್ಲ್ಡ್.

ನಮ್ಮ ನೆಟ್ವರ್ಕ್ ಇದೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ಬಳಸ್ಕೋಬಹುದು. ಇದು ನಮ್ದು ವಿಶೇಷತೆಗಳು. ಈಗ ಜಿರಿಟಿಸಿ ಯಾವ ರೀತಿ ಆಕ್ಟಿವಿಟೀಸ್ ನೋಡಿ, ಲಾಂಗ್ ಟರ್ಮ್ ಪ್ರೋಗ್ರಾಮ್ಸ್ ಅಂದ್ರೆ 4 ವರ್ಷದ ಡಿಪ್ಲೊಮಾ ನಾವು ಮಾಡ್ತೀವಿ, ಅದ್ರ ಜೊತೆಗೆ ಪೋಸ್ಟ್ ಡಿಪ್ಲೊಮಾ ಮಾಡ್ತೀವಿ, ಅದ್ರ ಜೊತೆಗೆ ಎಂ ಟೆಕ್ ಕೋರ್ಸ್ ಗಳನ್ನ ಮಾಡ್ತೀವಿ, ಹಾಗೆ ಸುಮಾರಷ್ಟು ಲಾಂಗ್ ಟರ್ಮ್ ಇದನ್ನ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಿಸಿಷನ್ ನೋಡ್ರಿ, ಕಾಂಪೋನೆಂಟ್ಸ್ ಫಾರ್ ಏರೋಸ್ಪೇಸ್, ಏರೋನಾಟಿಕ್ಸ್, ಆರ್ ಎನ್ ಡಿ ಕನ್ಸಲ್ಟೆನ್ಸಿ ಎಟ್ಸೆಟ್ರಾ. ಓಕೆ, ನಾವು ಬರೀ ಏನಪ್ಪ ಅಂತಂದ್ರೆ ಬರೀ ಟ್ರೈನಿಂಗ್ ಕೊಡಲ್ಲ, ಜೊತೆ ಜೊತೆಗೆ ಇಂಡಸ್ಟ್ರೀಸ್ಗೆ ಬೇಕಾಗುವಂತ ಏನು ಅಂತಂದ್ರೆ ಸರ್ವಿಸಸ್ ಅನ್ನು ಮಾಡ್ತೀವಿ. ಶಾರ್ಟ್ ಟರ್ಮ್ ಪ್ರೋಗ್ರಾಮ್ಸ್ ಮಾಡ್ತೀವಿ 3 ತಿಂಗಳು. ಈಗ ಯಾವ್ದೋ ಒಬ್ನು ಐ ಟಿ ಐ ಮುಗಿಸಿದಾನೆ, ಬಿ ಎ ಮುಗಿಸಿದಾನೆ, ಬಿ ಕಾಮ್ ಮುಗಿಸಿದ್ದಾರೆ, ಆಮೇಲೆ ಎಸ್ ಎಸ್ ಎಲ್ ಸಿ ಮುಗಿಸಿದ್ದಾರೆ, ಸರ್ ನಾವ್ ಏನ್ ಮಾಡ್ಬೇಕು, ನಮಗೆ ಕೆಲಸ ಸಿಗ್ತಾ ಇಲ್ಲ, ಯಾರಿಗೂ ಕೆಲಸ ಸಿಗಲ್ಲ, ಸ್ಕಿಲ್ಸ್ ಇಲ್ಲ ಅಂದ್ರೆ ಅವ್ರಿಗೆ ಏನ್ ಮಾಡ್ತೀವಿ ನಾವು 3 ತಿಂಗಳು, 6 ತಿಂಗಳು, 9 ತಿಂಗಳು, 12 ತಿಂಗಳು, ಈ ರೀತಿಯಾದಂತ ಶಾರ್ಟ್ ಟರ್ಮ್ ಕೋರ್ಸ್ ಗಳನ್ನ ಮಾಡ್ತೀವಿ. ಅವ್ರಿಗೆ ಸ್ಕಿಲ್ಸ್ ಕಲಿಸ್ತೀವಿ, ಸ್ಕಿಲ್ಸ್ ಕಲಿಸಿ ಇಮಿಡಿಯೇಟ್ಲಿ ನಾವು, ನಮಗ್ ಗೊತ್ತಿದೆ ಯಾವ ಇಂಡಸ್ಟ್ರೀಸ್ ರಿಕ್ವೈರ್ಮೆಂಟ್ ಇದೆ, ಇಮಿಡಿಯೇಟ್ಲಿ ನಾವು ಅವ್ರನ್ನ ಕಾಲ್ ಮಾಡ್ತೀವಿ, ಇಂಡಸ್ಟ್ರೀದವ್ರಿಗೆ ಜೊತೆಗೆ ಇದನ್ನ ಮಾಡ್ಕೊಂಡು ಅವ್ರಿಗೆ ಇಮಿಡಿಯೇಟ್ ಕೆಲಸ ಹಾಸ್ತೀವಿ. ಸೊ 100% ಇಂಟರ್ನ್ಶಿಪ್ ಇದೆ. ಸ್ಕಿಲ್ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್ಸ್ ಲೈಕ್ ಈ ಹೊಸ ಹೊಸ ಶಬ್ದಗಳನ್ನ ನೀವೆಲ್ಲ ಕೇಳಿರ್ಬೋದು, ಏನು ಅಂತಂದ್ರೆ ಅಪ್ಸ್ಕಿಲ್ ಆಗ್ಬೇಕು, ಮಲ್ಟಿ ಸ್ಕಿಲ್ ಆಗ್ಬೇಕು, ಈ ರೀತಿ ಬರೇ ಸ್ಕಿಲ್ಸ್ ಅಷ್ಟೇ ಇದ್ರೆ ಸಾಲದು. ಈಗ ಸೊ ನೀವೇನಾಗ್ಬೇಕು ಅಂತಂದ್ರೆ ಇರುವಂತಹ ನೀವು ಒಂದ್ ಯಾವ್ದೋ ಒಂದು ಮಷಿನ್ ಆಪರೇಟ್ ಮಾಡಕ್ ಬರುತ್ತೆ, ಅಥವಾ ನಿಮಗೆ ಏನೋ ಒಂದು ಸ್ಕಿಲ್ ಬರುತ್ತೆ. ಓಕೆ, ಆದ್ರೆ ನೀವು ಅದನ್ನ ಈಗ ರೋಬೋಟಿಕ್ಸ್, ಈಗ ಏನಾಗ್ತಾ ಇದೆ, ಆಟೋಮೇಷನ್ ಆಗ್ತಾ ಇದೆ, ಇಲೆಕ್ಟ್ರಾನಿಕ್ಸ್ ಬರ್ತಾ ಇದೆ, ರೋಬೋಟಿಕ್ಸ್ ಬರ್ತಾ ಇದಾವೆ, AI ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ರೀತಿಯಾಗಿ ಎಲ್ಲ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇರೋದ್ರಿಂದ ನೀವು ಅಪ್ಗ್ರೇಡೇಷನ್ ಆಗ್ಬೇಕು. ಅದಕ್ಕೋಸ್ಕರ ನಾವು ಎನ್ಹಾನ್ಸ್ಮೆಂಟ್ ಆಫ್ ಸ್ಕಿಲ್ಸ್ ಮಾಡಲು ಕೂಡ GTDC ಮಾಡುತ್ತೆ. ನೆಕ್ಸ್ಟ್, ಇದು ನಮ್ಮ ಆಕ್ಟಿವಿಟೀಸ್ GTDC ಏನೇನ್ ಮಾಡುತ್ತೆ ಅಂತ. ಓಕೆ, ನಾನು ಹೇಳಿದೆ ಬೇರೆ ಬೇರೆ, ನಮ್ಮ ಹತ್ರ ಈಗ ಸದ್ಯಕ್ಕೆ 7 ಡಿಪ್ಲೊಮಾ ಇದೆ. ಓಕೆ, ಒಂದು ಪೋಸ್ಟ್ ಡಿಪ್ಲೊಮಾ ಇದೆ, ಇನ್ನೊಂದು ಎಂ ಟೆಕ್ ಕೋರ್ಸ್ ಇದೆ, ಒಟ್ಟು ನಮ್ಮ ಹತ್ರ 9 ಕೋರ್ಸ್ ಇದೆ. ಓಕೆ, ಎಲ್ಲ 9 ಕೋರ್ಸ್ ನೋಡಿ, ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮಾ ಇನ್ ಮೆಕೆಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಇವೆಲ್ಲ ಹೊಸದಾಗಿ, ಫಸ್ಟ್ ನಾವು ಶುರು ಮಾಡಿದ್ದು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಓನ್ಲಿ. ಆಮೇಲೆ ಇಂಡಸ್ಟ್ರೀಸ್ ರಿಕ್ವೈರ್ಮೆಂಟ್ ಮೇಲೆ, ಜಾಗತಿಕ ಒಂದು ರಿಕ್ವೈರ್ಮೆಂಟ್ ಅನ್ನ ನಾವು ಗಮನಿಸ್ತಾ ಹೊಸ ಹೊಸ ಕೋರ್ಸ್ ಗಳನ್ನ ಶುರು ಮಾಡಿದೀವಿ. ಲೈಕ್ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಆಟೋಮೇಷನ್ ಅಂಡ್ ರೋಬೋಟಿಕ್ಸ್, ಡಿಪ್ಲೊಮಾ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಆಮೇಲೆ ಇವು 7 ಡಿಪ್ಲೊಮಾ. ಅದ್ರ ಜೊತೆಗೆ ಪೋಸ್ಟ್ ಡಿಪ್ಲೊಮಾ ಇನ್ ಟೂಲ್ ಡಿಸೈನ್ ಅಂತ ಒಂದು ಡಿಸೈನ್ ಕೋರ್ಸ್ ಇದೆ, ಎಂ ಟೆಕ್ ಇನ್ ಟೂಲ್ ಇಂಜಿನಿಯರಿಂಗ್ ಅಂತ ಇನ್ನೊಂದು ಕೋರ್ಸ್ ಇದೆ. ಎಲ್ಲ ಸೇರಿ ಪ್ರತಿ ವರ್ಷ 6,500 ಹತ್ತತ್ರ ವಿದ್ಯಾರ್ಥಿಗಳಿಗೆ ನಾವು ಫುಲ್ ಟೈಮೇ ಕೊಡ್ತೀವಿ. ಶಾರ್ಟ್ ಟೈಮ್ ಎಲ್ಲ 15,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಶಾರ್ಟ್ ಟೈಮ್ ಕೋರ್ಸ್ ಗಳನ್ನ ಕೊಡ್ತೀವಿ. ನೋಡ್ರಿ, ಇಲ್ಲಿವರೆಗೂ 2.5 ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಬೇರೆ ಬೇರೆ ಕಂಪ್ನಿಗಳಲ್ಲಿ, ಯಾವ ಕಂಪ್ನಿಗಳಿಗೆ ನೋಡ್ರಿ, ಇಲ್ಲಿ ಬೇಕರ್ಸ್, ಟಾಟಾ, IFB, ಇಂಡೋಮಿಮ್, ಟೊಯೋಟಾ, ಇಂಟೆಲ್, ಓಕೆ, TVS, ಕ್ವೆಸ್ಟ್, ರೆಕ್ಸ್ರಾತ್, ಎಂತೆಂತ ಅದ್ಭುತ L&T ಅಂತ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು 1,000 ರೂಪಾಯಿಗಳ ಸ್ಯಾಲರಿ, ಏನ 1,00,000 ರೂಪಾಯಿ ಸ್ಯಾಲರಿಗಳನ್ನ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಈಗ ಸೆಂಟರ್ ಆಫ್ ಎಕ್ಸಲೆನ್ಸಸ್ ಅಂತ ಹೇಳಿದೆ ಅಂದ್ರೆ ಜಾಗತಿಕವಾಗಿ ಇಮಿಡಿಯೇಟ್ಲಿ, ಈಗ ಸೀಮನ್ಸ್ ಅಂತ ಒಂದು ಕಂಪ್ನಿ ಇರುತ್ತೆ, ಓಕೆ, ಬೇರೆ ಬೇರೆ ಯಾವ್ದು ಟೊಯೋಟಾ ಅಂತ ಕಂಪ್ನಿ, ಅವ್ರಿಗೆ ಇಮಿಡಿಯೇಟ್ಲಿ ಏನು ಅಂದ್ರೆ ಹೊಸ ಹೊಸ ಟೆಕ್ನಾಲಜಿಗಳು ಏನು ಬರ್ತಾವಲ್ಲ ಅದನ್ನ, ಆ ಹೊಸ ಟೆಕ್ನಾಲಜಿಗಳನ್ನ ಏನು ಅಂದ್ರೆ ಕಲಿತಂತ ವಿದ್ಯಾರ್ಥಿಗಳು ಬೇಕಾಗ್ತಾರ. ಯಾಕಂದ್ರೆ ಅವ್ರಿಗೆ ಹೋದ್ಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಕುಂದ್ರೋದಕ್ಕಾಗಲ್ಲ, ಅವ್ರಿಗೆ ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆ ಇರಲ್ಲ, ಅದಕ್ಕೆ ಟ್ರೈನಿಂಗ್ ಸೆಂಟರ್ ಅಲ್ಲೇ ಕಲ್ತು ಬರಬೇಕು. ಹಾಗಾಗಿ ಇವ್ರು ನೋಡ್ರಿ, PTC, ಸೀಮನ್ಸ್, ಡೆಸಾಲ್ಟ್ ಅಂತ ಒಂದು ಕಂಪ್ನಿ ಇದೆ, ಅಮೆರಿಕನ್ ಕಂಪ್ನಿ. ಓಕೆ, ಇವರೆಲ್ಲ ಏನ್ ಮಾಡಿದ್ದಾರೆ ನಮ್ಮಲ್ಲಿ, ನೀವು ಚೆಕ್ ಮಾಡಿದ್ರೆ ಮೈಸೂರು, ದಾಂಡೇಲಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಶಿವಮೊಗ್ಗ, ಹರಿಹರ, ತುಮಕೂರು, ಇಲ್ಲಿ ಎಲ್ಲ ಕಡೆ ತಮ್ಮ ತಮ್ಮ ಲ್ಯಾಬೊರೇಟರಿಗಳನ್ನ ಸೆಟ್ ಮಾಡಿದ್ದಾರೆ, ಇಲ್ಲಿ ಪಕ್ಕದಲ್ಲಿ ನೀವು ನೋಡಬಹುದು. ಓಕೆ, ಅವರು ತಮ್ಮಲ್ಲಿ ಇರುವಂತಹ ವ್ಯವಸ್ಥಿತವಾದಂತ ಏನಪ್ಪ ಅಂದ್ರೆ ಮಷಿನರೀಸ್ ಅನ್ನ, ಇಕ್ವಿಪ್ಮೆಂಟ್ಸ್ ಅನ್ನ GTDC ಕೊಟ್ಟಿದ್ದಾರೆ. ನೀವೇ ಇಲ್ಲಿ ವಿದ್ಯಾರ್ಥಿ ಟ್ರೈನಿಂಗ್ ಕೊಡ್ರಿ, ನೀವು ಟ್ರೈನಿಂಗ್ ಕೊಟ್ಮೇಲೆ ನಾವು ನಿಮ್ಮ ವಿದ್ಯಾರ್ಥಿಗಳನ್ನ ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡ್ಕೋತೀವಿ ಅಂತ. ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಏನು GTDC, ಈಗ ನೋಡ್ರಿ ನಾವು ಏನ್ ಹೇಳಿದ್ವಿ, GTDC ಇಸ್ ರಿಕಗ್ನೈಸ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್, ಓಕೆ, ಆಸ್ ಎ ಏನಪ್ಪ ಅಂದ್ರೆ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು. GTDC ಹ್ಯಾಸ್ ಅಕ್ವೈರ್ಡ್ ಎಕ್ಸ್ಪರ್ಟೈಸ್ ಓವರ್ 45 ಇಯರ್ಸ್. ನೋಡಿ, ನಾವು ಏರ್ಸ್ಪೋರ್ಸ್ಗೆ, ಇಸ್ರೋಗೆ, ಅವ್ರಿಗೆಲ್ಲ ಕೆಲಸ ಮಾಡ್ತಾ ಇದೀವಿ, ಮೆಡಿಕಲ್ ಅಲ್ಲಿ L&T ಕಂಪ್ನಿಗೆ, ಇಲೆಕ್ಟ್ರಿಕಲ್ ಇನ್ ಎಲೆಕ್ಟ್ರಾನಿಕ್ಸ್ BHL, MLO, ಆ ಕಂಪ್ನಿಗಳಿಗೆ. ನಮ್ಮ ಹತ್ರ ಇರುವಂತಹ ಮಷಿನರೀಸ್ ಅಂಡ್ ಇಕ್ವಿಪ್ಮೆಂಟ್ಸ್, ಒಂದೊಂದು ಮಷೀನು ಇದು ನೋಡಿ, DMG MORI, CNC ಮಿಲ್ಲಿಂಗ್ ಮಷೀನ್ ಅಂತ ಮೊದಲನೇ ಮಷೀನ್ ಏನ್ ನೀವು ನೋಡ್ತಾ ಇದ್ರಿ, ಇಟ್ ಕಾಸ್ಟ್ 5 ಕ್ರೋರ್ಸ್. ಓಕೆ, ನಾವ್ ಈಗೆಲ್ಲ ವರ್ಡ್ ಸ್ಕಿಲ್ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀನಿ ಮುಂದೆ ಬರ್ತಾ. ಸೊ ಕೋಟ್ಯಾಂತರ ರೂಪಾಯಿಯ ಮಷಿನರೀಸ್ ಅನ್ನ, ಇಕ್ವಿಪ್ಮೆಂಟ್ಸ್ ಅನ್ನ ನಮ್ಮ

0: ನೀವು ನಮ್ ವರ್ಕ್ ಶಾಪ್ ಬಂದ್ರೆ ಕಾಣಬಹುದು. ಬಹಳಷ್ಟು ಜನ ಎಲ್ಲ ಬಂದಿರ್ತಾರೆ ಮೊನ್ನೆ ರೀಸೆಂಟ್ ಆಗಿ. ಓಕೆ, ನಮ್ಮ ಧಾರವಾಡದ ಡಿಸಿ ನಮ್ಮ ಇನ್ಸ್ಟಿಟ್ಯೂಷನ್ ಬಂದಿದ್ರು. ಶಿ ವಾಸ್ ಸೋ ಮಚ್ ಫ್ಯಾಸಿನೇಟೆಡ್, ಅಂದ್ರ ನಮ್ಮ ಮಷಿನರೀಸ್ ಇಕ್ವಿಪ್ಮೆಂಟ್ಸ್ ಅನ್ನು ಮಾಡಿರುವಂತ ಕೆಲಸವನ್ನು ನೋಡಿ ಅವ್ರಿಗೆ ಭಾರಿ ಅದ್ಭುತ ಅನಿಸಿ, ಇಂತ ಇಷ್ಟು ಒಳ್ಳೆ ಇನ್ಸ್ಟಿಟ್ಯೂಷನ್ ನಮ್ಮ ಧಾರವಾಡದಲ್ಲಿ ಇದೆಯಾ. ಅಷ್ಟೇ ಅಲ್ಲ, ಅವರು ಶಿ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಓಕೆ, ಸೊ ಅದನ್ನ ಮುಂದೆ ತೋರಿಸ್ತೀನಿ ನಿಮಗೆ. ಸರಿ, ಇಂಥ ಮಷಿನರೀಸ್ ಇಕ್ವಿಪ್ಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ. ಮತ್ತೆ ಇದ್ರ ಮೇಲೆ ಎಲ್ಲ ಬರೀ ತೋರಿಸೋದಕ್ಕಿಲ್ಲ, ಇದ್ರೆಲ್ಲ ಇದ್ರಗ ಈ ಮಷಿನ್ಗಳ ಮೇಲೆ ನಾವು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಕೊಡ್ತೀವಿ. ದೇ ವಿಲ್ ಬಿ ಏಬಲ್ ಟು ಆಪರೇಟ್. ಮತ್ತೆ ನಾವು ಹಂಗಂದ ತಕ್ಷಣ ಮಷಿನ್ ಆಪರೇಟರ್ ಹಂಗೇನಿಲ್ಲ, ನೀವು ಯು ಕ್ಯಾನ್ ಬಿಕಮ್ ಇಂಜಿನಿಯರ್ಸ್. ಡಿಪ್ಲೊಮಾ ಮಾಡಿದ್ಮೇಲೆ ಇಂಜಿನಿಯರಿಂಗೂ ಮಾಡಬಹುದು. ಈ ಡಿಪ್ಲೊಮಾದಲ್ಲಿ ನೀವು ನೋಡ್ರಿ, ಒಂದು ಮಷಿನ್ ಒಂದು ಓನರು ಆಗ್ಬಹುದು, ಕಂಪನಿ ಓನರ್ ಕೂಡ ಆಗ್ಬಹುದು. ಸೊ ಆ ರೀತಿ ಆಗ್ಬೇಕು ಅಂದ್ರೆ ನೀವು ಇಂಥದ್ರ ಮೇಲೆಲ್ಲ ಕೆಲಸ ಕಲ್ತಿರ್ಬೇಕು. ಸ್ಕಿಲ್ಸ್ ಕಲಿತ ಮೇಲೆ ಅಷ್ಟೇನೆ ಇದನ್ನೆಲ್ಲ ಮಾಡಕ್ ಸಾಧ್ಯ ಐತೆ, ಹೊರತು ಇದ್ರ ಬಗ್ಗೆ ಬರೀ ತಿಳ್ಕೊಂಡ್ರೆ ಸಾಧ್ಯ ಇಲ್ಲ. ಇದನ್ ಮೇಲೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನಿಮಗೆಲ್ಲ ಕೆಲಸ ಮಾಡಿಸೋದು ಕಲಿಸ್ತೀವಿ ನಾವೆಲ್ಲ. ಓಕೆ, ಸೊ ಈಗ ನೋಡಿ, ನಾವು ಟೂಲಿಂಗ್ ಅಚೀವ್ಮೆಂಟ್ಸ್ ಅಂತ ಇದು. ಸೊ ಇದು ನಾವು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಅಂತ. ಯಾವುದೇ ಪ್ಲಾಸ್ಟಿಕ್ ಕಾಂಪೋನೆಂಟ್ಸ್ ನೀವು ಹಿಡಿದ್ರೆ ಅಂತ ಕೊಡ್ರಿ. ಸೊ ಫಾರ್ ಎಕ್ಸಾಂಪಲ್, ಇದೊಂದು ಪೆನ್ ಇದೆ. ಸೊ ಇದರಲ್ಲಿ ಎಷ್ಟೊಂದು ಕಾಂಪೋನೆಂಟ್ಸ್ ಇದೆ, ಇದು ಟೋಪನ್ ಇದೆ. ಓಕೆ, ನೀವು ಹಿಂಗೆಲ್ಲ ತೆಗೆದ್ರೆ ಇದ್ರೊಳಗೆ ಒಂದು 5-6 ಪ್ಲಾಸ್ಟಿಕ್ ಕಾಂಪೋನೆಂಟ್ಸ್ ಬರ್ತದೆ. ಸೊ ಇದನ್ನೆಲ್ಲ ಯಾರು ಮಾಡಿದ್ದಾರೆ? ಓಕೆ, ಒಬ್ಬ ಟೂಲ್ ಅಂಡ್ ಡೈ ಮೇಕರ್ ಮಾಡಿದ್ದಾರೆ. ಸೊ ಯಾವುದೇ ಪ್ಲಾಸ್ಟಿಕ್ ಕಾಂಪೋನೆಂಟ್ ಇರಲಿ, ಅದನ್ನ ಮಾಡೋದಕ್ಕೆ ಬೇಕಾಗಿರುವಂತ ಡೈ, ಇಲ್ಲಿ ನೋಡ್ರಿ ಪ್ರಿಸಿಷನ್ ಬ್ಲೋ ಮೌಲ್ಡ್ ಅಂತ ನಾವು ಸಿಡೆಲ್ ಫ್ರಾನ್ಸ್ ಅವರಿಗೆ ಮಾಡಿರುವಂತ ಕೆಲಸ ಇದು. ಸೊ ನೀವು ಪೆಪ್ಸಿ ಕೋಕದ್ದು ಅವೆಲ್ಲ ಬಾಟ್ಲ್ ಗಿಟ್ಲ್ ನೋಡಿದ್ರೆ ಆ ಸಿಡೆಲ್ ಕಂಪ್ನಿ ಅವರಿಗೆ ಸಪ್ಲೈಯರ್ಸ್ ಇದಾರೆ. ಓಕೆ, ಸೊ ಹೀಗೆ ನೀವು ಯಾವುದೇ ಮನೆಯಲ್ಲಿ ಅಥವಾ ನೀವು ಬಳಸುವಂತ ಯಾವುದೇ ವಸ್ತುವನ್ನ ಹಿಡೀರಿ, ಅದರಲ್ಲಿ ಟೂಲ್ ಅಂಡ್ ಡೈ ಮೇಕರ್ ಓಕೆ ಕೆಲಸ ಇದೆ. ನೀವು ಬಳಸ್ತಾ ಇರೋ ಮೊಬೈಲ್ ಇರ್ಬೋದು, ಈಗ ನಾನು ಈಗ ಬಳಸ್ತಾ ಇರೋ ಲ್ಯಾಪ್ಟಾಪ್ ಇರ್ಬೋದು. ಈಗ ನಾವು ಗುಂಡಿಯಿಂದ ಹಿಡ್ಕೊಂಡು ಈಗ ನಾವೆಲ್ಲ ಹಿಂಗ ಒಂದು ಒಂದು ಗುಂಡಿ ಹಾಕ್ಬೇಕಂದ್ರೆ ಪ್ಲಾಸ್ಟಿಕ್ ಇದಿರುತ್ತೆ. ಸೊ ಯಾವುದೇ ಪ್ಲಾಸ್ಟಿಕ್ ವಸ್ತುವನ್ನು ನೀವು ಹಿಡಿದ್ರೆ ಅದನ್ನ ಯಾರು ಮಾಡಿದಾರಪ್ಪ ಅಂತಂದ್ರೆ ಟೂಲ್ ಅಂಡ್ ಡೈ ಮೇಕರ್ಸ್ ಮಾಡಿರ್ತಾರೆ, ಅಥವಾ ಜಿರಿಟಿಸಿ ಇಂದ ಟ್ರೈನ್ ಆದಂತಹ ಒಬ್ಬ ವಿದ್ಯಾರ್ಥಿ ಮಾಡ್ತಾನೆ. ಇದು ನೆನಪಿರ್ಬೇಕು. ಇಲೆಕ್ಟ್ರಿಕಲ್ ಶಿಪ್ಮೆಂಟ್, ಇಲೆಕ್ಟ್ರಿಕಲ್ ಅಷ್ಟು ವಸ್ತುಗಳನ್ನ ತಯಾರು ಮಾಡುವಂತದನ್ನ ನಾವೆಲ್ಲ ಕಲಿಸ್ಕೊಡ್ತೀವಿ. ಡಿಸೈನ್ ಹೆಂಗ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಹೆಂಗ್ ಮಾಡಬೇಕು, ಎರಡು ಕೂಡ ಅವರಿಗೆ ಇರುತ್ತೆ. ಯಾವ್ಯಾವ ಕಂಪ್ನಿಗಳು ನೋಡ್ರಿ, ಬಜಾಜ್, LML, TVS, BL, ಕವಿಕಾ ಇಂತ ಎಷ್ಟೋ. ಇನ್ನ ನಾನು ಹೇಳಿದೆ ಎರಡನೇದು ಅಂದ್ರೆ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಈಗ ಏರೋಸ್ಪೇಸ್ ಇಂಜಿನಿಯರಿಂಗ್, ಬಹಳಷ್ಟು ವಿಮಾನಗಳನ್ನ ತಯಾರು ಮಾಡುವಂತ ದೊಡ್ಡ ದೊಡ್ಡ ಕಂಪ್ನಿಗಳು ದೇಶದಲ್ಲಿ ಬರ್ತಾ ಇದೆ, ನಮ್ಮ ಭಾರತಕ್ಕೆ ಬರ್ತಾ ಇದಾವೆ. ಹೆಲಿಕಾಪ್ಟರ್ ಬರ್ತಾ ಇದಾವೆ DRDO ದಲ್ಲಿ. ಮತ್ತೆ ಈಗ ನಾವೆಲ್ಲ ಹೇಳ್ತೀವಿ ಏನು ಅಂತಂದ್ರೆ, ಮಿಲಿಟರಿ ಎಕ್ಸ್ಪೋರ್ಟ್ಸ್ ಎಲ್ಲ ನಮ್ದು ಜಾಸ್ತಿ ಆಗ್ತದೆ. ಬ್ರಹ್ಮೋಸ್ ಮಿಸೈಲ್ಸ್, ಎಂತ ಮಿಸೈಲ್ ಗಳನ್ನ ತಯಾರ ಮಾಡ್ತಾ ಇದೀವಿ. ತೇಜಸ್ ಅಂತ ವಿಮಾನಗಳನ್ನ ತಯಾರು ಮಾಡ್ತಾ ಇದೀವಿ. ಸೊ ಇವೆಲ್ಲಾನು ತಯಾರಾಗ್ಬೇಕಂದ್ರೆ ಒಳ್ಳೊಳ್ಳೆ ಕಾಂಪೋನೆಂಟ್ಸ್ಗಳು, ಪ್ರಿಸಿಷನ್, ವೆರಿ ಹೈ ಪ್ರಿಸಿಷನ್. ಪ್ರಿಸಿಷನ್ ಅಂದ್ರೆ ನಮ್ದು ಏನಪ್ಪ ಅಂತಂದ್ರೆ, ನಾವು ವಿದ್ಯಾರ್ಥಿಗಳಿಗೆ ಕಲಿಸೋದು ಒಂದು ಮೈಕ್ರಾನ್. ಒಂದು ಮೈಕ್ರಾನ್ ಅಂತಂದ್ರೆ ಒಂದು ಮಿಲಿಮೀಟರ್. ಒಂದು ಮಿಲಿಮೀಟರ್ ಒಂದು 1000 ಭಾಗವನ್ನ ಮಾಡಿದ್ರೆ ಏನ್ ಬರುತ್ತೋ ಅದು ಅಷ್ಟು ಪ್ರಿಸಿಷನ್ ಆಗಿ ಕೆಲಸ ಮಾಡೋದು ಕಲಿಸ್ಕೊಡ್ತೀವಿ. ಅದಕ್ಕೋಸ್ಕರ ನಾವು ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಾವು ಭಾರತವನ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮಾಡಬೇಕು ಅಂತ ಏನು ಒಂದು ಸರ್ಕಾರ ಕನಸು ಕಾಣ್ತಾ ಇದೆಯಾ, ಅದರದು ಒಂದು ಭಾಗವಾಗಿ ನಾವು ಈ ಎಲ್ಲ ಕೋರ್ಸ್ಗಳನ್ನ ಮಾಡ್ತಾ ಇದೀವಿ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ GTTC ಒಂದು ಪರಿಚಯ ಕುರಿತು ಧಾರವಾಡ GTTC ಪ್ರಾಚಾರ್ಯರಾದ ಶ್ರೀ ಶಿವಬಣದ ಕುಂಬಾರರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 22ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಪುರುಷ ಸ

ಪುರುಷನ ಸಾಕ್ಷಾತ್ಕಾರ ಅನನ್ಯ ಭಕ್ತಿಯಿಂದ ಲಭಿಸುವುದು. ಈ ಭೂತ ಮಾತ್ರವೆಲ್ಲ ಅವನಲ್ಲಿಯೇ ಇದೆ, ಇವುಗಳೆಲ್ಲವೂ ಅವನಿಂದ ಪರಿವ್ಯಾಪ್ತವಾಗಿವೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ವಿಸ್ತೃತವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದರೆ, ಪರಮಾತ್ಮನನ್ನ ಅನನ್ಯ ಭಕ್ತಿಯಿಂದ ಪಡೆಯಬಹುದು. ಅವನನ್ನು ಪಡೆಯುವುದಕ್ಕೆ ನಾವು ಬೇಕಾದಷ್ಟು ಕೆಲಸ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ಆದರೆ ನಮ್ಮ ವಿಚಾರದ ಒಂದರಿಯಿಂದ ಅವನನ್ನು ಜರಡಿ ಆಡಬೇಕಾಗಿಲ್ಲ. ಇಲ್ಲಿ ಒಂದು ಬಹಳ ಸುಲಭವಾದ ಮತ್ತು ಸ್ವಾಭಾವಿಕವಾದ ಮಾರ್ಗವನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಇದು ತುಂಬ ಸುಲಭ ಅಂತ ಕೂಡ ಹೇಳ್ತಾ ಇದ್ದಾನೆ. ಯಾಕಂದರೆ ಪ್ರೀತಿಸುವಷ್ಟು ಸುಲಭವಾಗಿರುವಂಥದ್ದು ಮತ್ತೊಂದಿಲ್ಲ. ನಾವು ಯಾವಾಗ ಪ್ರೀತಿಸುತ್ತೇವೆಯೋ ಆ ಪ್ರೀತಿಸುವ ವಸ್ತುಗಳ ಕಡೆಗೆ ಮನಸ್ಸು ಏಕಾಗ್ರವಾಗುತ್ತಾ ಬರುತ್ತದೆ. ನಾವು ಏಕಾಗ್ರತೆಗೆ ಅಷ್ಟೊಂದು ಕಷ್ಟವನ್ನು ಪಡಬೇಕಾಗಿಲ್ಲ. ಭಗವಂತನ ಮೇಲೆ ಪ್ರೀತಿಯನ್ನು ಹುಟ್ಟಿಸ್ಕೊಳ್ಬೇಕು ಅಷ್ಟೇ. ಇದು ಸ್ವಾಭಾವಿಕವಾಗಿರುವಂಥದ್ದು. ಪ್ರೀತಿಯಷ್ಟು ಸ್ವಾಭಾವಿಕವಾಗಿರುವಂಥದ್ದು ಇನ್ಯಾವುದೂ ಇಲ್ಲ. ಈ ಪ್ರೀತಿಯನ್ನು ನಾವು ಪಶು ಪಕ್ಷಿಗಳಲ್ಲಿ ಕಾಣ್ತೇವೆ, ಮನುಷ್ಯರಲ್ಲಿ ಕಾಣ್ತೇವೆ, ಎಲ್ಲರಲ್ಲಿಯೂ ಕೂಡ ನಾವು ಅದನ್ನು ಕಾಣ್ತೇವೆ. ಪ್ರೀತಿ ಇಲ್ಲದ ಎದೆಯೇ ಇಲ್ಲ. ಪ್ರೀತಿ ಇಲ್ಲದೆ ಮೋಡ ಕಟ್ಟೀತು ಹೇಗೆ, ಪ್ರೀತಿ ಇಲ್ಲದೆ ಹೂವು ಅರಳೀತು ಹೇಗೆ, ಹೀಗೆಲ್ಲ ಕವಿಗಳು ಕೂಡ ನುಡಿದಿದ್ದಾರೆ. ಒಬ್ಬ ಚಾರ್ವಾಕನಾಗಿರಬಹುದು, ಅಥವಾ ಒಬ್ಬ ಜಡವಾದಿಯೇ ಆಗಿರಬಹುದು, ಅಥವಾ ಒಬ್ಬ ಸಂದೇಹವಾದಿಯೂ ಕೂಡ ಆಗಿರಬಹುದು, ಆದರೆ ಎಲ್ಲರೂ ಕೂಡ ಯಾವುದಾದರೂ ಒಂದು ವಸ್ತುವನ್ನು ಪ್ರೀತಿಸಿಯೇ ಪ್ರೀತಿಸಿರ್ತಾರೆ. ಆದರೆ ಭಕ್ತನಾದರೂ ಆ ಪ್ರೀತಿಯನ್ನು ದೇವರ ಕಡೆಗೆ ಹರಿಸುತ್ತಾನೆ. ಅದರಿಂದ ಅವನ ಪ್ರೀತಿ ಪರಿಪೂರ್ಣವಾಗುತ್ತೆ. ದೇವರಿಲ್ಲದ ಅನ್ಯ ವಸ್ತುಗಳೆಲ್ಲ ಅಲ್ಪ, ಅವುಗಳನ್ನು ಪ್ರೀತಿಸಿ ಸುಖವಿಲ್ಲ, ಆನಂದವೂ ಇಲ್ಲ. ಅದರಿಂದ ಬರುವ ಸುಖ ಆನಂದ ಇವೆಲ್ಲ ತಾತ್ಕಾಲಿಕ, ಅದರ ಹಿಂದೆಯೇ ಕಾದು ಕುಳಿತಿದೆ. ನಾವು ಅನುಭವಿಸಿದ ಒಂದಕ್ಕೆ ಹತ್ತರಷ್ಟು ದುಃಖ ನಮ್ಮ ಮೇಲೆ ಬೀಳುವುದಕ್ಕೆ ಕಾದು ಕುಂತಿದೆ. ಇದನ್ನೆಲ್ಲ ಅರಿತ ಭಕ್ತ ಭಗವಂತನೆಂಬ ಭೂಮವನ್ನ ಪ್ರೀತಿಸ್ತಾನೆ. ಅಲ್ಲಿ ಮಾತ್ರ ಸುಖ, ಅಲ್ಲಿ ಮಾತ್ರ ಆನಂದ ಅಂತ ಹೇಳ್ತಾರೆ. ಆದರೆ ಇದು ಇಂದ್ರಿಯಾತೀತವಾಗಿರುವಂಥ ಒಂದು ಪ್ರೀತಿ. ನಾವು ಮಾಡಬೇಕಾಗಿರುವಂಥದ್ದಿಷ್ಟೇ, ಪುರುಷ ಸ ಪರಃ ಪಾರ್ಥ ಭಕ್ತ್ಯ ಲಭ್ಯಸ್ತ್ವನನ್ಯಯ ಅಂತಂದರೆ, ನಾವು ಭಗವಂತನನ್ನ ಅನನ್ಯ ಭಕ್ತಿಯಿಂದ ಪ್ರೀತಿಸಬೇಕು ಅಂತ ಇದ್ದಾನೆ ಕೃಷ್ಣ. ಪ್ರೀತಿ ಅನನ್ಯವಾಗಿರಬೇಕು. ಯಾವಾಗಲೂ ಭಗವಂತನ ಕಡೆಗೆ ಆ ಪ್ರೀತಿ ಅನ್ನುವಂಥದ್ದು ಹರಿಯುತ್ತಿರಬೇಕು. ನದಿ ಎಡೆಬಿಡದೆ ಸಾಗರಕ್ಕೆ ಹರಿಯುವಂತೆ ನಾವು ಜೀವಿಗಳಾಗಿರುವಂಥವರು ನಾವು ದೇವರೆಡೆಗೆ ಧಾವಿಸ್ತಾ ಇರಬೇಕು ಮತ್ತು ಭಗವಂತನನ್ನ ಪ್ರೀತಿಗಾಗಿ ಮಾತ್ರ ಪ್ರೀತಿಸ್ತಾ ಇರಬೇಕು. ಅವನೇ ನಿಜವಾದ ಅನನ್ಯ ಭಕ್ತ ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಅಂಥ ಅನನ್ಯ ಭಕ್ತನಾದವನಿಗೆ ದೇವರಿಂದ ಏನನ್ನೂ ಕೂಡ ಪಡೆಯಬೇಕೆಂಬ ಆಸೆ ಇರೋದಿಲ್ಲ. ಇರುವಂಥ ಆಸೆಯೆಲ್ಲ ಒಂದೇ, ಅದು ಅವನಿಗೆ ದೇವರೊಬ್ಬನೇ ಬೇಕಾಗಿರುವಂಥದ್ದು. ಅವನ ಉಗ್ರಾಣದಲ್ಲಿರುವಂಥ ಯಾವ ಐಶ್ವರ್ಯವೂ ಅವನಿಗೆ ಬೇಕಾಗಿಲ್ಲ. ಇಂದ್ರ ಮತ್ತು ಬ್ರಹ್ಮನ ಪದವಿಯನ್ನೂ ಕೂಡ ನಿರಾಕರಿಸುವಂಥವನು ಭಕ್ತ. ಅದು ಯಾವುದಕ್ಕೆ? ಭಗವಂತನ ಪ್ರೀತಿಗಾಗಿಯೇ. ಈ ಭಗವಂತನಲ್ಲಿ ಎಲ್ಲ ಪ್ರಾಣಿಗಳು ಇವೆ, ಈ ಬ್ರಹ್ಮಾಂಡವೆಲ್ಲ ಆ ಭಗವಂತನಲ್ಲಿಯೇ ಇದೆ. ನಾವು ನೋಡುವ ಬ್ರಹ್ಮಾಂಡವೆಲ್ಲ ಆಕಾಶದೊಳಗೆ ಹೇಗೆ ಇದೆಯೋ ಹಾಗೆ ಅವನಲ್ಲಿ ಈ ವಿಶ್ವವೆಲ್ಲ ಅಡಗಿದೆ. ಅವನನ್ನು ಪ್ರೀತಿಸಿದರೆ ಎಲ್ಲವನ್ನು ಪ್ರೀತಿಸಿದಂತೆ. ಗರ್ಭಿಣಿಯಾದ ತಾಯಿ ಊಟ ಮಾಡಿದರೆ ಅವಳೊಳಗೆ ಇರುವ ಮಗುವಿಗೆ ಹೇಗೆ ಅದರ ಸಾರ ಹೋಗುವುದೋ ಹಾಗೆ. ಹಾಗೆ ನಾವು ಭಗವಂತನನ್ನ ಪ್ರೀತಿಸಿದರೆ ಎಲ್ಲರನ್ನ ಪ್ರೀತಿಸುತ್ತೇವೆ. ಏಕೆಂದರೆ ಇವರೆಲ್ಲ ಅವನಲ್ಲಿ ಇರುವವರು.
ಭಗವಂತನಿಲ್ಲದ ಸ್ಥಳವಿಲ್ಲ.

0: ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿಕೊಂಡಿರುವಂಥವನು ಅವನು. ಪಾಪಿ, ಪುಣ್ಯವಂತ, ಬುದ್ಧಿವಂತ, ದಡ್ಡ ಎಲ್ಲರೂ ಕೂಡ ಅವನಲ್ಲಿಯೇ ಇರುವಂಥವರು. ಇರುವುದು ಮಾತ್ರವಲ್ಲ, ಅವರನ್ನೆಲ್ಲ ವ್ಯಾಪಿಸಿಕೊಂಡಿರುವಂಥವರು, ಅವರೊಳಗೆಲ್ಲ ಹರಿಯುತ್ತಿರುವಂಥವರು. ಕಲ್ಲು ನೀರಿನಲ್ಲಿದ್ದರೆ ಮೇಲೆ ಮಾತ್ರ ನೀರು ಇರುವಂಥದ್ದು. ಅಂದರೆ ಕಲ್ಲು ನೀರಿನ ಒಳಗಡೆ ಇದ್ದರೆ ಆ ಕಲ್ಲಿನ ಮೇಲೆ ಮಾತ್ರ ನೀರು ಇರುವಂಥದ್ದು, ಆದರೆ ಆ ಕಲ್ಲಿನ ಒಳಗೆ ನೀರು ಹೊಕ್ಕಿಲ್ಲ. ದೇವರು ಹಾಗಲ್ಲ, ಅವರಲ್ಲಿ ಇರುವುದು ಮಾತ್ರವಲ್ಲ, ಅವರಲ್ಲಿ ಓತಪ್ರೋತವಾಗಿ ಹರಡಿರೋರು ಎಲ್ಲರೂ ಕೂಡ ಭಕ್ತರೆ. ಎಳೆಯ ಮಾವಿನಕಾಯನ್ನು ಊರುಗಾಯಿ ಉಪ್ಪಿನಕಾಯಿ ಮಾಡ್ತೇವೆ ನಾವು, ಆ ಮಾವಿನಕಾಯಿಯನ್ನು ಮಸಾಲೆಯಲ್ಲಿ ಅದ್ದಿ ಇಡ್ತೇವೆ. ಹಾಗೆ ಅದ್ದಿ ಇಟ್ಟಾಗ ಆ ಮಸಾಲೆಯ ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ಒಂದಷ್ಟು ದಿನಗಳವಾದ ಮೇಲೆ, ಒಂದಷ್ಟು ಕಾಲಗಳು ಮಾಸಿದ ಮೇಲೆ ಆ ಎಲ್ಲ ಮಸಾಲೆಗಳು ನಿಧಾನವಾಗಿ ಆ ಮಾವಿನಕಾಯಿಯ ಒಳಗೆ ಹೊರಗೆ ಎಲ್ಲ ಕಡೆಯೂ ವ್ಯಾಪಿಸುತ್ತೆ. ಅದರಂತೆಯೇ ಜಗತ್ತು ಅವನಲ್ಲಿದೆ ಅಂತ ಹೇಳಿ. ನಾವೊಂದು ಮಾವಿನಕಾಯಿಯನ್ನು ಭಗವಂತ ಅಂತೇಳಿ ಅಂದುಕೊಂಡ್ರೆ, ಆ ಮಾವಿನಕಾಯಿಯನ್ನು ಉಪ್ಪು ಹುಳಿ ಖಾರದ ಒಂದು ಜರಡಿಗೆ ಹಾಕಿದಾಗ ಹೇಗೆ ಒಂದಷ್ಟು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ವಿಧಾನಸಭಾಧ್ಯಕ್ಷ, ಮೇಲ್ಮನೆ ಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ, ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಮೇಕೆದಾಟು ಯೋಜನೆಗೆ ವೇಗ ನೀಡಲು ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸೂಚನೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಹಂಪಿಯ ಸಮಗ್ರ ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಕ್ಕೆ ಕನಿಷ್ಠ 3 ಮೀಟರ್ ಜಾಗ ಬಿಡುವಂತೆ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ನಿರ್ದೇಶನ. ಪರಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಪ್ರಕರಣ, ಡಿಐಜಿ ನೇತೃತ್ವದಲ್ಲಿ ತನಿಖೆಗೆ ವಿಶೇಷ ತಂಡ ರಚನೆ. ವಾರ್ತೆಗಳ ವಿವರ: ವಿಧಾನಮಂಡಲದ 2 ಪ್ರಮುಖ ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು ತನ್ನ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದೆ. ಸಭಾಧ್ಯಕ್ಷರ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಿಎಸ್ ಪಾಟೀಲ್ ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅವರಿಗೆ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಲೀಂ ಅಹಮದ್ ವಿಧಾನ ಪರಿಷತ್ ಕಾರ್ಯದರ್ಶಿ ಜ್ಯೋತಿ ಅವರಿಗೆ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಇತರೆ ಸಚಿವರು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಉಭಯ ಸದನಗಳಲ್ಲಿ ಕಾಂಗ್ರೆಸ್ ಪಕ್ಷವು ಸ್ಪಷ್ಟ ಬಹುಮತಗಳನ್ನು ಹೊಂದಿದ್ದು ಬಹುತೇಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವು ಸಾಧಿಸುವ ಸಾಧ್ಯತೆ ಇದ್ದು, ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ಈ ಸ್ಥಾನಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದು ಅನುಮಾನವಾಗಿದೆ. ಒಂದು ವೇಳೆ ಪ್ರತಿಪಕ್ಷಗಳು ಅಭ್ಯರ್ಥಿಗಳನ್ನು ಸ್ಪರ್ಧೆಗೆ ಇಳಿಸದಿದ್ದರೆ ಆಡಳಿತ ಪಕ್ಷದ ನಾಯಕರು ಅವಿರೋಧವಾಗಿ ಆಯ್ಕೆ ಆಗಲಿದ್ದಾರೆ. ರಾಜ್ಯದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಕುಡಿಯುವ ನೀರು ಯೋಜನೆ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಇಂದು ಸಭೆ ನಡೆಸಿದ್ದಾರೆ. ಈ ವೇಳೆ ಯೋಜನೆಯ ಪ್ರಸ್ತುತ ಸ್ಥಿತಿಗತಿ, ಎದುರಾಗಿರುವಂತಹ ಸವಾಲುಗಳು, ಮುಂದಿನ ಕಾರ್ಯ ಯೋಜನೆಯ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಯೋಜನೆಗೆ ಸಂಬಂಧಿಸಿದ ವಿಷಯದಲ್ಲಿ ವಿಳಂಬವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮೇಕೆದಾಟು ಭವಿಷ್ಯದ ನೀರಾವರಿ ಯೋಜನೆಯಾಗಿದ್ದು, ಮುಂದಿನ ಹಂತದ ಕ್ರಮಗಳ ಕುರಿತು ಶೀಘ್ರವಾಗಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಶ್ವ ಪಾರಂಪರಿಕ ತಾಣವಾಗಿರುವಂತಹ ಹಂಪಿಯನ್ನು ಮತ್ತಷ್ಟು ಸ್ವಚ್ಛ, ಹಸಿರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ಲೀನ್ ಅಂಡ್ ಗ್ರೀನ್ ಹಂಪಿ ಅಭಿಯಾನ ರೂಪಿಸಲು ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಡಾ ರಾಮ್ ಪ್ರಸಾದ್ ಮನೋಹರ್ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಗ್ರ ಕಾರ್ಯ ಯೋಜನೆ ಸಿದ್ಧಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರ ಸಹಭಾಗಿತ್ವದೊಂದಿಗೆ ಸ್ವಚ್ಛ ಮತ್ತು ಹಸಿರು ಹಂಪಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಕನಿಷ್ಠ 3 ಮೀಟರ್ ಎಂಡ್ ಟು ಎಂಡ್ ನಿರ್ಮಾಣ ಮಾಡುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಹೊರ ವರ್ತುಲ ರಸ್ತೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ರಸ್ತೆ ಬದಿಯ ಸಂಪೂರ್ಣ ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮುಖ್ಯ ರಸ್ತೆಯಲ್ಲಿ ಬಸ್ ಬೇ ನಿರ್ಮಾಣ ಮಾಡುವಂತೆ ತಿಳಿಸಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸಬೇಕು. ಅಲ್ಲಿಯವರೆಗೆ ಶೇಕಡಾ 50% ಮನೆಯಿಂದಲೇ ಕಾರ್ಯನಿರ್ವಹಿಸುವಂತೆ ಸಂಸ್ಥೆಗಳೊಂದಿಗೆ ಮಾತನಾಡಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ. ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯ ಕಾರ್ಪೊರೇಟ್ ವ್ಯವಹಾರಗಳ ಸಚಿವ

0: ಸಮಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ವ್ಯವಹಾರದ ಸಹಯೋಗದೊಂದಿಗೆ ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಕಾರ್ಯಕ್ರಮದ ಎರಡನೇ ಬ್ಯಾಚ್ ಆರಂಭಿಸಿದೆ. ಉದ್ಯೋಗದಲ್ಲಿರುವಂತಹ ವೃತ್ತಿಪರರನ್ನ ಗಮನದಲ್ಲಿಟ್ಟುಕೊಂಡು ರೂಪಿಸಲಾದ ಈ ಕಾರ್ಯಕ್ರಮವು ಹಣಕಾಸು ಮತ್ತು ಆರ್ಥಿಕ ಅಪರಾಧಗಳ ಮೇಲೆ ಕೇಂದ್ರೀಕರಿಸಲಿದೆ. ಹಣಕಾಸು ಭದ್ರತೆಯ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ ಜಾಗತಿಕ ಮಟ್ಟದ ಮಾನವ ಸಂಪನ್ಮೂಲವನ್ನು ರೂಪಿಸುವ ಉದ್ದೇಶದಿಂದ ಎರಡನೇ ಬ್ಯಾಚ್ಗೆ ಅಂತಾರಾಷ್ಟ್ರೀಯ ಅಭ್ಯರ್ಥಿಗಳ ನೋಂದಣಿಯನ್ನು ವಿಶ್ವವಿದ್ಯಾಲಯ ಆರಂಭಿಸಿದೆ. ರಾಜ್ಯದ ಕ್ಯಾಂಪಸ್ನಲ್ಲಿ ಸ್ನಾತಕೋತ್ತರ ಕಾರ್ಯಕ್ರಮಗಳ ಪ್ರವೇಶಾತಿಯು ಮುಕ್ತವಾಗಿದೆ ಎಂದು ವಿಶ್ವವಿದ್ಯಾಲಯದ ಸಹಾಯಕ ನಿರ್ದೇಶಕರಾದಂತಹ ಡಾಕ್ಟರ್ ನಂದಕುಮಾರ್ ಪೂಜಾ ತಿಳಿಸಿದ್ದಾರೆ.
1: ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಇದು ಒಂದು ಹೈಬ್ರಿಡ್ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಎಲಿಜಿಬಿಲಿಟಿ ಏನಾದರೂ ಒಂದು ಗ್ರಾಜ್ಯುಯೇಷನ್ ಇರಬೇಕು. ಈ ಪ್ರೋಗ್ರಾಮ್ ಬೇಸಿಕಲಿ ಫೈನಾನ್ಷಿಯಲ್ ಕ್ರೈಮ್, ಸೈಬರ್ ಥ್ರೆಟ್, ಆರ್ಗನೈಸ್ ಕ್ರೈಮ್, ಎಮರ್ಜಿಂಗ್ ಬಾರ್ಡರ್ ಸೆಕ್ಯೂರಿಟಿ ಇಶ್ಯೂಸ್ ಇದೆಲ್ಲ ಇದರಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಇದು ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಬಹಳ ಮುಖ್ಯ ಇದೆ. ಈಗ ಏನೆಲ್ಲ ಟೆಕ್ನಾಲಜಿ ರಿಲೇಟೆಡ್, ಎಐ ರಿಲೇಟೆಡ್ ಥ್ರೆಟ್ ಎಲ್ಲ ಇದೆ, ಈ ಪ್ರೋಗ್ರಾಮ್ ಒಳಗೆ ಎಲ್ಲ ಕವರ್ ಮಾಡ್ತಾ ಇದ್ವಿ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೋಣೆಯಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ಡಿಐಜಿ ಶ್ರೇಣಿಯ ಅಧಿಕಾರಿಯ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದೆ. ಜೈಲು ಮತ್ತು ಸುಧಾರಣಾ ಇಲಾಖೆಯ ಡಿಐಜಿ ಜಿನೇಂದ್ರ ಖನಗಾವಿ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆಯಾಗಲಿದೆ ಎಂದು ಕಾರಾಗೃಹ ಇಲಾಖೆ ಮಹಾನಿರ್ದೇಶಕ ಅಲೋಕ್ ಕುಮಾರ್ ತಿಳಿಸಿದ್ದಾರೆ. ಜೈಲಿನ ಕೋಣೆಗೆ ಮೊಬೈಲ್ ಹಸ್ತಾಂತರಿಸಿದವರು ಯಾರು ಎಂಬ ಕುರಿತು ತನಿಖೆ ನಡೆಯಲಿದೆ. ಆಂಧ್ರಪ್ರದೇಶದಿಂದ ಬಂದಿರುವ ಸಿಮ್ ಕಾರ್ಡ್ಗಳ ಬಗ್ಗೆಯೂ ತನಿಖೆಗೆ ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಐಜಿ ಜಿನೇಂದ್ರ ಖನಗಾವಿ ಡಿಜಿಪಿ ಅಲೋಕ್ ಕುಮಾರ್ ಅವರನ್ನು ಭೇಟಿ ಮಾಡಿ ತನಿಖೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಹರ್ಗ ತಿರಂಗ ಅಭಿಯಾನ ನಡೆಯಿತು. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರಧಾನಿಯವರ ಕರೆಯಂತೆ ಹಮ್ಮಿಕೊಳ್ಳಲಾಗಿರುವಂತಹ ಹರ್ಗ ತಿರಂಗ ಅಭಿಯಾನಕ್ಕೆ ಚಿತ್ರದುರ್ಗ ನಗರದಲ್ಲಿ ಮಾಜಿ ಶಾಸಕ ಜಿಹೆಚ್ ತಿಪ್ಪಾರೆಡ್ಡಿ ಚಾಲನೆ ನೀಡಿದರು. ಪ್ರತಿಯೊಬ್ಬ ನಾಗರಿಕನು ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಐಕ್ಯತೆ, ಅಖಂಡತೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಬೇಕು ಎಂದು ಕರೆ ನೀಡಿದ್ದಾರೆ. ಬಳ್ಳಾರಿ ನಗರದಲ್ಲಿ ದುರ್ಗಮ್ಮ ದೇಗುಲದಿಂದ ಆರಂಭಗೊಂಡ ಯಾತ್ರೆಗೆ ಮಾಜಿ ಶಾಸಕ ಗಾಲಿ ಸೋಮಶೇಖರ ರೆಡ್ಡಿ ಚಾಲನೆ ನೀಡಿದರು. 500 ಮೀಟರ್ ಉದ್ದದ ಬೃಹತ್ ರಾಷ್ಟ್ರ ಧ್ವಜವನ್ನು ಹಿಡಿದು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಾಗಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು. ಹರ್ಗ ತಿರಂಗ ಅಭಿಯಾನದ ಭಾಗವಾಗಿ ಬಿಜೆಪಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಘಟಕದ ವತಿಯಿಂದ ಬೃಹತ್ ತಿರಂಗ ಯಾತ್ರೆ ನಡೆಯಿತು. ಯಾತ್ರೆಯಲ್ಲಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ತ್ರಿವರ್ಣ ಧ್ವಜ ಹಿಡಿದು ದೇಶಭಕ್ತಿಯ ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು. ಹಾಸನ ಜಿಲ್ಲಾ ಬಿಜೆಪಿ ವತಿಯಿಂದ ಹರ್ಗ ತಿರಂಗ ಬಗ್ಗೆ ಜಾಗೃತಿ ಮೂಡಿಸುವ ಅಂಗವಾಗಿ ನಗರದಾದ್ಯಂತ ಬೈಕ್ ಮೂಲಕ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು. ವಿಜಯನಗರದ ಹೊಸಪೇಟೆಯಲ್ಲಿ ಇತಿಹಾಸ ಪ್ರಸಿದ್ಧ ವಡಕರಾಯ ದೇಗುಲದಿಂದ ಅಭಯ ಆಂಜನೇಯ ದೇಗುಲದವರೆಗೆ ಹರ್ಗ ತಿರಂಗ ಯಾತ್ರೆ ನಡೆಯಿತು. ವಿಜಯಪುರದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ 300 ಮೀಟರ್ ಉದ್ದದ ತಿರಂಗ ಯಾತ್ರೆ ಆಯೋಜನೆ ಮಾಡಲಾಗಿತ್ತು. ಮಾಜಿ ಸಚಿವ ಅಪ್ಪು ಪಟ್ನಶೆಟ್ಟಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಗುರುಲಿಂಗಪ್ಪ ಅಂಗಡಿ ಸೇರಿದಂತೆ ವಿದ್ಯಾರ್ಥಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ತ್ರಿವರ್ಣ ಧ್ವಜ ಹಿಡಿದು ದೇಶಭಕ್ತಿ ಪ್ರದರ್ಶನ ಮಾಡಿದರು. ಅಂಗಾಂಗ ದಾನದ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂಗಾಂಗ ದಾನ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಅಂಗಾಂಗ ದಾನವು ಮತ್ತೊಬ್ಬರ ಜೀವ ಉಳಿಸುವ ಅತ್ಯಂತ ಮಹತ್ವದ ಮಾನವೀಯ ಕಾರ್ಯವಾಗಿದೆ. ಅಂಗಾಂಗ ದಾನ ಸಾವಿನ ನಂತರವೂ ಜೀವ ನೀಡುವ ಮಹಾದಾನ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಪರಶುರಾಮ ಎಫ್ಕೆ ತಿಳಿಸಿದ್ದಾರೆ. ಧಾರವಾಡದಲ್ಲಿ ನಡೆದ ವಿಶ್ವ ಅಂಗಾಂಗ ದಾನಿಗಳ ದಿನ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಆರೋಗ್ಯ ಇಲಾಖೆಯ ನಿರಂತರ ಜಾಗೃತಿ ಅಭಿಯಾನದ ಫಲವಾಗಿ ರಾಜ್ಯದಲ್ಲಿ ಧಾರವಾಡ ಜಿಲ್ಲೆ 12,534 ಜನರು ನೋಂದಣಿ ಮಾಡಿಸಿದ್ದು ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಪಡೆದಿದೆ ಎಂದು ಹೇಳಿದ್ದಾರೆ. ಮುಂಬರುವ ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿಯಂತ್ರಿಸಲು ರೈಲ್ವೆ ಮಂಡಳಿಯು ಬೆಂಗಳೂರು ಕಂಟೋನ್ಮೆಂಟ್ನಿಂದ ಕಣ್ಣೂರಿಗೆ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಕಾರ್ಯಾಚರಣೆಗೆ ಅನುಮೋದನೆ ನೀಡಿದೆ. ಬೆಂಗಳೂರು ಕಂಟೋನ್ಮೆಂಟ್ ಕಣ್ಣೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಇದೇ 20ರಂದು ಬೆಂಗಳೂರಿನಿಂದ ಹೊರಟು ಮರುದಿನ ಮಧ್ಯಾಹ್ನ 12:50 ಕಣ್ಣೂರು ತಲುಪಲಿದೆ. ಮರು ಪ್ರಯಾಣದಲ್ಲಿ ಇದೇ 21ರಂದು ಸಾಯಂಕಾಲ ಕಣ್ಣೂರಿನಿಂದ ಹೊರಟು ಇದೇ 22ರಂದು ಬೆಳಗ್ಗೆ ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಕ್ಕೆ ಆಗಮಿಸಲಿದೆ. ಈ ವಿಶೇಷ ರೈಲು

0: ಒಟ್ಟು 23 ಬೋಗಿಗಳನ್ನು ಹೊಂದಿರಲಿದ್ದು ಇದರಲ್ಲಿ 16 ಸ್ಲೀಪರ್ ಕ್ಲಾಸ್, 5 ಜನರಲ್ ಸೆಕೆಂಡ್ ಕ್ಲಾಸ್ ಮತ್ತು 2 ಸೆಕೆಂಡ್ ಕ್ಲಾಸ್ ಲಗೇಜ್ ಕಮ್ ಬ್ರೇಕ್ ವ್ಯಾನ್ ಬೋಗಿಗಳು ಇರಲಿವೆ. ಉಡುಪಿಯ ಶ್ರೀಕೃಷ್ಣ ಮಠದ ಗೀತಾ ಮಂದಿರದಲ್ಲಿ ಇದೇ 23 ಮತ್ತು 24ರಂದು ಪಂಚವಿಂಶತಿ ಎಂಬ ವಿಶಿಷ್ಟವಾದಂತಹ 25 ಗಂಟೆಗಳ ನಿರಂತರ ದಾಸರ ಪದ ಗಾಯನ ಮ್ಯಾರಥಾನ್ ಜರುಗಲಿದೆ. ಖ್ಯಾತ ಗಾಯಕಿ ವಿದುಷಿ ಸಂಗೀತಾ ಬಾಲಚಂದ್ರ ಅವರು ಸುವರ್ಣ ಪುಸ್ತಕ ವಿಶ್ವ ದಾಖಲೆಗೆ ಪ್ರವೇಶಿಸುವ ಪ್ರಯತ್ನದ ಭಾಗವಾಗಿ 250 ವಿಶಿಷ್ಟ ದಾಸರ ಪದಗಳನ್ನು ಒಳಗೊಂಡ ನಿರಂತರ ಏಕವ್ಯಕ್ತಿ ಪ್ರದರ್ಶನವನ್ನು ಕೈಗೊಳ್ಳಲಿದ್ದಾರೆ. ಉಡುಪಿಯ ಪುತ್ತಿಗೆ ಮಠದ ಪರಮಪೂಜ್ಯ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಪ್ರಸ್ತುತಪಡಿಸಲಾಗುತ್ತಿದೆ. ಯಾದಗಿರಿ ಜಿಲ್ಲೆಯ ಶಾಪುರ ನಗರದ ಬೆಟ್ಟದ ತಪ್ಪಲಿನಲ್ಲಿ 25 ಎಕರೆ ಪ್ರದೇಶದಲ್ಲಿ 4,85,00,000 ರೂಪಾಯಿ ವೆಚ್ಚದಲ್ಲಿ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ ನಿರ್ಮಾಣಗೊಳ್ಳಲಿದ್ದು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಪುರ ಶಾಸಕ ಶರಣಬಸಪ್ಪ ದರ್ಶನಾಪುರ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾಧ್ಯಕ್ಷ ಮೇಲ್ಮನೆ ಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ, ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಮೇಕೆದಾಟು ಯೋಜನೆಗೆ ವೇಗ ನೀಡಲು ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸೂಚನೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಹಂಪಿಯ ಸಮಗ್ರ ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಕ್ಕೆ ಕನಿಷ್ಠ 3 ಮೀಟರ್ ಜಾಗ ಬಿಡುವಂತೆ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ನಿರ್ದೇಶನ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಪ್ರಕರಣ, ಡಿಐಜಿ ನೇತೃತ್ವದಲ್ಲಿ ತನಿಖೆಗೆ ವಿಶೇಷ ತಂಡ ರಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಟಲ್ ಪಿಂಚಣಿ ಯೋಜನೆಯ ರೂಪುರೇಷೆ ಹಾಗೂ ಯೋಜನೆಯ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಅಚ್ಯುತ್ ರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಸಾಮಾಜಿಕ ಸವಲತ್ತು.
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ದೇಶದ ಅಸಂಘಟಿತ ವಲಯಕ್ಕೆ ಸೇರಿದ ಕಾರ್ಮಿಕರಿಗೆ ವೃದ್ಧಾಪ್ಯದ ಆದಾಯ ಮತ್ತು ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಮಹತ್ವದ ಯೋಜನೆಯಾದಂತಹ ಅಟಲ್ ಪಿಂಚಣಿ ಯೋಜನೆ ಕುರಿತು, ಈ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರು ಮತ್ತು ಮಾಹಿತಿಯ ಶಕ್ತಿ ಪ್ರತಿಪಾದಕರಾದಂಥ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ ರಾವ್ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಅಟಲ್ ಪಿಂಚಣಿ ಯೋಜನೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ಒಂದಷ್ಟು ಚರ್ಚೆಯೊಂದಿಗೆ ತಿಳಿದು ಬರೋಣ. ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ನಮಸ್ಕಾರ. ಮೊದಲನೇದಾಗಿ ನಮ್ಮ ದೇಶದಲ್ಲಿ ನೋಡ್ತು ಅಂದರೆ ಅಸಂಘಟಿತ ವಲಯಕ್ಕೆ ಸೇರಿದಂಥ 60% ಹೆಚ್ಚಿನ ಕಾರ್ಮಿಕರು ನಮ್ಮ ದೇಶಕ್ಕಾಗಿ ದುಡಿತಾ ಇದ್ದಾರೆ ಮತ್ತು ಅವರ ಒಂದು ವೈಯಕ್ತಿಕ ಜೀವನಕ್ಕಾಗಿ ಒಂದು ಕೂಲಿ ಕೆಲಸವನ್ನು ನೆಚ್ಚಿಕೊಂಡು ಜೀವನ ಮಾಡ್ತಿರೋದನ್ನು ನೋಡ್ತಾ ಇರ್ತೀವಿ ಸರ್. ಅವರ ಒಂದು ವೃದ್ಧಾಪ್ಯದ ಭದ್ರತೆಯ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿವಿಧ ರೀತಿಯ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಸರ್. ಅದರಲ್ಲಿ ಒಂದು ಮಹತ್ವದ ಒಂದು ವೃದ್ಧಾಪ್ಯ ಪಿಂಚಣಿ ಯೋಜನೆ ಅಂತ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಅಟಲ್ ಪಿಂಚಣಿ ಯೋಜನೆ ಅನ್ನೋದು ತನ್ನ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಈ ಅಟಲ್ ಪಿಂಚಣಿ ಯೋಜನೆಯ ಒಂದು ಪರಿಚಯ ಹಾಗೂ ಇದರ ಜಾರಿಯ ಹಿನ್ನೆಲೆ ಕುರಿತು ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
5: ತಾವು ಹೇಳಿದಾಗೆ ಇದೊಂದು ಮಹತ್ವದ ಯೋಜನೆ. ಭಾರತ ಸರ್ಕಾರ ಈ ಯೋಜನೆಯನ್ನು ಯೋಚನೆ ಮಾಡಿದೆ, ಇದಕ್ಕೊಂದು ರೆಗ್ಯುಲೇಷನ್ ಮಾಡಿದೆ 2015. ಅದಕ್ಕೇನಂತ ಕರೀತಾರಂದರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಇದು ಮೊದಲು ಇರಲಿಲ್ಲ. ಇದು ಈ ರೆಗ್ಯುಲೇಷನ್ಸ್ ಅಂದರೆ ಕಾಯ್ದೆ ಮತ್ತು ನಿಯಮಗಳನ್ನು ಅವರು ಅಳವಡಿಸ್ಕೊಂಡಿದ್ದಕ್ಕಾಗಿ ಈ ಕಾರ್ಯಕ್ರಮ ಬಂದಿದೆ. ಮೊದಲೇನಾಗ್ತಾ ಇತ್ತು, ವಯಸ್ಸಾದ ಮೇಲೆ ಅವರಿಗೆ ದುಡಿಮೆ ಮಾಡೋಕ್ಕಾಗದೇ ಇದ್ದ ಮೇಲೆ ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಬದುಕು ತುಂಬ ದುಸ್ತರ ಆಗ್ತಾ ಇತ್ತು. ಯಾಕಂದರೆ ಭವಿಷ್ಯತ್ತಿಗೆ ಬೇಕಾದ ಉಳಿತಾಯವನ್ನು ಮಾಡುವ ಪ್ರವೃತ್ತಿಗಳೇ ಕಡಿಮೆ, ಅಥವಾ ಮಾಡಿದ್ರೂ ಅನಿವಾರ್ಯ ಕಾರಣಗಳಿಗೆ ಖರ್ಚಾಗಿ ಹೋಗ್ಬಿಡ್ತಾ ಇತ್ತು. ಆಗ ಜೀವನ ನಡೆಸೋಕ್ಕೆ ಕಷ್ಟ ಆಗ್ತಾ ಇತ್ತು. ಆಗ ಸರ್ಕಾರದ ಒಂದು ಯೋಜನೆ ಇತ್ತು, ವೃದ್ಧಾಪ್ಯ ವೇತನ

0: ಕಾರ್ಯಕ್ರಮ ಅಂತ. ಅದನ್ನು ರಾಜ್ಯ ಸರ್ಕಾರಗಳು ಮಾಡ್ತಿತ್ತು, ಮತ್ತು ಸ್ವಲ್ಪ ಕೇಂದ್ರ ಸರ್ಕಾರ ಅದಕ್ಕೆ ಸಹಾಯ ಮಾಡ್ತಾ ಇತ್ತು. ಸೊ ಅದಕ್ಕೆ ಪ್ರತಿ ವರ್ಷ ಏನಾಗ್ತಾ ಇತ್ತು, ಬೇಡಿಕೆ ಜಾಸ್ತಿ ಆಗ್ತಾ ಇತ್ತು, ಪೂರೈಸೋಕ್ಕಾಗ್ತಾ ಇರಲಿಲ್ಲ. ಈ ಎಲ್ಲ ಅಂಶಗಳನ್ನ ಗಮನಿಸ್ಕೊಂಡು ಭಾರತ ಸರ್ಕಾರ ಏನು ಮಾಡಿದ್ರು, ನಿನ್ನ ದುಡಿಮೆ ವಯಸ್ಸಿನಲ್ಲಿ ಖರ್ಚು ಮಾಡ್ತಾ ಇದೆಯಾ, ಭವಿಷ್ಯತ್ತಿಗೆ ಬೇಕಾದ ಒಂದು ಹೂಡಿಕೆಯನ್ನು ಯಾಕೆ ನೀನು ಮಾಡ್ಕೋಬಾರ್ದು, ಅದನ್ನು ನೀನು ಒಂದು ಖರ್ಚು ಅಂತಲೇ ಪರಿಗಣಿಸ್ಬೇಕು. ಪ್ರತಿ ತಿಂಗಳು ಅದು ನನ್ನ ಖರ್ಚು, ಭವಿಷ್ಯತ್ತಿಗೆ ಅದು ನನಗೆ ಸಹಾಯಕ ಬರುತ್ತದೆ ಅಂತ ಹೇಳಿ ಯೋಚನೆ ಮಾಡಬೇಕು. ಆದರೆ ಈ ಅಸಂಘಟಿತ ವಲಯದಲ್ಲಿ ಏನಾಗುತ್ತಂದ್ರೆ ಬಂದಿದ್ದ ಹಣ ಎಲ್ಲ ಖರ್ಚಾಗ್ಬಿಡುತ್ತೆ. ಆದರೆ ಭವಿಷ್ಯತ್ತಿಗೆ ಎತ್ತಿಡಬೇಕು, ಬುದ್ಧಿವಂತಿಕೆಯಿಂದ ಅದನ್ನು ಜೋಪಾನ ಮಾಡಬೇಕು ಅನ್ನೋ ಪ್ರವೃತ್ತಿಗಳು ಕಡಿಮೆ ಇರೋದ್ರಿಂದ ಅವರು ದುಡಿಮೆ ಮಾಡೋಕ್ಕಾಗದೆ ಇರೋ ಸಂದರ್ಭದಲ್ಲಿ ಮತ್ತು ದುಡಿಮೆ ಮಾಡೋಕ್ಕಾಗದೆ ನಿವೃತ್ತಿಯಾಗೋ ಸಂದರ್ಭದಲ್ಲೂ ಸಹಿತ ಅವರಿಗೆ ಯಾವುದೇ ಇದು ಸಿಗಲ್ಲ. ಯಾಕಂದರೆ ಅವರಿಗೆ ಪ್ರಾವಿಡೆಂಟ್ ಫಂಡ್ ಇರೋದಿಲ್ಲ, ಜಿ ಪಿ ಎಫ್ ಇರೋದಿಲ್ಲ, ಮತ್ತು ನಿರಂತರವಾಗಿ ಆದಾಯ ಬರುವಂಥ ಚಟುವಟಿಕೆಗಳು ಇಲ್ಲ. ಸೊ ಅದಕ್ಕೆ ಅವ್ರಿಗಿರೋದು ಒಂದೇ ಒಂದು, ಈ ಫೈನಾನ್ಷಿಯಲ್ ಸೆಕ್ಟ್ರಲ್ಲಿ ಏನಾದೊಂದು ಹೂಡಿಕೆ ಮಾಡಬೇಕು. ಅದಕ್ಕೆ ಕಾನೂನನ್ನು ಯೋಚನೆ ಮಾಡಿ 2015 ಈ ಕಾರ್ಯಕ್ರಮವನ್ನು ಚರ್ಚೆ ಮಾಡಿ ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪಾರ್ಲಿಮೆಂಟಲ್ಲಿ 9/5/2015 ಚರ್ಚೆಯಾಗಿ ಈ ರೆಗ್ಯುಲೇಷನ್ನ ಅನುಮೋದನೆ ಮಾಡಿದ್ರು. ಸೊ ಹಾಗೆ ಇದು 1/6/2015 ಜಾರಿಗೆ ಬಂದಿದೆ.
1: ಸರ್, ಹಾಗಿದ್ರೆ ಈ ಅಟಲ್ ಪಿಂಚಣಿ ಯೋಜನೆಯ ಪ್ರಮುಖ ಗುರಿ ಉದ್ದೇಶಗಳೇನೇನು ಸರ್?
0: ಇದರ ಮುಖ್ಯ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋಣ. ನೀವು ಪ್ರತಿ ತಿಂಗಳು ಮಾಸಿಕವಾಗಿ ಒಂದು ನಿಯಮಿತವಾದ ಒಂದು ಅಮೌಂಟ್ನ ಉಳಿತಾಯ ಮಾಡ್ತಾ ಹೋಗಬೇಕು. ಮೊದಲು ಪೋಸ್ಟ್ ಆಫೀಸಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಆರ್ ಡಿ ಅಕೌಂಟ್ ಅಂತ, ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಇರೋದು. ಅದಕ್ಕೆ ನೀವು ಪ್ರತಿ ತಿಂಗಳು ಹಾಕ್ತಾ ಹೋಗಬೇಕು. ಆ ವರ್ಷದಲ್ಲಿ ಯಾವ್ದಾದ್ರು ತಿಂಗಳು ಮಿಸ್ ಆಗೋಗಿದ್ರೆ ಆ ವರ್ಷದ ಕೊನೆಯಲ್ಲಿ ಅಮೌಂಟ್ನ ತುಂಬಬೇಕಿತ್ತು, ಒಟ್ಟಿಗೆ ಅದು ಹಣ ಬರ್ತಿತ್ತು. ಅದಕ್ಕೆ ಆದಾಯ ತೆರಿಗೆಯಿಂದ ವಿನಾಯಿತಿ ಕೊಟ್ಟಿದ್ರು. ಅದು ಉದ್ಯೋಗಿಗಳ ಇದರಲ್ಲಿ ನಿರಂತರವಾಗಿ ನಿಶ್ಚಿತವಾಗಿ ಯಾರಿಗೆ ಆದಾಯ ಬರ್ತದೆ ಪ್ರತಿ ತಿಂಗಳು, ಅವ್ರಿಗದು ತುಂಬ ಆಸಕ್ತಿದಾಯಕವಾಗಿತ್ತು, ಮತ್ತು ಎಲ್ಲರೂ ಅದರಲ್ಲಿ ತೊಡಗಿಸ್ತಾ ಇದ್ರು. ಇದು ನಾವೆಲ್ಲ ಗಮನಿಸಿದ್ದೀವಿ. ಇವ್ರನ್ನ ಹೆಂಗೆ ತರೋದು ಅನ್ನೋದು ಯೋಚನೆ ಮಾಡಿ, ಹೇಗೂ ಇವ್ರದ್ದೆಲ್ಲ ಬ್ಯಾಂಕ್ ಅಕೌಂಟ್ ಇದ್ದೇ ಇದೆ, ಇದನ್ನ ಬ್ಯಾಂಕ್ಗೆ ಏನು ಮಾಡಿದ್ದಾರೆ, ಜೋಡಣೆ ಮತ್ತು ಸಂಪರ್ಕ ಮಾಡಿದ್ದಾರೆ. ಯಾವ ವ್ಯಕ್ತಿ ಬ್ಯಾಂಕಲ್ಲಿ ಖಾತೆ ಮುಖಾಂತರ ವ್ಯವಹರಿಸ್ತಾ ಇದ್ದಾರೆ ಅವರು ಈ ಯೋಜನೆಯಲ್ಲಿ ಫಲಾನುಭವಿ ಆಗಲಿಕ್ಕೆ, ಹೂಡಿಕೆ ಮಾಡಲಿಕ್ಕೆ ಮುಂದೆ ಬರ್ಬೋದು, ಅದನ್ನೆಲ್ಲ ಮಾನಿಟರ್ ಮಾಡೋದು ಬ್ಯಾಂಕ್ಸೇನೆ. ಸೊ ಒಂದು ಸಾರ್ತಿ ಅದಕ್ಕೆ ಬೇಕಾದ KYC ಆದ ತಕ್ಷಣ, ಒಪ್ಪಿಗೆ ಕೊಟ್ಟ ತಕ್ಷಣ, ಪ್ರತಿ ತಿಂಗಳು ನಿಮ್ಮ ಖಾತೆಯಿಂದ ಹಣ ಆ ಖಾತೆಗೆ ಜಮಾ ಆಗ್ತಾ ಇರುತ್ತೆ, ಅದು ರಿಕರಿಂಗ್ ಆಗ್ತಾ ಇರುತ್ತೆ, ಹೂಡಿಕೆ ಆಗ್ತಾ ಇರುತ್ತೆ, ನಿಮ್ಗದು ಸಂದೇಶ ಬರ್ತಾ ಇರುತ್ತೆ. ಸೊ ಇದು ಒಂದೇದು. ಎರಡನೇದು ಇರೋದೇನು, ಈಗ ಅವ್ರಿಗೆ ಯಾವಾಗ ಭವಿಷ್ಯತ್ತಿಗೆ ಪಿಂಚಣಿ ಬೇಕಾಗತ್ತಂದ್ರೆ 60 ದಾಟದ್ಮೇಲೆ. ನೀವು ಉಳಿತಾಯ ಮಾಡೋದೇ 18-40 ಒಳಗಡೆ, ಓಕೆ, ಆದರೆ ಪಿಂಚಣಿ ಬರೋಕ್ಕೆ ಶುರು ಆಗೋದು ಯಾವಾಗ, ನಮಗೆ 60 ಆದ್ಮೇಲೆ. ಸೊ ಆ ಒಂದು ಬ್ಯಾಂಡ್ ವಿಡ್ತ್ನ ಈ ಕಾರ್ಯಕ್ರಮದಲ್ಲಿ ಕೊಟ್ಟಿರೋದ್ರಿಂದಾಗಿ ಯಾವ ವಯಸ್ಸಲ್ಲಿ ಬೇಕಾದ್ರೂ ಶುರು ಮಾಡ್ಬೋದು. ನೀವು ಅರ್ಲಿ ವಯಸ್ಸಲ್ಲೇ ಶುರು ಮಾಡಿಕೊಂಡ್ರೆ ಪ್ರತಿ ತಿಂಗಳು ಕಟ್ಟುವ ಕಂತು ಅಥವಾ ಒಂದು ಮೊತ್ತ ಅಂತ ಏನ್ತೀರ ಅದು ಕಡಿಮೆ ಆಗುತ್ತೆ, ತುಂಬ ತಿಂಗಳುಗಳು ನೀವು ಪೇ ಮಾಡಿರ್ತೀರ. ಸ್ವಲ್ಪ ವಯಸ್ಸಾದಂಗಾದಂಗೆ ನಿಮಗೆ ತಿಂಗಳಿಗೆ ಎಷ್ಟು ಬೇಕು ಪೆನ್ಷನ್, 1,000 ಬೇಕಾ, 2,000 ಬೇಕಾ, 3,000 ಬೇಕಾ, 4,000 ಬೇಕಾ, ಗರಿಷ್ಠ 5,000 ತಗೋಬಹುದು. ಅದಕ್ಕೆ ನೀವು ಎಷ್ಟು ಹೂಡಿಕೆ ಮಾಡಬೇಕಾಗತ್ತೆ ಪ್ರತಿ ತಿಂಗಳು ನಿಯಮಿತವಾಗಿ ಅಂತ ಹೇಳಿ ಒಂದು ಕ್ಯಾಲ್ಕುಲೇಟರ್ ಇದೆ, ಆಯ್ತಾ, ಅದ್ರ ಪ್ರಕಾರ ಲೆಕ್ಕ ಹಾಕಿ ಅಷ್ಟು ಅಮೌಂಟ್ನ ಅವ್ರು ಪ್ರತಿ ತಿಂಗಳು ನನ್ನ ಖರ್ಚು ಬೇರೆ ಖರ್ಚಿನ ಜೊತೆಗೆ ಇದು ಒಂದು ಒಂದು ಖರ್ಚಿನ ಭಾಗ ಅಂತ ಎತ್ತಿಟ್ಕೊಂಡು ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನು ಮಾಡ್ತಾ ಹೋಗಬೇಕು. ಆ ಹಣವನ್ನು ಈ ರೆಗ್ಯುಲೇಟರಿ ಏನು ಅಥಾರಿಟಿ ಅವರಿದಾರಲ್ಲ ಬೇರೆದಕ್ಕೆ ಬಳಸಿ, ನಿಮಗೆ ಯಾವಾಗ್ಲಿಂದ ಈ ಪೆನ್ಷನ್ ಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದೀರಿ ಅವಾಗಿಂದ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಅವರು ಜಮೆ ಮಾಡ್ತಾ ಹೋಗ್ತಾರೆ. ಅದೇ ಇದರ ಮುಖ್ಯ ಅಂಶ.
1: ಸರ್, ಆಗಿದ್ರೆ ಈ ಅಟಲ್ ಪಿಂಚಣಿ ಯೋಜನೆಗೆ ಒಳಪಡುವಂತಹ ಅರ್ಹ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಸರ್?
0: ಎಲ್ಲ ಅಸಂಘಟಿತ ಸೇವಾ ವಲಯದಲ್ಲಿ ಕೆಲಸ ಮಾಡ್ತಾ ಇರುವ ಕೃಷಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಆಮೇಲೆ ಸೇವಾ ವಲಯದಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ಲಾ ತರದ ಜನನುವೆ, ಅಂದ್ರೆ ಪರ್ಮನೆಂಟ್ ನೇಚರ್ ಇರಲ್ಲ ಅವ್ರ ಕೆಲಸಕ್ಕೆ. ಆದಾಯನೂ ಅಷ್ಟೇ, ತಿಂಗಳು ತಿಂಗಳು ಬರುತ್ತೆ ಅಂತಿಲ್ಲ, ವೇರಿಯೇಷನು ಆಗ್ಬೋದು. ಒಂದ್ ತಿಂಗಳು ಜಾಸ್ತಿ ಬರುವುದು, ಒಂದ್ ತಿಂಗಳು ಕಡಿಮೆ ಬರ್ಬೋದು, ಒಂದ್ ತಿಂಗಳು ಅವ್ರ ಕೆಲಸ ಮಾಡದೇನೆ ಇರ್ಬೋದು. ಸೊ ಅಂತ ವಲಯದ ಜನರು ಇದರಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಯಾಕಂದ್ರೆ ಈಗ ಸೇವಾ ವಲಯ ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ ಅಲ್ವಾ, ಅವ್ರಿಗೆ ಯಾವುದೇ ಒಂದು ಭದ್ರತೆ ಇರೋದಿಲ್ಲ. ಆದ್ರೆ ಭದ್ರತೆನ ಅವರೇ ನಾವು ಮಾಡ್ಕೋಬೇಕಂತ ಹೇಳಿ ಸ್ವನಿರ್ಧಾರ ಮಾಡಿ ಭಾಗಿಯಾಗಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಈಗ ಡ್ರೈವರ್ಸ್ ತುಂಬಾ ಜನ ಬರ್ತಾ ಇದ್ದಾರೆ ಈಗ. ಅದೇ ರೀತಿ ಈಗ ನಾವು ಸೆಕ್ಯೂರಿಟಿ ಅವ್ರು ನೋಡ್ತೀವಿ, ಚಿಕ್ಕ ಚಿಕ್ಕ ವ್ಯವಹಾರದ ಜಾಗದಲ್ಲೂ ಒಬ್ಬ ಸೆಕ್ಯೂರಿಟಿ ಪರ್ಸನ್ ಇರ್ತಾನೆ, ಈಗ ಭದ್ರತಾ ಸಿಬ್ಬಂದಿ ಅಂತ ಇರ್ತಾರೆ, ಅದಕ್ಕೆ ತುಂಬಾ ಈಗ ಡಿಮಾಂಡ್ ಬರ್ತಾ ಇದೆ. ಸೊ ಹಾಗಾಗಿ ಅಂಥವರೆಲ್ಲ ಇದ್ರಲ್ಲಿ ಭಾಗಿಯಾಗ್ಬೋದು. ಟ್ಯಾಕ್ಸಿ ಡ್ರೈವರ್ಸು ಆಯ್ತಾ, ಅವ್ರಿಗೂ ಅಷ್ಟೇನು ನಿಶ್ಚಿತವಾದ ಆದಾಯ ಅಂತೇನಿಲ್ಲ, ಬಟ್ ಹೆಂಗೋ ನಡೀತಾ ಇದೆ ಜೀವನ, ತಿಂಗಳಲ್ಲಿ 1-20 ದುಡಿತಾರೆ, ಅದ್ರಲ್ಲಿ ಒಂದು ಭಾಗನೇ ಇರೋದಕ್ಕೆ ತೊಡಗಿಸ್ಕೊಂಡ್ರೆ ಮುಂದೆ ಇದಕ್ಕೆ ಅವ್ರಿಗೆ

0: ಉಪಯೋಗಕ್ಕೆ ಬರ್ತದೆ. ಸೊ ಇದೇ ಇದರಲ್ಲಿ ಮುಖ್ಯವಾಗಿರುವಂತಹ ಅಂಶ.
1: ಸರ್, ಹಾಗಿದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ವಿಧಾನ ಆಗಿರ್ಬೋದು, ಅಗತ್ಯ ದಾಖಲಾತಿಗಳಾಗಿರ್ಬೋದು, ಕನಿಷ್ಠ ಯಾವ ಒಂದು ಶಿಕ್ಷಣವನ್ನಾದ್ರೂ ಹೊಂದಿರಬೇಕಾಗುತ್ತೆ ಸರ್ ಯೋಜನೆ?
0: ಇದಕ್ಕೆ ಶಿಕ್ಷಣ ಏನಿಲ್ಲ, 18 ವರ್ಷ ಮೇಲ್ಪಟ್ಟಿರುವ ಯಾವುದೇ ವ್ಯಕ್ತಿ. ಬ್ಯಾಂಕ್ ಅಲ್ಲಿ KYC ಮತ್ತೆ ಆಧಾರ್ ಸೀಡೆಡ್ ಬ್ಯಾಂಕ್ ಅಕೌಂಟ್ ಇರಬೇಕು, ಮತ್ತೆ ಅದರಲ್ಲಿ ಅವರು ವ್ಯವಹಾರ ಮಾಡ್ತಾ ಇರಬೇಕು. ಅದು ಕ್ರಿಯಾತ್ಮಕ ಅಕೌಂಟ್ ಇದ್ರೆ ಮಾತ್ರ ಅದು ನಿಮಗೆ ಸಿಗೋದು. ಅದು ಡೆಡ್ ಆಗೋಗಿದೆ ಅಂದ್ರೆ ಅದನ್ನ ಚಾಲನೆ ಮಾಡಕ್ ಬರಲ್ಲ. ಇದು ಪ್ರತಿ ತಿಂಗಳು ಅಥವಾ 15 ದಿನಕ್ಕೊಮ್ಮೆ ಅವ್ರು ಏನ್ ಮಾಡ್ಬೇಕು, ಚಾಲನೆ ಮಾಡ್ತಾ ಇರ್ಬೇಕು, ಅದ್ರಲ್ಲಿ ವ್ಯವಹರಿಸ್ತಾ ಇರ್ಬೇಕು. ಸೊ ಅಂತವ್ರಿಗೆ ಮಾತ್ರ ಇದಕ್ಕೆ ಅವಕಾಶ ಇದೆ. ನೀವು ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ಅದಕ್ಕೆ ಅವಕಾಶ ಮಾಡಿದ್ದಾರೆ, ಅವರ ವೆಬ್ಸೈಟ್ ಇಂದ ಅದು ಮಾಡ್ತಾರೆ. ಇಲ್ಲ, ಎರಡನೇದಾಗಿ ಪೋಸ್ಟ್ ಆಫೀಸ್ ಅಲ್ಲಿ ಮಾಡಬಹುದು. ನಿಯರೆಸ್ಟ್ ಪೋಸ್ಟ್ ಆಫೀಸ್ ಹೋದ್ರೆ ಅಟಲ್ ಪಿಂಚಣಿ ಯೋಜನೆಯ ಅಕೌಂಟ್ ನ ತೆಗಿಲಿಕ್ಕೆ ಬೇಕಾಗಿದ್ದು ಇದೆಲ್ಲ ಮಾಡ್ತಾರೆ. ಇದಕ್ಕೆ ಬೇಕಾಗಿರೋದು ಇಷ್ಟೇನೆ, ಒಂದು ಆಧಾರ್ ಕಾರ್ಡ್ ಮತ್ತೆ ಅವರ ಅಡ್ರೆಸ್ ಪ್ರೂಫ್ ಅಂತ ಏನಾದ್ರು ಅದರಲ್ಲಿ ಕರೆಕ್ಟ್ ಆಗಿ ಏನಿದೆ ಅದನ್ನ, ಮತ್ತೆ ಬ್ಯಾಂಕ್ದು ದಾಖಲೆಗಳಾದ ಏನಿರುತ್ತೆ, ಪಾಸ್ ಪುಸ್ತಕ ಈ ತರದೆಲ್ಲನು, ಒಂದು ಫೋಟೋ. ಸೊ ಇಂಥದ್ನೆಲ್ಲ ತಗೊಂಡೋಗಲ್ಲಿ ಕೊಟ್ರೆ ಅದು ಲಿಂಕ್ ಆಗುತ್ತೆ, OTP ಬರುತ್ತೆ. ಆ OTPನ ಮತ್ತೆ ಅಲ್ಲಿ ಹಾಕದಾಗ ನಿಮ್ದು ದಾಖಲಾಗಿದೆ ಅಂತ ವರದಿ ಬರುತ್ತೆ. ಸೊ ಇಷ್ಟೇ ಸರಳ ಪ್ರೋಸೆಸ್, ಒಂದ್ 2-3 ನಿಮಿಷದಲ್ಲಿ ಆಗೋಗುತ್ತೆ. ಆದ್ರೆ ಹೋಗುವಾಗ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಆಧಾರ್ ಪ್ರತಿ ಒಂದ್ ತಗೊಂಡೋಗ್ಬೇಕು, ಅದಾದ್ಮೇಲೆ ಅವರ ರೇಷನ್ ಕಾರ್ಡ್ ಏನಾರಿದ್ರೆ ಅಡ್ರೆಸ್ ಪ್ರೂಫ್ಗಾಗಿ ಅಷ್ಟೇನೆ, ಆ ತರದ ಏನಾರಿದ್ರೆ ಅದನ್ನ ತಗೊಂಡೋಗ್ಬೋದು. ಮತ್ತೆ ನೀವು ಇಡೀ ಭಾರತದಲ್ಲಿ ಎಲ್ಲೇ ಇರಿ, ಎಲ್ಲಿಂದ ಬೇಕಾದ್ರೂ ಹಣವನ್ನ ಜಮಾ ಮಾಡಬಹುದು, ಎಲ್ಲಿಂದ ಬೇಕಾದ್ರೂ ನೀವು ಹಣವನ್ನು ಜಮಾ ಮಾಡಬಹುದು. ಆಯ್ತಾ, ಹಾಗಾಗಿ ಇದೊಂದು ಸರಳ ವಿಧಾನ ಮಾಡಿಕೊಟ್ಟಿದ್ದಾರೆ. ಸೊ ಆ ತರ ಇದರಲ್ಲಿ ಭಾಗಿಯಾಗಬಹುದು.
1: ಅಂದ್ರೆ ಮೂಲಭೂತವಾಗಿ ಯಾವ್ದಾದ್ರು ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಉಳಿತಾಯ ಖಾತೆಯನ್ನ ಹೊಂದಿರಬೇಕು.
0: ಒಂದು ಖಾತೆನ ತೆಗಿಬೇಕು, ABY ಅಕೌಂಟ್ ಅಂತಾನೆ ತೆಗಿತಾರೆ ಪೋಸ್ಟ್ ಆಫೀಸ್ ಅಲ್ಲಿ, ಅಲ್ಲಿ ಹೋಗಿ ನೀವು ಮಾಡ್ಕೋಬಹುದು. ಮತ್ತೆ ನಿಮ್ಮ ಬ್ಯಾಂಕ್ ಅಲ್ಲೂ ಅಷ್ಟೇ, ಅಲ್ಲೊಂದು ಅಕೌಂಟ್ ಮಾಡ್ತಾರೆ, ಅದಕ್ಕೆ ಸೀಡ್ ಆಗಿರೋದು ಯಾವುದು, ನಿಮ್ಮ ಉಳಿತಾಯ ಖಾತೆ. ನಿಮ್ಮ ಉಳಿತಾಯ ಖಾತೆಗೆ ಹಣ ಬಂದ ತಕ್ಷಣ ಅವ್ರು ಏನ್ ಕೇಳ್ತಾರೆ, ಪ್ರತಿ ತಿಂಗಳು ಹಾಕ್ತೀರಾ ಅಥವಾ ತ್ರೈಮಾಸಿಕಕ್ಕೆ ಹಾಕ್ತೀರಾ, ಅರ್ಧ ವರ್ಷಕ್ಕೆ ಹಾಕ್ತೀರಾ ಅಂತ ಪ್ಲಾನ್ ಕೇಳ್ತಾರೆ. ಇಲ್ಲ, ನಾನು ಪ್ರತಿ ತಿಂಗಳು ಹಾಕ್ತೀನಿ, ನನ್ನ ಆದಾಯ ನಂದು ದುಡಿಮೆ ನಿಶ್ಚಯವಾಗಿದೆ ಅಂತಾದ್ರೆ ತಿಂಗಳು ತಿಂಗಳು ಹಾಕ್ಬೋದು. ಇಲ್ಲ, ನಂಗೆ ತಿಂಗಳು ತಿಂಗಳು ಕಷ್ಟ ಆಗ್ಬೋದು ಅಂದ್ರೆ 3 ತಿಂಗಳಿಗೊಮ್ಮೆ ಹಾಕ್ಬೋದು. ಇಲ್ಲ, ನನ್ಗೆ ಒಟ್ಟೊಟ್ಟಿಗೆ ಹಣ ಬರ್ತಿ, ಕೆಲವು ರೈತರು ಎಲ್ಲ ಯಾವ್ದೊಂದ್ ಬೆಳೆ ಬಂದಾಗ ಬರುತ್ತೆ, ಮತ್ತೆ APMC ನಲ್ಲಿ ಹಣ ಹಾಕದಾಗ ಬರುತ್ತೆ, ಅಥವಾ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ದ ಪೇಮೆಂಟ್ ಆದಾಗ ಅವ್ರ ಹಣ ಬರುತ್ತೆ, ಒಟ್ಟಿಗೆ ಹಾಕ್ಲಿಕ್ಕೆ ಆಗುತ್ತೆ. ಆಮೇಲೆ ಈ ತೋಟದ ಬೆಳೆ ಇರುವಂತ ರೈತರು ಅವರಿಗೆ ತಿಂಗಳು ತಿಂಗಳು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಆಗ ಅವ್ರ ಏನ್ ಮಾಡ್ಬೋದು, 6 ತಿಂಗಳಿಗೊಮ್ಮೆ ಹಾಕೋಬಹುದು, ವರ್ಷಕ್ಕೆ 2 ಸರ್ತಿ ಪಾವತಿ ಆಗುತ್ತೆ, ಜಮಾ ಆಗುತ್ತೆ. ಅದಕ್ಕೆ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಪೋಸ್ಟ್ ಆಫೀಸ್ ಅವ್ರು ಏನ್ ಮಾಡ್ತಾರೆ, ನಿಮ್ಮಿಂದ ಒಂದು ಮುಚ್ಚಳಿಕೆ ತಗೊಂಡಿರ್ತಾರೆ, ವಿಲಿಂಗ್ನೆಸ್ ಪತ್ರ ತಗೊಂಡಿರ್ತಾರೆ. ಅದ್ರ ಪ್ರಕಾರ ಅದು ವಾಲಂಟರಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಸ್ವಯಂ ಅದೇನೆ ಹೂಡಿಕೆ ಮಾಡ್ತಾ ಇರುತ್ತೆ. ನಿಮ್ಗೆ ಅದರಲ್ಲಿ ಸಂದೇಶ ಬರ್ತಾ ಇರುತ್ತೆ, ನಿಮ್ ನಂಬರ್ ಏನ್ ಕೊಟ್ಟಿರ್ತೀರಾ ಅದಕ್ಕೆ ಮೆಸೇಜ್ ಬರ್ತಾ ಇರುತ್ತೆ. ಇಷ್ಟು ಸರಳವಾಗಿದೆ.
1: ಪ್ರತಿ ತಿಂಗಳಾದ್ರೂ ಹಣ ಪಾವತಿ ಮಾಡಬಹುದು ಅಥವಾ ತ್ರೈಮಾಸಿಕ ಅಂದ್ರೆ 3 ತಿಂಗಳಿಗೊಮ್ಮೆ ಅಥವಾ ಅರ್ಧ ವಾರ್ಷಿಕವಾಗಿ, ವಾರ್ಷಿಕವಾಗಿ ಬೇಕಾದ್ರೆ
2: ಇಲ್ಲ, ವಾರ್ಷಿಕ ಇಲ್ಲ,
0: ಅರ್ಧ ವಾರ್ಷಿಕ, ವಾರ್ಷಿಕ 2 ಸರ್ತಿ ತುಂಬಲೇಬೇಕು.
1: ಪ್ರತಿ ತಿಂಗಳು ಅಥವಾ ತ್ರೈಮಾಸಿಕ 3 ತಿಂಗಳು ಅಥವಾ ಪ್ರತಿ 6 ತಿಂಗಳು ಒಂದ್ಸಲ ಹಣ ಹೂಡಿಕೆಯನ್ನ ಮಾಡಿ ಈ ಯೋಜನೆಗೆ ಒಂದು ಫಲಾನುಭವಿ ಆಗ್ಬಹುದು. ಹಾಗಿದ್ರೆ ಸರ್, ಕನಿಷ್ಠ ಎಷ್ಟು ಮೊತ್ತದಿಂದ ಹಣವನ್ನ ಹೂಡಿಕೆ ಮಾಡಬಹುದು, ಗರಿಷ್ಠ ಮೊತ್ತ ಎಷ್ಟಿರುತ್ತೆ ಸರ್?
0: ಅದಕ್ಕೊಂದು ಕ್ಯಾಲ್ಕುಲೇಟರ್ ಮಾಡಿದಾರೆ ಅವರು. ಹೇಗಿದೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಿಮ್ಗೆ ಪ್ರತಿ ತಿಂಗಳು 1,000 ರೂಪಾಯಿ ಬೇಕು ಅಂತ ಇಟ್ಕೊಳ್ಳೋಣ. 1,000 ರೂಪಾಯಿ ಬೇಕು ಅಂತ ಹೇಳಿದ್ರೆ, ಈಗ ಒಂದು ಏಜ್, ಈಗ ಉದಾಹರಣೆಗೆ ನಿಮ್ಗೊಂದು 18 ವರ್ಷ ಆಗಿದೆ ಅಂತ ಇಟ್ಕೊಳ್ಳೋಣ. ನೀವು 40 ವರ್ಷದವರೆಗೂ ನೀವು ಹೂಡಿಕೆ ಮಾಡ್ತೀರಾ, ಅದೆಷ್ಟು ತಿಂಗಳಾಗತ್ತೆ ಅಂತ ಲೆಕ್ಕ ಹಾಕ್ತಾರೆ. ಈಗ ನೀವು ನಿಮಗೆ ಪ್ರತಿ ತಿಂಗಳು 1,000 ರೂಪಾಯಿ ಹಾಕ್ತಾ ಹೋಗ್ತೀನಂದ್ರೆ, ನೀವು 40 ವರ್ಷದವರೆಗೂ ನೀವು 1,70,000 ರೂಪಾಯಿ ಹಣವನ್ನ ಹೂಡಿಕೆ ಮಾಡಿರ್ತೀರ. ಅದಾದ್ಮೇಲೆ ನಿಮ್ ಸಾಯೋವರೆಗೂ, ನಿಮ್ಗೆ 60 ವರ್ಷ ಆದ್ಮೇಲೆ ನೀವು ಮರಣ ಹೊಂದೋವರೆಗೂ ಆ ಪೆನ್ಷನ್ ನಿಮಗ್ ಬರ್ತಾ ಇರುತ್ತೆ
1: ಪ್ರತಿ ತಿಂಗಳು 1,000.
0: ಹಾ, 1,000ಕ್ಕಾದ್ರೆ ಅದೇ ನನಗೆ 2,000 ಬೇಕು ಅಂತ ನಿರ್ಧಾರ ಮಾಡಿದ್ರೆ 40 ವರ್ಷದವರೆಗೂ 3.4 ಅಂದ್ರೆ 3,40,000 ಹಣವನ್ನ ನೀವು ಹಾಕಿರ್ತೀರ. ಆದ್ರೆ ನೀವು ಜೀವಿತಾವಧಿ ಪೂರ್ಣ ನಿಮ್ಗೆ ಆ ಪೆನ್ಷನ್ 2,000 ನಿಶ್ಚಿತವಾಗಿ ಬರ್ತಾ ಇರುತ್ತೆ. ಇಲ್ಲ, ನಂಗೆ 3,000 ರೂಪಾಯಿ ಬೇಕು ಅಂತ ನಿರ್ಧಾರ ಮಾಡಿದ್ರೆ, ಆಗ ನೀವು 5,10,000 ರೂಪಾಯಿನ ನೀವು ಹೂಡ್ತೀರ. ಆಗ ನಿಮ್ಗೆ 60 ವರ್ಷ ಆದ್ಮೇಲೆ ನೀವು ಮರಣ ಹೊಂದೋವರೆಗೂ ಈ ಪೆನ್ಷನ್ ನಿಮ್ಗೆ ನಿಶ್ಚಿತವಾಗಿ ಬರ್ತಾ ಇರುತ್ತೆ. ಇಲ್ಲ, ನನಗೆ 5,000 ರೂಪಾಯಿ ಬೇಕು ತಿಂಗಳಿಗೆ ನಿರ್ಧಾರ ಮಾಡಿದ್ರೆ, 8,50,000 ರೂಪಾಯಿನ ಹೂಡಿಕೆ ಮಾಡಿರ್ತೀರಾ ಇವಾಗ 18ನೇ ವರ್ಷದಲ್ಲಿ ನೀವು ಶುರು ಮಾಡಿದ್ರೆ. ಅದಕ್ಕೆ ಕ್ಯಾಲ್ಕುಲೇಟರ್ ಕೊಟ್ಟಿದ್ದಾರೆ, ಪ್ರತಿ ತಿಂಗಳು ಎಷ್ಟಾಗತ್ತೆ ಅಂತೇಳಿ. ಸುಮಾರು ನೀವು ಕಾಂಟ್ರಿಬ್ಯೂಷನ್ ಮಂತ್ಲಿ ಎಷ್ಟಿರುತ್ತೆ, 210 ರೂಪಾಯಿ ಇರುತ್ತೆ. ಕ್ವಾರ್ಟರ್ಲಿ ಆದ್ರೆ 626 ರೂಪಾಯಿ ಆಗುತ್ತೆ. ಹಾಫ್ ಇಯರ್ಲಿ ಆದ್ರೆ 1,239 ರೂಪಾಯಿ ನೀವು ಕಟ್ತಾ ಹೋಗಿರ್ತೀರಿ. ಅವರು ಕ್ಯಾಲ್ಕುಲೇಟರ್ ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಿಮ್ಗೆ ಇದರಲ್ಲೂ ಸಿಗತ್ತೆ, ಬ್ಯಾಂಕಲ್ಲೂ ಹೇಳ್ತಾರೆ, ಮತ್ತೆ ನೀವು ಬೇಕಾದ್ರೆ

0: ಅಟಲ್ ಪಿಂಚಣಿ ಯೋಜನೆ ಇದಕ್ಕೆ ಹೋಗಿ, ವೆಬ್ಸೈಟ್ಗೆ ಹೋಗಿ, ಅಲ್ಲೂ ನೀವು ಬೇಕಾದ್ರೆ ತಿಳ್ಕೊಳ್ಬಹುದು. ಆತರ ಈಗ 18ನೇ ವರ್ಷದಲ್ಲಿ ನೀವು ಶುರು ಮಾಡಿದ್ರೆ ತಿಂಗಳ ನೀವು ಕಟ್ಟಬೇಕಾಗೋದು 210 ರೂಪಾಯಿ, ಹಾಫ್ ಇಯರ್ಲಿ ಕಟ್ತೀನಿ ಅಂದ್ರೆ 1239 ರೂಪಾಯಿ, 3 ತಿಂಗಳಿಗೊಮ್ಮೆ ಕಟ್ತೀನಿ ಅಂದ್ರೆ 626 ರೂಪಾಯಿ. ಆತರ 19ನೇ ವರ್ಷಕ್ಕೆ ಶುರು ಮಾಡಿ, 25ನೇ ವರ್ಷಕ್ಕೆ ಶುರು ಮಾಡಿ, 30ನೇ ವರ್ಷಕ್ಕೆ ಶುರು ಮಾಡಿ, 40ನೇ ವರ್ಷಕ್ಕೆ ಶುರು ಮಾಡಿ, ಅರ್ಥ ಆಯ್ತಾ? ಏಜ್ ನಿಮಗೆ ಜಾಸ್ತಿ ಆದಂಗೆ ಪ್ರತಿ ತಿಂಗಳು ಪಾವತಿಸಬೇಕಾದ ಮೊತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಅರ್ಲಿ ಏಜ್ ಅಲ್ಲಿ. ಯಾಕಂದ್ರೆ ಈ ಅಸಂಘಟಿತ ವಲಯದಲ್ಲಿ 20 ವರ್ಷ ಆದ್ಮೇಲೆ ದುಡಿತಾ ಇರ್ತಾರೆ, ಅಥವಾ ಕೆಲವರು 18 ವರ್ಷಕ್ಕೆ ಶುರು ಮಾಡ್ಕೊಂಡಿರೋರು ಇರ್ತಾರೆ ಅಲ್ವಾ, ಅವ್ರಿಗೆ ಇದು ಅವೇರ್ನೆಸ್ ತರ್ಬೇಕು ನಾವು. ಸೊ ಎಲ್ಲದಕ್ಕೂ ನೀವು ಖರ್ಚು ಮಾಡ್ತಾನೆ ಇದೆಯಲ್ಲಪ್ಪ, ಈ ತಿಂಗಳ ನಿಮ್ಗೆ ತುಂಬಾ ಖರ್ಚಾಗೋಯ್ತಾ, ಕಟ್ಟಕ್ಕಾಗ್ತಾ ಇಲ್ವಾ, ಮೂರ್ ತಿಂಗಳಿಗೊಮ್ಮೆ ಹೊಟ್ಟೆ ಕಟ್ಬಿಡು, ಅಥವಾ ಹಣ ಇದ್ದಾಗ ಹೊಟ್ಟೆಗೆ ಕಟ್ಬಿಡು, 3 ತಿಂಗಳದ್ ಕಟ್ಬಿಡು ಅಲ್ವಾ, ಅದು ಏನಾಗುತ್ತೆ ರಿಕರಿಂಗ್ ಆಗಿ ಆಗಿ ಆಗಿ ನಿಮ್ಗೆ ಇದಾಗತ್ತೆ. 40 ವರ್ಷ ಆದ್ಮೇಲೆ ಅವಕಾಶ ಇಲ್ಲ ಈ ಸ್ಕೀಮ್ ಅಲ್ಲಿ. ಈ ರೆಗ್ಯುಲೇಟರಿ ಅವ್ರು ಏನ್ ಮಾಡ್ತಾರೆ, ಈ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ಯೋಜನೆಗೆ ಕೊಡ್ತಾರೆ, ಸಾಲವಾಗಿ ಕೊಡ್ತಾರೆ, ಅದೊಂದು ನಿಶ್ಚಿತ ದುಡಿಮೆ ಬರುತ್ತೆ ಆ ಹಣಕ್ಕೆ, ಅದನ್ನ ಈ ಸ್ಕೀಮ್ ನಲ್ಲಿ ಎಲ್ರಿಗೂ ಭದ್ರತೆ ಕೊಡ್ತಾ ಹೋಗ್ತಾರೆ. ಈಗ 60 ವರ್ಷದಿಂದ ನಾನೊಂದು 20 ವರ್ಷ ಬದುಕಿರ್ತೀನಿ ಅಂತ ಇಟ್ಕೊಂಡು, 80 ವರ್ಷದವರೆಗೂ ಬದುಕಿರ್ತೀನಿ ಅಂತ ಇಟ್ಕೊಂಡು, 20 ವರ್ಷ ಆಯ್ತಾ, ಪ್ರತಿ ತಿಂಗಳು 12 ವರ್ಷಕ್ಕೆ 12 ತಿಂಗಳು ಅಂತ ಇಟ್ಕೊಂಡು ಅಂದ್ರೆ 240 ತಿಂಗಳು ನಾನು ಬದುಕಿರ್ತೀನಿ ಅಂತ ಇಟ್ಕೊಂಡಿರೋಣ ಟೆಂಟೇಟಿವ್ ಆಗಿ. ಈಗ ನನಗೆ 5,000 ರೂಪಾಯಿ ಬೇಕು ಅಂದ್ರೆ 200 ಇದಕ್ಕೆ ಎಷ್ಟು ಲಕ್ಷ ರೂಪಾಯಿ ಬರುತ್ತೆ ಲೆಕ್ಕ ಹಾಕೊಳ್ಳಿ. ನಮ್ ಕಾಂಟ್ರಿಬ್ಯೂಷನ್ ಕಡಿಮೆ ಇದೆ, ಕೇಂದ್ರ ಸರ್ಕಾರ ಬರ್ಸೋದಿದೆಯಲ್ಲ ಅದು ಜಾಸ್ತಿ ಇದೆ. ಅದಕ್ಕೆ ಗ್ಯಾರಂಟಿ ಗವರ್ಮೆಂಟ್ ಆಫ್ ಇಂಡಿಯಾ, ಇದು ಅರ್ಥ ಮಾಡ್ಕೋಬೇಕು. RBI ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ, ಇಲ್ಲ ಲಾಸ್ ಆಗಕ್ಕೆ ಅವಕಾಶನೇ ಇಲ್ಲ. ಕೇಂದ್ರ ಸರ್ಕಾರ ಹಣ ತಗೊಂಡು ಹೂಡಿಕೆ ಮಾಡಿದೆ ಅಂದ್ರೆ ಅದಕ್ಕೆ ಜವಾಬ್ದಾರ ಅವರೇನೆ. ಅವರೊಂದು ಪ್ರಾಮಿಸರಿ ನೋಟ್ ತರ ನಿಮ್ಗೊಂದು ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ ಅದನ್ನ ಇಟ್ಕೊಂಡು ನೀವು ಯಾವಾಗ ಬೇಕಾದ್ರೂ ನಿಮ್ಮ ಹಕ್ಕನ್ನ ಕೇಳಕ್ಕೆ ಅವಕಾಶ ಇದೆ. ಇದರಲ್ಲಿ ಮೋಸ ವಂಚನೆ ಏನು ಇಲ್ಲ, ಅರ್ಥ ಆಯ್ತಾ? ಅದೇ ರೀತಿ ಕೆಲವರು ಏನ್ ಮಾಡ್ತಾರೆ, ಸಾಂಪ್ರದಾಯಿಕವಾಗಿ ಊರುಗಳಲ್ಲಿ ಅವರ ಬಸದಿಗಳಲ್ಲಿರೋ ಚೀಟಿಗಳಿಗೆ ಹಾಕ್ತಾ ಇರ್ತಾರೆ. ಅದು ಲಾಭ ಇರ್ಬೋದು, ತಾತ್ಕಾಲಿಕ ಲಾಭ ಇರ್ಬೋದು, ತಕ್ಷಣವಾಗಿ ಹಣನು ಸಿಗ್ಬೋದು ಅವ್ರಿಗೆ. ಆದ್ರೆ ಈ ತರ ವ್ಯವಸ್ಥಿತವಾಗಿ ನಿಮ್ಗೆ ದುಡಿಮೆ ಮಾಡಕ್ ಆಗದೇ ಇರೋ ಸಂದರ್ಭದಲ್ಲೂ ಬೆಂಬಲ ಕೊಡುವ ಯೋಜನೆ ಯಾವ್ದಂದ್ರೆ ಇದೊಂದೇ, ಅಟಲ್ ಪಿಂಚಣಿ ಯೋಜನೆ. ಸೊ ಹಾಗಾಗಿ ಇದನ್ನೆಲ್ಲ ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೊಂದು ಭದ್ರತೆ ಇರುತ್ತೆ, ಸುರಕ್ಷತೆ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನದ ಸಂಧ್ಯಾ ಕಾಲದಲ್ಲಿ ಒಂದು ಫೀಲಿಂಗ್ ಇರುತ್ತೆ, ಏನಂದ್ರೆ ನಂಗೊಂದು ಭದ್ರತೆ ಇದೆ, ನನ್ನ ಆತ್ಮಗೌರವಕ್ಕೆ ಇದು ಸಹಾಯ ಬರ್ತದೆ. ಬೇಸಿಕ್ ಖರ್ಚು ಈಗ ತಿಂಗಳಿಗೆ 1,000 ಬೇಕಂದ್ರೆ ಎಷ್ಟು ಕಟ್ಟಬೇಕು? ಈಗ ಉದಾಹರಣೆಗೆ 25ನೇ ವರ್ಷದವರು ಒಬ್ರು ತಿಂಗಳಿಗೆ ನಂಗೆ 1,000 ರೂಪಾಯಿ ಬಂದ್ರೆ ಸಾಕು ಅಂತ ಯೋಚನೆ ಮಾಡಕ್ ಶುರು ಮಾಡಿದ್ರೆ ಆಗ ಅವ್ರು ಎಷ್ಟು ಕಟ್ಟಬೇಕಾಗತ್ತೆ? 27 ವರ್ಷದವ್ರು ಅಂದ್ರೆ ಪ್ರತಿ ತಿಂಗಳು ಅವರು 90 ರೂಪಾಯಿ ಕಟ್ಟಬೇಕಾಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಅವರಿಗೆ ಪ್ರತಿ ತಿಂಗಳು 60 ವರ್ಷ ಆದ್ಮೇಲೆ ಒಂದು 80 ವರ್ಷ ಬದುಕ್ತಾರಂದ್ರೆ ಎಷ್ಟು ಹಣ ಬಂದಿರುತ್ತೆ ಯೋಚನೆ ಮಾಡಿ, 1,000 ಅಂತ ಇಟ್ಕೊಳ್ಳೋಣ ಅಲ್ವಾ, ಇದು ನಮ್ಗೆ ಗೊತ್ತಿರಬೇಕು. ಸೊ ಅದೇ ರೀತಿ ಒಬ್ಬರು 35 ವರ್ಷದವ್ರು ಭಾಗಿಯಾಗ್ತಾರೆ, ಇಲ್ಲ ನನಗೆ ತಿಂಗಳಿಗೆ 1,000 ಸಾಕು ಅಂತ ಹೇಳಿದ್ರೆ ಪ್ರತಿ ತಿಂಗಳು ಅವರು ಬರೀ 165 ರೂಪಾಯಿ ಕಟ್ಟಬೇಕು, ಇಲ್ಲ ನನಗೆ 2,000 ರೂಪಾಯಿ ಬೇಕು, ಜಾಸ್ತಿ ಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ರು ಅಂದ್ರೆ ಅವ್ರಾಗ 276 ರೂಪಾಯಿ ಕಟ್ಟಬೇಕು, ಇಲ್ಲ ನನಗೆ 3,000 ರೂಪಾಯಿ ಬೇಕು ತಿಂಗಳಿಗೆ ಅಂದ್ರೆ ಅಮೌಂಟ್ ಜಾಸ್ತಿ ಆಗತ್ತೆ, 414 ರೂಪಾಯಿ ಕಟ್ಟಬೇಕು. ಅದೇ ಇಲ್ಲ ನನಗೆ 4,000 ಬೇಕು ಅಂತ ಅವ್ರು 27 ವರ್ಷದವ್ರು ಬಯಸಿದ್ರು ಅಂತ ಹೇಳಿದ್ರೆ ಅದಕ್ಕೆ ಇಷ್ಟು. ಇದನ್ನ ಅರ್ಥ ಮಾಡ್ಕೋಬೇಕು ನಾವು, ಇದೊಂದು ವ್ಯವಹಾರ, ನಾವ್ ಎಷ್ಟು ಹೂಡ್ತೀವಿ ಎಷ್ಟು ಭಾಗಿ ಆಗ್ತೀವಿ ಅಷ್ಟು ನನಗೆ ವಾಪಸ್ ಬರುತ್ತೆ. ಇದು ಗ್ಯಾರಂಟಿ ಆಗೋದು ಗೌರ್ಮೆಂಟ್, ಮೋಸ ವಂಚನೆ ಇಲ್ಲ, ಅವಕಾಶ ಇಲ್ಲ. ಸೊ ಇದು ತುಂಬಾ ಪ್ರಮುಖವಾದ ಅಂಶನ ಅರ್ಥ ಮಾಡಿಕೊಂಡು ನಮ್ಮ ಜನಸಾಮಾನ್ಯರು ಒಂದು ಗಟ್ಟಿ ನಿರ್ಧಾರ ಮಾಡಬೇಕು, ಎಲ್ಲೋ ಹೂಡೋ ಬದಲು ಇಲ್ಲ ನಮಗೆ ಭದ್ರತೆ ಇದೆ, ಭದ್ರತೆ ಯಾರೋ ಸರ್ಕಾರನೇ ಇದೆ,
1: ಕೇಂದ್ರ ಸರ್ಕಾರ
0: ಸರ್ಕಾರನೇ ಇದೆ. ಹಾಗಾಗಿ ಇದು ಒಂದು ನಿಶ್ಚಿತವಾದ ನಮಗೆ ಭದ್ರವಾಗಿರುವಂತದ್ದಂತವ್ರು ಪರಿಗಣಿಸಿ ಇದಕ್ಕೆ ಹೂಡಿಕೆಗೆ ಮುಂದಾಗಬೇಕು ಅನ್ನೋದು ಒಂದು ಕಾಳಜಿ ಅಂಶ.
1: ಗರಿಷ್ಠ 18 ವರ್ಷದಿಂದ ಗರಿಷ್ಠ 40 ವರ್ಷದ ಒಳಗೆ ಈ ಯೋಜನೆಗೆ ಭಾಗಿಯಾಗಬಹುದು, ಅಥವಾ ಪ್ರತಿ ತಿಂಗಳಾಗಿರ್ಬೋದು 3 ತಿಂಗಳು ಅಥವಾ ಪ್ರತಿ 6 ತಿಂಗಳಿಗೊಂದ್ಸಲಕ್ಕಾದ್ರೂ ಹಣ ಪಾವತಿಯನ್ನ ಯೋಜನೆಗೆ ಮಾಡುವಂತ ಅವಕಾಶವನ್ನ ಮಾಡಿಕೊಟ್ಟಿದೆ ಸರ್. ಅದೇ ರೀತಿ ಸರ್, ಈಗ 18 ವರ್ಷದಿಂದ 40 ವರ್ಷದೊಳಗಡೆ ಈ ಯೋಜನೆಗೆ ಒಂದು ಫಲಾನುಭವಿ ಆಗುವ ನಿಟ್ಟಿನಲ್ಲಿ ಒಂದು ಖಾತೆಯನ್ನು ತೆರೆದು ಪ್ರತಿ ತಿಂಗಳು ಮಾಸಿಕವಾಗಿ ಹಣವನ್ನು ಪಾವತಿ ಮಾಡ್ತಿರ್ತಾರೆ ಸರ್. ಆ ಸಮಯದಲ್ಲಿ 18ರಿಂದ 40 ವರ್ಷದ ಒಳಗೆ ಆ ವ್ಯಕ್ತಿ ಮರಣವನ್ನ ಹೊಂದಿದ್ರೆ ಅಥವಾ 40 ವರ್ಷದ ತನಕ ಹಣವನ್ನ ಪಾವತಿ ಮಾಡಿ 60 ವರ್ಷದ ಒಳಗೆ ಮರಣವನ್ನ ಹೊಂದಿದ್ರೆ ಆ ಸಮಯದಲ್ಲಿ ಸರ್ಕಾರ ಈ ಹಣವನ್ನ ಯಾವ ರೀತಿ ಮರುಪಾವತಿ ಮಾಡುತ್ತೆ ಸರ್?
0: ಅದಕ್ಕೂ ಇದರಲ್ಲಿ ಸೌಲಭ್ಯಗಳನ್ನ ಮಾಡಿದ್ದಾರೆ. ಒಂದು ವೇಳೆ ಆ ವಯಸ್ಸಿನ ಒಳಗಡೆ ಕಟ್ಟಿದಾರೆ ಹಣ, 60 ವರ್ಷದೊಳಗೆ ಕಾರಣಾಂತರದಿಂದ ನಿಧನ ಆದ್ರು, ಅವರ ನೆಕ್ಸ್ಟ್ ಯಾರಿದ್ದಾರೆ ಅವ್ರಿಗ ಹಣ ಸವಲತ್ತು ಕೊಡ್ತಾರೆ. ಈಗ ಒಂದ್ ವೇಳೆ 40 ವರ್ಷದೊಳಗಡೆ ಸತ್ತೋದ್ರು ಅಂತ ಇಟ್ಕೊಳ್ಳ, ಅವ್ರು ಎಷ್ಟು ವರ್ಷ ಎಷ್ಟು ತಿಂಗಳು ಪಾವತಿ ಮಾಡಿದಾರೆ ನೋಡಿ, ಇಮಿಡಿಯೇಟ್ ಅವ್ರ ಮನೆಯಲ್ಲಿ ಯಾರು ಇದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ, ಅದನ್ನು ಕಂಟಿನ್ಯೂ ಆಗ್ಬೋದು. ಇವ್ರ ಹೆಸರಿಂದ

0: ಅವ್ರ ಹೆಸರಿಗದು ಖಾತೆ ಬದಲಾವಣೆ ಆಗುತ್ತೆ. ಅದೇ ರೀತಿ ಅವ್ರಿಗೇನು ಸೌಲಭ್ಯ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಅದನ್ನ ಇವ್ರಿಗೂ ಕೊಡ್ತಾ ಹೋಗುತ್ತೆ. ಇದು ಇದ್ರಲ್ಲಿ ಮುಖ್ಯವಾಗಿರೋ ಅಂಶ. ಹಾಕಿದ ತಕ್ಷಣ ಏನೋ ಆಗೋಯ್ತು ಸಿಗಲ್ಲ ಅದೆಲ್ಲ ಇಲ್ಲ ಆಯ್ತಾ. ಅದಕ್ಕೆ ಅವರು ಮಾಡುವಾಗ್ಲೇನೆ ಎಲ್ಲ KYC ಎಲ್ಲ ಮಾಡ್ಕೊಂಡಿರ್ತಾರೆ. ನೀವು ಆದ್ಮೇಲೆ ನೆಕ್ಸ್ಟ್ ಯಾರಿದ್ದಾರೆ, ಮೇಲೆ ಇಬ್ರು ಹೊಟ್ಟೋದ್ರು ಅಂತ ಇಟ್ಕೋಣ, ಇಬ್ರು ಸತ್ತೋದ್ರು ಇಲ್ಲ, ಆಗೇನ್ ಮಾಡ, ನಾಮಿನಿ ಯಾರು, ಯಾರು ನಾಮಿನಿ ಅಂತ ಅವ್ರು ನಾಮ ನಿರ್ದೇಶಿತ ಮಾಡ್ಕೊಂಡಿರ್ತಾರೆ. ಆ ಫೆಸಿಲಿಟಿ ಎಲ್ಲ ಅವ್ರಿಗೆ ಕೊಡ್ತಾರೆ ಆಯ್ತಾ. ಮಧ್ಯದಲ್ಲಿ ಯಾರು ತೀರ್ಕೊಂಡ್ರು ಅಂದ್ರೆ ಈಗ ನಮಗೆ ಫೆಸಿಲಿಟಿ ಬೇಡ ಅಂದ್ರೆ ಆಗೇನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಅವತ್ತಿನವರು ಅವ್ರಿಗೆ ಏನು ಹೂಡಿಕೆ ಮಾಡಿದ್ದಾರೆ ಅದಕ್ಕೆ ಮಾತ್ರ ಬಡ್ಡಿ ಹಾಕಿ ಬಡ್ಡಿನ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಹಣ ಜಮಾ ಮಾಡ್ತಾರೆ. ಸರ್ಕಾರನು ನಿಮ್ ಪರವಾಗಿ ಅಷ್ಟೇ ಹಣ ಹಾಕ್ತಾ ಇರುತ್ತೆ, ಅದಕ್ಕೆ ಬಡ್ಡಿ ಕೊಡೋದಿಲ್ಲ. ನಾವು ಆ ವ್ಯಕ್ತಿ ಏನು ಹಾಕಿದ್ದಾರೆ ಅವರಿಗೆ ತ್ವರಿತವಾಗಿ ಯಾವ್ದೋ ಉದ್ದೇಶಕ್ಕೆ ಹಣ ಬೇಕು ಅಂದ್ರೆ ಅಲ್ಲಿವರೆಗೂ ಅವ್ರು ಏನು ಹಣವನ್ನ ಹೂಡಿದ್ದಾರೆ ಅದನ್ನ ಲೆಕ್ಕ ಹಾಕಿ ಅದಕ್ಕೊಂದು ಸರಳ ಬಡ್ಡಿಯನ್ನ ಸೇರಿಸಿ ಆ ಹಣವನ್ನು ಅವ್ರಿಗೆ ಜಮಾ ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ತುಂಬಾ ಪ್ರಮುಖವಾದ ಅಂಶ ಇದರಲ್ಲಿ ಆಯ್ತಾ. ಸೊ ಹಾಗಾಗಿ ಈಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಈಗ ನನಗೇನೋ ತೊಂದರೆ ಆಯ್ತು ತೀರ್ಕೊಂಡ್ ಬಿಟ್ಟೆ ಅಂತ ಇಟ್ಕೊಳ್ಳೋಣ, ನಾನು ಇಮಿಡಿಯೇಟ್ ನೆಕ್ಸ್ಟ್ ಯಾರಿದ್ದಾರೆ ಅವ್ರಿಗೆ ಜೀವಿತಾವಧಿ ಪೂರ್ಣ ಪೆನ್ಷನ್ ಬರ ತಗೊಳಕ್ ಅವಕಾಶ ಇದೆ. ಅದು ಸರ್ಕಾರದ ಬದ್ಧತೆ, ವಾಗ್ದಾನ. ಓಕೆ, ಸೊ ಒಂದು ವೇಳೆ ಅವರು ತೀರ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳೋಣ, ನಾಮಿನಿ ಯಾರಿಗೆ ಮಾಡಿದ್ದಾರೆ ಅವ್ರಿಗೆ ಅದೆಲ್ಲ ಫೆಸಿಲಿಟಿ ಕೊಡ್ತಾರೆ ಆಯ್ತಾ. ಬೇಕಾದ್ರೆ ಅವರು ಯೋಜನೆನ ಕಂಟಿನ್ಯೂ ಮಾಡಿಕೊಂಡು ಕೊನೆಯಲ್ಲಿ ಬೇಕಾದ್ರೆ ಅವರು ಏನು ನಿಶ್ಚಿತ ಮೊತ್ತ ಬರಬೇಕು ಅಂತಿದ್ರೆ ಅದನ್ನು ಪಡ್ಕೊಂಡು ಸಹಾಯ ತಗೋಬಹುದು. ಇಲ್ಲ ನಾನು ಕ್ಯಾನ್ಸಲ್ ಮಾಡ್ತೀನಿ ಹೂಡಿಕೆ ಮಾಡೋದಿಲ್ಲ ಅಂತ ಹೇಳಿದ್ರು ಅಂದ್ರೆ ಅವರು ಬೇಕಾದ್ರೆ ಅವತ್ತಿನವ್ರಿಗೆ ಏನು ಹೂಡಿಕೆ ಆಗಿದೆ ಆ ಖಾತೆಯಲ್ಲಿ ಅದನ್ನ ಲೆಕ್ಕ ಹಾಕ್ತಾರೆ. ಯಾಕಂದ್ರೆ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್, ಈಗ ಎಲ್ಲ ಅಲ್ಲೇ ಟ್ರಾನ್ಸ್ಪರೆನ್ಸಿ ಇದೆ. ಮೋಸ ಮಾಡಿದ್ರು ಅವ್ರು ಬರೀಲಿಲ್ಲ ಎಂಟ್ರಿ ಮಾಡಲಿಲ್ಲ ಅವೆಲ್ಲ ಪ್ರಶ್ನೆ ಇಲ್ವೇ ಇಲ್ಲ. ಎಲ್ಲ OTP ಬೇಸ್ಡ್ ಇರೋದ್ರಿಂದ ನಿಮ್ಮ ಮೊಬೈಲ್ ಫೋನ್ಗೆ ಮೆಸೇಜ್ಗಳು ಬರ್ತಾ ಇರುತ್ತೆ. ಸೊ ಅವ್ರು ಕ್ಯಾಲ್ಕುಲೇಟ್ ಆಗ್ಬಿಟ್ಟು ನಿಮ್ಮ ಎಲ್ಲ ಹಣವನ್ನು ಅವ್ರು ಮರುಪಾವತಿ ಮಾಡ್ತಾರೆ. ಅದರಲ್ಲಿ ನಾವು ನಿಶ್ಚಿತವಾಗಿ ಸಂಶಯ ಪಡುವ ಅಗತ್ಯನೇ ಇಲ್ಲ ಇಲ್ಲಿ. ಸೊ ಇದನ್ನ ನಾವು ಗಮನಿಸಬೇಕು
1: ಸರ್. ಹಾಗಿದ್ರೆ 40 ವರ್ಷದವರೆಗೆ ಹಣವನ್ನ ಪಾವತಿ ಮಾಡಿ ಇನ್ನು 60 ವರ್ಷ ಅಂದ್ರೆ ಇನ್ನು 20 ವರ್ಷಗಳ ಕಾಲ ಯಾವುದೇ ಪಾವತಿ ಇರೋದಿಲ್ಲ?
0: ಇರೋದಿಲ್ಲ, ಇರೋದಿಲ್ಲ.
1: ತದನಂತರ 60 ವರ್ಷದ ನಂತರ ಪಿಂಚಣಿ ಬರ್ಲಿಕ್ಕೆ ಶುರುವಾಗುತ್ತೆ.
0: ಅವರು ಅದನ್ನೇ ಅವ್ರು ಕೊಟ್ಟಿರೋದು ನಿಮ್ಗೆ, ನೀವು ಈ ವರ್ಷದವರೆಗೂ ನೀವು ತುಂಬಿ ಆಮೇಲೆ 0 ಪಿರಿಯಡ್ ರೆಸ್ಟ್ ಪಿರಿಯಡ್
1: 20 ವರ್ಷ
0: ಆಮೇಲೆ ಪೆನ್ಷನ್ ಬರಕ್ ಶುರು ಆಗುತ್ತೆ. ಸೊ ಹಾಗಾಗಿ 18-40 ವರ್ಷದವ್ರು ಭಾಗಿಯಾಗಬಹುದು. ಅಲ್ಲಿ ಕಂತುಗಳಿಗೆ ಹೇಳ್ತಾರೆ ಇಷ್ಟು ಕಂತು ನೀವು ತುಂಬೇಕಾಗತ್ತೆ ಅಂತ. ಉದಾಹರಣೆಗೆ
1: ಅಂದ್ರೆ ಮಾಸಿಕವಾಗಿ ಎಷ್ಟು ಪಿಂಚಣಿಯನ್ನ ಬಯಸ್ತಾರೆ ಅದರ ಆಧಾರದ ಮೇಲೆ ಮಾಸಿಕವಾಗಿ ಹಣ ಪಾವತಿ ಮಾಡ್ತಾರೆ.
0: ಒಂದು ನಾನು ಇಲ್ಲಿ ತಿದ್ದುಪಡಿ ಹೇಳೋದಕ್ಕೆ ಏನಂದ್ರೆ, ಯಾವ ವಯಸ್ಸಿನವ್ರು ಬೇಕಾದ್ರೂ ಅಪ್ರೋಚ್ ಮಾಡಬಹುದು, ನೀವು ಇಷ್ಟು ತಿಂಗಳು ಕಟ್ಟಕ್ ರೆಡಿ ಇದ್ದೀರಾ ಅಂತ ಕೇಳ್ತಾರೆ. ಅದ್ರ ಮೇಲೆ ಅದು ಕ್ಯಾಲ್ಕುಲೇಟ್ ಆಗುತ್ತೆ ಆಯ್ತಾ. 18-40 ವರ್ಷದೊಳಗಡೆ ಇರೋರು ಯಾವಾಗ ಬೇಕಾದ್ರೂ ಕಟ್ಟಬಹುದು, ಆದ್ರೆ ಎಷ್ಟು ಪಿರಿಯಡ್ ಕಟ್ಟಬೇಕಾಗತ್ತೆ ಅಂತ ಅಲ್ಲಿ ಹೇಳ್ತಾರೆ. ಅದನ್ನ ನೀವು ಮಂತ್ಲಿ ಏನ್ ಮಾಡ್ಕೋಬೇಕು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನನಗೆ ಇಷ್ಟ ಆಗತ್ತೆ ಅಂತ ನೀವು ಕಟ್ಕೊಂಡು ಹೋಗುವಂಥದ್ದು. ಅದು ರಿಕರಿಂಗ್ ಆಗಿ ಆಗಿ ಆಗಿ ನಿಮ್ಗೆ ಒಟ್ಟಿಗೆ ಬಂಡವಾಳವಾಗಿ ನಿಮ್ ಕೈಗೆ ಸಿಗತ್ತೆ. ಹಂಗೂ ತಗೋಬಹುದು, ಇಲ್ಲ ನನಗೆ ತಿಂಗಳು ತಿಂಗಳು ಬೇಕು ಮುಂದೆ ನನ್ನ ಜೀವನೋಪಾಯಕ್ಕೆ ಅಂದ್ರೆ ಆ ತರನು ತಗೊಳ್ಬಹುದು. ಎರಡು ಅವಕಾಶನೂ ಬಿಟ್ಕೊಟ್ಟಿದ್ದಾರೆ ಇಲ್ಲಿ. ಈಗ ಮನೆಯಲ್ಲಿ ಏನೋ ಒಂದು ಮುಖ್ಯವಾದ ಕೆಲಸ ಇದೆ, ಅದಕ್ಕೆ ನಮ್ಗೆ ಏನೋ ಒಟ್ಟಿಗೆ ಹಣ ಬೇಕು ಅಂದ್ರೆ ಬೇಕು, ನೀವು ಒಟ್ಟಿಗೆನೂ ತಗೋಬಹುದು. ಆಗ ಸರ್ಕಾರ ಹಾಕಿರೋ ಹಣವನ್ನು ಕ್ಯಾಲ್ಕುಲೇಟ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಎಲ್ಲ ಹಣವನ್ನು ನಿಮಗೆ ಜಮಾ ಮಾಡ್ತಾರೆ ಮಧ್ಯದಲ್ಲಿ ತಗೊಳಕ್ಕೆ. ಆದ್ರೆ RD ಅಕೌಂಟ್ ಅಲ್ಲಿ ಇದ್ದಂಗೆ ಅದ್ರ ಮೇಲೆ ಸಾಲ ತಗೊಂಡ ತೀರಿಸ್ತಾ ಇರ್ತೀನಿ ಅಂತದಕ್ಕೆ ಅವಕಾಶ ಇಲ್ಲ. ಒಮ್ಮೆ ಬಂಡವಾಳ ಅಂತ ಹೊಟ್ಟೋದ್ಮೇಲೆ ಆ ಪಿರಿಯಡ್ ಆದ್ಮೇಲೆ ನಮ್ಗೆ ಅದು ಸಿಗೋದು, ಅದಕ್ಕೆ ನಾವು ತಾಳ್ಮೆ ವಹಿಸ್ಬೇಕು.
1: ಸರ್, ಆಗಿನೇ ಅಟಲ್ ಪಿಂಚಣಿ ಯೋಜನೆಗೆ 60 ವರ್ಷಗಳಿಂದ ಮಾಸಿಕವಾಗಿ ಹಣವನ್ನ ಪಾವತಿಸಿ 60 ವರ್ಷದ ನಂತರ ಪಿಂಚಣಿಯನ್ನ ಪಡ್ಕೋತಿರ್ತಾರೆ ಸರ್. ಈ ಯೋಜನೆ ಜೊತೆಗೆ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಕೂಡ ಅರ್ಜಿಯನ್ನು ಸಲ್ಲಿಸಿ ಆ ಯೋಜನೆಯಿಂದ ಕೂಡ ಪಿಂಚಣಿಯನ್ನು ಪಡಿಬಹುದು.
0: ಅದು ರಾಜ್ಯ ಸರ್ಕಾರದ್ದು, ಅವ್ರ ನಿಯಮಗಳಿಂದ ಪ್ರಕಾರ ಏನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅದ್ರ ಪ್ರಕಾರ ತಗೋಬಹುದು. ಆದಾಯ ಕಡಿಮೆ ಇರಬೇಕು, ಮೇಲೆ ಬೇರೆ ಬೇರೆ ವರ್ಗ ಜಾತಿ ಸಮೀಕರಣ ಇದೆ, ಅವ್ರೇನು ಹಾಕಿದ್ದಾರೆ, ಮತ್ತೆ ಮಕ್ಕಳು ಯಾರಿಲ್ಲ ನೋಡ್ಕೊಳಕ್ಕೆ, ಅವರು ತೊಂದರೆಯಲ್ಲಿದ್ದಾರೆ ಅನ್ನೋದೇನು ಕ್ರೈಟೀರಿಯಾ ಇದೆ ಅದ್ರಲ್ಲಿ ಬಂದವ್ರು ಅದು ತಗೋಬಹುದು. ಅದು ಅದು ಕೊಡೋದು ಪೆನ್ಷನ್, ಅದು ಅದಕ್ಕಿರೋ ಸ್ಟ್ರೀಮ್ ಬೇರೆ
1: ರಾಜ್ಯ ಸರ್ಕಾರ.
0: ಅದು ಅಲ್ಲೇನು ಇವ್ರು ಹೂಡಿಕೆ ಇಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಅದು ಸರ್ಕಾರದ ಕಮಿಟ್ಮೆಂಟ್, ನಾನೇನು ಕೊಡ್ತೀನಪ್ಪ ಇದು ನಿಮ್ಗೆ ವೆಲ್ಫೇರ್ ಪ್ರೋಗ್ರಾಮ್ ಅಂತ ಕೊಡ್ತಾ ಇರೋದು. ಇಲ್ಲಿ ಹಂಗಲ್ಲ, ಇಲ್ಲಿ ಕಮಿಟ್ಮೆಂಟ್ ಯಾರೋ ಫಲಾನುಭವಿದಾನೆ, ಅವ್ರು ಹುಡ್ಬೇಕು, ಹುಡ್ದಾಗ ಮಾತ್ರ ಅವ್ರಿಗೆ ಸಿಗೋವಂಥದ್ದು, ಇಲ್ಲಾಂದ್ರೆ ಸಿಗೋದಿಲ್ಲ. ಅದನ್ನು ಅವ್ರು ಪಡ್ಕೋಬಹುದು. ಅದು ಆ ರೆಗ್ಯುಲೇಷನ್ಸ್ ಏನಿದೆ, ನೀತಿಗಳೇನಿದೆ, ರಾಜ್ಯ ಸರ್ಕಾರ ಕಾಲಕಾಲಕ್ಕೆ ಬದಲಾಯಿಸ್ತಾ ಇರುತ್ತೆ. ಅದಕ್ಕೆ ಬೇಕಾಗಿರೋ ಅಂಶಗಳನ್ನ ತೃಪ್ತಿ ಪಡಿಸಿದ್ರೆ ಖಂಡಿತ ಅವ್ರಿಗೆ ಅರ್ಹತೆ ಕಂಟಿನ್ಯೂ ಆಗ್ತಾ ಇರುತ್ತೆ.
1: ಸರ್, ಆಗಿದ್ರೆ ಕಾರ್ಯಕ್ರಮದ ಕೊನೆಯದಾಗಿ ಅಟಲ್ ಪಿಂಚಣಿ ಯೋಜನೆ ಕುರಿತು ರೇಡಿಯೋ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಇದು ಖಂಡಿತ ತುಂಬಾ ಉತ್ತಮವಾದ ಕಾರ್ಯಕ್ರಮ. ಈಗ ಎಲ್ಲ ಕಡೆ ದುಡಿಮೆ ಬರ್ತಾ ಇರೋದು ನಾವು ನೋಡ್ತಾ ಇರ್ತೀವಿ. ಮತ್ತೆ ಕಳೆದ 20-30 ವರ್ಷದಿಂದ ನೋಡಿದಾಗ ಅಸಂಘಟಿತ ವಲಯದಲ್ಲಿ ಅವರ ಸೇವಾ ಕ್ಷೇತ್ರಗಳು ತುಂಬಾ ಆಗಿದೆ ಈಗ, ಆಯ್ತಾ. ಮತ್ತೆ ಈಗ ಹಳ್ಳಿನಲ್ಲೂ ಸಿಗ್ತಾ ಇದೆ, ನಗರ ಪ್ರದೇಶದಲ್ಲೂ ಸಿಗ್ತಾ ಇದೆ, ಅರೆ ನಗರ ಪ್ರದೇಶದಲ್ಲೂ

0: ದುಡಿಯುವ ಅವಕಾಶಗಳು ಸಿಗ್ತಾ ಇದೆ. ಆಮೇಲೆ ಸರ್ಕಾರದ ಅನೇಕ ನೀತಿಗಳಲ್ಲೂ ಅವರಿಗೆ ಸಾಲದ ಬೆಂಬಲ, ಆಮೇಲೆ ಯೋಜನೆಯ ಬೆಂಬಲ ಸಿಕ್ಕಿ ಬಹು ವಿಧವಾದ ಕಸಬುಗಳು ಮಾಡ್ತಾ ಇದ್ದಾರೆ, ಉದ್ಯೋಗಗಳು ಮಾಡ್ತಾ ಇದ್ದಾರೆ, ಸೇವಾ ಕಾರ್ಯಗಳನ್ನ ತೊಡಗಿಸ್ಕೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಜಾಣತನದಿಂದ ನೈಪುಣ್ಯದಿಂದ ಯೋಚನೆ ಮಾಡಿ ಒಂದು ತೀರ್ಮಾನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಭವಿಷ್ಯತ್ತಿಗೆ ನನ್ನ ಭದ್ರತೆಗೆ ಈಗಲಿಂದ ನಾನು ಅದನ್ನ ಹೂಡ್ಕೊಂಡು ಭದ್ರ ಮಾಡ್ಕೊಳ್ತೀನಿ ಅನ್ನೋ ಒಂದು ಸ್ವಯಂ ನಿರ್ಧಾರ ತುಂಬಾ ಮುಖ್ಯ. ಈಗ ನಮಗ್ ನಾವು ಸಹಾಯ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ನಮಗ್ ಸಹಾಯ ಮಾಡ್ತಾರೆ ಅಲ್ವಾ? ಈ ಪ್ರಜ್ಞೆ ಜಾಗೃತ ಆಗ್ಬೇಕು. ಸೊ ಎಲ್ಲರೂ ಇದನ್ನ ಮಾಡ್ಕೊಂಡು ನಮ್ಮ ಭದ್ರತೆ ನಾವು ಮಾಡ್ಕೊಳ್ಳೋಣ, ಸರ್ಕಾರದ ನೀತಿ ಇದೆ ಮಾಡ್ಕೊಳ್ಳೋಣ. ಇದ್ರ ಮೇಲೂ ಅವ್ರ ಅಸಹಾಯಕತೆ ಇದೆ, ಇನ್ನೂ ಅವ್ರಿಗೆ ಹೆಚ್ಚಿನ ಇನ್ನೊಂದೇನೋ ನೆರವು ಬೇಕು ತೊಂದರೆ ಇರೋ ಜನಕ್ಕೆ ಅಂದ್ರೆ, ಅದಕ್ಕೆ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿದೆ. ಅದರಲ್ಲಿ ಯಾರು ಅದಕ್ಕೆ ಅಧಿಕೃತ ಅಥಾರಿಟಿ ಜನ ಇದ್ದಾರೆ ಅವ್ರ ಹತ್ರ ಹೋದ್ರೆ ಅವರು ಅದನ್ನ ಆನ್ಲೈನಲ್ಲಿ ಸಬ್ಮಿಷನ್ ಮಾಡಿ ಅಸೆಸ್ಮೆಂಟ್ ಮಾಡಿ ನಿಮಗೆ ಅರ್ಹತೆ ಇದ್ರೆ ಆ ಫಲಾನುಭವನ ನಿಮಗೆ ಒದಗಿಸ್ಕೊಡ್ತಾರೆ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ಜಾಗೃತರಾಗಿ ಮತ್ತೆ ಒಳ್ಳೆ ನಿರ್ಧಾರ ಮಾಡಿ ಹೂಡಿಕೆ ಮಾಡಲಿಕ್ಕೆ ಸಿದ್ಧ ಆಗಿ. ಇದೇನು ಪರಿಶ್ರಮದೇನಿಲ್ಲ, ಫ್ಲೆಕ್ಸಿಬಿಲಿಟಿ ತುಂಬಾ ಇದೆ. ಆಯ್ತಾ, ಒಂದು ತಿಂಗಳಿಗಾದರೂ ಕಟ್ಟಿ, ಮೂರು ತಿಂಗಳಿಗಾದರೂ ಕಟ್ಟಿ, ಆರು ತಿಂಗಳಿಗಾದರೂ ಕಟ್ಟಿ, ಆದರೆ ಆರು ತಿಂಗಳೊಳಗಡೆ ಏನು ಸಂದಾಯ ಆಗಿರಬೇಕು ಅದಾಗಿರಬೇಕು. ನೀವೇ ಹೋಗಿ ಕಟ್ಟಬೇಕಂತೇನಿ, ಚಲನ್ ತುಂಬಿ ಕಟ್ಟಬೇಕಂತೇನಿಲ್ಲ. ಬ್ಯಾಂಕಿಂದನೇ ಆಟೋಮೆಟಿಕ್ ಆಗಿ ಸ್ವಯಂಚಾಲಿತವಾಗಿ ಅದಕ್ಕೆ ಹೂಡಿಕೆ ಹೋಗ್ತಾ ಇರುತ್ತೆ, ನಿಮ್ಮ ಮಾಹಿತಿ ಬರ್ತಾ ಇರುತ್ತೆ. ನಮ್ಮ ಜವಾಬ್ದಾರಿಯನ್ನು ಪೋಸ್ಟ್ ಆಫೀಸು ಮತ್ತು ಬ್ಯಾಂಕ್ನವರು ವಹಿಸ್ಕೊಂಡಿದ್ದಾರೆ. ಇದನ್ನು ನಾವು ಗಮನಿಸಬೇಕು. ನೀವೆಲ್ಲೇ ಕೆಲಸ ಮಾಡಿ, ಏನು ಈಗೆಲ್ಲ UPI ಪೇಮೆಂಟ್ಗಳು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಲ್ವಾ, ಅದೇ ಥರ ಅದೇ ಪ್ಲಾಟ್ಫಾರ್ಮಲ್ಲಿ ಇದು ಸಹಿತ ಹೂಡಿಕೆಗೂ ಹೋಗುತ್ತೆ. ಹಾಗಾಗಿ ನಿಮಗೆ ಸಮಯ ತಗೊಳತ್ತೆ, ಗೊತ್ತಾಗಲಿಲ್ಲ, ಚಲನ್ ತುಂಬಕ್ಕೆ ಗೊತ್ತಾಗ್ತಾ ಇಲ್ಲ, ಅಥವಾ ಯಾರಿಗೋ ಕೊಟ್ಟಿದ್ದೆ ಅದು ಆಗಿಲ್ಲ ಅನ್ನುವ ಒಂದು ಅನಿಶ್ಚಿತತೆ ಸಂಗತಿಗಳಿಗೆಲ್ಲ ಇಲ್ಲ, ಅವಕಾಶ ಇಲ್ಲ. ಸೊ ಹಾಗಾಗಿ ಇದೊಂದು ತುಂಬ ಅಮೂಲಾಗ್ರವಾಗಿ ಯೋಚನೆ ಮಾಡಿ ಮಾಡಿರುವಂಥ ಸ್ಕೀಮ್ ಇದು. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಅವರವರ ಮುಂದಿನ ಜೀವನಕ್ಕೆ ಬೇಕಾದ ಆರ್ಥಿಕ ಭದ್ರತೆ ತಕ್ಕ ಮಟ್ಟಿಗೆ ಚಿಕ್ಕದಾದ ಒಂದು 5,000 ರೂಪಾಯಿ ಮೇಲಿಲ್ಲ ಇದಕ್ಕೆ ತಗೊಳ್ಳಿಕ್ಕೆ, ಅಲ್ಲಿವರೆಗೂ 1,000 ರೂಪಾಯಿಂದ 5,000 ರೂಪಾಯಿ ಪಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಇಲ್ಲಿ ನಾವು ಜಾಣತನ ತೋರಿಸ್ಬೇಕು ಅನ್ನೋದು ನಮ್ಮ ಮನವಿ. ಇನ್ನೊಂದೇನು ಅಂಶ ಇದೆ ಇದರಲ್ಲಿ ಅಂದರೆ, ಒಂದು ಖಾತ್ರಿ ಇದೆ ನಿಮಗೆ, ಆದಾಯ ಏನು ಬೇಕು, ಆರ್ಥಿಕ ಭದ್ರತೆ ಏನು ಬೇಕು, ಇದಕ್ಕೆ ಖಾತ್ರಿ ಇದೆ. ಭದ್ರತೆನ ಸರ್ಕಾರ ಎಲ್ಲ ರೀತಿಯೂ ಮಾಡಿಕೊಟ್ಬಿಟ್ಟಿದೆ. ಇದೇ ಯಾರೋ ತಗೊಂಡ್ರು ಮೋಸ ಮಾಡಿದ್ರು ಅನ್ನೋದಿಲ್ಲ. ಮತ್ತು 60 ವರ್ಷದಷ್ಟಿಗೆ ನಮ್ಮ ಸಾಮಾಜಿಕ ಜೀವನದಲ್ಲೂ ಅನೇಕ ಮಾರ್ಪಾಡುಗಳಾಗೋಗಿರುತ್ತೆ, ಅದಕ್ಕೆ ತಕ್ಕಂತೆ ನಿಮಗೆ ಒಂದು ಚಿಕ್ಕ ಬೆಂಬಲ ಸಹಕಾರ ಒಂದು ಆಶಾಕಿರಣನ ಈ ಕಾರ್ಯಕ್ರಮದ ಮುಖಾಂತರ ನೀವೇ ನಿರೂಪಿಸ್ಕೋಬೋದು. ಅದು ಈ ಯೋಜನೆಯ ಮಹತ್ವ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಅಸಂಘಟಿತ ಕಾರ್ಮಿಕರ ವೃದ್ಧಾಪ್ಯದ ಆದಾಯ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಅಟಲ್ ಪಿಂಚಣಿ ಯೋಜನೆ ಕುರಿತು, ಆ ಯೋಜನೆಯ ಗುರಿ ಉದ್ದೇಶಗಳಾಗಿರ್ಬೋದು, ಯೋಜನೆಗೆ ಒಳಪಡುವಂತಹ ಅರ್ಹ ಫಲಾನುಭವಿಗಳು, ಮತ್ತು ಈ ಯೋಜನೆಗೆ ಯಾವ ಒಂದು ವಿಧಾನಗಳ ಮುಖಾಂತರ ಹಣವನ್ನು ಪಾವತಿ ಮಾಡಿ ನಮ್ಮ ವೃದ್ಧಾಪ್ಯದ ಒಂದು ಆರ್ಥಿಕ ಭದ್ರತೆಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೇನೆ ಅನ್ನೋದು ಕುರಿತು ಯೋಜನೆ ಬಗ್ಗೆ ಸಮಗ್ರ ಮಾಹಿತಿ ಹಾಗೂ ಅರಿವು ಹಾಗೂ ಜಾಗೃತಿಯನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರ ನಮ್ಮ ಕೇಳುಗರಲ್ಲಿ ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
2: ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ದೇಶದ ಅಸಂಘಟಿತ ವಲಯಕ್ಕೆ ಸೇರಿದ ಕಾರ್ಮಿಕರಿಗೆ ವೃದ್ಧಾಪ್ಯದ ಆದಾಯದ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಮಹತ್ವದ ಯೋಜನೆಯಾದಂತಹ ಅಟಲ್ ಪಿಂಚಣಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರು ಮತ್ತು ಮಾಹಿತಿಯ ಶಕ್ತಿ ಪ್ರತಿಪಾದಕರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ರವರು. ಇದಾಗುತ್ತೆ ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.
3: ಸಾಮಾಜಿಕ ಸವಲತ್ತು.
4: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಟಲ್ ಪಿಂಚಣಿ ಯೋಜನೆಯ ರೂಪುರೇಷೆ ಹಾಗೂ ಯೋಜನೆಯ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಅಚ್ಯುತ್ರವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
5: ನಾನು ತಡೆಯುತ್ತೇನೆ.
4: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
4: ಹೌದಾ ಪೆಟ್ಟಿಂಗ, ನಮ್ಗೆ ಚಾಲೆಂಜ್. ಜಾಗ ಖಂಡಿತ
5: ಸಿಗೋದಿಲ್ಲ.
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
5: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.

0: ಸಿರಿಯಾಳ ಸಂಗೀತ ಕಾರ್ಯಕ್ರಮದಲ್ಲಿ ಭಕ್ತ ಸಿರಿಯಾಳ ಹರಿಕತೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಶುಕ್ಲಾಂ ಭರದರಂ ವಿಷ್ಣುಗುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೈ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನೆಯಾಪಿ ಪೂಜ್ಯ ಸರ್ವಂ ಯತೇವ ನಿಯವೇನ ವಧನ್ವಯಾನಾಂ ಆದ್ಯಸ್ಸನ ಗುಣೇರ್ವಗುಳಾಭಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರಂ ಜಯಭಕ್ತ್ಯಾದಿ ಗುಣಾನ್ವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರ್ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮಾಂ ಅಶ್ವದಾಚಾ

ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞೆ ಮಹನೀಯರಾಗಿರತಕ್ಕಂಥ ಅವರು ಪರಮಾತ್ಮನನ್ನು ಕಾಣುವುದಕ್ಕೆ ಹಲವಾರು ಮಾರ್ಗಗಳು ಈ ಜಗತ್ತಿನಲ್ಲಿ ಇದ್ದರೂ ಸಹ ಭಕ್ತಿ ಎಂಬುದೊಂದೇ ಬಹು ಸುಲಭವಾದ ಮಾರ್ಗ. ಆ ಮಾರ್ಗದಲ್ಲಿ ಹೋದವರನ್ನ ಪರಮಾತ್ಮ ಬಹುಬೇಗನೆ ತನ್ನೆಡೆಗೆ ಬರಮಾಡಿಸಿಕೊಳ್ಳುತ್ತಾನೆ. ಭಕ್ತರಿಗಾಗಿ ಭಗವಂತ ತನ್ನೆಲ್ಲ ಆಶೀರ್ವಾದಗಳನ್ನು ಹೋತಪ್ರೋತವಾಗಿ ಹರಿಯಲು ಸಿದ್ಧನಾಗಿಯೇ ಇರ್ತಾನೆ. ಆ ಶಿವನ ಭಕ್ತರಾದರೂ ಪರಮಾತ್ಮನಿಗೋಸ್ಕರವಾಗಿ ತಮ್ಮೆಲ್ಲ ತನು ಮನ ಧನಗಳನ್ನು ಧಾರೆ ಎರೆಯಲು ಸರ್ವದಾ ಸಿದ್ಧರೇ ಇರ್ತಾರೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಭಕ್ತಿ ಒಂದೇ

ಭಕ್ತಿ ಒಂದೇ ಮುಕ್ತಿಗೆ ಸುಲಭವಾದ ಸಾಧನ. ಆ ಭಕ್ತಿಯ ಪಥದಲ್ಲಿ ನಡೆದು ಶಿವನನ್ನು ತನ್ನೆಡೆಗೆ ಬರಮಾಡಿಸಿಕೊಂಡು ತನ್ನೆಲ್ಲವನ್ನು ಅರ್ಪಿಸಿ ತನು ಮನ ಧನಗಳನ್ನು ಮಾತ್ರವಲ್ಲದೆ ಶಿವ ಬಯಸಿದ ಎಂದು ತನ್ನ ತನಯನನ್ನೇ ಅರ್ಪಿಸಿದ ಶ್ರೇಷ್ಠ ಶಿವಭಕ್ತನಾದ ಸಿರಿಯಾಳನ ಚರಿತ್ರೆಯನ್ನ ನಾವು ಇಂದು ಕೇಳಿ ಸಂತೋಷ ಪಡುವ ಕಾಲ ಪರಮಾತ್ಮ ಒದಗಿಸಿಕೊಟ್ಟಿದ್ದಾನೆ. ಅಂದ ಮೇಲೆ ಮೆರವಪುರ

ಭಾರತಭೂಮಿಯಲ್ಲಿ ಪ್ರಸಿದ್ಧವಾಗಿರುವ ಶಿವಕಂಚಿಯ ಕ್ಷೇತ್ರ. ಆ ಶಿವಕಂಚಿಯ ಕ್ಷೇತ್ರದಲ್ಲಿ ಮಹಾಶಿವಭಕ್ತನಾಗಿರುವ ಸಿರಿಯಾಳ, ಆತನನ್ನ ರಾಜ ಸಿರಿಯಾಳ ಎಂತಲೂ, ಸಿರಿಯಾಳ ಶೆಟ್ಟಿ ಎಂತಲೂ, ಶರಣ ಸಿರಿಯಾಳ ಎಂತಲೂ ಹಲವಾರು ಹೆಸರುಗಳಲ್ಲಿ ಕರೆಯುವುದುಂಟು. ಆ ಮಹಾನುಭಾವನಾದ ಸಿರಿಯಾಳನಿಗೆ ಚಾಂಗಳ ಎಂಬತಕ್ಕಂಥ ಹೆಂಡತಿ. ಶಿವನು ಕೊಟ್ಟ ಎಲ್ಲ ಭಾಗ್ಯಗಳಿದ್ದರೂ ಸಹ ಮಕ್ಕಳಿಲ್ಲ ಎನ್ನುವ ಒಂದು ಕೊರತೆ ಅವರನ್ನು ಬಹುವಾಗಿ ಬಾಧಿಸುತ್ತಿದೆ. ಮಕ್ಕಳಿಲ್ಲ ಅನ್ನುವ ಕೊರತೆ ಬಹುಮಟ್ಟಿಗೆ ಜನಗಳನ್ನು ಕಾಡಿಸುತ್ತೆ. ಹಿಂದಿನ ಕಾಲದ ಕಥೆಯಲ್ಲಿ ಯಾವ ಕಥೆಯನ್ನು, ರಾಮಾಯಣ ಭಾರತ ಯಾವ ಕಥೆಯನ್ನು ತೆಗೆದುಕೊಂಡರೂ ಮಕ್ಕಳಿಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಕಥೆಯೇ ಹೆಚ್ಚಾಗಿರುತ್ತೆ. ಈಗಿನ ಕಾಲದ ಕಥೆಯಲ್ಲಿ ಆ ಕಥೆ ಬರೋಲ್ಲ. ಭಗವಂತ ನಮ್ಮ ದೇಶದಲ್ಲಿ ಮಕ್ಕಳ ಭಾಗ್ಯವನ್ನು ಅನಂತವಾಗಿ ಕೊಟ್ಟಿದ್ದಾನೆ. ಆದರೆ ಹಿಂದೆ ಮಕ್ಕಳಿಲ್ಲ ಎಂದರೆ ಕೊರಗುತ್ತಿದ್ದರಂತೆ. ಕಾರಣ, ಬಾಲಕರಿಲ್ಲದ ಬಾಲೆ ದೇತರ ಜನ್ಮ ಬಾಡಿಗೆ ಎತ್ತು ದುಡಿದಂಗೆ, ಬಾಡಿಗೆ ಎತ್ತು ದುಡಿದಂಗೆ, ಹಾ ಸುಂಡ ಬಾಳೆ ಎಲೆಯ ಒಗೆದಂಗೆ. ಮಕ್ಕಳಿಲ್ಲ ಅಂದರೆ ಬಹುವಿಧವಾಗಿ ಆಡಿಕೊಳ್ಳುತ್ತಿದ್ದರಂತೆ. ಶಾಸ್ತ್ರಕಾರರು ಕೂಡ ಅಪ್ಪಣೆಯನ್ನು ಕೊಡಿಸ್ತಾರೆ, ಅಮೃತಂ ಬಾಲಭಾಷಿತಂ ಅಂತ. ತಾಯಿ ಮಗುವನ್ನು ಕೂರಿಸಿಕೊಂಡು, ಅಪ್ಪ ಗೋವಿಂದ ನಿನಗೇನೋ ಬೇಕು ಅಂದಾಗ ಆ ಮಗು ಅಮ್ಮ ಅಳ್ಳಬುಳ್ಳತ ಅಂದಾಗ ಆ ತಾಯಿಗಾಗುವ ಆನಂದ ಅಷ್ಟಿಷ್ಟಲ್ಲ. ಮಕ್ಕಳ ವಿಚಾರವನ್ನ ಹೇಳಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಕೃಷ್ಣದೇವರಾಯರು ಒಂದು ಸಲ ತಮ್ಮ ಆಸ್ಥಾನದಲ್ಲಿ ಹಾಸ್ಯ ಚಕ್ರವರ್ತಿಯಾದ ರಾಮಕೃಷ್ಣನನ್ನು ಕೇಳಿದರಂತೆ, ಹೇ ಹಾಸ್ಯ ಚಕ್ರವರ್ತಿ, ಮಕ್ಕಳ ಲೀಲೆ ಮಕ್ಕಳ ಲೀಲೆ ಅಂತಾರೆ ಹೇಗೋ? ಅದಕ್ಕೆ ತೆನ್ನಾಲಿ ರಾಮಕೃಷ್ಣ ಹೇಳ್ತಾನೆ, ಸ್ವಾಮಿ ಲೋಕದಲ್ಲಿ ಯಾವ ಲೀಲೆಯನ್ನು ಬೇಕಾದರೂ ಹೇಳಬಹುದು, ಮಕ್ಕಳ ಲೀಲೆ ಹೇಳೋಕ್ಕಾಗಲ್ಲ. ಮಹಾರಾಜ ಹೇಳಿದ, ನಾನು ಅರಸ, ನಾನು ಹೇಳಿದ ಮೇಲೆ ನೀನು ಕೇಳಲೇಬೇಕು. ತೆನ್ನಾಲಿ ರಾಮಕೃಷ್ಣ ಹೇಳಿದ, ಒಂದು ಕೆಲಸ ಮಾಡೋಣ ಸ್ವಾಮಿ, ಅದು ಹೇಳೋಕ್ಕಾಗಲ್ವಾದ್ರಿಂದ ಅಭಿನಯಿಸಿ ತೋರಿಸಬಹುದು. ನಾನು ಮಗ ನೀವು ಅಪ್ಪ, ಒಂದು ನಾಟಕ, ಅದು ಈಗ ಇಲ್ಲೇ ಈಗಲೇ. ಮಹಾರಾಜರು ಹೇಳಿದ್ರು, ಹೇಗಾದ್ರೂ ಆಗಲೇಯ, ನನಗೆ ಮಕ್ಕಳ ಲೀಲೆ ತಿಳಿದ್ರೆ ಸಾಕು. ಆಗ ತೆನ್ನಾಲಿ ರಾಮಕೃಷ್ಣ ತನ್ನ ಆಸನದಿಂದ ಕೇಳಿದಿರಿದು ಬಂದು ಒಂದು ಮೂಲೆಯಲ್ಲಿ ನಿಂತು, ಅಪ್ಪ ಅಪ್ಪ ಅಂದ. ಮಹಾರಾಜರಿಗೆ ತಿಳಿಯಲಿಲ್ಲ, ಸುಮ್ಮನೆ ಕೂತಿದ್ರು. ಇದ್ಯಾಕೆ ಸ್ವಾಮಿ ಸುಮ್ಮನೆ ಕೂತಿದ್ದೀರಾ? ನಾಟಕ ಅಂದ ಮೇಲೆ ಎಲ್ಲ ಪಾತ್ರಗಳು ಮಾತನಾಡಬೇಕು. ನಾನಪ್ಪ ಅಂದಾಪ, ನೀವು ಯಾಕಪ್ಪ ಮಗನೇ ಅಂತ ಕೇಳಬೇಕು. ಓಹೋ, ಮರೆತಿದ್ದೆ ಕಣಯ್ಯ, ಈಗ ಕೇಳ್ತೇನೆ. ಪುನಃ ಕೆಳಗಿಳಿದ, ಅಪ್ಪ. ಮಹಾರಾಜರು ಕೇಳಿದ್ರು, ಯಾಕಪ್ಪ ಮಗನೇ? ಅಪ್ಪ ಇದೇನಪ್ಪ ಇದು? ಇದು ಅರಮನೆ ಕಾಣು, ಇವರೆಲ್ಲ ಯಾರಪ್ಪ? ಇವು ರಾಜ್ಯಸಭಾ ಸದಸ್ಯರು ಕಣಪ್ಪ. ಅಪ್ಪ ಏನಪ್ಪ, ನೀ ಎಲ್ಲಿ ಕೂತಿದ್ದೀಯೋ? ಮಹಾರಾಜರು ನೋಡಿದ್ರು, ಇದೇನು ಎಲ್ಲಿ ಕೂತಿದ್ದೀಯೋ ಅಂತಾನಲ್ಲ, ಹೋಗೋ ಬಾರೋನ್ನು ಪ್ರಾರಂಭಿಸಿಬಿಟ್ಟನಲ್ಲ. ಓಹೋ, ಮಕ್ಕಳ ಹಾಗೆ ಅಂತ ಕಾಣುತ್ತೆ ಅಂತ. ನಾನಪ್ಪ ಸಿಂಹಾಸನದ ಮೇಲೆ ಕೂತಿದ್ದೀನ. ಅಪ್ಪ ಏನಪ್ಪ, ನಾನು ನಿನ್ನ ತೊಡೆ ಮೇಲೆ ಕೂತ್ಕೋಬೇಕು? ಮಹಾರಾಜರು ನೋಡಿದ್ರು, ಇಷ್ಟು ದೊಡ್ಡ ಮನುಷ್ಯ ಬಂದು ತೊಡೆ ಮೇಲೆ ಕೂತ್ಕೊಂಡ್ರೆ ಗತಿ ಏನು? ಮಾತು ಕೊಟ್ಟಿದ್ದೇನೆ, ಸರಿ ಬಾ ಅಪ್ಪ ಕೂತ್ಕೊಳ್ಳೋ. ಜೋರಾಗಿ ಬಂದು ಕೂತ್ಕೊಂಡ. ಅಪ್ಪ ಏನಪ್ಪ, ನೀನ್ ನವರಾತ್ರಿಯಲ್ಲಿ ಬರ್ತೀಯಲ್ಲ, ಈ ಅಂತ ದೊಡ್ಡದು ಅದೇನಪ್ಪ? ಯಾವುದೋ ಅದಕ್ಕಣಪ್ಪ ಮ್ಯಾಲ್ ಕೂತ್ಕೊಂಡು ಬರ್ತೀಯಲ್ಲ, ಎರಡು ಕಡೆ ಬಾಲ ಇದೆಯಲ್ಲ ಅದು. ಮಹಾರಾಜರು ಆಶ್ಚರ್ಯದಿಂದ ಕೇಳಿದ್ರು, ಮಂತ್ರಿ ಯಾವ ಪ್ರಾಣಿಗಯ್ಯ ಎರಡು ಕಡೆ ಬಾಲ ಇರೋದು?

ಮಂತ್ರಿ ಹೇಳಿದ, ಮಹಾಸ್ವಾಮಿ ಆನೆ ಸೊಂಡ್ಲನ್ನು ಇವರು ಬಾಲ ಅಂದ್ಕೊಂಡ ಹಾಗೆ ಕಾಣುತ್ತೆ. ಹೌದಾ ಮಗು? ಹ್ಮ್. ಏನಾಗ್ಬೇಕಪ್ಪ? ಅಪ್ಪ ಆ ಆನೆ ಸ್ವಲ್ಪ ತರಿಸೋ. ಯಾರಲ್ಲಿ? ಮಗು ಆಸೆ ಪಡ್ತಿದ್ದಾನೆ, ಆನೆ ತೆಗೆದುಕೊಂಡು ಬನ್ನಿ ಅಂದಾಗ ಪಟ್ಟದಾನೆ ಎದುರಿಗೆ ತಂದು ನಿಲ್ಲಿಸಿದರೆ ಹಾಸ್ಯ ಚಕ್ರವರ್ತಿಯಾದ ತೆನ್ನಾಲಿ ರಾಮಕೃಷ್ಣ, ಅಪ್ಪ ಏನಪ್ಪ ಆ ಆನೆ ತೆಗೆದು ನನ್ನ ಜೋಬಲ್ ಮಡಗೋ. ಮಹಾರಾಜರಿಗೆ ಸಿಟ್ಟು ಬಂದು ತೆನ್ನಾಲಿ ರಾಮಕೃಷ್ಣನ ಕೆಳಗೆ ತಳ್ಳಿ ಹೇಳಿದ್ರು, ಏನಯ್ಯ ಮಾತಿದು? ಏನ್ ಮಾತನಾಡೋದಕ್ಕೊಂದು ಮಿತಿ ಬೇಡವಾ? ಯಾರು ಒಂದೇ ಇವ್ರಿಂಥ ಅವರು ಒಂದೇ ಇದೇನು ಅಂದ್ರೆ ಅರಮನೆ ಎಂದೆ ತೊಡೆ ಮೇಲೆ ಕೂತ್ಕೋಬೇಕು ಅಂದೆ ಹಾಳಾಗೋಗ್ಲಿ ಅಂತ ಕೂರಿಸ್ಕೊಂಡೆ. ಆನೆ ತೆಗೆದು ಜೋಬಲಲ್ಲಿ ಮಡಗುಂತೀಯ, ಆನೆ ತೆಗೆದು ಜೋಬಲಲ್ಲಿ ಮಡಗೋಕೆ ಹೇಗೆಯ ಸಾಧ್ಯ? ಆಗ ರಾಮಕೃಷ್ಣ ಹೇಳ್ತಾನೆ, ಸ್ವಾಮಿ ಮಕ್ಕಳ ಲೀಲೆ ಬಾಯಿನಲ್ಲಿ ಹೇಳೋಕೆ ಹೇಗೆ ಸಾಧ್ಯ? ಅದು ಅನಂತ. ಭಗವಂತನೇ ಅವತಾರವನ್ನು ಮಾಡಿ ಲೀಲೆಗಳನ್ನು ಆಡಿದಂತಹ ಅಪಾರ ಅವತಾರ. ಆದ್ದರಿಂದ ಮಕ್ಕಳು ಎಂದಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಒಂದು ಕಾತುರತೆ ಆತುರತೆ, ಬೇಕು ಬೇಕು ಎನ್ನುವ ವಾಂಚಲ್ಯವೇ ಹೆಚ್ಚಾಗುತ್ತೆ. ಇಲ್ಲಿ ಶಿವಕಂಚಿ ನಗರದಲ್ಲಿ ವಾಸ ಮಾಡುತ್ತಿರುವ ಸಿರಿಯಾಳ ಚಾಂಗಳೆಯರಿಗೆ ಮಕ್ಕಳ ಭಾಗ್ಯಕ್ಕಾಗಿ ಬಹುವಾಗಿ ಹಲುಬಿ ಆ ಮಹಾನುಭಾವಳಾಗಿರ್ತಕ್ಕಂಥ ಚಾಂಗಳೆ ದೇವಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳಂತೆ. ಅಂಬಾ

ಹೇ ಜಗನ್ಮಾತಾ, ಮಕ್ಕಳಿಲ್ಲದವಳು ಇವಳು ಬಂಜೆ ಎಂದು ಜನರಾಡುತ್ತಿರುವ ಈ ಅಪವಾದದಿಂದ ನನ್ನನ್ನು ದೂರ ಮಾಡು. ಹೇ ಪರಮೇಶ್ವರ, ಕರುಣೆಯನ್ನು ತೋರೆಯ ಶಿವ. ದಯಾಘನ ನೆನೆಸಿದ ನಿನ್ನ ಅಪಾರ ಭಕ್ತಿಯಿಂದ ಪ್ರಾರ್ಥಿಸುವ ನಮ್ಮನ್ನು ಕಾಪಾಡು ಎಂದು ಗಂಡ ಹೆಂಡರಿಬ್ಬರೂ ಸಹ ಬಹುಕಾಲ ಪ್ರಾರ್ಥಿಸಿದರಂತೆ. ಶಿವನಿಗೆ ಬೇಕಾಯಿತು ಇವರ ಭಕ್ತಿ, ಆಶೀರ್ವದಿಸಿದ. ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ಪ್ರಾಪ್ತವಾಗಿ, ಯಾವ ಭಾಗ್ಯಕ್ಕಾಗಿ ನೀವು ಹಾತೊರೆಯುತ್ತಿರುವಿರೋ ಆ ಭಾಗ್ಯವನ್ನು ಪಡೆಯುವಿರಿ ಎಂಬುದಾಗಿ ಆಶೀರ್ವದಿಸಿದರಂತೆ. ಸ್ವಲ್ಪ ಕಾಲದೊಳಗಾಗಿ ಮಹಾನುಭಾವಳಾದ ಚಾಂಗಳಾ ಗರ್ಭವತಿಯಾಗಿದ್ದಾಳೆ. ಕಾಲ ಕಳೆದಿದೆ. ಮಾಸ ಒಂದೆರಡು ಮೂರು ನಾಲ್ಕು ಈ ರೀತಿಯಾಗಿ ನವಮಾಸಗಳು ಕಳೆದಿದೆ. ದಶತಾರೆಯ ಸುಯೋಗ, ಆ ನವಮಾಸ ಕಳೆದು ದಶತಾರೆಯ ಸುಯೋಗದಲ್ಲಿ ಚಾಂಗಳೆಯ ಗರ್ಭದಲ್ಲಿ ಒಂದು ಗಂಡು ಮಗು ಪ್ರಾಪ್ತವಾಯಿತು. ಹಿಂದಿನ ಕಾಲದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ವ್ಯತ್ಯಾಸವಿರಲಿಲ್ಲ. ಈಗ ಈ 20ನೇ ಶತಮಾನದಲ್ಲಿ ಸ್ವಲ್ಪ ವ್ಯತ್ಯಾಸ. ಮಕ್ಕಳಾದಾಗ ಯಾವ ಮಗು ಗಂಡು, ಹಾ ಲಾಡು ಉಂಡೆ ಹಂಚು. ಯಾವ ಮಗು ಹೆಣ್ಣು, ಹಾ ಕಡಲೆಪುರಿ ಹಂಚು ಅನ್ನೋ ಕಾಲವೇ ಹೆಚ್ಚು. ಇಲ್ಲಿ ಗಂಡಾಯಿತು. ಗಂಡಾದ ಕೂಡಲೇ ಗಂಡು ಮಗು ಎಂಬ ಶಬ್ದವನ್ನು ಕೇಳಿದೊಡನೆ ಸಿರಿಯಾಳ ಓಡಿ ಬಂದು ಶಿವಮಂದಿರದಲ್ಲಿ ನಿಂತ. ಶಿವನೇ ಅಪ್ಪ, ನೀನಿತ್ತ ಭಾಗ್ಯವಿದು, ಲೋಕವಾವುದು ಕಾಣದ ತೆರದಿಸಲು ಹಿದೆ ಒಡೆಯನಿಲ್ಲ.

ಹೇ ದಯಾಘನನೇ, ಎನ್ ಅಂಗಳದಲ್ಲಿ ಮಂಗಳದ ಮುಂಬೆಳಕನ್ನು ಬೆಳಗಿದೆ. ಬರಿದಾಗಿದ್ದ ಈ ಎನ್ ಅಂಗಳವನ್ನು ಚಿನ್ನದ ಪಾಲುಗಳನ್ನಿಟ್ಟುಕೊಂಡು ಓಡಾಡಬಹುದಾದ ಸುತನನ್ನಿತ್ತೆ. ಮಕ್ಕಳಿಲ್ಲದವರು ಎಂಬ ಅಪಕೀರ್ತಿಯಿಂದ ನನ್ನನ್ನು ದೂರ ಮಾಡಿದೆ. ಇದು ಒಡೆಯ, ನಿನ್ನ ಪಾದಗಳನ್ನು ಮುಟ್ಟಿ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ. ಇಂದಿನಿಂದ ಪ್ರತಿಯೊಂದು ದಿನದಲ್ಲಿ ಒಬ್ಬ ಶರಣ, ಒಬ್ಬ ಜಂಗಮನನ್ನಾದರೂ ಕರೆದು ಅವನಿಗೆ ಬೇಡಿದ ಪ್ರಸಾದವನ್ನು

ಅವರನ್ನು ಸತ್ಕರಿಸದೆ ನಾನು ಪ್ರಸಾದವನ್ನು ಸ್ವೀಕರಿಸುವುದಿಲ್ಲ, ಒಂದು ಉದ್ಧರಣೆ ತೀರ್ಥವನ್ನು ಸ್ವೀಕರಿಸುವುದಿಲ್ಲ. ಇದು ನಿನ್ನ ಪಾದದಾಣೆ. ಸತ್ಯ ಸತ್ಯ ಸತ್ಯ ಪ್ರಮಾಣ ಮಾಡಿದ್ದಾನೆ. ಹನ್ನೆರಡನೆಯ ದಿನ ಪ್ರಾಪ್ತವಾದಾಗ ನಾಮಕರಣಕ್ಕಾಗಿ ಕುಳಿತಿದ್ದಾನೆ. ಏನಂತ ಹೆಸರಿಡ್ತೀರ? ಬಹು ಜನಗಳು ಹೆಸರನ್ನಿಡುವಾಗ ಹೊಸ ಹೆಸರು ಎಂಬ ಒಂದು ಹುಸಿ ಭಾವನೆಗೆ ಬರಳಾಗುತ್ತಾರೆ. ಆಗ

0: ಸಿರಿಯಾಳ, ತಾಯಿ ಚಾಂಗಳ. ಆದ್ದರಿಂದ ಈ ತನಯನಿಗೆ ಚಿಲ್ಲಾಳ ಚಿಲ್ಲಾಳ ಎಂದು ನಾಮಕರಣ ಮಾಡಿದರೆ ತಂದೆ ತಾಯಿಗಳಿಬ್ಬರೂ ಕೂಡ ಬಹು ಸಂತೋಷದಿಂದ ಆನಂದದಿಂದ ಆ ಮಗುವನ್ನು ತೊಟ್ಟಲಲ್ಲಿ ಹಾಕಿ ತೂಗಿ ಬೆಳಗುತ್ತಿದ್ದಾರೆ. ತಾನು ಶಿವನು ಕೊಟ್ಟ ಪ್ರಸಾದಕ್ಕಾಗಿ ಸಂತೋಷಿತನಾದ ಸಿರಿಯಾಳ ಪ್ರತಿ ದಿವಸ ಅನೇಕ ಜನಗಳಿಗೆ ಅನ್ನದಾನವನ್ನು ಮಾಡಲು ಪ್ರಾರಂಭಿಸಿದ್ದಾನೆ. ಧರ್ಮಛತ್ರವನ್ನೇ ನಿರ್ಮಿತ ಮಾಡಿದ್ದಾನೆ. ದಿನವೊಂದಕ್ಕೆ ಒಬ್ಬರಿಂದ ಇಬ್ಬರಾಗಿ, ಇಬ್ಬರಿಂದ ನೂರಾಗಿ, ನೂರಿಂದ ಸಾವಿರಾಗಿ ಸಾವಿರಾರು ಜನ ಜಂಗಮರು ಬಂದು ಕುಳಿತಿದ್ದಾರೆ. ವಿಶೇಷವೆಂದರೆ ಅವರು ಬೇಡಿದ್ದನ್ನೇ ಮಾಡಿ ಬಡಿಸುವ ಕಾಯಕ, ಮನೆಯಲ್ಲಿದ್ದದ್ದನ್ನು ಬಡಿಸುವ ಕಾಯಕವಲ್ಲ. ಯಾರು ಏನು ಅಪೇಕ್ಷೆ ಪಡುತ್ತಿದ್ದಾರೋ, ಅಯ್ಯ ನನಗಿಂದು ಚಿರೋಟಿ ತಿನ್ನಬೇಕು ಅನಿಸಿದೆ ಎಂದರೆ ಆತನು ಬಯಸಿದ್ದನ್ನ, ನನಗಿಂದು ಗಾರಿಗೆಯನ್ನು ತಿನ್ನಬೇಕಾಗಿದೆ ಎಂದಾಗ ಅದನ್ನ ಬೇಡಿದ್ದನ್ನು ಮಾಡಿ ಬಡಿಸುತ್ತಾ ಅನೇಕ ಶರಣರ ಸೇವೆಯನ್ನ ಬಹು ಆನಂದದಿಂದಲೇ ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಮಹಾನುಭಾವನಾದಂತಹ ಸಿರಿಯಾಳ. ಒಮ್ಮೆ ಬ್ರಹ್ಮ ಮಾನಸಪುತ್ರರಾದ ನಾರದ ಮಹರ್ಷಿಗಳು ತಮ್ಮ ಮಹತೀಯ ಮತಕ್ಕಂಥ ವೀಣೆಯನ್ನು ತೆಗೆದುಕೊಂಡು ಕೈಲಾಸದ ಕಡೆಗೆ ಬರ್ತಾ ಇದ್ದಾನೆ. ಪಾವನ ಪುರುಷ ಹರೇ ದೇವ.
1: ಲೋಕಸಭೆಯಲ್ಲಿ ಶೇಕಡಾ 19%, ರಾಜ್ಯಸಭೆಯಲ್ಲಿ ಶೇಕಡಾ 39%ರಷ್ಟು ಉತ್ಪಾದಕತೆ ದಾಖಲು. ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಕೇಂದ್ರ ಸಚಿವರು ಭಾಗಿ. ದೆಹಲಿ ಕೆಂಪುಕೋಟೆ ಕಾರು ಬಾಂಬ್ ಸ್ಫೋಟ ಪ್ರಕರಣ, ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಉಗ್ರ ಸಂಘಟನೆಯ ಕೈವಾಡ, ವಿಶ್ವಸಂಸ್ಥೆ ವರದಿ. ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ರಷ್ಯಾ ಬೆಂಬಲ. ವಾರ್ತೆಗಳ ವಿವರ. ಸಂಸತ್ತಿನ ಮಳೆಗಾಲದ ಅಧಿವೇಶನ ಮುಕ್ತಾಯವಾಗಿದ್ದು ಇಂದು ಎರಡೂ ಸದನಗಳನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಜುಲೈ 20ರಂದು ಪ್ರಾರಂಭವಾದ ಅಧಿವೇಶನವು 25 ದಿನಗಳಲ್ಲಿ ಒಟ್ಟು 19 ಕಲಾಪಗಳನ್ನು ಕಂಡಿತು. ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸದನದಲ್ಲಿ ಪದೇ ಪದೇ ಆಗುತ್ತಿರುವ ಅಡಚಣೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಸದನದ ಸಭಾಂಗಣ ತೆರೆದಿತ್ತು, ಆದರೆ ಸದಸ್ಯರು ಜನರ ಧ್ವನಿ ಎತ್ತಲು ತಮಗೆ ಲಭ್ಯವಿರುವ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಆದರೂ 12 ಮಸೂದೆಗಳನ್ನು ಅಂಗೀಕರಿಸುವ ಮತ್ತು ಹಿಂದಿರುಗಿಸುವ ಮೂಲಕ ಸದನವು ತನ್ನ ಪ್ರಮುಖ ಶಾಸಕಾಂಗ ಕರ್ತವ್ಯಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿದೆ. ಸದನವು ಕೇವಲ 37:49 ಕಾಲ ಕಾರ್ಯನಿರ್ವಹಿಸಿತು ಎಂದು ರಾಧಾಕೃಷ್ಣನ್ ಮಾಹಿತಿ ನೀಡಿದರು. ಇದಕ್ಕೂ ಮೊದಲು ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿತು. ರಾಜ್ಯಸಭೆ ಇಂದು ಮಸೂದೆಯನ್ನು ಅನುಮೋದಿಸಿದ್ದು, ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. 1957ರ ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮಂಡಿಸಿದರು. ಸಂಸತ್ತಿನಲ್ಲಿ ಸರ್ಕಾರ ಚರ್ಚೆಗೆ ಸಿದ್ದವಾಗಿದ್ದಾಗ ವಿರೋಧ ಪಕ್ಷಗಳು ಚರ್ಚೆಯಿಂದ ದೂರ ಸರಿಯುತ್ತಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವಿರೋಧ ಪಕ್ಷದ ಸಂಸದರ ನಡವಳಿಕೆ ಪ್ರಜಾಪ್ರಭುತ್ವಕ್ಕೆ, ವಿಶೇಷವಾಗಿ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಎಂದು ಹೇಳಿದರು. ಚರ್ಚೆ ಮತ್ತು ಶಾಸಕಾಂಗ ವ್ಯವಹಾರಗಳಿಗೆ ಮಾತ್ರ ಸಂಸತ್ತು ಮೀಸಲಾಗಿದೆ, ಆದರೆ ನಿರಂತರ ಘೋಷಣೆಗಳು ಮತ್ತು ಪ್ರತಿಭಟನೆಗಳು ಮಳೆಗಾಲದ ಅಧಿವೇಶನದಲ್ಲಿ ಸದನದ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರಿವೆ ಎಂದರು. ಮಳೆಗಾಲದ ಅಧಿವೇಶನದಲ್ಲಿ 12 ಮಸೂದೆಗಳನ್ನು ಅಂಗೀಕರಿಸಲಾಯಿತು, ಆದರೆ ಅವುಗಳಲ್ಲಿ ಒಂದನ್ನು ಮಾತ್ರ ಎರಡೂ ಸದನಗಳಲ್ಲಿ ಚರ್ಚಿಸಲಾಗಿದೆ. ಈ ಅಧಿವೇಶನದಲ್ಲಿ ಉತ್ಪಾದಕತೆ ಲೋಕಸಭೆಯಲ್ಲಿ ಶೇಕಡಾ 19 ಮತ್ತು ರಾಜ್ಯಸಭೆಯಲ್ಲಿ ಶೇಕಡಾ 39%ರಷ್ಟಿದೆ ಎಂದು ತಿಳಿಸಿದ ಅವರು, ಪದೇ ಪದೇ ಅಡಚಣೆಗಳಿಂದಾಗಿ ಮೊದಲ ಬಾರಿಗೆ ಆಯ್ಕೆಯಾಗಿರುವ ಅನೇಕ ಸಂಸದರು ಸಂಸತ್ತಿನ ಅನುಭವವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಸಚಿವ ಕಿರಣ್ ರಿಜಿಜು ಕಳವಳ ವ್ಯಕ್ತಪಡಿಸಿದರು. ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಹಲವು ಕೇಂದ್ರ ಸಚಿವರು ಇಂದು ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿರುವ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದರು. ಹರ್ ಘರ್ ತಿರಂಗ ಅಭಿಯಾನವು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶಭಕ್ತಿ ಮತ್ತು ಹೆಮ್ಮೆಯ ಭಾವನೆಗಳನ್ನು ಬಲಪಡಿಸುತ್ತಿದೆ. ಇಂದು ಕೋಟ್ಯಂತರ ನಾಗರಿಕರು ಏಕ ಭಾರತ ಶ್ರೇಷ್ಠ ಭಾರತ ಎಂಬ ಮನೋಭಾವವನ್ನು ಸಬಲೀಕರಣಗೊಳಿಸುತ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತ್ರಿವರ್ಣ ಧ್ವಜದೊಂದಿಗೆ ಛಾಯಾಚಿತ್ರವನ್ನು ಹಂಚಿಕೊಂಡಿದ್ದಾರೆ. ನಾಗರಿಕರು ತಮ್ಮ ಮನೆಗಳಲ್ಲಿ ತಿರಂಗ ಹಾರಿಸಿ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಕಲ್ಲಿದ್ದಲು

0: ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮನವಿ ಮಾಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯ ಕೆಂಪುಕೋಟೆಯಲ್ಲಿ ಇಂದು ಪೂರ್ಣ ಪ್ರಮಾಣದ ಪಥಸಂಚಲನಕ್ಕೆ ತಾಲೀಮು ನಡೆಯಿತು. 150 ವರ್ಷಗಳ ವಂದೇ ಮಾತರಂ ಸಂಭ್ರಮ ಹಾಗೂ 2047ರ ವಿಕಸಿತ ಭಾರತಕ್ಕಾಗಿ ಯುವಶಕ್ತಿ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದ್ದು, ಇದನ್ನು ಬಿಂಬಿಸುವ ಶಿಸ್ತು, ನಿಖರತೆ ಮತ್ತು ದೇಶಭಕ್ತಿಯ ಉತ್ಸಾಹಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಸಾಕ್ಷಿಯಾಗಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೆಹಲಿಯ ಕೆಂಪುಕೋಟೆ ಬಳಿ ಕಳೆದ ವರ್ಷ ನವೆಂಬರ್ನಲ್ಲಿ ನಡೆದ ಭೀಕರ ಕಾರು ಬಾಂಬ್ ಸ್ಫೋಟದಲ್ಲಿ 11 ಮಂದಿ ಮೃತಪಟ್ಟ ಪ್ರಕರಣದಲ್ಲಿ ಅಲ್ಖೈದಾ ಎಂದೇ ಇಂಡಿಯನ್ ಸಬ್ ಕಾಂಟಿನೆಂಟ್ ಉಗ್ರ ಸಂಘಟನೆಯ ಕೈವಾಡವಿದೆ ಎಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಯೋತ್ಪಾದನೆ ಮೇಲ್ವಿಚಾರಣಾ ತಂಡ ತನ್ನ ವರದಿಯಲ್ಲಿ ತಿಳಿಸಿದೆ. ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಸಂಘಟನೆಯು ಸಣ್ಣ ಜಾಲಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದು ದಕ್ಷಿಣ ಏಷ್ಯಾದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಅಲ್ಲದೆ ಬಾಂಗ್ಲಾದೇಶದಲ್ಲೂ ನೆಲೆಗಳನ್ನು ಸ್ಥಾಪಿಸಲು ಯತ್ನಿಸುತ್ತಿದ್ದು ಇದರಿಂದ ದಕ್ಷಿಣ ಏಷ್ಯಾದಲ್ಲಿ ಉಗ್ರರ ಬೆದರಿಕೆ ಹೆಚ್ಚಾಗಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಈ ಹಿಂದೆ ಫೆಬ್ರವರಿಯಲ್ಲಿ ಬಂದಿದ್ದ ವರದಿಯು ಈ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪಾತ್ರವಿರುವ ಶಂಕೆ ವ್ಯಕ್ತಪಡಿಸಿತ್ತು. ಆದರೆ ಇದೀಗ ಬಂದಿರುವ ನೂತನ ವರದಿಯು ನೇರವಾಗಿ AQIS ಸಂಘಟನೆಯನ್ನೇ ಹೊಣೆಗಾರರನ್ನಾಗಿ ಮಾಡಿದೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ಮತ್ತು ರಷ್ಯಾ ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿವೆ. ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆ ವಹಿಸಿದೆ. ಚೀನಾ ರಾಯಭಾರಿ ಸೂಫಿ ಹಾಂಗ್ ಮತ್ತು ರಷ್ಯಾ ರಾಯಭಾರಿ ಡಿಯಫೇಜ್ ರೋಮನ್ ಬಾಬುಷ್ಕಿನ್ ಅವರು ಇಂದು ನವದೆಹಲಿಯಲ್ಲಿ ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ಆಯೋಜಿಸಿದ್ದ ಬ್ರಿಕ್ಸ್ ರಾಯಭಾರಿಗಳ ದುಂಡುಮೇಜಿನ ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಜಾಗತಿಕ ವ್ಯವಹಾರಗಳಲ್ಲಿ ಸಹಕಾರವನ್ನು ಗಾಢವಾಗಿಸಲು ಹಾಗೂ ಬ್ರಿಕ್ಸ್ನಲ್ಲಿ ಅದರ ಪಾತ್ರವನ್ನು ಬಲಪಡಿಸಲು ಭಾರತ ಮತ್ತು ಇತರ ಬ್ರಿಕ್ಸ್ ಸದಸ್ಯರೊಂದಿಗೆ ಕೆಲಸ ಮಾಡಲು ಚೀನಾ ಸಿದ್ಧವಾಗಿದೆ ಎಂದು ಚೀನಾ ರಾಯಭಾರಿ ಸೂಫಿ ಹಾಂಗ್ ಹೇಳಿದರು. ಪ್ರಾಯೋಗಿಕ ಸಹಕಾರಕ್ಕಾಗಿ ಮತ್ತು ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಮುನ್ನಡೆಸಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆ. ಒಳಗೊಳ್ಳುವಿಕೆ, ಬಹುಪಕ್ಷೀಯತೆ ಮತ್ತು ದಕ್ಷಿಣ ದಕ್ಷಿಣ ಸಹಕಾರಕ್ಕೆ ಒತ್ತು ನೀಡುವ ಮೂಲಕ ಸ್ಥಿತಿಸ್ಥಾಪಕ ಮತ್ತು ಸುಸ್ಥಿರ ಜಾಗತಿಕ ಕ್ರಮವನ್ನು ನಿರ್ಮಿಸುವಲ್ಲಿ ಬ್ರಿಕ್ಸ್ ಪಾತ್ರದ ಮೇಲೆ ಚರ್ಚೆ ಕೇಂದ್ರೀಕರಿಸಿದೆ ಎಂದು ರಷ್ಯಾ ರಾಯಭಾರಿ ಡಿಯಫೇಸ್ ರೋಮನ್ ಬಾಬುಷ್ಕಿನ್ ಹೇಳಿದರು. ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯವು ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸಹಯೋಗದೊಂದಿಗೆ ಹಣಕಾಸು ಮತ್ತು ಆರ್ಥಿಕ ಭದ್ರತೆ ವಿಷಯದಲ್ಲಿ 2ನೇ ಆವೃತ್ತಿಯ ಸ್ನಾತಕೋತ್ತರ ಪದವಿ ಕೋರ್ಸ್ಗೆ ಚಾಲನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ವಿಶ್ವವಿದ್ಯಾಲಯದ ಕ್ರಿಮಿನಲ್ ಕಾನೂನು ಮತ್ತು ಮಿಲಿಟರಿ ಕಾನೂನು ವಿಭಾಗದ ನಿರ್ದೇಶಕರಾದ ಸುನೀಲ್ ಕವೀಶ್ವರ್, ಸಂಕೀರ್ಣಗೊಳ್ಳುತ್ತಿರುವ ಅಕ್ರಮ ಹಣ ವರ್ಗಾವಣೆ, ಭಯೋತ್ಪಾದನೆಗೆ ಧನಸಹಾಯ, ಭ್ರಷ್ಟಾಚಾರ ಮತ್ತು ಸೈಬರ್ ಅಪರಾಧಗಳಂತಹ ಆರ್ಥಿಕ ಬೆದರಿಕೆಗಳನ್ನು ತಡೆಯಲು ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ವಿಶೇಷ ಪಠ್ಯಕ್ರಮಗಳಿರಲಿಲ್ಲ, ಈ ಕೊರತೆಯನ್ನು ನೀಗಿಸಲು ಈ ಹೊಸ ಕೋರ್ಸ್ ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ನೌಕಾಪಡೆ ಇಂದು 9 ಭಾರತೀಯ ಮೀನುಗಾರರನ್ನು ಬಂಧಿಸಿ ಅವರ ದೋಣಿಯನ್ನು ವಶಪಡಿಸಿಕೊಂಡಿದೆ. ರಾಮೇಶ್ವರಂನಿಂದ ಮೀನುಗಾರಿಕೆಗೆ ತೆರಳಿದ್ದ 350ಕ್ಕೂ ಹೆಚ್ಚು ಮೀನುಗಾರರ ಪೈಕಿ ಒಂದು ದೋಣಿ ಮತ್ತು 9 ಮಂದಿಯನ್ನು ಬಂಧಿಸಲಾಗಿದೆ. ಅವರನ್ನು ಬಿಡುಗಡೆಗೊಳಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಎಂದು ಮೀನುಗಾರರ ಸಂಘಟನೆ ಮನವಿ ಮಾಡಿದೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮಗಳ ಆರೋಪದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ 20ನೇ ದಿನವೂ ಮುಂದುವರಿದಿದೆ. ಅಕ್ರಮಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿರುವ ವಿದ್ಯಾರ್ಥಿಗಳು ಬೇಡಿಕೆ ಈಡೇರದಿದ್ದರೆ ಮುಖ್ಯಮಂತ್ರಿ ನಿವಾಸಕ್ಕೆ ಘೇರಾವ್ ಹಾಕುವುದಾಗಿ ಮತ್ತು ಪ್ರತಿಭಟನೆಯನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ನಿವಾಸದ ಸುತ್ತಮುತ್ತ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದು ರಸ್ತೆ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ರಘುವರ್ ದಾಸ್ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಬೆಂಬಲಿಸಿದ್ದು ಒಂದು ವಾರದೊಳಗೆ ಸಿಬಿಐ ತನಿಖೆಗೆ ಆದೇಶಿಸದಿದ್ದರೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ತಿಳಿಸಿದ್ದಾರೆ.

ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ನವದೆಹಲಿಯಲ್ಲಿ ರಕ್ತಹೀನತೆ ಮುಕ್ತ ಭಾರತ ಅಭಿಯಾನ ಕುರಿತು ಎರಡು ದಿನಗಳ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 160ಕ್ಕೂ ಹೆಚ್ಚು ಪ್ರತಿನಿಧಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಲೋಕಸಭೆಯಲ್ಲಿ 19%, ರಾಜ್ಯಸಭೆಯಲ್ಲಿ 39%ರಷ್ಟು ಉತ್ಪಾದಕತೆ ದಾಖಲು. ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಕೇಂದ್ರ ಸಚಿವರು ಭಾಗಿ. ದೆಹಲಿ ಕೆಂಪುಕೋಟೆ ಕಾರು ಬಾಂಬ್ ಸ್ಫೋಟ ಪ್ರಕರಣ. ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್, ಉಗ್ರ ಸಂಘಟನೆಯ ಕೈವಾಡ, ವಿಶ್ವಸಂಸ್ಥೆ ವರದಿ. ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ರಷ್ಯಾ ಬೆಂಬಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಹಾಗೂ ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

ಮಹಾದೇವ ಮಹಾದೇವ. ಕೈಲಾಸವಾಸ ಕರೆದನಂತೆ, ನಾರದ ಹೀಗೆ ಬಾ. ಎತ್ತಣ ದಿಪಯಣ, ಎಲ್ಲಿಂದ ಬರ್ತಾ ಇದ್ದೀಯಪ್ಪ ಕೈಲಾಸವಾಸ? ಎಲ್ಲ ಲೋಕಗಳನ್ನು ಸುತ್ತಾಡಿ ಭೂತಳಕ್ಕೆ ಹೋಗಿ ನಿನ್ನ ಭಕ್ತರ ಅನೇಕರನ್ನು ಕಂಡು ಸಂತಸದಿಂದ ಆನಂದಿಸಿ ನಿನ್ನ ದರ್ಶನಕ್ಕಾಗಿ ಬಂದೆ. ಪರಶಿವ ಕೇಳಿದ, ಅಯ್ಯ ಭೂತಳದಲ್ಲಿ ನನ್ನ ಭಕ್ತರು ಯಾರನ್ನು ಕಂಡೆ? ಅಯ್ಯ ಶಿವಕಂಚಿಯ ಕ್ಷೇತ್ರದಲ್ಲಿ ಶಿವನೇ ನಿನ್ನ ಭಕ್ತನಾದ ಸಿರಿಯಾಳನನ್ನು ಕಂಡೆ. ಆತನೊಂದು ಪ್ರಮಾಣವನ್ನು ಮಾಡಿದ್ದಾನೆ, ಒಂದು ದಿನ ಒಬ್ಬ ಜಂಗಮನಿಗೆ ಒಂದು ಪ್ರಸಾದವನ್ನು ನೀಡದೆ ತಾನು ಪ್ರಸಾದವನ್ನು ಸ್ವೀಕರಿಸುವುದಿಲ್ಲ. ಆಗ ಪರಮೇಶ್ವರ ನಕ್ಕನಂತೆ, ನನ್ನ ಭಕ್ತ ಅಂಥವನೇ? ಪಕ್ಕದಲ್ಲಿ ಕುಳಿತಿದ್ದ ಪಾರ್ವತೀ ದೇವಿ ಶಿವನ ಮುಖವನ್ನು ನೋಡಿ ನಗುತ್ತಾಳೆ. ನಿಮಗೆ ಭಕ್ತರು ಅಂದ್ರೆ ಬಹಳ ಇಷ್ಟ ಅಲ್ಲವೇ? ಅವರ ಹೆಸರು ಹೇಳಿದರೆ ಸಾಕು, ನಿಮ್ಮ ಮುಖ ಹಾಗೆಯೇ ಕಮಲದಂತೆ ಅರಳು ಬಿಡುತ್ತಲ್ಲ. ಪರಮಾತ್ಮ ಹೇಳಿದ, ದೇವಿ ನನ್ನ ಭಕ್ತರು ಯಾವಾಗಲೂ ನನಗಿಂತಲೂ ಹಿರಿಯರೇ. ಅದರಲ್ಲಿಯೂ ಸಿರಿಯಾಳ ಮಹಾಭಕ್ತ, ಆಡಿದ ಮಾತಿನಂತೆ ನಡೆಯುವವನು. ಪಾರ್ವತೀ ದೇವಿ ಹೇಳಲು, ನನಗೆ ನಂಬಿಕೆ ಇಲ್ಲ ಕಣ್ರಿ. ಪಾರ್ವತಿ ನಿನಗೆ ನಂಬಿಕೆ ಇಲ್ಲ ಎಂದ ಮೇಲೆ ಲೋಕದಲ್ಲಿ ಇನ್ನು ಮುಂದಿನ ಗತಿಯೇನು? ತಾಯೇ ಅಪನಂಬಿಸುವುದೇ ಸುತರನ್ನ. ಇಲ್ಲ, ನಾನೊಮ್ಮೆ ಪರೀಕ್ಷಿಸ್ತೇನೆ. ಪರೀಕ್ಷೆ ಮಾಡು. ಯಾರೇ ಹೋಗಲಿ, ಎಷ್ಟೇ ಜನ ಹೋಗಲಿ, ಬೇಡಿದ್ದನ್ನು ಮಾಡಿ ಬಿಡಿಸುತ್ತಾನಲ್ವೇ ನೋಡಿ ಎಂಬುದಾಗಿ ಜಗಜ್ಜನನಿ ತನ್ನೆರಡು ಹಸ್ತಗಳನ್ನು ಕೈಲಾಸದಲ್ಲಿರುವ ಶರಣರ ಮೇಲೆ ಬೀರಿದರೆ ಆ ಶರಣರೆಲ್ಲರೂ ಕೈಲಾಸದಿಂದ ಮಾಯವಾಗಿ ಭೂತಳದಲ್ಲಿರುವ ಶಿವಕಂಚಿಯ ಕ್ಷೇತ್ರದಲ್ಲಿ ಆ ಸಿರಿಯಾಳನ ಧರ್ಮಛತ್ರದಲ್ಲಿ ಸಾಲಾಗಿ ನಿಂತಿದ್ದಾರೆ ಸಾವಿರಾರು ಮಂದಿ. ಆ ಅಧಿಕಾರಿ ಬಂದು ತಿಳಿಸಿದ, ಸ್ವಾಮಿ ಇಂದು ನಮ್ಮ ಯೋಗವೇ ಯೋಗ, ಸಾವಿರಾರು ಮಂದಿ ಶರಣರು, ಅವರ ಜಟೆಗಳನ್ನು ಕಂಡರೆ ದೇವಸ್ಥಾನದ ಗೋಪುರಗಳಂತೆ ಕಾಣುತ್ತಿದೆ, ಅವರ ನೊಸರೊಳಗೆ ಧರಿಸಿರುವ ಆ ಭಸಿತವನ್ನು ಕಂಡರೆ ಅವರೇನು ಕೈಲಾಸ ವಾಸಿಗಳೋ ಎನ್ನುವಂತಿದೆ, ದಯಮಾಡಿಸು ಸ್ವಾಮಿ. ಬಂದು ನಮಸ್ಕರಿಸಿದ, ಅಯ್ಯ ಪ್ರಾರಂಭವಾಗಲಿ, ಯಾರ್ಯಾರು ಏನೇನು ಬೇಡುತ್ತಿದ್ದಾರೆಲ್ಲವನ್ನು ಬಡಿಸಿ. ಪ್ರಾರಂಭವಾಯಿತು ಭೋಜನ. ಭೋಜನ ಪ್ರಾರಂಭವಾದ ಕೂಡಲೇ ಕೈಲಾಸದ ಮಂದಿದ್ದ ಶರಣನೊಬ್ಬನು ತಲೆಯೆತ್ತಿ ಗಗನವನ್ನು ನೋಡಿದನಂತೆ. ಆತನ ಇಚ್ಛಾ ಮಾತ್ರದಿಂದ ಮೋಡಗಳೆಲ್ಲ ಕವಿದಿದೆ, ಚಡಚಡೀರೆಂದು ಸಿಡಿಲು ಆಗ್ಭಟಿಸಿದೆ, ಮಳೆ ಸುರಿಯಲು ಆರಂಭಿಸಿತಂತೆ. ಎಲ್ಲರೂ ಅಯ್ಯೋ ಮಳೆ ಬರ್ತಿದೆ, ಮಳೆ ಬರ್ತಿದೆ, ಮಳೆ ಬರ್ತಿದೆ ಅನ್ನುವಾಗ ಸಿರಿಯಾಳ ಕೈಗಳಲ್ಲಿ ಜೋಡಿಸಿ ಹೇಳ್ತಾನೆ, ಅಯ್ಯ ತಾವ್ಯಾರೂ ಚಿಂತಿಸಬೇಡಿ, ಈ ಮಳೆ ನಿಲ್ಲುವ ಪರ್ಯಂತರವೂ ತಾವುಗಳೆಲ್ಲರೂ ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಇಲ್ಲೇ ಇರಬೇಕು. ಕೈಲಾಸ ವಾಸಿಗಳಾಗಿದ್ದಂತಹ ಶರಣರು ನಕ್ಕರಂತೆ, ಅವರ ಇಚ್ಛೆಯಿಂದ ಮಳಲಿಲ್ಲಲಿಲ್ಲ. ದಿನ ಒಂದು ಎರಡು ಮೂರ್ನಾಲ್ಕು ತರದಲ್ಲಿ ಕಳೆಯಿತಾಗ ವಾರ ಕಳೆಯಿತು, ಒಂದು ವಾರ ಎರಡು ವಾರ. ಆ ಅರಮನೆಯಲ್ಲಿ ಯಾವ ಕೊರತೆಯಿಲ್ಲ, ದವಸ ಧಾನ್ಯಗಳ ಕೊರತೆಯಿಲ್ಲ. ಕೊರತೆಯಿಂದ

ಅಂದರೆ ಒಣಗಿದ ಸೌದೆಯ ಕೊರತೆ. ಅಡಿಗೆ ಮಾಡುವವರು ಬಂದು ಹೇಳಿದರು, ಸ್ವಾಮಿ ದವಸಗಳು ತುಂಬಿದೆ ಆದರೆ ಅಡಿಗೆ ಮಾಡಲು ಒಣಗಿದ ಸೌದೆ ಇಲ್ಲ. ಸ್ವಾಮಿ ತಾವು ದಯಮಾಡಿ ಒಂದು ಕೆಲಸ ಮಾಡಬೇಕು, ಬಂದಿರುವ ಶರಣರನ್ನು ಕೇಳಬೇಕು. ಅಯ್ಯ ನೀವು ಬೇಡಿದ್ದನ್ನು ಮಾಡಿ ಬಡಿಸುವುದಕ್ಕಾಗಲ್ಲ, ನಾವು ಮಾಡಿ ಬಡಿಸಿದ್ದನ್ನು ದಯಮಾಡಿ ಸ್ವೀಕರಿಸಿ ಎಂದು ಕೇಳಿ ಗುರುಗಳೇ. ಸಿರಿಯಾಳ ಕಣ್ಣೊರೆಸಿ ಹೇಳುತ್ತಿದ್ದಾನೆ, ಶಿವನೇ ನಿನ್ನ ಮೇಲಿಟ್ಟ ಆಣೆಯನ್ನು ನಾನು ಸುಳ್ಳಾಗಿಸಲಾರೆ. ನನ್ನಪ್ಪ ಈ ಶರಣರಲ್ಲಿ ಹೋಗಿ ಅಯ್ಯ ನಾನು ಮಾಡಿ ಬಡಿಸಿದ್ದನ್ನು ಊಟ ಮಾಡಿ ಎಂದು ಹೇಳಲಾರೆ. ನನ್ನಪ್ಪ ಗಂಡ ನಡುವುದನ್ನು ಕಂಡು ಸತೀ ಚಾಂಗಳೆ ಹೇಳುತ್ತಿದ್ದಾಳೆ, ಅಯ್ಯ ಅಡಿಗೆ ಮಾಡೋರೆ ನಿಮಗೆ ಒಲೆಯ ಉರಿಬೇಕಷ್ಟೇ ತಾನೇ? ಹೌದು ಸ್ವಾಮಿ, ಹಾಗಾದ್ರೆ ಬನ್ನಿ ನನ್ನಲ್ಲಿ ಎಂದು ಕರೆದೊಯ್ದು ತಾನು ಪೂಜೆ ಮಾಡುವ ಮಂದಿರದ ಪಕ್ಕದಲ್ಲಿದ್ದ ಸಂದೂಕದಲ್ಲಿ ತಾನು ಉಡುವಂತಹ ಬಹು ಬೆಲೆ ಬಾಳುವ ಸೀರೆಗಳನ್ನು ತೆಗೆದುಕೊಟ್ಲಂತೆ. ಇದನ್ನ ತೈಲದಲ್ಲಿ ಅದ್ದಿ ಉರಿ ಹಾಕಿ ಆ ಉರಿಯಿಂದ ಅಡಿಗೆಯನ್ನು ಮಾಡಿ ಬಡಿಸಿ. ಇಲ್ಲಿ ಛತ್ರದಲ್ಲಿ ಕುಳಿತಿದ್ದ ಕೈಲಾಸವಾಸಿಗಳು ಯೋಚಿಸುತ್ತಿದ್ದಾರೆ, ಆ ಪತಿವ್ರತೆಯ ವಸನವೇನಾದರೂ ಬೆಂಕಿಗೆ ಬಿತ್ತು ಎಂದರೆ ನಾವಿಲ್ಲಿ ಉಳಿಯಬಲ್ಲವೇ, ಸ್ವಲ್ಪ ಪರೀಕ್ಷೆ ಮಾಡೋಣ ಅನ್ನುವಾಗ ಒಂದು ಸೀರೆಯನ್ನ ತೈಲದ ಲದ್ದಿ ಒಲೆಯಲ್ಲೆಸೆದರಂತೆ ಭಗ್ಗನೆ ಉರಿ ಅಂಟಿತು. ಈ ಛತ್ರದಲ್ಲಿ ಕುಳಿತಿದ್ದ ಶರಣರ ದೇಹದಲ್ಲೆಲ್ಲ ಉರಿ ಬರಲಾರಂಭಿಸಿತು. ಅಯ್ಯೋ ಅಯ್ಯೋ ಉರಿ ಉರಿ ಅಯ್ಯೋ ತಾಳಲಾರು ಅನ್ನುವಾಗ ಆ ಹಿರಿಯ ಗಣ ಒಬ್ಬ ತನ್ನೆರಡು ಹಸ್ತವನ್ನು ಚಾಚಿ ಆಶೀರ್ವದಿಸಿ ಶಾಂತಿ ಶಾಂತಿ ಎಂದ ಕೂಡಲೇ ಎಲ್ಲ ತಣ್ಣಗಾಯಿತಂತೆ. ಉರಿವ ಉರಿಯು ತಣ್ಣಗಾಯಿತು, ಸುರಿಯುವ ಮಳೆಯೂ ತಣ್ಣಗಾಯಿತು, ಸವೆದು ಹೋದ ದವಸ ಧಾನ್ಯಗಳು ಒಂದಕ್ಕೆ ಹತ್ತಾಗಿ ಬೆಳೆಯಿತು. ಆ ಸಿರಿಯಾಳನನ್ನು ಚಾಂಗಳೆಯನ್ನು ಬಂದ ಆ ಶರಣರು ಆಶೀರ್ವದಿಸಿ ಮಂಗಳವಾಗಲಿ ಮುದವಾಗಲಿ ಸಹುಕಾಲದಲ್ಲಿ ನೀವು ಬಾಳುವಂತಾಗಲಿ ಎಂದು ಆಶೀರ್ವದಿಸಿ ಕೈಲಾಸಕ್ಕೆ ಹಿಂತಿರುಗಿ ಬಂದಿದ್ದಾರೆ. ಪಾರ್ವತೀ ದೇವಿ ಇವರನ್ನು ಕಂಡು ಕೇಳಿದಳಂತೆ, ಏನಾಯಿತು? ಅವರಂದ್ರು, ಅಮ್ಮ ಅವಮಾನವಾಯಿತು. ಅವಮಾನವಾಯಿತು ಯಾರಿಗೋ? ನಮಗೆ ಯಾಕೆ ಅವಮಾನವಾಯಿತು? ಸಿರಿಯಾಳ ಎಂಥವನು ಅಂತ ಪರೀಕ್ಷೆ ಮಾಡೋಕೆ ಹೋಗಿ ನಾವು ಎಂಥ ಅವರು ಅಂತ ಅವನಿಗೆ ತೋರಿಸ್ಕೊಟ್ಟ ಹಾಗಾಯ್ತು. ಅಮ್ಮ ಆ ತಾಯಿಯ ಪ್ರಭಾವದಿಂದ ನಾವೇನು ಮಾಡಲಾಗಲಿಲ್ಲ. ಪರಮಾತ್ಮ ನಕ್ಕ, ಪಾರ್ವತಿ ನನ್ನ ಭಕ್ತರು ಏನಾದರೂ ಸರಿಯೇ ಆ ಶಿವನ ಮೇಲಿಟ್ಟ ಆಣೆಯನ್ನು ತಪ್ಪರೆ ತಮ್ಮ ಸರ್ವಸ್ವವನ್ನು ಧಾರೆ ಇರದರೂ ಅವರು ಮೀರುವರಲ್ಲ. ಪಾರ್ವತೀ ದೇವಿ ಹೇಳಿದ್ಲು, ಇವೆಲ್ಲ ಬರೀ ಸುಳ್ಳು ಬಿಡ್ರಿ, ಇರುವವನು ಬೇಕಾದದ್ದನ್ನು ಕೊಡ್ತಾನೆ ಕಣ್ರಿ. ನಾನೊಂದು ಮಾತನ್ನು ಹೇಳಲೇ ಸ್ವಾಮಿ. ಏನದು ಪಾರ್ವತಿ? ಕೊಡಲಾಗದ್ದನ್ನು ಕೊಡು ಎಂದು ಕೇಳಿದರೆ ಹೇಗೆ ಕೊಡ್ತಾನೆ? ಇರುವುದನ್ನು ತಾನೇ ಕೊಡ್ತಿದ್ದಾನೆ. ಪರಮಾತ್ಮ ಹೇಳಿದ, ಹಾಗಾದರೆ ನಿನಗೆ ಅನುಮಾನ ಬಂದಿರುವುದೇ ಸತ್ಯವಾದರೆ ನಾವೇ ಹೋಗಿ ಪರೀಕ್ಷೆಯನ್ನು ಮಾಡೋಣ ನಡೆ. ಈ ಪರೀಕ್ಷೆಯಿಂದಾಗಿ ಕೊಡಲಾಗದ್ದನ್ನು ನನ್ನ ಭಕ್ತರಾದವರು ಹೇಗೆ ಕೊಡ್ತಾರೆ ಎಂಬುದು ನಿನಗೆ ಅರ್ಥವಾಗುತ್ತಾದ್ದರಿಂದ ನಡೆ ಹೋಗೋಣ ಎಂದು ಒಂದು ಸಲ ತನ್ನ ಕೈಯನ್ನು ಚಾಚಿ ಆಶೀರ್ವದಿಸಿದರಂತೆ. ಅದರಿಂದ ಏನಾಗಿದೆ ಎಂದರೆ ಶಿವಕಂಚಿಯ ಕ್ಷೇತ್ರದಲ್ಲಿದ್ದ ಎಲ್ಲ ಶರಣರು ಮಾಯವಾಗ್ಬಿಟ್ರು. ಕಂಚಿಯ ಛತ್ರದಲ್ಲಿ ಮಲಗಿದ್ದ ಶರಣರು ಮಲಗಿದ್ದವರು ಕಣ್ಣು ಬಿಟ್ಟು ನೋಡುವಾಗ ರಾಮೇಶ್ವರದಲ್ಲಿದ್ದಾರೆ. ಒಬ್ಬ ಅಂದ, ಇದೇನು ನೆನ್ನೆ ನಾವು ಕಂಚಿಲಿ ಇದ್ವಲ್ಲ, ಇಲ್ಲಿ ರಾಮೇಶ್ವರದಲ್ಲಿದ್ದೀವಲ್ಲ. ಒಬ್ಬ ಅಂದ, ಅಲ್ಲೊಂದು ಭೂತ ಇತ್ತು, ಬಹುಶಃ ಅದೇನಾದ್ರೂ ನಮ್ಮ ಹೊತ್ತು ತಂದಿಲ್ಲ ಹಾಕಿರಬಹುದು. ಬೆಳಗಾದಾಗ ಛತ್ರದ ಬಾಗಿಲನ್ನು ತೆಗೆದರೆ ಅಲ್ಲಿ ಒಬ್ಬ ಶರಣನೂ ಇಲ್ಲದಂತಾಗಿದೆ. ಆ ಛತ್ರದ ಮೇಲಾಧಿಕಾರಿ ಏನಿದು ಆಶ್ಚರ್ಯವಾಗ್ತಿದೆಯಲ್ಲ, ಎಲ್ಲಿ ಯಾರು ಇಲ್ಲವೇ ನೋಡಿ ಬನ್ನಿ ಎಂದರೆ ನಗರವನ್ನೆಲ್ಲ ಸುತ್ತಾಡಿದರೂ ಒಬ್ಬ ಜಂಗಮನು ದೊರಕಲಿಲ್ಲ. ಒಬ್ಬ ಜಂಗಮನು ದೊರಕದೇ ಇರುವುದರಿಂದ ಆ ಅಧಿಕಾರಿ ಬಂದು ಸಿರಿಯಾಳನಲ್ಲಿ ಹೇಳಿದ, ಸ್ವಾಮಿ ಇದೊಂದು ಆಶ್ಚರ್ಯ. ಏನು? ಛತ್ರದ ಬಾಗಿಲನ್ನು ತೆಗೆದರೆ ಆ ಬಾಗಿಲಿನಲ್ಲಿ ದಡ ದಡ ದಡದಡನೆ ಬರಬಹುದಾದ ಶರಣರ ಸಮೂಹವೇ ಕಾಣಲಿಲ್ಲ ಸ್ವಾಮಿ. ಅಯ್ಯ ಸುತ್ತಾಡಿ ಸ್ವಾಮಿ, ಸುತ್ತಾಡಿದವು. ದಿನ ಒಂದು ಎರಡು ಮೂರು ನಾಲ್ಕು ಕಳೆಯೇ, ಒಂದು ಎರಡು ಮೂರು ನಾಲ್ಕು ದಿನ ಕಳೆದಿದೆ, ಒಬ್ಬ ಶರಣನು ದೊರಕಲಿಲ್ಲ. ಮನೆಯಲ್ಲಿ ಮಹಾನುಭಾವನಾದ ಸಿರಿಯಾಳ, ಶಿವನಿಗೆ ನಾನು ಮಾಡುತ್ತಿರುವ ಕಾರ್ಯವು ಇಚ್ಛೆಯಿಲ್ಲವೋ ಏನು ಎಂದು ತಾನೂ ಸಹ ಒಂದು ಉದ್ಧರಣೆ ತೀರ್ಥವನ್ನೂ ಸ್ವೀಕರಿಸದೆ ಹಾಗೆ ಮೌನವಾಗಿ ಕುಳಿತನಂತೆ. ಗಂಡನನ್ನು ಕಂಡ ಚಾಂಗಳೆ ಮಗನನ್ನು ಕರೆದು ಹೇಳುತ್ತಿದ್ದಾಳೆ, ಅಪ್ಪ ಚಿಲ್ಲಾಳ ಏನಮ್ಮ, ನೀನು 5 ವರ್ಷದ ಬಾಲಕ, ನಿನ್ನ ತಂದೆ ಉಪವಾಸ ಮಾಡಿದ್ರು ತಡೆಯುತ್ತೆ, ಆದರೆ ನೀನು ಹಾಗಿರಬಾರದು. ಬಾ ಮಗನೇ ಸ್ವಲ್ಪ ಊಟ ಮಾಡು. ಮಗ ತಾಯಿಯನ್ನೇ ನೋಡಿ ಹೇಳ್ತಾನೆ, ಅಮ್ಮ ಜಂಗಮ ನುಣದೆ ಅಪ್ಪ ನುಣಲಾರ, ಅಪ್ಪ ನುಣದೆ ನೀ ಉಣಲಾರೆ, ಜನನಿ ಜನಕರುಣದೆ ನಾ ಉಣನಮ್ಮ. ಅಮ್ಮ ಜಂಗಮ ಊಟ ಮಾಡದೆ ಅಪ್ಪ ಊಟ ಮಾಡಲ್ಲ,
ಅಪ್ಪ ಊಟ ಮಾಡದಿದ್ರೆ ನೀನು ಊಟ ಮಾಡಲ್ಲ, ತಾಯಿ ತಂದೆಗಳಿಬ್ಬರೂ ಊಟ ಮಾಡದೆ

ಸಮಯದಲ್ಲಿ ನಾನು ತಿಂದರೆ ಅದು ರಾಕ್ಷಸ ಭೋಜನವಾಗುತ್ತಮ್ಮ, ಬೇಡ ತಾಯಿ ನನಗೆ ಬೇಡ, ನಾನು ಹಾಗೆ ಪಾಠಶಾಲೆಗೆ ಹೋಗ್ತೇನೆ, ನಮ ಶಿವಾಯ ಅಂತ ಹೊರಟು ಹೋದ. ತಾಯಿ ಮಗನನ್ನೇ ನೋಡಿ ಒಂದು ಕಡೆ ಸಂಕಟ, ಮತ್ತೊಂದು ಕಡೆ ಸಂತೋಷ. ಮಗನಿಗೆ ಆಹಾರವಿಲ್ಲವಲ್ಲ ಅನ್ನೋ ಸಂಕಟ, ಆದರೆ ಮಗ ನಮ್ಮ ಮೇಲಿಟ್ಟಿರುವ ಪ್ರೇಮ ಪ್ರೀತಿ ಎಂಥದ್ದು, ಒಬ್ಬನೇ ಮಗನಾದರೂ ಎಷ್ಟು ಆನಂದ ಅನ್ನುತ್ತಿರುವಾಗ ಪಕ್ಕದಲ್ಲಿ ಕೆಲಸ ಮಾಡುವ ಆಳುಗಳಿಗೆ ಹೇಳಿದರಂತೆ, ಅಪ್ಪ ನೀವೆಲ್ಲ ಸ್ವಲ್ಪ ಸ್ವಲ್ಪ ಊಟ ಮಾಡ್ರು. ಅದರಲ್ಲಿ ವಯಸ್ಸಾದೊಬ್ಬ ಹೇಳ್ತಾನೆ, ಅಮ್ಮ ಆ ಎಳೆ ಮಗು ಏನ್ ಹೇಳ್ತಮ್ಮ, ತಾಯಿ ತಂದೆಗಳು ತಿನ್ನದೆ ನಾನು ತಿನ್ನುವುದು ಬೇಡ ಅಂತ. ಅಮ್ಮ ಆ ಎಳೆ ಮಗುಗಿರೋ ಬುದ್ಧಿಯು ನಮಗಿಲ್ಲ ಅಂತೀಯ ಅಮ್ಮ, ನಾವು ನಿಮ್ಮ ಮಕ್ಕಳೇ ಅಲ್ವಾ ಅಮ್ಮ. ಬೇಡ, ನೀವು ಊಟ ಮಾಡುವ ಪರ್ಯಂತರವೂ ನಾವು ಊಟ ಮಾಡುವುದು ಬೇಡ, ನಾವು ಹಾಗೆ ಇರ್ತೇವೆ, ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಎಂದು ತಾವು ಸುಮ್ಮನಾದರಂತೆ. ಈ ತಾಯಿ ಶಿವನೇ, ಏನೀ ಶೋಧನೆ ನನ್ನಪ್ಪ, ಏನೀ ಶೋಧನೆ, ಏನೀ ಶೋಧನೆ ಶಿವನೇ, ಏನ ಕೈದ ಬೆಲ್ದು ಎಮ್ಮ ಮೇಲಿರಿಸಿದೆಯ.

ದೇವದೇವ ಶಂಕರನೇ, ಎಲ್ಲರೂ ಈ ರೀತಿಯಾಗಿ ಉಪವಾಸದಿಂದ ಇರುವಂತೆ ಮಾಡಬೇಡ ನನ್ನಪ್ಪ. ಕಾಪಾಡು ಶಂಕರ, ಕಾಪಾಡು. ಗಂಡನ ಕಡೆಯಲ್ಲಿ ಬಂದು ಚಾಂಗಳೆ ಹೇಳುತ್ತಿದ್ದಾಳೆ, ನೀವೀ ರೀತಿ ಮೌನವಾಗಿದ್ದರೆ ಹೇಗೆ? ನೀವಾಗಿ ಹೋಗಿ ಹುಡುಕಾಡಿ ಯಾರಾದರೂ ಜಂಗಮರನ್ನು ಕರೆತನ್ನಿ. ಏನ್ರಿ, ನಮ್ಮ ಮಗ ಉಪವಾಸವಿದ್ದಾಗ ಎಷ್ಟು ದುಃಖವಾಗುತ್ತೋ. ಮನೆಯಲ್ಲಿ ವಾಸ ಮಾಡುವ ನಮ್ಮ ಆಳು ಕಾಳುಗಳು ಊಟ ಮಾಡದೇ ಇದ್ರೆ ಅಷ್ಟೇ ದುಃಖವಾಗಿ ಇನ್ನೂ ಅತಿಶಯವಾಗುತ್ತೆ. ಹೋಗಿ ಬನ್ನಿ ಸ್ವಾಮಿ. ಹಾಗಂದಾಗ ಮಹಾನುಭಾವನಾದಂತ ಆ ಸಿರಿಯಾಳ ಕೂಡಲೇ ಹೇಳಿದರಂತೆ, ನೋಡಿ ಬರ್ತೇನೆ ಚಾಂಗಳ, ನಿನಗಾಗಿ ಸುತ್ತಾಡಿ ಬರ್ತೇನೆ ಎಂದು ಎದ್ದು ಹರಹರ ಮಹಾದೇವ, ಹರಹರ ಮಹಾದೇವ ಎಂದು ಮುಂದೆ ಸಾಗುತ್ತಿದ್ದಾನೆ. ಯಾರಾದರೂ ಜಂಗಮರನ್ನು ನೋಡಿ ಕರೆತರೋಣ ಎಂದು ತಾನು ಹೊರಗಡೆಗೆ ಹೋಗಿ ಸುತ್ತಾಡುವುದರೊಳಗಾಗಿ ಕೈಲಾಸವಾಸನಾದ ಶಂಕರ ಹೇಳಿದ, ಪಾರ್ವತಿ ನಡೆ, ನೀನು ಅಪೇಕ್ಷೆ ಪಟ್ಟಿರುವ ರೀತಿಯಲ್ಲೇ ಈಗ ಪರೀಕ್ಷೆಯನ್ನು ಮಾಡೋಣ. ನಡೆ, ಬೇಡಿದ್ದನ್ನ ನೀಡುವ ಕಾಯಕ ಕೊಂಡ ಈ ಸಿರಿಯಾಳ ಕೊಡಲಾಗದ್ದನ್ನು ಕೇಳಿದರೆ ಹೇಗೆ ಕೊಡುವನು ಎಂಬುದೇ ಅಲ್ಲವೇ ಪ್ರಶ್ನೆ. ನಡೆ, ಶಿವ ಪಾರ್ವತಿಯರಿಬ್ಬರು ಭೂತಳದಲ್ಲಿ ಕೆಳಗಿಳಿದು ಜಂಗಮರ ವೇಷವನ್ನು ಧರಿಸಿ ತಾವು ಹುಡುಕಾಡ್ತಾ ಬರ್ತಾ ಇದ್ದಾರಂತೆ. ಯಾರಪ್ಪ ಸಿರಿಯಾಳ ಅನ್ನೋನು? ಯಾರಪ್ಪ

ಬಾಗಿಲಲ್ಲಿ ನಿಂತು ಪರಮೇಶ್ವರ ಕರೆದ, ಅಯ್ಯ ಶರಣ ಸಿರಿಯಾಳ, ಸಿರಿಯಾಳ. ಓಡಿ ಬಂದಳಂತೆ ಚಾಂಗಳ. ಆಹಾ, ಇಂದೆನ್ನ ಪುಣ್ಯಕ್ಕೆ ಸಮ ಉಂಟೆ. ಜಂಗಮನೆಗಾಗಿ ಕಾತರಿಸುತ್ತಿರುವ ನಮ್ಮ ಮನೆಗೆ ಸ್ವಯಂ ಶಿವನೇ ದಯಮಾಡಿಸಿದಂತಾಯಿತು. ದಯಮಾಡಿ ಸ್ವಾಮಿ, ಒಳಗಡೆ ಬನ್ನಿ. ಪರಮೇಶ್ವರ ಹೇಳಿದ ಜಂಗಮ ರೂಪದಲ್ಲಿ, ಅಮ್ಮ ಇದೇನೋ ಸಿರಿಯಾಳ ದೇವನ ಮನೆ. ಹೌದು ಸ್ವಾಮಿ, ಇದೇ ಸಿರಿಯಾಳ ದೇವನ ಮನೆ. ಸಿರಿಯಾಳರಿದ್ದಾರಮ್ಮ? ಇಲ್ಲ ಸ್ವಾಮಿ, ಈಗ ತಾನೇ ಜಂಗಮರನ್ನು ಕರೆತರುತ್ತೇನೆ ಎಂಬುದಾಗಿ ಹೊರಗಡೆ ಹೋದರು. ದಯಮಾಡಿಸಿ ತಾವು ಒಳಗಡೆ ಬನ್ನಿ ಸ್ವಾಮಿ. ನಾವು ಒಳಗಡೆ ಬರುವಂತಿಲ್ಲಮ್ಮ, ನಮಗೊಂದು ನಿಯಮ ಉಂಟು. ಪತಿಗಿಲ್ಲದೆಡೆಯಲ್ಲಿ ಸತಿ

ಪತಿಯಿಲ್ಲದೆಡೆಯಲ್ಲಿ ಸತಿ ಓರ್ವಳಿರುವಲ್ಲಿ ಯತಿ ತಾನು ಇರಬಾರದಮ್ಮ. ಅಮ್ಮ, ನಾವು ಈ ಹೊರಗಿರಬಹುದಾದ ಊರ ಹೊರಗಿರಬಹುದಾದ ಗಣಪತಿಯ ದೇಗುಲದಲ್ಲಿ ಇರುತ್ತೇವೆ. ನಿನ್ನ ಪತಿ ಬಂದೊಡನೆ ಅಲ್ಲಿಗೆ ಕಳುಹಿಸಿಕೊಡು, ಇದು ಹೊರಟವಿ ಶಿಷ್ಯ ನಡೆ ಎಂದು ಹೇಳಿ ಪಾರ್ವತಿಯ ಸಂಗಡ ಪರಮೇಶ್ವರ ಊರ ಹೊರಬಾಗಿಲ ಬಳಿಯಲ್ಲಿರಬಹುದಾದ ಗಣಪತಿಯ ದೇವಸ್ಥಾನವನ್ನು ಸೇರಿದ್ದಾನೆ. ಇಲ್ಲಿ ಸಿರಿಯಾಳ ದೇವ ಜಂಗಮರಿಗಾಗಿ ಶಿವನೇ ಶಂಕರನೇ ಎಲ್ಲೂ ಕಾಣಲಿಲ್ವಲ್ಲ, ಏನ್ ಮಾಡ್ಲಿ ಏನ್ ಮಾಡ್ಲಿ, ಎಲ್ಲರೂ ಉಪವಾಸ ನಿಂತಿತವಾಗಿದೆಯಲ್ಲ, ಶಂಕರನೇ ಕಾಪಾಡು ಎಂದು ಮನೆಗೆ ಬರುವಾಗ ಚಂಗಳಾದೇವಿ ಗಂಡನನ್ನು ಕಂಡು ಹೇಳಿದಂತೆ, ಬೇಗ ಬನ್ರಿ, ಸ್ವಲ್ಪ ಬೇಗ ಬನ್ರಿ. ಏಕೆ ದೇವಿ, ನೀವು ಹೋದ ಸ್ವಲ್ಪ ಹೊತ್ತಿನಲ್ಲೇ ಇಬ್ಬರು ಜಂಗಮರು ಬಂದಿದ್ರು. ಇಬ್ಬರು ಜಂಗಮರು ಬಂದಿದ್ರೆ ನೀನು ಅವರನ್ನು ಸತ್ಕರಿಸಬಾರದಾಗಿತ್ತೆ. ನಾನು ಬಹುವಿಧದಲ್ಲಿ ಪ್ರಾರ್ಥಿಸಿದೆ ಸ್ವಾಮಿ, ಆದರೆ ಅವರು ನೀವಿಲ್ಲದ ಕಾರಣ ಮನೆ ಒಳಗೆ ಬರುವುದಿಲ್ಲ ಎಂದರು. ಆ ಊರ ಹೊರಗಡೆ ಗಣಪತಿ ದೇವಸ್ಥಾನದಲ್ಲಿ ನಿಮಗಾಗಿ ಕಾದಿರ್ತಾರಂತೆ, ಹೋಗಿ ಬನ್ರಿ. ನಡೆಯಲಾಗದ ಈ ಸಿರಿಯಾಳ ತತ್ತರಿಸುತ್ತ, ಹರನೇ ಶಂಕರನೇ ಅಭಯಂಕರನೇ ಪಿನಾಕಧರನೇ ಗಜಚರ್ಮಾಂಬರವರನೇ, ಇಂದೇಕೆ ನನ್ನನ್ನು ಹೀಗೆ ಪರೀಕ್ಷಿಸುತ್ತಿರುವೆ ಸ್ವಾಮಿ? ಇಲ್ಲಿ ಬಂದ ಜಂಗಮರಿಗೆಲ್ಲ ಅನ್ನವ ನೀಡುವವನು ನಾನು ಎಂಬ ಅಹಂಕಾರದಲ್ಲಿ ಮೆರೆದನೆ ನನ್ನ ಮನೆಯಲ್ಲಿರಬಹುದಾದ ಆಳು ಕಾಳುಗಳಿಗೆ ಕೂಳಿಲ್ಲದಂತೆ ಮಾಡಬಹುದೇ? ಹೇ ನಳಿನ ನೇತ್ರನೇ, ನನ್ನನ್ನು ಕಾಪಾಡು ತಂದೆ ಎಂಬುದಾಗಿ ಕರಗಳನ್ನು ಜೋಡಿಸಿ ತಟ್ಟಾಡುತ್ತಲಿ ಬಂದನಂತೆ ಆ ಗಣಪತಿಯ ದೇಗುಲದ ಬಳಿಗೆ. ನೋಡಿದೊಡನೆ ಕರಗಳನ್ನು ಜೋಡಿಸಿದ, ಆಹಾ

ಅಯ್ಯ ಜಂಗಮ ರೂಪಿಗಳೇ, ನಿಮ್ಮನ್ನು ಕಂಡೊಡನೆ ನಾನು ಧನ್ಯನಾದೆ. ಇದು ವಂದನೆ. ದಯಮಾಡಿಸಿ ಸ್ವಾಮಿ, ದಯಮಾಡಿಸಿ. ಪರಮೇಶ್ವರ ಮೆಲ್ಲನೆ ಪಾರ್ವತಿ ಹತ್ರ ಹೇಳುತ್ತಿದ್ದಾನೆ, ಪಾರ್ವತಿ ಕೊಡಲಾಗದ್ದನ್ನು ಕೇಳಿದರೆ ಹೇಗೆ ಕೊಡುವನೆಂಬುದಾಗಿ ಕೇಳಿದೆಯಲ್ಲ ನೋಡಿ, ಈಗ ಪ್ರಾರಂಭ ಪರೀಕ್ಷೆ. ನೀನೇನಪ್ಪ ಸಿರಿಯಾಳ? ಹೌದು ಸ್ವಾಮಿ, ನಾನೇ. ಬೇಡಿದ್ದನ್ನು ಮಾಡಿ ಬಡಿಸುವ ಕಾಯಕ ಕೊಂಡವನು ನೀನೆಯೋ? ಈ ದಾಸನೇ ನಡೆಸುವವನು ನಾನಲ್ಲ, ಕರ್ತವ್ಯ ಮಾಡುವ ನೀ ದಾಸ ನಡೆಸುವನು ಆ ಈಶ ಆಗಬಹುದು. ನಾವ್ಯಾರು ಬಲ್ಲೆಯ? ಯಾರು ಸ್ವಾಮಿ? ವರ್ಷೋಪವಾಸಿಗಳು ನಾವು. ಒಂದು ವರ್ಷದಿಂದಲೂ ಉಪವಾಸವಿದ್ದೇವೆ. ಕಾರಣ, ನಾವು ಬಯಸಿದ್ದನ್ನು ಮಾಡಿ ಬಡಿಸುವ ಶರಣನು ನಮಗೆ ದೊರಕಲಿಲ್ಲವಾದ್ದರಿಂದ ನಾವು ಉಪವಾಸಿಗಳಾಗಿದ್ದೇವೆ. ಬೇಡಿದ್ದನ್ನು ಮಾಡಿ ಬಡಿಸುವ ಕಾಯಕ ಕೊಂಡವನು ನೀನು ಎಂದು ತಿಳಿದು ನಿನ್ನನ್ನೇ ಹುಡುಕಾಡುತ್ತಾ ಬಹುದೂರಿಂದ ಬಂದಿದ್ದೇವೆ. ಧನ್ಯೋಸ್ಮಿ, ಧನ್ಯೋಸ್ಮಿ. ದಯಮಾಡಿಸಿ ಗುರುಗಳೇ, ಏನಾಗಬೇಕು ನಿಮಗೆ ಅಪ್ಪಣೆಯನ್ನು ಕೊಡಿಸಿ. ನೀನು ನಾವು ಬೇಡಿದ್ದನ್ನ ಖಂಡಿತ ನೆರವೇರಿಸಿ ಕೊಡ್ತೇವೆ. ಹಾಗಾದರೆ ಕೇಳಿ, ನಾವು ಸಾಮಾನ್ಯವಾದ ಈ ಆಹಾರಗಳನ್ನು ಭುಂಜಿಸುವರಲ್ಲ. ಬಯಸುವೆವು ನಾವು ಮಾಂಸಾಹಾರವನ್ನು ಬಯಸ್ತೇವೆ. ಸಿರಿಯಾಳ ಹೇಳಿದ ಮಾಂಸಾಹಾರ.

0: ಜಂಗಮ ರೂಪಿಗಳು, ಶಿವನಂತೆ ಕಂಗೊಳಿಸುವ ಇವರು ಮಾಂಸಾಹಾರಿಗಳೇ. ಅಯ್ಯೋ, ನಿಗ್ರಹಾನುಗ್ರಹ ಶಕ್ತಿ ಸಂಪನ್ನರಾದ ಇವರನ್ನು ಪರೀಕ್ಷಿಸುವ ಯೋಗ್ಯತೆ ನನಗಿದೆಯೇ?
1: ಆಗಬಹುದು ಸ್ವಾಮಿ, ದಯಮಾಡಿಸಿ. ಆದರೆ ಯಾವ ಪ್ರಾಣಿಯ ಮಾಂಸವನ್ನು ನೀವು ಬಯಸ್ತೀವ ಅಂತ ಹೇಳಿದರೆ ಅದನ್ನು ಸಿದ್ಧ ಮಾಡಲು ನಾನೀಗಲೇ ಪ್ರಯತ್ನಿಸ್ತೇನೆ.
0: ಆಗ ನಗುತ್ತ ಹೇಳ್ತಾರೆ ಶಿವ, ಎಲ್ಲವೋ ಹುಚ್ಚ, ಏನನರಿಯದ ಮೂಕ ಪ್ರಾಣಿಗಳನ್ನು ತಿಂಬ ಮೂರ್ಖರೇ ನಾವು, ಏನರಿಯದ ಮೂಕ ಪ್ರಾಣಿಗಳನ್ನು ತಿಂಬ ಮೂರ್ಖರೇನು?
1: ಹಾಗಾದರೆ ಪ್ರಾಣಿ ಮಾಂಸವನ್ನು ಭುಂಜಿಸುವುದಿಲ್ಲ ಎಂದರೆ ತಮಗಿನ್ನೇನು ಬೇಕಾಗಿದೆ ಸ್ವಾಮಿ?
0: ಬಯಸುವೆವು ನಾವು ನರಮಾಂಸ, ನಮಗೆ ನರಮಾಂಸ ಬೇಕಾಗಿದೆ. ಈ ಸಿರಿಯಾಳ ತತ್ತರಿಸಿದ ನರಮಾಂಸ, ತಾವು ಬಯಸುವುದು ನರಮಾಂಸ. ಇವರೇನು ಜಂಗಮರೇ ಅಥವಾ ನರಮಾಂಸ ಭಕ್ಷಕರೇನಾದರೂ ಈ ಜಂಗಮನ ರೂಪದಲ್ಲಿ? ಶಿವಶಿವ ಶಿವಶಿವ, ನಿನ್ನ ಭಕ್ತರ ರೂಪದಲ್ಲಿ ನಾನು ಶಂಕೆಯೇ ನೆನೆಸುವುದು ತರವಲ್ಲ. ನರಮಾಂಸ ನೆನಪಾಯ್ತು ನೆನಪಾಯ್ತು ಜಂಗಮರೇ, ತಮಗೆ ನರಮಾಂಸ ಬೇಕಾಗಿದೆಯಲ್ಲವೇ? ದಯಮಾಡಿಸಿ, ತಾವು ಬರುವುದರೊಳಗಾಗಿ ನರಮಾಂಸ ಸಿದ್ಧವಾಗಿರುತ್ತೆ. ಶಿವನು ಜಂಗಮ ರೂಪದಲ್ಲಂದ ಏನಂದೇ, ನಾವು ಬರುವುದರೊಳಗೆ ನರಮಾಂಸ ಸಿದ್ಧವಾಗಿರುತ್ತೀಯೇ? ಹುಚ್ಚನೇ, ನೀನು ಏನು ಮಾಡಬೇಕೆಂದಿರುವ ಎಂಬುದನ್ನು ನಾವು ಅರಿತವು. ನಿನ್ನ ದೇಹವನ್ನೇ ಭಾಗ ಮಾಡಿ ಆಹಾರ ಮಾಡಿ ನಮಗೆ ಬಡಿಸಬೇಕೆಂದಿರುವೆಯಾ?
2: ಸ್ವಾಮಿ, ಅದಾಗಬಾರದೆ.
0: ನನ್ನ ದೇಹವು ತಮಗೆ ಅಸ್ವೀಕೃತವೇ? ಇಲ್ಲ, ಮಾಡಬಾರದ ಪಾಪಗಳನ್ನು ಮಾಡಿ ಹೊರಟು ಹೊರಟಾಗಿ ಮೆರೆದಿರುವ ಈ ಪಾಪಿ ದೇಹಗಳನ್ನು ನಾವು ಊಟ ಮಾಡುವರಲ್ಲ.
1: ಸ್ವಾಮಿ, ಹಾಗಾದ್ರೆ ತಮಗೆ ಏನು ಬೇಕಾಗಿದೆ?
0: ಮತ್ತಾವ ರೀತಿಯ ಮಾಂಸವನ್ನು ಅಪೇಕ್ಷೆ ಪಡುತ್ತೀರಾ? ನಾವೇ ಕೇಳು, ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿ, ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿ, ಪಾಲುಂಡು ಬೆಳೆದ ಪಸುಳೆಯಾಗಿ, ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿರಬೇಕು, ಹಾಲುಂಡು ಬೆಳೆದ ಈಗ ತಾನೇ ಬೆಳೆಯುತ್ತಿರುವ 5 ವರ್ಷದ ಬಾಲಕನಂತಿರಬೇಕು. ಅಂತಹ ಬಾಲಕನ ಎಳೆ ಮಾಂಸವನ್ನು ನೀನು ಮಾಡಿಟ್ಟರೆ ಆಹಾ ಸಂತೋಷದಿಂದ ಊಟ ಮಾಡುತ್ತೆ. ಕೂಡಲೇ ಈ ಸಿರಿಯಾಳ ತತ್ತರಿಸಿ ಹೇಳಿದ, ಸ್ವಾಮಿ, ಎಳೆ ಬಾಲಕನ ನರಮಾಂಸ. ಆಯಿತು ದೇವ, ತಾವು ಭೋಜನ ಸಮಯಕ್ಕೆ ಸರಿಯಾಗಿ ದಯಮಾಡಿಸಿ ಎಂದು ಭಾರವಾದ ಹೆಜ್ಜೆಯನ್ನಿಡಿದ ಮನೆಗೆ ಬಂದ. ಚಾಂಗಳೆ ಕೇಳಿದ್ಲು, ಸ್ವಾಮಿ ಏನಾಯಿತು?
1: ಜಂಗಮರು ಬರ್ತಾರೆ ದೇವಿ, ಆದರೆ ಅವರು ಕೇಳಿದ್ದು ಏನು ಕೇಳಿದರು?
0: ಅವರು ಮಾಂಸಾಹಾರ ಎಂದರು. ಮಾಂಸಾಹಾರವೇ? ಯಾವ ಪ್ರಾಣಿಯ ಮಾಂಸ ಸ್ವಾಮಿ? ಪ್ರಾಣಿ ಮಾಂಸವಲ್ಲ ದೇವಿ, ನರಮಾಂಸ. ಚಾಂಗಳೆ ಹೇಳ್ತಾಳೆ, ಅಯ್ಯೋ ನನ್ನ ಸ್ವಾಮಿ, ಅಯ್ಯೋ ನನ್ನ ದೊರೆ, ಇಷ್ಟಕ್ಕಾಗಿ ನೀನು ಕಣ್ಣೀರು ಕರೆಯುವುದೇ? ಮಾಂಸ ಬೇಕು ತಾನೆ, ನರಮಾಂಸ. ತಾವು ಭಯಪಡಬೇಡಿ, ಸಮಯಕ್ಕೆ ಸರಿಯಾಗಿ ನರಮಾಂಸ ಸಿದ್ಧವಾಗುತ್ತೆ. ಆ ಸಿರಿಯಾಳ ಹೇಳಿದ, ಚಾಂಗಳ, ನಿನ್ನ ದೇಹವನ್ನೇ ನೀನು ಆಹಾರ ಮಾಡುವೆ ಎಂಬುದಾಗಿರುವೆಯಲ್ಲವೇ? ಅಯ್ಯೋ ಹುಚ್ಚಳೆ, ಈ ಮಾತನ್ನು ನಾನು ಆಡಿ ವಿಫಲನಾದೆ. ಆ ಶರಣರಿಗೆ ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿರಬೇಕಂತೆ, 5 ವರ್ಷದ ಬಾಲಕನಂತಿರುವ ಬಾಲಕನ ಎಳೆ ಮಾಂಸವನ್ನ ಅಪೇಕ್ಷೆ ಪಡ್ತಾರೆ ಕಡೆ. ಚಾಂಗಳೆ ಕೇಳಿದ್ಲು, ತಾವು ಏನ್ ತೀರ್ಮಾನ ಮಾಡಿದ್ದೀರ ಸ್ವಾಮಿ?
2: ಏನ್ ತೀರ್ಮಾನ ಮಾಡಲಿ? ನಾನು ಯಾರಾದರೂ ಮಕ್ಕಳನ್ನು ಮಾರುವರಿದ್ದರೆ
0: ಅಂದ ಕೂಡಲೇ ಚಾಂಗಳೆ, ಅಯ್ಯೋ ಶಿವಶಿವ, ಬೇಡಿ ಸ್ವಾಮಿ ಬೇಡಿ. ಮಕ್ಕಳನ್ನು ಮಾರುವ ಚಂಡಾಲರಿಗೆ ಏನು ಗೊತ್ತಿದೆ? ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿದ ತಾಯಿಯ ಮಮತೆ. ಸ್ವಾಮಿ, ಮತ್ತೊಬ್ಬರ ಮಕ್ಕಳನ್ನು ನಾವು ಆಹಾರ ಮಾಡುವುದಕ್ಕಿಂತಲೂ ನಮ್ಮ ಮಗನಾದಂತ ಚಿಲ್ಲಾಳನನ್ನೇ ಏಕೆ ನಾವು ಆಹಾರ ಮಾಡಿರಬಾರದು? ಸಿರಿಯಾಳಂತ, ಚಾಂಗಳ ಚಾಂಗಳ, ನೀನು ನನಗಿಂತಲೂ ಬಹುಮುಂದರದ ಶರಣೆ ಕಾಣೆ, ಮಹಾಶರಣೆ. ಅಯ್ಯೋ, ನಿನ್ನ ಮಗನನ್ನೇ ಆಹಾರ ಮಾಡಿ ಬಡಿಸಲು ಸಿದ್ಧಳಾಗಿರುವೆಯಲ್ಲ, ನಿನಗೆ ನಾನು ಎಷ್ಟು ವಂದಿಸಲಿ?
1: ಯಾರಲ್ಲಿ? ಕೆಲಸ ಮಾಡುವ ಒಬ್ಬ ಮುದುಕ ಬಂದ. ಏನ್ ಸ್ವಾಮಿ?
0: ಹೋಗು ತಾತ, ಪಾಠಶಾಲೆಯಲ್ಲಿರುವ ಚಿಲ್ಲಾಳನನ್ನು ಕರೆತ.
2: ಆ ಸೇವಕ ಅಂದಪ್ಪ, ಏನೆಂದು ಕರೆತರಲ್ಲಪ್ಪ, ಜನನಿ ನಿನ್ನವಳು ಜನ್ಮದಿನವನಾಚರಿಸುವಳು ಬಾ ಎನ್ನಲೆ, ಜನಕ ನಿನ್ನವನು ನಿನಗೆ ಉಡುಗೆ ತೊಡುಗೆಗಳನ್ನು ತಂದಿರುವನು ಬಾ.

ಎಂದು ಕರೆಯಲೆ. ಅಯ್ಯ, ನಾವು ನಿನಗೆ ಮಕ್ಕಳೆಲ್ಲವೇ, ನಮ್ಮನ್ನೇ ಆಹಾರ ಮಾಡಿ ಬಡಿಸಬಾರದೆ. ಸಿರಿಯಾಳ ಹೇಳಿದ, ತಾತ ನೀನೇ ಹೋಗುವಿಯೋ ಅಥವಾ ನಾ ಹೋಗಲೋ ತಾತ? ಅಯ್ಯೋ ಅಯ್ಯೋ, ದಣಿಗೆ ದ್ರೋಹ, ಇದೋ ಹೊರಟೆ, ಇದೋ ಹೊರಟೆ ಎಂದು ಆ ಸೇವಕನು ಪಾಠಶಾಲೆಗೆ ಕಡೆಗೆ ಹೊರಟನಂತೆ. ಇಲ್ಲಿ ಪರಮೇಶ್ವರ ಹೇಳಿದ, ಪಾರ್ವತಿ ಹೇಗೆ ನಿನ್ನ ಅಭಿಪ್ರಾಯ? ಪಾರ್ವತಿ ಹೇಳಿದ್ಲು, ಸ್ವಾಮಿ ನಾನು ನಿಮ್ಮನ್ನು ಪರೀಕ್ಷೆ ಮಾಡಿ ಅನ್ನೇ ವಿನಃ ಈ ತರ ಪರೀಕ್ಷೆ ಮಾಡಿ ಅಂತ ಕೇಳಲಿಲ್ಲ ಕಣ್ರಿ. ಸ್ವಾಮಿ ನಿಲ್ಲಿಸಿಬಿಡಿ ಸ್ವಾಮಿ ಪರೀಕ್ಷೆ. ಇಲ್ಲ ದೇವಿ, ಪ್ರಾರಂಭಿಸಿದೇವೆ, ನಿಲ್ಲಿಸಲು ಸಾಧ್ಯವಿಲ್ಲ. ನಿನಗೊಂದು ವಿಚಾರ ಮರೆತೆ ಕಣೆ, ಏನೆಂದರೆ ನನ್ನ ಭಕ್ತನಾದ ಸಿರಿಯಾಳನೇ ಹೀಗಿದ್ದಾನೆ ಎಂದಿಯಲ್ಲ, ಅವನ ಮಗ ಇನ್ನು ಚಿಕ್ಕವನಲ್ವೇ, ಅವನೇ ಹೇಗಿದ್ದಾನೆ ಎನ್ನು ತೋರಿಸ್ತೇನೆ ಬಾ ಎಂದು ವೇಷವನ್ನು ಮರೆಸಿಕೊಂಡು ಇವರಿಬ್ಬರು ವೃದ್ಧರಂತೆ ಪಾಠಶಾಲೆಗೆ ಬಂದು ಚಿಲ್ಲಾಳ ಚಿಲ್ಲಾಳ. ಆ ಪಾಠಶಾಲೆಯಲ್ಲಿ ಕುಳಿತಿದ್ದ ಚಿಲ್ಲಾಳ ಗುರುಗಳಿಗೆ ವಂದಿಸಿ ಓಡೋಡಿ ಬಂದು ಆ ತಾತನನ್ನು ತಬ್ಬಿ, ತಾತ ನೀವು ಯಾರನ್ನು ಹುಡುಕಾಡುತ್ತಿರುವಿರೋ ಆ ಚಿಲ್ಲಾಳ ನಾನೇ ತಾತ, ಏನಾಗಬೇಕು? ಪರಮೇಶ್ವರ ಅಂದ, ಚಿಲ್ಲಾಳ ಬೇಗ ಬೇಗ ಇಲ್ಲಿಂದ ಎಲ್ಲಿಗಾದ್ರೂ ಓಡೋಗ್ಬಿಡಪ್ಪ. ಏಕೆ ತಾತ, ನಿಮ್ಮ ತಂದೆ ಯಾರೋ ಜಂಗಮ ಬಂದಿದ್ದರೆ ನಿನ್ನನ್ನು ಸಂಹಾರ ಮಾಡಿ ಅವನಿಗೆ ಆಹಾರ ಮಾಡಿ ಬಡಿಸುವನಂತೆ. ಆಗ ಚಿಲ್ಲಾಳ ನಗತ ಹೇಳ್ತಾನೆ, ತಾತ ದೊಡ್ಡವರು ಯಾವಾಗಲೂ ಚಿಕ್ಕವರಿಗೆ ಹಿರಿಯರು ಹೇಳಿದಂತೆ ಕೇಳು ಎಂದು ಹೇಳಿಕೊಡಬೇಕು. ನೀವು ಹಿರಿಯರಿಗೆ ದ್ರೋಹ ಮಾಡಿ ಓಡಿ ಹೋಗು ಅಂತ ಹೇಳಿಕೊಡ್ತೀರಾ, ನೀವು ಎಂಥ ದೊಡ್ಡವರು ತಾತ. ಪಾರ್ವತೀದೇವಿ ಹೇಳಿದ್ಲು, ಸಾಕೇನ್ರಿ ನಿಮಗೆ, ಆ ಚಿಕ್ಕ ಹುಡುಗ ಬುದ್ಧಿವಾದ ಹೇಳೋಂಗಾಯ್ತಲ್ಲ, ಹೋಗೋಣ ಬನ್ರಿ. ಪರಮೇಶ್ವರ ನಗಿತ ಹೇಳ್ತಾರೆ, ಪಾರ್ವತಿ ನನ್ನ ಭಕ್ತರ ಅಂಶದಲ್ಲಿ ಅವತರಿಸಿದ ಈ ಎಳೆಯ ಶಿಶುವು ಹೇಗೆ ಮಾತನಾಡುತ್ತಿದ್ದಾನೆ ನೋಡು, ಅದು ಅದು ಆ ಮುದುಕ ಬಂದ ನಡಿ ಎಂದು ತಾನು ದೂರ ಸರಿದನಂತೆ. ಆ ವೇಳೆಗೆ ಸರಿಯಾಗಿ ಮುದುಕ ಬಂದ, ಚಿಲ್ಲಾಡ ಚಿಲ್ಲಾಡ. ಈ ಚಿಲ್ಲಾಳ ಓಡಿ ಬಂದು ತಾತನನ್ನು ತಬ್ಬಿದ. ಏನು ತಾತ? ಅಪ್ಪ ನಿನ್ನ

ಚಿಲ್ಲಾಳ ಎನ್ನಲು ಆ ಚಿಲ್ಲಾಳ ಹೇಳಿದ, ತಾತ ನೀನೇನು ಭಯಪಡಬೇಡ, ನಾನು ಈಗಲೇ ಬರ್ತೇನೆ. ನಮ್ಮಪ್ಪ ನನ್ನನ್ನು ಕರತಾ ಎಂದ ಅಲ್ಲವೇ? ಹೌದಪ್ಪ, ಜಂಗಮನಿಗೆ ಆಹಾರ ಮಾಡಿ ಬಡಿಸಲು ಅಲ್ಲವೇ? ಅಯ್ಯೋ ಚಿಲ್ಲಾಳ, ನಿನಗ್ಯಾರು ಹೇಳಿದರು? ತಾತ, ನಿನಗಿಂತಲೂ ಮುಂಚಿತವಾಗಿ ಒಬ್ಬ ತಾತ ಬಂದು ಇದನ್ನೆಲ್ಲ ಅರುಹಿದ. ಇದು ಈಗಲೇ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೇನೆ ತಾಳು ಎಂದು ಓಡಿ ಬಂದಿದ್ದೆ. ತನಗೆ ವಿದ್ಯೆಯನ್ನು ಹೇಳಿಕೊಡುವ ಗುರುಗಳಿಗೆ ನಮಸ್ಕಾರ ಮಾಡಿದನಂತೆ. ಗುರುಗಳೇ, ನನ್ನ ಈ ವಂದನೆಯನ್ನು ಸ್ವೀಕರಿಸಿ.

ಅಪರಾಧ ಮೆನಿತಿದ್ದಡು ಮನ್ನಿಸುತ್ತ ತಂದೆ ನೀನು ತನಯ ನಾನೆಂಬ ಅಭಿಮಾನದಲ್ಲಿ ಮನ್ನಿಸೋ ಗುರುರಾಯ. ಗುರುಗಳೇ ದೋಡಿ ಬಂದು ಚಿಲ್ಲಾಳನ್ನು ತಬ್ಬಿ, ಅಪ್ಪ ನಿನ್ನಂತ ಶಿಷ್ಯನನ್ನು ಪಡೆದ ನಾನೇ ಭಾಗ್ಯಶಾಲಿ, ಹೋಗಿ ಬಾ ಮಗನೇ ಹೋಗಿ ಬಾ ಎಂದಾಗ ಓಡೋಡಿ ಬಂದು ಹೊರಗಡೆ ನಿಂತಿರುವ ತಾತನ ಕೈ ಹಿಡಿದು ಮನೆಗೆ ಬರುತ್ತಿದ್ದಾನೆ. ಬರುವಾಗಲೇ ಅಮ್ಮ

ದಾಟಿ ತಬ್ಬಿದಳಂತೆ. ಮಗನ ಗಲ್ಲವನ್ನು ಹಿಡಿದು ಹೇಳ್ತಾಳಪ್ಪ, ಇನ್ನೊಂದು ಸಲ ನನ್ನನ್ನು ಅಮ್ಮ ಎಂದು ಕರೆಯ. ಮಗನೇ, ಅಮ್ಮ ಎನ್ನುವ ಧ್ವನಿ ನಿನ್ನಿಂದಲ್ಲದೆ ಈ ಧರೆಯೊಳಗೆ ಮತ್ತಾರಿಂದಲೂ ಕೇಳುವ ಭಾಗ್ಯನ ಪಡೆದವಳಲ್ಲ ಮಗನೇ. ಆಗ ಈ ಚಿಲ್ಲಾಳ ತಾಯಿಗೆ ಅಮ್ಮ ಎಂದು ವಂದಿಸಿ ತಂದೆ ಹತ್ರ ಬಂದು ಹೇಳಿದ, ಅಪ್ಪ ಇದು ಬಂದಿದೆ.

0: ಇದ್ದೇನೆ. ಜಂಗಮರು ಬರುವ ಹೊತ್ತಾಯಿತು, ಬೇಗ ನನ್ನನ್ನು ಕೊಂದು ಆಹಾರವನ್ನಾಗಿ ಮಾಡು.
1: ಸಿರಿಯಾಳ ನೋಡಿದ ಕಂದ, ನಾನು ನಿನ್ನನ್ನು ಕೊಂದು ಆಹಾರ ಮಾಡುತ್ತೇನೆ ಎಂಬ ವಿಚಾರವು ನಿನಗೆ ಗೊತ್ತಾದದ್ದು ಹೇಗೆ?
0: ಅಪ್ಪ, ನನಗೀಗಾಗಲೇ ಅವನೋ ಮಹಾನುಭಾವನು ವೃದ್ಧ ರೂಪದಲ್ಲಿ ಬಂದು ನನ್ನೆಲ್ಲ ಹೇಳಿ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. ಭಯಪಡಬೇಡ ಅಪ್ಪ, ಸಿದ್ಧನಾಗಿದ್ದೇನೆ. ಬೇಗ ಬೇಗ, ಸಮಯವಾಗುತ್ತಿದೆ. ಆಗ ಸಿರಿಯಾಳ ಹೇಳುತ್ತಾನೆ, ಕಂದ, ಆವ ಕರದೊಳಗೆ ನಿನಗೆ ಪಾಲುಡಿಸಿ ಬೆಳೆಸಿದೆನು, ಮತ್ತದೇ ಕರದಲ್ಲಿ ನಿನ್ನ ಕೊಂದು ನಾನು ಹೇಗೆ ಜೀವಿಸಲು? ಚಿಲ್ಲಾಳ ಹೇಳಿದ, ಅಪ್ಪ ಈಗ ನನ್ನ ನೀನಂತ ಕರೀತಾರಪ್ಪ, ಹುಡುಗ ಅಂತ ಕರೀತಾರಪ್ಪ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಏನಂತಾರಪ್ಪ? ಯುವಕ ಅಂತಾರಪ್ಪ. ಇನ್ನು ವಯಸ್ಸಾದ ಮೇಲೆ ಏನಂತಾರಪ್ಪ? ಮುದುಕ ಅಂತಾರಪ್ಪ. ಪ್ರಾಣ ಹೋದ ಮೇಲೆ ಏನಂತಾರಪ್ಪ? ಹೆಣ ಅಂತಾರಪ್ಪ. ಅಪ್ಪ, ಎಂದೋ ಒಂದು ದಿನ ಹೆಣವಾಗಿ ಮಣ್ಣಿಗೋ ಬೆಂಕಿಗೋ ಸಿಗುವುದಕ್ಕಿಂತಲೂ ಈಗಲೇ ಆವ ಪಾಪವನರಿಯದ ಈ ಎಳೆ ವಯಸ್ಸಿನಲ್ಲಿ ಶರಣರ ಹೊಟ್ಟೆಗೆ ಆಹಾರವಾದದೆಂದರೆ ನನಗಿಂತಲೂ ಪುಣ್ಯಶಾಲಿಗಳು ಯಾರಪ್ಪ? ತಂದೆ ಕಂದ ಎಂದು ತಬ್ಬಿದ. ಅಪ್ಪ ತಡ ಮಾಡಬೇಡ, ಶಿವನಾಣೆ.
2: ಸಿರಿಯಾಳ ಖಡ್ಗವನ ಕೈಯಲ್ಲಿ ಹಿಡಿದ, ತನಯನ ಗಲ್ಲವನ ಕೈಯಲ್ಲಿ ಹಿಡಿದು ಅವನ ಕಣ್ಗಳನ್ನು ಒಮ್ಮೆ ನೋಡಿ ಹಣೆಗೆ ಮುದ್ದಿಟ್ಟು, ಮಗನೇ ನೀನೇ ಪುಣ್ಯಾತ್ಮ, ಹರ ಹರ ಮಹಾದೇವೆಂದು ಖಡ್ಗವನ ಕಂಠದ ಮೇಲೆ ಪ್ರಹರಿಸಿದ. ರುಂಡ ಬೇರೆ ಮುಂಡ ಬೇರೆ ಆಯಿತು, ರಕ್ತ ಚೆಲ್ಲನೆ ಚೆಲ್ಲಿತು. ನಿಂತಿದ್ದ ತಾಯಿ ಸೊರಗೆ ಕೆಳಗೆ ಬಿದ್ದಳು. ಇಲ್ಲಿ ಪರೀಕ್ಷಾರ್ಥವಾಗಿ ಬಂದಿದ್ದ ಪಾರ್ವತೀ ದೇವಿ ಪರಮಾತ್ಮನ ಪಾದವನ್ನು ಹಿಡಿದು ಹೇಳ್ತಾಳೆ, ಸ್ವಾಮಿ ನಾನು ಮಾಡಿದ ಅಪರಾಧ ನಿಲ್ಲಿಸಿಬಿಡ್ರಿ, ನನ್ನಿಂದ ನೋಡ್ಲಿಕ್ಕಾಗೋಲ್ಲ, ನಿಲ್ಲಿಸಿರಿ ಇದನ್ನ, ನಿಲ್ಲಿಸಿ. ಆಗ ಪರಮಾತ್ಮ ಹೇಳಿದ, ನನ್ನ ಭಕ್ತರನ್ನು ಅವಮಾನ ಮಾಡಿದೆ, ಕೊಡಲಾಗದ್ದನ್ನು ಕೇಳಿದರೆ ಹೇಗೆ ಕೊಡ್ತಾರೆ ಎಂದು ಕೇಳಿದೆ. ನೋಡಿದೆಯೋ, ತನ್ನ ತನಯನನ್ನೇ ಕತ್ತರಿಸಿ ಆಹಾರವನ್ನಾಗಿ ಮಾಡಿ ನನಗೆ ಬಡಿಸುತ್ತಿರುವ ಈ ಶರಣ ಸಿರಿಯಾಳನ ಕಥೆಯನ್ನ ನಡೆ, ಒಂದು ಸಲ ಪರೀಕ್ಷೆ ಮಾಡೇ ಬಿಡೋಣ ನಡೆ ಎಂಬುದಾಗಿ ಮಧ್ಯಾಹ್ನ ಸಮಯಕ್ಕೆ ಬಂದರಂತೆ. ಅಪ್ಪ, ಸಿರಿಯಾಳ ಆಹಾರ ಸಿದ್ಧವಾಗಿದೆಯೇ? ಸಿದ್ಧವಾಗಿದೆ ದಯಮಾಡಿಸಿ ಸ್ವಾಮಿ. ಎಷ್ಟೆಲೆ ಹಾಕಿದೆಯಪ್ಪ? ತಾವಿಬ್ಬರು ಬರ್ತೀರಾ ಅಂತ ಹೇಳಿ ಈ ಎರಡು ಎಲೆಗಳನ್ನು ಹಾಕಿದ್ದೇನೆ. ಎರಡು ಎಲೆಗಳನ್ನು ಹಾಕಿರುವೆಯಾ? ಆ ತಾಳು ತಾಳು, ಆ ಕಡೆಗೆ ಎರಡು ಎಲೆಗಳನ್ನು ಬಡಿಸು.
1: ಸ್ವಾಮಿ ಮತ್ತಾರಾದರೂ ಊಟಕ್ಕೆ?
2: ಅವೆಲ್ಲ ನಿನಗೆ ಬೇಡ ಕಣೆಯ, ನಾ ಹೇಳದಷ್ಟು ಮಾಡು. ಈ ಎರಡು ಎಲೆಗಳ ಎದುರಿನಲ್ಲಿಯೇ ಮತ್ತೆರಡು ಎಲೆಗಳನ್ನು ಹಾಕು. ಮತ್ತೆರಡು ಎಲೆಗಳು ಸಿದ್ಧವಾಯಿತು. ಎರಡು ಎರಡು ನಾಲ್ಕಾಯ್ತಲ್ವೇ, ಎಲ್ಲಿ ಇವೆರಡರ ಮಧ್ಯದಲ್ಲಿ ಆ ಮೂಲೆಗೆ ಮತ್ತೊಂದು ಎಲೆಯನ್ನು ಹಾಕು.
1: ಸ್ವಾಮಿ ಅಲ್ಲಿಗೆಯ
2: ಏಕಯ್ಯ ನಿನಗೆ ಹಾಕು, ಏಕಯ್ಯ ನಿನಗೆ ಹಾಕು ಅನ್ನುವಾಗ ಮತ್ತೊಂದು ಎಲೆಯನ್ನು ಹಾಕಿದರಂತೆ. ಎರಡು ಎರಡು ನಾಲ್ಕು, ಮಧ್ಯದಲ್ಲೊಂದು ಐದು ಆಯ್ತಲ್ವೇ, ಎಲ್ಲಿ ಆಹಾರವನ್ನು ತಂದು ಬಡಿಸು.
1: ಚಾಂಗಳ,
2: ಆಹಾರವನ್ನು ತಂದು ಬಡಿಸು ಎಂದಾಗ ಚಾಂಗಳೆಯು ಆಹಾರವನ್ನೆಲ್ಲವನ್ನು ತಂದು ಬಡಿಸ್ತಾ ಇದ್ದಾಳೆ. ಪರಮಾತ್ಮ ಬೇಕು ಅಂತಲೇ ಆಹಾ ಆಹಾ.
1: ಸಿರಿಯಾಳ ನೀನೇ ಮಾತಿನ ಧನಿಕಾಳೆಯ,
0: ಆಡಿದಂತೆ ನಾವು ಅಪೇಕ್ಷೆ ಪಟ್ಟಂತ ಆಹಾರವನ್ನು ಸಿದ್ಧ ಮಾಡಿರುವೆ. ಅಯ್ಯೋ ಅಯ್ಯೋ ಅಯ್ಯೋ, ಆ ಬೆರಳುಗಳು ನೋಡಿದೀಯ ಎಷ್ಟಿವೆ, ಪುಟ್ಟ ಪುಟ್ಟ ಬೆರಳು, ಬಹು ಸುಂದರವಾಗಿದೆ. ಹಾಗಾದರೆ ನೀನು ಕೊಂದಿರುವ ಬಾಲಕ ಚಂದಿರನಷ್ಟೇ ಸುಂದರನು ಎನ್ನುವುದರಲ್ಲಿ ಯಾವ ಸಂದೇಹವಿಲ್ಲ ಅಲ್ಲವೇ? ಹೆತ್ತ ತಾಯ ಕಣ್ಣೀರು ದಳ ದಳಲೆ ಸುರಿಯುತ್ತಿದೆ. ಪಾರ್ವತೀ ದೇವಿ ಗಂಡನ ಕೈ ಹಿಡಿದು, ಅಯ್ಯೋ ಸಾಕು ಮಾಡಿ ಸ್ವಾಮಿ, ಸಾಕು ಮಾಡಿ. ಪರಮಾತ್ಮ ಹೇಳಿದ, ಸ್ವಲ್ಪ ತಾಳು. ಎಲ್ಲ ಬಡಿಸಿದೆಯಾ ಅಮ್ಮ?
2: ಹೌದು ಹೌದು ನೋಡಿ, ಇದು ಹೌದು ಆಹಾರದಲ್ಲಿ, ಇದು ಬೆರಳು, ಇದು ಇದು ಹಸ್ತ, ಇದು
0: ಮೋಸ ಮೋಸ. ಶಿಷ್ಯ, ಮೋಸವನ್ನು ಮಾಡುವರ ಮನೆಯಲ್ಲಿ ಭೋಜನವನ್ನು ಮಾಡಬಹುದೇ? ಹೇಳು ಮೇಲೆ.
2: ಸಿರಿಯಾಳ ಕೇಳಿದ, ದೇವ ಏನು ಮೋಸ ಕಂಡ್ರಿ?
0: ಸಿರಿಯಾಳ, ಸರ್ವೇಂದ್ರಿಯಾಣಂ ಶರಸ ಪ್ರಧಾನಂ, ಎಲ್ಲ ಇಂದ್ರಿಯಗಳಲ್ಲಿ ಪ್ರಧಾನವಾದದ್ದು ತಲೆ. ಆ ತಲೆಯೇ ಇಲ್ಲದೆ ಕೇವಲ ದೇಹವನ್ನು ಬಡಿಸುತ್ತಿರುವೆಯ, ಬೇಡ ನಮಗೆ ಈ ಭೋಜನ.
2: ಕೂಡಲೇ ಕೂಡಲೇ ಸಿರಿಯಾಳ ತಿರುಗಿದ, ಚಾಂಗಳ ಚಾಂಗಳ ಏಕೆ ಮಾಡಿದೆಯೇ ಹೀಗೆ?
1: ಆಕೆ ಕೈ ಜೋಡಿಸಿ ಹೇಳುತ್ತಾಳೆ, ಸ್ವಾಮಿ ಸ್ವಾಮಿ,
0: ಕೇಶ ಸಹಿತವಾದದು ದೋಷಪೂರಿತ ಮೆನುತ, ತಲೆ ಕೂದಲಿಂದ ಕೂಡಿದ್ದನ್ನು ತಾವು ಸ್ವೀಕರಿಸಲಾರರಿ ಎಂದು ನಾನು ಅದನ್ನು ಮಾಡಿ ಬಡಿಸಲಿಲ್ಲ.
2: ಈ ಪುರಾಣವನ್ನು ಸಾಕು ಮಾಡಮ್ಮ, ಕೇಶ ಮುಂಡನ ಮಾಡಿ ಆ ತಲೆಯ ಕೂದಲನ್ನು ತೆಗೆದು ಚೆನ್ನಾಗಿ ಕುಟ್ಟಿ ಆಹಾರ ಮಾಡಿ. ಮರದ ಹೊರಳಿ ಕಲ್ಲಿನಲ್ಲಿ ತಲೆಯನ್ನಿಟ್ಟು

ಆಹಾರವನ್ನು ಮಾಡಿ ಬಡಿಸುತ್ತಿದ್ದರೆ ಈಗ ಭೋಜನ ಸರಿ ಹೋಯ್ತು. ಸಿರಿಯಾಳ ಬಾ ಈಗ. ಏನ್ ಸ್ವಾಮಿ? ಆ ಎರಡು ಎಲೆಗಳಲ್ಲಿ ನೀನ್ ಕೂತ್ಕೋ. ಸ್ವಾಮಿ ನಾನೇ, ನೀನೇ ಇನ್ನೇ ನಾನೇ. ಸ್ವಾಮಿ ನಮಗೆ ಸುಮ್ಮನೆ ಕೂರಯ್ಯ, ಮನೆಗೆ ಬಂದ ಅತಿಥಿಯಾದರೆ ಆಗ್ಬೋದು ಸ್ವಾಮಿ. ಅಲ್ಲಿಬ್ಬರು ನಿಂತರಂತೆ. ಆ ಶಿಷ್ಯ ಬಾ ಇಲ್ಲಿ ಎಂದು ನಾಲ್ಕು ಎಲೆಗಳಲ್ಲಿ ನಿಂತು ಹೇಳಿದನಂತೆ. ಆ ಸಿರಿಯಾಳ ಇಂದು ಬಹು ಆನಂದ. ಆದ್ರೆ ಒಂದು ವಿಚಾರ ನಿನಗೆ ಹೇಳೋದು ಮರೆತು ಬಿಟ್ಟೆ. ಏನದು ಎಂದರೆ, ನಿನಗೊಬ್ಬ ಮಗ ಇದ್ದಾನಂತಲ್ಲ ಚಿಲ್ಲಾಳ ಅಂತ, ಅದನ್ನು ತಿಳಿದೆ ನಾನು ಬಂದಿರೋದು. ಕಾರಣ, ನಾವು ಮಕ್ಕಳಿಲ್ಲದವರ ಮನೆಯಲ್ಲಿ ಭೋಜನ ಮಾಡೋದಿಲ್ಲ. ಕರಿಯಪ್ಪ ಅವನ್ನ. ಸಿರಿಯಾಳ ತತ್ತರಿಸಿ ನಿಂತ ಚಿಲ್ಲಾಳನನ್ನು ಕರೆಯಲೇ ಆಗ ಪಾರ್ವತೀ ದೇವಿ ಹೇಳ್ತಾಳೆ, ಸ್ವಾಮಿ ನೀವೀಗ ಪರೀಕ್ಷೆಯನ್ನು ಕೊನೆ ಮಾಡಿದ್ರೆ ನಾ ಪ್ರಾಣನೇ ಬಿಟ್ಬಿಡ್ತೇನೆ. ಪಾರ್ವತಿ, ಇನ್ನು ಪರೀಕ್ಷೆ ಬೇಡವೇ? ಬೇಡ ದೇವ, ನನ್ನ ಅಪರಾಧವಾಯಿತು. ನಿನ್ನ ಭಕ್ತರು ಏನು ಬೇಕಾದರೂ ನಿನಗಾಗಿ ನೀಡಲು ಸಿದ್ಧರೇ. ಪ್ರಾಣ ಮಾತ್ರವಲ್ಲ, ಈ ಜಗತ್ತನ್ನೆಲ್ಲ ತೊರೆಯಲು ಸಿದ್ಧರಾಗ್ತಾರೆ. ದಯಮಾಡಿ ನನ್ನನ್ನು ಕ್ಷಮಿಸು. ಹಾಗಾದರೆ ಕೊನೆ ಮಾಡೋಣವೇ? ಮಾಡಿ. ಅಮ್ಮ ತಾಯಿ, ಎಲ್ಲಿ ನಿನ್ನ ಮಗನನ್ನು ಕರಿಯಮ್ಮ? ಸ್ವಾಮಿ ನನ್ನ ಮಗನನ್ನೇ. ಕರಿ ತಾಯಿ ಎಂದಾಗ ಬಾಗಿಲ ಬಳಿಯಲ್ಲಿ ನಿಂತು ಈ ತಾಯಿ ಚಿಲ್ಲಾಳ ಅಂದಂತೆ. ಶಿವನ ಕರುಣೆ ಅಪಾರವಾದದ್ದು. ಕೂಗ ಒಂದಕ್ಕೆ ಚಿಲ್ಲಾಳ ಎಂದು ಕೂಗಿದ ಮಾತ್ರದಲ್ಲೇ ಭಾಗ ಭಾಗವಾಗಿದ್ದ ಈ ಮಾಂಸಖಂಡಗಳೆಲ್ಲವೂ ಒಂದಾಗಿ ಸೇರಿದೆಯಂತೆ. ಚಿಲ್ಲಾಳ ಎರಡನೆಯ ಕೂಗಿಗೆ ಆ ಅಖಂಡವಾಗಿದ್ದ ಮಾಂಸಖಂಡಗಳೆಲ್ಲ ಮಾಯವಾಗ್ಬಿಡ. ಚಿಲ್ಲಾಳ ಅಂದ್ರಂತೆ. ಚಿಲ್ಲಾಳ ಅನ್ನುವಾಗ ಎದುರುಗಡೆಯ ಬಾಳೆಯ ತೋಟದಿಂದ ಹೊಸ ಅಂಗೆಯನ್ನು ಉಟ್ಟು ಹೊಸದಾಗಿ ಬಳಿದ ಭಸಿತದ ಸಹಿತ ಬಾಲಕ ಅಮ್ಮಾ

ತಾಯಿ ಚಿಲ್ಲಾಳ ಚಿಲ್ಲಾಳ ಎಂದರೆ ಓಡಿ ಬಂದು ತನ್ನ ತಾಯಿಯನ್ನು ತಬ್ಬಿದನಂತೆ. ಆ ತಾಯಿ ಹಾಗೆ ಮಗನನ್ನು ಮುದ್ದಾಡುತ್ತಾಳೆ. ಅದಕ್ಕೇ ಅಲ್ಲವೇ ಮಹಾನುಭಾವರಾದ ನಿರೂಪಣೆಯನ್ನು ಮಾಡುತ್ತಾರೆ, ಲೋಕದಲ್ಲಿ ತಾಯಿಯ ಋಣವನ್ನು ತನೆಯನು ತೀರಿಸಲು ಸಾಧ್ಯವೇ ಇಲ್ಲ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕುವ ತಾಯಿ ಋಣವನ್ನ ತನೆಯನು ಯಾವ ಜನ್ಮದಲ್ಲಿ ತೀರಿಸಬಲ್ಲ? ಈ ತಾಯಿ ತಬ್ಬಿಕೊಂಡು ಚಿಲ್ಲಾಳ ಚಿಲ್ಲಾಳ ಮಗನೇ ಎಲ್ಲಿಗೆ ಹೋಗಿದ್ದೆ ಕಂದ ಚಿಲ್ಲಾಳ ಅಂತ ತನ್ನ ಗಂಡನ ಕಡೆ ತಿರುಗಿ ಹೇಳ್ತಾಳೆ. ಏನ್ರಿ ಇಲ್ಲಿ ನೋಡ್ರಿ ನನ್ನ ಮಗನ್ನ. ಆಗ ಸಿರಿಯಾಳದಾಗುತ್ತಾನೆ, ಅಯ್ಯೋ ಹುಚ್ಚಳೆ ಅಲ್ಲೇನ್ ನೋಡ್ತೀಯೇ ಮರೆ.

ಅಯ್ಯೋ ಹುಚ್ಚಳೆ, ಅಲ್ಲೇನು ನೋಡುತ್ತಿರುವಿ? ಭಕ್ತರನ್ನ ಉದ್ಧಾರ ಮಾಡಲು ಬಂದಿರುವ ಸ್ವಾಮಿಯನ್ನ ಇಲ್ಲಿ ನೋಡು ಎಂದಾಗ ತಿರುಗಿ ನೋಡಿದರೆ ಜಂಗಮರೂಪಿಗಳಾಗಿದ್ದ ಪಾರ್ವತಿ ಪರಮೇಶ್ವರರು ತಮ್ಮ ದಿವ್ಯ ಸಂದರ್ಶನವನ್ನು ಕೊಡುತ್ತ ನಿಂತಿದ್ದಾರೆ. ಅವರನ್ನು ಕಂಡುಡನೆ ಚಾಂಗಳ, ಚಿಲ್ಲಾಳ, ಸಿರಿಯಾಳ ಮೂರು ಜನಗಳು ಕರಗಳನ್ನು ಜೋಡಿಸಿದರು. ಆಗ ಸಿರಿಯಾಳ ಹೇಳಿದ, ನಮ್ಮಪ್ಪ ನೀನಾರೆಂಬುದನ್ನರಿಯದೆ

0: ಏನಂದೆನೋ ಏನೋ.
1: ಇಂದು ಧರನಾದ ಶಂಕರನು ಹೇಳಿದರಂತೆ, ಕಂದ, ನಿನ್ನ ತಾಯಿ ನಿನ್ನನ್ನು ಪರೀಕ್ಷಿಸಬೇಕು ಎಂದಾಗ ಈ ನಾಟಕ ರಚನೆಯಾಯಿತು ಕಣೋ. ಆಗ ಪಾರ್ವತಿ ಹೇಳುತ್ತಾಳೆ, ಕ್ಷಮಿಸಿ ಸ್ವಾಮಿ, ನಾನು ನನ್ನ ಕಂದನನ್ನು ಪರೀಕ್ಷಿಸಬೇಕು ಎಂದಲ್ಲ ಈ ನಾಟಕವಾಡಿದ್ದು. ನಾನಾಡಿದ ನಾಟಕದ ಅಭಿಪ್ರಾಯವೇ ಬೇರೆ. ಅದೇನು ಎಂದರೆ, ನನ್ನ ಈ ಸಿರಿಯಾಳ, ನನ್ನ ಕಂದ ಸಿರಿಯಾಳ ಎಂಥ ಶಿವಭಕ್ತನೆಂದು ಜಗತ್ತಿಗೆ ತಿಳಿಯಲಿ ಎನ್ನುವುದಕ್ಕಾಗಿ ನಾನು ಈ ನಾಟಕ ರಚನೆಯನ್ನು ಮಾಡಿದೆ. ಕಂದ, ನಿನ್ನ ಈ ಅಪಾರ ಭಕ್ತಿ ಲೋಕಕ್ಕೆ ವೇದ್ಯವಾಗಲಿ ಅನ್ನುವುದಕ್ಕೆ ಈ ನಾಟಕ. ಕರಗಳನ್ನು ಜೋಡಿಸಿ ನಿಂತಿರತಕ್ಕಂಥ ಆ ಸಿರಿಯಾಳನನ್ನು ಕಂಡು ಶಿವ ಹೇಳ್ತಾನಂತೆ, ಮಗನೇ, ನಿನ್ನ ಚರಿತೆಯು ಅಮರವಾಗಲಿ, ಲೋಕ ಪ್ರಸಿದ್ಧವಾಗಲಿ. ನಿನ್ನ ಕಥೆಯನ್ನು ಕೇಳಿದವರಿಗೆ, ಓದಿದವರಿಗೆ, ಪಠಣಗೈದವರಿಗೆ ಸಕಲ ವಿಧವಾದ ಸುಖ ಸಂಪದವು ಪ್ರಾಪ್ತವಾಗಲಿ. ನೀನು ಸ್ವಶರೀರಿಯಾಗಿ ಕೈಲಾಸಕ್ಕೆ ಬಂದು ನಮ್ಮೊಡನೆ ಬೆರೆತು ಬಹುಕಾಲ ಬಾಳುವಂತಾಗಲಿ. ಇದು ನಿನಗೆ ಮಂಗಳವಾಗಲಿ ಎಂದು ಆಶೀರ್ವದಿಸಿ ಶಿವನು ಕೈಲಾಸಕ್ಕೆ ತೆರಳಿದ್ದಾನೆ. ಅಂದಿನಿಂದ ಮೊದಲಾಗಿ ಶರಣರಲ್ಲಿ ಸಿರಿಯಾಳ ಎಂಬತಕ್ಕಂಥವನು ಲೋಕ ಪ್ರಸಿದ್ಧನಾಗಿ ಬಾಳುತ್ತಿದ್ದಾನೆ ಎಂಬ ಈ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಮಂಗಳವಾಗಲಿ, ಪರಮಾತ್ಮನು ತಮಗೆಲ್ಲರಿಗೂ ಮಂಗಳವನ್ನು ನೀಡಲಿ ಎಂಬುದಾಗಿ ಹೇಳುತ್ತಾ ಸಿರಿಯಾಳ ಚರಿತ್ರೆಗೆ ನಾವು ಮಂಗಳವನ್ನು ಪಾಡುತ್ತಿದ್ದೇವೆ. ಮಂಗಳವ

0: ಇದುವರೆಗೂ ಸಂಗೀತ ಕಾರ್ಯಕ್ರಮದಲ್ಲಿ ಭಕ್ತ ಸಿರಿಯಾಳ ಹರಿಕತೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನ್ನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ.

0: ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
1: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
2: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ.
0: ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
3: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.